ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ಇಂದು 2026 ಇಸ್ವಿ ಆಗಸ್ಟ್ ತಿಂಗಳ 24ನೇ ತಾರೀಕು. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿಯೋಣ. ಬೆಳಿಗ್ಗೆ 6:54 ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ ಕಾರ್ಯಕ್ರಮ, 7:35 ವಾರ್ತೆಗಳು, 7:45 ಮನೋಚಿಂತನ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾಸುನಾದ ಕಾರ್ಯಕ್ರಮ, 8:45 ರೈತ ಧ್ವನಿ ಕಾರ್ಯಕ್ರಮ, 9:20 ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮ, 9:50 ಮುಸ್ಸಂಜೆ ಕಾರ್ಯಕ್ರಮ, 10:20 ಗಾನಗಂಧರ್ವ ಕಾರ್ಯಕ್ರಮ, 11:00 ಭಾವಚಿಂಚನ ಕಾರ್ಯಕ್ರಮ, 11:30 ಹಾಡುವಸೆ ಕಾರ್ಯಕ್ರಮ ಹಾಗೂ 11:40 ಈ ದಿನದ ವಿಶೇಷ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೇಳುಗರೆ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು.

ಈ ಭದ್ರಾಸ್ನಲ್ಲಿ ಮದಿಪಕ್ಕಮ್ಮ ಅನ್ನೋದ್ರೆ ಒಂದು ಕೊಳಚೆ ಪ್ರದೇಶ. ಅಲ್ಲಿ ಒಬ್ಬ ತಾಯಿ ಇಬ್ರು ಗಂಡು ಮಕ್ಕಳು ಇಬ್ರು ಹೆಣ್ಮಕ್ಳು ಇಟ್ಕೊಂಡು ಬದುಕ್ತಾ ಇದ್ರು. ತಂದೆ ಇಲ್ಲ, ತಾಯಿನೇ 5 ಹೊಟ್ಟೆಗಳಿಗೆ ಆಹಾರ ಒದಗಿಸ್ಬೇಕು. ಎಲ್ಲಿ ತರಬೇಕು? ಪಾಪ ಯಾವುದೋ ಒಂದು ಶಾಲೆಯಲ್ಲಿ ಮಧ್ಯಾಹ್ನದ ಊಟ ತಯಾರು ಮಾಡೋದು ಅಕ್ಕೆ ಕೆಲಸ. ಅದಕ್ಕೆ ತಿಂಗಳಿಗೆ 30 ರೂಪಾಯಿ ಸಂಬಳ. ಅಂದ್ರೆ ದಿನಕ್ಕೆ 1 ರೂಪಾಯಿಯಲ್ಲಿ ಜನ ಬದುಕ್ಬೇಕು. 5 ಜನ ಹೆಂಗ್ ಬದುಕ್ತಾರೆ? ನನಗೆ ಅನ್ಸೋದು ಹಸಿದ ಹೊಟ್ಟೆ ಇದೆಯಲ್ಲ ಅದೇ ದಾರಿ ತೋರಿಸುತ್ತೆ. ಬೆಳಗ್ಗೆ ಎದ್ದು ತಾನು ಗುಡಿಸಲಲ್ಲಿ ಇಡ್ಲಿ ಮಾಡ್ತಾ ಇದ್ಲು, ಮಕ್ಕಳು ತಗೊಂಡು ಹೋಗಿ ಮಾರ್ಕೊಂಡ್ ಬರ್ಬೇಕು, ದುಡ್ಡು ತರ್ತಿದ್ರು. ಈಕೆ ಹಿರಿಯ ಹುಡುಗ, ಅವನ ಹೆಸರು ಶರತ್ ಬಾಬು ಅಂತ. ಓದ್ನಲ್ಲಿ ಬಹಳ ಮುಂದ ಹುಡುಗ, ಶಾಲೆಗೆ ಯಾವಾಗಲೂ ಪ್ರಥಮ ಬರ್ತಾ ಇದ್ದ, 10ನೇ ಪರೀಕ್ಷೆಯಲ್ಲಿ ಉನ್ನತ ಸ್ಥಾನ ಪಡೆದ. ಅವನು 2 ಹಸಿವು ಯಾವಾಗಲೂ ಇರ್ತಿತ್ತಂತೆ. ಶರತ್ ಬಾಬು ಹೇಳ್ತಾರೆ, 1 ಹೊಟ್ಟೆ ಹಸಿವು, ಇನ್ನೊಂದು ಏನಾದರೂ ಸಾಧನೆ ಮಾಡಬೇಕು ಅಂತ ಹಸಿವು. ಪಿ ಯು ಸಿ ಓದಕ್ಕೆ ದುಡ್ಡಿಲ್ಲ, ವಾರ್ಷಿಕ ಫೀ 3,000 ಎಲ್ಲಿಂದ ತರಬೇಕು? ಅವನೇನು ಮಾಡ್ತಿದ್ದ, ರಜೆಯಲ್ಲಿ ಪುಸ್ತಕ ಬೈಂಡ್ ಮಾಡೋ ಕೆಲಸ ಮಾಡಬೇಕು. 1-20 ಜನ ಸ್ನೇಹಿತರು ಸೇರಿಕೊಂಡು ಬೈಂಡಿಂಗ್ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಹೇಗೋ ಮಾಡಿ ತನ್ನ ಫೀಗೆ ವ್ಯವಸ್ಥೆ ಮಾಡಿಕೊಂಡ. ಇವನು ಕಾಲೇಜಿನ ಗೆಳೆಯ ಹೇಳಿದ್ದಂತೆ, ಇಂಜಿನಿಯರಿಂಗ್ ಓದೋನೇನೋ, ಬಿಟ್ಸ್ ಪಿಲಾನಿ ಅಂತಿದೆಯಲ್ಲ ಅಲ್ಲಿ ಸೇರ್ಕೊ ನೀನು ಇಂಜಿನಿಯರಿಂಗ್ ಆಗು ಅಂತ. ಇವನು ಮಾರ್ಕ್ಸ್ ಏನೋ ಬಂದಿತ್ತು, ಪ್ರವೇಶನೂ ಸಿಕ್ತು, ಆದ್ರೆ ವರ್ಷದ ಖರ್ಚು 42,000 ರೂಪಾಯಿ. ಎಲ್ಲಿ ತರ್ತಾನೆ ಪಾಪ? ಆದರೆ ಸಾಧನೆಯ ಹಠ ಏನನ್ನಾದರೂ ಮಾಡಿಸ್ತದೆ. ಆ ಬೈಂಡಿಂಗ್ ಗಳಿಸಿದ ದುಡ್ಡು ಅಷ್ಟೇ. ಅಕ್ಕ ಒಬ್ಬಳು ದೊಡ್ಡವಳು, ಆಕೆ ತನ್ನ ಕಡೆ ಇರುವಂಥ ಚಿಕ್ಕ ಪುಟ್ಟ ಆಭರಣ ಎಲ್ಲ ಒತ್ತೆ ಇಟ್ಟು ಪ್ರಾರಂಭಿಕ ಹಣ ಕಟ್ಟಿ ಸೇರ್ಕೊಂಡ. ಮುಂದೆ ಸ್ಕಾಲರ್ಶಿಪ್ ಕೊಟ್ಟರು, ಮಂಜೂರಾಯಿತು, ಅಕ್ಕನ ಆಭರಣ ವಾಪಸ್ ಕೊಟ್ಟ. ಅದರ ಪಿಲಾನಿಯಲ್ಲಿ ಬದುಕು ಸುಸೂತ್ರ ಆಗಿರಲಿಲ್ಲ, ಫೀಸ್ ಏನೋ ಕಟ್ಟಿದ, ತಾನು ಬದುಕಬೇಕಲ್ಲ. ಅವನು 2 ತೊಂದರೆ ಇತ್ತು, ಬಡತನದ ಕೀಳರಿಮೆ ಜೊತೆಗೆ ಇಂಗ್ಲೀಷ್ ಬರಲ್ಲ ನಾನು ಚೆನ್ನಾಗಿ ಮಾತಾಡೋದಕ್ಕೆ ಅಂತ ಒಂದು ಸೇರ್ಕೊಂಡಿತ್ತು. ನಿಧಾನಕ್ಕೆ ಅವನು ಏನು ಮಾಡ್ದ, ಸ್ನೇಹಿತರು ಸೇರ್ಕೊಂಡು ಬರೀ ಇಂಗ್ಲೀಷಲ್ಲಿ ಮಾತಾಡ್ರು ಅನ್ಕೊಂಡು ಇಂಗ್ಲೀಷ್ ಬೆಳೆಸ್ಕೊಂಡ. ಬದುಕೋದಕ್ಕೆ ದುಡ್ಡು ಬೇಕಲ್ಲ, ಹಾಸ್ಟೆಲ್

ಅಡುಗೆ ಮನೆ ಇತ್ತಲ್ಲ, ಈ ಅಮ್ಮ ಮಾಡಿದ ಇಡ್ಲಿ ಮಾರ್ಕೊಂಬರೋದು ಅನುಭವ ಇತ್ತಲ್ಲ, ಅದನ್ನ ತೇರ್ಸ್ಕೊಂಡು ಅಡುಗೆ ಮನೆ ಜವಾಬ್ದಾರಿ ನಾನು ತಗೋತೀನಿ ಸರ್, ನನಗೆ ಹಾಸ್ಟೆಲ್ ನಡೆಸ್ಕೊಡ್ತೀನಿ, ನನಗೇನು ದುಡ್ಡು ಕೊಡಿ ಅಂತ ಹೇಳ್ದ. ಕಾಲೇಜವ್ರಾದ್ರೂ ಯಾರಿಗೋ ಕೊಡ್ಬೋದು, ಇವನಿಗೆ ಕೊಡ್ಬೋದು, ಚೆನ್ನಾಗಿ ಮಾಡ್ದ, ಅಲ್ಲೇ ಹಾಸ್ಟೆಲಲ್ಲೇ ಇರ್ತಿದ್ದ, ಯಾವಾಗಲೂ ಅಡುಗೆ ಮನೆಯಲ್ಲಿದ್ದು ಚೆನ್ನಾಗಿ ನೋಡ್ಕೊಂಡು ಅಡುಗೆ ಮನೆ. ಇಂಜಿನಿಯರಿಂಗ್ ಮುಗಿತು, ಮೊಲಾರಿಸ್ ಹತ್ತದ ಕಂಪನಿ ಸೇರ್ಕೊಂಡ. ತಾಯಿ ಮಗ ಕೆಲಸ ಸೇರಿ ನಮ್ಮ ಭಾರ ಕಮ್ಮಿ ಮಾಡ್ತಾನೆ ಅಂತ ಸಂತೋಷ ಪಟ್ಲು. ಹುಡುಗನ ಕರು ಸಣ್ಣದಲ್ಲ ಅದು, ಅವನ ಗುರುಗಳೊಬ್ಬರು ಹೇಳಿದ್ರಂತೆ ಎಂ ಬಿ ಎ ಮಾಡೋ ನೀನು, ಇಂಜಿನಿಯರ್ ಮಾಡಿದ ಪ್ರಯೋಜನ ಎಂ ಬಿ ಎ ಮಾಡುವುದು. ಆತ ಕೇಳಿದ, ಭಾರತದಲ್ಲಿ ಸರ್ವಶ್ರೇಷ್ಠ ಎಂ ಬಿ ಎಲ್ಲಿದೆ? ಅವ್ರು ಹೇಳಿದ್ರು ಮಾಡಿದ್ರೆ ಐ ಎಮ್ ಅಹಮದಾಬಾದ್ ಅಲ್ಲಿ ಮಾಡ್ಬೇಕಪ್ಪ ನೀನು ಅಂದ್ರು. ಹಾಗಾದ್ರೆ ಅಲ್ಲೇ ಮಾಡ್ತೀನಿ ಅಂದ. ಎರಡು ಸಲ ಪ್ರಯತ್ನ ಮಾಡಿದ, ಬೇರೆ ಕಡೆ ಸೀಟ್ ಸಿಕ್ತು, ಐ ಎಮ್ ಅಹಮದಾಬಾದ್ ಅಲ್ಲಿ ಸಿಗ್ಲಿಲ್ಲ. ಬಿಡ್ಲಿಲ್ಲ ಹುಡುಗ, ಮೂರನೇ ಸಲ ಮತ್ತೆ ಪರೀಕ್ಷೆ ಕೂತ್ಕೊಂಡ, ಐ ಎಮ್ ಅಹಮದಾಬಾದ್ ಸೇರ್ಕೊಂಡ. ಎರಡು ವರ್ಷ ಶಿಕ್ಷಣ ಮುಗಿದಾಗ ಹಲವಾರು ಸಂಸ್ಥೆಗಳು ಬೇಕಾದಷ್ಟು ಕೈ ತುಂಬ ಹಣ ಕೊಡ್ತೀವಿ ಬಾರೋ ಅಂತ ಕೈ ಮಾಡಿ ಕರೆದ್ರು. ಈ ಹುಡುಗ ತೀರ್ಮಾನ ಮಾಡಿದ, ನಾ ಯಾರ ಕೈಯಲ್ಲೂ ಕೆಲಸ ಮಾಡಲ್ಲ, ಕೈ ಚಾಚೋದು ಸಣ್ಣದು, ಕೆಲಸ ಕೊಡೋ ಕೆಲಸ ಮಾಡ್ತೀನಿ ಅಂತ ಹಠ ಹಿಡ್ದ. ನೋಡಿ ಒಂದು ಧೈರ್ಯ, ತಾನೇ ವ್ಯವಹಾರ ಮಾಡಬೇಕು ಅಂತ ಶುರು ಮಾಡಿದ. ತಾಯಿ ಇಡ್ಲಿ ಮಾರಿದ್ದು, ಪಿಲಾನಿಯಲ್ಲಿ ಅಡುಗೆ ಮನೆ ನಿಭಾಯಿಸಿದ ಬಹುಶಃ ಮನಸ್ಸಲ್ಲಿತ್ತು ಅನಿಸುತ್ತೆ. ತಾನೇ ನೌಕರಿಗೆ ಹೋಗದೆ ನೌಕರಿ ಕೊಡೋ ಹಂಗಾಗಬೇಕು ಅಂತ ಊಟ ತಿಂಡಿ ಸರಬರಾಜು ಮಾಡುವಂಥ ಫುಡ್ ಕಿಂಗ್ ಕೇಟ್ರಿಂಗ್ ಸರ್ವಿಸಸ್ ಅಂತ ಶುರು ಮಾಡಿದ ಕಂಪನಿ. ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ, ಈಗ ಒಂದು ಕೈ ಕೆಳಗೆ 500 ಜನ ಕೆಲಸ ಮಾಡ್ತಾರೆ. ಆತನ ಆಸೆ ಇರೋದೇನು ಗೊತ್ತಾ, ಇನ್ನು 5 ವರ್ಷಗಳಲ್ಲಿ 15,000 ಜನಕ್ಕೆ ಕೆಲಸ ಕೊಡಬೇಕು, ಖಂಡಿತ ಸಾಧ್ಯ ಇದೆ. ಮದಿಪಕ್ಕಂ ಕೊಳಚೆ ಪ್ರದೇಶದ ಹುಡುಗ ಇವತ್ತು ಆ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾನೆ. ಸ್ನೇಹಿತರೆ, ಒಂದು ಮಾತು ನಮಗೆ ಸ್ಪಷ್ಟ ಆಗಬೇಕು, ಸಾಧನೆಗೆ ಅಡ್ಡಿ ಆಗೋದು ಬಡತನ ಅಲ್ಲ. ಬಹಳ ಜನ ಅನ್ಕೋತೀವಿ ಬಡತನದಿಂದ ಸಾಧನೆ ಆಗೋಲ್ಲ ಅಂತ ಹೇಳ್ತೀವಿ, ಸಾಧನೆಗೆ ಅಡ್ಡಿ ಆಗೋದು ಬಡತನ ಅಲ್ಲ, ಛಲದ ಕನಸುಗಳ ಬಡತನ. ಸಾಧನೆ ಮಾಡಬೇಕು ಅಂತ ಛಲದ ಕನಸುಗಳಿದ್ದಾವಲ್ಲ, ಅದ್ರ ಬಡತನ ಬಂದರೆ ಏನು ಮಾಡೋಕ್ಕಾಗಲ್ಲ. ಎಷ್ಟೊಂದು ಜನ ಬಡವರು ದೊಡ್ಡ ದೊಡ್ಡವರಾಗಿದ್ದಾರೆ, ಆದ್ದರಿಂದ ಸಾಧನೆಗೆ ಬಡತನ ಅಡ್ಡಿ ಅಲ್ಲ ಅನ್ನೋದು ಸ್ಪಷ್ಟ ಆಗಬೇಕು. ಛಲದ ಕನಸುಗಳ ಬಡತನ ಮಾತ್ರ ಬರದೇ ಇರಬೇಕು ನಮಗೆ.

0: ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಚಿಕ್ಕಲಕೆ ತೊದಲಬಾಗಿ ಏತ ನೀರಾವರಿ ಯೋಜನೆ ತಿಂಗಳೊಳಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುವುದಾಗಿ ಸಚಿವ ವಿಜಯಾನಂದ ಕಾಶಪ್ಪನವರ ಭರವಸೆ. ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಲಿಕೆ ಹಾಗೂ ಗ್ರಹಿಕೆಗೆ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಒತ್ತು. ಇಂದು ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಬಳ್ಳಾರಿಯಲ್ಲಿ ರಾಜ್ಯ ಮಟ್ಟದ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದಿನಿಂದ ಆರಂಭ. ಈಗ ವಾರ್ತೆಗಳ ವಿವರ. ಕಳೆದ 13 ವರ್ಷಗಳಿಂದ ನನೆಗುದಿಗೆ ಬಿದ್ದಿರುವ ಚಿಕ್ಕಲಕಿ ತೊದಲಬಾಗಿ ಏತ ನೀರಾವರಿ ಯೋಜನೆಯನ್ನು ಒಂದು ತಿಂಗಳೊಳಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುವುದಾಗಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ವಿಜಯಾನಂದ ಕಾಶಪ್ಪನವರ್ ಭರವಸೆ ನೀಡಿದ್ದಾರೆ. ಚಿಕ್ಕಲಕಿ ಕ್ರಾಸ್ನಲ್ಲಿ ಯೋಜನೆಗಾಗಿ ರೈತರು ನಡೆಸುತ್ತಿದ್ದ ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ ಅವರು ರೈತರ ಸಮಸ್ಯೆಗಳನ್ನು ಆಲಿಸಿದರು. ನಂತರ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಯೋಜನೆ ಪೂರ್ಣಗೊಳಿಸುವ ಭರವಸೆ ಹಿನ್ನೆಲೆಯಲ್ಲಿ ಧರಣಿಯನ್ನು ಅಂತ್ಯಗೊಳಿಸುವಂತೆ ರೈತರಲ್ಲಿ ಮನವಿ ಮಾಡಿದರು. ಇದೇ ವೇಳೆ ಬರ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬೆಳೆಗಳ ಸ್ಥಿತಿಗತಿಯನ್ನು ಪರಿಶೀಲಿಸಲಾಗುವುದು, ರೈತರಿಗೆ ಅನುಕೂಲವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡುವುದಾಗಿ ಸಚಿವರು ಭರವಸೆ ನೀಡಿದರು. ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ FLNಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಆಯುಕ್ತಾಲಯದ ಒಟ್ಟು 9 ಶೈಕ್ಷಣಿಕ ಜಿಲ್ಲೆಗಳಲ್ಲಿ FLN ಗುರಿ ಸಾಧನೆಗೆ ಪೂರಕ ತಂತ್ರಜ್ಞಾನ ಹಾಗೂ ಕಾರ್ಯತಂತ್ರಗಳನ್ನು ಶಾಲಾ ತರಗತಿಗಳಲ್ಲಿ ರೂಪಿಸಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಕುರಿತು ಒಂದು ವರದಿ.
1: ಧಾರವಾಡ ಸಾರ್ವಜನಿಕ ಶಿಕ್ಷಣ ಆಯುಕ್ತಾಲಯ ಬೆಳಗಾವಿ ವಿಭಾಗದ ಎಲ್ಲ ಶಾಲೆಗಳ 4-10 ತರಗತಿವರೆಗಿನ ಶಾಲಾ ಮಕ್ಕಳು ಓದಿ ಅರ್ಥೈಸುವ ಸಾಮರ್ಥ್ಯ ಹೊಂದಬೇಕು ಹಾಗೂ ಮೂಲಭೂತ ಗಣಿತ ಪ್ರಕ್ರಿಯೆಗಳನ್ನು ಸುಲಭವಾಗಿ ಪರಿಹರಿಸುವ ಜಾಣ್ಮೆ ಹೊಂದಬೇಕು ಎಂಬ ನಿಟ್ಟಿನಲ್ಲಿ ಪೂರಕ ಶೈಕ್ಷಣಿಕ ಕಾರ್ಯತಂತ್ರಗಳನ್ನು ರೂಪಿಸಿದೆ. FLN ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಕಾರ್ಯಕ್ರಮದಡಿ ಪೂರಕ ತಾಂತ್ರಿಕತೆ ಹಾಗೂ ಶೈಕ್ಷಣಿಕ ಕಾರ್ಯತಂತ್ರಗಳನ್ನು ಉತ್ತೇಜಿಸಿ ಆ ಮೂಲಕ ಮಕ್ಕಳಲ್ಲಿ ಕಲಿಕೆ ಹಾಗೂ ಗ್ರಹಿಕೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಮಕ್ಕಳಿಗೆ ಕನ್ನಡ, ಇಂಗ್ಲಿಷ್

0: ಹಾಗೂ ಗಣಿತದ ವಿಷಯಗಳನ್ನು ಹಂತ ಹಂತವಾಗಿ ನಿಗದಿತ ವೇಳಾಪಟ್ಟಿಯಲ್ಲಿ ಕಲಿಸುವ ಉದ್ದೇಶವಿರಿಸಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ವಿಭಾಗದ ಹೆಚ್ಚುವರಿ ಆಯುಕ್ತ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ.
1: ಮಗುವಿಗೆ ಆರಂಭದಲ್ಲಿಯೇ ಕಲಿಕೆಯನ್ನ ಪರಿಚಯಿಸಿದಾಗ ಅದು ಸಾಕ್ಷರ ಮತ್ತು ಮೌಲ್ಯಯುಕ್ತ ಸಮುದಾಯದ ಅಭಿವೃದ್ಧಿಗೆ ಸಕ್ರಿಯವಾಗಿ ಕೊಡುಗೆ ನೀಡುವ ವ್ಯಕ್ತಿಯಾಗಿ ಬೆಳೆಯುವ ಸಾಮರ್ಥ್ಯವನ್ನ ಹೊಂದದೆ, ಹಾಗಾಗಿ FLN ಅಂತಂದ್ರೆ ಫೌಂಡೇಶನಲ್ ಲಿಟ್ರಸಿ ಮತ್ತು ನ್ಯೂಮರಸಿ ಅಂದ್ರೆ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ, ಈ ವಿಚಾರದ ಕುರಿತಂತೆ ಬೆಳಗಾವಿ ವಿಭಾಗದ ಎಲ್ಲ 4ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ಓದುತ್ತಿರತಕ್ಕಂತಹ ಪ್ರತಿ ಮಗು ಅರ್ಥೈಸಿಕೊಂಡು ಓದುವ ಮತ್ತು ಪ್ರತಿಕ್ರಿಯಿಸುವ ಮತ್ತು ಮೂಲಭೂತ ಗಣಿತದ ಕ್ರಿಯೆಗಳನ್ನ ಮಾಡುವ ಸಾಮರ್ಥ್ಯವನ್ನು ಹೊಂದತಕ್ಕಂಥದ್ದು ಇದರ ಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಧಾರವಾಡ ಆಯುಕ್ತಾಲಯದ 9 ಶೈಕ್ಷಣಿಕ ಜಿಲ್ಲೆಗಳ ವ್ಯಾಪ್ತಿಯಲ್ಲಿನ ಶಾಲೆಗಳು FLN ಸಾಧನೆಗೆ ಪೂರಕವಾದ ತಂತ್ರಜ್ಞಾನಗಳನ್ನ ಕಾರ್ಯತಂತ್ರಗಳನ್ನ ತರಗತಿಗಳಲ್ಲಿ ಅನುಷ್ಠಾನಗೊಳಿಸುವ ಮೂಲಕ ಪ್ರಸಕ್ತ ಸಾಲಿನಲ್ಲಿ ಬೆಳಗಾವಿ ವಿಭಾಗ FLN ಸಾಧಿಸಿದ ವಿಭಾಗ ಎಂಬ ಘನ ಧ್ಯೇಯದೊಂದಿಗೆ ಕಾರ್ಯಪ್ರವೃತ್ತರಾಗಲು ಕ್ರಮವಹಿಸಲಾಗ್ತಾ ಇದೆ. ಈ ದಿಸೆಯಲ್ಲಿ ಎಲ್ಲ ಶಿಕ್ಷಕರು ಹಾಗೂ ತಾಲೂಕಾ ಹಂತದ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಮನ್ವಯಾಧಿಕಾರಿಗಳು, CRP ಅವರು, BRP ಅವರು ಮತ್ತೆ ಎಲ್ಲ ECO ಮತ್ತು ಉಳಿದಿರತಕ್ಕಂಥ ಎಲ್ಲ ಅನುಷ್ಠಾನಾಧಿಕಾರಿಗಳೊಂದಿಗೆ ಹಾಗೂ ಜಿಲ್ಲಾ ಹಂತದ ಉಪನಿರ್ದೇಶಕರು, ಡಯಟ್ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರನ್ನು ಒಳಗೊಂಡು ಎಲ್ಲ ಅನುಷ್ಠಾನಾಧಿಕಾರಿಗಳು ಈ ಕುರಿತಂತೆ ಕಾರ್ಯಪ್ರವೃತ್ತರಾಗಲಿಕ್ಕೆ ಸೂಚನೆ ನೀಡಲಾಗ್ತಾ ಇದೆ.
2: ದೇಶದಲ್ಲಿ ಸಕ್ಕರೆ ಬೆಲೆ ಏರಿಕೆ ವಿಷಯವನ್ನು ಕೇಂದ್ರ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಲಭ್ಯವಿರುವ ಸಕ್ಕರೆ ದಾಸ್ತಾನನ್ನು ಶೀಘ್ರದಲ್ಲೇ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಆಲಿಸಿ ನಂತರ ಮಾತನಾಡಿದ ಅವರು, ಕರ್ನಾಟಕ, ಮಹಾರಾಷ್ಟ, ಉತ್ತರ ಪ್ರದೇಶದಲ್ಲಿ ಸಕ್ಕರೆಯ ಕೊರತೆ ಇದ್ದು ಈ ಸಂಬಂಧ ರಾಜ್ಯಗಳಿಗೆ ಪತ್ರ ಬರೆದು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ಈಗಾಗಲೇ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ ಮುಖ್ಯಮಂತ್ರಿಗಳು ತಮ್ಮ ಜೊತೆ ಚರ್ಚೆ ನಡೆಸಿದ್ದಾರೆ ಎಂದು ತಿಳಿಸಿದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ರಾಜ್ಯ ಸರ್ಕಾರ 350 ಕೋಟಿ ರೂಪಾಯಿ ಒಟ್ಟಾರೆ ಬಾಕಿ ನೀಡಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಖಾತರಿ ಅನುಷ್ಠಾನ ಸಮಿತಿಗಳು ಹಾಗೂ ಭಾರತ್ ಜೋಡೋ ಯುವ ಸಂಘಗಳಿಗೆ ಅನುದಾನ ನೀಡುವಂತೆ ಸೂಚಿಸಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡನಾರ್ಹ. ಈ ಸಂಬಂಧ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಲಾಗುವುದು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಚಿತ್ರದುರ್ಗ ವಿಭಾಗದ ವತಿಯಿಂದ ಮೊಳಕಾಲ್ಮೂರು ಪಟ್ಟಣದಲ್ಲಿ ನಿರ್ಮಿಸಲಾಗಿರುವ ನೂತನ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ಉಸ್ತುವಾರಿ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ ಸಚಿವ ಟಿ ರಘುಮೂರ್ತಿ ಬಸ್ಗಳ ಕಾರ್ಯಾಚರಣೆಗೆ ಸಾಂಕೇತಿಕವಾಗಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸಚಿವರು, 2018 2023 ಅವಧಿಯ ಸರ್ಕಾರದಲ್ಲಿ ಮಂಜೂರಾಗಿದ್ದ ಈ ಯೋಜನೆಯಡಿ ಅಂದಾಜು 5 ಕೋಟಿ 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಬಸ್ ನಿಲ್ದಾಣ ನಿರ್ಮಾಣಗೊಂಡಿದೆ. ಕಾಮಗಾರಿಗಳು ಇನ್ನೂ ಪೂರ್ಣಗೊಳ್ಳುವ ಹಂತದಲ್ಲಿದ್ದು ಸಾರ್ವಜನಿಕರ ಹಾಗೂ ಪ್ರಯಾಣಿಕರ ಅನುಕೂಲಕ್ಕಾಗಿ ತಾತ್ಕಾಲಿಕವಾಗಿ ಸಂಚಾರ ಆರಂಭಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಶಿಷ್ಟಾಚಾರದ ಪ್ರಕಾರ ಎಲ್ಲ ಜನಪ್ರತಿನಿಧಿಗಳು, ಪಕ್ಷದ ನಾಯಕರು ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳನ್ನು ಆಹ್ವಾನಿಸಿ ವಿಜೃಂಭಣೆಯಿಂದ ಅಧಿಕೃತ ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗುವುದು ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸ್ವರ ಸಾಮ್ರಾಟ್ ಪದ್ಮಭೂಷಣ ಪಂಡಿತ್ ಬಸವರಾಜ್ ರಾಜಗುರು ಅವರ 106ನೇ ಜನ್ಮ ದಿನಾಚರಣೆ ಹಾಗೂ ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಪ್ರಶಸ್ತಿ ಪ್ರದಾನ ಮತ್ತು ಸಂಗೀತೋತ್ಸವ ಇಂದು ಸಂಜೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಲಾಗಿದೆ. ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷರಾದ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಅತಿಥಿಗಳಾಗಿ ಬೆಳಗಾವಿ ವಿಭಾಗದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕರಾದ KH ಚನ್ನೂರ್ ಆಗಮಿಸಲಿದ್ದಾರೆ. ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಪ್ರಶಸ್ತಿಗೆ ರಾಜಗುರು ಸಂಗೀತ ಪರಂಪರೆಯ ಅಗ್ರ ಶ್ರೇಣಿಯ ಗಾಯಕರಾದ ಯಕ್ಷಗಾನದ ಸಾಂಸ್ಕೃತಿಕ ನೆಲೆಯಾದ ಉತ್ತರ ಕನ್ನಡ ಜಿಲ್ಲೆಯ ಪಂಡಿತ್ ಪರಮೇಶ್ವರ್ ಹೆಗಡೆ ಭಾಜನ.

0: ಆಯ್ಕೆಯಾಗಿದ್ದಾರೆ. 2023 ಆಕಾಶವಾಣಿಯ ಅಖಿಲ ಭಾರತ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟಮಟ್ಟದಲ್ಲಿ ಗುರುತಿಸಿಕೊಂಡ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪ್ರತಿಭಾವಂತ ಯುವ ಗಾಯಕ ಅನಿರುದ್ಧ್ ಐತಾಳ್ ಹಾಗೂ ಮಲೆನಾಡಿನ ಸಾಗರ ತಾಲೂಕು ಹಂಸಗಾರು ಗ್ರಾಮದ ಸರೋದ್ವಾದಕ ಸಚಿನ್ ಹಂಪೆ, ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟೀಯ ಯುವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 2026-27 ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪ್ರಕಟಿಸಿದ ಹಿನ್ನೆಲೆ ಜೀವಮಾನ ಸಾಧನೆ ಗೌರವ ಪ್ರಶಸ್ತಿಗೆ ಖ್ಯಾತ ರಂಗಭೂಮಿ ಹಾಗೂ ಚಲನಚಿತ್ರ ಹಿರಿಯ ನಟರಾದ ಮುಖ್ಯಮಂತ್ರಿ ಚಂದ್ರು ಭಾಜನರಾಗಿದ್ದಾರೆ. ಈ ಕುರಿತು ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ರಂಗಭೂಮಿಯನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ 51 ವರ್ಷದಿಂದ ನಾನು ಸತತವಾಗಿ ಒಂದು ಕಲಾಗಂಗೋತ್ರಿ ತಂಡದಿಂದ ಇರೋದ್ರಿಂದ ಈ ಅವಾರ್ಡ್ಗೆ ಆ ರಂಗಭೂಮಿಗೆ ಮತ್ತು ನಮ್ಮ ತಂಡಕ್ಕೆ ಮತ್ತು ರಂಗಕರ್ಮಿಗಳಿಗೆ ಕೊಟ್ಟಂತ ಅವಾರ್ಡ್ ಅಂತ ನಾನು ಭಾವಿಸ್ತೇನೆ. ಇದು ಪ್ರಾಮಾಣಿಕವಾಗಿ ಬಂದಿದೆ ಮತ್ತು ಅರ್ಹತೆ ಬೇಕಾದಷ್ಟು ಜನ ಇದ್ರು ಕೂಡ ನನ್ನನ್ನು ಗುರುತಿಸಿದ್ದಾರೆ ಆ ಕ್ರಮಕ್ಕೆ ಅವರು ಅನ್ನೋದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಅವಾರ್ಡ್ ಅನ್ನತಕ್ಕಂಥದ್ದು ಏನು ಅಂತಂದ್ರೆ ಮುಂದಿನ ಇನ್ನೂ ಕೆಲವು ವರ್ಷಗಳ ಕಾಲ ಇದರಲ್ಲಿ ನೀವು ಮುಂದುವರಿದ್ರೆ ಇನ್ನೂ ಪ್ರೋತ್ಸಾಹ ಆಗ್ತಕ್ಕಂಥದ್ದು ರಂಗಭೂಮಿಗೆ, ಸಂಗೀತಕ್ಕೆ, ನೃತ್ಯಕ್ಕೆ, ಶಿಲ್ಪಕರಿಗೆ ಏಜ್ ಬಾರ್ ಅನ್ನೋ ಪ್ರಶ್ನೆ ಇಲ್ಲ. ಹಾಗಾಗಿ ಮುಂದುವರಿಸಲಿ ಅನ್ನೋದು ಒಂದು ಪ್ರೋತ್ಸಾಹ ಇರಬಹುದು. ಆ ದೃಷ್ಟಿಯಿಂದ ಸಂತೋಷ ಆಗಿದೆ. 51 ವರ್ಷದಿಂದ ಬಣ್ಣ ಹಾಕಿದ್ದೀನಿ. ನಿರಂತರವಾಗಿ ನಾನು ಸಿನಿಮಾ ನಟ ಆಗ್ಲಿ, MLA ಆಗ್ಲಿ, ಪಾಪ್ಯುಲರ್ ಆಗ್ಲಿ, ತೆಲುಗು ಮಾಡ್ಕೊಂಡು ಇಲ್ಲೆಲ್ಲೂ ಓಡಾಡ್ತಿದ್ರು ಕೂಡ ತಿಂಗಳು ಒಂದಾದ್ರೂ ನಾಟಕವನ್ನ, ಪ್ರದರ್ಶನವನ್ನ ನಾನು ತಿಳಿದ ಮಟ್ಟಿಗೆ ಅವತ್ತಿಂದ ಇವತ್ತಿನವರೆಗೂ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ತಂಡವನ್ನ ಕಟ್ಟೋದಕ್ಕೆ ನಾನು ಪೂರ್ವಕವಾಗಿದ್ದೀನಿ. ಯಾವುದೇ ದುಷ್ಟು ಉಳಿದೆ ತಂಡ ಉಳಿಲಿ ಮತ್ತು ರಂಗಭೂಮಿ ಉಳಿಲಿ ಅನ್ನೋ ದೃಷ್ಟಿಯಲ್ಲಿ ಆ ಒಂದು ಸಂತೋಷಕ್ಕೆ ಈಗ ಮುಖ್ಯಮಂತ್ರಿ ನಾಟಕ ಮಾಡ್ತಾ ಇದ್ದೀನಿ. ನಾನು ಮಾಡಿದಾಗ 28-29 ವರ್ಷ, ಆದ್ರೆ ಇವತ್ತು ನನಗೆ 74ನೇ ವಯಸ್ಸಿನಲ್ಲಿ ಅರ್ಹತೆ ಇದ್ದೀನಿ, ಅದು ಪಳಗಿದ್ದೀನಿ. ಅದು ಜನಪ್ರಿಯತೆ ಎಷ್ಟು ಮಟ್ಟಿ ಪಡ್ಕೊಂಡಿದೆ ಅಂದ್ರೆ ಯಾವಾಗ ಹಾಕಿದ್ರು ಹೌಸ್ಫುಲ್ ಹೋಗುತ್ತೆ ಅಂತ ಅಂದಾಗ ಏನೋ ಒಂದ್ ಕಡೆ ನಂದು ಕಾಂಟ್ರಿಬ್ಯೂಷನ್ ಟು ದಿ ಥಿಯೇಟರ್. ರಂಗಭೂಮಿಯಿಂದ ಏನ್ ಮಾಡಬಹುದು ಅಂದ್ರೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಭ್ರಷ್ಟಾಚಾರ ಇರ್ದಂಗೆ ನೋಡ್ಕೊಳ್ಳಿ, ಒಳ್ಳೆಯವ್ರನ್ನ ಆಯ್ಕೆ ಮಾಡಿ.
0: ಧಾರವಾಡ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಡಾಕ್ಟರ್ ಮೊರಾರ್ಜಿ ಪಿಸೆ ವಿರಚಿತ ಅಬ್ಸೆಂಟ್ ಫಾದರ್ ಸಿಂಡ್ರೋಮ್ ಅನುವಾದ ಕೃತಿ ಅಪ್ಪ ನೀನೇಕೆ ಹೀಗೆ ಇಂದು ಬೆಳಗ್ಗೆ 10:30 ಲೋಕಾರ್ಪಣೆಗೊಳ್ಳಲಿದೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ರಾಜ್ಯಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದಿನಿಂದ ಆರಂಭವಾಗಲಿದ್ದು ಇದೇ 28ರವರೆಗೆ ನಡೆಯಲಿದೆ. ಒಟ್ಟು 12 ತಂಡಗಳು ಪಾಲ್ಗೊಳ್ಳಲಿವೆ. ಕರ್ನಾಟಕ ಹಾಕಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಬಳ್ಳಾರಿ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಆಯೋಜಿಸಿರುವ ಪಂದ್ಯಾವಳಿ ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿಯೇ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಲಕಿ ತೊದಲಬಾಗಿ ಏತ ನೀರಾವರಿ ಯೋಜನೆ ತಿಂಗಳೊಳಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುವುದಾಗಿ ಸಚಿವ ವಿಜಯಾನಂದ ಕಾಶಪ್ಪನವರ್ ಭರವಸೆ. ಬುನಾದಿ ಸಾಕ್ಷರತೆ ಹಾಗೂ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಲಿಕೆ ಹಾಗೂ ಗ್ರಹಿಕೆಗೆ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಒತ್ತು. ಇಂದು ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟೀಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಬಳ್ಳಾರಿಯಲ್ಲಿ ರಾಜ್ಯಮಟ್ಟದ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದಿನಿಂದ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 116 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVG ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
6: ರಾಮನಡಿಯಿಟ್ಟ ನೆಲ
7: ಭೀಮನುಸಿರಿದ ಗಾಳಿ
6: ವ್ಯೋಮದೆ ಭಗೀರಥಂ
7: ತಂದ ಸುರತಟಿನಿ
5: ಸೋಮನಂ ಪೆತ್ತ ಕಡಲು.
6: ಸೋಮ

0: ಕಡಲು
1: ಈ ಪುರಾತನಗಳಿರೆ
0: ಈ ಪುರಾತನಗಳಿರೆ
2: ನಾಮೆಂತು ಹೊಸಬರೆಲೋ ಮಂಕುತಿಮ್ಮ
0: ನಾಮೆಂತು ಹೊಸಬರೆಲೋ ಮಂಕುತಿಮ್ಮ.
2: ಸೊ ಈ 130ನೇ ಮುಕ್ತಕದಲ್ಲಿ ಮತ್ತೆ ನಾವು ಕಾಲಗಣನೆಯ ವಿಚಾರವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಕಳೆದ ಮುಕ್ತಕದಲ್ಲಿ ಚಿರ

ಹೋಗ್ತಾ ಇದೆ ಅನ್ನೋದು ನಾವು ಕಳೆದ ಸತಿನೂ ನೋಡಿದ್ವಿ. ಅದಕ್ಕೆ ಇವಾಗ ಮತ್ತಷ್ಟು ಪುರಾವೆಗಳನ್ನು ನಾವು ನೋಡೋಣ. ನಮ್ಮಲ್ಲಿ ನಾವು ನಮ್ಮ ಪರಂಪರೆಯಲ್ಲಿ ಭಾರತ ದೇಶದಲ್ಲಿ ಕಾಲವನ್ನು ಅಳೆಯುವಂಥ ಬಹಳ ಒಂದು ಸಂಕೀರ್ಣವಾದಂತಹ ಬಹಳ ಮುಂದುವರೆದಂತಹ ಒಂದು ಪದ್ಧತಿ ಬೆಳೆದು ಬಂದಿತ್ತು. ಇವತ್ತಿನ ಕಾಲದಲ್ಲಿ ನಾವು ಒಂದು ಸೆಕೆಂಡ್ ಅಂತೀವಿ, ಆ ಸೆಕೆಂಡನ್ನು ಅರ್ಧ ಸೆಕೆಂಡು, ಅದಕ್ಕಿಂತ ನೂರನೇ ಒಂದು ಸೆಕೆಂಡು, ಸಾವಿರದ ಒಂದು ಸೆಕೆಂಡು, ಮಿಲಿ ಸೆಕೆಂಡ್ಸ್ ಅಂತೆಲ್ಲ ಹೇಳ್ತೀವಿ. ಇವಾಗ ರನ್ನಿಂಗ್ ರೇಸಲ್ಲಿ ಯಾರೋ 100 meters ಓಡಬೇಕು ಅಂತಂದರೆ ಯಾರೋ 10.23 seconds ಓಡ್ಬಿಟ್ರು, ಅಥವಾ 9 ಯಾರು ನಮ್ಮ ಹುಸೇನ್ ಬೋಲ್ಟ್ ಅವನು 9.48 seconds ಓಡ್ಬಿಟ್ಟ ಅಂತೆಲ್ಲ ಹೇಳ್ತೀರ, 0.48, ನೂರನೇ ಒಂದು ಭಾಗ. ಸೊ ಹಾಗೆ ಅದು ಅತಿ ಸಣ್ಣದಾದಂತಹ ಕಾಲದ ಗಣನೆ. ನಮ್ಮ ದೇಶದಲ್ಲಿ ಆ ಥರ ಕಣ್ಣು ರೆಪ್ಪೆ ಒಂದು ಸರ್ತಿ ಹಿಂಗೆ ಮುಚ್ಚಿ ತೆಗೆಯುವಂಥ ಕ್ಷಣ ಏನಿತ್ತು ಅದನ್ನು ನಿಮೇಷ ಅಂಥೇಳಿ ಕರೆದು ಅಷ್ಟನ್ನ ಮೆಷರ್ ಮಾಡಿದರು ಅದೆಷ್ಟು ಅಂತ. ಸೊ ಒಂದು ನಿಮೇಷ ಅಥವಾ ಅರ್ಧ ನಿಮೇಷದ ಕಾಲದಿಂದ, ಅದಕ್ಕಿಂತ ಚಿಕ್ಕ ಕಾಲ ಅವಧಿಯಿಂದ ಹಿಡಿದು ಅದು ನಿಮಿಷವಾಗತ್ತೆ, ಆಮೇಲೆ ಗಂಟೆ ಆಗತ್ತೆ, ದಿನವಾಗತ್ತೆ, ತಿಂಗಳಾಗತ್ತೆ, ವರ್ಷವಾಗತ್ತೆ, ಹಾಗೆ ಇನ್ನೂ ಮುಂದುವರಿತಾ ಶತಮಾನವಾಗತ್ತೆ, ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಕಾಲಗಣನೆಯಲ್ಲಿ ಒಂದು ಸುಂದರವಾದಂಥ ಪರಿಕಲ್ಪನೆ ಇದೆ. ಅದೇನು ಯುಗಗಳು ಅಂತ ನಾವೆಲ್ಲ ಕೇಳಿದ್ದೀವಿ ಅದು ಅಲ್ವಾ. ಎಷ್ಟು ಯುಗಗಳಿವೆ? ನಾವು 4 ಯುಗಗಳಿದೆ ಅಂತ ನಾವು ಹೇಳ್ತೀವಿ. ಇವಾಗ ನಡೀತಾ ಇರುವಂಥ ಯುಗ ಯಾವುದು? ಕಲಿಯುಗ. ಕಲಿಯುಗ ಈಗ ನಡೀತಾ ಇದೆ, ಇದಕ್ಕೆ ಹಿಂದೆ ಎಲ್ಲ ಯುಗಗಳು ಇದ್ದವು ಅಂತ ನಮ್ಮ ಕಲ್ಪನೆ. ಇಲ್ಲಿ ಆ ಥರ ಯುಗಗಳ ಒಂದು ಕಲ್ಪನೆಯನ್ನು ಕೊಡ್ತಾ ಡಿ ವಿ ಜಿ ಅವರು ಹೇಳ್ತಾರೆ, ಆ ಯುಗಗಳಿಂದ ಮುಂದುವರ್ಕೊಂಡು ಬರ್ತಾ ಇರುವಂಥ ಅಂಶಗಳಿದೆಯಪ್ಪ, ಅದನ್ನು ನಾವು ನೆನಪಿಸ್ಕೊಳ್ಬೇಕು ಅಂತ. ಸೊ ಈಗ ನಾವು ಪಂಚಭೂತಗಳು ಅಂತ ಹೇಳ್ತೀವಿ ಅಲ್ವಾ, ಗಾಳಿ, ನೆಲ, ಭೂಮಿ, ನೀರು, ಆಕಾಶ, ಅಗ್ನಿ, ಇದೆಲ್ಲ ಪಂಚಭೂತಗಳು. ಅದರಿಂದ ಆಗಿರುವಂತಹ ಸೃಷ್ಟಿ ಇದು, ಇದನ್ನು ನಾವು ನೋಡಿದ್ವಿ. ಸೊ ಈ ಪಂಚಭೂತಗಳು ಹಾಗಾದರೆ ಯಾವಾಗಿಂದ ಇದ್ದುವು ಅನ್ನೋದಕ್ಕೆ ನಮ್ಮ ಪುರಾವೆ, ನಮ್ಮ ಕಥೆಗಳು, ನಮ್ಮ ಇತಿಹಾಸ ಏನು ಹೇಳುತ್ತೆ ಅಂತಂದರೆ, ರಾಮನಡಿ ಇಟ್ಟ ನೆಲ, ರಾಮ ಈ ಜಾಗದಲ್ಲೆಲ್ಲ ಓಡಾಡಿದ್ದ ಅಲ್ವಾ, ಅವನು ನಡ್ಕೊಂಡು ಹೋದಂಥ ಭೂಮಿ ಇದು. ಈ ಭೂಮಿ ಹೊಸದಾಗಿ ಬಂದಿದ್ದಲ್ಲ, ರಾಮನಡಿ ಇಟ್ಟ ನೆಲ. ರಾಮ ಇದ್ದದ್ದು ಯಾವಾಗ, ಯಾವ ಯುಗದಲ್ಲಿದ್ದ? ರಾಮ ಇದ್ದದ್ದು ನಮ್ಮ ಪ್ರಕಾರ ತ್ರೇತಾಯುಗ ಅಂತಿತ್ತು, ಆ ತ್ರೇತಾಯುಗದಲ್ಲಿ ರಾಮ ಇದ್ದದ್ದು. ಸೊ ತ್ರೇತಾಯುಗದಲ್ಲಿ ರಾಮ ಯಾವ ನೆಲದ ಮೇಲೆ ನಡೆದಿದ್ನೋ ನಾನು ನೀನು ಇವತ್ತು ಅದೇ ನೆಲದ ಮೇಲೆ ನಡೀತಾ ಇದ್ದೀವಿ. ಭೀಮನುಸಿರಿದ ಗಾಳಿ, ಭೀಮ ಉಸಿರಾಡಿದಂಥ ಗಾಳಿ, ವಾಯು, ಅದು ಇವತ್ತಿಗೂ ಇದೆ. ಭೀಮ ಇದ್ದದ್ದು ಯಾವಾಗ? ಮಹಾಭಾರತ ಎಲ್ಲ ನಡೆದದ್ದು ಯಾವ ಯುಗ ಅಂತ ನಾವು ಹೇಳ್ತೀವಿ? ದ್ವಾಪರ ಯುಗ. ಸೊ ದ್ವಾಪರ ಯುಗದಲ್ಲಿ ಇದ್ದಂಥ ಗಾಳಿ ಇವತ್ತಿಗೂ ನಾನು ನೀನು ಉಸಿರಾಡ್ತಾ ಇದ್ದೀವಿ, ಅದೇ ಗಾಳಿ ಈಗ ಮುಂದುವರ್ಕೊಂಡು ಹೋಗ್ತಾ ಇದೆ. ವ್ಯೋಮದೆ ಅಂದರೆ ಆಕಾಶದ ಎಲ್ಲೋ ಇದ್ದಂತಹ ಸುರತಟಿನಿ ಅಂತಂದರೆ ಗಂಗೆ, ಗಂಗೆಯನ್ನು ಭಗೀರಥ ಭೂಮಿಗೆ ತಂದ ಅಂತ ನಮ್ಮ ಕಥೆ ಅಲ್ವಾ. ಸೊ ಈ ಭಗೀರಥ ರಾಮನಿಗಿಂತಲೂ ಪುರಾತನನಾದ ಮಹಾರಾಜ, ಸಾಗರ ಅನ್ನೋಂಥ ಮಹಾರಾಜ ಇದ್ದ. ಅವನ ಮಕ್ಕಳಿಗೆ ಶಾಪ ಬಂದಿತ್ತು, ಅವರಿಗೆ ಗಂಗಾ ಸಂಪರ್ಕ ಆಗೋ ತನಕ ಅವರಿಗೆ ಪುಣ್ಯಲೋಕ ಸಿಕ್ಕಲ್ಲ ಅಂತ ಹೇಳಿ ಭಗೀರಥ ಶತಪ್ರಯತ್ನ ಮಾಡಿ, ಅದಕ್ಕೆ ಭಗೀರಥ ಪ್ರಯತ್ನ ಅಂತಲೇ ನಾವು ಹೇಳ್ತೀವಿ ಈಗ. ಸೊ ಏನಾದರೂ ಬಹಳ ಕಷ್ಟಪಟ್ಟು ಯಾವುದನ್ನಾದರೂ ಸಾಧಿಸಿದರೆ, ಓಹ್ ಬಾ ಎಂಥ ಭಗೀರಥ ಪ್ರಯತ್ನ ಮಾಡಿ ಸಾಧಿಸಿದನಪ್ಪ ಅಂತ ಹೇಳೋಷ್ಟು ಮಟ್ಟಿಗೆ, ಒಂದು ಉಪಮೆಯಾಗುವಷ್ಟು ಮಟ್ಟಿಗೆ ಕಷ್ಟಪಟ್ಟು ಭಗೀರಥ ಏನು ಮಾಡ್ದ, ದೇವಲೋಕದಿಂದ ಗಂಗೆಯನ್ನು ಕೆಳಗೆ ತೊಗೊಂಡು ಬಂದ. ಅದು ಯಾವಾಗಾಗಿದ್ದು? ತ್ರೇತಾಯುಗಕ್ಕಿಂತ ಮುಂಚೆ, ರಾಮನಿಗಿಂತ ಮುಂಚೆ ಅವನು ತಂದಂತಹ ಗಂಗೆ ಇವತ್ತು ಹರಿತಾ ಇದ್ದಾಳೆ. ಸೊ ಆಪ ಅಂದರೆ ನೀರು, ಭೂಮಿಯಾಯಿತು, ವಾಯು ಆಯಿತು, ನೀರು, ಅದಿನ್ನೂ ಅದೇ ಮುಂದುವರ್ಕೊಂಡು ಹೋಗ್ತಾ ಇದೆ, ಅವಾಗಿಂದ ಇವಾಗಿನವರೆಗೂ ಮುಂದುವರ್ಕೊಂಡು ಹೋಗ್ತಾ ಇದೆ. ಮತ್ತು ಈಗ ನಾವು ಚಂದ್ರನನ್ನು ನೋಡ್ತೀವಿ. ಆ ಚಂದ್ರ ನಮ್ಮ ಪುರಾಣ ಇತಿಹಾಸಗಳ ಪ್ರಕಾರ ಸಮುದ್ರ ಮಥನದ ಸಂದರ್ಭದಲ್ಲಿ ಬಂದಂಥದ್ದು, ಹುಟ್ಟಿದಂಥದ್ದು ಅಂತ. ಸೊ ಈ ಸಮುದ್ರ ಮಥನ ಅಂದ್ರೆ ಏನು, ನಾವೆಲ್ಲ ಆ ಕಥೆ ಕೇಳಿದ್ದೀವಿ. ದೇವರು ದಾನವರು ಮೇರು ಪರ್ವತವನ್ನು ಒಂದು ಕಡಗೋಲ್ನಾಗಿ ಇಡಿಸ್ಕೊಂಡು ಸಮುದ್ರವನ್ನು ಕಡಿದ್ರು. ಆಗ ಅವ್ರು ಯಾತಕ್ಕೋಸ್ಕರ ಕಡಿದ್ರು? ಅಮೃತ ಸಿಕ್ಕಲಿ ಅಂತ ಕಡಿದ್ರು. ಆದರೆ ಅಮೃತ ಬಂದದ್ದು ಕಡೆಯಲ್ಲಿ, ಅದಕ್ಕೆ ಮುಂಚೆ ಅನೇಕ ವಸ್ತುಗಳು ಬಂದವು, ಅದರಲ್ಲಿ ಚಂದ್ರನೂ ಕೂಡ ಒಂದು. ಸೊ ಸೋಮನಂ, ಸೋಮ ಅಂದರೆ ಚಂದ್ರ, ಸೋಮನಂ ಪೆತ್ತ, ಅದಕ್ಕೆ ಜನ್ಮ ನೀಡಿದಂತಹ ಕಡಲು,

0: ಆ ಕಡಲು ಈಗಲೂ ಕೂಡ ಅದೇ ಸಮುದ್ರ ಮುಂದುವರ್ಕೊಂಡು ಹೋಗ್ತಾ ಇದೆ. ಸಮುದ್ರ ಅದೇ ಮುಂದುವರ್ಕೊಂಡು ಹೋಗ್ತಾ ಇದೆ. ಸೊ ನಮ್ಮ ಭೂಮಿಯ ಮೇಲಿರುವಂತಹ ನೀರು ಕೃತಯುಗದಲ್ಲಿ, ಅಂದರೆ ತ್ರೇತಾಯುಗಕ್ಕಿಂತ ಮುಂಚಿನ ಕೃತಯುಗದಲ್ಲಿ ಏನು ಸಮುದ್ರ ಮಥನ ನಡೀತು, ಆ ಸಮುದ್ರ ಮಥನದ ಸಮಯದಲ್ಲಿ ಇದ್ದಂತಹ ಕಡಲು ಇವತ್ತಿಗೂ ಇದೆ. ಸೊ ಮೊದಲನೆಯ ಯುಗ ನಮ್ಮ ಪ್ರಕಾರ ಕೃತಯುಗ. ಆಗ ದೇವದಾನವರು ಸಮುದ್ರ ಮಥನವನ್ನು ಮಾಡಿದರು. ಅದಾದ ನಂತರ ಬಂದದ್ದು ತ್ರೇತಾಯುಗ. ಆಗ ನಮ್ಮ ಪ್ರಕಾರ ಭಗೀರಥನು, ರಾಮನು ಅವರೆಲ್ಲ ಇದ್ದರು. ಆಮೇಲೆ ಬಂದದ್ದು ದ್ವಾಪರ ಯುಗ. ಆಗ ಮಹಾಭಾರತ ನಡೀತು, ಅಲ್ಲಿ ಭೀಮ ತನ್ನ ಪರಾಕ್ರಮವನ್ನು ತೋರಿಸ್ದ ಅಂತ ನಾವು ಕೇಳ್ತೀವಿ. ಇವತ್ತಿನ ದಿವಸ ಕಲಿಯುಗ, ನಾನು ನೀವು ಎಲ್ಲ ಇದ್ದೀವಿ. ಆ ಎಷ್ಟು ಕಾಲಗಳಿಂದ ಇದ್ದಂತಹ ಪಂಚಭೂತಗಳು ಇವತ್ತಿಗೂ ಮುಂದುವರಿತಾ ಇವೆ. ಹೀಗಿರುವಾಗ, ಅಷ್ಟೆಲ್ಲ ಹಳೆಯ ಒಂದು ಇತಿಹಾಸ ನಿನಗಿರುವಾಗ, ನಾವೆಂತೂ ಹೊಸ ಬರೆಲ್ಲೋ ಮಂಕುತಿಮ್ಮ, ನಾವೇನು ಹೊಸದಾಗಿ ಬಂದ್ಬಿಟ್ವಾ, ಏನೋ ಸಡನ್ನಾಗಿ ಇವಾಗೇನೋ ಉದ್ಭವ ಆಗ್ಬಿಟ್ವಾ, ಹಂಗಲ್ಲ. ನಮಗೆ ಅಷ್ಟೆಲ್ಲ ದೊಡ್ಡ ಹಿನ್ನೆಲೆ ಇದೆ. ಇದು ಯಾಕೆ ಮುಖ್ಯ ಅಂದರೆ, ನಮ್ಮಲ್ಲಿ ಈ ಹೊಸದು ಹಳೆಯದರ ಬಗ್ಗೆ ಕೆಲವೊಂದು ಅಭಿಪ್ರಾಯಗಳು ಮೂಡ್ಬಿಟ್ಟಿರ್ತವೆ. ಅವು ಪೂರ್ವಾಗ್ರಹಗಳು. ಹೊಸದು ಬಂತು ಅಂತಂದರೆ, ಓ ವಾವ್, ಹೊಸದು ಬಂದ್ಬಿಡ್ತು, ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅಂದ್ಕೊಳ್ಳೋದು. ಹಳೆಯದನ್ನು ಏನಾದರೂ ಹೇಳಿದ್ರೆ ಅದನ್ನು ಅದು ಗೊಡ್ಡು, ಅದು ಸರಿ ಇಲ್ಲ, ಅವೆಲ್ಲ ಸುಮ್ಮನೆ ಮೂಢನಂಬಿಕೆಗಳು, ಎಲ್ಲ ಸೂಪರ್ಸ್ಟಿಷನ್ಸ್ ಅಂತ ಹೇಳುವಂಥದ್ದು. ಹಳೆಯದು ಸರಿ ಇಲ್ಲ, ಹೊಸದು ಚೆನ್ನಾಗಿದೆ ಅನ್ನೋವಂಥ ಮನೋಭಾವ ಒಂದು ಕಡೆ. ಆ ಥರ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಇರುತ್ತೆ, ಹಳೆಯದೆಲ್ಲ ಚೆನ್ನಾಗಿದೆ, ಹೊಸದು ಯಾವುದು ಚೆನ್ನಾಗಿಲ್ಲ ಅನ್ನೋವಂಥ ನಕಾರಾತ್ಮಕವಾದಂಥ ಭಾವ. ನಾವು ಎರಡು ಕಡೆಯಿಂದನೂ ನಾವು ತುಂಬ ಜೋಪಾನವಾಗಿ, ಎರಡೂ ಸರಿಯಲ್ಲ, ಹಳೆಯದು ಹೊಸದು ಎರಡೂ ಇದ್ರೇ ಸಾಮರಸ್ಯ ಬರೋದಕ್ಕೆ ಸಾಧ್ಯವಾಗುವಂಥದ್ದು. ಸೊ ಹಾಗೆ ನಾವು ನೋಡಬೇಕಾಗಿರೋದು ಕೂಡ ಹೊಸದು ಹಳೆಯದು ಎರಡನ್ನೂ ಸಮರಸದಿಂದ ಹೇಗೆ ನೋಡ್ಕೋಬೋದು ಅಂತ. ಯಾವತ್ತಿಗೂ ಏನೋ ಹೊಸದು ಬಂದ್ಬಿಡ್ತು ಅಂತ ಅದರ ಹಿಂದೆ ಓಡೋಗೋದಲ್ಲ. ಹಳೆಯದಿತ್ತಲ್ಲ ಅದನ್ನೇ ಹಿಡ್ಕೊಂಡು ನಾನು ಕೂತಿರ್ತೀನಿ ಅಂತ ಅನ್ನೋದು ಕೂಡ ಅಲ್ಲ. ಹಳೆಯದರ ಬಗ್ಗೆ ನಮಗೆ ಸರಿಯಾದಂಥ ರೀತಿಯ ಗೌರವ ಇದ್ದು ಹೊಸದನ್ನು ನಾವು ಕಟ್ಕೊಳ್ತಾ ಹೋಗಬೇಕು ಅನ್ನೋದು ಮುಖ್ಯ. ಈಗ ನಾವು ಮನೆ ಕಟ್ಟಬೇಕು ಅಂತಂದರೆ, ಯಾವುದೋ ಕಾಲದಲ್ಲಿ ನಮ್ಮ ಮನೆ ಇದ್ದಂಥ ಒಂದು ಸೈಟ್ ಇರುತ್ತೆ, ಆ ಸೈಟಲ್ಲಿ ನಾವು ಹೊಸ ಮನೆಯನ್ನು ಕಟ್ಬೋದು. ಹೊಸ ಸೈಟೇ ಆಗಬೇಕು ಅಂತ ಇಲ್ಲ, ಈಗ ಹೊಸ ಮನೆ ಕೂಡ ಬೇಡ, ಇರೋಂಥ ಮನೆಯಲ್ಲೇ ನಾವು ಒಂದು ಹೊಸ ಒಂದು ರೂಮ್ ಕಟ್ಕೊಳ್ಬಹುದು, ಇರೋಂಥ ರೂಮ್ನಲ್ಲೇ ಒಂದು ಹೊಸ ಲೈಟ್ ಫಿಕ್ಸ್ ಮಾಡ್ಕೋಬಹುದು. ಸೊ ಹೀಗೆ ಹೊಸದನ್ನು ಹಳೆಯದಕ್ಕೆ ನಾವು ಸೇರಿಸ್ತಾ ಹೋಗ್ಬೋದು. ಸೊ ಹಳೆಯದು ಇರುತ್ತೆ, ಹೊಸದು ಇರುತ್ತೆ, ಆಗ ಹಳೆಯ ನಮ್ಮ ಬುಡವನ್ನು ನಾವು ಮರೆಯಲ್ಲ. ಅದರ ಬಗ್ಗೆ ನಮಗಿರೋಂಥ ಒಂದು ಬಾಂಧವ್ಯವಾಗ್ಬೋದು, ಬದ್ಧತೆಯಾಗ್ಬೋದು, ಗೌರವವಾಗ್ಬೋದು, ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಅದು ನಮಗೆ ಒಂದು ರೀತಿಯ ಅಸ್ಮಿತೆಯನ್ನು ಕೊಡುತ್ತೆ, ಅಂದರೆ ಇದು ನಾನು, ಇದು ನನ್ನದು ಅನ್ನೋಂಥ ಐಡೆಂಟಿಟಿಯನ್ನು ಕೊಡುತ್ತೆ. ಆ ಐಡೆಂಟಿಯ ಬಗ್ಗೆ ನಮಗೆ ಒಂದು ಹೆಮ್ಮೆ ಇರಬೇಕು, ಒಂದು ಗೌರವ ಇರಬೇಕು, ಒಂದು ನಮ್ರತೆಯ ಭಾವ ಇರಬೇಕು. ಅದರ ಬುನಾದಿಯ ಮೇಲೆ ನಾವು ಹೊಸದನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 116 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು. ನಮ್ಮ ಬಾಂಧವ್ಯ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ನಂದಿ, ಜ್ಞಾನ, ವಿನಯ, ಸಮರ್ಪಣೆಗಳ ಜೀವಂತ ಸಂಕೇತ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನಂದಿ ಜ್ಞಾನ ವಿನಯ ಸಮರ್ಪಣೆಗಳ ಜೀವಂತ ಸಂಕೇತ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮಂಜು ಮುಚ್ಚಿದ ಕೈಲಾಸ ಪರ್ವತ. ಜಗನ್ನಾಟಕ ಸೂತ್ರಧಾರಿ ಮಹಾದೇವನು ಗಾಢವಾದ ಧ್ಯಾನದಲ್ಲಿದ್ದಾನೆ.

ಜಗನ್ಮಾತೆ ಪಾರ್ವತಿ ಅವನ ಪಕ್ಕದಲ್ಲಿ ವಿರಾಜಮಾನಳಾಗಿದ್ದಾಳೆ. ರುದ್ರಗಣಗಳು ಸುತ್ತಲೂ ನೆರೆದಿವೆ. ಆದರೆ ಕೈಲಾಸದ ಮಹಾದ್ವಾರದಲ್ಲಿ ಕಣ್ಣು ಮಿಟುಕಿಸದೆ ಸದಾ ಎಚ್ಚರದಿಂದ ತನ್ನೊಡೆಯನನ್ನೇ ಅನವರತ ದೃಷ್ಟಿಸುತ್ತ ನಿಂತಿರುವ ಅಪ್ರತಿಮ ಭಕ್ತನೊಬ್ಬನಿದ್ದಾನೆ. ಅವನೇ ನಂದಿ. ನಂದಿಯನ್ನು ನಾವು ಕೇವಲ ಶಿವನ ವಾಹನ ಎಂದು ಮಾತ್ರ ಭಾವಿಸಿದ್ದರೆ ಅದು ಅಪೂರ್ಣವಾಗುತ್ತದೆ. ಶೈವ ಪರಂಪರೆಯಲ್ಲಿ ನಂದಿಯ ಸ್ಥಾನ ಅತ್ಯುನ್ನತವಾದದ್ದು. ಆತ ಕೇವಲ ವಾಹನವಲ್ಲ, ಕೈಲಾಸದ ದ್ವಾರಪಾಲಕ, ಪ್ರಮತಗಣಗಳ ಅಧಿನಾಯಕ, ಅಪ್ರತಿಮ ಯೋಧ, ಶ್ರೇಷ್ಠ ಸಂಗೀತಜ್ಞ ಹಾಗೂ ಪರಮಭಕ್ತ. ನಟರಾಜನ ಆನಂದ ತಾಂಡವಕ್ಕೆ ಮೃದಂಗ ನುಡಿಸುವವ ಇದೇ ನಂದಿಕೇಶ್ವರ. ಕೆಲವು ಆಗಮಶಾಸ್ತ್ರಗಳ ಪ್ರಕಾರ ನಂದಿಯು ಶಿವನಿಂದಲೇ ನೇರವಾಗಿ ಜ್ಞಾನೋಪದೇಶ ಪಡೆದು ಅದನ್ನು ಜಗತ್ತಿಗೆ ಸಾರಿದ ಆದಿಗುರು ಸ್ವರೂಪಿಯೂ ಹೌದು. ನಂದಿಯ ಜನನದ ಹಿನ್ನೆಲೆಯಲ್ಲಿ ಒಂದು ರೋಚಕ ಕಥೆಯಿದೆ. ಶಿಲಾದ ಎಂಬ ಮಹರ್ಷಿಗಳಿಗೆ ಸಂತಾನಭಾಗ್ಯವಿರಲಿಲ್ಲ. ಆ ಕೊರಗನ್ನು ನೀಗಿಸಿಕೊಳ್ಳಲು ಅವರು ಪರಶಿವನನ್ನು ಕುರಿತು ಘೋರ ತಪಸ್ಸು ಮಾಡಿದರು. ಅವರ ನಿಷ್ಕಲ್ಮಶ ಭಕ್ತಿಗೆ ಹೊಲಿದು ಬಂದ ಶಿವನು ತನ್ನದೇ ಅಂಶದಿಂದ ನಂದಿಯನ್ನು ಅವರಿಗೆ ಪುತ್ರನಾಗಿ ಕರುಣಿಸಿದನು. ಬಾಲ್ಯದಿಂದಲೇ ಅಸಾಧಾರಣ ಜ್ಞಾನ ಮತ್ತು ಶಿವಭಕ್ತಿಯನ್ನು ಮೈಗೂಡಿಸಿಕೊಂಡಿದ್ದ ನಂದಿಗೆ ಒಂದು ದಿನ ತನ್ನ ಆಯುಷ್ಯ ಬಹಳ ಅಲ್ಪ ಎಂಬ ಸತ್ಯ ತಿಳಿಯುತ್ತದೆ. ತಂದೆ ಶಿಲಾದ ಕಣ್ಣೀರು ಹಾಕಿದರು. ನಂದಿ ವಿಚಲಿತನಾಗುವುದಿಲ್ಲ. ಬದಲಾಗಿ ಸಾಕ್ಷಾತ್ ಮೃತ್ಯುಂಜಯನನ್ನೇ ಒಲಿಸಿಕೊಳ್ಳಲು ಘೋರ ತಪಸ್ಸಿಗೆ ಕೋರುತ್ತಾನೆ. ಆತನ ತಪಸ್ಸಿನ ಜ್ವಾಲೆಗೆ ಕರಗಿದ ಮಹಾದೇವ ಪ್ರತ್ಯಕ್ಷನಾಗಿ ವರವನ್ನು ಕೇಳು ಎಂದಾಗ ಈ ಬಾಲಕ ಸಂಪತ್ತು, ಅಧಿಕಾರ ಅಥವಾ ಇಂದ್ರ ಪದವಿಯನ್ನು ಕೇಳುವುದಿಲ್ಲ. ನನಗೆ ಬೇರೇನು ಬೇಡ, ನಿನ್ನ ಪಾದಸೇವೆಯಲ್ಲಿ ಸದಾ ಇರುವ ಭಾಗ್ಯವನ್ನು ಕರುಣಿಸು ಎಂದು ಪ್ರಾರ್ಥಿಸುತ್ತಾನೆ. ಈ ನಿಸ್ವಾರ್ಥ ಭಕ್ತಿಗೆ ಬೆರಗಾದ ಶಿವನು ಆತನಿಗೆ ಅಮೃತ ತತ್ವವನ್ನು ಕರುಣಿಸಿ ತನ್ನ ಪ್ರಧಾನ ವಾಹನವಾಗಿ ಹಾಗೂ ಕೈಲಾಸದ ಕಾವಲುಗಾರನ್ನಾಗಿ ಸ್ವೀಕರಿಸುತ್ತಾನೆ. ನಂದಿಯ ಶಕ್ತಿ ಮತ್ತು ಸ್ವಾಭಿಮಾನಕ್ಕೆ ರಾವಣನ ಪ್ರಸಂಗ ಒಂದು ದೊಡ್ಡ ಉದಾಹರಣೆ. ಒಮ್ಮೆ ದಶಕಂಠ ರಾವಣನು ತನ್ನ ಅಹಂಕಾರದಿಂದ ಕೈಲಾಸವನ್ನು ಪ್ರವೇಶಿಸಲು ಯತ್ನಿಸಿದಾಗ ನಂದಿ ಅವನನ್ನು ದ್ವಾರದಲ್ಲೇ ತಡೆಯುತ್ತಾನೆ. ಆಗ ರಾವಣನು ನಂದಿಯ ಮುಖವನ್ನು ನೋಡಿ ಕೋತಿಯ ಮುಖದವನೇ ಎಂದು ಗೇಲಿ ಮಾಡುತ್ತಾನೆ. ಇದರಿಂದ ಕೆರಳಿದ ನಂದಿ ಯಾವ ವಾನರ ಮುಖವನ್ನು ನೋಡಿ ನೀನು ನಕ್ಕೆಯೋ ಅದೇ ವಾನರ ಕುಲದಿಂದ ನಿನ್ನ ಮತ್ತು ನಿನ್ನ ಲಂಕೆಯ ಸರ್ವನಾಶವಾಗಲಿ ಎಂದು ಶಪಿಸುತ್ತಾನೆ. ಇದೇ ಶಾಪ ಮುಂದೆ ರಾಮಾಯಣದಲ್ಲಿ ಹನುಮಂತ ಮತ್ತು ವಾನರ ಸೇನೆಯ ಮೂಲಕ ನಿಜವಾಗುತ್ತದೆ. ಪ್ರತಿಯೊಂದು ಶಿವಾಲಯದಲ್ಲೂ ನಂದಿಯು ಸದಾ ಶಿವಲಿಂಗದ ಎದುರು ಮಂಡಿಯೂರಿ ಕುಳಿತಿರುವುದನ್ನು ನಾವು ನೋಡುತ್ತೇವೆ. ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ನಂದಿಯ ಕಿವಿಯಲ್ಲಿ ಪಿಸುಗುಟ್ಟುವ ವಾಡಿಕೆಯಿದೆ. ಏಕೆಂದರೆ ನಂದಿಯ ಮೂಲಕ ಹೇಳಿದ ಪ್ರಾರ್ಥನೆಯು ನೇರವಾಗಿ ಶಿವನನ್ನು ತಲುಪುತ್ತದೆ ಎಂಬುದು ಭಕ್ತರ ದೃಢವಾದ ನಂಬಿಕೆ. ವರ್ಷಗಳು ಕಳೆದರೂ ಯುಗಗಳು ಬದಲಾದರೂ ಶಿವನ ಮೇಲಿರುವ ಆತನ ಆ ಏಕಾಗ್ರತೆಯ ದೃಷ್ಟಿ ಬದಲಾಗುವುದಿಲ್ಲ. ನಂದಿಯಿಂದ ನಮಗೆ ಸಿಗುವ ಜೀವನ ಪಾಠ ಎಂದಿಗೂ ಗುರಿ ಒಂದೇ ಆಗಿರಲಿ. ಅದರಲ್ಲಿ ಚಂಚಲತೆ ಬೇಡ. ಕರ್ತವ್ಯದಲ್ಲಿ ಅಚಲವಾದ ಶ್ರದ್ಧೆ ಇರಲಿ. ಎಷ್ಟೇ ಅಪಾರ ಶಕ್ತಿ ಇದ್ದರೂ ತಲೆಬಾಗುವ ವಿನಯವಿರಲಿ. ಕೊನೆಗೆ ಎಷ್ಟೇ ಜ್ಞಾನವಿದ್ದರೂ ಅಹಂಕಾರ ಸುಳಿಯದಿರಲಿ ಮತ್ತು ಭಕ್ತಿಯಲ್ಲಿ ಯಾವುದೇ ಸ್ವಾರ್ಥವಿರಬಾರದು ಎಂಬುದು ನಂದಿಗೆ ಶಿವನ ಸಾನ್ನಿಧ್ಯವನ್ನು ಬಿಟ್ಟರೆ ಜಗತ್ತಿನ ಬೇರೆ ಯಾವ ವಸ್ತುವಿನ ಮೇಲೂ ವ್ಯಾಮೋಹವಿಲ್ಲ. ನಂದಿಯ ಮೌನ ನಮಗೆ ಬೋಧಿಸುವ ಪಾಠವೊಂದೇ. ನಿನ್ನ ಮನಸ್ಸನ್ನು ನಿನ್ನ ಗುರಿಯ ಮೇಲೆ ಸ್ಥಿರವಾಗಿರಿಸು. ಅಹಂಕಾರವನ್ನು ತ್ಯಜಿಸು. ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು. ಆಗ ನಿನ್ನೊಳಗಿನ ಶಿವತ್ವವೇ ಜಾಗೃತವಾಗುತ್ತದೆ. ಆದ್ದರಿಂದ ನಂದಿ ಕೇವಲ ಕಲ್ಲಿನ ಪ್ರತಿಮೆಯಲ್ಲ. ಆತ ಭಕ್ತಿ, ಶಕ್ತಿ, ಶಿಸ್ತು, ಧರ್ಮ ಮತ್ತು ಸಂಪೂರ್ಣ ಶರಣಾಗತಿಯ ಪ್ರತೀಕ. ನಂದಿಯ ಭಕ್ತಿಯನ್ನು ಮೈಗೂಡಿಸಿಕೊಂಡಾಗ ಮಾತ್ರ ನಮಗೆ ಶಿವನ ದರ್ಶನ ಮತ್ತು ಒಲುಮೆ ಸಿಗಲು ಸಾಧ್ಯ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ನಂದಿ ಜ್ಞಾನ ವಿನಯ ಸಮರ್ಪಣೆಗಳ ಜೀವಂತ ಸಂಕೇತ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ

0: ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ನಂದಿ ಜ್ಞಾನ ವಿನಯ ಸಮರ್ಪಣೆಗಳ ಜೀವಂತ ಸಂಕೇತ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/8/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿಜೇತ್ ಅರಸ್ ರವರು ನರರೋಗ ತಜ್ಞರು ಮಧ್ಯಾಹ್ನ 12 ರಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೇಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದಿನಿಂದ 9ನೇ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 4 ದಿನ ಜಪಾನ್ ಪ್ರವಾಸ. ಮೈಸೂರಿನಲ್ಲಿ ಇಂದಿನಿಂದ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತ 3 ದಿನಗಳ ರಾಷ್ಟ್ರೀಯ ಸಮಾವೇಶ. ಹಾರ್ಮೋಸ್ ಜಲಸಂಧಿ ಮೂಲಕ ಸಾಗುವ ಹಡಗುಗಳಿಗೆ ಸೇವಾ ಶುಲ್ಕ ಪಾವತಿ ಕಡ್ಡಾಯ, ಇರಾನ್. ವಾರ್ತೆಗಳ ವಿವರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನವದೆಹಲಿಯಲ್ಲಿ ಇಂದು ನಡೆಯಲಿರುವ 9ನೇ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ಸಮ್ಮೇಳನ ಭೌತಿಕ ಮತ್ತು ವರ್ಚುವಲ್ ವಿಧಾನ ಸೇರಿದಂತೆ ಹೈಬ್ರಿಡ್ ಸ್ವರೂಪದಲ್ಲಿ ನಡೆಯಲಿದೆ. ದೇಶಾದ್ಯಂತದ ವಿವಿಧ ಭದ್ರತಾ ಪಡೆಗಳು ಮತ್ತು ಪೊಲೀಸ್ ಪಡೆಗಳ 850ಕ್ಕೂ ಹೆಚ್ಚು ಅಧಿಕಾರಿಗಳು ಸಮ್ಮೇಳನದ ಸಮಯದಲ್ಲಿ ವಿವಿಧ ಸಮಕಾಲೀನ ವಿಷಯಗಳು ಮತ್ತು ರಾಷ್ಟ್ರೀಯ ಭದ್ರತೆಗೆ ಇರುವ ಸವಾಲುಗಳ ಕುರಿತು ಚರ್ಚಿಸಲಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಆಂಧ್ರಪ್ರದೇಶದ ಯಲೂರು ಜಿಲ್ಲೆಯ ಮುಸನೂರು ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ. ಮುಸನೂರಿನಲ್ಲಿ ಅವರು ಭಾರತದ ಮೊದಲ ವಂಶವಾಹಿಯನ್ನು ಕೃತಕವಾಗಿ ಮಾರ್ಪಡಿಸದ ಸಸ್ಯ ಜಿಎಂಒ ಆದ ಅಧಿಕ ವಿಸ್ತರಣಾ ಸಾಮರ್ಥ್ಯದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜವನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಅವರು ರೈತರನ್ನು ಸನ್ಮಾನಿಸಲಿದ್ದು ಕೃಷಿ ಕ್ಷೇತ್ರದ ಪಾಲುದಾರರು ಹಾಗೂ ಇತರರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಇಂದಿನಿಂದ 4 ದಿನ ಜಪಾನ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಟೋಕಿಯೋ, ನಗೋಯಾ ಮತ್ತು ಒಸಾಕಾಗೆ ಭೇಟಿ ನೀಡಲಿರುವ ಅವರು 200ಕ್ಕೂ ಹೆಚ್ಚು ಉದ್ಯಮ ಪ್ರತಿನಿಧಿಗಳನ್ನು ಒಳಗೊಂಡ ಭಾರತದ ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಉತ್ಪಾದನೆ, ಅರೆವಾಹಕ, ಶುದ್ಧ ಇಂಧನ, ಉಕ್ಕು, ವಾಹನೋದ್ಯಮ, ಹಣಕಾಸು ಸೇವೆ, ಆರೋಗ್ಯ ಸೇವೆ ಮತ್ತು ನವೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳು ನಿಯೋಗದಲ್ಲಿದ್ದಾರೆ. ವಿಶೇಷ ತಾಂತ್ರಿಕ ಮತ್ತು ಜಾಗತಿಕ ಪಾಲುದಾರಿಕೆಗೆ ಉಭಯ ದೇಶಗಳ ಆದ್ಯತೆಯನ್ನು ಇದು ಪ್ರತಿಬಿಂಬಿಸಿದೆ. ಭೇಟಿಯ ವೇಳೆ ಜಪಾನ್ನ ಪ್ರಮುಖ ಕೈಗಾರಿಕಾ ಸಂಸ್ಥೆಗಳು ಹಾಗೂ ಉದ್ಯಮ ನಾಯಕರೊಂದಿಗೆ ಸಚಿವರು ಸಭೆ ನಡೆಸಲಿದ್ದು ದ್ವಿಪಕ್ಷೀಯ ವ್ಯಾಪಾರ ಮತ್ತು ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವ ಕುರಿತು ಚರ್ಚಿಸಲಿದ್ದಾರೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಇಂದಿನಿಂದ ಬುಧವಾರದವರೆಗೆ ಕರ್ನಾಟಕದ ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತು 3 ದಿನಗಳ ರಾಷ್ಟ್ರೀಯ ಸಮಾವೇಶ ಆಯೋಜಿಸಲಿದೆ. ಈ ಸಮಾವೇಶವು ದೇಶಾದ್ಯಂತ ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಮತ್ತು ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯಗಳನ್ನು ಬಲಪಡಿಸುತ್ತದೆ. ರಾಷ್ಟ್ರೀಯ ಸಮಾವೇಶವು ಪ್ರಧಾನಮಂತ್ರಿಯವರ ವಿಕಸಿತ ಭಾರತ್ 2047 ಮಾರ್ಗಸೂಚಿಯನ್ನು ಮುನ್ನಡೆಸುತ್ತದೆ. ಇದರ ಅಡಿಯಲ್ಲಿ ಭಾರತದ ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಗಳನ್ನು ಪುನರುಜ್ಜೀವನಗೊಳಿಸುವುದು ಮತ್ತು ಯಾವುದೇ ಸಮುದಾಯವು ಹಿಂದೆ ಉಳಿಯದಂತೆ ನೋಡಿಕೊಳ್ಳುವುದು ಸಮಗ್ರ ರಾಷ್ಟ್ರೀಯ ಅಭಿವೃದ್ಧಿಯ ಪ್ರಮುಖ ಸ್ತಂಭಗಳಾಗಿವೆ. ಈ ಸಮಾವೇಶವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ರಾಜ್ಯ ಸಚಿವ ದುರ್ಗಾ

0: ಮುಮ್ತಾಜ್ ಉಯಿಕೆ ಉದ್ಘಾಟಿಸಲಿದ್ದಾರೆ. ಯುದ್ಧ ನೌಕೆಗಳು, ಕಡಲಾಚೆಯ ಹಡಗುಗಳು ಮತ್ತು ಇತರ ಸಂಬಂಧಿತ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆಯ ಅಗತ್ಯವಿದೆ. ಇದು ದೇಶದ ಭದ್ರತೆಗೆ ಅತ್ಯಗತ್ಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ. ಭಾರತವನ್ನು ಭವಿಷ್ಯದ ಹಡಗು ನಿರ್ಮಾಣ ಕೇಂದ್ರವನ್ನಾಗಿ ಮಾಡುವ ಗುರಿಯನ್ನು ಹೊಂದಿರುವ ಈ ಕ್ಷೇತ್ರದಲ್ಲಿ ಉತ್ತಮ ಗುಣಮಟ್ಟದ ನಿರ್ವಹಣಾ ಸೇವೆಗಳ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ಕೋಲ್ಕತ್ತಾದಲ್ಲಿ ಸುಮಾರು 3,400 ಕೋಟಿ ರೂಪಾಯಿ ಮೌಲ್ಯದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಮತ್ತು ಎಂಜಿನಿಯರ್ಸ್ ಹಾಗೂ ಯಂತ್ರ ಇಂಡಿಯಾ ಲಿಮಿಟೆಡ್ನ 5 ಯೋಜನೆಗಳಿಗೆ ನಿನ್ನೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಆತ್ಮನಿರ್ಭರತೆಯು ಈ ಸಮಯದ ಅಗತ್ಯವಾಗಿದೆ ಎಂದು ಹೇಳಿದರು. ಇಂದು ಭಾರತದ ರಕ್ಷಣಾ ಸಾರ್ವಜನಿಕ ವಲಯದ ಸಂಸ್ಥೆಗಳು ತಯಾರಿಸಿದ ಉತ್ಪನ್ನಗಳ ಬಗ್ಗೆ ಸಶಸ್ತ್ರ ಪಡೆಗಳು ಈಗ ಹೆಚ್ಚಿನ ಆಸಕ್ತಿ ತೋರಿಸುತ್ತಿವೆ ಎಂದರು. ವಿಶ್ವಾದ್ಯಂತ ಹಡಗು ನಿರ್ಮಾಣ ಕ್ಷೇತ್ರದಲ್ಲಿ ಬೆಳೆಯುತ್ತಿರುವ ನಿರ್ವಾತವನ್ನು ಮೇಕ್ ಇನ್ ಇಂಡಿಯಾ ಅಭಿಯಾನದ ಅಡಿಯಲ್ಲಿ ಭಾರತವು ನಿವಾರಿಸಬಹುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆದ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯು ಬ್ರಿಕ್ಸ್ ಕ್ರೀಡಾ ಜಂಟಿ ಘೋಷಣೆಯನ್ನು ಸರ್ವಾನುಮತದಿಂದ ಅಂಗೀಕರಿಸುವ ಮೂಲಕ ಸಂಪನ್ನಗೊಂಡಿತು. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆಯಡಿ ನಡೆದ ಸಭೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಹಕಾರ, ಯುವಜನರ ಭಾಗವಹಿಸುವಿಕೆ ಹಾಗೂ ಅಂತಾರಾಷ್ಟ್ರೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಸದಸ್ಯ ರಾಷ್ಟ್ರಗಳ ಕ್ರೀಡಾ ಸಚಿವರು ಹಾಗೂ ಹಿರಿಯ ಪ್ರತಿನಿಧಿಗಳು ಚರ್ಚಿಸಿದರು. ಮಾತುಕತೆ, ಪರಸ್ಪರ ಗೌರವ ಮತ್ತು ಒಳಗೊಳ್ಳುವಿಕೆ ಮೂಲಕ ಸಹಕಾರ ಬಲವರ್ಧನೆಗೆ ಸಭೆಯಲ್ಲಿ ಸಹಮತ ವ್ಯಕ್ತವಾಯಿತು. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಮಾತನಾಡಿ, ಕ್ರೀಡಾಪಟುಗಳು ಮತ್ತು ತರಬೇತುದಾರರ ಪರಸ್ಪರ ಸಂವಹನ, ಜಂಟಿ ಸ್ಪರ್ಧೆಗಳು ಹಾಗೂ ಕ್ರೀಡಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಚಿಕೆಗೆ ಒತ್ತು ನೀಡುವ ಬಗ್ಗೆ ಪ್ರಸ್ತಾಪಿಸಿದರು. ಭಾರತದ ಅಧ್ಯಕ್ಷತೆಯಲ್ಲಿ 3 ಪ್ರಮುಖ ಉಪಕ್ರಮಗಳಾದ ಬ್ರಿಕ್ಸ್ ಕ್ರೀಡಾ ತಂತ್ರಜ್ಞಾನ ಕಾರ್ಯಕಾರಿ ಸಮೂಹ, ಬ್ರಿಕ್ಸ್ ಕ್ರೀಡಾ ಉತ್ಪಾದನಾ ಸಮಾವೇಶ ಹಾಗೂ ಸಾಂಪ್ರದಾಯಿಕ ಮತ್ತು ಸ್ಥಳೀಯ ಕ್ರೀಡೆಗಳ ಪ್ರದರ್ಶನ ಸ್ಪರ್ಧೆಗಳನ್ನು ಮುಂದಕ್ಕೆ ಕೊಂಡೊಯ್ಯಲಾಗಿದೆ. ಭಾರತದಲ್ಲಿ ತಯಾರಿಸಿ ಉಪಕ್ರಮದಡಿ ಕ್ರೀಡಾ ಸಾಮಗ್ರಿಗಳ ಉತ್ಪಾದನೆ ಬಲಪಡಿಸುವ ಹಾಗೂ ಜಾಗತಿಕ ಹೂಡಿಕೆಯನ್ನು ಆಕರ್ಷಿಸುವ ಭಾರತದ ಯೋಜನೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಲಾಯಿತು. ಕ್ರೀಡೆಯ ಮೂಲಕ ದೈಹಿಕ ಕ್ಷಮತೆ, ಆರೋಗ್ಯಕರ ಜೀವನ ಶೈಲಿ, ಸಾಂಸ್ಕೃತಿಕ ವಿನಿಮಯ ಮತ್ತು ಬ್ರಿಕ್ಸ್ ರಾಷ್ಟ್ರಗಳ ಜನರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಸದಸ್ಯ ರಾಷ್ಟ್ರಗಳು ಪುನರುಚ್ಚರಿಸಿವೆ. ಹಾರ್ಮೋಸ್ ಜಲಸಂಧಿಯ ಮೂಲಕ ಸಾಗುವ ದೇಶಗಳ ಹಡಗುಗಳು ಈಗ ಸೇವಾ ಶುಲ್ಕ ಪಾವತಿಸಬೇಕಾಗುತ್ತದೆ ಎಂದು ಇರಾನ್ ಘೋಷಿಸಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಇರಾನ್ನ ರಾಷ್ಟ್ರೀಯ ಭದ್ರತಾ ಆಯೋಗದ ವಕ್ತಾರ ಇಬ್ರಾಹಿಂ ರೆಜೈ, ಶುಲ್ಕಗಳು ವ್ಯಾಪಕ ಶ್ರೇಣಿಯ ಸಮುದ್ರ, ಪರಿಸರ ಮತ್ತು ವ್ಯವಸ್ಥಾಪನಾ ನಿಬಂಧನೆಗಳನ್ನು ಒಳಗೊಂಡಿರುತ್ತವೆ ಎಂದು ಹೇಳಿದ್ದಾರೆ. ಇದಕ್ಕೂ ಮೊದಲು ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಮೊಹ್ಸಿನ್ ರೆಜೈ ಮಾತನಾಡಿ, ಹಾರ್ಮೋಸ್ ಜಲಸಂಧಿಯನ್ನು ಮುಚ್ಚಲಾಗಿದೆ. ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆ ಅಮೆರಿಕ ತನ್ನ ಬದ್ಧತೆಗಳನ್ನು ಪೂರೈಸುವವರೆಗೆ ಹಾಗೂ ಅದರ ನಡವಳಿಕೆಯನ್ನು ಬದಲಾಯಿಸುವವರೆಗೆ ಮತ್ತೆ ಹಾರ್ಮೋಸ್ ಜಲಸಂಧಿಯನ್ನು ತೆರೆಯುವುದಿಲ್ಲ ಎಂದು ತಿಳಿಸಿದರು. ಮತ್ತೊಂದೆಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾರ್ಮೋಸ್ ಜಲಸಂಧಿಯನ್ನು ನೂತನ ಅಮೆರಿಕ ಪ್ರದೇಶವೆಂದು ಚಿತ್ರಿಸುವ ಚಿತ್ರವನ್ನು ಹಂಚಿಕೊಳ್ಳುವ ಮೂಲಕ ನಿರ್ಣಾಯಕ ಜಲಮಾರ್ಗದ ಮೇಲೆ ಅಮೆರಿಕ ನಿಯಂತ್ರಣದ ಹಕ್ಕನ್ನು ಪುನರುಚ್ಚರಿಸಿದ್ದಾರೆ. ಭಾರತದ 19 ವರ್ಷದ ಗ್ರ್ಯಾಂಡ್ ಮಾಸ್ಟರ್ ಪ್ರಾಣೇಶ್ ಎಂ ಹಂಗೇರಿಯ ನಾಗೈ ಕನಿಜಾದಲ್ಲಿ ನಡೆದ ಪ್ರತಿಷ್ಠಿತ ಕನಿಜಾ ಓಪನ್ ಚೆಸ್ 2026 ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅತ್ಯುತ್ತಮ ಪ್ರದರ್ಶನದೊಂದಿಗೆ ಎ ಗುಂಪಿನ ಪ್ರಶಸ್ತಿಯನ್ನು ಪಡೆದುಕೊಂಡರು. ಪಂದ್ಯಾವಳಿಯ 9ನೇ ಮತ್ತು ಅಂತಿಮ ಸುತ್ತಿನಲ್ಲಿ ಪ್ರಾಣೇಶ್ ಜರ್ಮನಿಯ ವಾಡಿಮ್ ಪೆಟ್ರೋವ್ಸ್ಕಿ ಅವರನ್ನು ಸೋಲಿಸಿದರು. ಕೊಲಂಬೋದಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ನಿನ್ನೆ ಆರಂಭವಾದ 2ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ದಿನದಾಟದ ಅಂತ್ಯಕ್ಕೆ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 5 ವಿಕೆಟ್ನಷ್ಟಕ್ಕೆ 300 ರನ್ ಗಳಿಸಿದೆ. ಇಂದು 2ನೇ ದಿನದಾಟ ಮುಂದುವರೆಯಲಿದೆ. ಎಫ್ಐಎಚ್ ಹಾಕಿ ವಿಶ್ವಕಪ್ನಲ್ಲಿ ನೆದರ್ಲೆಂಡ್ಸ್ನ ಆಮ್ಸ್ಟೆಲ್ವೀನ್ನಲ್ಲಿ ನಿನ್ನೆ ರಾತ್ರಿ ನಡೆದ 2ನೇ ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಗೋಲುರಹಿತ ಡ್ರಾ ಸಾಧಿಸಿದ ನಂತರ ಭಾರತೀಯ ಮಹಿಳಾ ತಂಡ ಪಂದ್ಯಾವಳಿಯಿಂದ ಹೊರಬಿದ್ದಿದೆ. ಪಂದ್ಯಾವಳಿಯಲ್ಲಿ ಇದುವರೆಗೆ ಹೆಚ್ಚು ಗೋಲು ಗಳಿಸಿದ ಆಧಾರದ ಮೇಲೆ ಆಸ್ಟ್ರೇಲಿಯಾ ತಂಡ ಸೆಮಿಫೈನಲ್ ತಲುಪಿದೆ. ಕೋಟಾದ ಕಿನಾಬಾ

0: ಲುದಲ್ಲಿ ನಿನ್ನೆ ನಡೆದ ತನ್ನ ಅಂತಿಮ ಗುಂಪು ಎ ವಿಭಾಗದ ಪ್ರಾಥಮಿಕ ಹಂತದ ಪಂದ್ಯದಲ್ಲಿ ಮಲೇಷ್ಯಾದ ಸಬಾ ಫುಟ್ಬಾಲ್ ಕ್ಲಬ್ ಅನ್ನು 2-0 ಗೋಲುಗಳಿಂದ ಸೋಲಿಸುವ ಮೂಲಕ ಭಾರತೀಯ ಫುಟ್ಬಾಲ್ ಕ್ಲಬ್ ಈಸ್ಟ್ ಬೆಂಗಾಲ್ 2026-27 ಎಎಫ್ಸಿ ಮಹಿಳಾ ಚಾಂಪಿಯನ್ಸ್ ಲೀಗ್ನ ಮುಖ್ಯ ಹಂತವನ್ನು ಪ್ರವೇಶಿಸಿತು. ಈ ಗೆಲುವು ಪಂದ್ಯಾವಳಿಯಲ್ಲಿ ಸತತ ಗುಂಪು ಹಂತದ ಅರ್ಹತೆಯನ್ನು ಗಳಿಸಲು ಭಾರತೀಯ ಫುಟ್ಬಾಲ್ ಕ್ಲಬ್ಗೆ ಸಹಾಯ ಮಾಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನವದೆಹಲಿಯಲ್ಲಿ ನಿನ್ನೆ ಭಾರತದ ದಿವ್ಯಾಂಗ ಪುರುಷರ ಕ್ರಿಕೆಟ್ ತಂಡವನ್ನು ಭೇಟಿಯಾದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಅಮಿತ್ ಶಾ ಅವರು ಭಾರತ ಇಂಗ್ಲೆಂಡ್ ಪುರುಷರ ಮಿಶ್ರ ದಿವ್ಯಾಂಗ ಅಂತಾರಾಷ್ಟ್ರೀಯ ಟಿ20 ಸರಣಿಗಾಗಿ ಇಂಗ್ಲೆಂಡ್ಗೆ ತೆರಳಿದ್ದ ಭಾರತದ ದಿವ್ಯಾಂಗ ಪುರುಷರ ಕ್ರಿಕೆಟ್ ತಂಡ ಸ್ವದೇಶಕ್ಕೆ ಹಿಂತಿರುಗಿದೆ ಎಂದು ಹೇಳಿದ್ದಾರೆ. ದೇಶಕ್ಕಾಗಿ ಗೆಲ್ಲುವ ತಂಡದ ಪ್ರಯತ್ನಗಳು ಮತ್ತು ದೃಢ ಸಂಕಲ್ಪವು ಭಾರತದ ಯುವಕರಿಗೆ ಸ್ಫೂರ್ತಿ ನೀಡುತ್ತದೆ ಎಂದ ಅವರು ತಂಡದ ಭವಿಷ್ಯದ ಪ್ರಯತ್ನಗಳಿಗೆ ಶುಭ ಹಾರೈಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದಿನಿಂದ 9th ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 4 ಜಪಾನ್ ಪ್ರವಾಸ. ಮೈಸೂರಿನಲ್ಲಿ ಇಂದಿನಿಂದ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತ 3 ರಾಷ್ಟ್ರೀಯ ಸಮಾವೇಶ. ಹಾರ್ಮೋಸ್ ಜಲಸಂಧಿ ಮೂಲಕ ಸಾಗುವ ಹಡಗುಗಳಿಗೆ ಸೇವಾ ಶುಲ್ಕ ಪಾವತಿ ಕಡ್ಡಾಯ, ಇರಾನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12
1: ನಮ್ಮ ಬಾಂಧುಲಿ ಕೇಂದ್ರದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮನಸ್ಸಿನ ಆರೋಗ್ಯ ಕುರಿತು ಬೆಂಗಳೂರಿನ ಮನೋವೈದ್ಯರಾದ ಡಾಕ್ಟರ್ ಶ್ರೀಆರ್ ಚಂದ್ರಶೇಖರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

0: ನಮಸ್ಕಾರ. ಇವತ್ತು ನಮ್ ಜೊತೆಗೆ ವಿಶೇಷ ಅತಿಥಿಗಳಿದ್ದಾರೆ. ಸಿ ಆರ್ ಚಂದ್ರಶೇಖರ್ ಸರ್, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ, ಕರ್ನಾಟಕದ ಅಷ್ಟೇ ಅಲ್ಲದೆ ಭಾರತದ ಅತ್ಯಂತ ಜನಪ್ರಿಯ ಮನೋವೈದ್ಯರಾಗಿದ್ದಾರೆ. ನಿಮಾನ್ಸ್ ಅಲ್ಲಿ ಮನೋವೈದ್ಯರಾಗಿ ಸೇವೆಯನ್ನ ಸಲ್ಲಿಸಿರುವಂತಹ ಸಿ ಆರ್ ಚಂದ್ರಶೇಖರ್ ಸರ್ ಅವರು ಸಾಕಷ್ಟು ಪುಸ್ತಕಗಳನ್ನ ಕೂಡ ಹೊರತಂದಿದ್ದು, ಇವಾಗಲೂ ಕೂಡ ಸಾಕಷ್ಟು ಕಡೆ ಕರ್ನಾಟಕದಾದ್ಯಂತ ಓಡಾಡಿ ಅವರು ತಮ್ಮ ವಿಶೇಷವಾದಂತಹ ಸ್ಪೀಚ್ ನ ಕೊಡ್ತಿರ್ತಾರೆ. ಯುವ ಜನತೆಗೆ ಮನೋ ಒಂದು ವಿಶಾಲತೆ ಬಗ್ಗೆ ಆಗಿರ್ಬೋದು, ನಮ್ಮ ಒಂದು ಮೆಂಟಲ್ ಹೆಲ್ತ್ ಬಗ್ಗೆ ಅವೇರ್ನೆಸ್ ನ ಮೂಡಿಸ್ತಿರ್ತಾರೆ. ಬನ್ನಿ, ಇವತ್ತು ಅವರೊಟ್ಟಿಗೆ ನಾವು ಮಾತಾಡೋಣ. ನಮಸ್ತೆ ಸರ್, ಶುಭೋದಯ.
1: ನಮಸ್ಕಾರ.
0: ಮುಖ್ಯವಾಗಿ ಸರ್, ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಮಾತಾಡ್ಬೇಕು ಅಂತ ಹೇಳಿದ್ರೆ, ಜಾಸ್ತಿ ಜನ ಈ ಮೆಂಟಲ್ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ ಅಂತ ಹೇಳಿ ಅನ್ಸುತ್ತಾ ಸರ್, ಫಿಸಿಕಲ್ ಹೆಲ್ತ್ ಕಂಪೇರ್ ಮಾಡುತ್ತೆ?
1: ನಮ್ಮಲ್ಲಿ ಮೊದಲಿಂದಾನು ನಾವೇ ಇಡೀ ಪ್ರಪಂಚದಲ್ಲಿ ಮನಸ್ಸಿನ ಬಗ್ಗೆ ಆಳವಾಗಿ ಯೋಚನೆ ಮಾಡಿದವರು, ಮನಸ್ಸನ್ನ ವ್ಯವಸ್ಥೆ. ಆದ್ರೆ ಹಲವಾದ ಕಾರಣಗಳಿಂದ ಮನಸ್ಸಿನ ಬಗ್ಗೆ ಈಗ ತಿಳುವಳಿಕೆ ಬಹಳ ಕಡಿಮೆ. ಹಾಗೆ ಸ್ಟಿಗ್ಮಾ ಜಾಸ್ತಿ, ಸಾಮಾಜಿಕ ಕಳಂಕ, ಮನಸ್ಸಿಗೆ ಕಾಯಿಲೆ ಅಂತ ಯಾರು ಒಪ್ಪಲ್ಲ. ಹುಚ್ಚ ಅನ್ಬಿಡ್ತಾರೆ, ಹುಚ್ಚಿ ಅನ್ಬಿಡ್ತಾರೆ, ತಲೆಕೈಕಿಲಿ ಅಂತಾರೆ, ಅಥವಾ ಮನಸ್ಸು ದುರ್ಬಲ ಅನ್ಸ್ತಾರೆ. ಅವಮಾನ ಅದು, ದೇಹ ದುರ್ಬಲ ಅಂತ ನಾ ಹೇಳ್ಕೊಳ್ತಾರೆ, ಅದರ ಮನಸ್ಸು ದುರ್ಬಲ ಅಂತ ಹೇಳಿ ಇಷ್ಟಪಡ್ತಾರೆ. ಹಾಗಾಗಿ ಒಂದು ತಿಳುವಳಿಕೆ ಕಡಿಮೆ. ನಂತರ ಕಾಯಿಲೆಗಳ ಬಗ್ಗೆ ಭಯ, ಕಾಯಿಲೆಗಳು ವಾಸಿ ಆಗೋದಿಲ್ಲ, ಮನೋರೋಗ್ಯಕ್ಕೆ ಮದ್ದಿಲ್ಲ ಅಂತಕ್ಕಂಥ ಆ ದೃಷ್ಟಿಯಿಂದ ಈಗ ಪರವಾಗಿಲ್ಲ. ಕಳೆದ ನಾವು 50-52 ವರ್ಷ ನಿಮಾನ್ಸ್ನಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಮತ್ತೆ ಎಜುಕೇಷನ್ನು, ನಾನೇ ಒಂದು ಮುಂದೊಂದು ಪುಸ್ತಕ ಬಂದಿದ್ದೇನೆ. ಹಾಗೆ ಇಡೀ ಭಾರತದಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ತಂದು, ಮೊದಲು 80s ಬಂದಾಗ ಭಾನುಮತಿ ಇನ್ವೆಸ್ಟಿಗೇಷನ್ಗೆ ಇಡೀ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಸೈಕಾಟ್ರಿಸ್ಟ್ ಇರಲಿಲ್ಲ. ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಮಲೀನ, ಕೊಪ್ಪಳ, ಯಾದಗಿರಿ ಯಾರು ಇಲ್ಲ. ಜನ ಎಲ್ಲ ಹೈದರಾಬಾದ್ ಮೆಂಟಲ್ ಹಾಸ್ಪಿಟಲ್, ಧಾರವಾಡ ಮೆಂಟಲ್ ಹಾಸ್ಪಿಟಲ್. ಅದೇ ಈಗ ಪ್ರತಿ ಗುಲ್ಬರ್ಗದಲ್ಲೇ 12-13 ಜನ ಇದ್ದಾರೆ ಸೈಕಾಟ್ರಿಸ್ಟ್. ಉತ್ತರ ಕರ್ನಾಟಕದಲ್ಲಿ ಒಂದು 50 ಸೈಕಾಟ್ರಿಸ್ಟ್ ಬಂದಿದ್ದಾರೆ ಈಗ. ಥಿಂಗ್ಸ್ ಆರ್ ಮಚ್

0: ಈಗ ಕೌನ್ಸಿಲಿಂಗ್ ಅನ್ನೋ ಪದ ತುಂಬಾ ಜನರಿಗೆ ಒಪ್ಪಿಗೆ ಆಗಿದೆ. ಸರ್, ನನಗೆ ಕೌನ್ಸಿಲ್ ಬೇಕು, ನನ್ನ ಮಗನ ಕೌನ್ಸಿಲ್ ಬೇಕು, ಈಗ ಯಶಸ್ಸು ಓದ್ತಾನೆ, ನಮ್ಮನ್ನು ಸ್ವಲ್ಪ ಕೌನ್ಸಿಲ್ ಮಾಡಿ, ತುಂಬಾ ಎದುರ್ಕೊಂಡ್ಬಿಟ್ಟಿಯಾನೆ, ಸ್ವಲ್ಪ ಫೇಲಾಗಿ ಬೇಜಾರು ಮಾಡ್ಕೊಂಡ್ಯಾನೆ. ಸೊ ಈ ತರ ಕೌನ್ಸಿಲಿಂಗ್ ರೂಪದಲ್ಲಿ ಜನ ಬರ್ತಾರೆ, ಈಗ ಬರ್ತಾರೆ. ಹಾಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಸೈಕೇಟ್ರಿಸ್ಟ್ಗೂ ಒಳ್ಳೆ ಪ್ರಾಕ್ಟೀಸ್ ಇದೆ. ಸೊ ಮತ್ತೆ ಸಾಕಷ್ಟು ಸಹಾಯ ಮಾಡ್ತಿದ್ದಾರೆ. ಇದು ಈಗಿನ ಚಿತ್ರ.
1: ಈಗ ಸರ್, ನಾವು ತುಂಬಾ ಹೆಚ್ಚಾಗಿ ಇವಾಗ ನಾವು ನೋಡ್ತಿದೀವಿ ಸೂಸೈಡ್ ಕೇಸಸ್. ಸರ್, ಐ ತಿಂಕ್ ಈ ವರ್ಷ ಪ್ರಾರಂಭ ಆದಾಗಿನಿಂದ ಆ ಥರದ ಕೇಸಸ್ಗಳು ಸುಮಾರು ನೋಡಿದ್ವಿ ಸರ್, ನಾವು ಸುತ್ತಮುತ್ತಲೇನೆ ಸರ್. ಸೊ ಏನು ತುಂಬಾ ಮೆಂಟಲ್ ಹೆಲ್ತ್ ಈಗಿನ ಜನರೇಷನ್ಗೆ
0: ವೈದ್ಯಕೀಯ ವಿದ್ಯಾರ್ಥಿನೇ ನೆನಪಿದ್ದಾರೆ.
1: ಓಕೆ,
0: ಇವತ್ತಿನ ಪೇಪರ್ನಲ್ಲಿ ವಾಟ್ಸಪ್ನಲ್ಲಿ ಮೆಸೇಜ್ ಗೂಗಲ್ನಲ್ಲಿ. ಸೊ ಹಾಗೆ NCERB ಪ್ರಕಾರ ಪ್ರತಿ ಒಂದು ಗಂಟೆಗೆ ಒಬ್ಬ ವಿದ್ಯಾರ್ಥಿ ಭಾರತದಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಿದ್ದಾನೆ, ಸಾಯುತ್ತಿದ್ದಾಳೆ. ಒಂದು ಅಕಾಡೆಮಿಕ್ ಪ್ರೆಷರ್. ಈಗ ನೀವು ಪಿ ಯು ರಿಸಲ್ಟ್ ಬಂದಿದೆ, ನೀವು 98 ಕಮ್ಮಿನೇ, 99 ಕಮ್ಮಿನೇ. 100,000 ಜನ, 900,000 ಜನ ಪಿ ಯು ಎಕ್ಸಾಮ್ ಬರೀತಾರೆ, 100,000 ಜನ SSC ಎಕ್ಸಾಮ್ ತಗೊಳ್ತಾರೆ. ಹಾಗಾಗಿ ಅಕಾಡೆಮಿಕ್ ಕಾಂಪಿಟಿಷನ್ ತುಂಬಾ ಜಾಸ್ತಿ. ಈಗ ನೀಟ್ ಎಕ್ಸಾಮ್ಗೆ 25 ಬರೀತಾರೆ, ಇರೋ 1.5 ಸೀಟ್ಗೆ. ಹಾಗಾಗಿ ಅಕಾಡೆಮಿಕ್ ಪ್ರೆಷರ್ ಒಂದು. ಆಮೇಲೆ ಎಲ್ರಿಗೂ ಡಾಕ್ಟರ್ ಆಗಬೇಕು ಅಥವಾ IAS ಆಫೀಸರ್ ಆಗಬೇಕು, ಕಂಪ್ಯೂಟರ್ ಎಕ್ಸಾಮ್ ತಗೊಳ್ಬೇಕು, ವೈಟ್ ಕಾಲರ್ ಜಾಬ್ಸೇ ಬೇಕು. ಸಾಂಪ್ರದಾಯಿಕ ವೃತ್ತಿಗೂ ಯಾರಿಗೂ ಬೇಡ ಈಗ. ಹಾಗಾಗಿ ಎಲ್ರಿಗೂ AC ರೂಮ್ನಲ್ಲಿ ಸಂಬಳ ಇರ್ತಕ್ಕಂಥ 50 ರೂಪಾಯಿ 1 ಕ್ಯಾಚ್ ಸಂಬಳ ಇರ್ತಕ್ಕಂಥ ಜಾಬ್ಸ್ ಬೇಕು. ಸೊ ಹಾಗಾಗಿ ಎಷ್ಟೊತ್ತಿನ 70% BA ಇದ್ರೆ ಅನ್ಎಂಪ್ಲಾಯ್ಡ್ ಅಥವಾ ಯೂನಿವರ್ಸಿಟಿ ನೆಕ್ಸ್ಟ್ ಮಂತ್ ಕೆಲಸ ಹೋಗುತ್ತೆ. ಹಾಗಾಗಿ ಇವತ್ತು ಡಿಗ್ರಿಗಳು ಕೆಲಸ ಕೊಡುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆಮೇಲೆ ಬೇರೆ ಕೆಲಸ ಮಾಡಲಿಕ್ಕೆ ಮನಸ್ಸು ಒಪ್ಪೋದಿಲ್ಲ, ಅದು ಅಲ್ಲೇ ಬದಲಾವಣೆ ಆಗ್ತಾ ಇದೆ. ಸಾಕಷ್ಟು ಗ್ರಾಜುಯೇಟ್ಸು, PhD ಮಾಡಿದವರು, BA ಮಾಡಿದವರು, MBBS ಮಾಡಿದವರು ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ. ಈಗ ಓದೋದೇ ಒಂದು, ಮತ್ತೆ ಕೆಲಸ ಮಾಡೋದು ಇನ್ನೊಂದಾಗುತ್ತೆ, ಮತ್ತೆ ಅತೃಪ್ತಿ ಉಳ್ಕೊಡುತ್ತೆ. ಹಾಗೆ ನಾವು ನಮ್ಮ ಎಜುಕೇಷನ್ನಲ್ಲಿ ಮಕ್ಕಳಿಗೆ ಸೋಲುವುದು ಹೇಗೆ, ಸೋಲುವುದು ನಿಭಾಯಿಸೋದು ಹೇಗೆ
1: ಹೇಳ್ಕೊಡೋಣ.
0: ಅವರು ಗೆಲ್ಲಬೇಕು, ಕ್ರಿಕೆಟ್ನಲ್ಲೂ ಗೆಲ್ಲಬೇಕು, ಎಕ್ಸಾಮ್ಲೂ ಗೆಲ್ಲಬೇಕು, ಪ್ರೀತಿ ಮಾಡಿದ ಪ್ರೀತಿಲೂ ಗೆಲ್ಲಬೇಕು. ಸೊ ಎಲ್ರಿಗೂ ಗೆಲುವು ಬೇಕು, ಸೋಲು ಬೇಕಾಗಿಲ್ಲ, ಸೋತನಿಗೆ ಯಾವ ಮರ್ಯಾದನೂ ಇಲ್ಲ. ಹಾಗಾಗಿ ಆತ್ಮಹತ್ಯೆ ಪ್ರಯತ್ನ ಮಾಡ್ತಕ್ಕಂಥವ್ರು, ಹಾಗೆ ಆತ್ಮಹತ್ಯೆ ಕಂಪ್ಲೀಟ್ ಮಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಇಂಡಿಯಾದಲ್ಲಿ 1,00,000 12-13 ಜನ ಆತ್ಮಹತ್ಯೆ ಪ್ರತಿ ವರ್ಷ. ಮತ್ತೆ ಸಾಮಾನ್ಯ ಕಾರಣದಲ್ಲಿ ಒಂದು ಸಂಬಂಧಗಳಲ್ಲಿ ವ್ಯತ್ಯಾಸ, ಕೌಟುಂಬಿಕ ಸಮಸ್ಯೆಗಳು ಅಥವಾ NIT ರಿಲೇಟೆಡ್ ಸಮಸ್ಯೆಗಳು ಅಥವಾ ಮನೆಯ ಜೊತೆ ಸಮಸ್ಯೆಗಳು ಅಥವಾ ಸ್ನೇಹ ಬೆಳೆಯಕ್ಕಾಗ್ತಕ್ಕಂಥದ್ದು ಅಥವಾ ಇನ್ನೊಂದು ಕಾಯಿಲೆಗಳು, ಮಾರಣಾಂತಿಕ ಕಾಯಿಲೆಗಳು ಬಂತು ಅಂತಂದ್ರೆ, ಶಿಗ್ಮ ಇರ್ತಕ್ಕಂಥ ಕಾಯಿಲೆಗಳು ಬಂದರೆ ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ. ಆಮೇಲೆ ಫೈನಾನ್ಷಿಯಲ್ಲು, ಆಕ್ಯುಪೇಷನಲ್ಲು, ಅನ್ಎಂಪ್ಲಾಯ್ಮೆಂಟ್ ಇವೆಲ್ಲ ಅವು ಸೇರ್ಕೊಳ್ತಾರೆ. ಸಮಸ್ಯೆಯಿಂದ ಇವತ್ತು ಹತಾಶೆ ಮತ್ತು ನಿರಾಶೆ ಯುವಜನರಲ್ಲಿ ಅತಿ ಹೆಚ್ಚಾಗಿದೆ. ಮತ್ತು ಅಲ್ಲಿ ಶ್ರಮ ಪಡ್ತಕ್ಕಂಥ ಪ್ರವೃತ್ತಿ ಇಲ್ಲವೇ ಇಲ್ಲ, ಏನೋ ಶ್ರಮ ಇಡೋದು ಅವರಿಗೆ ರಿಸಲ್ಟ್ ಬೇಕು. ಹಾಗೆ ಶ್ರದ್ಧೆ ಇಲ್ಲ, ಶ್ರದ್ಧೆ ಇಲ್ಲ, ಸಹನೆ ಇಲ್ಲ. ಕಂಪೇರ್ ಮಾಡ್ಕೊಳ್ತಾರೆ, ನಾನಿರುವಾಗೆ ನಾನು ಒಪ್ಕೊಳ್ಳೋದಿಲ್ಲ, ಅವರಾಗಿರ್ಬೇಕು ಇವರಾಗಿರ್ಬೇಕು. ಹಾಗೆ ನಮ್ಮ ಐಕಾನ್ಸ್ಗಳೆಲ್ಲ ನಮ್ಮ ಸಿನಿಮಾ ಆಕ್ಟರ್ಸ್ಗಳು, ಆಕ್ಟ್ರೆಸ್ಗಳು ಅಥವಾ ಸ್ಪೋರ್ಟ್ಸ್ ಹೀರೋಗಳು ಹೀರೋಯಿನ್ಸ್ಗಳು ಅವರು ಬಿಕಮಿಂಗ್ ಬ್ಯಾಡ್ ಮಾಡ್ಸ್, ಹೇಗೆ ಜೀವಿಸಬಾರ್ದು ಹಾಗೆ ಜೀವನ ಮಾಡ್ತಿದ್ದಾರೆ. ಅವ್ರು ಯಾವುದೇ ನೈತಿಕ ಮೌಲ್ಯಗಳು ಬಹಳ ಜನಕ್ಕೆ ಇಲ್ಲವೇ ಇಲ್ಲ, ಇಷ್ಟಪಟ್ಟರಾಯ್ತು, ಮೋಜು ಮಸ್ತಿ ಮಾಡಿದ್ರಾಯ್ತು. ಹಾಗಾಗಿ ನಮ್ಮ ಸಿನಿಮಾಗಳು ಹಾಗೆ TVಯಲ್ಲಿ ಬರ್ತಕ್ಕಂಥ ಶೋಗಳು ಅಂತ ಈಗ ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ ಇರ್ಬೋದು, ಇಲ್ಲಾಂತಾರೆ ವಾಟ್ಸಪ್ ಇರ್ಬೋದು ಅಥವಾ ಇವೆಲ್ಲ ಅವು ಜನಗಳಿಗೆ ಬದುಕುವ ರೀತಿ ಹೇಳ್ಕೊಡ್ದೇನೆ ಒಂದು ಮತ್ತೆ ನಿರಾಶೆಯನ್ನು ಬಿತ್ತತ್ವೆ. ಇದು ಮೂಲ ಸಮಸ್ಯೆಗೆ ಕಾರಣ ಆಗ್ತಾ ಇದೆ.
1: ಈಗ ಸರ್ ನಮ್ಗೆ ಈಗ ಒಬ್ಬ ವ್ಯಕ್ತಿಗೆ ಮೆಂಟಲ್

0: ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಥವಾ ಇವ್ರಿಗೆ ಏನೋ ಡಿಸ್ಟರ್ಬ್ ಮೈಂಡ್ ಇದೆ ಅಂತ ಹೇಳಿ ಕಂಡು ಹಿಡ್ಕೊಳ್ಳೋದು ಹೇಗೆ ಸರ್? ಅಥವಾ ಪೇರೆಂಟ್ಸ್ ಮಕ್ಕಳ ಬಗ್ಗೆ ಗೊತ್ತಾಗೋದು ಹೇಗೆ, ಮಕ್ಕಳಿಗೆ ಪೇರೆಂಟ್ಸ್ ಬಗ್ಗೆ
1: ಗೊತ್ತಾಗುತ್ತೆ? ಸಾಮಾನ್ಯ ಮಾನಸಿಕ ಅಸ್ವಸ್ಥತೆ ಅಂತಂದ್ರೆ ಡಿಪ್ರೆಷನ್ ಮತ್ತೆ ಆಂಗ್ಸೈಟಿ. ಈಗ ಕೋವಿಡ್ ನಂತರ 30% ಆಫ್ ಪೀಪಲ್ ಆರ್ ಡಿಪ್ರೆಸ್ಡ್ ಆರ್ ಆಂಗ್ಷಿಯಸ್ ಆಲ್ ಓವರ್ ದಿ ವರ್ಲ್ಡ್. ಆತಂಕ ಮನೋಬೇನೆ, ಯಾಕೆ ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಅನ್ಸರ್ಟನಿಟಿ, ನನಗೆ ಭದ್ರತೆ ಭಾವನೆ ಇಲ್ಲ, ಅಭದ್ರತೆ, ಆಮೇಲೆ ನನಗೆ ಬೇಕಾ ಸಿಗೋದಿಲ್ಲ, ಇಷ್ಟಪಟ್ಟೆ ಸಿಗೋದಿಲ್ಲ. ಈಗ ಬೇಸಿಕ್ ನೀಡ್ಸ್ ಎಲ್ಲ ಜಾಸ್ತಿ ಮಾಡ್ಕೊಂಡು, ಬೇಸಿಕ್ ಆಹಾರ ಕೂಡ ನಮಗೆ ಸರಳ ಆಹಾರ ಬೇಡ, ಅತ್ಯಂತ ಕಾಸ್ಟ್ಲಿ ಆಹಾರ ಬೇಕು. ಅಥವಾ ವೆಹಿಕಲ್ ಈಗ ಬಸ್ನಲ್ಲಿ ಯಾರು ಓಡಾಡಲ್ಲ, ಇನ್ನು ಕಾರು ಬೇಕು, ಅದ್ರ ಕಾರಲ್ಲಿ ದೊಡ್ಡ ಕಾರಿಡಬೇಕು. ಹೀಗಾಗಿ ಭೋಗ ಜೀವನ ಹಿಂದೆ ಬಿದ್ದಿರೋದ್ರಿಂದ ನಿರಾಶಕ್ಕೆ ತೀರ್ಥಪೂರ್ತಿ ಆಗುತ್ತೆ. ಹಾಗೆ ನನ್ನವರು ತನ್ನವರು ಅನ್ನೋ ಇಲ್ವೇ ಇಲ್ಲ, ಐಸೋಲೇಷನ್. ತಂದೆ ತಾಯಿಗಳು ಮಕ್ಕಳ ಶೋಪೀಸ್, ಫಸ್ಟ್ ಹಸ್ಬ ನನ್ನ ಮಗ ಅಂತ ಹೇಳಿ ನನಗೆ ಹೆಮ್ಮೆ, ಇಲ್ಲಾದ್ರೆ ಹಾಳಾಗು. ಹಾಗಾಗಿ ತಂದೆ ತಾಯಿಗಳು ಲಾನ್ನೆ ಪಾನ್ನೆ ಇಲ್ಲ. ಡಿಪ್ರೆಷನ್ ಅಂದ್ರೆ ಒಂದು ಸಾಮಾನ್ಯ ಬೇಜಾರ ದುಃಖವೇ ಅತಿಯಾಗಿರುತ್ತೆ. ಅವಾಗ ಅತಿ ಆಗುತ್ತೋ ಅವರಿಗೆ ಹಸಿವಿಲ್ಲ, ಊಟ ಮಾಡಲ್ಲ, ನಿದ್ದೆ ಬರೋದಿಲ್ಲ, ತಮ್ಮ ಬೇಕು ಬೆಳೆಗಳನ್ನ ಗಮನಿಸೋದಿಲ್ಲ, ಮತ್ತೆ ನೆಗೆಟಿವ್ ಥಾಟ್ಸ್, ಯಾಕೆ ಬದುಕಿರ್ಬೇಕು ಅಥವಾ ಏನ್ ಪ್ರಯತ್ನ, ನನಗೆ ಏನೂ ಆಗೋದಿಲ್ಲ, ನನಗೆ ನಾಳೆ ಒಳ್ಳೇದಾಗೋದಿಲ್ಲ, ಬರೀ ನೆಗೆಟಿವ್ ಥಿಂಕಿಂಗ್. ಆಮೇಲೆ ತೀರ ನಿಷ್ಕ್ರಿಯ ಆಗ್ತಾರೆ, ಯಾವ್ದಾರ ಇಂಟ್ರೆಸ್ಟ್ ಇಲ್ಲ, ಆಸಕ್ತಿ ಇಲ್ಲ, ಚಟುವಟಿಕೆ ಇಲ್ಲ. ಇದನ್ನ ಮುಖಾಂತರ ಗೊತ್ತಾಗುತ್ತೆ, ಮಂಕಾಗಿರ್ತಾರೆ ಅಥವಾ ಮುಖದಲ್ಲಿ ಯಾವುದೇ ಕಳೆ ಇಲ್ಲ, ಯಾವುದೇ ಲವಲವಿಕೆ ಇಲ್ಲ, ಯಾವುದೇ ಸಂತೋಷ ಇಲ್ಲ, ಅದನ್ನ ನಾವು ಕೇಳ್ಬೇಕು. ಸಾಮಾನ್ಯ ಡಿಪ್ರೆಷನ್ ಇವಾಗ ಸಾವಾಗಿದೆ, ಒಂದ್ ವಾರ ದುಃಖ ಪಡ್ತೇವೆ, ಆಮೇಲೆ ಹೊಂದ್ಕೊಂಡ್ಬಿಡ್ತೇವೆ, ಆಯ್ತು ಏನ್ ಮಾಡೋಕ್ಕಾಗತ್ತೆ, ಸಾವಾಗಿದೆ. ಅದೇ ಇಲ್ಲಿ 15,000 ಕೂಡ ಡಿಪ್ರೆಷನ್ ಕಮ್ಮಿ ಆಗಿಲ್ಲ. ಅಥವಾ ಎಕ್ಸಾಮ್ ಬಗ್ಗೆ ಆಯ್ತು, ನಾಳೆ ಎಕ್ಸಾಮ್, ಇವತ್ತು ಭಯ ಇದೆ, ಓಕೆ ಆಯ್ತು, ಒಂದ್ ತಿಂಗಳಿಂದನೆ 2 ತಿಂಗಳಿಂದ ಭಯ ಶುರುವಾಯ್ತು ಅಂತಂದ್ರೆ, ಎಕ್ಸಾಮ್ ಹಾಲ್ ಕುತ್ಕೊಂಡು ಕೂಡ ನಿಮ್ಗೆ ಭಯ ಹೋಗಿಲ್ಲ ಅಂತಂದ್ರೆ, ಅಥವಾ ನಿತ್ಯ ಜೀವನದಲ್ಲಿ ಯಾವುದೇ ಎಲೆ ಹಾಕ ಸರ್, ತಲ್ಲೋ ಸರ್, ಸೊಟ್ಟನೋ ಸರ್, ಆಲ್ ಇನ್ವೆಸ್ಟಿಗೇಷನ್ಸ್ ಅದಾವ. ಇನ್ನು ಇನ್ನೊಂದು ಜನ ಆಂಗ್ಸೈಟಿ ಡಿಪ್ರೆಷನ್ ಇಬ್ಬರೂ ಕೂಡ ಶಾರೀರಿಕ ನೋವುಗಳಿಂದ ಆಸ್ಪತ್ರೆ ಹೋಗ್ತಾರೆ. ತಲೆನೋವು ಇದೆ, ಎಣ್ಣೆ ನೋವು ಇದೆ, ಸೊಂಟ ನೋವು ಇದೆ, ಸುಸ್ತಿದೆಯೇ, ಮೈ ಹುಷಾರಿಲ್ಲ, ಹೀಗೆಲ್ಲ ಆಲ್ ಇನ್ವೆಸ್ಟಿಗೇಷನ್ 20-30-40,000 ರೂಪಾಯಿ ಇನ್ವೆಸ್ಟಿಗೇಷನ್ಸ್ ಆಗುತ್ತೆ. MRI ಮಾಡಿಸ್ತಾರೆ, ಸ್ಕ್ಯಾನಿಂಗ್ ಮಾಡಿಸ್ತಾರೆ, ECG ಮಾಡಿಸ್ತಾರೆ, ಸ್ಪೆಷಲಿಸ್ಟ್ ಹೋಗ್ತಾರೆ, ಎಲ್ಲ ನಮ್ಮ ಯಾರು ಈ ಥರ ಅನಾರೋಗ್ಯ ಅಂತ ಹೇಳಿ ಆಸ್ಪತ್ರೆಗೆ ಹೋಗಿ ಎಲ್ಲ ಇನ್ವೆಸ್ಟಿಗೇಷನ್ ನಾಮನ್ ಅಂತಂದ್ರೆ, ಅವರಲ್ಲಿ ಇಲ್ಲ ಡಿಪ್ರೆಷನ್ ಇದೆ, ಇಲ್ಲ ಅಂತಿದೆ, ಕೇಳಬೇಕಷ್ಟೇ. ಆರ್ ಯು ಹ್ಯಾಪಿ? ಯಾಕೆ ನಮ್ಮ ಡಾಕ್ಟರ್ ಏನ್ ಮಾಡ್ತಾರೆ ಅಂತ ಹೇಳ್ತಾರೆ. ಸರ್, ಈಗ ಹಾರ್ಟ್ ಅಟ್ಯಾಕ್ ಆದ್ರೆ ಅವ್ರು ಏನು ಕೇಳಲ್ಲ, ನೀವು ಸ್ಮೋಕ್ ಮಾಡ್ತೀಯ ಅಥವಾ ಡ್ರಿಂಕ್ಸ್ ಮಾಡ್ತೀಯ, ಡಯಾಬಿಟಿಸ್, BP ಕೇಳಲ್ಲ. ಆರ್ ಯು ಹ್ಯಾಪಿ? ನೀನು ಸಂತೋಷವಾಗಿದ್ದೀಯ, ನೀನು ಆನಂದವಾಗಿದ್ದೀಯ? ಹಾರ್ಟ್ ಅಟ್ಯಾಕ್ ಆಗಿರೋರೆಲ್ಲ ಹೇಳೋದು, ನನಗೆ ಸಂತೋಷ ಇಲ್ಲ ಸರ್, ನನಗೆ ಭಯ ಆಗುತ್ತೆ, ಮತ್ತು ನಾನು ಪ್ರಯೋಜನ ಇಲ್ಲ, ಈ ರೀತಿ ನೆಗೆಟಿವ್ ಥಿಂಕಿಂಗ್ ಒಂದು. ಆಮೇಲೆ ಅವರ ಸಾಮಾಜಿಕ ಸಂಪರ್ಕ ಬಹಳ ಕಡಿಮೆ ಆಗ್ತಾ, ಐಸೋಲೇಷನ್, ಒಂಟಿ ಆಗ್ಬಿಡ್ತಾರೆ, ಮನೆ ಇದ್ರು ಒಂಟಿ. ಸರ್, ರುಂಗೋ ಬಾಲಕ್ಕೆ ಸರ್ ಅಂತ ಹೇಳಲ್ಲ, ಏನಪ್ಪ ಕಷ್ಟ ಅಂತ ಕೇಳೋದಿಲ್ಲ, ಊಟಕ್ಕೆ ಬಾಳ ಬರಲ್ಲ, ನಿದ್ದೆ ಮಾಡಿ ಅಂದ್ರೆ ಮೊಬೈಲ್ ನೋಡ್ಕೊಂಡು 1 ಗಂಟೆ 2 ಗಂಟೆ ಕೂತಿರ್ತಾನೆ, ಬೇಡವ್ರೆ ಕೋಪ ಇರ್ತಿ, ನಡವಳಿಕೆ ಸಮಸ್ಯೆಗಳು, ಹಾಗೆ ಅವ್ರಿಗೆ ಯಾವುದೇ ಉತ್ಸಾಹ ಇಲ್ಲ, ನಾನು ಗೆಲ್ಲಬಲ್ಲೆ, ನನ್ನ ಜೀವನವನ್ನು ರೂಪಿಸಿಕೊಳ್ಳಬಲ್ಲೆ, ಏನಾದ್ರು ಒಂದು ಕೆಲಸ ಮಾಡಬಲ್ಲೆ ಅಂತಕ್ಕಂಥ ಉಮೇದಿರೋದು ಅವರಿಗೆ. ಆಗ ಡಿಪ್ರೆಷನ್ ಗುರುತಿಸ್ಬೇಕು. ಹಾಗೆ ಡಿಪ್ರೆಷನ್ ಅಂತ ಗುರುತಿಸಿ ಹೇಳಿದ್ರೆ ಜನ ಒಪ್ಪಲ್ಲ, ಇಲ್ಲ ನಂಗೆ ಡಿಪ್ರೆಷನ್ ಇಲ್ಲ. ಈಗ ನಮ್ಮ ಸಮಾಧಾನ ಸಿಗ್ತಿದ್ದಾರೆ, ನಿಮ್ಮ ಆಸಲಿ ಅದೇ ಕತೆನೆ ಬರ್ತಾರೆ ಸರ್, ನನಗೆ ಯಾವ ಮಾನಸಿಕ ಇರಲ್ಲ ಸರ್, ನಿದ್ದೆ ಬರಲ್ಲ, ನಿದ್ದೆ ಮಾತ್ರ ಕೊಡಿ, ಅಶ್ವಾಗಲ್ಲ ಅಶ್ವಿಗೆ ಅವನು ತಾನೇ ಕೊಡಿ, ಅಥವಾ ಮಂಕ ಬಿಟ್ಟೇನೆ ಮಂಕತನ ಹೋಗೋದಕ್ಕೆ ಏನಾದ್ರು ಮಾಡಿ ಇತಿ ಲೇಬಲ್ ಜನ ಇನ್ನೂ ಆ ಸ್ಟಿಗ್ಮಾ ಹೋಗಿಲ್ಲ. ಆದರೆ ಕೌನ್ಸಿಲಿಂಗ್ ಬೇಕು ಅಂತ ಕೇಳ್ತಾರೆ, ಅದೊಂದು ಬಡವರಿಗೆ. ಆಯ್ತಪ್ಪ, ನಿನ್ನ ತೊಂದರೆ ಏನಾರಲ್ಲಿ ಆಗುತ್ತೋ. ಈಗ ಮೊಬೈಲ್ ನೋಡ್ಕೊಂಡು ನನಗೆ

0: ಈ ಕಾಯಿಲೆ ಇದೆ ಆ ಕಾಯಿಲೆ ಇದೆ ಹೇಳ್ಕೊಂಡು ಬರ್ತಾರೆ. ಮೊಬೈಲ್ ನೋಡಿದ್ರೆ ಸರ್ ನನ್ನ ಲಕ್ಷಣ ಎಲ್ಲ ಡಿಪ್ರೆಷನ್ ಓದುತ್ತೆ ಅಥವಾ ಎ ಡಿ ಸಿ ಡಿ ಓದುತ್ತೆ ಅಥವಾ ಆಂಗ್ಸೈಟಿ ಪ್ಯಾನಿಕ್ ಡಿಸಾರ್ಡರ್ ಓದುತ್ತೆ. ಅದು ನನ್ನ ಪ್ಯಾನಿಕ್ ಇಲ್ಲ ಸರ್ ಅಂದ್ರೆ ಗೂಗಲ್ ಅಂದ್ರೆ ಪ್ಯಾನಿಕ್ ಅಂತ ಅನ್ಸುತ್ತೆ ನೀವು ಹೇಳಿ ಸರ್. ಹಾಗಾಗಿ ತನಗೆ ನಾವು ಹೇಳ್ಬೇಕಂತಂದು ನಿನಗೆ ಮಾನಸಿಕ ವ್ಯತ್ಯಾಸಗಳಿದ್ದಾವೆ ಅದು ಸರ್ಪಡಿಸ್ಕೊಳ್ಳಕ್ಕೆ ಒಂದು ಔಷಧಿಗಳು ಔಷಧಿ ತಗೊಳ್ಳಕ್ಕೂ ಜನ ಹೇಳ್ತಾರೆ. ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಲಿವರ್ ಡ್ಯಾಮೇಜ್ ಆಗುತ್ತೆ, ಅಡಿಕ್ಷನ್ ಆಗುತ್ತೆ, ಲೈಫ್ ಲಾಂಗ್ ತಗೋಬೇಕು ಸರ್. ಫಸ್ಟ್ ಪ್ರಶ್ನೆ ಇವನ್ ಬಂದಿರ್ತಾನೆ ಮಾತ್ರ ಕೊಟ್ರೆ ಲೈಫ್ ಲಾಂಗ್ ತಗೋಬೇಕಾ ಸರ್? ಏನು ಸೈಡ್ ಎಫೆಕ್ಟ್ ಇಲ್ವಾ ಸರ್? ಅಥವಾ ಬರೋದು ಒಂದು ನಿಮಿಷ ಇಲ್ಲ ಫೋನ್ ಕಾಲ್ ಏನ್ ಸರ್ ಡೋಸ್ ಜಾಸ್ತಿ ಕೊಟ್ಟಿದ್ರಿ ಯಾವ್ದು ಗೂಗಲ್ ಇರೋದು ಸರ್. ಸೊ ಜೊತೆ ಚಿಕಿತ್ಸೆ ಬಗ್ಗೆ ನಂಬಿಕೆ ಇಲ್ಲ, ಮನಸ್ಸನ್ನು ಬರ್ತಾರೆ ಆಮೇಲೆ ಬರೋದಿಲ್ಲ, ಸೆಕೆಂಡ್ ಟೈಮ್ ಬರೋದಿಲ್ಲ, ತರ್ಡ್ ಟೈಮ್ ಬರೋದಿಲ್ಲ. ಇದು ನಿಮ್ಮಂತ ಭುಜ ಸಮಸ್ಯೆಗಳಲ್ಲಿ 50-60% ಸೆಕೆಂಡ್ ಟೈಮ್ ಬರೋದೇ ಇಲ್ಲ. ಒಂದು ಪ್ರೈವೇಟ್ ಸೆಕ್ರೆಟರಿ ಬರ್ತಾ ಸರ್ ಎಲ್ಲ ಹೇಳ್ತೀವಿ ಅಂದ್ರೆ ಒಂದು ತಿಂಗಳು ಬಿಟ್ಕೊಂಡ್ಬಂದ್ರೆ ಬರಲ್ಲ ಸರ್. ಹೋಮಿಯೋಪತಿ ಹೊರಟೋಗ್ತಾರೆ, ಆಯುರ್ವೇದ ಹೊರಟೋಗ್ತಾರೆ, ಯೋಗ ಮಾಡ್ತೀವಿ ಅಥವಾ ಪ್ರಾಣಿ ಕ್ಲಿನಿಕ್ ಮಾಡಿಸ್ಕೊಳ್ತೇವೆ. ಈಗ ನಮ್ಮ ದೇಶವೆಲ್ಲ ಪಾಪ್ಯುಲಾರಿಟಿ ಬಂದ್ಬಿಟ್ಟಿವೆ. ಹೌದು, ಆ್ಯಡ್ ಕೊಟ್ಟು ನಿಮಗೆ ಔಷಧಿ ಬೇಡ ಏನು ಬೇಡ ನಮ್ಮ ಹತ್ರ ಬನ್ನಿ, ಔಷಧಿ ಇಲ್ಲದೆ ನಾವು ನಿಮಗೆ ವಾಸ ಮಾಡುತ್ತೇವೆ. ಅದು ನ್ಯಾಚುರೋಪತಿ ಇರ್ಬೋದು ಅಥವಾ ಪ್ರಾಣಿ ಕ್ಲಿನಿಕ್ ಇರ್ಬೋದು, ಇಲ್ಲಾಂತಂದ್ರೆ ರೈಕಿ ಇರ್ಬೋದು, ಮತ್ತು ಯೋಗ ಯೋಗ ಮತ್ತು ಮೆಡಿಟೇಷನ್ ನಾವು ದೊಡ್ಡ ಪ್ರಚಾರದೊಂದಿಗೆ ಜನಪ್ರಿಯ ಆಗುತ್ತಿದೆ ಎಲ್ಲದಕ್ಕೂ ಯೋಗ. ಆಮೇಲೆ ಯೋಗ ತಂದೆಯಲ್ಲಿ ಹೇಳಿದ್ದೇನು, ಯೋಗ ಮಾಡುವುದರಿಂದ ನಿಮ್ಮ ಚಿತ್ತವೃತ್ತಿಗಳು ಕಟ್ಟಲು ಬರುತ್ತವೆ, ಆಗ ಮನಸ್ಸು ಶಾಂತವಾಗುತ್ತೆ, ಏರಲೆಸ್ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ಈಗ ಡಯಾಬಿಟಿಸ್ ಒಂದು ಯೋಗ ಮಾಡಿ, ಬಿ ಪಿ ಒಂದು ಯೋಗ ಮಾಡಿ, ಮಕ್ಕಳಾಗಲಿ ಅದಕ್ಕೊಂದು ಯೋಗ ಮಾಡಿ, ಅದನ್ನು ಫಿಲ್ಟರ ಮಾಡಕ್ಕೆ ಮೇಡಮ್ ಅವರು ಟ್ರೈನಿಂಗ್ ಏನಾಗಿದೆ ಒಂದು ತಿಂಗಳು ಟ್ರೈನಿಂಗ್ ಆಗಿ ಯೋಗಾಚಾರ್ಯ ಬೋರ್ಡ್ ಹಾಕೊಂಡ್ಬಿಡ್ತಾರೆ. ಮನೆ ಮುಂದೆ ಯೋಗಾಚಾರ್ಯ ಎಲ್ಲ ಕಾಯಿಲೆಗಳನ್ನು ವಾಸ ಮಾಡಬಹುದು. ಸೊ ದೇರ್ ಓವರ್ ಸರಿ ಓ ಸರಿ
1: ರೈಟ್ ಸರ್. ಈಗ ಹೇಗೆ ಓವರ್ಕಮ್ ಮಾಡೋದು ಸರ್ ಆತರ ನಾವು ಸಮಸ್ಯೆ ಇದೆ ಅಂದ್ರೆ ಅದೆಲ್ಲ ಹೊರಗೆ ಬರೋದು ಹೇಗೆ
0: ಸರ್? ಒಂದು ಪ್ರೈಮರಿ ಶಾಲೆಯಿಂದಾನೇ ಅವ್ರಿಗೆ ಏನು ಎತ್ತ ಅಂತ ಅರ್ಥವಾಗುವ ಸಮಯದಲ್ಲಿ ನಮ್ಮ ಅದನ್ನೆಲ್ಲ ಹೇಳಿ ನಾವು ಸಾಕಾಯ್ತು, ರೆಕಮೆಂಡೇಶನ್ ಕೊಟ್ಟಾಯ್ತು, ಬರೆದು ಕೊಟ್ಟಾಯ್ತು. ಮೂರನೇ ತರಗತಿ ವಿದ್ಯಾರ್ಥಿಗೆ, ಐದನೇ ತರಗತಿ ವಿದ್ಯಾರ್ಥಿಗೆ, 8-10 ಪಿ ಯು ಬಂದ ವಿದ್ಯಾರ್ಥಿಗೆ ನಾವು ದೇಹದ ಕಾಯಿಲೆ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾರೆ. ಹಾರ್ಟ್ ಬಗ್ಗೆ, ಬ್ರೈನ್ ಬಗ್ಗೆ ಅಥವಾ ನಿಮೋನಿಯಾ ಬಗ್ಗೆ, ಟಿ ಬಿ ಬಗ್ಗೆ ಮಾಹಿತಿ ಕೊಡ್ತಾರೆ, ಅಥವಾ ನ್ಯೂಟ್ರಿಷನ್ ಡಿಸಾರ್ಡರ್ ಬಗ್ಗೆ ಮಾಹಿತಿ ಇದೆ, ಅಂದ್ರೆ ಮನಸ್ಸಿನ ಬಗ್ಗೆ ಏನ್ ಮಾಹಿತಿ ಇದೆ ನೋಡಿ. ಯಾವುದೇ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಟು ದಿಗೇ ತನಕ ಮನಸ್ಸು ಅಂದ್ರೆ ಏನು, ಮನಸ್ಸು ಏಕೆ ಸಮಳತೆ, ಡಿಪ್ರೆಷನ್ ಕಾಯಿಲೆ ಏನು, ಆಂಗ್ಸೈಟಿ ಕಾಯಿಲೆ ಏನು, ಮಾನಸಿಕ ದುರಿತೆ ಹೇಗೆ ಬೆಳೆಸ್ಕೋಬೇಕು, ಏನಿಲ್ಲ ನೋ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಇವನು ಎಂ ಬಿ ಬಿ ಎಸ್ ಸ್ಟೂಡೆಂಟ್ಸ್ ಏನು ಗೊತ್ತಿಲ್ಲ ರೀ, ಯಾಕಂದ್ರೆ ಅದು ಸೈಕಾಟ್ರಿ ನೆಗ್ಲೆಕ್ಟ್ ಇದ್ದ. ಈಗ ಏನೋ ನಾವಿದ್ದಾಗ 5 ಮಾರ್ಕ್ಸ್ ಇತ್ತು ನೆಕ್ಸಾಮ್ ಪೇಪರ್ನಲ್ಲಿ, ಈಗ 20 ಮಾರ್ಕ್ಸ್ ಬಂದಿದ್ದಾರೆ, ಬಟ್ ಸಪ್ರೇಟ್ ಪೇಪರ್ ಇಲ್ಲ, ಯಾರು ಓದಲ್ಲ ಸೈಕಾಟ್ರಿ, ಯಾರು ಓದಲ್ಲ ಸೈಕಾಟ್ರಿ. ಅಟೆಂಡ್ ಮಾಡಲಿಕ್ಕೆ ಸ್ಟೂಡೆಂಟ್ಸ್ ರೆಡಿ ಇಲ್ಲ, ಏ ಬಿಟ್ಟು ಆಯ್ತು ಎಕ್ಸಾಮಿನ ಸಬ್ಜೆಕ್ಟ್ ಅಲ್ಲ, ಅದು ಯಾಕೆ ಓದ್ಬೇಕು? ಸೊ ಹಾಗಾಗಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಸೈಕಾಟ್ರಿ ಸರಿಯಾಗಿ ಕಲಿಬೇಕು, ಕಲಿಸ್ಬೇಕು. ಮತ್ತು ಈಗ ನಾವು ಮೆಡಿಕಲ್ ಎಜುಕೇಷನ್ ನೋಡುವಾಗೆ ಕ್ವಾಂಟಿಟಿ ಇನ್ಕ್ರೀಸ್ ಆಗ್ತಿದೆ, 720 ಮೆಡಿಕಲ್ ಕಾಲೇಜ್, ನಾನ್ ಜಾಯಿನ್ ಆದಾಗ 250 ಇತ್ತು, ಈಗ ಎಷ್ಟಾಗಿದೆ? 750 ಮೆಡಿಕಲ್ ಕಾಲೇಜು ಕರ್ನಾಟಕದಲ್ಲೇ 70-75 ಮೆಡಿಕಲ್ ಕಾಲೇಜ್ ಇದೆ. ಕ್ವಾಲಿಟಿ ಬಿಗ್ ಝೀರೋ ಎಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ. 250 ಜನ ಸ್ಟೂಡೆಂಟ್ಸ್ ಅಡ್ಮಿಟ್ ಮಾಡ್ತೀವಿ, 200 ಜನಕ್ಕೆ ಏನು ಪಾಠ ಮಾಡ್ತೀರಿ, ಏನು ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತೀರಿ ಅವರಿಗೆ? ಬರೀ 4 ವರ್ಷ ಹೇಗೋ ಪಾಸ್ ಮಾರ್ಕ್ ಕೊಡ್ತಾರೆ, ಮತ್ತೆ ಕ್ರಮಕ್ಕೆ ಓದಿ ಎಲ್ಲಿಗೆ ಸಿಗಿ ಬರ್ತದೆ, ಬೇಸಿಕ್ಸ್ ಏನೋ ಗೊತ್ತಿರೋದು, ಏನೋ ಗೊತ್ತಿರುತ್ತೆ. ಆಮೇಲೆ ಪಿ ಜಿ ಮಾಡಬೇಕು, ಪಿ ಜಿ ಮಾಡಬೇಕು ಅಂದರೆ ಈಗ ಕೋಟಿಗಟ್ಟೆ ಹಣ ಬೇಕು. ಈಗ ಪಿ ಜಿ ಸಿಸ ಆಕ್ಷನ್ ಪಬ್ಲಿಕ ಮಾರಾಟಕ್ಕೆ ಇದ್ದಾರೆ, ಅದು ಹೆಚ್ಚಿಗೆ ಬಿಲ್ಡ್ ಮಾಡ್ತಾರೆ ಅವರಿಗೆ ಸೀಟು. ಇವಾಗ ನಿಮ್ಮ ಜನಿಗೆ ಅಥವಾ ನಿಮ್ಮ ಬ್ರದರ್ಗೆ ಪಿ ಜಿ ಸಿಗಬೇಕು ಅಂತಾರೆ, ಎಷ್ಟಮ್ಮ ಕೊಟ್ಟೆ ಅಂತ ಕೇಳ್ತಾರೆ. ಸೊ ಹಾಗಾಗಿ ಮೆಡಿಕಲ್ ಎಜುಕೇಷನ್ ಕ್ವಾಲಿಟಿ ಹೋಯಿತು, ಹಾಗೆ ನಂಬರ್ ಜಾಸ್ತಿ ಆಗ್ತಿದೆ,

0: ತನ್ನಾಚೆ ಒಂದು ಲಕ್ಷ ಜನ ದಾಟಿದ್ದಾರೆ. ಅವ್ರಿಗೆ ಎಷ್ಟು ಜನ ಎಫಿಷಿಯಂಟ್ ಆಗಿದ್ದಾರೆ ಗೊತ್ತಿಲ್ಲ. ಜನ ಓನ್ಲಿ ಕೆಲವೇ ಎಫಿಷಿಯಂಟ್ ಆಗ್ದಿಂದ ತಗೊಂಡು ಗಂಟೆ ಕಟ್ಟೆ ಕ್ಯೂನರ್ ಇಟ್ಕೊಂಡು ಅವ್ರು ಕೇಳಿದಷ್ಟು ಫೀಸ್ ಕೊಟ್ಟು ಹೇಳ ಇದೀ ಕನ್ನಡ ಒಂದು ಆ ಥರ ಪಾಪದಾಗಿರುತ್ತೆ. ಎಲ್ಲ ಫೀಟ್ ಇಟ್ಕೊಂಡು ಒಂದು ಒಂದು ಸಾವಿರ ಜನ ಇದ್ದಾರ. ಸೊ ಸಾವಿರ ಜನ ಆರು ಕೋಟಿ ಜನರ ಆರೋಗ್ಯವನ್ನು ಕಾಪಾಡಿರುತ್ತೆ. ಇನ್ನು ಉಳಿದವರು ಜನಕ್ಕೆ ಪಾಪುಲರ್ ನೀವು ಅಯ್ಯಲ್ಲಿ ಓದಿ ಸಹ ಏನು ಆಗಲಿಲ್ಲ. ಹಾಗೆ ಜನಗಳಿಗೆ ಇಲ್ಲ ಎಲ್ಲರಿಗೂ ಮಾತ್ರೆ ಬೇಕು, ಮಾತ್ರೆಯಿಂದಾನೇ ಎಲ್ಲ ವಾಸ ಆಗ್ಬಿಡುತ್ತೆ. ಮಾತ್ರೆ ಬೇಡ,
1: ಮಾತ್ರೆ ಅನ್ನೋದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಅದು ತಗೊಂಡ್ರೆ ಏನೋ ಕಡಿಮೆ ಆಗುತ್ತೆ,
0: ಕಮ್ಮಿ ಆಗುತ್ತೆ. ಇನ್ನು ಆಪೋಸಿಟ್ ಮಾತ್ರೆ ಬೇಡ, ಅದ್ರ ಜೊತೆಗೆ ನಿಮ್ಮ ಜೀವನ ಶೈಲಿ ಬದಲಾಯಿಸ್ಕೊಳ್ಳಿ, ನಿಮ್ಮ ಶಿಸ್ತನ್ನು ಬೆಳೆಸ್ಕೊಳ್ಳಿ, ಊಟ ಮಾಡಿ. ಈ ಊಟ ಏನೋ ಎಲ್ಲರಿಗೂ ಜಂಕ್ ಫುಡ್ಡೇ ಬೇಕು, ಎಲ್ಲರಿಗೂ ಹೋಟೆಲ್ ಊಟ ಫುಡ್ಡೇ ಬೇಕು. ಈಗ ಬೆಂಗಳೂರಲ್ಲಿ ಅಡಿಗೆ ಮನೆ ಇಲ್ಲದ ಮನೆಗಳೇ ಬಂದಿವೆ. ಅಡಿಗೆ ಮನೆ ಹೋಗಿ ಮಲೇಶಿಯ ನಿಮ್ಮ ಮಾತಾಡ್ಕೊಟ್ಟು ಹತ್ತು ನಿಮಿಷದಲ್ಲಿ ಸ್ವಿಗ್ಗಿ ಬರ್ತಾನೆ, ನಿಮಗೆ ಆತಿಥ್ಯ ಮಾಡಿ ಬೇಕಾದ ತಿಂದು ಬೇಗ ದೇಸ್ತು ದುಡ್ಡಿದೆ. ಇವತ್ತು ಜನಗಳಲ್ಲಿ 20% ಜನಗಳಲ್ಲಿ ಪಾಪ ಬರುತ್ತಾನ, ಅವ್ರ ಊಟ ಗ್ಯಾರಂಟಿ ಇಲ್ಲ, ಜೊತೆ ಬಟ್ಟೆಗೆ. ಇನ್ನು 80% ಜನಗಳಲ್ಲಿ ದುಡ್ಡಿದೆ, ಹೇಗೋ ಸಂಪಾದನೆ ಮಾಡ್ತಾರೆ. ತಿಂಗಳಿಗೆ 15-20-25,000 ರೂಪಾಯಿ ಸಂಪಾದನೆ ಮಾಡಿದ್ರು ಗುಲ್ಬರ್ಗಂತ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಂದರೆ ಇತ್ತು ಬೆಂಗಳೂರು ಅಥವಾ ಮಂಗಳೂರು ಹುಬ್ಬಳ್ಳಿ ಅಂತಲ್ಲಿ ಒಂದು 15-20,000 ಮಾಡಬೇಕಾದ್ರೆ ಏನು ಕಷ್ಟ ಇಲ್ಲ, ಅಲ್ಲಿ ಏನೋ ಮಾಡಿ ಸಂಪಾದನೆ ಮಾಡ್ತಾರೆ, ಹಾಗೆ ಖರ್ಚು ಮಾಡ್ತಾರೆ. ಹಾಗೆ ಈಗ ಸಾಲ ಮಾಡಿ ತುಪ್ಪ ತಿನ್ನೋದು ಈಗ ಅಭ್ಯಾಸ ಆಗುತ್ತೆ, ಎಲ್ಲದಕ್ಕೂ ಸಾಲ. ಆಮೇಲೆ ಸಾಲ ತೀರಿಸೋಕಾಲ್ದೇ ಒದ್ದಾಗ ಇಡೀ ಮತ್ತೆ ನೀತಿ ನಿಯಮಗಳ ಮೌಲ್ಯ ಇಲ್ಲ. ನೀತಿ ನಿಯಮಗಳ ಫಾಲೋ ಮಾಡಿದ್ರೆ ಯಾರು ಮಾಡೋದಿಲ್ಲ, ಮೋಸ ಮಾಡಲಿಕ್ಕೆ ರೆಡಿ ಆಗ್ತಾರೆ, ವಂಚನೆ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ. ಪ್ರಾಮಾಣಿಕತೆ ಇಲ್ಲ, ಇವನು ಕೆಲಸ ಕೊಟ್ಟರೆ ಪ್ರಾಮಾಣಿಕ ರೆಡಿ ಅಲ್ಲ, ಮೋಸ ಮಾಡಿ ಕೆಲಸ ಸರ್ ಮಾಡಿದೆ ಸರ್ ಎಲ್ಲರಿಗೆ ತೋರಿಸಿ ಹೆಚ್ಚಿಗೆ ತೊಂದರೆ ಬೇಡ ಬಿಡಿ ಸರ್ ನಾಳೆ ನನ್ನ ಕೆಲಸ ಬರಲ್ಲ. ಸೊ ಕೆಲಸ ಕೊಟ್ಟು ತೆಗೆದಾಗ್ತಾರೆ ನೋಡಿ. ಇಟ್ಕೋಸಂಡಿ 400 ಜನ ಕಿತ್ತು ಹಾಕೋದು, ಯಾಕಂದ್ರೆ ಇವಾಗ ಸೆಲೆಕ್ಟೆಡ್ ಮೆರಿಟ್ ಇದೆ, ಇಷ್ಟು ಜನ ಬರುತ್ತೆ. ಕೆಲಸ ಮಾಡೋಕೆ ಆ ಪ್ರಾಮಾಣಿಕತೆ ಇದೆ, ಶ್ರದ್ಧೆ ಇಲ್ಲ, ಹೋಗಿಯಪ್ಪ ಮನೆಗೆ. ಯಾಕಂದ್ರೆ ಈಗ ನೋ ಕಮಿಟ್ಮೆಂಟ್ ಪ್ರೈವೇಟ್ ಸೆಕ್ಟರ್ನಲ್ಲಿ, ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಕೆಲಸ ಕೊಡ್ತಾರೆ, ಅಂದರೆ ಮನೆಗೆ ಹೋಗಿರ್ತಾರೆ. ಅಥವಾ ಕಡಿಮೆ ಕಾಲೇಜ್ ಟೀಚರ್ಸ್ ಹೋಗಿ ಅದನ್ನು ದಿನ ನೋಡ್ತಾ ಇದೆ, 60-70% ಪೋಸ್ಟ್ಗಳು ಬೇಕಂತಿದೆ. ಸರ್ಕಾರನು ಫಿಲಪ್ ಮಾಡಲ್ಲ, ಪ್ರೈವೇಟ್ನ ಫಿಲಪ್ ಮಾಡಿದ್ರೆ ಎಲ್ಲ ಪಾರ್ಟ್ ಟೈಮ್ ಲೆಕ್ಚರ್ಸ್ ಅವ್ರಿಗೆ 5,000-10,000 ಕೊಟ್ಟು ಮಾಡಿದ್ರೆ ಮಾಡಿರೋ ಇನ್ನೊಬ್ರು ಬರ್ತಾರೆ
1: ಹೇಳ್ಕೊಂಡು
0: ಅವ್ರಿಗೆ ಗ್ರೂಮಿಂಗ್ ಮಾಡಿ ನೀವು ಇದೀ ನಮ್ಮ ಸಂಸ್ಥೆಗೆ ನೀವು ಕೆಲಸ ಮಾಡಬೇಕು ಅನ್ನೋ ಆ ಒಂದು ಶಿಸ್ತನ ಅವ್ರು ಕಲಿಸೋದೇ ಇಲ್ಲ. ಇದು ಕಮಿಟ್ಮೆಂಟ್ ಇಲ್ಲ ಬಿಡಿ ಸರ್. ಇವತ್ತೇ ನೀವು ಇನ್ನೊಂದು ಶಾಲೆ ಇನ್ನೊಂದು ಕಾಲೇಜು ಅವ್ರು ನೀವೇ ಇನ್ನೊಬ್ಬ ಬರ್ತಾ ನೀವು ಅದನ್ನು ಒಂದು ಸಂಸ್ಥೆ ಸೇರ್ತಂದ್ರೆ ಆ ಸಂಸ್ಥೆ ನಮ್ಮದು ಅಂತ ಹೇಳಿ ಅದಕ್ಕೆ ಕಮಿಟ್ ಮಾಡಿಕೊಂಡು ಸೇವೆ ಮಾಡ್ತಿದ್ರು ಅವ ಜನ. ಈಗ ಆ ಕಮಿಟ್ಮೆಂಟ್ ಯಾರದ್ದು ಇಲ್ಲ. ಈಗ ಇದೆಲ್ಲ ಒಟ್ಟಾರೆ ತಾರೆ ಇಡೀ ಸಮುದಾಯ ಸಮಾಜ ವ್ಯಕ್ತಿಗಳು ಹಾಗೆ ಬಹಳ ಜನ ಅವರಿಗೆ ಏನೋ ಶ್ರಮ ಎಂದರೆ ಅವರಿಗೆ ಫಲ ಬೇಕು. ಹಾಗಾಗಿ ಅದು ಯುವಕರಾಗಿರ್ಬೋದು ಮಕ್ಕಳೇ ಆಗ್ಬೋದು ಇಲ್ಲಾಂತಂದ್ರೆ ಮತ್ತೀಗ ಇಡೀ ಇಳಿ ವಯಸ್ಸಿನ ಯಾರು ಕೇಳೋರಿಲ್ಲ. ಇಳಿ ವಯಸ್ಸವರು ಈಗ ನೆಗ್ಲೆಕ್ಟ್ ಈಗ ವಯಸ್ಸಾದವ್ರ ಸಂಖ್ಯೆ ಈಗ 10% 60 ಸಂಖ್ಯೆ 68% ಹೋಗಿದೆ. ಈಗ ಇನ್ನೊಂದು 10 ವರ್ಷಕ್ಕೆ ಅದು 20% 25% ಹೋಗುತ್ತೆ. ಈಗ ಜನ ಬದುಕ್ತಾರೆ ಆದ್ರೆ ಅವ್ರ ಕ್ವಾಲಿಟಿ ಆಫ್ ಲೈಫ್ ಇಲ್ಲ. 40 ರಿಟೈರ್ ಆಗುತ್ತೆ, ಇನ್ಕಮ್ ಇಲ್ಲ, ಮಕ್ಕಳು ಏನು ನೋಡ್ಕೊಳ್ಳೋದಿಲ್ಲ. ತಾನಿರನ್ನ ನೋಡ್ಕೊಳ್ತಕ್ಕಂತ ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತಿದೆ. ಹಾಗಾಗಿ ಒಂದ್ ಕಡೆ ಯಂಗರ್ ಜನರೇಷನ್ ಸಫರ್ ಆಗ್ತಿದೆ, ಇನ್ನೊಂದ್ ಕಡೆ ಓಲ್ಡರ್ ಜನರೇಷನ್ ಅವರು ಫ್ರಸ್ಟ್ರೇಷನ್ ಆಗ್ತಿದೆ, ಡಿಪ್ರೆಷನ್ ಡೆಮೆನ್ಷಿಯಾ ಅಂತ ಅವ್ರ ಕೇರಿಂಗ್ ಹೇಗೆ ಕುಟುಂಬಕ್ಕೂ ಅವರೇ ಸಮಾಜಕ್ಕೂ ಅವರೇ. ಯಾಕೆಂದ್ರೆ ಅವರು ಪ್ರೊಡಕ್ಟಿವ್ ಅಲ್ಲ, 66 ಪ್ರೊಡಕ್ಟಿವಿಟಿ ಇಲ್ಲ, ಮತ್ತೆ ಅವ್ರ ಇನ್ಕಮ್ ಕಮ್ಮಿ ಆಗುತ್ತೆ, ಯಂಗ್ಸ್ಟರ್ಸ್ ಅವ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಡೋದಿಲ್ಲ. ಸೊ ಹಾಗಾಗಿ ಇಡೀ ಪಾಪ್ಯುಲೇಷನ್ ಒಂದು ರೀತಿ ಡಿಪ್ರೆಷನ್ ಆಂಗ್ಸೈಟಿ ಅಫ್ಕೋರ್ಸ್ ಬೇರೆ ಸೀರಿಯಸ್ ಸ್ಕಿಜೋಫ್ರೆನಿಯಾ.

0: ಹರ್ನಿಯ ಬೈಪೋಲರ್ ಅವೆಲ್ಲ ಇಷ್ಟಕ್ಕೆ ಅಷ್ಟೇ ಇದ್ದಾರೆ, ಆದರೆ ಟ್ರೀಟ್ಮೆಂಟ್ಗೆ ಕೊಡುತ್ತೆ, ಕಂಪ್ಲೀಟ್ ಮಾಡಲ್ಲ. ಮತ್ತೆ ಮನೆ ನೋವು ಕೊಡೋದಿಲ್ಲ, ತಿರಸ್ಕಾರ ಮಾಡ್ತಾರೆ. ಮತ್ತೆ ಈಗ ಅಡಿಕ್ಷನ್, ಈಗ ಅಡಿಕ್ಷನ್ ಭಾಳ ದೊಡ್ಡ ಬೀಳ್ತಾ ಇದೆ. ಯಾಕಂದ್ರೆ ಆಲ್ಕೋಹಾಲ್ ಸ್ಮೋಕಿಂಗು ಲೀಗಲ್ ಡ್ರಗ್ಸ್, ಸರ್ಕಾರಗಳೇ ಎನ್ಕರೇಜ್ ಮಾಡಿ ಹೆಚ್ಚು ಕುಡಿರಿ, ಮಧ್ಯರಾತ್ರಿ 1 ಗಂಟೆ ತನಕ 2 ಗಂಟೆ ತನಕ ನೀವು ಆಲ್ಕೋಹಾಲ್ ಕೊಂಡ್ಕೋಬಹುದು. ಸೊ
1: ಸಿಕ್ಸ್ಟಿ ಪರ್ಸೆಂಟ್
0: ಪೇಪರ್ ಆಟಿಂಗ್ ಆಲ್ಕೋಹಾಲ್ ಸ್ಮೋಕಿಂಗ್, ಆಮೇಲೆ ಗಾಂಜಾ ಮತ್ತು ಬೇರೆ ಡ್ರಗ್ಸು. ಒಂದು ಇಂಡಿಯಾ ಇಸ್ ಅ ಟ್ರಾನ್ಸಿಟ್ ಕಂಟ್ರಿ, ಬೇರೆ ದೇಶ ಹೋಗಲಿಕ್ಕೆ ಇಲ್ಲಿ ಇದ್ರ ಮುಖಾಂತರ ಹೋಗೋದು ಅಷ್ಟೇ. ಈಗ ಇಂಡಿಯಾ ಇಸ್ ಟಾರ್ಗೆಟ್ ಕಂಟ್ರಿ, ಎಲ್ಲ ಅಫ್ಘಾನಿಸ್ತಾನ ಅಥವಾ ಆ ಕಡೆ ಈ ಕಡೆ ಚೈನಾದಿಂದ ಮತ್ತೊಂದು ಕಡೆಯಿಂದ ಬರೋ ಡ್ರಗ್ಸ್ ಎಲ್ಲ ಇಂಡಿಯಾಗೆ ಸಪ್ಲೈ ಆಗ್ತಾ ಇದೆ. ಟನ್ಗಟ್ಟಲೆ ರಾಜ್ಯ ಬಂದು ಬೀಳ್ತಾ ಇದೆ, ಟನ್ಗಟ್ಟಲೆ MLA ಬೀಳ್ತಾ ಇದೆ. ಹಾಗೆ ನೀವು ಎಕ್ಸಸ್ ಟು ಪೆಡಿ, ನಿಮ್ಮ ಹತ್ತು ಬಂದು 10 ಪ್ಯಾಕೆಟ್ ಇದೆ, ನೀವು 3 ಪ್ಯಾಕೆಟ್ ಉಪಯೋಗಿಸಿ, 7 ಪ್ಯಾಕೆಟ್ ಅವ ಮಾಡ್ಬಿಟ್ಟು ನಮ್ಗೆ ಹಣ ಕೊಡಿ. ಯಾಕೆಂದ್ರೆ ಅವರು ಪೊಲೀಸ್ಗೆ ಸಿಗ, ಯಾಕಂದ್ರೆ ಅವ್ರು ಲಿಸ್ಟ್ ಇಲ್ಲ. ಅವರು ಅದೇ ತಗ್ ಪೇಟಸ್ ಅವರಾಗಲಿ ಇಷ್ಟ ಬಿಟ್ಟಿರ್ತಾರೆ, ಪೊಲೀಸು ಕಣ್ಣಿ ಬೀಳಲ್ಲ. ಅವರು ಮನೆ ಎತ್ಕೊಂಡು ಸ್ವಿಗ್ಗಿಯಿಂದ ಕಳಿಸ್ಬಿಡ್ತಾರೆ ಅಥವಾ ಹೇಗೋ ಮನೆಗೆ ಬಂದು ತರಿಸ್ಬಿಟ್ಟು ಇದು ಮಾಡಿ ನೀನು ದುಡ್ಡು ಕೊಡು.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮನಸ್ಸಿನ ಆರೋಗ್ಯವನ್ನು ಕುರಿತು ಬೆಂಗಳೂರಿನ ಮನೋವೈದ್ಯರಾದ ಡಾಕ್ಟರ್ ಶ್ರೀ ಆರ್ ಚಂದ್ರಶೇಖರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸರಗೂರು ತಾಲೂಕಿನ ನಿಲುವಾಗಿಲು ಗ್ರಾಮದ ಮನ್ವಿತಾರವರು ತಮ್ಮ ಮೊದಲನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿರುವವರು ತಾಯಿ ಪ್ರೇಮ, ತಂದೆ ಪುನೀತ, ದೊಡ್ಡಪ್ಪ ದೊಡ್ಡಮ್ಮ, ಅಕ್ಕಂದಿರಾದ ಧನುಶ್ರೀ ಹಾಗೂ ವಿದ್ಯಶ್ರೀ, ತಾತ ಅಜ್ಜಿ ಹಾಗೂ ಅತ್ತೆ ಮಾವಂದಿರು. ಮೊದಲನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ಮನ್ವಿತಾರವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯುವ ಮಠ ಸಿಬ್ಬಂದಿ ವರ್ಗದವರಾದ ಕಾರ್ತಿಕ್ ಐಶ್ವರ್ಯರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: पीएम फसल बीमा योजना से करीब 2 लाख करोड़ रूपये ಕ್ಲೇಮ್ ಗೆ ರೂಪ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/8/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿಜೇತ್ ಅರಸ್ ರವರು ನರರೋಗ ತಜ್ಞರು ಮಧ್ಯಾಹ್ನ 12-2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೇಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666638. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಭಾರತದಲ್ಲಷ್ಟೇ ಕಾಣಸಿಗುವ ಸಿಂಹ ಬಾಲದ ಸಿಂಗಳಿಕ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿಯವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
3: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಭಾರತದಲ್ಲಷ್ಟೇ ಕಾಣಸಿಗುವ ಸಿಂಹ ಬಾಲದ ಸಿಂಗಳೀಕ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನೀವು ಸಾಮಾನ್ಯವಾಗಿ ಮಂಗಗಳನ್ನ ನೋಡಿರುತ್ತೀರಿ, ಆದರೆ ವಿಶೇಷವಾಗಿ ಮಂಗಗಳ ತರಹ ಕಾಣುವ ಭಾರತದಲ್ಲಷ್ಟೇ ಕಾಣಸಿಗುವ ಸಿಂಹ ಬಾಲದ ಸಿಂಗಳಿಕಗಳನ್ನ ನೀವು ನೋಡಿದ್ದೀರಾ, ಇವುಗಳ ಬಗ್ಗೆ ಕೇಳಿದ್ದೀರಾ? ಹಾಗಾದ್ರೆ ಇವುಗಳ ಬಗ್ಗೆ ಕೊಂಚ ಮಾಹಿತಿಯನ್ನ ನೋಡುವುದಾದರೆ, ಸಿಂಹ ಬಾಲದ ಸಿಂಗಳಿಕಗಳು ಭಾರತಕ್ಕೆ ಮಾತ್ರ ಸೀಮಿತವಾದ ಪ್ರಾಣಿಗಳಾಗಿವೆ. ಇವು ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಪಶ್ಚಿಮ ಘಟ್ಟಗಳಿಗೆ ಕಾಣಸಿಗುತ್ತವೆ. ಇವು ಹಳೆಯ ಪ್ರಪಂಚದ ಕೋತಿಗಳಾಗಿದ್ದು ಉಷ್ಣವಲಯದ ತೇವಾಂಶವುಳ್ಳ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಸಿಗುತ್ತವೆ. ಸಿಂಹಬಾಲದ ಕೋತಿಗಳನ್ನ ಸಿಂಗಳಿಕಗಳನ್ನ ವೈಜ್ಞಾನಿಕವಾಗಿ ಮೆಕಾಕಾ ಸೈಲೆನ್ಸ್ ಎಂದು ಹೆಸರಿಸಲಾಗಿದೆ. ಇವು 3-10 kg ತೂಕ ಇರುತ್ತದೆ. ಇವುಗಳ ದೇಹ 40-60 cm ಉದ್ದ ಇರುತ್ತದೆ. ಸಿಂಹಬಾಲದ ಸಿಂಗಳಿಕಗಳಲ್ಲಿ ಗಂಡು ಹೆಣ್ಣುಗಳಿಗಿಂತ ದೊಡ್ಡದಾಗಿವೆ. ಸರಿಸುಮಾರು 4,000 ಸಿಂಗಳಿಕಗಳು ಭಾರತದಲ್ಲಿವೆ. ಸಿಂಹಬಾಲದ ಸಿಂಗಳಿಕಗಳು ಕಪ್ಪು ತುಪ್ಪಳವನ್ನ ಹೊಂದಿರುತ್ತವೆ. ಇವು ಗಂಡು ಸಿಂಹದ ತರಹ ತಮ್ಮ ಮುಖದ ಸುತ್ತ ಬೂದು ಬಣ್ಣದ ಕೂದಲನ್ನ ಹೊಂದಿವೆ. ವಾಸ್ತವವಾಗಿ ಇವುಗಳನ್ನ ಕೆಲವೊಮ್ಮೆ ಗಡ್ಡದ ಕೋತಿಗಳು ಎಂದು ಹೆಸರಿಸಲಾಗುತ್ತದೆ. ಇವುಗಳ ಬಾಲದ ತುದಿಯಲ್ಲಿ ಚಿಕ್ಕ ಗೊಂಚಲು ಇರುತ್ತದೆ. ಇದರ ಗೊಂಚಲದ ಬಾಲವು ಸಿಂಹದ ಬಾಲವನ್ನ ಹೋಲುತ್ತದೆ. ಆದ್ದರಿಂದ ಇದಕ್ಕೆ ಸಿಂಹಬಾಲದ ಸಿಂಗಳಿಕ ಎಂಬ ಹೆಸರು ಬಂದಿದೆ. ಇತರೆ ಮಂಗಗಳಂತೆ ಸಿಂಗಳಿಕಗಳು ಸಹ ಕೆನ್ನೆಯ ಚೀಲಗಳನ್ನ ಹೊಂದಿರುತ್ತವೆ. ಕೆನ್ನೆಯ ಚೀಲವು ತಮ್ಮ ಹೊಟ್ಟೆಯಲ್ಲಿ ಹೊಂದಿಕೊಳ್ಳುವಷ್ಟು ಆಹಾರವನ್ನ ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ತಮ್ಮ ಕೆನ್ನೆಯ ಚೀಲಗಳನ್ನ ತಾತ್ಕಾಲಿಕವಾಗಿ ಆಹಾರವನ್ನ ಸಂಗ್ರಹಿಸಲು ಬಳಸುತ್ತವೆ. ಅಂತಿಮವಾಗಿ ಇತರ ಅಳಿಯ ಪ್ರಪಂಚದ ಕೋತಿಗಳಂತೆ ಸಿಂಹಬಾಲದ ಸಿಂಗಳಿಕಗಳು ತಮ್ಮ ಕುಂಡಿಯ ಮೇಲೆ ಕಠಿಣವಾದ ಚರ್ಮದ ಒತ್ತಿಗೆ ಅಂದರೆ ಪ್ಯಾಡನ್ನ ಹೊಂದಿದ್ದು, ಇದು ಮರದ ಕೊಂಬೆಗಳ ಮೇಲೆ ಕುಳಿತು ಮಲಗಲು ಇವುಗಳಿಗೆ ಅನುವು ಮಾಡಿಕೊಡುತ್ತದೆ. ಇವು ತಮ್ಮ ಹೆಚ್ಚಿನ ಸಮಯವನ್ನ ದಟ್ಟವಾದ ಮತ್ತು ಎತ್ತರವಾದ ಕಾಡುಗಳ ಮರಗಳಲ್ಲಿ ಕಳೆಯುತ್ತವೆ. ಸಿಂಹಬಾಲದ ಸಿಂಗಳಿಕಗಳು ಸರ್ವಭಕ್ಷಕಗಳಾಗಿವೆ. ಇವುಗಳ ಮುಖ್ಯ ಆಹಾರವಾಗಿ ಸ್ಥಳೀಯ ಹಣ್ಣುಗಳು, ಬೀಜಗಳು, ಹೂವುಗಳು, ಕೀಟಗಳು, ಸರೀಸೃಪಗಳು, ಬಸವನ ಹುಳು ಮತ್ತು ಇತರ ಸಣ್ಣ ಕಶೇರುಕ ಪ್ರಾಣಿಗಳನ್ನ ಒಳಗೊಂಡಿರುತ್ತದೆ. ಸಿಂಹಬಾಲದ ಸಿಂಗಳಿಕಗಳು ಸಾಮಾಜಿಕ ಪ್ರಾಣಿಗಳು. ಒಂದು ಗುಂಪಿನಲ್ಲಿ 4-3 ಪ್ರಾಣಿಗಳು ವಾಸಿಸುತ್ತದೆ. ಪ್ರತಿಯೊಂದು ಗುಂಪು ಕೆಲವು ವಯಸ್ಕ ಗಂಡು ಮತ್ತು ಸರಿಸುಮಾರು 2 ಹೆಚ್ಚು ಹೆಣ್ಣುಗಳು ಮತ್ತು ಶಿಶುಗಳನ್ನ ಒಳಗೊಂಡಿರುತ್ತದೆ. ಗಂಡುಗಳಲ್ಲಿ ಒಂದು ಆಲ್ಫಾ ಗಂಡು ಇದ್ದು ಇದು ಗುಂಪಿನ ನಾಯಕನಾಗಿರುತ್ತದೆ. ಗಂಡುಗಳು ಹೆಚ್ಚಾಗಿ ಗುಂಪುಗಳನ್ನ ಬದಲಿಸುತ್ತವೆ, ಅಂದರೆ ಅವು ಅಸ್ತಿತ್ವದಲ್ಲಿರುವ ಮತ್ತೊಂದು ಗುಂಪನ್ನ ಸೇರುತ್ತವೆ. ಪ್ರತಿಯೊಂದು ಪ್ರಾಣಿಯು ಗುಂಪಿನಲ್ಲಿ ತನ್ನ ಸ್ಥಾನವನ್ನ ತಿಳಿದಿರುತ್ತದೆ. ಇದು ವಿಭಿನ್ನ ಶ್ರೇಣಿಯನ್ನ ನಿರ್ವಹಿಸುತ್ತದೆ. ಗಂಡುಗಳು ಪರಸ್ಪರ ಹೆಚ್ಚು ಸಂಪರ್ಕವನ್ನ ಹೊಂದಿರುವುದಿಲ್ಲ ಮತ್ತು ಆಗಾಗಿ ದೂರದಲ್ಲೇ ಉಳಿಯುತ್ತವೆ. ಹೆಣ್ಣುಗಳು ಗುಂಪಿನೊಳಗೆ ಇರುತ್ತವೆ.

0: ಮತ್ತು ಸ್ಪಷ್ಟವಾದ ರೇಖೀಯ ಕ್ರಮಾನುಗತಕ್ಕೆ ಇವು ಬದ್ಧವಾಗಿರುತ್ತವೆ. ಸಿಂಹಬಾಲದ ಸಿಂಗಳಿಕಗಳು ಪರಸ್ಪರ ಸಂವಹನ ನಡೆಸಲು 17 ವಿಭಿನ್ನ ಗಾಯನ ಕರೆಗಳನ್ನು ಬಳಸುತ್ತವೆ. ಇವು ಮುಖದ ಅಭಿವ್ಯಕ್ತಿಗಳು ಮತ್ತು ಭಂಗಿಗಳ ಮೂಲಕ ಸಾಕಷ್ಟು ಸಂವಹನ ನಡೆಸುತ್ತವೆ. ಬಾಲವು ಇವುಗಳ ಸಂವಹನದ ಪ್ರಮುಖ ಅಂಶವಾಗಿವೆ. ಪ್ರಬಲ ಪ್ರಾಣಿಗಳು ತಮ್ಮ ಬಾಲವನ್ನು ನೇರವಾಗಿ ಹಿಡಿದಿಟ್ಟುಕೊಳ್ಳುತ್ತವೆ, ಆದರೆ ಕ್ರಮಾನುಗತದಲ್ಲಿ ಕೆಳಗಿರುವ ಅಥವಾ ಆತಂಕದಲ್ಲಿರುವ ಪ್ರಾಣಿಗಳು ತಮ್ಮ ಬಾಲಗಳನ್ನು ಕೆಳಗೆ ನೇತಾಡಿಸುತ್ತದೆ. ಸಿಂಹಬಾಲದ ಸಿಂಗಳಿಕಗಳು ಬಹಳ ಪ್ರಾದೇಶಿಕವಾಗಿವೆ. ಆಗುಮ್ಮೆ ಈಗುಮ್ಮೆ ಗಂಡುಗಳು ಜೋರಾಗಿ ಕರೆ ಮಾಡುತ್ತವೆ. ಇವು ಎಲ್ಲಿವೆ ಮತ್ತು ಇವುಗಳ ಪ್ರದೇಶ ಯಾವುದು ಎಂದು ಇತರೆ ಪ್ರಾಣಿಗಳಿಗೆ ತಿಳಿಸುತ್ತವೆ. ಈ ಜಾತಿಯ ಕೋತಿಗಳ ಒಂದು ವಿಶಿಷ್ಟ ಲಕ್ಷಣವೆಂದರೆ ಗಂಡು ಸಿಂಗಳಿಕಗಳು ತಮ್ಮ ಮನೆಯ ವ್ಯಾಪ್ತಿಯ ಗಡಿಗಳನ್ನು ಕರೆಗಳ ಮೂಲಕ ವ್ಯಾಖ್ಯಾನಿಸುತ್ತವೆ. ಹಗಲಿನಲ್ಲಿ ಸಿಂಹಬಾಲದ ಸಿಂಗಳಿಕಗಳು ಆಹಾರಕ್ಕಾಗಿ ನಿರಂತರವಾಗಿರುತ್ತವೆ. ಇವು ತಮ್ಮ ದೊಡ್ಡ ಕೆನೆಯ ಚೀಲಗಳನ್ನು ಆಹಾರದಿಂದ ತುಂಬಿಸುತ್ತವೆ. ನಂತರ ಸುತ್ತಮುತ್ತ ಶಾಂತವಾದಾಗ ತಮ್ಮ ಆಹಾರವನ್ನು ತಿನ್ನುತ್ತದೆ. ಹೆಣ್ಣು ಸಿಂಗಳಿಕಗಳು ತಮ್ಮ ಬಾಲದ ಅಡಿಯಲ್ಲಿ ಎದ್ದು ಕಾಣುವ ಊತವನ್ನು ಪ್ರದರ್ಶಿಸುತ್ತದೆ. ಇದು ಸಂಯೋಗದ ಸಮಯ ಎಂದು ಗಂಡು ಸಿಂಗಳಿಕಗಳಿಗೆ ಸ್ಪಷ್ಟ ಸಂಕೇತವಾಗಿದೆ. ಸಿಂಹಬಾಲದ ಸಿಂಗಳಿಕಗಳು ವಶದ ಬಹುಪಾಲು ಕಾಲ ಪರಸ್ಪರ ಸಂಗಾತಿಯಾಗುತ್ತವೆ. ಹೆಚ್ಚಿನ ಶಿಶುಗಳು ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಜನಿಸುತ್ತದೆ. ಜನನ ಸಮಯದಲ್ಲಿ ಮರಿಗಳು ತುಂಬಾ ಮೃದುವಾದ ನಯವಾದ ತುಪ್ಪಳವನ್ನು ಹೊಂದಿರುತ್ತವೆ. ಸುಮಾರು 2 ತಿಂಗಳ ವಯಸ್ಸಿನಲ್ಲಿ ತುಪ್ಪಳವು ಪ್ರಬುದ್ಧವಾಗುತ್ತವೆ ಮತ್ತು ಅವುಗಳ ವಿಶಿಷ್ಟವಾದ ಗಡ್ಡದ ಕೂದಲುಗಳು ಬೆಳೆಯುತ್ತವೆ. 8 ವರ್ಷ ತಲುಪಿದಾಗ ಗಂಡುಗಳು ಲೈಂಗಿಕವಾಗಿ ಪ್ರಬುದ್ಧವಾಗುತ್ತವೆ. ಹೆಣ್ಣು 4 ವರ್ಷದ ವಯಸ್ಸಿನಲ್ಲಿ ತಮ್ಮ ಮೊದಲ ಮರಿಗಳನ್ನು ಹೊಂದಿರುತ್ತವೆ. ಹೆಣ್ಣುಗಳು ತಮ್ಮ ಜೀವನದ ಉದ್ದಕ್ಕೂ ತಮ್ಮ ಜನ್ಮಜಾತ ಗುಂಪಿನಲ್ಲಿ ಉಳಿಯುತ್ತವೆ. ಯುವ ಗಂಡುಗಳು ಹೊರಟು ಬ್ರಹ್ಮಚಾರಿ ಗುಂಪುಗಳಿಗೆ ಸೇರ್ಕೊಗುತ್ತಿದೆ ಮತ್ತು ಬಹಳ ಛಿದ್ರಗೊಂಡಿದೆ. ಪ್ರಸ್ತುತ 3 ಉಪಪ್ರಾಣಿ ಸಾಂದ್ರತೆಗಳು ಪರಸ್ಪರ ಸಂಪರ್ಕ ಹೊಂದಿಲ್ಲ, ಏಕೆಂದರೆ ಚಹಾ ಮತ್ತು ಕಾಫಿ ತೋಟಗಳು ಮತ್ತು ರಸ್ತೆಗಳನ್ನು ನಿರ್ಮಿಸಲು ಮಾನವರು ಕಾಡುಗಳನ್ನು ಕಡಿದು ಹಾಕುತ್ತಿದ್ದಾರೆ. ಸಿಂಗಳಿಕಗಳು ತಮ್ಮ ಆವಾಸ ಸ್ಥಾನದಲ್ಲಿನ ಬದಲಾವಣೆಗಳಿಗೆ ಸೂಕ್ಷ್ಮವಾಗಿರುತ್ತವೆ. ಇವು ಆವಾಸ ಸ್ಥಾನ ಬದಲಾವಣೆಯಾದರೆ ಹೊಂದಿಕೊಳ್ಳುವುದಿಲ್ಲ. ಇದಲ್ಲದೆ ಇವು ಪರಸ್ಪರ ಸಂವಹನ ನಡೆಸುವುದು ಕಷ್ಟಕರವಾಗಿದೆ, ಏಕೆಂದರೆ ಇವುಗಳ ಆವಾಸ ಸ್ಥಾನವು ಈಗ ಬಹಳ ವಿಭಜಿತವಾಗಿದೆ. ಆದ್ದರಿಂದ ಪರಸ್ಪರ ಪ್ರಯತ್ನಿಸಲು ಮತ್ತು ತಲುಪಲು ಇದು ತುಂಬಾ ಅಪಾಯಕಾರಿಯಾಗಿದೆ. ಇವು ಅಳಿವಿನಂಚಿನಲ್ಲಿ ಇದ್ದರೂ ಕೂಡ ಜನರು ಸಿಂಗಳಿಕಗಳನ್ನು ಅವುಗಳ ಮಾಂಸಕ್ಕಾಗಿ ಮತ್ತು ಅಕ್ರಮ ವ್ಯಾಪಾರಕ್ಕಾಗಿ ಭೇಟಿಯಾಡುತ್ತಿದ್ದಾರೆ. ಸಿಂಹಬಾಲದ ಸಿಂಗಳಿಕಗಳು ಕಾಡಿನಲ್ಲಿರುವ ಹಣ್ಣುಗಳನ್ನು ತಿಂದು ಹಣ್ಣಿನ ಬೀಜಗಳನ್ನು ತಮ್ಮ ಮಲದ ಮುಖಾಂತರ ಕಾಡಿನಲ್ಲಿ ಹರಡುವಂತೆ ಮಾಡಿ ಸಾಕಷ್ಟು ಮರ ಗಿಡಗಳು ಬೆಳೆಯುವಂತೆ ಮಾಡಿ ಪರಿಸರ ಸಮತೋಲನದಿಂದಿರಲು ಸಹಾಯ ಮಾಡುತ್ತದೆ. ಇವು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳಾಗಿದ್ದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1970 ಸ್ಕೆಡ್ಯೂಲ್ 1 ಪ್ರಕಾರ ಇವುಗಳನ್ನು ಸಂರಕ್ಷಣೆ ಮಾಡಲಾಗುತ್ತಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಭಾರತದಲ್ಲಷ್ಟೇ ಕಾಣಸಿಗುವ ಸಿಂಹಬಾಲದ ಸಿಂಗಳಿಕ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಭಾರತದಲ್ಲಷ್ಟೇ ಕಾಣಸಿಗುವ ಸಿಂಹ ಬಾಲದ ಸಿಂಗಳಿಕ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು ತರ್ತೇನೆ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ, ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ, ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು.

0: ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
1: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
4: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 27 ಮತ್ತು 28ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. 27ನೆಯ ಶ್ಲೋಕ.

ಪಾರ್ಥ, ಈ ಎರಡು ಮಾರ್ಗಗಳನ್ನು ಅರಿತ ಯಾವ ಯೋಗಿಯೂ ಕೂಡ ಮೋಹವಶನಾಗುವುದಿಲ್ಲ. ಆದುದರಿಂದ ನೀನು ಯಾವಾಗಲೂ ಎಲ್ಲ ಕಾಲದಲ್ಲಿಯೂ ಯೋಗದಿಂದ ಕೂಡಿರಬೇಕು ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂತಂದರೆ ಯಾರು ಕೂಡ ಬರದೇ ಇರುವ ರೀತಿಯಲ್ಲಿ ನಾವು ಹೋಗಬೇಕೆಂದು ಆಶಿಸುವವರೋ ಅವರು ತಮ್ಮ ಜೀವನವನ್ನು ಈ ರೀತಿಯಾಗಿ ರೂಢಿಸ್ಕೊಳ್ಬೇಕು. ತಮ್ಮ ಹೇಗಿರಬೇಕು, ತಮ್ಮ ಮನಸ್ಸನ್ನು ಪರಿಶುದ್ಧ ಮಾಡಿಕೊಳ್ಬೇಕು. ಅಲ್ಲಿ ಯಾವ ಆಸೆಯ ಸಂಸ್ಕಾರವೂ ಕೂಡ ಬೀಜ ರೂಪದಲ್ಲಿ ಇರದಂತೆ ನೋಡಿಕೊಳ್ಬೇಕು. ಅಂತ್ಯಕಾಲಕ್ಕೆ ಮನಸ್ಸು ಎಂಬುವಂಥದ್ದು ಸದಾ ಅಣಿಯಾಗಿರಬೇಕು. ಆ ಸಮಯ ಬಂದಾಗ ನಾವು ಅಣಿಯಾಗುವುದಕ್ಕೆ ತಯಾರಿರುವುದಿಲ್ಲ. ಅದು ಹೇಗಾಗತ್ತೆ ಅಂದರೆ, ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೋಡಲು ಹೋಗುವಂತೆ. ನಿಜವಾದ ಯೋಗಿ ಯಾವಾಗಲೂ ಕೂಡ ಯೋಗದಿಂದ ಕೂಡಿರ್ತಾನೆ. ಯಾವ ಸಮಯದಲ್ಲಿ ಮೃತ್ಯುವಿನ ಕರೆ ಬಂದರೂ ಕೂಡ ಅವನು ಗೊಣಗಾಡದೆ ಈ ಪ್ರಪಂಚವನ್ನು ತ್ಯಜಿಸುವುದಕ್ಕೆ ಸಿದ್ಧನಾಗಿರ್ತಾನೆ. ಅವನು ಈ ಪ್ರಪಂಚಕ್ಕೆ ಅಂಟಿಕೊಂಡಿಲ್ಲ. ಇರುವಾಗಲೇ ಅವನು ಎಲ್ಲವನ್ನು ಬಿಟ್ಟು ಸತ್ತಂತೆ ಇರುತ್ತಾನೆ. ಹಾಗಾಗಿ ಈ ಎರಡು ಮಾರ್ಗಗಳ ಬಗ್ಗೆ ಇಲ್ಲಿ ಸಾಧಕರ ಮನಸ್ಸಿನಲ್ಲಿ ಒಂದು ರೀತಿ ಗಲಾಟೆ ಆಗ್ತಾ ಇದ್ರೂ ಕೂಡ ನಿಜವಾದ ಸಾಧಕ ಅನ್ನುವಂಥವನು ಇದಕ್ಕೆಲ್ಲ ಹೆದರಿ ಕುಳಿತುಕೊಳ್ಳೋದಿಲ್ಲ. ಅವನು ಸದಾ ತನ್ನ ಸಾಧನೆಯ ಮಾರ್ಗದಲ್ಲಿಯೇ ಮುಂದುವರಿತಾ ಇರ್ತಾನೆ. ಅವನಿಗೆ ಫಲದ ಬಗ್ಗೆ ಸ್ವಲ್ಪವೂ ಕಾತರತೆ ಅನ್ನೋದಿಲ್ಲ. ಅಂದರೆ ತಾನು ಯೋಗಿಯಾಗಿರುವಂಥವನು, ಸಾಧನೆಯ ಹಾದಿಯಲ್ಲಿರುವಂಥವನು, ನಾನು ಉತ್ತರ ಮಾಸದಲ್ಲಿ ಸಾಯುಜ್ಯ ಹೊಂದುತ್ತೀನೋ ಇಲ್ಲ ಕೃಷ್ಣ ಪಕ್ಷದಲ್ಲಿ ಶುಕ್ಲ ಪಕ್ಷದಲ್ಲಿ ಸಾಯುಜ್ಯ ಹೊಂದುತ್ತೀನೋ ಅದ್ರ ಬಗ್ಗೆಯೂ ಕೂಡ ಏನು ಕಾತರತೆ ಇರೋದಿಲ್ಲ. ಹಾಗಾಗಿ ಪರಮಾತ್ಮ ಇಲ್ಲಿ ಅರ್ಜುನನಿಗೆ, ನೀನು ಆ ಯೋಗಿಯಂತೆಯೇ ಸದಾ ಯೋಗಯುಕ್ತನಾಗಿರು ಅಂತ ಹೇಳಿ ಉಪದೇಶಿಸ್ತಾ ಇದ್ದಾನೆ. ಇಲ್ಲಿ ನಿಜವಾದ ಯೋಗಿ ಯಾರು ಅಂತಂದರೆ, ತನ್ನ ಅನಾತ್ಮ ಸಂಬಂಧಗಳನ್ನೆಲ್ಲ ಪೂರ್ತಿ

ಆಗಿ ಬಿಟ್ಟವನು ಎಂದರ್ಥ. ಸಂಕ್ಷೇಪವಾಗಿ ಹೇಳಬೇಕು ಅಂತಂದರೆ, ಈ ಅಧ್ಯಾಯದ ಉದ್ದಕ್ಕೂ ಪರಮಾತ್ಮನ ಸ್ಮರಣೆ ಮಾಡಿಕೊಂಡೇ ಅರ್ಜುನನು ತನ್ನ ಕೆಲಸಗಳನ್ನು ನಿರ್ವಹಿಸಬೇಕು. ಆ ರೀತಿ ಕೃಷ್ಣ ಉಪದೇಶ ಕೊಡ್ತಾ ಇದ್ದಾನೆ. ಹೀಗೆ ಯೋಗಿಯಾಗಿ ಬಾಳೋದ್ರಿಂದ, ಶ್ರೌತ ಮತ್ತು ಸ್ಮಾರ್ಥ ಕರ್ಮಗಳನ್ನು ಮಾಡೋದ್ರಿಂದ ಬರಬಹುದಾದ ಪುಣ್ಯವು ತಪ್ಪುದಲ್ಲ ಅಂಥೇಳಿ ಯಾರಾದರೂ ವಾದಿಸ್ಬೋದು. ಮುಂದಿನ ಶ್ಲೋಕದಲ್ಲಿ ಪರಮಾತ್ಮನೇ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಆ ಶ್ಲೋಕದ ಉತ್ತರ 28ನೆಯ ಶ್ಲೋಕ ಇಂತಿದೆ.

ಇದನ್ನು ತಿಳಿದಂತಹ ಯೋಗಿಯು ಶ್ರೌತ ಮತ್ತು ಸ್ಮಾರ್ಥ ಕರ್ಮಗಳನ್ನು ಮಾಡೋದ್ರಿಂದ ಬರುವಂತಹ ಪುಣ್ಯವನ್ನು ಅತಿಕ್ರಮಿಸಿ ಪರಮ ಪದವನ್ನು ಪಡೆಯುತ್ತಾನೆ ಅಂಥೇಳಿ ಹೇಳ್ತಾ ಇರುವಂಥದ್ದು. ಹಾಗಂದರೆ ಇದನ್ನು ಅರಿತವನು ಅಂದರೆ ಈ ಅಧ್ಯಾಯದಲ್ಲಿ ಹೇಳಿರುವಂಥ ವಿಷಯಗಳನ್ನೆಲ್ಲ ತಿಳಿದುಕೊಂಡು ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸಿ ಅವನಲ್ಲಿಯೇ ತನ್ಮಯನಾಗಿ ಯಾರು ಈ ಪ್ರಪಂಚವನ್ನು ತೊರೆಯುತ್ತಾರೋ ಅವನು ಎಂದರ್ಥ. ಈತ ವೇದವನ್ನು ಅಧ್ಯಯನ ಮಾಡಿದರೆ, ತಪಸ್ಸು ದಾನಾದಿಗಳನ್ನು ಮಾಡಿದರೆ ಬರುವಂಥ ಎಲ್ಲ ಪುಣ್ಯಗಳಿಗಿಂತಲೂ ಕೂಡ ಭಗವಂತನಲ್ಲಿಯೇ ಸದಾ ತನ್ಮಯನಾಗಿರುವಂಥದ್ದು ಶ್ರೇಷ್ಠವಾದ ಕಾರ್ಯ. ಯಜ್ಞ, ತಪಸ್ಸು, ದಾನ ಮುಂತಾದವುಗಳನ್ನು ಫಲಾಪೇಕ್ಷೆಯಿಂದ ಮಾಡಿದರೆ ಅದು ನಮ್ಮನ್ನು ಆಯಾ ಫಲಕ್ಕೆ ಕಟ್ಟಿಹಾಕುತ್ತೆ. ನಾವು ಆ ಫಲದ ಸುತ್ತಲೂ ಎತ್ತು ಗಾಣದ ಸುತ್ತ ಸುತ್ತುತ್ತಿರುವಂತೆ ಸುತ್ತುತ್ತಿರಬೇಕಾಗುತ್ತೆ. ಅನನ್ಯ ಚಿತ್ತನಾಗಿ ಭಗವಂತನನ್ನು ಧ್ಯಾನಿಸುವ ಯೋಗಿ ಇವುಗಳನ್ನು ಮೀರಿ ಹೋಗ್ತಾನೆ, ಭಗವಂತನ ಪರಮಸ್ಥಾನವನ್ನು ಪಡೆತಾನೆ. ಇನ್ನು ಯಾವ ಕರ್ಮ ಧರ್ಮ ನಿಯಮಗಳೂ ಇವನ ಮೇಲೆ ಪ್ರಪಂಚಕ್ಕೆ ಪುನಃ ಕರೆತರುವ ಸಮನ್ನನ್ನು ಜಾರಿ ಮಾಡಲಾರುವು. ಅಂದರೆ ಆತ್ಮಚಿಂತನೆಯಿಂದ ಪರಮ ಪುರುಷಾರ್ಥವಾದ ಮೋಕ್ಷವೇ ಲಭಿಸುತ್ತದೆ. ಆತ್ಮನನ್ನು ಕುರಿತಾದ ಧ್ಯಾನವನ್ನು ಯಾರು ಬೇಕಾದರೂ ಮಾಡಬಹುದು. ಇದಕ್ಕೆ ಸರಿಸಮಾನವಾದದ್ದು ಇನ್ನೊಂದಿಲ್ಲ. ಯಾಕೆ ಅಂದರೆ ಈ ಸಾಧನೆಗೆ ಸಿಗುವ ಫಲ ಅಪಾರವಾದುದು. ವೇದಾಧ್ಯಯನ, ಯಜ್ಞಯಾಗಗಳು, ದಾನ ಧರ್ಮಗಳೇ ಮುಂತಾದವುಗಳನ್ನು ಮಾಡೋದ್ರಿಂದ ಏನೆಲ್ಲ ಪುಣ್ಯ ಲಭಿಸುತ್ತೋ ಅವೆಲ್ಲವೂ ಕೂಡ ಆತ್ಮಚಿಂತನೆಯನ್ನು ಮಾಡುವವನಿಗೆ ಸಿಗುತ್ತದೆ. ಮಾತ್ರವಲ್ಲದೆ ಈ ಯೋಗಿಗೆ ಇನ್ನೂ ಹೆಚ್ಚಿನ ಆತ್ಯಂತಿಕ ಸುಖವೇ ದೊರೆಯುತ್ತದೆ ಅಂಥೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಧ್ಯಾನದ ಮೂಲಕ ಮನಸ್ಸು ಬುದ್ಧಿಯನ್ನು ಸುಲಭವಾಗಿ ಹತೋಟಿಯಲ್ಲಿಟ್ಕೊಳ್ಬಹುದು. ಅದಕ್ಕೆ ಸಾಕಷ್ಟು ವಿವೇಕ ಹಾಗೂ ವೈರಾಗ್ಯ ಅತ್ಯಗತ್ಯ. ನಿಜವಾದ ಯೋಗಿಯು ಧ್ಯಾನ ಮಾಡುತ್ತಾ ತನ್ನ ವಿವೇಕ ಹಾಗೂ ವೈರಾಗ್ಯವನ್ನು ಹೆಚ್ಚಿಸಿಕೊಳ್ತಾನೆ. ಇಂತಹ ಯೋಗಿಯು ತನ್ನ ಧ್ಯಾನದ ಮೂಲಕ ಆ ಪರಮ ಪುರುಷನನ್ನು ಪಡೆಯುತ್ತಾನೆ. ಆ ಮೂಲಕ ಪುನರ್ಜನ್ಮರಹಿತ ಮೋಕ್ಷವನ್ನು ಗಳಿಸುತ್ತಾನೆ. ಹಾಗಾಗಿ ಈ ಒಂದು ಕೃಷ್ಣಾರ್ಜುನನ ಸಂವಾದ ರೂಪದಲ್ಲಿರುವಂತಹ ಈ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರವನ್ನೊಳಗೊಂಡಂತಹ ಉಪನಿಷತ್ತೆಂಬ ಈ ಶ್ರೀ ಭಗವದ್ಗೀತೆಯಲ್ಲಿ ಅಕ್ಷರ ಪರಬ್ರಹ್ಮ ಯೋಗದ 8ನೆಯ ಅಧ್ಯಾಯ ಸಂಪನ್ನವಾಗಿರುವಂಥದ್ದು. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್.

ಅಲ್ಲಿಗೆ ಅಕ್ಷರ ಪರಬ್ರಹ್ಮ ಯೋಗ ಎಂಬುವಂತಹ 8ನೆಯ ಅಧ್ಯಾಯ ಇಂದಿಗೆ ಸಂಪನ್ನವಾಯಿತು. ಈ ಒಂದು ಶ್ರಾವಣ ಮಾಸದಲ್ಲಿ ಉತ್ತರಾಯಣ ದಕ್ಷಿಣಾಯಣದ ಒಂದು ಮಹತ್ವವನ್ನ, ಶುಕ್ಲಪಕ್ಷ ಕೃಷ್ಣಪಕ್ಷ ಎಂಬ ಮಾತುಗಳನ್ನ ಸವಿಸ್ತಾರವಾಗಿ ನಾವು ತಿಳಿದುಕೊಂಡಿದ್ದೇವೆ. ಯಾವ ಸಮಯದಲ್ಲಿ ಸಾಯುಜ್ಯವನ್ನ ಹೊಂದಬೇಕು, ಯಾವ ಸಮಯದಲ್ಲಿ ಸಾಯುಜ್ಯ ಹೊಂದಿದ್ರೆ ಏನಾಗುತ್ತೆ, ಸಾಯುಜ್ಯ ಅಥವಾ ಮರಣ ಎಂಬುವಂಥದ್ದು ನಾವು ಬರೆದಿಟ್ಟುಕೊಂಡು ಹೋಗುವಂಥದ್ದಲ್ಲ, ಆದರೆ ಯಾವ ಸಮಯದಲ್ಲಿ ಆದರೆ ಭಗವಂತ ಯಾವ ಸಮಯಕ್ಕೆ ನಮಗೆ ಅದನ್ನು ನಿಗದಿ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ನಮಗಿಲ್ಲಿ ಗೋಚರವಾಗುತ್ತೆ. ಆ ಮೂಲಕ ಬದುಕನ್ನು ನಾವು ಹೇಗೆ ಬದುಕಬೇಕು, ಆ ಮೂಲಕ ಭಗವಂತ ನಮಗೆ ಹೇಗೆ ವಿಧಿಯನ್ನು ಬರೆದಿಡ್ತಾನೆ ಅನ್ನುವಂಥದ್ದು ಕೂಡ ನಮಗೆ ಈ ಒಂದು

ಶ್ಲೋಕದ ಮೂಲಕ ತಿಳಿಯುತ್ತೆ. ಹಾಗಾಗಿ ಈ ಶ್ಲೋಕವನ್ನು ನಾವು ಅರ್ಥೈಸಿಕೊಂಡು ಮುಂದೆ 9ನೆಯ ಅಧ್ಯಾಯ ಆಗಿರುವಂತಹ ರಾಜವಿದ್ಯಾ ರಾಜಗುಹ್ಯ ಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ರಾಜನ ವಿದ್ಯೆ ಅಂದರೆ ಪರಾಕ್ರಮದ ವಿದ್ಯೆ ಮೂಲಕ ಗುಪ್ತವಾಗಿರುವಂಥ ಹಲವಾರು ವಿಚಾರಗಳನ್ನು, ಬದುಕಿನ ವಿಚಾರಗಳನ್ನು ಕೃಷ್ಣ ಈ ಒಂದು ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಆ ಒಂದು ಮೂಲ ತತ್ವವನ್ನು ನಾವು ತಿಳಿದುಕೊಂಡು ಅದರಂತೆ ಬದುಕನ್ನು ಬಾಳೋಣ ಮತ್ತು ಆ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳೋಣ. ಆ ಮೂಲಕ ಭಗವಂತನಿಗೆ ಶರಣಾಗೋಣ.

0: ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದು ರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ರೇಷ್ಮೆ ಹಾಗೂ ತೋಟಗಾರಿಕೆ ಬೆಳೆಗಳ ಬೇಸಾಯದ ಅನುಭವ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಏರ್ಗಳ್ಳಿ ಗ್ರಾಮದ ಕೃಷಿಕರು ಹಾಗೂ ಉಪನ್ಯಾಸಕರಾದ ಶ್ರೀಯುತ ಸಿದ್ದೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಎಚ್ಡಿಕೋಟೆ ತಾಲೂಕಿನ ಅಂಬಾಪುರ ಹೋಬಳಿಯ ಏರ್ಗಳ್ಳಿ ಗ್ರಾಮದ ಸಾವಯವ ಸಮಗ್ರ ಕೃಷಿಕರಾದಂಥ ಶ್ರೀಯುತ ಸಿದ್ದೇಗೌಡ ಎಚ್ಎಸ್ರವರು. ಇವರು ವೃತ್ತಿಯಲ್ಲಿ ವಾಣಿಜ್ಯ ಶಾಸ್ತ್ರ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಜೊತೆಗೆ ಕೃಷಿ ಚಟುವಟಿಕೆಗಳ ಆಸಕ್ತಿಯ ಮೇರೆಗೆ ವಿವಿಧ ರೀತಿಯ ಮಿಶ್ರ ಬೆಳೆಗಳು ಹಾಗೂ ವಾಣಿಜ್ಯ ಬೆಳೆಗಳನ್ನು ಕೂಡ ಬೆಳೀತಾ ತಮ್ಮ ಕೃಷಿ ಚಟುವಟಿಕೆಯಲ್ಲಿ ಯಶಸ್ಸನ್ನು ಕಾಣ್ತಾ ಬರ್ತಾ ಇದ್ದಾರೆ. ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ಇವರು ಪ್ರಮುಖ ಬೆಳೆಯಾಗಿ ಬೆಳೀತಿರುವಂತಹ ರೇಷ್ಮೆ ಬೆಳೆಯ ಬಗ್ಗೆ, ಅದರ ಬೇಸಾಯ ಕ್ರಮದ ಬಗ್ಗೆ ಹಾಗೂ ಇನ್ನಿತರ ಬೆಳೆಗಳ ಬೇಸಾಯ ಕ್ರಮ ಹಾಗೂ ಈ ಕೃಷಿ ಚಟುವಟಿಕೆಗಳಲ್ಲಿ ಅವರ ಆದಾಯ ಹಾಗೂ ಒಂದು ಪ್ರಗತಿಯ ಬಗ್ಗೆ ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಾಗಾದರೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರ ಒಂದು ಸಮಗ್ರ ಬೇಸಾಯ ಕ್ರಮ ಹಾಗೂ ಅದರ ಅನುಭವವನ್ನು ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
4: ನಿಮಗೂ ಕೂಡ ಸ್ವಾಗತ.
3: ಮೊದಲಿಗೆ ತಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ ಸರ್.
4: ಸರ್, ನಮ್ಮ ಹೆಸರು ಸಿದ್ದೇಗೌಡ ಎಚ್ ಎಸ್ ಅಂತೇಳಿ, ಸಣ್ಣ ಶಿವಲಿಂಗೇಗೌಡ ಎಚ್ ಬಿ. ನಾವು ಎಚ್ ಡಿ ಕೋಟೆ ತಾಲೂಕು ಅಂಪಾಪುರ ಹೋಬಳಿ ಏರ್ಗಳಿ ಗ್ರಾಮ. ಅಲ್ಲಿ ನಾವು ರೇಷ್ಮೆ ಕೃಷಿಯನ್ನು ಇತ್ತೀಚೆಗೆ 1.5 ವರ್ಷದಿಂದ ಕೈಗೊಂಡಿದ್ದೇವೆ.
3: ಪ್ರಸ್ತುತ ತಮ್ಮ ಬಳಿ ಎಷ್ಟು ಎಕರೆ ಭೂ ಪ್ರದೇಶ ಇದೆ ಸರ್? ಅದನ್ನು ಯಾವ ರೀತಿ ಎಲ್ಲ ವಿಂಗಡಣೆ ಮಾಡಿಕೊಂಡು ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಾ ಸರ್?
4: ಕೃಷಿ ಪ್ರದೇಶ ಅಂತಂದರೆ ಒಂದೇ ಕಡೆ ಇಲ್ಲ, ನಮ್ಮ ಭೂಮಿಗಳು ಎಲ್ಲ ಕಡೆಯೂ ಒಂದು ಕಡೆ ಹರಿದು ಹಂಚಿ ಹೋಗಿದೆ. ಯಾಕೆಂದರೆ ಡಿವೈಡ್ ಅಣ್ಣ ತಮ್ಮದಿರ ಪಾಲುಗಳು ಇರ್ತವಲ್ಲ, ಆದ್ದರಿಂದ ನಮ್ಮ ತಂದೆಗೆ ಬಂದಿರತಕ್ಕಂಥದ್ದು ಒಂದು 7-8 ಎಕರೆ ಜಮೀನು ಇರ್ಬೋದು. ಅದರಲ್ಲಿ ನಮಗೆ ಒಂದೊಂದು 2 ಎಕರೆ ಒಂದು ಕಡೆ ಊರು ಪಕ್ಕದಲ್ಲಿ ಇತ್ತು. ಆ 2 ಎಕರೆಗೆ ನಮ್ಮ ತಂದೆ ತೆಂಗು ಹಾಕಬೇಕು ಅಂತೇಳಿ ಅವರೇ ಸ್ವತಃ ಗುಂಡಿಯನ್ನು ತೆಗೆಸಿಬಿಟ್ಟಿದ್ರು ಜಮೀನಿನ ಸುತ್ತ ಎಲ್ಲ. ಆನಂತರದಲ್ಲಿ ಅವರೇ ಏನು ಬೇಡ ಅಂತೇಳಿ ಆಮೇಲೆ ಮತ್ತೆ ತೆಂಗು ಬೇಡ, ಇದಕ್ಕೆ ಬೇರೆ ರೇಷ್ಮೆ ಮಾಡುವ ಅಂತೇಳಿ ಜಮೀನಿನ ಸುತ್ತ 1 ರೌಂಡ್ ತೆಂಗನ್ನು ಮಾತ್ರ ಬಿಟ್ಕೊಂಡು ಗುಂಡಿಗಳನ್ನ, ಉಳಿದ ಗುಂಡಿಗಳನ್ನೆಲ್ಲ ಮುಚ್ಚಾಕಿ ಆನಂತರದಲ್ಲಿ ರೇಷ್ಮೆ ಹಾಕುವ ಅಂತೇಳಿ ನಮ್ಮ ಜೊತೆ ಹೇಳಿದ್ರು. ನಾವು ಆಯಿತು, ರೇಷ್ಮೆ ಹಾಕುವ ಒಳ್ಳೆ ಇಳುವರಿ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ ಅಂತೇಳಿ ರೇಷ್ಮೆ ಕೃಷಿಯನ್ನು ಕೈಗೊಂಡು.
3: ಆರಂಭದಲ್ಲೆಲ್ಲ ತಮ್ಮ ತಂದೆಯವರ ಕಾಲದಲ್ಲಾಗಿರ್ಬೋದು, ತಾವು ಬಾಲ್ಯದಿಂದ ಅಲ್ಲಿ ನೋಡ್ತಾ ಬಂದಂಥ ಸಂದರ್ಭದಲ್ಲಿ ಆಗಿನ ಕೃಷಿ ಚಟುವಟಿಕೆಗಳು ಹೇಗಿರ್ತೀವೋ, ಆಗಿನ ಪ್ರಮುಖ ಬೆಳೆಗಳು ಹೇಗಿತ್ತು ಸರ್ ತಮ್ಮದು?
4: ಸರ್, ಆವಾಗ ಅಂತಂದರೆ ಇಷ್ಟೊಂದು ಇಳುವರಿ ಕಾಣ್ತಿರ್ಲಿಲ್ಲ. ಮೊದಲಿಗೆ ರೇಷ್ಮೆನೇ ನೋಡಿ ತೆಗೆದುಕೊಂಡಾಗ ಆವಾಗ ಏನಾಗಿತ್ತಪ್ಪ ಅಂತ

0: ಅಂದ್ರೆ ನಾವು ಕೂಡ ಮೊದಲು ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ಮತ್ತೆ ನಮ್ಮ ತಾತಂದ್ರು ಅವಾಗಲೆಲ್ಲ ರೇಷ್ಮೆನ ಮಾಡ್ತಿದ್ವಿ. ಅವಾಗ ತುಂಬಾ ರಿಸ್ಕ್ ಇತ್ತು. ಅವಾಗ ಏನಪ್ಪ ಅಂದ್ರೆ ಪ್ರತಿ ಎಲೆನೂ ಕುಯ್ದು ಅದನ್ನ ಸೀಟಿ ಅದನ್ನ ಚಾಕುನಿಂದ ಕಟ್ ಮಾಡಿ ಅದಕ್ಕೆ ಹಾಕಿ ಅನಂತರ ಮರಿನ ಪ್ರತಿದಿನನೂ ಕೂಡ ಅದರ ವೇಸ್ಟೇಜ್ ಅನ್ನ ತೆಗಿತಕ್ಕಂಥ ಕೆಲಸ ಆಗ್ತಿತ್ತು ಸರ್. ಅಂದಿನ ದಿನಕ್ಕೆ ಹೋಲಿಸ್ಕೊಂಡ್ರೆ ಇವತ್ತು ಆರಾಮಾಗಿ ಕೆಲಸ ತುಂಬ ಸುಗಮವಾಗಿ ಸಾಗ್ತಾ ಇದೆ. ಜೊತೆಗೆ ಸರ್ಕಾರದಿಂದ ಅನುದಾನಗಳು, ಸಬ್ಸಿಡೀಸ್ಗಳು ತುಂಬ ಈ ಒಂದು ಕೃಷಿ ಇಲಾಖೆಯಲ್ಲಿ ಎಲ್ಲ ರೈತರಿಗೂ ಸಿಗ್ತಾ ಇದೆ. ಅದರಲ್ಲೂ ನಮ್ಮ ಎಚ್ ಡಿ ಕೋಟೆಯಲ್ಲಿ ಇರ್ತಕ್ಕಂಥ ನಮ್ಮ ದಿವ್ಯಾ ಮೇಡಮ್, ನಮ್ಮ ರೇಷ್ಮೆ ಇಲಾಖೆ, ಮತ್ತೆ ಅದಕ್ಕಿಂತ ಮುಂಚೆ ಮಂಜುನಾಥ್ ಸರ್ ಇದ್ರು, ಯಾವಾಗ ಫೋನ್ ಮಾಡಿದ್ರು ಕೂಡ ರೈತರಿಗೆ ಚೆಕ್ ಅಂತ ಸ್ಪಂದಿಸ್ತಾರೆ ಸರ್. ಅದು ನಮಗೆ ತುಂಬ ನಮ್ಮ ಭಾಗದ ರೈತರಿಗೆ ತುಂಬ ಹೆಮ್ಮೆಯ ವಿಚಾರ ಅಂತ ನಾನು ಅನ್ಕೋತೀನಿ.
1: ಈಗ ತಮ್ಮ ಹತ್ರ ಇರುವಂತಹ 2 ಎಕರೆ ಭೂಪ್ರದೇಶ, ಒಂದೇ ಪ್ರದೇಶದಲ್ಲಿ ಇಲ್ಲ ಅಂದ್ರೂ ಬೇರೆ ಬೇರೆ ಕಡೆಗಳಲ್ಲಿ ಈ 8 ಎಕರೆ ಭೂ ಪ್ರದೇಶ ತಮ್ಮಲ್ಲಿದೆ.
0: ಹೌದು ಸರ್.
1: ಈ ಎಲ್ಲಾ ಭೂ ಪ್ರದೇಶದಲ್ಲಿ ಯಾವ್ಯಾವ ರೀತಿ ಬೆಳೆಗಳನ್ನ ಪ್ರಸ್ತುತವಾಗಿ ಬೆಳೀತಾ ಇದ್ದಾರೆ ಸರ್?
0: ಸರ್, ಒಂದ್ ಕಡೆ ತೆಂಗು ಹಾಕಿದೀವಿ, ತೆಂಗು ಮತ್ತೆ ಮಾವು ಒಂದು ಜಮೀನಿಗೆ ಹಾಕಿದ್ವಿ. ಇನ್ನೊಂದ್ ಕಡೆ ಅದು ದೂರ, ಒಂದು ಸುಮಾರು 1 ಕಿಲೋಮೀಟರ್ ದೂರ ಆಗುತ್ತೆ. ಅದಕ್ಕೆ ನಾವು ಬಾಳೆ ಹಾಕೊಂಡಿದ್ದು, ಬಾಳೆ ಇವಾಗ ಮುಗೀತು. ಅನಂತರದಲ್ಲಿ ಈ ಭೂಮಿಗೆ ರೇಷ್ಮೆ ಕೃಷಿಯನ್ನ ಕೈಗೊಂಡಿದ್ವಿ.
1: ಈ ಒಟ್ಟು ಎಲ್ಲ ಭೂಪ್ರದೇಶಕ್ಕೂ ನೀರಾವರಿ ವ್ಯವಸ್ಥೆ ಹೇಗಿದೆ ಸರ್?
0: ನೀರಾವರಿ ಎಲ್ಲ ಕಡೆನೂ ಇದೆ ಸರ್. ಎಲ್ಲ ಕೊಳವೆ ಬಾವಿಗಳನ್ನ ತೆಗೆಸಿದೀವಿ. ನಮ್ಮ ತಂದೆ ಎಲ್ಲ ಜಮೀನುಗಳಿಗೂ ಕೂಡ ಕೊಳವೆ ಬಾವಿಗಳನ್ನ ತೆಗೆಸಿ ನೀರು ಚೆನ್ನಾಗಿ ಬರ್ತಿದೆ ಅಂತ ಸಮಸ್ಯೆ ಇಲ್ಲ. ಆದ್ರಿಂದ ಇದಕ್ಕೆ ರೇಷ್ಮೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ.
1: ಮೊದಲೆಲ್ಲ ಏನಾದರೂ ಮಳೆಯಾಶ್ರಿತವಾಗಿ ಬೆಳೆಗಳನ್ನು ಬೆಳೀತಿದ್ದುಂಟ?
0: ಹೌದು ಸರ್. ಯಾಕೆಂತಂದ್ರೆ ಮೊದಲು ಕೊಳವೆ ಬಾವಿ ಎಂಬತಕ್ಕಂಥದ್ದು ಅಥವಾ ನೀರಾವರಿ ಎಂಬತಕ್ಕಂಥದ್ದನ್ನ ಕಂಡೇ ಇಲ್ಲ. ಫಸ್ಟ್ ಎಲ್ಲ ಏನಪ್ಪ ಅಂತಂದ್ರೆ ಹತ್ತಿ ಮುಖ್ಯ ಬೆಳೆಯನ್ನಾಗಿ ಹತ್ತಿಯನ್ನ ಆಧರಿಸಿಕೊಂಡು ಅದರಿಂದಲೇ ಮೊದಲೆಲ್ಲ ಹತ್ತಿಯಿಂದಲೇ ಜೀವನವನ್ನ ಕಟ್ಕೊಂಡಿರ್ತಕ್ಕಂಥ ಪರಿಸ್ಥಿತಿನೂ ಉಂಟು. ಹತ್ತಿ ಒಂದೊಂದ್ಸರಿ ಮಳೆ ಚೆನ್ನಾಗಾದ್ರೆ ಇಳುವರಿ ಚೆನ್ನಾಗಿ ಬರ್ತಿತ್ತು, ಇಲ್ಲಾಂದ್ರೆ ಇಳುವರಿ ಹೋಗ್ತಿತ್ತು. ಅವಾಗ ನಿಮ್ಗೆ ಗೊತ್ತಲ್ಲ, ಮಳೆಯೊಡನೆ ಆಡ್ತಕ್ಕಂಥ ಜೂಜಾಟ ಆ ರೀತಿ ಯಾಕೆ ಹೋಗ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಕೊಳವೆ ಬಾವಿಗಳು ಬಂದಿರೋದ್ರಿಂದ ಅದರಲ್ಲೂ ಇಂಥ ನಮ್ಮ ರೇಷ್ಮೆ ಬೆಳೆಗಳನ್ನ ಅಳವಡಿಸ್ಕೊಂಡ್ರೆ ನಮ್ಮ ರೈತರು ತುಂಬ ಯಶಸ್ಸನ್ನು ಸಾಧಿಸ್ಬೋದು ಅಂತ ಅನ್ಕೊಂಡಿದ್ದೀನಿ ಸರ್.
1: ಸರ್, ಆಗಿದ್ರೆ ಈಗ ರೇಷ್ಮೆ ಬೆಳೆಯನ್ನ ಪ್ರಮುಖ ಬೆಳೆಯಾಗಿ ಬೆಳೀತಾ ಇರೋದ್ರಿಂದ ಈ ರೇಷ್ಮೆ ಬೆಳೆಯ ಕಡ್ಡಿಗಳನ್ನ ನೆಡೋದ್ರಿಂದ ಹಿಡಿದು ಬಿತ್ತನೆ ಮಾಡೋದ್ರಿಂದ ಹಿಡಿದು 2ನೇ ಜ್ವರದಿಂದ ಹುಳುಗಳನ್ನ ತಂದು ಮೇಯಿಸೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಅಗತ್ಯವಾದಂತ ಕೌಶಲ್ಯ ಹಾಗೂ ಜ್ಞಾನ ಬಹಳ ಮುಖ್ಯ
0: ಆಗುತ್ತೆ ಸರ್.
1: ಈ ರೇಷ್ಮೆ ಬೆಳೆ ಆರಂಭದಿಂದ ಆ ಬೆಳೆ ಕೈಗೆ ಸಿಗೋ ತನಕ ಏನೆಲ್ಲ ಚಟುವಟಿಕೆಗಳಿರುತ್ತೆ ಸರ್? ಯಾವ ರೀತಿಯಾದಂತ ಕ್ರಮಗಳನ್ನ ವಹಿಸಬೇಕಾಗುತ್ತೆ?
0: ಖಂಡಿತವಾಗಿ ಸರ್. ನಾನು ಅತಿ ಮುಖ್ಯವಾಗಿ ಹೇಳತಕ್ಕಂಥದ್ದು ಇಷ್ಟೇ ಸರ್. ನಮ್ಮ ರೇಷ್ಮೆ ಬೆಳೆಗಾರರು ರೇಷ್ಮೆನ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಫಸ್ಟು ಭೂಮಿ ಫಲವತ್ತತೆ ಇರಬೇಕು, ಅದರಲ್ಲಿ ಸಾವಯವಾಂಶ ಇರಬೇಕು, ಭೂಮಿಗೆ ಗೊಬ್ಬರ ಅದನ್ನು ಹಾಕಬೇಕು, ಸಾವಯವ ಗೊಬ್ಬರವನ್ನು ಹಾಕ್ತಕ್ಕಂಥದ್ದು. ಮೊದಲನೇದು ಸೊಪ್ಪನ್ನು ಚೆನ್ನಾಗಿ ಫಸ್ಟು ಬರ್ಸ್ಕೋಬೇಕು ಸರ್.
1: ಹೌದು,
0: ರೇಷ್ಮೆಗೆ ಮೊದಲನೇ ಪಾಯಿಂಟ್. ನೆಕ್ಸ್ಟ್ ಏನಪ್ಪ ಎರಡನೇದು ಅಂತಂದರೆ ನಾವು ರೇಷ್ಮೆ ಮರಿಗಳನ್ನ ತರ್ತೀವಲ್ಲ, ಆ ಚಾಕಿ ಸೆಂಟ್ರು ಉತ್ತಮವಾಗಿರ್ತಕ್ಕಂಥ ಚಾಕಿ ಸೆಂಟರ್ನ ಆಯ್ಕೆ ಮಾಡ್ಕೊಂಡು ಉತ್ತಮವಾದಂಥ ಮರಿಗಳು ತರ್ಬೇಕು ನಾವು.
1: ಹೌದು,
0: ಅದು ಎರಡನೇದು. ಮೂರನೇದು ಏನು ಅಂತಂದರೆ ಸೋಂಕು ನಿವಾರಕಗಳು ಸರ್. ಮನೆಯೊಳಗಡೆ ಕೀಟಗಳು ಅಥವಾ ಇತ್ಯಾದಿ ಕಾಟಗಳು ಆ ಥರದ ಸೋಂಕು ನಿವಾರಕಗಳನ್ನು ನಾವು ಬಳಸ್ಕೊಂಡದೇ ಆದರೆ ಉತ್ತಮ ಇಳುವರಿಯನ್ನು ಪಡೆಯಬಹುದು ಸರ್.
1: ಸೊಪ್ಪನ್ನ ಬೆಳೆಯುವಂತ ಮೊದಲನೇ ಹಂತ ಹೇಗಿರಬೇಕು ಸರ್? ಉಳುಮೆಯಿಂದ ಹಿಡಿದು ಕಡ್ಡಿ ನೆಡೋದ್ರಿಂದ ತನಕ ಏನೆಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ
0: ಸರ್? ನಾವು ಗಿಡದಿಂದ ಗಿಡಕ್ಕೆ 6 ಅಡಿ ಇದೆ, ಸಾಲಿನಿಂದ ಸಾಲಿಗೆ 5.5 ಅಡಿ ಇದೆ, 5.5 ಅಡಿ ಮತ್ತೆ 6 ಅಡಿ ಸಾಲನ್ನ ಹಾಕೊಂಡು ಮರಗಡ್ಡಿಯನ್ನ ಮಾಡ್ಕೊಂಡಿದೀವಿ. ಆ ಮರಗಡ್ಡಿಯನ್ನ ಮಾಡ್ಕೊಂಡು ಅದರಲ್ಲಿ ಮಧ್ಯ ಉಳುಮೆ ಮಾಡಲಿಕ್ಕೆ ಅವಕಾಶವಾಗತಕ್ಕಂಥ ರೀತಿಯಲ್ಲಿ ಮಿನಿ ಟ್ರ್ಯಾಕ್ಟರ್ ಅಥವಾ ಟಿಲ್ಲರ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಜಾಗ ಬೇಕು ಅಂತೇಳಿ 6 ಅಡಿ ಮತ್ತೆ 5.5 ಅಡಿ ಹಾಕೊಂಡಿದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ದೂರ ಇರೋದ್ರಿಂದ ಅಂತರ ಬೇರುಗಳು ಒಂದಕ್ಕೊಂದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ
1: ಟಚ್
0: ಆಗೋದಿಲ್ಲ, ಎಣ್ಕೊಳ್ಳೋದಿಲ್ಲ ಸರ್. ಅವಾಗ ಏನಾಗುತ್ತೆ ಅಂತಂದರೆ ಅದು ಗಿಡ ಪ್ರತ್ಯೇಕವಾಗಿ ಬೆಳೆಯಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇದು ಒಂದಂತ. ಇನ್ನೊಂದು ಗಿಡ ಬೆಳೆದ ಮೇಲೆ ಏನು ಮಾಡಬೇಕು ಅಂತಂದರೆ ಸರ್, ನಾವು ಅದರದ ವೇಸ್ಟು ರೆಕ್ಕೆಗಳೆಲ್ಲ ಬರ್ತದೆ ಅದನ್ನು ನಾವು ಕಟ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಅದು ಕುರುಚಲು ಗಿಡದ ರೀತಿಯಾಗಿ ಹೋಗುತ್ತೆ. ಕುರುಚಲು ಗಿಡ ಆದರೆ ಅದು ಸೊಪ್ಪು ಚೆನ್ನಾಗಿ ಬರಲ್ಲ ಸರ್. ಮೇಲ್ಗಡೆ ನಾವು ಇರ್ತಕ್ಕಂಥದ್ದನ್ನ ಬಿಟ್ಕೊಂಡು ಗೆಡ್ಡೆ ಒಳಗಡೆ ಕುರ್ಚಲು ಏನಿರ್ತದೋ ಅದನ್ನೆಲ್ಲ ಅದಕ್ಕೆ ಗಾಳಿ ಆಡೋ ರೀತಿಯಲ್ಲಿ ಮಾಡಿಕೊಟ್ರೆ ಅದು ಗಿಡ ಸೊಗಸಾಗಿ ಬೆಳೀತದೆ ಸರ್. ಅದ್ರ ಜೊತೆಗೆ ಇಲಾಖೆಯಿಂದ ಕೊಡ್ತಕ್ಕಂಥ ಗೊಬ್ಬರವನ್ನು, ಮೇಲು ಗೊಬ್ಬರವನ್ನು ನಾವು ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು. ಉದಾಹರಣೆಗೆ ನಮಗೆ ಇದು ಕೊಡ್ತಾರೆ, ಒಂದು ಅಸ್ತ್ರ ಅಂತ ಕೊಡ್ತಾರೆ. ಅದು ಯಾವುದಕ್ಕೆಪ್ಪ ಅಂದರೆ ಉಳಿವಿನ ಮನೆಗೆ. ಇನ್ನೊಂದು ಪೋಷಣ ಅಂತ ಕೊಡ್ತಾರೆ ಸರ್. ಆ ಪೋಷಣ ಎಲ್ಲಿಗೆಪ್ಪ ಅಂತಂದರೆ ರೇಷ್ಮೆ ಗಿಡಕ್ಕೆ ಸಿಂಪಡಿಸ್ಬೇಕು ಅದನ್ನು, ರೇಷ್ಮೆಗೆ ಸ್ಪ್ರೇ ಮಾಡ್ತಕ್ಕಂಥ ಉದ್ದೇಶದಿಂದ. ಅಂದರೆ

0: ಎಲೆಗಳ ಮುಖಾಂತರ ಪೋಷಕಾಂಶಗಳನ್ನು ಗಿಡಗಳಿಗೆ ಕೊಡ್ತಕ್ಕಂಥದ್ದು. ಆ ಥರದ ಉಚಿತವಾಗಿ ರೇಷ್ಮೆ ಇಲಾಖೆಯಿಂದ ಕೊಡ್ತಾರೆ, ಕೋಟೆ ನಮ್ಮ ಕೋಟೆ ರೇಷ್ಮೆ ಇಲಾಖೆಯಿಂದ. ಏನೇ ಮೆಡಿಸನ್ಸ್ ಬಂದರೂ ಕೂಡ ಫೋನ್ ಮಾಡಿ ನಮ್ಗೆ ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ಅದನ್ನು ತೆಗೆದುಕೊಂಡೋಗಿ ಗಿಡದ ಮೇಲೆ ಸಿಂಪರಣೆ ಮಾಡಿದಾಗ ಗಿಡ ಏನಾಗುತ್ತೆ ಅಂತಂದರೆ ಕ್ವಾಲಿಟಿ, ಸೊಪ್ಪಿನ ಕ್ವಾಲಿಟಿ ಏನಾಗುತ್ತೆ ಜಾಸ್ತಿ ಆಗುತ್ತೆ, ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಕ್ವಾಲಿಟಿ ಸೊಪ್ಪು ಬಂತು ಅಂದರೆ ಕ್ವಾಲಿಟಿ ಗೂಡು ಬರ್ತದೆ ಸರ್.
1: ಹೌದು,
0: ಅದು ಇಂಪಾರ್ಟೆಂಟು.
1: ಸರ್, ಈಗ ಹುಳುಗಳಿಗೆ ಸೊಪ್ಪೇ ಮುಖ್ಯ ಆಗಿರೋದ್ರಿಂದ ಸೊಪ್ಪಿನ ಗುಣಮಟ್ಟನೂ ಕೂಡ ಅಲ್ಲಿಂದ ಬರುವಂಥ ಬೆಳೆಯನ್ನು ನಿರ್ಧರಿಸುತ್ತೆ.
0: ಹೌದು,
1: ಈ ಗಿಡಗಳಿಗೆ ಅಥವಾ ಸೊಪ್ಪಿಗೆ ಈ ರೋಗಬಾಧೆ ಕೀಟಬಾಧೆ ಬರದೇ ರೀತಿ ಯಾವ ರೀತಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ?
0: ಸರ್, ಈ ಸಾಮಾನ್ಯವಾಗಿ ರೇಷ್ಮೆ ಗಿಡಕ್ಕೆ ಸುಳಿ ರೋಗ ಅಂತ ಬರುತ್ತೆ. ಅಲ್ಲಿ ಕೀಟಗಳು ಏನು ಮಾಡ್ತಾ ಇರ್ತದೆ ಅಂದರೆ ಆ ರೇಷ್ಮೆ ಸುಳಿ ಏನು ಬರ್ತಾ ಇದೆಯೋ ಆ ಸುಳಿನ ತಿನ್ಕತಾ ಇರ್ತದೆ, ಅಲ್ಲಿ ಇರ್ತದೆ. ಆವಾಗ ಅದಕ್ಕೆ ಸರ್ ನಾವು ಬೇವಿನ ಎಣ್ಣೆ ಅದ್ರ ಜೊತೆಗೆ ಪೋಷಣ ಗಿಡ ಡೆವಲಪ್ ಆಗಲಿಕ್ಕೆ ಮತ್ತು ಆರ್ಗ್ಯಾನಿಕ್ ಬೇವಿನ ಎಣ್ಣೆ ಇದೆಯಲ್ಲ ಅದು ಗಿಡಕ್ಕೆ ಏನು ತೊಂದರೆ ಇಲ್ಲ, ಹುಳುಗು ಏನು ತೊಂದರೆ ಇಲ್ಲ, ಅದನ್ನು ಇಂತಿಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ಸುಳಿ ಎಲ್ಲೆಲ್ಲಿ ತಿಂತದೆ ಅಲ್ಲಿಗೆ ಸ್ಪ್ರೇ ಮಾಡಿದ್ರ ಮುಖಾಂತರ ಮಾಡಿದ್ರೆ ನಮಗೆ ಆಟೋಮೆಟಿಕ್ ಆಗಿ ಒಂದು 10 ಡೇಸ್ ಒಳಗಡೆ ರಿಸಲ್ಟ್ ಗೊತ್ತಾಗುತ್ತೆ, ಗಿಡ ಚೆನ್ನಾಗಿ ಬೆಳೀತದೆ ಸರ್. ಅದು ಬಿಟ್ಟು ಬೇರೆ ನಾವು ಇಂಗ್ಲೀಷ್ ಮೆಡಿಸನ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಹೋದರೆ ಅದು ಏನಾಗೋಗುತ್ತೆ ಅಂತಂದರೆ ರೇಷ್ಮೆ ಹುಳುಗೆ ಅದು ಸರಿಯಾಗೋದಿಲ್ಲ ಸರ್. ಆ ಥರ
1: ಅಂದರೆ ಈಗ ರೇಷ್ಮೆ ಬೆಳೆಯನ್ನು ಕೂಡ ತಾವು ಸಂಪೂರ್ಣವಾಗಿ ಸಾವಯವದಲ್ಲೇ ಮಾಡ್ತಿರೋಂಥ?
0: ಹೌದು ಸರ್, ನಾವು ನಮ್ಮನೇಲಿ ಹಸುಗಳಿದೆ, ಹಸುಗಳಲ್ಲಿ ಏನು ಮಾಡ್ತೀವಿ ಅಂದರೆ ಕೊಟ್ಟಿಗೆ ಗೊಬ್ಬರನ ಪ್ರತಿ ವರ್ಷವೂ ಕೂಡ ಗಿಡಕ್ಕೆ ಒಂದು ಬಾಣಲಿ ಅಂತ ಕರಿತೀವಿ ನಮ್ಮ ಕಡೆ, ಆ ಬಾಣಲಿ ಮುಖಾಂತರ ಒಂದೊಂದು ಬಾಣಲಿಯನ್ನು ಒಂದೊಂದು ಗಿಡಕ್ಕೆ ಒಂದು ವರ್ಷಕ್ಕೊಮ್ಮೆ ಹಾಕಿದ್ರೆ ಸಾಕು, ಹಾಕ್ತೀವಿ ಸರ್ ಅಲ್ಲಿ.
1: ಸರ್, ಹಾಗೇನೆ ಈಗ ಈ ಸೊಪ್ಪನ್ನು ಬೆಳೆಸೋದು ಅದರ ಒಂದು ನಿರ್ವಹಣೆ ಕ್ರಮಗಳು ಒಂದು ಕಡೆ ಆದರೆ ಹುಳುವಿನ ಮನೆ ನಿರ್ಮಾಣ ಮಾಡುವಂಥದ್ದು, ಅಲ್ಲಿ ಅಗತ್ಯವಾದಂಥ ಒಂದು ವಾತಾವರಣ ಹವಾಗುಣವನ್ನು ಸೃಷ್ಟಿ ಮಾಡುವಂಥದ್ದು ಕೂಡ ಈ ಬೆಳೆಯ ಒಂದು ಪ್ರಮುಖ ಚಟುವಟಿಕೆ.
0: ಹೌದು ಸರ್,
1: ಈ ಹುಳು ಮನೆಯನ್ನು ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು, ಅದರ ಒಂದು ನಿರ್ವಹಣೆ ಮತ್ತು ಅದರ ಒಂದು ವಾತಾವರಣವನ್ನು ಸರಿಯಾಗಿ ನೋಡ್ಕೊಳ್ಳುವಂಥದ್ದು ಅದು ಹೇಗಿರುತ್ತೆ ಸರ್ ಈ ರೇಷ್ಮೆ ಬೆಳೆಯಲ್ಲಿ?
0: ಸರ್, ಮನೆಗಳ ನಿರ್ಮಾಣ ಅಂತಂತಂದರೆ ಅವರ ಸೊಪ್ಪು ಎಷ್ಟು ಎಕರೆಗೆ ಹಾಕಿರ್ತಾರೋ ಅದರ ಆಧಾರದ ಮೇಲೆ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಉದಾಹರಣೆಗೆ 2 ಎಕರೆ ಹಾಕಿದರೆ 52 ಅಡಿ 23 ಅಡಿ ಈ ಥರ ಸರ್ಕಾರದಿಂದಲೇ ಅನುದಾನಗಳನ್ನು ಕೊಡ್ತಾರೆ, ಅಥವಾ 31 32 ಅಡಿ 22 ಅಡಿ ಈ ರೀತಿ ಮನೆಗಳು ಇದೆ ಸರ್. ಅದಕ್ಕಿಂತ ಜಾಸ್ತಿನೂ ಮಾಡ್ಬೋದು, ಸಮಸ್ಯೆ ಇಲ್ಲ. ಆ ಥರದ ಮನೆಗಳನ್ನು ಇವರು ಎಷ್ಟು ಮೊಟ್ಟೆಯನ್ನು ಮೇಯಿಸ್ತೀವಿ ಅದರಾದ್ರ ಮೇಲೆ ಮನೆಯನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಆದರೆ ಮನೆ ಎಷ್ಟೇ ದೊಡ್ಡದಿರಲಿ ನಾವು ಅಲ್ಲಿ ಏನು ಮಾಡಬೇಕು ಅಂತಂತಂದರೆ ಆ ನಿರ್ವಹಣೆ ಬಹಳ ಮುಖ್ಯ. ಆ ಮನೆಗೆ ಊಜಿನೋಣ ಅಂತ ಬರುತ್ತೆ ಸರ್.
1: ಹೌದು,
0: ಆ ಊಜಿನೋಣ ಬರದ ರೀತಿಯಲ್ಲಿ ನಾವು ಕಾಪಾಡ್ಕೋಬೇಕು. ಯಾವುದೇ ರೀತಿಯಾದಂತಹ ರೇಷ್ಮೆ ಮನೆ ಒಳಗಡೆಗೆ ಯಾವುದೇ ಕಂಡುಗಳ ಮುಖಾಂತರ ಅದು ಊಜಿನೋಣ ಬರದಂತೆ ಕಾಪಾಡಬೇಕು, ಮೊದಲನೇ ಪಾಯಿಂಟ್ ಸರ್. ನೆಕ್ಸ್ಟು ಎರಡನೇದೇನಪ್ಪ ಅಂತಂತಂದರೆ ಇಲಾಖೆಯಿಂದ ಕೊಡ್ತಕ್ಕಂಥ ಔಷಧಿಗಳನ್ನು, ಮನೆಗೆ ಉಪಯೋಗಿಸ್ತಕ್ಕಂಥ ಔಷಧಿಗಳನ್ನು ನಾವು ಸರಿಯಾಗಿ ಸಮರ್ಪಕವಾಗಿ ಬಳಕೆ ಮಾಡಿದ್ರೆ ಯಾವುದೇ ರೀತಿಯಾದಂತಹ ರೋಗಗಳಿಗೆ ಬಲಿಯಾಗೋದಿಲ್ಲ ಸರ್. ಅದರ ಜೊತೆಗೆ ಅಕ್ಕಪಕ್ಕದ ರೇಷ್ಮೆ ಮನೆಗಳಿರ್ತವೆ ಅಲ್ಲಿ ರೋಗ ಇರ್ತದೆ, ಅದು ಗಾಳಿ ಮುಖಾಂತರ ಹರಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದರ ಜೊತೆಗೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ನಾವು ಅವನ್ನ ಮೇಂಟೈನ್ ಮಾಡ್ಕೋಬೇಕು. ಅದು ಜಾಸ್ತಿ ಶಾಖನೂ ಇರಬಾರ್ದು, ಜಾಸ್ತಿ ಚಳಿನೂ ಇರಬಾರ್ದು, ಈ ರೀತಿಯಲ್ಲಿ ನಾವು ಮೇಂಟೈನ್ ಮಾಡ್ಕೋಬೇಕಾದ್ರೆ ಬೇಸಿಗೆ ಕಾಲದಲ್ಲಿ ಉದಾಹರಣೆಗೆ ಮೇಲ್ಗಡೆ ಸೀಟ್ ಇದ್ರೆ ಮನೆ ಅದ್ರ ಮೇಲ್ಗಡೆ ನಲ್ಲಿಗಳನ್ನ ಮುಖಾಂತರ ನೀರುಗಳನ್ನ ಸಿಂಪರಣೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಆ ಕಿಟಕಿ ಬಾಗಿಲುಗಳಲ್ಲಿ ತೇವದ ಬಟ್ಟೆಯನ್ನು ಹಾಕಿ ಆ ತೇವದ ಗಾಳಿ ಒಳಗಡೆ ಹೋಗ್ಬೇಕು, ಆ ರೀತಿ ನೋಡ್ಕೊಳ್ತಕ್ಕಂಥದ್ದು ಇರ್ಬೋದು. ಸಾಧ್ಯವಾದರೆ ರೇಷ್ಮೆ ಮನೆ ಒಳಗಡೆ ಈ ACಗಳು ಪಿಟ್ ಮಾಡ್ತಾರೆ, ಆ ಥರ ಮಾಡ್ಕೊಂಡ್ರೆ ಸ್ವಲ್ಪ ಟೆಂಪ್ರೇಚರು ಕಡಿಮೆ ಆಗುತ್ತೆ. ಇನ್ನು ಚಳಿಗಾಲದಲ್ಲಿ ಹೇಗೆ ಮಾಡ್ಬೇಕಪ್ಪ ಅಂತಂತಂದರೆ ನಾವು ಮಾಡಿದ್ವಿ ಒಂದ್ಸರಿ, ಹಳೆಯದು ಎಣ್ಣೆದು ಟಿನ್ ಬರುತ್ತಲ್ಲ ಸರ್, ಆ ಟಿನ್ಗೆ ಇದ್ದಲನ್ನ ತುಂಬಿ ಅವಕ್ಕೆ ಶಾಖವನ್ನು ಕೊಟ್ಟು ಆ ಕಡೆ ಒಂದೆರಡು ಈ ಕಡೆ ಒಂದೆರಡು ಮಡಗೋದ್ರಿಂದ ಮನೆ ಒಳಗಡೆ ಏನಾಗುತ್ತೆ ಅಂತಂತಂದರೆ ಸ್ವಲ್ಪ ಬೆಚ್ಚನೆ ಅನುಭವ ಇರ್ತದೆ ಹೊರಗಡೆಗಿಂತ, ಆವಾಗ ಮರಿಗಳು ಆರಾಮಾಗಿ ಇರ್ತವೆ ಸರ್, ಸಮಸ್ಯೆ ಇಲ್ಲ. ಆ ಥರ ಮೇಂಟೈನ್ ಮಾಡಬೇಕಾಗುತ್ತೆ. ಜಾಸ್ತಿ ಬಿಸಿಲಿದ್ದಂಥ ಸಂದರ್ಭದಲ್ಲಿ ನಾವು ನೀರನ್ನು ಮೇಲ್ಗಡೆ ಹಾಕೋದಿರ್ಬೋದು, ಆಮೇಲೆ ಒಳಗಡೆ ಫ್ಯಾನ್ಗಳನ್ನು ಹಾಕಿ ಗಾಳಿಯನ್ನು ಕೊಡ್ತಕ್ಕಂಥ ವಾತಾವರಣವನ್ನು ಅಲ್ಲಿ ನಿರ್ಮಾಣ ಮಾಡಬೇಕಾಗುತ್ತೆ. ಟೋಟಲ್ ಟೆಂಪ್ರೇಚರು 28-30 ಮೇಲೆ ದಾಟಬಾರ್ದು, ಆ ರೀತಿ ನಾವು ನೋಡ್ಕೊಂಡ್ರೆ ಒಳ್ಳೆ ಇಳುವರಿಯನ್ನು ಪಡೆಯಬಹುದು ಸರ್.

0: ಸರ್ ಪ್ರಸ್ತುತವಾಗಿ ಪ್ರತಿ ತಿಂಗಳು ಎಷ್ಟು ಹುಳುಗಳನ್ನು ಮೇಯಿಸ್ತಾ ಇದ್ದೀರಾ? ತಾವು ಚಾಕಿ ಹುಳುಗಳನ್ನು ಎಲ್ಲಿಂದ ತಂದು ಮಾಡ್ತಾ ಇದ್ದೀರಾ?
1: ಸರ್, ನಾವು ಫಸ್ಟು ರೇಷ್ಮೆ ಸ್ಟಾರ್ಟಿಂಗ್ ಮಾಡಬೇಕು ಅಂತಂದಾಗ ಸೊಪ್ಪು ಸ್ವಲ್ಪ ಕ್ವಾಲಿಟಿನ ಕಳ್ಕೊಬಿಟ್ಟಿತ್ತು, ಅದು ಟೈಮ್ ಮೀರೋಗಿತ್ತು. ಒಂದು ಬೆಳೆ ನೋಡಬೇಕು ನಾವು ಯಾವ ರೀತಿ ಆಯ್ತದೆ ಅಂತೇಳಿ.

0: ಮಂಡ್ಯದ ಚಾಕಿ ಸೆಂಟ್ರಿಂದ ಒಂದು ಸರಿ ತಗೊಬಂದು ಸರ್. ತಗೊಬಂದ ಮೇಲೆ ಎಷ್ಟು ಕಡಿಮೆ, ಒಂದು 50 ಮೊಟ್ಟೆ ತಗೊಬಂದು. ಒಂದು 50 ಮೊಟ್ಟೆ ತಂದಾಗ ನಾನೇ ತಗೊಂಡೋಗಿದ್ದೆ, ರಾಮನಗರಕ್ಕೆ ಹೋಗಿದ್ದೆ ಫಸ್ಟ್ ಟೈಮು. ಅಲ್ಲಿ 500 ರೂಪಾಯಿಗೆ ಹೋಯ್ತು ರೇಟು, ಇಳುವರಿ ಬತ್ತು, ಇಳುವರಿ ಸುಮಾರು 50 ಮೊಟ್ಟೆಗೆ ಒಂದು ಕ್ವಿಂಟಲ್ ತನಕನು ಬತ್ತು.
1: ಸರಿ, ಅದು ಮೊದಲನೇ ಬೆಳೆ. ಅದು ಅದಾದ್ಮೇಲೆ ನೀಟಾಗಿ ಗಿಡ ಅದ್ರ ರೆಕ್ಕೆ ಎಲ್ಲಾನು ಕಟ್ ಮಾಡಿ ಅದಕ್ಕೆ ಗೊಬ್ಬರವನ್ನು ಮೇಲ್ಗೊಬ್ಬರ ಎಲ್ಲ ಹಾಕಿ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಪೋಷಣನ ಸಿಂಪಡಿಸಿ ಆನಂತರ ಎರಡನೇ ಬೆಳೆ ತೆಗೆದು, ಎರಡನೇ ಬೆಳೆ ತೆಗೆದಾಗ ನಾವು 120 ಮೊಟ್ಟೆಯನ್ನು ಮಡಗಿದ್ವು. 120 ಮೊಟ್ಟೆಗೆ 157 ಕೆಜಿ ಆಯಿತು ಸರ್. 120ಕ್ಕೆ 157 ಕೆಜಿ ಆಯಿತು. ರೇಟ್ ಬಂದು 800 ರೂಪಾಯಿಗೆ ಹೋಯ್ತು ಮೈಸೂರಿಗೆ. ಅದು ಎರಡನೇ ಬೆಳೆ ಮೈಸೂರಲ್ಲೇ ಬಿಟ್ಟು ಆ ಬೆಳೆ ಗೂಡೆಲ್ಲ ಬಿಡಿಸಿದ್ವಿ. ರೇಷ್ಮೆ ನಮ್ದು ಮನೆ ಇದು ಇನ್ನೂ ಬಿಲ್ ಬಂದಿರಲಿಲ್ಲ, ಮೈಸೂರಿಂದ ಆಫೀಸರ್ ಬಂದಿದ್ರು. ಅದು ನೋಡ್ರಿ ಸರ್ ಗೂಡ್ನ, ಗೂಡು ಒಳ್ಳೆ ಕ್ವಾಲಿಟಿ ಬಂದಿದೆ ಅಂತೇಳಿ ಗೂಡು ಸ್ವಲ್ಪ ಗೂಡುಗಳನ್ನ ತಗೊಂಡೋಗಿ ಅಲ್ಲಿ ಅವ್ರಿಗೆ ನಾನು ಹೇಳ್ತೀನಿ ರೇಟ್ ಜಾಸ್ತಿ ಕೊಡೋಕ್ಕೆ ಅಂತೇಳಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರು ಸರ್.
2: ಅಂದ್ರೆ ಪ್ರಸ್ತುತವಾಗಿ ತಾವು 100ರಿಂದ 120 ಮೊಟ್ಟೆಗಳನ್ನು
0: ಈಗ 180 ಗಂಟನ್ನು ಮೇಯಿಸ್ತಾ ಇದೀವಿ ಸರ್.
2: ಈಗ ಕನಿಷ್ಠ ಸರ್ ಒಂದು ತಿಂಗಳಲ್ಲಿ ಒಂದು ರೇಷ್ಮೆ ಬೆಳೆ ನಿರ್ವಹಣೆಗೆ ಎಷ್ಟೆಲ್ಲ ಖರ್ಚು ಬೀಳ್ತಾ ಇದೆ ಸರ್?
0: ಸರ್ ಖರ್ಚು ನಾವು ಮಾಡ್ಕೊಂಡಂಗೆ ಸರ್, ಇಲಾಖೆಯಿಂದ ಇದೆಲ್ಲ ಕೊಡ್ತಾರೆ, ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ
2: ಉಚಿತವಾಗಿ
0: ಕೊಡ್ತಾರೆ. ನಾವು ದಿವ್ಯ ಮೇಡಮ್ ಅದರಲ್ಲಿ ನಮಗೆ ಯಾವುದೇ ರೈತರು, ನಾನೇ ಅಂತಲ್ಲ, ಯಾವುದೇ ರೈತರು ಅವ್ರಿಗೆ ಫೋನ್ ಮಾಡಿದ್ರೆ ಸಾಕು ರೆಸ್ಪಾನ್ಸ್ ಮಾಡ್ತಾರೆ. ಜೊತೆಗೆ ಅವರು ಕೊಡ್ತಕ್ಕಂಥ ಮೆಡಿಸಿನ್ಸ್ಗಳು ಇರ್ತವೆ, ಅವಾಗ ಆ ಮೆಡಿಸಿನ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಅದ್ರ ಜೊತೆಗೆ ಇನ್ನೂ ಅಲ್ಲಿ ಖರ್ಚು ಬರ್ತಕ್ಕಂಥದ್ದು ಇವ್ರಿಗೆ ಏನಪ್ಪ ಅಂತಂದರೆ ಬ್ಲೀಚಿಂಗ್ ಇರ್ಬೋದು. ಬ್ಲೀಚಿಂಗ್ ಒಂದೊಂದು ಸಂದರ್ಭದಲ್ಲಿ ಇಲಾಖೆಯಿಂದ ಕೊಟ್ಟಿರ್ತಾರೆ ಖಾಲಿ ಹೋಗಿರ್ತದೆ, ಅಂಥ ಸಂದರ್ಭದಲ್ಲಿ ನಾವು ಹೊರಗಡೆಯಿಂದ ಪರ್ಚೇಸ್ ಮಾಡಬೇಕಾಗುತ್ತೆ. ಬ್ಲೀಚಿಂಗು ಮತ್ತು ಪೇಪರ್ಸ್ನ ಅದಕ್ಕೆ ಮರಿಗೆ ಕೆಳಗಡೆ ಹಾಸ್ತಕ್ಕಂಥ ಪೇಪರ್ನ ಹೊರಗಡೆ ತಗೋಬೇಕಾಗುತ್ತೆ, ಮೈಸೂರಿಂದ ಅಥವಾ ರಾಮನಗರ ಎಲ್ಲರೂ ಆ ಕಡೆಯಿಂದ ತಗೋಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಸ್ವಲ್ಪ ಖರ್ಚಾಗುತ್ತೆ ಸರ್. ಅದ್ರ ಜೊತೆಗೆ ಮರಿ 4ನೇ ಜ್ವರಕ್ಕೆ ಬಿದ್ದಮೇಲೆ ಆವಾಗ ಸ್ವಲ್ಪ ಆಳಿನ ಸಮಸ್ಯೆ.
2: ಹೌದು,
0: ಈಗ 100 ಮೊಟ್ಟೆ ಮಡಗಿದ್ರು ಕೂಡ ಇಬ್ಬರೇ ಮೇಂಟೈನ್ ಮಾಡ್ಕೋಬೋದು, ಒಬ್ಬರೇ ಮೇಂಟೈನ್ ಮಾಡ್ಕೋಬೋದು ಒಂದು 10 ಡೇಸು. ಆಫ್ಟರ್ 10 ಡೇಸು ಜೊತೆಗೆ ಒಂದು 3 ಮೆಂಬರ್ಸ್ ಇದ್ದರೆ ಹುಳುಗಳಿಗೆ ಪೂರ್ಣ ಪ್ರಮಾಣದ ಸೊಪ್ಪನ್ನು ಒದಗಿಸ್ಬೋದು ಸರ್, ಅವಾಗ ಒಳ್ಳೆ ಇಳುವರಿ ಬರುತ್ತೆ
2: ಸರ್. ಹಾಗಿದ್ರೆ ತಾವು ವೃತ್ತಿಯಲ್ಲಿ ವಾಣಿಜ್ಯ ಶಾಸ್ತ್ರ ಉಪನ್ಯಾಸಕರಾಗಿ ಎಚ್ಚರಿಕೊಡೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ.
0: ಹೌದೌದು,
2: ಈ ಉಪನ್ಯಾಸಕ ವೃತ್ತಿಯ ಜೊತೆಗೆ ಈ ರೇಷ್ಮೆ ಬೆಳೆಗಾರರಾಗಿ ತೊಡಗಿಸ್ಕೊಳ್ತಿರೋಂಥದ್ದು ಎರಡನ್ನೂ ಕೂಡ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ?
0: ಸರ್ ಇಲ್ಲಿ ನಾನೇನು ಜಾಸ್ತಿ ತೊಡಗಿಸ್ಕೊಳ್ಳೋಕೆ ಹೋಗಿಲ್ಲ, ಆದರೂ ಕೂಡ ಕೊಸಬನ್ನು ಬಿಡ್ಲಿಕ್ಕಾಗಲ್ಲ ಅಂತೇಳಿ. ಇದಕ್ಕೆ ಮುಖ್ಯವಾಗಿ ಮಾಡ್ತಕ್ಕಂಥವ್ರು ನಮ್ಮ ತಾಯಿ, ನಮ್ಮ ತಂದೆ, ಮತ್ತು ನನ್ನ ತಮ್ಮ ಇದ್ದಾನೆ ಇನ್ನೊಬ್ಬ ಮನೇಲಿ ರಾಮಚಂದ್ರ ಅಂತೇಳಿ, ಅವರು 10th ಓದ್ಬಿಟ್ಟು ಮನೇಲೆ ಅಗ್ರಿಕಲ್ಚರ್ ಪೂರ್ಣ ಪ್ರಮಾಣದಲ್ಲಿ ವ್ಯವಸಾಯವನ್ನೇ ಆಧಾರವಾಗಿ ಇಟ್ಕೊಂಡು ಇದ್ದಾರೆ. ಎಲ್ಲ ಅವರೇ ನೋಡ್ಕೋತಾರೆ ಸರ್. ನಮ್ದೇನು ಅಂತಂದರೆ ಸಂಜೆ ಟೈಮ್ ಹೋಗ್ಬಿಟ್ಟು ಅದರದ್ದು ಮರಿ ನೋಡ್ಕೊಳ್ಳೋದು, ಯಾವ ಥರ ಇದೆ ಇದು, ಇದಕ್ಕೆ ಏನಾದ್ರು ಚೆನ್ನಾಗಿದೆಯಾ ಅಥವಾ ಏನಾದರೂ ವೈರಸ್ ಇದೆಯಾ ಅಥವಾ ಸೊಪ್ಪು ಸರಿಯಾಗಿ ಸಾಕಾಗ್ತಾ ಇದೆಯಾ, ಈ ಥರ ಹೋಗಿ ನಾವು ಸ್ವಲ್ಪ ಜೊತೇಲಿ ಸಂಜೆ ಒಂದು ಟೈಮ್ ಹೋಗಿ ಹೆಲ್ಪ್ ಮಾಡ್ತೀವಿ. ಜೊತೆಗೆ ರಜಾ ದಿನಗಳಲ್ಲಿ ಫುಲ್ ಟೈಮ್ ಅಲ್ಲೇ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡು ಕೆಲಸವನ್ನು ಮಾಡ್ತೀವಿ ಸರ್. ಮೇನ್ಲಿ ನಮ್ಮ ಅಪ್ಪ, ನಮ್ಮ ಅಮ್ಮ ಮತ್ತು ನನ್ನ ತಮ್ಮನೇ ಮೇಂಟೈನ್ ಮಾಡ್ತಿರೋದು.
2: ಅಂದರೆ ಕುಟುಂಬದವರ ಸಹಕಾರದೊಂದಿಗೆ ಕುಟುಂಬದವರೆಲ್ಲ ಸೇರಿ ಖುಷಿ ಮಾಡ್ತಿರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳಾಗ್ತಾ ಇಲ್ಲ. ಒಬ್ಬರಲ್ಲ ಒಬ್ಬರು
0: ನೋಡ್ಕೊಳ್ತಾ
2: ಇರೋದ್ರಿಂದ ತಮ್ಮ ವೃತ್ತಿ ಮತ್ತು ಈ ಕೃಷಿ ಕಸುಬು ಎರಡನ್ನೂ ಕೂಡ ಮಾಡ್ಕೊಳ್ಳಿಕ್ಕೆ ಒಂದು ನಿರ್ವಹಣೆ ಆಗ್ತಾ
0: ಇದೆ. ಹೌದೌದು ಸರ್, ಎರಡು ಕೆಲಸನೂ ನಿರ್ವಹಿಸ್ತಾ ಇದೀವಿ. ಜಾಸ್ತಿ ನೋಡ್ತಿರೋದೆ ಅವರೇ, ನಮ್ಮ ತಮ್ಮ, ನನ್ನ ತಂದೆ ಮತ್ತು ನಮ್ಮ ತಾಯಿ, ಅವರು ಅಲ್ಲೇ ಆಸಕ್ತಿಯಿಂದ ನೋಡ್ಕೋತಾರೆ. ಸೊಪ್ಪು ಬಲ್ತಿದೆಯಾ, ಯಾವ ಜ್ವರಕ್ಕೆ ಬಿದ್ದಾಗ ಯಾವ ಸ್ಟೇಜನ್ ಸೊಪ್ಪನ್ನು ಕೊಡಬೇಕು, ಎರಡನೇ ಜ್ವರಕ್ಕೆ ಇದ್ದಾಗ ಸ್ಟೇಜ್ ಯಾವ ಸೊಪ್ಪು ಕೊಡಬೇಕಾಗುತ್ತೆ, 4ನೇ ಜ್ವರಕ್ಕೆ ಬಿದ್ದಾಗ ಯಾವ ರೀತಿ ಸೊಪ್ಪು ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಆ ಸೊಪ್ಪು ಕೊಡಬೇಕಾಗುತ್ತೆ. ಅಥವಾ ಈಗ ಉದಾಹರಣೆಗೆ 4ನೇ ಜ್ವರಕ್ಕೆ ಬಿದ್ದಾಗ ಎಳಸನ್ ಸೊಪ್ಪು ಕೊಟ್ಟರೆ ಅದು ಆಗೋದಿಲ್ಲ, ಅದರಿಂದ ಮೇಲ್ಗಡೆ ಕುಡಿ ಬರುತ್ತಲ್ಲ ಅದನ್ನೆಲ್ಲ ತೆಗೆದು ಅದಕ್ಕೆ ಯಾವ ಕ್ವಾಲಿಟಿ ಸೊಪ್ಪು ಕೊಡಬೇಕು ಅದೇ ಕ್ವಾಲಿಟಿಯನ್ನು ನಮ್ಮ ತಂದೆಗೆ ಚೆಂದಾಗಿ ಅನುಭವ ಇದೆ ಅದರಲ್ಲಿ, ಅದು ನೋಡ್ಕೋತಾರೆ ಸರ್.
2: ಸರ್ ಆಗಿದ್ರೆ ರೇಷ್ಮೆ ಬೆಳೆ ಅನ್ನೋಂಥದ್ದು ಪ್ರತಿ ತಿಂಗಳು ಆದಾಯ ಕಾಣುವಂತ ಒಂದು ಬೆಳೆ ಆಗಿದೆ.
0: ಹೌದೌದು ಸರ್,
2: ಯಾವುದೇ ಒಂದು ನಷ್ಟ ಅನ್ನೋದನ್ನ ನಾವು ಇದರಲ್ಲಿ ಕಾಣೋದಿಲ್ಲ. ಪ್ರತಿ ತಿಂಗಳು ಕೂಡ ಒಂದು ಖರ್ಚಿಗೆ ತಕ್ಕಂತೆ ಆದಾಯವನ್ನ ಗಳಿಸಬಹುದು.
0: ಹೌದೌದು.
2: ಆ ನಿಟ್ಟಿನಲ್ಲಿ ಸರ್, ಕಡಿಮೆ ಭೂ ಪ್ರದೇಶದಲ್ಲೇ ಈ ಒಂದು ರೇಷ್ಮೆ ಬೆಳೆಯನ್ನ ಮಾಡೋ ನಿಟ್ಟಲ್ಲಿ 1-2 ಎಕರೆ ನನ್ನ ಹತ್ರ ಜಮೀನ್ ಇದೆ, ನನಗೆ ರೇಷ್ಮೆ ಬೆಳೆ ಬೆಳಿಬೇಕು ಅಂತ ಆಸಕ್ತಿ ಇದೆ.
0: ಹೌದು.
2: ಆದ್ರೆ ಅದನ್ನ ಯಾವ ರೀತಿ ಮಾಡಿದ್ರೆ, ಯಾವ ರೀತಿ ಶುರು ಮಾಡಿದ್ರೆ ಈ ಒಂದು ಬೆಳೆ ಕೈ ಹಿಡಿಯುತ್ತೆ ಅನ್ನೋದು ಕುರಿತು ತಮ್ಮ ಅನುಭವದ ಪ್ರಕಾರ ಕಾರ್ಯಕ್ರಮವನ್ನು ಕೇಳ್ತಿರುವಂತ ರೈತರುಗಳಿಗೆ ಈ ರೇಷ್ಮೆ ಬೆಳೆಯನ್ನ ಮಾಡ್ಲಿಕ್ಕೆ ಶುರು ಮಾಡೋ ನಿಟ್ಟಲ್ಲಿ ಏನ್ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ?
0: ಸರ್, ನಾನು ಹೇಳೋದಿಷ್ಟೇ, ಜಮೀನು ಕಡಿಮೆನೇ ಇರಲಿ, ನೀವು ಹೇಳಿದ್ರಿ 1 ಮಿನಿಮಮ್ 1 ಎಕರೆ 1.5 ಎಕರೆ ಎಷ್ಟಾದ್ರೂ ಇರಲಿ, ಅವರು ಮೊದಲನೇದಾಗಿ ರೇಷ್ಮೆ ಹಾಕ್ತೀನಿ ಅಂತಂದ್ರೆ ಸರ್ ಖಂಡಿತವಾಗಿ

0: ಆಗ್ಬೋದು. ಅದಕ್ಕಿಂತ ಮುಂಚೆ ಇಲಾಖೆಯನ್ನ ಒಂದ್ಸರಿ ಭೇಟಿ ಮಾಡಿದ್ರೆ ಇಲಾಖೆಯಲ್ಲಿ ಇರ್ತಕ್ಕಂತ ಅನುದಾನಗಳ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ ಸರ್. ಕೋಟೆಯಲ್ಲಿ ದಿವ್ಯಾ ಮೇಡಮ್ ಇರ್ಬೋದು, ಅವರು ತಾಲೂಕು ವೈಸು ಇರ್ತಾರೆ. ಅಲ್ಲಿ ಹೋಗಿ ಏನಪ್ಪ ಅಂತಂದ್ರೆ ನಾವು ರೇಷ್ಮೆ ಆಗ್ತಾ ಇದೀವಿ ಅಂತಂದ್ರೆ ಅವರು ಏನೇನು ಅದರಿಂದ ಸಬ್ಸಿಡೀಸು ಸರ್ಕಾರದಿಂದ ಅನುದಾನಗಳಿದೆ ಎಲ್ಲಾನು ಹೇಳ್ತಾರೆ ಸರ್. ಆ ಅನುದಾನ ಪಡ್ಕೊಂಡು, ಉದಾಹರಣೆ ಈಗ ನರೇಗಾ ಯೋಜನೆ ಅಡಿಯಲ್ಲಿ ಪಂಚಾಯತಿಯಿಂದ ರೇಷ್ಮೆ ಕಡ್ಡಿನ ಬೆಳೆಸಲಿಕ್ಕೆ ಸಹಾಯವನ್ನು ಕೊಡ್ತಾರೆ ಸರ್. ಒಂದು ಎಕರೆಗೆ ಮಿನಿಮಮ್ ಒಂದು 64,000 ರೂಪಾಯಿ ಕೊಡ್ತಾರೆ ಸರ್ ನರೇಗಾ ಯೋಜನೆ ಅಡಿಯಲ್ಲಿ ಗಿಡವನ್ನ ನಾಟಿ ಮಾಡಲಿಕ್ಕೆ. ಅದಾದ್ಮೇಲೆ ನಂತರದಲ್ಲಿ ಮನೆಯನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ ಇಲಾಖೆಗೆ ಹೇಳಿದ್ರೆ ಮನೆಗೂ 20 ಅಡಿಗೆ ಮತ್ತೆ 30 ಅಡಿಗೆ ಎಷ್ಟು ಅನುದಾನ ಇರ್ತದೋ ಅಷ್ಟು ಅನುದಾನವನ್ನ ಕೊಡ್ತಾರೆ. ಉದಾಹರಣೆಗೆ 50 ಅಡಿ ಮನೆ ನಾವು ಮಾಡಿರೋದು ನಮಗೆ ಸರ್ 337,000 ರೂಪಾಯಿ ಸಬ್ಸಿಡಿ ಸಹಾಯಧನವನ್ನ ಕೊಡಿಸ್ಕೊಟ್ರು ಸರ್. ಆ ನಿಟ್ಟಿನಲ್ಲಿ ಅವ್ರನ್ನ ಭೇಟಿ ಮಾಡಿದ್ರೆ ಖಂಡಿತವಾಗಿಯೂ ರೇಷ್ಮೆ ಕೃಷಿಯನ್ನ ಮಾಡಬಹುದು ಸರ್. ಫಸ್ಟ್ ನಾವು ಖರ್ಚು ಮಾಡಿ ಮಾಡ್ಬೇಕಾಗತ್ತೆ ಎಲ್ಲವನ್ನು, ಅನಂತರದಲ್ಲಿ ರಿಫಂಡ್ ಆಗುತ್ತೆ, ಆವಾಗ ನಾವು ನೋಡ್ಕೋಬಹುದಾಗಿದೆ, ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಸಾಧಿಸಬಹುದಾಗಿದೆ. ಜೊತೆಗೆ ರೇಷ್ಮೆ ಬೆಳೆದ ಮೇಲೆ ಅದಕ್ಕೆ ಸಾವಯವ ಗೊಬ್ಬರ ಮತ್ತೆ ಅದಕ್ಕೆ ನೀರಿನ ವ್ಯವಸ್ಥೆ ನೋಡ್ಕೊಂಡ್ರೆ ಸರ್. ಈಗ ಉದಾಹರಣೆಗೆ ಮಳೆ ಇಲ್ಲ ಈ ಟೈಮಲ್ಲಿ, ಏನು ಜಾಸ್ತಿ ಈಗ ನೋಡಿ ಈಗ ಬರಗಾಲ ಬಂದಿದೆ, ಆದ್ರೂ ರೇಷ್ಮೆ ಅದಕ್ಕೇನು ಜಾಸ್ತಿ ನೀರು ಬೇಕಾಗಿರಲ್ಲ, ಸ್ವಲ್ಪ ನೀರಲ್ಲೇ ಅದನ್ನ ಮೇಂಟೈನ್ ಮಾಡ್ಬಿಡ್ಬೋದು, ಒಂದು ಬೆಳೆ ತೆಗಿಲೇಬಹುದು. ಯಾಕಂದ್ರೆ 2 ಮಂತ್ಸ್ಗೆ ಒಂದು ಬೆಳೆ ಗ್ಯಾರಂಟಿ ಬರುತ್ತೆ ಸರ್. 2 ತಿಂಗಳಿಗೊಂದ್ಸರಿ ಬೆಳೆ ಎಷ್ಟಾರು ಹೋಗ್ಲಿ ಮಿನಿಮಮ್ ಅದಂತೂ ಇದೇ ಇರ್ತದೆ, 2 ತಿಂಗಳಿಗೊಂದ್ಸರಿ ಬೆಳೆ ಬರುತ್ತೆ ಸರ್.
1: ಸರ್, ಹಾಗೇನೆ ಈ ರೇಷ್ಮೆ ಬೆಳೆ ಜೊತೆಗೆ ಇನ್ನಿತರ ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ವಾಣಿಜ್ಯ ಬೆಳೆಗಳಾಗಿರ್ಬೋದು, ಇವುಗಳ ಒಂದು ಬೇಸಾಯ ಕ್ರಮ ಮತ್ತೆ ಇದರಿಂದಲ ಆದಾಯ ಹೇಗೆ ಮಾಡ್ತಾ ಇದ್ರ?
0: ವಾಣಿಜ್ಯ ಬೆಳೆಗಳು ಅಂತಂದ್ರೆ ಸರ್, ತೋಟಗಾರಿಕೆ ಬೆಳೆ ಅಂತಂದ್ರೆ ಸ್ವಲ್ಪ ತೆಂಗು ಹಾಕಿದೀವಿ, ತೆಂಗು ಮತ್ತೆ ಮಾವು ಇದೆ. ಮಾವು ತೆಂಗು ಅದು ಫಲವನ್ನ ಕೊಡುತ್ತೆ. ಈ ತರ ರೇಷ್ಮೆ ಜೊತೆಗೆ ಜಮೀನು ಜಾಸ್ತಿ ಏನು ಮಾಡಿಕೊಂಡಿದ್ರೆ, ಈಗ ಉದಾಹರಣೆಗೆ ತೆಂಗನ್ನ ರೇಷ್ಮೆ ಹಾಕಿದ್ರು ಕೂಡ ಸುತ್ತ ಒಂದು ರೌಂಡು 35 ಅಡಿ ಅಥವಾ 30 ಅಡಿಗೆ ಒಂದೊಂದು ಸುತ್ತ ಹಾಕಿದ್ರೆ ತೆಂಗು ಜಮೀನಿನ ಸುತ್ತ, ಇದು ಒಂದು ರೀತಿ ಒಂದು ಕಡೆ ಬರುತ್ತೆ ಸರ್. ಅದ್ರ ಜೊತೆಗೆ ಸರ್ ನಾನು ಹೇಳೋದೇನಂದ್ರೆ, ಈಗ ಉದಾಹರಣೆಗೆ 1.5 ಎಕರೆ ಇತ್ತು ಅಂದರೆ 1.5 ಎಕರೆನ ಮೀಸಲಾಗಿ ಇಟ್ಕೊಂಡು 1.5 ಎಕರೆಗೆ ಹುಲ್ಲಾಕೊಂಡ್ರೆ, 1-2 ಹಸು ಮಡಿಕೊಂಡ್ರೆ, ಅದು ಹುಲ್ಲಿಂದ ಹಸುಗಳದು ಬರುತ್ತೆ ಸರ್ ಆದಾಯ, ಮೇವು ಆಗುತ್ತೆ, ಅದು ಹಸುಗಳು ಸಗಣಿ ಹಾಕುತ್ತೆ, ಸಗಣಿ ರೇಷ್ಮೆ ಗಿಡಕ್ಕೆ ಗೊಬ್ಬರ ಆಗುತ್ತೆ. ಈ ತರ ಮಾಡ್ಕೋಬೇಕಾಗುತ್ತೆ ಸರ್, ಈ ತರ ಮಾಡ್ಕೊಂಡ್ರೆ ಆದಾಯ ರೈತ ಗಳಿಸಬಹುದಾಗಿದೆ ಸರ್.
1: ಸರ್, ಆಗಿದೆ. ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದ್ರೆ ಭೂಮಿ ತನ್ನ ಫಲವತ್ತತೆಯನ್ನ ಕಳ್ಕೊತಾ ಇದೆ, ಕಾರಣ ಅತಿಯಾದ ರಾಸಾಯನಿಕ
0: ಗೊಬ್ಬರ.
1: ಆ ನಿಟ್ಟಿನಲ್ಲಿ ಕಾರ್ಯಕ್ರಮದ ಕೊನೆಯದಾಗಿ ಈ ಒಂದು ಸಾವಯವ ಕೃಷಿಯ ಮಹತ್ವವನ್ನು ಕುರಿತು ಮುಂದಿನ ಪೀಳಿಗೆಗೆ ಒಂದು ಫಲವತ್ತಾದ ಭೂಮಿಯನ್ನ ವರ್ಗಾಯಿಸುವ ನಿಟ್ಟಿನಲ್ಲಿ ತಾವು ಒಬ್ಬ ಸಾವಯವ ಕೃಷಿಕರಾಗಿ ಕಾರ್ಯಕ್ರಮವನ್ನು ಕೇಳ್ತಿರುವಂತ ಯುವ ರೈತರುಗಳಿಗೆ ಈ ಒಂದು ಸಾವಯವ ಕೃಷಿಯ ಮಹತ್ವವನ್ನು ಕುರಿತು ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ?
0: ಸರ್, ನಾನು ಸಾವಯವ ಕೃಷಿ ಬಗ್ಗೆ ಹೇಳದಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಏನಾಗೋಗಿದೆ ಅಂತಂದ್ರೆ, ಅವಾಗ ನಾಟಿ ಹಸುಗಳು ತುಂಬಾ ಇದ್ದವು ಸರ್, ಅದರದ್ದು ಮೆಡಿಸನ್ ಇದ್ದಂಗೆ, ಅದ್ರ ಗೊಬ್ಬರ ಅದರದ್ದು ಗಂಜಲ ಎಲ್ಲ ಮೆಡಿಸನ್ಸ್ ಇದ್ದಂಗೆ ಇರ್ತಿತ್ತು ಸರ್. ಅದು ಕೊಟ್ಟಿಗೆಯಿಂದ ತಗೊಂಡೋಗಿ ತಿಪ್ಪೆಗೆ ಹಾಕ್ತಿದ್ರು, ತಿಪ್ಪೆಯಲ್ಲಿ ಕೊಳಿಸ್ತಾ ಇದ್ರು. ಆಮೇಲೆ ಆಗಿನ ಕಾಲದಲ್ಲಿ ತಗೊಂಡೋಗಿ ಗೊಬ್ಬರವನ್ನ ಗಾಡಿಗಳಲ್ಲಿ ಹೂಡಿ ಜಮೀನುಗಳಿಗೆ ಒರವು ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳೇನಾಗಿದೆ ಅಂತಂದ್ರೆ, ಮಿಷಿನರೀಸ್ಗಳು ಬಂದ್ಬಿಟ್ಟಿದೆ. ಈಗ ಉದಾಹರಣೆಗೆ ಪವರ್ ವೀಡರ್ ಆಗಿರ್ಬೋದು, ಟ್ರ್ಯಾಕ್ಟರ್ಗಳಾಗಿರ್ಬೋದು, ಇವು ಏನ್ ಮಾಡ್ತವೆ ಅಂತಂದ್ರೆ ಸರ್, ಈಗ ಟ್ರ್ಯಾಕ್ಟ್ರು ಈಗ ತೋಟ ಇದೆಯಲ್ಲ, ತೋಟದಲ್ಲಿ ಆಳವಾಗಿ ನೇಗಿಲುಗಳ ಮುಖಾಂತರ ಉತ್ತಾಗ, ಈಗ ಉದಾಹರಣೆಗೆ ರೇಷ್ಮೆ ಗಿಡನೇ, ಅದನ್ನ ಆಳವಾಗಿ ಉತ್ತಾಗ ಅದ್ರ ಬೇರ್ಗಳು ಏನಾಗ್ತವೆ, ಕಟ್ ಆಗ್ತವೆ. ಬೇರ್ಗಳು ಕಟ್ ಆಗದಾಗ ಅದೇನ್ ಮಾಡುತ್ತೆ, ಗಿಡ ಡೆವಲಪ್ ಆಗಕ್ ನೋಡುತ್ತೆ, ಕೆಳಗಡೆ ಬೇರ್ ಕಟ್ ಆಗಿರ್ತದಲ್ಲ, ಅದು ಡೆವಲಪ್ ಆಗುತ್ತೆ. ಡೆವಲಪ್ ಆಗ ಟೈಮ್ ತಗೊಬಿಡ್ತದೆ, ಅದು ಸೊಪ್ಪ ಬರಲ್ಲ, ಅದು ಡೆವಲಪ್ ಆಗಕ್ಕೆ ಅದು ಟೈಮ್ ತಗೊಬಿಡ್ತದೆ. ಈ ಬೇರ್ಗಳು ಕಟ್ ಆಗ್ಬಿಡುತ್ತೆ, ಯಾವುದೇ ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಅದ್ರ ಬೇರ್ಗಳು ಕಟ್ ಆಗಬಾರ್ದು ಸರ್. ಕಟ್ ಆಗದ ರೀತಿಯಲ್ಲಿ ಮೇಲ್ ಉಳುಮೆ ಮಾತ್ರ ಮಾಡ್ಕೊ. ಕೆಲವರು ತೋಟಗಳನ್ನ ಉಳುಮೆನೆ ಮಾಡ್ತಿಲ್ಲ ಸರ್. ಈಗ ಏನ್ ಮಾಡ್ತಾವ್ರೆ ಅಂತಂದ್ರೆ, ತೆಂಗನ್ನ ಗರಿಯನ್ನ ಕತ್ತರಿಸ್ಬಿಟ್ಟು ಸಾಲಕ್ಕೆ ಹಾಕೋದು, ಅಥವಾ ಬುಡದಿಂದ 1-2 ಅಡಿ 2.5 ಅಡಿ ಬಿಟ್ಟು ಸುತ್ತ ತೆಂಗನ್ನ ಅದನ್ನ ಮಲ್ಚಿಂಗ್ ಮಾಡೋದು. ಆತರ ಮಾಡಿದ್ರೆ, ಅಡಿಕೆ ಅಥವಾ ತೆಂಗು ಈ ತರ ಮಾಡಿದ್ರೆ ಸರ್, ಅದೇನಾಗುತ್ತೆ ಅಂದ್ರೆ ನೀರನ್ನ ಹಿಡಿದಿಟ್ಕೊಳ್ತಕ್ಕಂತ ಅಂಶ ಜಾಸ್ತಿ ಆಗುತ್ತೆ ಸರ್. ಅಲ್ಲಿ ರೆಗಾರಿಯಂ ತಕ್ಕಂತ ಅಂಶ ಜಾಸ್ತಿ ಆದಾಗ ಅದು ಆಟೋಮೆಟಿಕ್ ಆಗಿ ನೀರನ್ನ ಹಿಡಿದಿಟ್ಕೊಳ್ತದೆ. ನೀರು ಹಿಡಿದಿಟ್ಕೊಂಡಾಗ ನಾವು ಅದಕ್ಕೆ 15 ದಿನಕ್ಕೆ 1 ನೀರು ಕೊಟ್ಟರು ಸಾಕು. ಈಗ ಕೆಲವು ಭೂಮಿಗಳಿಗೆ ನೀರು ಕೊಡ್ತಾ ಇದ್ರೆ, ಇವತ್ತು ನೀರು ಹಾಕಿರ್ತೀವಿ, ಇನ್ನು 3 ದಿನಕ್ಕೆ ಅದು ಏನಾಗಿರುತ್ತೆ ಅಂತಂತಂದ್ರೆ ಒಣಗೋಗಿರ್ತದೆ. ಅದಕ್ಕೆ ಕಾರಣ ಇಷ್ಟೇ, ಅದರಲ್ಲಿ ಎರೆಹುಳು ಇರೋದಿಲ್ಲ, ಮತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತ ಸಾವಯವ ಅಂಶ ಇರೋದಿಲ್ಲ. ಅದರಿಂದ ಏನಾಗುತ್ತೆ, ಅದು ನೀರನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಕಳ್ಕೊಂಡಿರ್ತದೆ. ಅದೇ ಸಾವಯವ ಅಂಶ ಜಾಸ್ತಿ ಆದಾಗ, ಈಗ ಉದಾಹರಣೆಗೆ ಎಲ್ಲೋ ಒಂದ್ ಕಡೆ ನಾವು ಗರಿಗಳು ಎಲ್ಲಾನು ಒಂದ್ ಕಡೆ ಲಾಟ್ ಮಾಡಿರ್ತೀವಿ, ಅಲ್ಲಿ ಏನಾಗಿರ್ತದೆ, ತೇವಾಂಶ ಇರ್ತದೆ, ಮಣ್ಣನ್ನ ಮುಟ್ಟಿದ್ರೆ ತುಂಬಾ ತಣ್ಣಗಿರ್ತದೆ ಸರ್, ಅದು ಆತರ ಇರ್ತದೆ. ಅಲ್ಲಿ ಗಿಡಗಳು ಅಕ್ಕಪಕ್ಕ ಆದ್ರೆ ಗಿಡಗಳು ಕೂಡ ಚೆನ್ನಾಗಿ ಫಲವನ್ನ ಕೊಡ್ತವೆ. ಅದೇ ರೀತಿ ನಾವು ಏನ್ ಮಾಡ್ಬೇಕಾಗುತ್ತೆ,

0: ಬೆಂಕಿ ಹಾಕ್ಲಿಕ್ಕೆ ಅಥವಾ ಈ ಥರ ಅದೇನು ಮಾಡ್ಲಿಕ್ಕೆ ಹೋಗಬಾರ್ದು. ಆ ಏನಿರ್ತದೋ ತ್ಯಾಜ್ಯಗಳು, ಎಲೆಗಳು, ಹಸಿರೆಲೆ ಗೊಬ್ಬರ ಅಂತ ಹೇಳ್ತೀವಿ ನಾವು, ಅದೆಲ್ಲವನ್ನು ಕೂಡ ನಾವು ಒಂದು ತೆಂಗಿನ ಸುತ್ತ ಒಂದು 3-2 ಬಿಟ್ಟು ಸುತ್ತ ಹಾಕಿದ್ರೆ ಎರೆಹುಳು ಸಂಖ್ಯೆ ಜಾಸ್ತಿ ಆಗುತ್ತೆ, ಅದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡಬಹುದಾಗಿದೆ. ಆಮೇಲೆ ಭೂಮಿನ ಪದೇ ಪದೇ ಉಳುಮೆ ಮಾಡೋದ್ರಿಂದ ಸಹ ಎರೆಹುಳು ಮತ್ತೆ ಇತರ ವಿಘಟಕಗಳು ಎಲ್ಲ ಸಾವನ್ನಪ್ತವೆ, ಅದರಿಂದ ಮಣ್ಣಿನ ಒಂದು ಅನಾರೋಗ್ಯ ತುತ್ತಾಗುತ್ತೆ, ಮಣ್ಣು ಅನಾರೋಗ್ಯಕ್ಕೆ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ.
1: ಬಹಳ ಸಂತೋಷ ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವು ವೃತ್ತಿಯಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಮಾಡ್ತಾ ಇದ್ದು ತಮ್ಮ ಕೃಷಿ ಚಟುವಟಿಕೆಗಳನ್ನು ಆಸಕ್ತಿಯ ಮೇರೆಗೆ ತಮ್ಮ ಒಂದು ಕೃಷಿ ಭೂಮಿಯಲ್ಲಿ ವಿವಿಧ ರೀತಿಯ ವಾಣಿಜ್ಯ ಬೆಳೆಗಳು ಮತ್ತು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವ ಜೊತೆಗೆ ವಿಶೇಷವಾಗಿ ರೇಷ್ಮೆ ಬೆಳೆ ಮೇಲಿನ ಒಲಿವಿನಿಂದ ರೇಷ್ಮೆ ಬೆಳೆಗಾರರಾಗಿ ತಾವು ಈ ರೇಷ್ಮೆ ಬೆಳೆಯನ್ನು ಬೆಳೀತಿರೋದು ಕುರಿತು ಅದರ ಒಂದು ಕಡ್ಡಿ ನಾಟಿಯಿಂದ ಹಿಡಿದು ಆ ಸೊಪ್ಪು ಬರೋ ತನಕ ಅದರ ನಿರ್ವಹಣೆ ಆಗಿರ್ಬೋದು ಮತ್ತೆ ಉತ್ತಮವಾದಂಥ ಸೊಪ್ಪು ಪಡೆಯುವ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ನಿರ್ವಹಣೆ ಮಾಡಬೇಕಾಗುತ್ತೆ, ಅದಕ್ಕೆ ರೋಗ ಬಾಧೆ ಮತ್ತು ಕೀಟಬಾಧೆ ಬರದೇ ರೀತಿ ಯಾವ ರೀತಿಯಾದಂಥ ಉಪಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ, ಮತ್ತು ಉಳುವಿನ ಮನೆ ನಿರ್ಮಾಣದಲ್ಲಾಗಿರ್ಬೋದು, ಉಳುವಿನ ಪೋಷಣೆಯಲ್ಲಾಗಿರ್ಬೋದು ಯಾವ ರೀತಿಯಿಂದ ಸೂಕ್ತ ಕ್ರಮಗಳನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಕುರಿತು, ಮತ್ತು ಕಾರ್ಯಕ್ರಮವನ್ನು ಕೇಳ್ತಾ ಇರೋಂಥ ರೈತರುಗಳು ಒಂದು ಸಾವಯವ ಕೃಷಿ ಪದ್ಧತಿಯಲ್ಲಿ ರೇಷ್ಮೆ ಬೆಳೆಯನ್ನು ಬೆಳೆಯೋ ನಿಟ್ಟಲಾಗಿರ್ಬೋದು ಅಥವಾ ಸಾವಯವ ಕೃಷಿ ಪದ್ಧತಿಯನ್ನು ಉಳಿಸ್ಕೊಳ್ಳೋ ನಿಟ್ಟಲಾಗಿರ್ಬೋದು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೇಕು ಅಂತ ಕುರಿತು ವಿಚಾರಗಳನ್ನು ಹಾಗೂ ಮಾಹಿತಿಯನ್ನು ತಮ್ಮ ಅನುಭವದ ಮುಖಾಂತರ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ, ಈ ಒಂದು ಸಾವಯವ ಕೃಷಿ ಪದ್ಧತಿಯ ಒಂದು ಮಹತ್ವವನ್ನು ತಿಳಿಸ್ಕೊಂಡಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ತಮಗೂ ಸರ್.
1: ಪ್ರಿಯ ಕೇಳುಗರೇ, ಇದುವರೆಗೂ ಕೇಳ್ತಾ ಇದ್ರಿ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಎಚ್ರಿಕೋಟೆ ತಾಲೂಕು ಅಂಬಾಪುರ ಹೋಬಳಿ ಏರ್ಗಳ್ಳಿ ಗ್ರಾಮದ ಸಾವಯವ ಸಮಗ್ರ ಕೃಷಿಕರು ಹಾಗೂ ಉಪನ್ಯಾಸಕರು ಆದಂತಹ ಶ್ರೀಯುತ ಸಿದ್ದೇಗೌಡ HS ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಮಗ್ರ ಕೃಷಿಕರ ಅನುಭವದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ ರಸಗೊಬ್ಬರ,
2: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
2: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
3: ತಪ್ಪದೆ ಕೇಳಿ. ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
4: ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ರೇಷ್ಮೆ ಹಾಗೂ ತೋಟಗಾರಿಕೆ ಬೆಳೆಗಳ ಬೇಸಾಯದ ಅನುಭವ ಕುರಿತು ಮೆಚ್ಚುಗಿಕೋಟೆ ತಾಲೂಕಿನ ಹೇರ್ಗಳ್ಳಿ ಗ್ರಾಮದ ಕೃಷಿಕರು ಹಾಗೂ ಉಪನ್ಯಾಸಕರಾದ ಶ್ರೀಯುತ ಸಿದ್ದೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಶ್ರೀಕಾಂತ್ ರವರು.
5: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/8/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ DM ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸರತ್ಚಂದ್ರ S ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ S ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿಜೇತ್ ಅರಸ್ ರವರು ನರರೋಗ ತಜ್ಞರು ಮಧ್ಯಾಹ್ನ 12-2 ಲಭ್ಯವಿರುತ್ತಾರೆ, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ R ರವರು ಆಯುರ್ವೇದ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು KS ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ, ಹಾಗೂ ದಿನದ 24 ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೇಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.
6: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
7: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
6: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
7: ಆಯ್ತು ಸರ್, ಧನ್ಯವಾದಗಳು. ಈಗ

0: ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂಥ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
2: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇರೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವಾ?
4: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲಾ ಕುಮಾರ ಮಾತು ಅಂದ್ರೆ,
5: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.

0: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಅಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ್ ತಿಲಕ್ರವರ ಕುರಿತು ಸರ್ಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಪ್ರಭುಸ್ವಾಮಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಮಿತ್ರರೇ, ಎಲ್ರಿಗೂ ನಮಸ್ಕಾರ. ನಾನು ಸ್ವಾಮಿ ಅಂತ ಹೇಳಿ ಸರಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಲಿ ಇತಿಹಾಸ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಇವತ್ತು ಭಾರತದ ಸ್ವತಂತ್ರ ಹೊಂದಿ ಭಾರತ ಸ್ವತಂತ್ರ ಹೋರಾಟದಲ್ಲಿ ಯಶಸ್ಸನ್ನು ಕಂಡು ಸುಮಾರು 80 ವಸಂತಗಳನ್ನು ಪೂರೈಸಿದೆ. ಈ ಸಂದರ್ಭದಲ್ಲಿ ಸರಗೂರಿನ ಜನಧನಿ ಬಾನುಲಿ ಕೇಂದ್ರದವರು ಸ್ವತಂತ್ರ ಹೋರಾಟಗಾರರ ವ್ಯಕ್ತಿಚಿತ್ರವನ್ನು, ಅವರ ಆದರ್ಶಗಳನ್ನು, ಅವರ ಚಿಂತನೆಗಳನ್ನು, ಹೋರಾಟದ ಹಾದಿಯನ್ನು ಭವಿಷ್ಯದ ಯುವಜನತೆಗೆ ವರ್ಗಾಯಿಸುವ ಸಲುವಾಗಿ, ಅವರನ್ನು ಶಿಕ್ಷಿತರನ್ನಾಗಿ ಮಾಡುವ ಸಲುವಾಗಿ ಹಮ್ಮಿಕೊಂಡಿರುವಂತಹ ಈ ವ್ಯಕ್ತಿಚಿತ್ರಗಳ ಪರಿಚಯವನ್ನು ನಿಜವಾಗಲೂ ಅತ್ಯಂತ ಶ್ಲಾಘನೀಯ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಸೊ ಇವತ್ತು ಸ್ವತಂತ್ರ ಹೋರಾಟದಲ್ಲಿ ನಾವು ತೆಗೆದುಕೊಂಡಿರುವ ವಿಚಾರ ಯಾವುದು ಚರ್ಚೆಗೆ ಅಂತ ಹೇಳಿದರೆ, ಅದು ರಾಷ್ಟ್ರೀಯ ಹೋರಾಟಗಾರರಲ್ಲಿ ವಿಭಿನ್ನ ರಾಷ್ಟ್ರೀಯ ಹೋರಾಟಕ್ಕೆ, ವಿಭಿನ್ನ ಚಿಂತನೆಗಳಿಗೆ, ವಿಭಿನ್ನ ರಾಜಕೀಯ ಚಿಂತನೆಗೆ ಹೆಸರಾದಂತಹ ತೀವ್ರಗಾಮಿ ರಾಷ್ಟ್ರೀಯ ನಾಯಕರಲ್ಲಿ ಪ್ರಮುಖ ಘಟ್ಟವನ್ನು ನಿರ್ವಹಿಸಿದಂತಹ ಲಾಲ್ ಬಾಲ್ ಪಾಲ್ ಎನ್ನುವಂತಹ ಮೂವರಲ್ಲಿ ಬಾಲಗಂಗಾಧರ ತಿಲಕರವರ ಜೀವನ, ಸ್ವತಂತ್ರ ಹೋರಾಟಕ್ಕೆ ಅವರ ಕೊಡುಗೆಗಳು ಏನು, ಇತರೆ ರಾಜಕೀಯ ಚಿಂತನೆಗಳಿಗಿಂತ ತಿಲಕರ ರಾಜಕೀಯ ಚಿಂತನೆ ಹೇಗೆ ವಿಭಿನ್ನ, ಸ್ವತಂತ್ರ ಹೋರಾಟದಲ್ಲಿ ಅವರ ಪಾತ್ರ ಏನು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಭಾರತದ ಸ್ವತಂತ್ರ ಹೋರಾಟವೇ ಹಾಗೆ, 1857 ದಂಗೆ ಆದಮೇಲೆ ಸ್ವತಂತ್ರ ಹೋರಾಟದ ಸ್ವರೂಪ ಹೇಗಿರಬೇಕು ಅಂತ ಯೋಚನೆ ಮಾಡಿದಾಗ, ರಾಷ್ಟ್ರೀಯ ಹೋರಾಟಗಾರರಿಗೆ, ಭಾರತದ ಸ್ವತಂತ್ರ ಹೋರಾಟಗಾರರಿಗೆ ಅನಿಸಿದ್ದು, ಒಂದು ಸಂಘಟಿತವಾದಂತಹ ಸಂಘ ಸಂಸ್ಥೆ ಇಲ್ಲದೆ ಇರೋದೇನೆ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ನಮ್ಮ ಅಪಜಯಕ್ಕೆ ಕಾರಣ ಅಂತ ಭಾವಿಸಿದರು. ಹೀಗಾಗಿ ಎ.ಒ. ಹ್ಯೂಮನ ನೇತೃತ್ವದಲ್ಲಿ, ಬ್ರಿಟಿಷ್ ಅಧಿಕಾರಿ ಎ.ಒ. ಹ್ಯೂಮ್ ಇವರ ನೇತೃತ್ವದಲ್ಲಿ 1885 ಡಿಸೆಂಬರ್ ತಿಂಗಳಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎನ್ನುವಂತಹ ಇಡೀ ಜನರ, ಭಾರತದ ಎಲ್ಲ ಜನರ ರಾಜಕೀಯ ಪಕ್ಷವಾಗಿ, ಎಲ್ಲ ಜನರನ್ನು ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಒಂದೇ ವೇದಿಕೆಯಲ್ಲಿ ತರುವಂತಹ ಪ್ರಯತ್ನವಾಗಿ ಸ್ಥಾಪನೆಯಾಯಿತು. 1885 ಮುಂದಕ್ಕೆ 1905 ಭಾರತದ ಹೋರಾಟದಲ್ಲಿ ಮಂದಗಾಮಿಗಳ ರಾಷ್ಟ್ರೀಯ ಹೋರಾಟವನ್ನು ಕಾಣ್ತೀವಿ. 1885 ಮಂದಗಾಮಿಗಳ ಹೋರಾಟ, 1905 ತೀವ್ರಗಾಮಿಗಳ ಹೋರಾಟ, 1905 ಭಾರತದ ಸ್ವತಂತ್ರದವರೆಗೆ ಗಾಂಧಿ ಯುಗದ ಹೋರಾಟವನ್ನು ಕಾಣ್ತೀವಿ. ಆರಂಭದಲ್ಲಿ ಬ್ರಿಟಿಷರ ವಿರುದ್ಧದ ಮಂದಗಾಮಿಗಳ ಹೋರಾಟ ಸಂವಿಧಾನಾತ್ಮಕ ಮಾರ್ಗ ಆಗಿತ್ತು. ಅಂದರೆ ಸ್ವತಂತ್ರ ಹೋರಾಟದಲ್ಲಿ ಬ್ರಿಟಿಷರನ್ನು ನಾವು ಕೇಳಿದ್ದು, ಬ್ರಿಟಿಷರಲ್ಲಿ ನಾವು ಮನವಿಯನ್ನು ಸಲ್ಲಿಸಿದ್ದು, ಪ್ರಾರ್ಥಿಸಿದ್ದು ಸ್ವತಂತ್ರಕ್ಕೂ

ಕೇವಲ ಬ್ರಿಟಿಷರ ಆಡಳಿತದ ಅಡಿಯಲ್ಲಿ ಸುಧಾರಣೆಗಳಿಗಾಗಿ ನಾವು ಕೋರಿಕೆಯನ್ನು ಮಂಡಿಸ್ತೀವಿ. ಈ ಸಂದರ್ಭದಲ್ಲಿ ಜನರಲ್ಲಿ ರಾಷ್ಟ್ರೀಯ ಹೋರಾಟದ ಅರಿವು ತೀವ್ರ ಕಡಿಮೆ ಇತ್ತು. ಕಾಂಗ್ರೆಸ್ನ ಜವಾಬ್ದಾರಿ ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುವುದಕ್ಕೆ ಸೀಮಿತ ಆಗಬೇಕಾದಂತಹ ಅನಿವಾರ್ಯತೆಯೂ ಇತ್ತು. ಯಾವಾಗ 1885 ಕಾಂಗ್ರೆಸ್ ನಡೆಸ್ತಾ ಇದ್ದಂತಹ ಸಂವಿಧಾನಾತ್ಮಕ ಹೋರಾಟ ಬ್ರಿಟಿಷರ ಕಾರಣದಿಂದ ವಿಫಲ ಆಯಿತೋ, ಆಗ ಕಾಂಗ್ರೆಸ್ನ ದೇಶದ ಯುವ ಪೀಳಿಗೆಯ ಜನ ಸಂವಿಧಾನಾತ್ಮಕ ಹೋರಾಟಕ್ಕೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜನರ ಹೋರಾಟ ಮತ್ತೊಂದು ಮಜಲನ್ನು ಪಡ್ಕೋತು, ಅದೇ ತೀವ್ರಗಾಮಿ ರಾಷ್ಟ್ರೀಯತೆ. ಅಂದರೆ ಕಾಂಗ್ರೆಸ್ನ ನೇತೃತ್ವದ ರಾಷ್ಟ್ರೀಯ ಚಳವಳಿ ಆರಂಭದ ದಿನಗಳಲ್ಲಿ ಕೇವಲ ಸುಶಿಕ್ಷಿತರ ಅಲ್ಪಸಂಖ್ಯಾತರ ಹೋರಾಟವಾಗಿ ಪರಿಣಮಿಸಿದ್ದಂತಹ ಈ ರಾಷ್ಟ್ರೀಯ ಚಳವಳಿಯನ್ನು ಬೇಸಾಯಗಾರರು, ಕಾರ್ಮಿಕರು, ಕೆಳಮಧ್ಯಮ ವರ್ಗದ ಜನತೆ, ಕುಶಲಕರ್ಮಿಗಳು ಮತ್ತು ಒಟ್ಟಾರೆಯಾಗಿ ಹೇಳೋದಾದರೆ ಜನಸಾಮಾನ್ಯರ ಹೋರಾಟವಾಗಿ ಪರಿವರ್ತಿಸಿದವರು ಈ ತೀವ್ರಗಾಮಿ ರಾಷ್ಟ್ರೀಯ ಹೋರಾಟಗಾರರು. ಅಂತಹ ಪ್ರಮುಖ ತೀವ್ರಗಾಮಿ ರಾಷ್ಟ್ರೀಯ ಹೋರಾಟಗಾರರಾದ ತಿಲಕರ ಬಗ್ಗೆ ಚರ್ಚೆ ಮಾಡೋದು ಇಂದಿನ ಉದ್ದೇಶ ಸಹ ಆಗಿದೆ. ಲೋಕಮಾನ್ಯ ಅಂತ ಹೆಸರಾದಂತಹ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರ್ತೇನೆ ಅಂತ ಘೋಷಿಸಿದಂತಹ ಈ ಬಾಲಗಂಗಾಧರ ತಿಲಕರು 1856 ಜುಲೈ ತಿಂಗಳ 23 ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಚಿತ್ಪಾವಣ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವರು. ಇವರ ಶಿಕ್ಷಣ ಅತ್ಯುತ್ತಮವಾಗಿ ಸಾಗುತ್ತೆ. ರಾಷ್ಟ್ರೀಯ ಹೋರಾಟಕ್ಕೆ ತಿಲಕರ ಪಾದಾರ್ಪಣೆ ಹೇಗಿತ್ತು ಅಂತ, ಯಾವ ಮೂಲಕ ತಿಲಕರು ರಾಷ್ಟ್ರ ಸೇವೆಗೆ ಪಾದಾರ್ಪಣೆ ಮಾಡಿದ್ರು ಅಂದರೆ, ಅವ್ರಿಗೆ ಗೊತ್ತಿತ್ತು ನಮ್ಮ ದೇಶದ ಅಭಿವೃದ್ಧಿಗೆ ಶಿಕ್ಷಣ ಮೂಲ. ಸೊ ಅದಕ್ಕೋಸ್ಕರ ತಮ್ಮ ಸ್ನೇಹಿತರಾದಂತಹ ಜಿ ಅಗರ್ಕರ್ ಅವರ ಜೊತೆ ಸೇರಿಕೊಂಡು 1880 January 1 ನ್ಯೂ ಇಂಗ್ಲಿಷ್ ಸ್ಕೂಲನ್ನು ಆರಂಭಿಸಿದ್ರು ಪುಣೆಯಲ್ಲಿ. ಇವರು ಪ್ರಯತ್ನದ ಫಲವಾಗಿನೇ ಮತ್ತೊಂದು ಶಿಕ್ಷಣ ಸಂಸ್ಥೆ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಸ್ಥಾಪನೆಯಾಯಿತು, ಫರ್ಗ್ಯೂಸನ್ ಕಾಲೇಜು ಸ್ಥಾಪನೆಯಾಯಿತು. ಹೀಗೆ ಶಿಕ್ಷಣದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ದೇಶ ಸೇವೆಗೆ ಪಾದಾರ್ಪಣೆಯನ್ನು ತಿಲಕರು ಆರಂಭಿಸಿದರು. ಇದೇ ವೇಳೆಗೆ ಅವರಲ್ಲಿ ಇನ್ನೊಂದು ಪ್ರಮುಖವಾದಂತಹ, ಆವತ್ತಿನ ಕಾಲಕ್ಕೆ ತುಂಬ ಅತಿ ಮುಖ್ಯವಾಗಿದ್ದಂತಹ, ಪತ್ರಿಕೆಗಳನ್ನು ಆರಂಭಿಸುವ ಯತ್ನ. ಯಾಕೆ ಅಂತ ಹೇಳಿದ್ರೆ, ಇತರೆ ಮಾಧ್ಯಮಗಳು ಬ್ರಿಟಿಷ್ ವಿರುದ್ಧದ ಬ್ರಿಟಿಷರ ಆಡಳಿತದ ಹುಳುಕುಗಳನ್ನು, ಲೋಪದೋಷಗಳನ್ನು ಜನಸಾಮಾನ್ಯರಿಗೆ ತಿಳಿಸ್ತೇನೆ, ಅವರಲ್ಲಿ ಜಾಗೃತಿಯನ್ನು ಮೂಡದೇನೆ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಅಣಿ ಮಾಡಲು ಸಾಧ್ಯ ಇರಲಿಲ್ಲ. ಹೀಗಾಗಿ ಹೋರಾಟಕ್ಕೆ ಮೊದಲು ಜನರನ್ನು ಸಂಘಟಿಸಬೇಕು, ಸಾಮಾಜಿಕ ಸುಧಾರಣೆಗಳನ್ನು ತರಬೇಕು, ರಾಜಕೀಯ ಪ್ರಜ್ಞೆಯನ್ನು ಜನರಲ್ಲಿ ಮೂಡಿಸಬೇಕು. ಆಗ ಜನರು ಜಾಗೃತಿ ಹೊಂದಿ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಸಿದ್ಧರಾಗ್ತಾರೆ ಅನ್ನುವ ನಂಬಿಕೆ. ಹಾಗೆಯೇ ಶಿಕ್ಷಣದಂತೇನೆ ಪತ್ರಿಕೆಗಳು ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಸಾಧನಗಳು ಎನ್ನುವುದನ್ನು ಅರ್ಥಿದ್ದಂತಹ ತಿಲಕರು ಕೇಸರಿ ಎಂಬ ಮರಾಠಿ ಭಾಷೆಯ ಪತ್ರಿಕೆಯನ್ನು, ಮರಾಠ ಎಂಬ ಇಂಗ್ಲಿಷ್ ಭಾಷೆಯ ವಾರಪತ್ರಿಕೆಯನ್ನು ಶುರು ಮಾಡಿದ್ರು. ಆವತ್ತಿನ ಕಾಲಕ್ಕೆ ಭಾರತದಲ್ಲಿ ಕೇಸರಿ ಪತ್ರಿಕೆ ಎಷ್ಟು ಫೇಮಸ್ ಪ್ರಸಿದ್ಧಿ ಅಂತಂದರೆ, ಆವತ್ತಿನ ಕಾಲಕ್ಕೆ ದೇಶೀಯ ಪತ್ರಿಕೆಗಳ ಪೈಕಿ ಅತ್ಯಧಿಕ ಪ್ರಸಾರದ ಪತ್ರಿಕೆ ಕೇಸರಿ ಆಗಿತ್ತು. ಈ ಎರಡೂ ಪತ್ರಿಕೆಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಜನರಲ್ಲಿ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಅವರನ್ನು ಅಣಿ ಮಾಡೋಕ್ಕೋಸ್ಕರ, ಬ್ರಿಟಿಷ್ ಸರ್ಕಾರದ ಆಡಳಿತದ ಲೋಪದೋಷಗಳನ್ನು ಎತ್ತಿಡಿಯೋದಕ್ಕೋಸ್ಕರ ಸಮರ್ಥವಾಗಿ ಬಳಸಿಕೊಂಡ್ರು.

ಇವತ್ತಿನ ಒಂದು ಮಾಧ್ಯಮಕ್ಕೆ ನೈತಿಕತೆಯ ಪ್ರಶ್ನೆ ಅಂತ ಬಂದಾಗ, ಅವರು ತಮ್ಮ ಸಹೋದ್ಯೋಗಿಗಳಿಗೆ, ನೀವು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗೆ ಬರಿತಾ ಇಲ್ಲ, ನೀವು ಗ್ರಾಮೀಣ ಜನರಿಗೋಸ್ಕರ ಬರಿತಾ ಇದ್ದೀರಿ, ಅವ್ರ ಭಾವನೆಗಳ ಜೊತೆ ಮಾತಾಡ್ತಾ ಇದ್ದೀರಿ, ಅವರ ಭವಿಷ್ಯದ ಜೊತೆ ನೀವು ಚರ್ಚೆ ಮಾಡ್ತಾ ಇದ್ದೀರಿ, ನಿಮ್ಮ ವಿಚಾರಗಳು ಹೇಗಿರಬೇಕು ಅಂದರೆ ಖಚಿತವಾಗಿರಲಿ, ನೀವು ಪತ್ರಿಕೆಯಲ್ಲಿ ಬಳಸುವ ಶಬ್ದಗಳು ಸ್ಪಷ್ಟವಾಗಿರಲಿ ಅನ್ನುವ ಸಲಹೆಯನ್ನು ಕೊಟ್ಟಿದ್ರಂತೆ. ತಿಲಕರ ಈ ಮಾತು ಪ್ರಸ್ತುತ ಇಂದಿನ ಮಾಧ್ಯಮಗಳಿಗೂ ಅನುಕರಣೀಯ. ಹಾಗಿದ್ರೆ ಇಂತಹ ತಿಲಕರು ರಾಷ್ಟ್ರೀಯ ಹೋರಾಟಕ್ಕೆ ಅಧಿಕೃತವಾಗಿ ಪಾದಾರ್ಪಣೆ ಮಾಡ್ತಿ ಯಾವಾಗ ಅಂತ ಹೇಳಿದ್ರೆ,

ಅದು 1889. ಬೊಂಬಾಯಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ನಡೀತಾ ಇತ್ತು. ಅಂದರೆ ಪ್ರತಿ ವರ್ಷ 1885 ನಂತರ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನಗಳು ಭಾರತದ ಒಂದೊಂದು ಪಟ್ಟಣದಲ್ಲಿ ನಗರದಲ್ಲಿ ನಡೀತಾ ಇದ್ವು ಡಿಸೆಂಬರ್ ತಿಂಗಳಲ್ಲಿ. 1889 ಇಸ್ವಿಯಲ್ಲಿ ಅಂತಹ 5ನೇ ವಾರ್ಷಿಕ ಅಧಿವೇಶನ ಬೊಂಬಾಯಲ್ಲಿ ನಡೆದಿತ್ತು. ಈ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟಕ್ಕೆ ಕಾಂಗ್ರೆಸ್ಗೆ ಸೇರುವ ಮೂಲಕ ಅಧಿಕೃತ ಪಾದಾರ್ಪಣೆಯನ್ನು ಮಾಡಿದರು ತಿಲಕರು. ಹಾಗಿದ್ರೆ ಇಂತಹ ತಿಲಕರ ರಾಜಕೀಯ ಸಿದ್ಧಾಂತಗಳು ಹೇಗಿತ್ತು, ಅವರ ಚಿಂತನೆಗಳು ಸ್ವತಂತ್ರ ಹೋರಾಟಕ್ಕೆ ಜನರನ್ನು ಹೇಗೆ ಅನಿಗೊಳಿಸಿದವು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಅವತ್ತು ರಾಷ್ಟ್ರೀಯ ಚಳವಳಿ ಅಂದರೆ ಆವತ್ತಿನ ರಾಷ್ಟ್ರೀಯ ಚಳವಳಿ ಕೇವಲ ಮೇಲ್ವರ್ಗದವರ ಅಲ್ಪಸಂಖ್ಯಾತರ ಸುಶಿಕ್ಷಿತರ ಹೋರಾಟ ಆಗಿತ್ತು. ಅದನ್ನು ರಾಷ್ಟ್ರೀಯ ಚಳವಳಿ ಅಂತ ಕರೆಯೋಕ್ಕಾಗ್ತಾನೆ ಇರಲಿಲ್ಲ, ಯಾಕೆಂದರೆ ಅದು ಇಡೀ ರಾಷ್ಟ್ರದ ಎಲ್ಲ ಜನರನ್ನು ಪ್ರತಿನಿಧಿಸುವ ಚಳವಳಿ ಆಗೇ ಇರಲಿಲ್ಲ. ಹೀಗಾಗಿ ರಾಷ್ಟ್ರೀಯ ಚಳವಳಿಗೆ ಒಂದು ನೂತನ ಆಯಾಮವನ್ನು ಕೊಡಬೇಕು ಅಂತ ತಿಲಕರು ಬಯಸಿದರು. ಕಾಂಗ್ರೆಸ್ನ ಸಂವಿಧಾನಾತ್ಮಕ ಹೋರಾಟ ಅವರು ಇಷ್ಟನೇ ಇರಲಿಲ್ಲ. ಪ್ರತಿ ವರ್ಷ ನಾವು ಯಾವುದೋ ಒಂದು ನಗರದಲ್ಲಿ ಕಪ್ಪೆಗಳಂತೆ ಕೂತ್ಕೊಂಡ್ರೆ ಅಧಿವೇಶನ ಮಾಡಿಕೊಂಡ್ರೆ ಏನೂ ಸಾಧಿಸೋಕೆ ಆಗಲ್ಲ. ಭಾರತದ ರಾಜಕೀಯ ಹೋರಾಟಗಾರರ ಗುರಿ ಏನಾಗಿರಬೇಕು ಅಂತ ಹೇಳಿದ್ರೆ, ಸ್ವಯಂ ಆಡಳಿತವನ್ನು ಕೊಡಿ ಅಥವಾ ಸ್ವರಾಜ್ಯವನ್ನು ಕೊಡಿ ಅಂತ ಅವರಿಗೆ ಒತ್ತಡವನ್ನು ಹೇರೋದು, ಬ್ರಿಟಿಷರಿಗೆ ಹೇರೋದು ಒತ್ತಡವನ್ನು ಅನ್ನೋದು ಅವರ ಉದ್ದೇಶ ಆಗಿತ್ತು. ಸೊ ಈ ದಿಶೆಯಲ್ಲಿ ರಾಷ್ಟ್ರೀಯ ಹೋರಾಟದ ವಿಚಾರಕ್ಕೆ ಬಂದರೆ ಯಾವುದೇ ವ್ಯಕ್ತಿಗಳ ಜೊತೆ ಯಾವುದೇ ಸಿದ್ಧಾಂತದ ಜೊತೆ ರಾಜಿ ಮಾಡಿಕೊಂಡವರೇ ಅಲ್ಲ. ಅದು 1892 ಒಂದು ಕಾಲ. ಕಾಂಗ್ರೆಸ್ನ ಪಿತಾಮಹ ಎ.ಓ. ಹ್ಯೂಮ್ ಇದ್ನಲ್ಲ, ಅವನು ಭಾರತದ ಕಾಂಗ್ರೆಸ್ನ ಸದಸ್ಯರಿಗೆ ಒಂದು ಸುತ್ತೋಲೆಯನ್ನು ಬರೆದಿದ್ದ, ಅದು ಮಂದಗಾಮಿ ನಾಯಕರಿಗೆ. ಆ ಸುತ್ತೋಲೆ ಏನಿತ್ತು ಅಂತ ಹೇಳಿದ್ರೆ, ಭಾರತದಲ್ಲಿನ ಬ್ರಿಟನ್ನಿನ ಆಡಳಿತವನ್ನು ಕುರಿತು, ಅದರ ಲೋಪದೋಷವನ್ನು ಕುರಿತು ಕರಪತ್ರಗಳನ್ನು ಮುದ್ರಿಸುವ ಮೂಲಕ ಕಾಂಗ್ರೆಸ್ನ ನಾಯಕರು ಜನಜಾಗೃತಿಯನ್ನು ಹಮ್ಮಿಕೊಳ್ಳಲಿ, ಅದನ್ನು ಬ್ರಿಟನ್ನಿನ ಜನತೆಗೂ ಸಲ್ಲಿಸಲಿ, ಭಾರತದಲ್ಲಿನ ಬ್ರಿಟಿಷ್ ಆಡಳಿತವನ್ನು ಕುರಿತು ಅದರ ಲೋಪದೋಷಗಳನ್ನು ಕುರಿತು ಬ್ರಿಟನ್ನಿನ ಜನರ ಗಮನವನ್ನೂ ಸೆಳೀಲಿ ಅಂತ ಒಂದು ಪತ್ರವನ್ನು ಬರೆದಿದ್ದ. ಆ್ಯಕ್ಚುಲಿ ಸಾಮಾನ್ಯವಾಗಿ ಎ.ಓ. ಹ್ಯೂಮ್ ಬ್ರಿಟಿಷ್ ಅಧಿಕಾರಿ, ನಿವೃತ್ತ ಅಧಿಕಾರಿ. ಎಲ್ಲರೂ ಭಾವಿಸಿದ್ದು ಬ್ರಿಟಿಷರು ಬ್ರಿಟಿಷರ ಪರವಾಗಿ ಎ.ಓ. ಹ್ಯೂಮ್ನ ವರ್ತನೆ ಇರಬೇಕು ಅಂತ. ಆದರೆ ಎ.ಓ. ಹ್ಯೂಮ್ ಭಾರತೀಯರ ಪರವಾಗಿ ಅವತ್ತು ಪತ್ರ ಬರೆಯಲು ಪ್ರಚೋದಿಸಿದ್ದ. ಆಗ ಬ್ರಿಟಿಷರ ವಿರುದ್ಧ ಪತ್ರ ಬರೆಯುವುದೆಂದರೆ ಒಂದು ರೀತಿಯಲ್ಲಿ ಅದು ರಾಜದ್ರೋಹ, ಹೀಗಾಗಿ ನಮ್ಮನ್ನು ಬಂಧಿಸಬಹುದು ಅಂತೇಳಿ ಮಂದಗಾಮಿ ನಾಯಕರು ಪತ್ರ ಬರೆಯೋದಕ್ಕೋಸ್ಕರ ಹಿಂದೇಟನ್ನು ಹಾಕ್ತಾರೆ. ಆಗ ಹ್ಯೂಮರ ಬೆಂಬಲಕ್ಕೆ ನಿಂತಹ ತಿಲಕರು ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಹೇಳ್ತಾರೆ, ಹ್ಯೂಮ್ ಯಾರನ್ನೂ ಸರ್ಕಾರದ ವಿರುದ್ಧ ದಂಗೆ ಹೇಳಿ ಅಂತ ಹೇಳ್ತಾ ಇಲ್ಲ, ಅವರು ಕೇವಲ ಭಾರತೀಯರ ಬಡತನದತ್ತ ಕಾಂಗ್ರೆಸ್ಸಿಗರ ಹಾಗೂ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಈ ಟೈಮಲ್ಲಿ ನಾವು ಬ್ರಿಟಿಷ್ ಸರ್ಕಾರದ ಆಡಳಿತದ ಲೋಪದೋಷಗಳನ್ನು ವಿರೋಧಿಸಲಿಲ್ಲ ಅಂತ ಹೇಳಿದ್ರೆ ಮುಂದೆ ಈ ಸಮಸ್ಯೆ ದೊಡ್ಡ ಗಂಭೀರ ಸಮಸ್ಯೆಯಾಗಿ ಪರಿಣಮಿಸುತ್ತೆ ಅಂತ ಹ್ಯೂಮರಿಗೆ ಬೆಂಬಲವನ್ನು ಕೊಟ್ಟಿದ್ರು ತಿಲಕರು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಆರಂಭವಾದ ಮೊದಲ ದಿನಗಳಲ್ಲಿ ಅದು ಒಂದು ರೀತಿಯಲ್ಲಿ ಸುಶಿಕ್ಷಿತರ ಪಕ್ಷವಾಗಿ ಉಳ್ಕೊಂಡಿತ್ತು. ಬೇಸಾಯಗಾರರು, ಕಾರ್ಮಿಕರುಗಳು, ಮಧ್ಯಮ ವರ್ಗದ ಜನತೆ, ಕುಶಲಕರ್ಮಿಗಳು ಇವರೆಲ್ಲ ಕಾಂಗ್ರೆಸ್ನಿಂದ ಅಂತಹ ಸುಶಿಕ್ಷಿತ ವರ್ಗ ಅವರನ್ನು ದೂರ ಇಟ್ಟಿತ್ತು. ಅದಕ್ಕಾಗಿ ಮಂದಗಾಮಿಗಳನ್ನ ಟೀಕೆ ಮಾಡ್ತಾರೆ. ಅದು ಹೇಗಿರಬೇಕು ದೇಶದ ಹೋರಾಟ? ದೇಶವನ್ನು ಬ್ರಿಟಿಷರಿಂದ ವಿಮೋಚನೆ ಮಾಡಬೇಕು ಅಂದರೆ ಅದು ತ್ಯಾಗ, ಆತ್ಮ ಬಲಿದಾನಕ್ಕೆ ಜನರನ್ನು ಸಿದ್ಧಗೊಳಿಸುವಂತಹ ಸನ್ನಿವೇಶ ನಿರ್ಮಾಣ ಆಗಬೇಕು ಎನ್ನುವ ನಿಲುವು ಅವರದಾಗಿತ್ತು. ಮತ್ತು ಮುಂದುವರೆದು ಹೇಳ್ತಾರೆ ಅವರು, ನೀವು ಭಾರತದಲ್ಲಿ ಮತ್ತು ಇಂಗ್ಲೆಂಡ್ನಲ್ಲಿ ಬ್ರಿಟಿಷರಿಗೆ ವಿಶ್ರಾಂತಿ ನೀಡದಂತೆ ನಿರಂತರವಾಗಿ ಚಳುವಳಿಯನ್ನು ನಡೆಸಬೇಕು. ನೋಡಿ, ಇಂತಹ ಹೋರಾಟ ಚಳುವಳಿ ಎನ್ನುವಂತಹ ಹೋರಾಟದ ಕಲ್ಪನೆ ಮಂದಗಾಮಿಗಳಿಂದ ಅಂದರೆ 1885 ಇಸ್ವಿಯಿಂದ ಇಲ್ಲಿಯವರೆಗೂ ಕೇಳೇ ಇರಲಿಲ್ಲ. ಸೊ ಮುಂದುವರೆದು ಹೇಳ್ತಾರೆ, ಸ್ವರಾಜ್ಯ ಅನ್ನೋದು ಬ್ರಿಟಿಷರಿಂದ ನಾವು ಕೋರೋದಲ್ಲ, ಯಾರಿಂದ ಪಡ್ಕೊಳ್ಳೋದಲ್ಲ, ಅದು ನನ್ನ ಜನ್ಮ ಸಿದ್ಧ ಹಕ್ಕು. ನಮ್ಗೇನು ಬೇಕು ಬ್ರಿಟಿಷರಿಂದ? ಬ್ರಿಟಿಷರಿಂದ ಬೇಕಾಗಿರೋದು ಸ್ವಯಂ ಆಡಳಿತ, ಹೌದಲ್ವಾ, ಸ್ವರಾಜ್ಯ, ಹೌದಲ್ವಾ. ಗುಲಾಮಗಿರಿಯ ನೊಗವನ್ನು ನಾವು ಇನ್ಮುಂದೆ ಹೊರಕ್ಕೆ ಸಾಧ್ಯನೇ ಇಲ್ಲ, ಅದನ್ನು ಪಡೆದೇ ಪಡಿತೀವಿ.

ಅಂತ ಸವಾಲನ್ನು ಹಾಕಿದರು. ಇದರ ಒಟ್ಟು ಸಾರಾಂಶ ಇಷ್ಟೇ, ಕಾಂಗ್ರೆಸ್ ನೇತೃತ್ವದ ಸ್ವತಂತ್ರ ಚಳವಳಿಗೆ ಜನಸಾಮಾನ್ಯರನ್ನು ಸೆಳಿಬೇಕು, ಇದು ಅವರ ಪ್ರಥಮ ಆದ್ಯತೆ ಆಗಿತ್ತು. ಹೇಗೆ ಸೆಳಿಬೇಕು? ಇದಕ್ಕೋಸ್ಕರ ಜನರ ಧಾರ್ಮಿಕ ಭಾವನೆಯನ್ನು ರಾಷ್ಟ್ರೀಯ ಹೋರಾಟವಾಗಿ ಪರಿಣಮಿಸಬೇಕು. ಆವತ್ತಿನ ಕಾಲಕ್ಕೆ 1893 ಇಸ್ವಿಯಲ್ಲಿ ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗಣಪತಿ ಹಬ್ಬವನ್ನು ಆಚರಿಸಿದರು. ಜೊತೆಗೆ ಎಲ್ಲ ವರ್ಗದ ಜನ ಈ ಹಬ್ಬದ ಆಚರಣೆಯಲ್ಲಿ ಪಾಲ್ಗೊಳ್ಬೇಕು, ಅವರಲ್ಲಿ ಆ ಸಂದರ್ಭದಲ್ಲಿ ದೇಶಾಭಿಮಾನ ರಾಷ್ಟ್ರೀಯ ಪ್ರಜ್ಞೆಯನ್ನು ಬೆಳೆಸಬೇಕು ಅನ್ನೋ ಉದ್ದೇಶವನ್ನು ಹೊಂದಿದ್ರು. ಮತ್ತು ಜನರಲ್ಲಿರ್ತಕ್ಕಂಥ ಭೇದ ಭಾವವನ್ನು ನಿವಾರಿಸಿ ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ತರಬೇಕು ಅಂತ ಹೇಳಿದ್ರೆ ಅದಕ್ಕೆ ಗಣಪತಿ ಹಬ್ಬದ ಆಚರಣೆ ಒಂದು ಪ್ರಮುಖ ಸಾಧನ ಅಂತ ಭಾವಿಸಿದ್ರು.

ಮರಾಠಿಗರಿಗೆ ಬಂದೆ. ಮಹಾರಾಷ್ಟ್ರಕ್ಕೆ ಹೋದರೆ ಶಿವಾಜಿ ರಾಷ್ಟ್ರೀಯ ಭಾವನೆಯ ಒಂದು ಪ್ರತೀಕ, ಸಂಕೇತ. ಹೀಗಾಗಿ ಶಿವಾಜಿಯ ಬಗ್ಗೆ ಮರಾಠರು ಹೊಂದಿದ್ದಂತಹ ಗೌರವ ಭಾವನೆಯನ್ನು ತಿಳ್ಕೊಂಡು ಜನರಲ್ಲಿ ಸ್ವತಂತ್ರ ಪ್ರೇಮವನ್ನು ಜಾಗೃತಿಗೊಳಿಸೋಕ್ಕೋಸ್ಕರ ಶಿವಾಜಿ ಉತ್ಸವವನ್ನು 1896 ಏಪ್ರಿಲ್ 15 ತಾರೀಕು ರಾಯಗಡದಲ್ಲಿ ಫಸ್ಟ್ ಟೈಮಲ್ಲಿ ಆಚರಿಸಿದ್ರು. ಈ ಚಿಂತನೆ ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಒಂದು ಹೊಸ ಮನ್ವಂತರಕ್ಕೆ ನಾಂದಿ ಮಾಡಿಕೊಟ್ಟಿತ್ತು. ಇದರ ಒಟ್ಟಾರೆ ಉದ್ದೇಶ ಇಷ್ಟೇ, ಜನರಲ್ಲಿ ರಾಷ್ಟ್ರ ಪ್ರೇಮವನ್ನು ಮೊದಲು ಬೆಳೆಸಬೇಕು, ನನ್ನ ದೇಶ ಎನ್ನುವಂತಹ ರಾಷ್ಟ್ರೀಯ ಭಾವನೆಯನ್ನು ಮೂಡಿಸಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಹಾಗಿದ್ರೆ ತಿಲಕರು ಸ್ವತಂತ್ರ ಹೋರಾಟದ ವಿಚಾರದಲ್ಲಿ ಪ್ರಥಮವಾಗಿ ಜೈಲಿಗೆ ಸೇರಿದ ಯಾವಾಗ, ಯಾವ ಘಟನೆ ಅವರನ್ನ ಜೈಲಿಗೆ ಸೇರುತ್ತರ ಮಾಡ್ತು, ಮಾತೃಭೂಮಿ ವಿಮೋಚನೆಗೋಸ್ಕರ ಸೆರೆವಾಸವನ್ನು ಅನುಭವಿಸಿದಂತಹ ತಿಲಕರು ಯಾವಾಗ ಅಂತಂದರೆ ಕೇಸರಿ ಮತ್ತು ಮರಾಠ ಪತ್ರಿಕೆಗಳ ಲೇಖನ ಅವರನ್ನು ಜೈಲಿಗೆ ಸೇರುತ್ತರ ಮಾಡ್ತು. ಪತ್ರಿಕಾ ಧರ್ಮವನ್ನು ಪಾಲಿಸೋದಕ್ಕೋಸ್ಕರನೇ ಅವರು ಫಸ್ಟ್ ಟೈಮ್ 1882 ಇಸ್ವಿಲಿ ಸೆರೆವಾಸವನ್ನು ಅನುಭವಿಸಬೇಕಾಗಿ ಬಂತು. ಯಾಕೆ ಅಂತಂದರೆ 1882 ಇಸ್ವಿಲಿ ಕೊಲ್ಲಾಪುರ ಸಂಸ್ಥಾನಕ್ಕೆ ಸಂಬಂಧಿಸಿದಂತಹ ಕೆಲವು ಪತ್ರಗಳನ್ನು ಕೇಸರಿಯಲ್ಲಿ ಮರಾಠ ಪತ್ರಿಕೆಯಲ್ಲಿ ಪ್ರಕಟಿಸಿದ್ರು, ಅದಕ್ಕೋಸ್ಕರ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು. ಆ ಪತ್ರದಲ್ಲಿ ಏನಿತ್ತು ಹಂಗಾದ್ರೆ ಜೈಲು ಶಿಕ್ಷೆಯನ್ನು ಅನುಭವಿಸುವಂತಹ ವಿಚಾರ ಅಂತ ಹೇಳಿದ್ರೆ, ಕೊಲ್ಲಾಪುರದ ಅರಸ 6ನೇ ಶಿವಾಜಿನ ಹುಚ್ಚ ಅಂತ ತೀರ್ಮಾನಿಸಿ ಅವನನ್ನು ಪದಚ್ಯುತ ಮಾಡೋಕ್ಕೋಸ್ಕರ ವ್ಯವಸ್ಥಿತ ಪಿತೂರಿ ಮಾಡಲಾಗ್ತಾ ಇದೆ ಬ್ರಿಟಿಷ್ ಸರ್ಕಾರ. ಮತ್ತು ಅದರಲ್ಲಿ ಕೊಲ್ಲಾಪುರದ ದಿವಾನರಾದಂತಹ ರಾವ್ ಬಹದ್ದೂರ್ ಅವರು, ವಿ ಮಾಧವರಾವ್ ಬರ್ವೆ ಅವರು ಶಾಮೀಲಾಗಿದ್ದಾರೆ ಅಂತ ಆಪಾದಿಸಿದ್ರು. ಸೊ ದಿವಾನರು ಈ ಲೇಖನಕ್ಕೆ ಕಾರಣಕರ್ತರಾಗಿದ್ದಂತಹ ತಿಲಕರನ್ನು ಅಗರ್ಕರ್ ವಿರುದ್ಧ ಮಾನನಷ್ಟ ಮೊಕದ್ದೆಯನ್ನು ಹುಡ್ತಾರೆ. ಆಗ ತಿಲಕರಿಗೆ ಗೊತ್ತಾಯಿತು ತಾವು ಪ್ರಕಟಿಸಿದಲ್ಲ ವಿಚಾರ ಅದರಲ್ಲಿ ಸತ್ಯಾಂಶ ಇಲ್ಲ ಅಂತ, ವಿಷಾದವನ್ನು ವ್ಯಕ್ತಪಡಿಸಿದ್ರು. ಆದ್ರೂ ತಿಲಕರನ್ನು ಮತ್ತು ಅಗರ್ಕರನ್ನು 4 ತಿಂಗಳ ಕಾಲ ಕಾರಾಗೃಹ ಶಿಕ್ಷೆಗೆ ಗುರಿಪಡಿಸಿದ್ರು. ಇದು ಅವರ ಜೀವನದ ರಾಷ್ಟ್ರೀಯ ಹೋರಾಟದ ವಿಚಾರದಲ್ಲಿ ತಿಲಕರು ಅನುಭವಿಸಿದಂತಹ ಮೊದಲ ಶಿಕ್ಷೆ. ಆದರೆ ಅವರಿಗೆ ಅನುಭವ ಆಗಿದ್ದು ಏನು ಅಂದರೆ, ಬ್ರಿಟಿಷ್ ಸರ್ಕಾರ ಹೇಗೆ ಹೋರಾಟಗಾರರನ್ನು ದೀರ್ಘಕಾಲೀನ ಶಿಕ್ಷೆಗೆ ಅನುಭವಿಸೋ ಥರ ಮಾಡಿಸುತ್ತೆ ಅನ್ನೋದು ಅವ್ರಿಗೆ ಇದರಿಂದ ಗೊತ್ತಾಯ್ತಾ ಹೋಯಿತು. ಮತ್ತೆ ಮತ್ತೊಂದು ಘಟನೆ ನಾವು ಇಲ್ಲಿ ಉಲ್ಲೇಖ ಮಾಡಲೇಬೇಕು. 1896-97 ಇಸ್ವಿಯಲ್ಲಿ ಇಡೀ ಮಹಾರಾಷ್ಟ್ರದಾದ್ಯಂತ ಭೀಕರ ಕ್ಷಾಮ. ಈ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಕ್ಷಾಮಕ್ಕೆ ಒಳಗಾಗಿ ಆಹಾರ ಹಸಿವಿನಿಂದ ಬಡತನದಿಂದ ನರಳುವಂತಹ ಸಂದರ್ಭ. ಈ ಘಟನೆ ತಿಲಕರ ರಾಜಕೀಯ ಜೀವನಕ್ಕೆ ಹೊಸ ತಿರುವನ್ನು ನೀಡಿದಂತಹ ಘಟನೆ. ಈ ಕ್ಷಾಮ ಆ್ಯಕ್ಚುವಲಿ ಬ್ರಿಟಿಷರ ಆಡಳಿತ ಕಾಲದಲ್ಲಿಯೇ ಅತ್ಯಂತ ತೀವ್ರವಾದಂತಹ ಕ್ಷಾಮವನ್ನು ಉಂಟುಮಾಡಿತ್ತು. ಕ್ಷಾಮ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಕ್ಷಾಮ ಪರಿಹಾರಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸೋಕ್ಕೋಸ್ಕರ ತಾನೇ ಕ್ಷಾಮ ಪರಿಹಾರ ನಿಯಮಾವಳಿಗಳನ್ನು ರೂಪಿಸಿತ್ತು. ಆದರೆ ಪರಿಹಾರವನ್ನು ಒದಗಿಸಿ ಅಂತ

ತಿಲಕರು ಬ್ರಿಟಿಷ್ ಸರ್ಕಾರವನ್ನು ಆಗ್ರಹಿಸಿದರು. ಜೊತೆ ಹೇಳಿದ್ರು, ಆಗ್ರಹಿಸೋದು ಮುಖ್ಯ ಅಲ್ಲ, ಇಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಫ್ಯಾಮಿನ್ ರಿಲೀಫ್ ಕೋಡ್, ಅಂದರೆ ಈ ಕ್ಷಾಮ ಸಂದರ್ಭದಲ್ಲಿ ಪರಿಹಾರ ಸಂಹಿತೆ ಏನನ್ನು ಹೇಳುತ್ತೆ, ಪರಿಹಾರಗಳು ಜನರಿಗೆ ಸಿಗಬೇಕು ಅನ್ನೋದನ್ನು ಅರಿವು ಮೂಡಿಸೋಕ್ಕೋಸ್ಕರ ಮರಾಠಿಯಲ್ಲಿ ಅದರ ವಿಚಾರಗಳನ್ನು ಮುದ್ರಿಸಿ ಜನರಿಗೆಲ್ಲ ಹಂಚಿದ್ರು. ಮತ್ತು ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಜನರಿಗೆ ಹೇಳ್ತಾರೆ, ಇದು ಕ್ಷಾಮದ ಸಂದರ್ಭ, ಕಂದಾಯವನ್ನು ಪಾವತಿಸಬೇಡಿ, ಜಿಲ್ಲಾಧಿಕಾರಿಗಳ ಬಳಿಗೆ ಹೋಗಿ ಕಂದಾಯ ಮನ್ನಾ ಮಾಡಿ ಅಂತ ಹೇಳಿ ಪರಿಹಾರ ನೀಡೋಕ್ಕೆ ಒತ್ತಾಯಿಸಿ ಅಂತ ಜನರಿಗೆ ಮನವಿ ಮಾಡ್ತಾರೆ. ಇದು 1920 ಏನು ಅಸಹಕಾರ ಚಳವಳಿ ಅಂತೀವೋ ಅದಕ್ಕೂ ಮೊದಲೇ ನಡೆದಂತಹ ಕರ ನಿರಾಕರಣ ಚಳವಳಿ ಇದಾಗಿತ್ತು. ಸೊ ಜನರು ಏನು ಮಾಡಿದ್ರು, ಇದ್ರ ಜೊತೆಗೆ ಅದೇ ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ಪೂನಾದಲ್ಲಿ ಕ್ಷಾಮದ ಜೊತೆಗೇ ಪ್ಲೇಗ್ ರೋಗ ಕಾಣಿಸ್ಕೋತು. ಈ ಸಂದರ್ಭದಲ್ಲಿ ಸುಶಿಕ್ಷಿತ ನಾಯಕರುಗಳೆಲ್ಲ ಪೂನಾದಿಂದ ವಲಸೆ ಹೋಗೋಕ್ಕೆ ಶುರು ಮಾಡ್ತಾರೆ. ಆದರೆ ತಿಲಕರು ತಮ್ಮ ಪೂನಾ ಸಾರ್ವಜನಿಕ ಸಭಾದ ಕಾರ್ಯಕರ್ತರ ಜೊತೆ ಸೇರಿಕೊಂಡು ಈ ಪ್ಲೇಗ್ ಸಂತ್ರಸ್ತರ ಜನರ ನೆರವಿಗೆ ನಿಂತ್ಕೊಂಡ್ರು. ಮತ್ತು ಪ್ಲೇಗನ್ನು ನಿವಾರಿಸುವ ಸಲುವಾಗಿ, ಪ್ಲೇಗ್ ರೋಗವನ್ನು ಕಂಟ್ರೋಲ್ ಮಾಡೋ ಸಲುವಾಗಿ ಬ್ರಿಟಿಷ್ ಅಧಿಕಾರಿಗಳು ತೆಗೆದುಕೊಂಡಂತಹ ಅಮಾನವೀಯ ಕ್ರೂರ ಕ್ರಮಗಳನ್ನು ಟೀಕೆ ಮಾಡ್ತಾರೆ. ಪ್ಲೇಗ್ ನಿಯಂತ್ರಣಕ್ಕೆ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಅವತ್ತಿನ ಬ್ರಿಟಿಷ್ ಆಡಳಿತ ನೇಮಕ ಮಾಡಿತ್ತು. ಆತ ರ್ಯಾಂಡ್ ಅಂತ. ಅವನು ರ್ಯಾಂಡ್ ಮತ್ತು ಅವನ ಸಹಾಯಕ್ಕೆ ಯಾವ ಅಧಿಕಾರಿಗಳನ್ನು ನಿಯೋಜಿಸಲಾಗಿತ್ತೋ ಅವರು ಪೂನಾ ಸುತ್ತಲಿನ ಎಲ್ಲ ಜನರನ್ನು ಅನಾಗರಿಕವಾಗಿ ನಡೆಸ್ಕೊಂಡ್ರು. ನೋಡಿ, ಅದನ್ನು ಲಂಡನ್ನಲ್ಲಿ ಡೈಲಿ ನ್ಯೂಸ್ ಮತ್ತು ಮ್ಯಾಂಚೆಸ್ಟರ್ ಗಾರ್ಡಿಯನ್ ಎರಡೂ ಪತ್ರಿಕೆಗಳು ಆ ಪ್ಲೇಗ್ ನಿಯಂತ್ರಣ ಅಧಿಕಾರಿಯಾದಂತಹ ರ್ಯಾಂಡ್ ಮತ್ತು ಅವನ ಸಹಾಯಕ್ಕೆ ನಿಯೋಜಿಸಲಾಗಿದ್ದಂತಹ ಅಧಿಕಾರಿಗಳು ಸೈನಿಕರ ಪೂನಾದಲ್ಲಿನ ಅನಾಗರಿಕ ವರ್ತನೆಯನ್ನು ಟೀಕಿಸಿ ಬ್ರಿಟಿಷ್ ಪತ್ರಿಕೆಗಳೇ ಬರೆದವು. ಈ ನೈಸರ್ಗಿಕ ವಿಕೋಪ ಸಂದರ್ಭದಲ್ಲಿ ನೊಂದ ಜನರಿಗೆ ಸಾಧ್ಯವಾದಷ್ಟು ನೆರವನ್ನು ಬ್ರಿಟಿಷ್ ಸರ್ಕಾರ ಕೊಡಬೇಕು, ಅದೇ ಅದು ನೋವನ್ನು ಉಂಟು ಮಾಡ್ತಾ ಇದೆ. ಹೀಗಾಗಿ ಇಂತಹ ಅಧಿಕಾರಿಗಳ ವಿರುದ್ಧ, ದೌರ್ಜನ್ಯಗಳ ವಿರುದ್ಧ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟರು ತಿಲಕರು. ಈ ಪೂನಾದಲ್ಲಿನ ಪ್ಲೇಗ್ ಸಂದರ್ಭದಲ್ಲಿ ರ್ಯಾಂಡ್ ಮತ್ತು ಅವನ ಸಹಾಯಕರಾಗಿದ್ದಂತಹ ಹಲವು ಅಧಿಕಾರಿಗಳ ಕ್ರೂರ ಅನಾಗರಿಕ ಕ್ರಮಗಳನ್ನು ಜನ ತುಂಬ ಟೀಕೆ ಮಾಡ್ತಾಯಿದ್ರು. ಪ್ಲೇಗ್ ಹರಡದಂತೆ ತಡಿತೀವಿ ಎನ್ನುವ ಅಧಿಕಾರಿಗಳು ಜನರ ಆಸ್ತಿಪಾಸ್ತಿಯನ್ನು ನಾಶಪಡಿಸ್ತಾ ಇದ್ರು. ಮಹಿಳೆಯರ ಮೇಲೂ, ಹಾಗೆ ತಿಲಕರ ನೇತೃತ್ವದ ಪೂನಾ ಸಾರ್ವಜನಿಕ ಸಭಾದ ಸ್ವಯಂ ಸೇವಕರ ಮೇಲೂ ದೌರ್ಜನ್ಯವನ್ನು ನಡೆಸ್ತಾ ಇದ್ರು. ತಿಲಕರು ಅಧಿಕಾರಿಗಳ ವರ್ತನೆಯನ್ನು ಕಟುವಾಗಿ ಟೀಕಿಸಿದ್ರು. ಅವರು ಹೇಳಬೇಕಾದನ್ನು ತಮ್ಮ ಲೇಖನಿಯಲ್ಲಿ, ಅಂದರೆ ಮರಾಠಿ ಪತ್ರಿಕೆಯಲ್ಲಿ ಹೇಳ್ತಾರೆ, ನಗರವನ್ನು ನಾಶ ಮಾಡ್ತಾ ಇರುವಂತಹ ಪ್ಲೇಗ್ನ ರೋಗಗಳಿಗಿಂತ ಪ್ಲೇಗ್ ನಿಯಂತ್ರಣಕ್ಕೆ ಬಂದಿರುವಂತಹ ಮಾನವ ಪ್ರತಿರೂಪಗಳು. ಅವರು ಕೇಸರಿ ಮರಾಠ ಪತ್ರಿಕೆಯಲ್ಲಿ ಬರೀತಾರೆ, ನಗರವನ್ನು ಆಳುತ್ತಿರುವಂತಹ ಪ್ಲೇಗ್ನ ಮಾನವ ಪ್ರತಿರೂಪಗಳಿಗಿಂತ ಪ್ಲೇಗ್ ರೋಗವೇ ಎಷ್ಟೋ ವಾಸಿ ಅಂತ ಪತ್ರಿಕೆಯಲ್ಲಿ ಬರೆದರು. ಅವರು ಕೇಸರಿ ಪತ್ರಿಕೆಯಲ್ಲಿ ಭಗವದ್ಗೀತೆಯ ಮಾತನ್ನು ಉಲ್ಲೇಖಿಸಿ ಬರೀತಾರೆ, ಜನರ ಮೇಲೆ ದೌರ್ಜನ್ಯವನ್ನು ನಡೆಸ್ತವರನ್ನು ಯಾವ ಪ್ರತಿಫಲ ಅಪೇಕ್ಷೆಯೂ ಇಲ್ಲದೆ ಯಾರಾದರೂ ಹತ್ಯೆ ಮಾಡಿಬಿಟ್ರೆ ಅವರಿಗೆ ಯಾವ ದೋಷವೂ ಅಂಟೋದಿಲ್ಲ ಅಂತ ಕೇಸರಿ ಪತ್ರಿಕೆಯಲ್ಲಿ ಬರೆದರು. ಈ ಬರಹ ಮತ್ತೊಂದು ಸಮಸ್ಯೆಗೆ ಕಾರಣ ಆಯಿತು. 1897 June 12 ಶಿವಾಜಿಯ ಸಿಂಹಾಸನಾರೋಹಣ ಸಂಬಂಧ ಪೂನಾದಲ್ಲಿ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ತಿಲಕರೇ ಅದರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಆ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನದಿಂದ ಮಾತನಾಡಿದಂಥ ತಿಲಕರು ಶಿವಾಜಿ ಹಿಂದೆ ಅಫ್ಜಲ್ ಖಾನ್ನ ಕೊಂದದ್ದನ್ನು ಸಮರ್ಥಿಸ್ಕೊಂಡ್ರು. ಇದರ ಅರ್ಥ ಏನಂದರೆ, ಅಫ್ಜಲ್ ಖಾನ್ ಕ್ರೂರಿಯಾಗಿದ್ದ, ಕ್ರೂರಿಯನ್ನು ಶಿವಾಜಿ ಕೊಂದ ಅನ್ನೋದು ಇದರ ಅರ್ಥ ಆಗಿತ್ತು. ಸೊ ಈ ಹೇಳಿಕೆಯಿಂದ ಪ್ರಚೋದಿತರಾದಂತಹ ಚಾಪೇಕರ್ ಸಹೋದರರಾದಂತಹ ದಾಮೋದರ ಮಾತು ಮತ್ತು ಬಾಲಕೃಷ್ಣ ಚಾಪೇಕರ್

ಕರೆನ್ ಮಾಡಿದ್ರು. ಪ್ಲೇಗ್ ನಿಯಂತ್ರಣದ ಕಮಿಷನರ್ ಇದ್ನೆಲ್ಲ ರ್ಯಾಂಡ್ ಅವನನ್ನ ಮತ್ತೆ ಅವರ ಸಹಾಯಕರಾಗಿದ್ದಂತಹ ಲೆಫ್ಟಿನೆಂಟ್ ಅಯರ್ಸ್ಟ್ ರನ್ನ ಗುಂಡಿಟ್ಟು ಕೊಂದು ಹಾಕ್ಬಿಟ್ರು. ಈ ಘಟನೆ ಬ್ರಿಟಿಷರ ವಿರುದ್ಧದ ಒಂದು ಲೇಖನ ಬ್ರಿಟಿಷರ ಕ್ರೂರ ಅಧಿಕಾರಿಯನ್ನು ಕೊಲ್ಲೋದಕ್ಕೆ ಪ್ರಚೋದನೆಯನ್ನು ಕೊಟ್ಟಿತ್ತು. ಬಿಳಿಯರ ನಿಯಂತ್ರಣದಲ್ಲಿದ್ದಂಥ ಎಲ್ಲ ಪತ್ರಿಕೆಗಳು, ಇಂಗ್ಲಿಷ್ ಪತ್ರಿಕೆಗಳು ರ್ಯಾಂಡನ್ನ ಯಾಕೆ ಹತ್ಯೆ ಮಾಡಿದ್ರು ಚಾಪೇಕರ್ ಸಹೋದರರು ಅಂತ ಅಂದರೆ ತಿಲಕರ ಪ್ರಚೋದನೆಯೇ ಕಾರಣ ಅಂತ ಆರೋಪಿಸಿದ್ವು. ಮತ್ತು ಬ್ರಿಟಿಷ್ ಸರ್ಕಾರ ತಿಲಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದ್ವು. ಸೊ ತಿಲಕರನ್ನ ರಾಜದ್ರೋಹದ ಆಧಾರದ ಮೇಲೆ ರ್ಯಾಂಡನ ಹತ್ಯೆಗೂ ತಿಲಕರ ಜೂನ್ 12ರ ಭಾಷಣಕ್ಕೂ ಸಂಬಂಧವನ್ನು ಕಲ್ಪಿಸ್ಬಿಟ್ಟು ಜುಲೈ 27ನೇ ತಾರೀಕು ಬಂಧಿಸಿದ್ರು. ಅವರನ್ನ ಭಾರತೀಯ ದಂಡ ಸಂಹಿತೆಯ 124A ವಿಧಿಯನ್ವಯ ಬಂಧಿಸಿದ್ರು. ಕೋರ್ಟ್ನಲ್ಲಿ ಅವ್ರಿಗೆ ಕ್ಷಮೆ ಕೇಳೋ ಥರ ಸಲಹೆ ಕೊಟ್ಟಂತೆ. ಅದಕ್ಕೆ ತಿಲಕರ ಹೇಳ್ತಾರೆ, ಜನತೆಯ ಮಧ್ಯದಲ್ಲಿ ನನ್ನ ಸ್ಥಾನಮಾನ ನನ್ನ ವ್ಯಕ್ತಿತ್ವವನ್ನು ಅವಲಂಬಿಸಿದೆ. ನಾನೇನಾದರೂ ಈ ವಿಚಾರಣೆಗೆ ಹೆದರ್ಕೊಂಡ್ರೆ ಮಹಾರಾಷ್ಟ್ರದಲ್ಲಿ ವಾಸಿಸೋದು ಅಂಡಮಾನ್ನಲ್ಲಿ ವಾಸಿಸಿದಂತೆಯೇ ಆಗುತ್ತೆ. ನಾನು ಕ್ಷಮೆ ಕೇಳುವುದಿಲ್ಲ ಅಂತ ತಿರಸ್ಕಾರವನ್ನು ಮಾಡಿದ್ರು.

ಯೋಚನೆ ಮಾಡಿ, ನಾನು ಜೈಲಿಗೆ ಹೋಗಲು ಸಿದ್ಧ, ಆದರೆ ನನ್ನ ನಿರ್ಣಯಗಳು ಬ್ರಿಟಿಷರ ವಿಚಾರದಲ್ಲಿ, ದೇಶ ಸೇವೆಯ ವಿಚಾರದಲ್ಲಿ ಅಚಲ ಎನ್ನುವುದನ್ನು ಈ ಘಟನೆ ತಿಲಕರ ವಿಚಾರದಲ್ಲಿ ತೋರಿಸ್ಕೊಟ್ಟಿತ್ತು. ಗಮನಿಸಿ, ತಿಲಕರು ಅವತ್ತು ಎಷ್ಟು ಫೇಮಸ್ ಆಗಿದ್ದರು, ತಿಲಕರ ರಾಜಕೀಯ ಚಿಂತನೆಗಳು ಎಷ್ಟು ಜನರನ್ನು ಪ್ರಭಾವಿಸಿದ್ವು ಅಂತೇಳಿದ್ರೆ, ತಿಲಕರ ಬಂಧನಕ್ಕೆ ಇಡೀ ದೇಶದಾದ್ಯಂತ ತೀವ್ರ ಪ್ರತಿಭಟನೆ ವ್ಯಕ್ತ ಆಗುತ್ತೆ. ಬಾಂಬೆ ಮತ್ತು ಕಲ್ಕತ್ತಾದಲ್ಲಿ ತಿಲಕರನ್ನು ರಕ್ಷಣೆ ಮಾಡೋಕ್ಕೋಸ್ಕರನೇ ತಿಲಕ್ ರಕ್ಷಣಾ ನಿಧಿ ಅಂತ ಒಂದು ನಿಧಿಯನ್ನು ಸಂಗ್ರಹ ಮಾಡ್ತಾರೆ. ಆ ನಿಧಿಗೆ ಆವತ್ತಿನ ಕಾಲಕ್ಕೆ 47,000 ರೂಪಾಯಿಗಳು ಸಂಗ್ರಹ ಆದವು. ಹಾಗೆಯೇ ಇಂಗ್ಲಿಷ್ ಪತ್ರಿಕೆಗಳನ್ನು ಬಿಟ್ಟು ಭಾರತದ ಎಲ್ಲ ಪತ್ರಿಕೆಗಳು ತಿಲಕರ ಬಂಧನವನ್ನು ವಿರೋಧಿಸಿದ್ವು. ಆದರೂ ಅಂತಿಮವಾಗಿ ತಿಲಕರನ್ನು ದೋಷಿ ಅಂತ ತೀರ್ಮಾನ ಮಾಡಿಬಿಟ್ಟು 18 ತಿಂಗಳ ಕಾಲ ಅವರನ್ನು ಕಾರಾಗೃಹ ಶಿಕ್ಷೆಗೆ ಗುರುಪಡಿಸ್ತಾರೆ. ತಿಲಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ವೃದ್ಧ ಪಿತಾಮಹ ಅಂತ ಕರಿತೀವಿ, ಮಂದಗಾಮಿ ನಾಯಕ ದಾದಾಬಾಯಿ ನವರೋಜಿ ಅವರು ಹೇಳ್ತಾರೆ, ಸರ್ಕಾರ ರಷ್ಯಾ ದೇಶದ ಆಡಳಿತ ನೀತಿಯನ್ನು ಅನುಸರಿಸ್ತಾ ಇದೆ. ಅವತ್ತು ರಷ್ಯಾದಲ್ಲಿನ ಜಾರ್ ಮನೆತನದವರು ಜನರನ್ನ ತಮ್ಮ ವಿರುದ್ಧ ಯಾರು ತಿರುಗಿ ಮಾತಾಡ್ತಾರೋ ಅವ್ರ ವಿರುದ್ಧ ಇಂತಹ ಶಿಕ್ಷೆ ಪ್ರಕಟಿಸ್ತಾ ಇತ್ತು, ಅಂತಹ ಶಿಕ್ಷೆ ಭಾರತದಲ್ಲಿ ಬ್ರಿಟಿಷರಿಂದ ಆಗ್ತಾ ಇದೆ ಅಂತ ಟೀಕಿಸಿ ಮಾತಾಡ್ತಾರೆ. ಮತ್ತು ಅವ್ರು ಮುಂದುವರೆದು ಹೇಳ್ತಾರೆ, ಪತ್ರಿಕೆಗಳನ್ನು ನಿರ್ಬಂಧಿಸೋದು ಅಂದರೆ ಅದು ಆತ್ಮಹತ್ಯೆಯ ಕ್ರಮ, ಸರ್ಕಾರದ ಲೋಪದೋಷಗಳನ್ನ ಎತ್ತಿಡಿಯೋದಾದರೂ ಹೇಗೆ, ಈ ವಿಚಾರದಲ್ಲಿ ತಿಲಕರ ನಿರ್ಣಯ ಸರಿ ಅಂತ ಸಮರ್ಸ್ಕೊಂಡ್ರು ದಾದಾಬಾಯಿ ನವರೋಜಿಯವರು. ಸೊ ಹಾಗೆ ಇನ್ನೂ ಕೆಲವರು ಹೇಳ್ತಾರೆ, ಮದ್ರಾಸ್ ಟೈಮ್ಸ್ ಪತ್ರಿಕೆ ಹೇಳುತ್ತೆ, ತಿಲಕರನ್ನ ಶಿಕ್ಷೆಗೆ ಗುರಿಪಡಿಸಿದಂತಹ ಸುದ್ದಿನ ಜನರು ಒಂದು ರಾಷ್ಟ್ರೀಯ ದುರಂತ ಅಂತ ಪರಿಗಣಿಸಿದ್ರು. ಇದರ ಅರ್ಥ ಏನಂದ್ರೆ, ಆವತ್ತು ರಾಷ್ಟ್ರೀಯ ದುರಂತ, ಒಂದಾನೊಂದು ಕಾಲದಲ್ಲಿ ಒಂದು ರಾಜಕೀಯ ಘಟಕವಾಗಿ ಇಡೀ ದೇಶವನ್ನು ಪರಿಗಣಿಸದೇ ಇರುವಂತಹ ಸಂದರ್ಭದಲ್ಲಿ ಒಂದು ಭಾಗದಲ್ಲಿ ಮರಾಠರ ಆಳ್ವಿಕೆ, ಮತ್ತೊಂದು ಭಾಗದಲ್ಲಿ ಹೈದರಾಬಾದಿನ ನಿಜಾಮನ ಆಳ್ವಿಕೆ, ಹೀಗೆ ಸಣ್ಣ ಪುಟ್ಟ ರಾಜ ಸಂಸ್ಥಾನಗಳೇ ಪ್ರಧಾನವಾಗಿರುವಂಥ ದೇಶದಲ್ಲಿ ಇಡೀ ದೇಶವನ್ನು ಒಗ್ಗೂಡಿಸಿದಂತಹ ನಾಯಕ ತಿಲಕ್ ಆಗಿ ಬೆಳೆದಿದ್ರು. ಹೀಗಾಗಿ ಇಡೀ ರಾಷ್ಟ್ರ ನಾಯಕರಾಗಿ ತಿಲಕ್ ಹೊರಹೊಮ್ಮಿದ್ರು. ಅವತ್ತು ಮತ್ತೊಬ್ಬ ಮಂದಗಾಮಿ ನಾಯಕರು ಸುರೇಂದ್ರನಾಥ ಬ್ಯಾನರ್ಜಿ ಹೇಳ್ತಾರೆ, ಈ ಘಟನೆಯಿಂದ ತಿಲಕರನ್ನ ಜೈಲು ಶಿಕ್ಷೆಗೆ ಗುರಿಪಡಿಸಿದ ಕ್ರಮದಿಂದ ಇಡೀ ದೇಶ ದುಃಖದಲ್ಲಿ ಮುಳುಗಿದೆ ಅಂತ ಹೇಳಿದ್ರು. ಮತ್ತೆ ತಿಲಕರು ಎನ್ನುವ ಹೆಸರನ್ನು ಪ್ರಸ್ತಾಪ ಮಾಡಿದಾಗ ಸಭೆಯಲ್ಲಿದ್ದವರೆಲ್ಲ ಎದ್ದು ನಿಂತ್ಕೊಂಡು ತಿಲಕರಿಗೆ ದೀರ್ಘಕಾಲ ಜಯಕಾರ ಹಾಕಿದ್ರಂತೆ. ಸೊ ಇದು ಹೇಳ್ಕೊಡೋದೇನೆಂದರೆ, ತಿಲಕರು ಒಂದು ರೀತಿಯಲ್ಲಿ ಇಡೀ ದೇಶದಲ್ಲಿ ಪ್ರಶ್ನಾತೀತ ನಾಯಕರಾಗಿದ್ದರು, ಜೊತೆಗೆ ಅಜಾತಶತ್ರು ಆಗಿದ್ದರು. ಮಂದಗಾಮಿ ನಾಯಕರೂ ಸಹ, ತೀವ್ರಗಾಮಿ ಸಿದ್ಧಾಂತವನ್ನು ಒಪ್ಪದೇ ಇರತಕ್ಕಂಥ ಮಂದಗಾಮಿ ನಾಯಕರು ಸಹ ತಿಲಕರ ತೀವ್ರಗಾಮಿತ್ವವನ್ನು ಒಪ್ಪಿಕೊಂಡಿದ್ದದ್ದು

ತಿಲಕರು ಚಿಂತನೆಗಳು ಇಡೀ ದೇಶಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪ್ರಭಾವಕಾರಿಯಾಗಿತ್ತು ಅನ್ನೋದನ್ನು ಇದು ತೋರಿಸ್ಕೊಡುತ್ತೆ ನಮಗೆ. ಹೀಗೆ ತಿಲಕರ ಹೋರಾಟ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಭವಿಷ್ಯದ ನಾಯಕರಿಗೆ ಆತ್ಮತ್ಯಾಗ, ಆತ್ಮ ಬಲಿದಾನ, ತ್ಯಾಗದ ಆದರ್ಶಗಳನ್ನು ನಮ್ಮ ರಾಷ್ಟ್ರೀಯ ಹೋರಾಟಗಾರರಿಗೆ ಒಂದು ಮಾರ್ಗವನ್ನು ತೋರಿಸ್ಕೊಡ್ತು ಅಂತ ನಾವು ಹೇಳಬಹುದು. ಧನ್ಯವಾದಗಳು.

0: ಇದುವರೆಗೂ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ್ ತಿಲಕ್ ರವರ ಕುರಿತು ಸರ್ಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಪ್ರಭುಸ್ವಾಮಿ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾವಲಂಬಿ ಬದುಕು ಮತ್ತು ವೃದ್ಧಾಪ್ಯ ಜೀವನ ಕುರಿತು ಸರ್ಗೂರು ತಾಲೂಕಿನ ಸಾಗರಿ ಗ್ರಾಮದ ಶ್ರೀಮತಿ ದೇವಲಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ವೃದ್ಧರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೇ, ಇವತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವೃದ್ಧಾಪ್ಯ ಜೀವನದಲ್ಲಿ ಸ್ವಾವಲಂಬಿ ಜೀವನ ಎಂಬ ವಿಷಯದ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಸಾಗರಿ ಗ್ರಾಮದ ಶ್ರೀಮತಿ ದೇವಾಲಮ್ಮರವರು. ಬನ್ನಿ ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಜೀವನ ಮತ್ತು ವೃದ್ಧಾಪ್ಯ ಜೀವನ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಜ್ಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಮೊದಲಿಗೆ ತುಂಬಾ ಖುಷಿ ಆಯ್ತು ಅಜ್ಜಿ ನಿಮ್ಮ ಪರಿಚಯವಾಗಿ. ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯ ಮಾಡಿಕೊಡಿ. ಎಲ್ಲಿ ಅವರು, ಯಾವೂರು?
4: ನಮಸ್ಕಾರ. ನಮ್ಮ ಹೆಸರು ದೇವರಮ್ಮನವರು. ನಾವು ಯಾವಾಗಲೂ ಕೂಲಿ ಮಾಡ್ತಿದ್ದಾರೆ ಕುಡಗಲ್ಲಿ. ಇವಾಗ ಸರಗೂರು ತಾಲೂಕು ಪಕ್ಕ ಸಾಗರ. ಇವಾಗ ನಮ್ಮ ಯಜಮಾನರು ಮಾದೇವ ನಾಯಕರು. ನಮ್ಮ ಹುಡುಗಿ ಹೆಸರು ಗೀತಾ. ನಾವು ಕೂಲಿ ಮಾಡ್ಕೊಂಡು ತಿಂತಿದ್ದೀವಿ. ಇವಾಗ ಬಿದ್ದು ಕಾಲುಕೈಯಲ್ಲೇ ನಕ್ಕೊಂಡಿದ್ದೀವಿ. ಒಂದು ಚಿಲ್ಲರ ಅಂಗಡಿ ಅಂತ ಇಟ್ಕೊಂಡಿದ್ದೀವಿ. ಒಂದು ದಿವ್ಸಕ್ಕೆ 100-150 ಬರ್ತದ. ಜೀವನ ಕಳೆಯದೆ ಭಾಳ ಕಷ್ಟ ಆಗದ. ನಮ್ಗೆ ಶುಗರು ಬಿ ಪಿ ಎತ್ತರಕ್ಕೆ ಆಗ್ಬಿಟ್ಟದ. ನಾವು ಜೀವನ ಕಳೆಯದೆ ಎತ್ತರಕ್ಕೆ ಆಗದ. ನಿಯತ್ರಗಳು ಕಾಣಲ್ಲ. ಈ ಥರ ಜೀವನ ಕಳೀತಾ ಇರ್ತೀವಿ. ನಮ್ಮ ಜೀವನ ಹಿಂಗಾಗದ.
3: ನಿಮ್ಮ ಯಜಮಾನರು ತೀರೋಗಿ ಎಷ್ಟು ವರ್ಷ ಆಯ್ತು ಅಮ್ಮ?
4: 2 ಆಯ್ತು ಅವ್ರು ತೀರೋಗಿ. ತೀರೋ ತೊಟ್ಟಿದ್ದು ಈ ತರ ಜೀವನ ಕಳಿತ್ಕೋತೀವಿ.
3: ಏನಾರ ಸ್ಕೂಲ್ಗೆ ಹೋಗಿದ್ರ ನೀವು?
4: ನಾವು ಓಸೇ ಇಲ್ಲ ಬಿಡಿ ನಮ್ಮನ್ನ. ಆಗ ನಮ್ಮ ತಾಯಿಗಳು ಅನ್ನ ಚಿಕ್ಕದೇ ಭಾಳ ತೊಂದ್ರೆ. ಆಗಿನ ಕಾಲದಲ್ಲಿ ಜೀವನ ಕಳಿದೆ ಕಷ್ಟ. ಒಂದಿಷ್ಟಿಷ್ಟೆಲ್ಲ ಗುಳ್ಳಲ್ಲಿ. ಈಗ ಈ ಅಯ್ಯಮ್ಮನ ಮಕ್ಕಳನ್ನೇ ಓಸಿಲ್ಲ. ಎಲ್ಲ ಆಟಗ ನಮ್ಮ ತಾಯಿ ಒಂಥರ ಬಾಣ್ತಿನೇ ಸತ್ತೋದ್ಲು. ನಮ್ಮ ತಾಯಿ ನಮ್ಮಅಮ್ಮ ಬಾಣ್ತಿನೇ ತೀರೋದ್ಮೇಲೆ ನಾನು 12 ಮಕ್ಕಳು ಕಟ್ಟಿಕೊಂಡು ಸಣ್ಣ ಮಕ್ಕಳನ್ನ ನಮ್ಮ ತಾಯಿನ ಮಕ್ಕಳನ್ನೇ ಸಾಕಲ್ ಸಜಿಕೊಂಡು ಹೋಯ್ಸ್ತಾಳೆ ಮದುವೆ.

0: ಬಂದಿಲ್ಲ ನಾ ವಯಸ್ಸಾದ್ಮೇಲೆ ಲಗ್ನ ಅನ್ನು ದೂರದ ಫಲ ದೂರದ ಫಲ ಅಂತ. ಈಗ ನನ್ಗೆ ಇಷ್ಟ ವಯಸ್ಸ, ಅವಳು ನೋಡಿದ್ರೆ 28 ವರ್ಷ ಹುಡುಗಿ ನನ್ಗೆ.
1: ಅಂದ್ರೆ ನಿಮ್ಗೆ ಮದ್ವೆ ಆದ ಸುಮಾರು ವರ್ಷಗಳ ನಂತರ ಮಕ್ಕಳಾಗಿ ಇತ್ತೀಚೆಗೆ ಅವ್ರಿಗೂ ಕೂಡ ಮದ್ವೆ ಮಾಡಿದ್ರ. ಎಲ್ಲಿ ಮದ್ವೆ ಮಾಡಿದಿರಾ?
0: ಇಟ್ನಕ್ ಮಾಡಿದೀನಿ, ಇಟ್ನಕ್ ಮದ್ವೆ ಮಾಡಿದೀನಿ.
1: ವಯಸ್ಸಾದ ಜೀವನ ಎಲ್ರು ಕಷ್ಟ ಅಂತಾರೆ, ಈ ನಿಟ್ಟಿನಲ್ಲಿ ನಿಮ್ಗೆ ಹೆಕ್ ಸಾಕ್ತಾ ಇದೆ?
0: ನಮ್ಗೆ ಏನೇ ನೋಡ್ತಿದಾರೆಲ್ಲ ಈ ಜೀವನ ಕಳೆಯದ, ಈ ತರ ಜೀವನಲ್ಲಿ ಕಾಕ ಹೋಯ್ತೀವಿ. ಹಿಂಗ ಆಗ್ಬಿಟ್ಟದ ಪರಿಸ್ಥಿತಿ ನಮ್ಗೆ. ಆ ಹೆಣ್ಮಗಳದು ಏತಿ ನಮ್ಗ ಹಿಂಗ ಆಗ್ಬಿಟ್ಟದ.
1: ಅವಳು ಮೊದ್ಲೆಲ್ಲ ಏನ್ ಕೆಲಸ ಮಾಡ್ತಿದ್ರಿ ನೀವು?
0: ನಾವ್ ಹೇಳಿನೂ ಕುಡುಗಲ್ಲಿ ಕಾಫಿ ಬುರ್ತಿನೂ, ಕಚಡ ಹೊಡಿತೀನು, ಈ ಮಳೆಗಾಲದಲ್ಲಿ ಗೊಬ್ಬರ ಹಾಕ್ತಿನ್ನು, ಬಾಳ ಹಿಂಸ ಪಡ್ತೀನೋ ಅಲ್ವಾ, ಇದೊಂದು ಹುಡುಗಿ ಓದಿಸ್ಬೇಕಲ್ಲ ಅಂತ ಅಲ್ಲೇ ಕುಡುಗಲ್ಲೇ ಹಾಕೊಂಡು ಓದಿಸ್ತೀನೋ.
1: ಇದ್ದಕ್ಕಿದ್ದಂಗೆ ಕೊಡುಗೆ ಏನಕ್ಕೆ ಹೋದ್ರಿ ನೀವು?
0: ಹುಡುಗ ಅಂದ್ರ ಪಾಪು ಚೆನ್ನಾಗಿತ್ತ, ಪಾಪು ಚೆನ್ನಾಗಿದ್ದು ಒಂದು 7 ವರ್ಷದ ಪಾಪು ಅದು. ಅದೇನೋ ಹೋಯ್ತು, ಜ್ವರ ಬಂದ್ಬಿಡ್ತು. ಜ್ವರ ಬಂದಾಗ ಏನ್ ಮಾಡಿದ್ನು, ಆಸ್ಪತ್ರೆಗೆ ಎತ್ಕೊ ಹೋಯ್ತೀನಿ, ಆಸ್ಪತ್ರೆಗೆ ಜರ್ಕ ಜರ್ಕ ಒಯ್ದು ಎತ್ಕೊ ಹೋಯ್ತಿದ್ಲಿ. ಗ್ಯಾಂಡಿಸ ಬಿಡ್ತು ಹುಡುಗಿಯಾಗ. ಈಗ ಗ್ಯಾಂಡಿಸ್ ಮಾಡಿದ್ರೆ ಏನ್ ಮಾಡೋದು, ಜ್ವರ ಆರಾಗಿಲ್ಲ, ಜ್ವರ ಆರದ್ರ ಗ್ಯಾಂಡಿಸ್ ಆರಾಗಿಲ್ಲ. ಹಂಗ ಮಾಡಿ ಏನ್ ಮಾಡಿದ್ನು, ಒಬ್ರು ತಪ್ಪು ದುಡ್ಡು ಇಲ್ದಾಗೈತು ಆಸ್ಪತ್ರೆ ತಪ್ಪ ಹೋಗಾಕ, ಒಂದ್ 200 ರೂಪಾಯಿ ಕೊಡುವಂತ ಒಂದ್ ಹುಡುಗಿ ಕೈಲಿ ಇಸ್ಕೊಂಡು ಮಾರ್ನಿಂಗ್ ಬಂದು ಆಸ್ಪತ್ರೆದಿಂದ 150 ಕೊಡಕ್ ಹೋದ್ನು ಅವ್ರಗ. ಇನ್ನ ಇವತ್ತಿಲ್ಲ, ದಾರಿಲಿ ಕಾಣಗಂಟ ಮನೆಯಲ್ಲದ ಇವತ್ತು ತಕಬಂದು ಕೊಡ್ತೀನಿ, 250 ಹೋಗುವ ಬಳಸ್ಕೊಬಿಟ್ಟಿವ ಅಂತ ಕೊಡಕ್ ಹೋದ್ನು. ಬಾಯಿ ಬಂದು ಬೋದ್ಬಿಟ್ಲು ಅವಳು, ಇದು 50 ರೂಪಾಯಿಗ ಬೋಗಳ್ನೆಲ್ಲ ಬೋದ್ಬಿಟ್ಲಲ್ಲ ನನ್ ಮಗಳು ಸಾಕಕ್ಕ ಪಾಪನ. ಇಲ್ಲಿದ್ರೆ ಇದೇ ಪರಿಸ್ಥಿತಿಲಿ ಸಾಲ ಕೈ ಒಡ್ಬೇಕಾ ಬಂದ್ಬಿಟ್ಟು ಪಾಪನ ಎತ್ಕೊಂಡು ಹೊಂಟದ್ದು ಕೊಡುಗ. ಅಲ್ಲಿ ನಿಮ್ಮಂತವ್ರ ಬಾಕಲ್ ಗಣಿ ಓ ರೊಟ್ಟಿ ಬಾಕಲ್ ಗಣಿ ಅದ ಮುಗಿಸ್ಕೊಂಡು ಆ ಕುಡುಗನಿಗೆ ಇಕ್ಕೊಂಡು ಆಗ ಅವರ ಒಟ್ಟವ್ರು ಎತ್ಕೊಂಡು ಇಲ್ಲೇ ಶಾಲೆಗೆ ಸೇರ್ಸ್ಕೊಳ ಅಂದ್ಬಿಟ್ಟು ಇಲ್ಲೊಂದ 6ನೇ ಕಳಸ 7ನೇ ಕಳಸ ಗಂಟ ಓದ್ತರು. ನನ್ನ ತಮ್ಮದಿರು ಇನ್ನು ನನ್ನ ತಮ್ಮದಿರು ಎಡ್ತಿರು ಬಂದಾಗ ಮಾಡ್ದಾರ ಅಂದ್ಬಿಟ್ಟು ನನ್ನ ತಪ್ಪಿಗೆ ಕರ್ಕೊಂಡ್ಬದಿ ಕುಡುಗ. ಅಲ್ಲೇ ಕುಡುಗಲ್ಲಿ ಅವಳು ಓದ್ತಿದ್ದ, ಆಗ ಊರಿಗೆ ಕರ್ಕೊಂಡು ಆಗ ನಾನು ಇಲ್ಲಿಗೆ ಬಂದ್ಬಿಟ್ಟು ಬಂದು ಇಲ್ಲೂ ಓದ್ತಿದ್ದ. ಹಂಗೆ ಇತ್ತಿದ್ದು ಊರಿಗೆ ಬಂದು ಗೇಯಕ ಹೋದ್ನು, ಒಂದು ಕಣ್ಣು ಪೋತಿ ಗಂಡಾಗಿ ಜಾಸ್ತಿ ತೊಳ್ಬಿಟ್ಟಾಗಾಯ್ತು. ಬಿದ್ದದೇ ಬಂದದ್ದು ಕೈ ನೋಗೋಯ್ತು, ಕೈ ನಗೋಗಿ ಕಾಲು ನಗೋಯ್ತು. ಆಗ ನನ್ನ ಹುಡುಗ ಎತ್ಕೋಗಿ ಕಾಳುಗಳೇ ಕಟ್ಟಾಕ್ಸ್ಕೊಬಂದ್ರು. ಆ ಕೈ ಒಟ್ಟು ಕಟ್ಟಾಕ್ಸ್ಕೊಬಂದು 3ನೇ ದಿವಸಕ್ಕೆ ನಮ್ಮ ಯಜಮಾನ್ಗ ಸೋಕಾಗೋಯ್ತು. ಅವ್ರು ಎತ್ತಾಡಬೇಕಲ್ಲ, ಹೊರಕ್ ಹೋಗಕ್ಕಾಗಲ್ಲ, ಏನಿಲ್ಲ ಮುನ್ಗೋಯ್ತರು, ಅವ್ರು ಎತ್ತಾಡ್ಬೇಕು ನಂಗೆ ಕೈ ಬಿಟ್ಟೋಯ್ತು. ಹಂಗಾಡಿ ಎತ್ತಾಡಿ ಎತ್ತಾಡಿ ಎತ್ತಾಡಿ ತಾತ ಮತ್ತು ತಾತ ಮತ್ಗ ಒಂದೇ ಸಲ ಒಂದೇ ಸಲ 3 ಸತಿ ಆಗೋಯ್ತು ಸೋಕು. ಮಾತೇ ಇಲ್ಲಿ ಬರ್ದಾಗ ಹೋಯ್ತು, ಮೆಟ್ರಿಗೆ ಹೊಡೆದ್ಬಿಟ್ಟು ಊಟ ಮಾಡೋಕ್ಕಾಗದೆ ಒಂದ ತಿಂಗ್ಳೇನೆ ಇದ್ರು ಮೆಟ್ರಗಾಯ್ತಲೆ ಹತ್ತಿರು.
1: ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸಿದ್ರೆ ಏನಂಗಾಯ್ತು? ಈಗ ಕೊಡಗಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಕೂಲಿ ಎಷ್ಟು ಕೊಡ್ತಿದ್ರು ಅಲ್ಲಿ?
0: ಆ ಕೊಡ್ತಿರು ನಾವು ಸೇರ್ದಾಗ 40 ರೂಪಾಯಿ 30 ರೂಪಾಯಿ ನಿಂದು ಗೆದ್ನು. ಈಚೆಗ ಒಂದ್ 200 ರೂಪಾಯಿ ಮಾಡಿದ್ರು, ಅಷ್ಟಕ್ಕೆ ನಾವು 3ನೇ ಸೇರ್ಕೊಂಡು. ಕಾಫಿ ಹಣ್ಣು ಹುರಿದ್ರೆ ಕೆಜಿ ಲೆಕ್ಕ ಅನ್ನೋರು, 7 ರೂಪಾಯಿ ಹಾಕ್ತೀವಿ ಅನ್ನೋರು, 1.5 ಹಾಕ್ತೀವಿ ಅನ್ನೋರು. ಅಯ್ಯೋ ಸಿ ಕಷ್ಟ ಬಿದ್ದಿದೀವ, ಇನ್ನೇನ್ ಮಾಡೋ ಜೀವನ ಕಳಿಬೇಕಲ್ಲ, ಕೊಟ್ಟೆಷ್ಟು ಕೈ ಒಡೋದು.
1: 2 ರೂಪಾಯಿ 3 ರೂಪಾಯಿ ಜೀವನ 40 ರೂಪಾಯಿ ಜೀವನ ಸಾಕ್ತಿತ್ತ,
0: ಏನ್ ಮಾಡ್ತಾರೆ? ಆಗ ರೇಷನ್ ಓಸಿ ಕಡಿಮೆ ಇತ್ತು, ಸೇರ್ಗ ಒಂದ 10 ರೂಪಾಯಿ 20 ರೂಪಾಯಿ ರೇಷನ್. ಈ ಕೆಜಿಗ ಒಂದ್ 1/2 ಕೆಜಿ ಅಕ್ಕಿಗ ಒಂದ 20 ರೂಪಾಯಿ 15 ರೂಪಾಯಿ 10 ರೂಪಾಯಿ ತಗತಿರು. ಅವಾಗ ಹೆಂಗ ಜೀವನ ಕಳ್ಕೊಬತ್ತೀನು? ಇವಾಗ ಎಲ್ಲ ರೈಟ್ ಇರ್ಕೋತು, ಕೂಲಿನೂ ಇರ್ಕೋತು, ನಮಂಗೆ ಏಕೆ ಆಗಲ್ಲ. ಕಾಲ ಕೈನಕ ಕಣ್ ಕಳ್ದೆ ಕೂತ್ಕೊಂಡು ಬತ್ತಿನ ನಟಿಗೆ ಹೋದ್ರ 4 ಗಂಟೆ ರಾತ್ರಿಗೆ ಹೋಯ್ತೀನಿ, 4 ಗಂಟೆ ರಾತ್ರಿಗೆ ಹೋಯ್ತೀನಿ. ಕೋಲಾರ ಗಾಡಿ ಬರಗಂಟ 3 ಎಕರೆ ಪೈರು ಕಳ್ತೀನಿ, 3 ಎಕರೆ ನಾಟಿ ಹಾಕ್ತೀನಿ. ಬೆಳಗ್ನ 5 ಗಂಟೆ ಅಷ್ಟೊತ್ತಿಗೆ ಹೋಗಿ ಹಂಗೇದ್ರು ನಮಗೆ ಬೀಳ್ತಿದ್ದೆ ಇಷ್ಟ 5 ಸೇರ 3 ಸೇರ ಭತ್ತ ಬೀಳ್ತಿದ್ದು. ಅದೇ ಗದ್ದೆ ನಾಟಿ ಮಾಡಕ್ಕೋ ಅಂತ 4 ಗಂಟೆ ರಾತ್ರಿಗೆ ಎದ್ದೋಗಿ ಮನೇಲಿ ಅಲೋನ್ ಮಾಡ್ಬಿಟ್ಟು ಆ ಪೈರು ಕಿತ್ತು ನಾಟಿ ಮಾಡಿದ್ರ ಗೌರಿ ಗಂಟ ಗೆದ್ರು 7 ತಿಂಗಳ ಗೆದ್ರು 200 ರೂಪಾಯಿ ಬರೋದೇ ಬಲ್ಗುದ್ದು ನಮ್ಗೆ ಅವಾಗ. ಇವಾಗೇನ ಒಂದ್ ವಾರ ಗೆದ್ರು 10,000 ತಕೊಂಡು 20,000 ತಕೊಂಡು ಅಂತಾರೆ.
1: ಆಗ ಕೂಲಿಗೆ ತುಂಬಾ ಕಡಿಮೆ ವೇತನ ಇರ್ತಿತ್ತು, ಆದಾಯ ಏನಂತ ಕಡಿಮೆ ಕೊಡ್ತಿದ್ರು.
0: ಗದ್ದಾಗ ದುಡ್ಡು ಕೇಳಕ್ ಹೋದ್ರ 150 ಕೊಡ್ತೀವಿ, 100 ಕೊಡ್ತೀವಿ, ಎಕರೆ ಅಂತಿರು ಅಂತಿರು. ಇವಾಗ 5,000 8,000 3,000 4,000 ಕೇಳ್ತಾರ ಗದ್ದಲ್ಲಿ. ಅದರಿಂದ ಅವ್ರಿಗೂ ಕೂಲಿ ಜಾಸ್ತಿ ಬೀಳ್ತಿತ್ತು.
1: ನೀವು ಕೂಲಿಗೆ ಹೋಗ್ತಿದ್ರಲ್ಲ, ಏನೇನೆಲ್ಲ ಕೆಲಸ ಮಾಡ್ತಿದ್ರಿ ಅವಾಗ?
0: ಅದೇ ಕೂಲಿ ಮಾಡೋದು ಅಂದ್ರ ಕುಯಿಲ್ ಕುಯ್ತೀನಿ, ನಾಟಿ ಮಾಡ್ತೀನಿ, ಕಳೆ ಕೀಳ್ತೀನಿ, ಈ ಗೊಬ್ಬರ ಗೋಡ್ನೆಲ್ಲ ಹಾಕ್ತೀನಿ, ಹತ್ತಿ ಬಿಡಿಸ್ತೀನಿ. ಇವಾಗ ಕುಡುಗ್ ಹೋದ್ರ ಕಾಫಿ ಹಣ್ಣು ಹುಡ್ತೀನಿ, ಮೆಣಸು ಕುಯ್ತೀನಿ, ಕಚಡ ಹೊಡಿತೀನಿ, ಗೊಬ್ಬರ ಹಾಕ್ತೀನಿ, ಅದೆಲ್ಲ ಮಾಡ್ತೀನಿ ಅಲ್ಲಿ.
1: ಎಲ್ಲ ವಿಭಿನ್ನವಾಗಿತ್ತಿರ್ತು ಕೆಲಸ. ಎಷ್ಟು ಗಂಟೆಗೆ ಹೋಗ್ತಿದ್ರಿ ಕೆಲಸಕ್ಕೆಲ್ಲ?
0: ಬೆಳಿಗ್ಗೆ ಅಲ್ಲಿ ಹುಡುಗಲು ಹೋಯ್ತಿದ್ದು 8 ಗಂಟೆ ಕಡಿತೀನಿ, ಬೆಳಗ್ಗೆ ಸಾಯಂಕಾಲ 5 ಗಂಟೆ ಬಿಡ್ತಿರು. ಅಷ್ಟು ಕೊಡ್ತಿರು ಕೂಲಿ ನಮ್ಗೆ. ಹಾಗೇನ ಹಂಗಾನೆ
1: ಈ ದವಸ ಧಾನ್ಯಗಳೇನು ಬೆಳಿತಿರ್ಲಿಲ್ವಾ?
0: ನಮ್ಗೆ ಜಮೀನೇ ಇಲ್ವಲ್ಲ, ಎಲ್ಲಿ ಬೆಳೆಯ ನಮ್ಮ ಜಮೀನಲ್ಲಿ? ಹಿಂದೆ ಕೂಲಿ ಮಾಡ್ತಾ ಕಾಲ ಕಳ್ಕ ಬಂದ್ವಲ್ಲ, ನಮ್ಮ ಜಮೀನು ಇಲ್ಲ, ಮನನು ಇತ್ತಿಲ್ಲಾಗ. ಅಲ್ಲಿ ಇಲ್ಲಿ ಅವ್ರ ಮನ ಇವ್ರ ಮನ ಬಾಡಗ್ಗ ಬೋಗ್ಗಕ್ಕ ಜೀವನ ಕಳಿತೀನಿ. ಆವಾಗ್ಲಿಂದ
1: ಸ್ವಂತ ಮನೆ ಇದೆಯಾ?

0: ಇಷ್ಟೆಲ್ಲ ಗುಳ್ಕಡಗೊಂದು ಸ್ವಂತ ಮನೆ ಅದನ್ನ ಏನಿತ್ತದೆ ಈಗ ಮಳೆಯೆಲ್ಲ ಮನೆಯೆಲ್ಲ ನೀರು ನಿಂತಿದ್ದೆ ನಾ ಹೋಗಿ ಗೋರಾಕ್ಬೇಕು. ಈಗಲೂ ನೆನೆಯಾರ ಇಲ್ಲ ಮನೆ ಎಲ್ಲ ಸುರಿತದ. ಮಾಡ್ಕೊಡೋರು ಇಲ್ವಲ್ಲ ಇದು ಇಲ್ವಲ್ಲ ಅದಕ್ಕೆಲ್ಲ ಸುರಿತದ. ಈಗ ಸಾಯಂಕಾಲ ಹೋಗಿ ಎಲ್ಲ ಪಾತ್ರೆ ಇಟ್ಬಿಟ್ಟು ಬಂದಿನಿ. ಸಾಯಂಕಾಲ ಹೋಗಿ ಪಾತ್ರೆ ಎತ್ತ ಸುರಿದ್ಬಿಟ್ಟು ಅದನ್ನೆಲ್ಲ ಓಡಿಸ್ಬೇಕು. ಈಗ
1: ಈಗ ನಿಮ್ಮ ಕಾಲದಲ್ಲಿ ಹಗ್ಗವಾಗಿರ್ತಿತ್ತು ಸಾಮಾನುಗಳ ಬೆಲೆ ಅಂತ ಹೇಳ್ತಿದ್ರು ಈಗ ತಾನೆ. ಏನೇನೆಲ್ಲ ಸಾಮಾನ ತಗೋತಿದ್ರಿ ನೀವು?
0: ಆವಾಗೇನಿತ್ತು ರಾಗಿ ಭತ್ತ ಜೋಳ ನವಣ ಶಾಮ್ಗ ಅತ್ತನೇ ಜಾಸ್ತಿ. ಅವಾಗ ಆಗ ಉಚ್ಚಳ ಬೆಳಿತಿರು, ಆಮೇಲೆ ಸೆಣಬು ಬೆಳಿತಿರು. ಇವಾಗ ಏನ್ ಬೆಳೆದ್ರು ಅದೆಲ್ಲ ಬೆಳೆಯದೇ ಇಲ್ವಲ್ಲ, ಅವೆಲ್ಲ ಬೆಳೆಯದೇ ಇಲ್ಲ ಇವಾಗ. ಈಗೇನ ಇದೆಂತ ಜೋಳ ಅಂತ ಇವು ಹೂ ಅಂತ ಕಬ್ಬು ಅಂತ ಗೇಲ್ ಅಂತ ಅಂತ ಹಾಕತ್ತಾರ. ಆಗನ ಪಸಲು ಈಗೆಲ್ಲ ಹಾಕ್ತಾರ ಅಂತ.
1: ನಿಮ್ ಕಾಲದಲ್ಲಿ ಅವನ್ನೆಲ್ಲ ಹಾಕ್ತಿದ್ರ?
0: ಆವಾಗ ದನಿನ ಗೊಬ್ಬರ ಎತ್ನೀರು. ಇವಾಗೆಲ್ಲ ಎಲ್ಲ ಮಿಷಿನೇ, ಆಮೇಲೆ ಹೊಲಕ್ಕೆಲ್ಲ ಬರೀ ಗೌರ್ಮೆಂಟ್ ಗೊಬ್ಬರೇ. ಈಗ ಊಟ ನೀವೇನೇ ಮಾಡಿದ್ರು ರುಚಿ ಇಲ್ಲ. ಆವಾಗ ಸುಟ್ಟು ಮೆಣಸಿ ಕಸಿಬಿಟ್ಟು ಉಪ್ಪೆಸರು ಮಾಡಿದ್ರು ಗಮ ಗಮನ ಅಷ್ಟು ಚಂದ ಆಯ್ತಿತ್ತು. ಇವಾಗ ಗ್ರಣಿ ಹಾಕಿದ್ರು ರುಚಿ ಬರಲ್ಲ. 12 ರೋಗ ಸೇರ್ಕತ್ತು ಜನಗಳ್ಗ. ಹಂಗಾಗೋಯ್ತು ಹೇಳಿ.
1: ನಿಮ್ಮ ಕಾಲದಲ್ಲಿ ಆತರ ವ್ಯವಸ್ಥೆಗಳಿತ್ತು, ಆ ವ್ಯವಸ್ಥೆ ತಕ್ಕನಾಗ ಜೀವನ ಮಾಡ್ತಿದ್ರಿ. ಈಗ ನಿಮ್ ಕಾಲದಲ್ಲೆಲ್ಲ ತುಂಬಾ ಯಥೇಚ್ಛವಾಗಿ ಊಟ ಮಾಡ್ತಿದ್ರಿ, ಶಕ್ತಿಯುತವಾಗಿರ್ತಿದ್ರಿ, ಯಾವ್ದೇ ಕಷ್ಟ ಕಾಯಿಲೆಗಳನ್ನ ಇರ್ತಿರ್ಲಿಲ್ಲ. ಇದ್ರ ಗುಟ್ಟ ಏನಂಚಿ ಏನ್ ತಿಂತಿದ್ರಿ ಅವಾಗೆಲ್ಲ?
0: ಆವಾಗ ಏನಪ್ಪ ಒಂಚೂರ್ ಮಜ್ಜಿಗೆ ಮೊಸರು ತಂಗಳು ಮುದ್ದೆ ತಿನ್ಕ ಕೆಲ್ಸ್ಕೊಯ್ತೀನಿ ನಾವು ತಂಗಳು ಮುದ್ದೆ. ನಮ್ಗೆ ಆವಾಗ ಕಾಫಿನೂ ಇಲ್ಲ, ಈಗ ಕಾಫಿ ಅಂತ ಅನ್ನೆಡ್ ತಿಂಡಿ ಅಂತ ಅಂಕ ಮಾಡ್ತಾರ. ಆವಾಗ ಬೆಳಗ್ಗೆ ಎದ್ದ ಅಂದ್ರೆ ಮಗ ತೊಳೆದಂದ್ರೆ ತಂಗಳು ಮುದ್ದೆ ತಿನ್ಕೊ ಹೋಯ್ತೀನಿ ಅಷ್ಟೇ. ನಮ್ಮ ಊಟ
1: ಅನ್ನ ಏನು ಇರ್ಲಿಲ್ವಾ ಅವಾಗ?
0: ಅವಾಗ ಅನ್ನ ಸಿಕ್ಕದೇ ಬಲ್ಗುದು ಎಲ್ಲಿ. ಆಗಾಗ ಅದಿಲ್ಲ, ಭತ್ತ ಬತ್ತಿತ್ತಿಲ್ಲ, ಅಕ್ಕಿ ಕೊಡ್ತಿತ್ತಿಲ್ಲ. ಅಂಗಡಿಲಿ 1/2 kg ಅಕ್ಕಿ ತಕೋಬೇಕು ಅಂದ್ರ 20 ರೂಪಾಯಿ ಕೊಡಿ 10 ರೂಪಾಯಿ ಕೊಡಿ ಅನ್ನೋದು. ಅದ್ ತಕೊಂಬಂದು ಯಾರೇನು ತಿನ್ನಕ್ ಆಯ್ತಿತ್ತು? ಕೊಂಡ್ಕೊಂಡು ರಾಗಿ ಮುದ್ದೆ ತಿಂತೀನಿ. ಬೆಳಗ್ಗೆ ಹೊತ್ತಂತೆ ಎದ್ದು ತಂಗಳು ಮುದ್ದೆ ತಿನ್ಕ ಕೆಲ್ಸ್ಕೊಯ್ತೀನಿ. ಕೂಲಿಗ
1: ಸೊಪ್ಪು ಸಿದೆ,
0: ಸೊಪ್ಪು ಸೋದೇನೆ ಅದೇ ಒಂದು ಸೊಪ್ಪು ಕುಯ್ಕೊಬತ್ತೀನು. ಯಾವ ಸೊಪ್ಪು ಸಿಗುತ್ತ? ಅದ ಗಣಕ ಸೊಪ್ಪು, ಆಗ ಅಣ್ಣ ಸೊಪ್ಪು, ಗುರ್ಜ ಸೊಪ್ಪು, ಹಾಗೇನು ಜಾಸ್ತಿ ಅದೇ. ಇವಾಗೇನೆ ಬೆಳಿತಾರ ಇವಾಗ ಪ್ರತಿಯೊಂದು ಸೊಪ್ಪನು. ಇವಾಗ ದುಡ್ಡು ಕೊಂಡ್ಕೋತೀವಿ,
1: ದುಡ್ಡು ಕೊಂಡ್ಕೋತಿರ್ಲಿ,
0: ದುಡ್ಡು ಸೊಪ್ಪು ಕೊಂಡ್ಕತ್ತಿತ್ತಿಲ್ಲ ಬಿಡಿ. ಹೊಲ್ಕಣಿ ಕೂಲಿ ಹೋಯ್ತೀನಿ, ಹೊಲ ಅಲ್ಗಣ್ ಕುಯ್ಕೊಬತ್ತೀನಿ. ಸೌದು ಅಂದ್ರೆ ಬೆಳೆದಲ್ಲಿ ಸೌದ ನಿಂತಿರ ಮರ ತಿಳ್ಕೊಂಬ ಕೊಡ್ತೀವಿ ಅಡ್ಗ ಮಾಡಕ. ನಮ್ಗ ಹಸಿ ಮರನ ಹೊಲಲಿ ಮಾಡ್ಕಲಿ ಅಡ್ಗ ಮಾಡ್ತಿದ್ವು ಅವಾಗ, ರಾಗಿ ಕಲರ್ ರಾಗಿ ಬಿಸ್ಕೊಂಡು. ಇವಾಗ ಎಲ್ಲ ಪ್ರತಿಯೊಂದು ಮನ್ಗ ಸಾಗರ ಒಳಗೆ ನೀರು ಹೊಡ್ತೀನಿ ಈ ಬದಿ ಒಳಗ ಊತ್ಕೊಂಡು. ಇವಾಗ ಬಾಕ್ಲ ಮುಂದೆ ಪೈಪ್ ಕೊಟ್ರು ಅನ್ನಲ್ಲಿದ್ರು ಮನೆ ಒಳಗ ಪೈಪ್ ಕೇಳ್ತಾರ. ಈಗ ಮಿಷಿನ್ ಅಂತ ಕುಕ್ಕರ್ ಅಂತ ಸ್ಟೌವ್ ಅಂತ ಗ್ಯಾಸ್ ಅಂತ ಅಂತ ಎಲ್ಲ ಬಂದ್ಬಿಡ್ತು. ಆವಾಗೆಲ್ಲ ಮಡ್ಕ ಯಾವ ರೋಗ ಹೋಯ್ತಿಲ್ಲ. ಈಗ ಇವನ್ನೆಲ್ಲ ಕೊಟ್ರೆಲ್ಲ 12 ರೋಗ ಮುನ್ಸನ್ಗ. ಏನ್ ಹೇಳಿ ರಾಸನ್ ಎಲ್ಲ ಅವೆಲ್ಲ ಹಿಂಡ್ಕತ್ತವ ಬೆಂಡು ನಾವು ಸೋಗ್ತು ಅಂದ್ರೆ ಬಿದ್ಕತ್ತು ಅಂದ್ರೆ ಮುರಿದೋಯ್ತವ.

0: ನಿಮ್ ಕಾಲದಲ್ಲಿ ದವಸ ಧಾನ್ಯಗಳನ್ನ ಬೆಳಿತಿದ್ವಿ ಅಂತ ಹೇಳ್ತಿದ್ರಿ, ಆ ದವಸ ಧಾನ್ಯಗಳನ್ನ ಪುಡಿ ಮಾಡಕ್ಕೆ ಯಾವ ತರ ಮಾಡ್ತಿದ್ರಿ?
1: ಅದೇ ರಾಗಿ ಕಲ್ಲಲ್ಲಿ ಬೀಸ್ತೀನೋ, ರಾಗಿ ಕಲ್ಲಲ್ಲಿ ಬೀಸ್ತೀನೋ ಕುಡ್ತೀನೋ ಒಳ್ಳೆಯಲ್ಲಿ. ಇವಾಗ ಯಾರು ಕುಡ್ತಾರು? ಇವಾಗ ಯಾರು ಬೀಸ್ತಾರು? ಕೈಲಿ ಅನ್ಕೋತೀನೋ. ಈಗ ಯಾರು ಅಂದರು ಮಿಲ್ ಗೊತ್ಕೋತಾರ ವನಿಸಕ್ಕ? ನಾವು ಕೈಲು ಅನ್ಕೋತೀನೋ. ಆ ಪರಿಸ್ಥಿತಿಲಿ ಜೀವನ ಕಳೆದ್ನು. ಈಗಿನವ್ರು ಜೀವನ ಕಳೆದಾರ, ಅತ್ತಮ್ಮದಿರು ಬಾವಮ್ಮದಿರು ಅಂದ್ರೆ ಎದ್ಕೊಂಡು ನಡಿತೀನೋ, ನಾವು ಗಾಣದಿರು ಕಂಡ್ರೆ ಅಷ್ಟು ಊರ್ಕೆ ಎದ್ರಕತ್ತೀನೋ. ಅಂತ ಜೀವನ ಕಳೆದ್ನು ನಾವು. ಇವಾಗ ಹಂಗ ಕಳೆದಾರ ಹಂಗ ಜೀವನ.
0: ನಿಮ್ಮ ಕಾಲದಲ್ಲಿ ಒಂದು ಭಯ ಭಕ್ತಿ ಅನ್ನೋ ವಾತಾವರಣ ಇತ್ತು. ಈಗ ನಿಮ್ಮ ಊರಿನಲ್ಲಿ ವಿಶೇಷವಾಗಿ ಯಾವ ಹಬ್ಬ ಮಾಡ್ತೀರಿ?
1: ನಮ್ಮೂರಲ್ಲಿ ಮಾರಿಕೊಂಡ ಮಾಡ್ತಾರ, ಮಾಧವಿನ ದೇವಸ್ಥಾನ ಇಲ್ಲಿ ಇದು ಕೊಂಡ ಮಾಡ್ತಾರ. ಇನ್ನು ಬೇರೆ ಹಬ್ಬನೆಲ್ಲ ಸುಮ್ಸುಮರ ಮಾಡ್ತಾರ. ದೂರ ಮಾಡದೆ ಮಾದೇಶ್ ಕೊಂಡ ಸಾಗರ ಮಾರಿಕೊಂಡ. ನಮ್ಮೂರಲ್ಲಿ
0: ಸುತ್ತಮುತ್ತ ಹಳ್ಳಿಗಳೆಲ್ಲ ಸೇರ್ಕೊತಾವ ಅಥವಾ ನೀವೊಬ್ಬರೇ ಮಾಡ್ತೀರಿ?
1: ಏ ಬರ್ತಾರ, ಎಲ್ಲ ಊರವರು ಬರ್ತಾರ. ಅವ ಮಾಡೋದು ನಮ್ಮೂರವರೇ, ಆದ್ರೆ ಜಾತ್ರಾ ದೇವಲ್ಲ ನೋಡಕ ಮಾಡಕ ಪೂಜಕ ಎಲ್ಲ ಊರವರು ಬರ್ತಾರ. ಈಗ ಹೆಣ್ಮಕ್ಳು ಮಾಡಾರಲ್ಲ ಅವ್ರನ್ನೆಲ್ಲ ಕರೀಸ್ತಾರ, ಅವ್ರ ಕಡೆ ನೆಂಟರೆಲ್ಲ ಬರ್ತಾರ, ಎಲ್ಲ ಬರ್ತಾರ.
0: ಯಾವ ಹಬ್ಬ ವಿಶೇಷವಾಗಿ ನಿಮ್ಮೂರಲ್ಲಿ ಈಗ ಗೌರಿ ಹಬ್ಬ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದ್ರ ವಿಶೇಷತೆ?
1: ಅದೇ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳನ್ನ ಕರಿತೀವಿ. ನಮ್ಮ ಮನೇಲಿ ಏನ ಕೈಲಿ ಅದಷ್ಟು ತಂದು ಕೊಡ್ತೀವಿ ಮಕ್ಳಿಗೆ, ಅವ್ರಿಗೆ ಏನ್ ಬೇಕೋ ತಿಂಡಿ ತೀರ್ಥ ಮಾಡ್ಕೊಂಡು ಕೈಲಿ ಅದಾದ ಆ ದೊಡ್ಡವರು ಒಂದು ಸರ್ವತನ ನಾವೊಂದು 500 ರೂಪಾಯಿ 300 ರೂಪಾಯಿ ನಮ್ಮ ಬಡಸ್ತಾನಕ್ಕೆ ತತ್ತೀವಿ ಮಕ್ಳಿಗೆ, ಇರೋದು ಉಟ್ಕೊಂಡು ತಿನ್ಕೋ ಹೋಗ್ಯಾವ ಅಂತೀವಿ. ಅಷ್ಟೇ ನಮ್ಮ ಮಕ್ಳ ಪರಿಸ್ಥಿತಿ.
0: ವಿಶೇಷವಾಗಿ ಗೌರಿ ಹಬ್ಬನು ಕೂಡ ಮಾಡ್ತೀರಾ, ತುಂಬಾ ನಿಯಮ ನಿಷ್ಠೆಯಿಂದ ಮಾಡ್ತೀರಾ. ಈಗ ಹಿಂದೆಲ್ಲ ಮಕ್ಳು ಸಾಕೋದು ತುಂಬಾ ಕಷ್ಟ, ಈಗ ನಿಮ್ಗೆ ಒಬ್ಬ ಮಗಳು ಅಂತ ಹೇಳಿದ್ರಿ, ಈಗ ಸಾಕೋಕೆ ಕೊಡಗು ತನಕ ಹೋದ್ರಿ.

0: ಅಂತ ಹೇಳಿದ್ರಿ, ಹೇಗಿತ್ತು ಆ ಕಷ್ಟ ಎಲ್ಲ?
1: ಅಯ್ಯೋ ಆಗಿನ ಕಷ್ಟ ಹೇಳಿದ್ರಿ, ಅದು ಕೇಳಿದ್ರಿ. ಹಿರಿಯಕ್ಕೆ ಮನಿಲ್ಲ, ಬಾಳ್ತನ ಮಾಡಕ್ಕ ಜನ ಇಲ್ಲ, ಹಂಗ ಮಾಡ್ತಿರು. ಇವಾಗ ಏನ ಒಂದೊಂದ್ ಮಕ್ಳಿಗೆ ಎರಡು ಮಕ್ಳಿಗೆ ಹಂಗೆ ಕಾಲ ಕಳ್ಕೊಂಡು ಇರೋರು ಮಾಡ್ತಾರ, ಮನೇಲಿ ಇರೋರು ಹೆಂಗಸ್ಗಳು. ಹಾಗ ಯಾರು ಇರ್ತಿರು, ಆಗ ಅವ್ರೇ ಮಾಡ್ಕತ್ತಿರು. ಪಾಪ ತಾಯಿ ಇದ್ರೆ ತಾಯಿ ಮಾಡ್ತಿದ್ದ, ತಾಯಿ ಇಲ್ದೇವ್ರ ಇನ್ ಗಂಡ ಮನೇಲಿ ಅವ್ರೇ ಮಾಡ್ಕತ್ತಿದ್ರು. ಹಂಗ ಆಗಿನ ಕಾಲ ಪರಿಸ್ಥಿತಿ, ಈಗಿನ ಕಾಲ ಪರಿಸ್ಥಿತಿ ಹಿಂಗ.
0: ಪಿಂಚಣಿ ದುಡ್ಡು ಏನಾರು ಬರ್ತಿದ್ಯಾ ನಿಮ್ಗೆ?
1: ಆಗ್ಲಿಂದ ಬಂದಿತ್ತಿಲ್ಲ, ನಮ್ಮ ಯಜಮಾನ್ರ ತಿರೋದ್ರಲ್ಲ, ಅವಾಗ ನಮ್ಮ ಅಳಿನೇ ಮಾಡಿಸ್ತ್ರು. ಬತ್ತಿತ್ತು, ಬತ್ತಿದ್ದು ಸಿದ್ಧಿಸಿ ನಿಂತೋಯ್ತು.
0: ಅಂದ್ರೆ ಯಾವ್ದೇ ಪಿಂಚಣಿ ವ್ಯವಸ್ಥೆ ಈಗ ಬರ್ತಾ ಇಲ್ಲ ಸದ್ಯಕ್ಕೆ. ಈ ಕುರಿತಂತೆ ನಿಮ್ಗೆ ಯಾವ್ದೇ ಆರೋಗ್ಯ ಸಮಸ್ಯೆ ಇಲ್ಲ?
1: ಅದೇ ಕಣವ ಅದಲ್ಲ, ಶುಗರ್ ಅದ, ಬಿ ಪಿ ಅದ, ಅವೇ ಜಾಸ್ತಿ ಇವಾಗ ನಮ್ಗ.
0: ಎಷ್ಟು ವರ್ಷದಿಂದ ಬಂದಿದೆ?
1: ಏ ವರ್ಷ ಏನಾಯ್ತು, ಅದೇ ವರ್ಷ ಅದೇ ಹಿಂಗೆ ಕೂತ್ಕೊ ಕೂತ್ಕೊ ಒಬ್ಳಿ ಐತಿ ಮಾಡ್ತಿದ್ನಲ್ಲ, ಸುಮ್ಮನೆ ಅದೇ ಯಾಕ ಸುಮ್ ಬಿಸ್ಕತ್ತಿದಿ ಬಿಸ್ಕತ್ತಿದಿ. ನಮ್ಮ ತಮ್ಮ ಆಸ್ಪತ್ರೆ ಕರ್ಕೋಗಿ ಚೆಕ್ ಮಾಡ್ಸಂಗಂಟ, ವರ್ಷ ಆಯ್ತು ಶುಗರ್ ಬಿ ಪಿ ಅದವ್ರಿಗ ಅಂತ ಹೇಳಿದ್ರು.
0: ಕಣ್ಣ
1: ಏನ್ ಮಾಡ್ತೀನಿ ಅಂದ್ರ, ಅದಕ್ಕೇನೋ ಮೆಡಿಸಿನ್ ತಗೊಂಡಿಲ್ಲ. ನಾವು ಮೆಡಿಸಿನ್ ತಗೊಳಲ್ಲ, ಊಟನೇ ಕಂಟ್ರೋಲ್ ಮಾಡ್ಬೇಕು ನಾವು. ಊಟಲ್ಲೇ ತೊಂದ್ರೆ ಇಲ್ಬಾರ್ದಾಗ ಜೀವಕ ಮಾಡ ಊಟನೆಲ್ಲ ಬಿಟ್ಬಿಟ್ಟು ನಾವು. ಬೆಳಿಗ್ಗೆ ಏನಂದ್ರ ಮುದ್ದೆ ಮಾಡ್ಕೋತೀವಿ, ಸಾಯಂಕಾಲ ಒಂದ್ ಚಪಾತಿ ಒಂದ್ ರೊಟ್ಟಿ ಹಾಕತ್ತೀವಿ. ಅನ್ನ ಊಟ ಮಾಡಲ್ಲ, ಟೀ ಊಟ ಕುಡಿಯಲ್ಲ, ಅವೆಲ್ಲ ಬಿಟ್ಟು ಹಾಕ್ಬಿಟ್ಟು ನೀವು ಹೇಳ್ತಲೆ, ಇವನ್ನೆಲ್ಲ ಹೇಳ್ತಲೆ. ಸೀತಾಪತ ತಿನ್ಬೇಡಿ ಅಂದ್ರು, ಅವನ್ನೆಲ್ಲ ಬಿಟ್ಟು ಹಾಕ್ಬಿಟ್ಟು ನಾವು. ಹಂಗ ಒಂದ್ ಹೀರಕಾಯ, ಒಂದ್ ಆಗಲ್ಕಾಯ, ಮೂಲಂಗಿ, ಮೆಂತ್ರ ಸೊಪ್ಪು ತಕೊಂಡು ಊರ್ಕಾಗಿರ್ಕೊಂಡು ಇಟ್ಟ ಚಪಾತಿ ಮಾಡ್ಕೊಳ್ಳೋದು, ರೊಟ್ಟಿ ಮಾಡ್ಕೊಳ್ಳೋದು.
0: ಅಂದ್ರೆ ಶುಗರ್ ಬಿ ಪಿ ಇದೆ, ಈ ಕುರಿತಾಗಿ ಯಾವ್ದೇ ಚಿಕಿತ್ಸೆ ತಗೋತೇ ಇಲ್ಲ, ನಿಮ್ಮ ಊಟ ತಿಂಡಿಲೆ ನೀವು ನಿಯಂತ್ರಣ ಮಾಡ್ಕೊಂಡು ಜೀವನ ನಡ್ಸ್ಕೊಂಡು ಹೋಗ್ತಾ ಇದ್ರಿ. ಕಣ್ಣನ್ ಸಮಸ್ಯೆ ಇದೆ ಅಂದ್ರಲ್ಲ,
1: ಅದೇ ಕಣ್ಣು ಅಂದ್ರೆ ಒಂದ ಮಾಡ್ಸಿವಿ, ಇದ ಇದು ಕಾಣಲ್ಲ ಎರಡ.
0: ಎಲ್ಲಿ ಮಾಡಿಸಿದ್ರಾ?
1: ವಿವೇಕಾನಂದ ಆಸ್ಪತ್ರೆದಲ್ಲೇ ಮಾಡಿದ್ ಅಲ್ಲೇ ಕ್ಯಾಂಪ್ ಇಟ್ಟಿದ್ರಲ್ಲ, ಅಲ್ಲಿ ಹೋಗಿ ಮಾಡಿಸ್ಕೊ ಬಂದವು. ನಮ್ಮ ಹುಡುಗಿನ ಇದನ್ನು ಮಾಡಿಸ್ಕೊಡವ ಅಂದಿ. ನಮ್ಗ ಸಿ ತೊಂದ್ರಿ ಸುಮ್ರವ, ಯಾರು ಮಾಡಿದಾರು ನೀನು? ಅಂಗಡಿ ಬಂದ್ಬಿಡ್ತಿದೆ, ಗಾಳಿ ಬಿಡ್ತು ಕುತ್ಕೊತಿದೆ, ಅದೊಂಥರಲ್ಲೇ ಜೀವನ ಕಳೆಯವ. ಈಗಿದ್ದವ್ರು ಇನ್ನೊಂಗಳಿಗಿರಲ್ಲ ಅಂತದ, ಹಂಗ ಆಡ್ಕೊಂಡು ಇದೊಂದು ಮಾಡ್ಸಾರ ಅಷ್ಟೇ.
0: ಈಗ ಮತ್ತೆ ಯಾವ ಕಣ್ ಕಾಣಿಸ್ತಿಲ್ಲ ಅಜ್ಜಿ ನಿಮ್ಗೆ?
1: ಇದು ಎರಡು ಕಣ್ ಕಾಣಲ್ಲ,
0: ಬಲ್ಕಣ್ಣು ಅಂದ್ರೆ
1: ಪೂರ್ತಿ ಕಾಣಲ್ಲ, ಇದು ಪೂರ್ತಿ ತುಂಬರ್ಕು ಕಾಣಲ್ಲ, ಈ ಕಣ್ಣು ಮುಚ್ಕಡ್ರಿ ಕಾಣದೇ ಇಲ್ಲ.
0: ಈಗ ಕಣ್ ಕಾಣಿಸಲ್ಲ ಅಂತ ಅಂತೀರಿ, ಅಂಗಡಿ ವ್ಯಾಪಾರ ಎಲ್ಲ ಹೇಗ್ ನೋಡ್ಕೊತಾ ಇದ್ರಿ ಗೊತ್ತಾಗತ್ತ?
1: ಕಣ್ಣಲ್ಲೇ ಮಾಡೋದು, ಇದೊಂದ್ ಕಣ್ಣಲ್ಲೇ. ಐದ್ ಗಂಟ ಇದುವರೆಗೆಲ್ಲ ಬಾಕ್ಲಾಕ್ ಬಿಡ್ತೀನಿ, ಸಾಯಂಕಾಲ ಗಂಟೆ ಇರಲ್ಲ, ಕಾಣಲ್ವಲ್ಲ ಅದಕ್ಕ. ಇದಕ್ಕೂ ದಾರಿ ಕೊಡಲ್ಲ, ಇದನ್ನು ಕಳತನ ಮಾಡ್ತಾರ ಅಂಗಡಿನ. ಇದನ್ನು ಪಕ್ಕದ ಮನ್ಗಲ್ಲಿ ಮನೆಯೊಳಗ ಅಂಗಡಿ ಅದಲ್ಲ ಹಟ್ಟಿ ಒಳಗ, ಅಂಗಡಿಗೆ ಪೊಟ್ಟನ ಕಟ್ಕೊ ಬರ್ತೀನಿ, ಚೀಲ ಹೊತ್ತು ಕಟ್ಕೊ ಕಟ್ಕೊಂಡು. ಇದನ್ನು ಕೂತ್ಕೊ ವ್ಯಾಪಾರ ಮಾಡಕ್ಕೆ ದಾರಿ ಕೊಡಲ್ಲ ಜನಗಳು. ಈ ಸಾಯಂಕಾಲ ಐದು ಗಂಟೆ ಆಯ್ತು ಅಂದ್ರೆ ಚೀಲ ಕಟ್ಕೊಂಡು ಅಲ್ಲಿ ಹೊತ್ಕೋಗಿ ಹೋಗಿ ಎತ್ಕೋಗಿ ಕಾಣಲ್ವಲ್ಲ, ಮೆತ್ ಮೆತ್ಗ ಅವಿವು ಬತ್ತವ ಅಂತ ಸೈಡ್ಗೆ ಮೆತ್ ಮೆತ್ ಹೋಗಂಟೆ ಏಳು ಗಂಟೆನೇ ಆಯ್ತು ಮನೆ ಸೇರಗಂಟ ನಾನು. ಪುಣ್ಯಕ್ಕೆ ಬೆಳಿಗ್ಗೆ ಒಂದು ಆರು ಗಂಟೆಗೆ ಬತ್ತಿನಿ, ಇಲ್ಲಿ ತಗೊಂಡು ಸೇರಗಂಟೆ ಸೇರ್ಸ ಗಂಟೆ ಹೊತ್ಕೊಬಂದು ಒಂಬತ್ತು ಗಂಟೆನೇ ಆಯ್ತ. ಹಂಗೆ ಆಡ್ಕ ಜೀವನ ಕಳೆಯೋದು.
0: ಈಗ ವಯಸ್ಸಾದ ಜೀವನ, ಒಬ್ಬರೇ ಜೀವನ ಸಾಗಿಸ್ಕೋಬೇಕು ಅಂದ್ರೆ ಇದ್ರ ಜೊತೆಗೆ ಮನೆ ಕೆಲಸನೂ ಹೇಗೆ ಮಾಡ್ಕೋತೀರಾ ನೀವು ನಿಮ್ಮ ಕೆಲಸಗಳನ್ನು?
1: ನಮ್ಮ ಕೆಲಸ ಅದೇ ಕಣಪ್ಪ, ಸ್ನಾನಕ್ಕೆ ನೀರು ಗಿರು ಮಾ ಕಾಯಿಸ್ಕೋಬೇಕು. ಸ್ವಾಮಾರ ಶುಕ್ರವಾರ ಆಯ್ತು ಅಂದ್ರೆ ಒಂದು ಗಂಟೆನೇ ಆಯ್ತ ಮನೆಗಳು. ಏನೇ ಹೇಳಿ, ಒಂದು ಕಣ್ಣು ದಿಷ್ಟಿ ಇರಲ್ವಲ್ಲ, ಆ ಮನೆಗಿನ ಸೀಡ್ತೀವಿ ಅಂತ ಕಾಣಲ್ಲ ಅಂತ ಒಂದು ಮೆತ್ ಮೆತ್ಕಂಗೆ ಆಡೋದು. ಅದ ಮೆತ್ ಮೆತ್ಗೆ ಮನೆ ಸಿಟ್ಬಿಟ್ಟು ಸ್ನಾನಗಿನ ಮಾಡ್ಕೊಂಡು ಜಿಂಕು ಸರಾಗಾದ್ರೆ ಏನಾರ ಆಡೋದು ತಿನ್ನಕ ಜೀವಂಕ್ ಸರಾಗಿಲ್ದೇ ಸ್ನಾನ ಮಾಡ್ಕೊಬಿದ್ಕೊಳ್ಳೋದು.
0: ಈಗ ವಯಸ್ಸಾದ ಜೀವನ ಕಷ್ಟ ಅನ್ಕೊಂಡು ಕೂತಲ್ಲೇ ಕುಂತ್ಕೊಬಿಟ್ಟಿರ್ತಾರೆ ಕೆಲವರು.

0: ಅಂಥವ್ರಿಗೆ ನೀವು ದುಡ್ಕೊ ತಿಂತಿದ್ರ ಇವಾಗ್ಲೂ, ಅಂಥವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ?
1: ಅದೇ ನಮ್ಮಂಗ ತಿರುಗಾಡಿ ನಮ್ಮಂಗ ಸ್ವಲ್ಪ ಕೈ ಎಡ ಮಡ್ಗ ಕೆಲಸ ಮಾಡಿ ವಾಕ್ ಮಾಡಿ ತಿರುಗಾಡಿ ಈ ಶುಗರ್ ಬಿಪಿ ಇರೋರಿಗೆಲ್ಲ ಕಂಟ್ರೋಲ್ ಮಾಡಿ ಕುಡಿಯೋ ಟೀನೆಲ್ಲ ಮುಡಿ ತಿನ್ನೋ ಊಟನೆಲ್ಲ ಮುಡಿ ಎಣ್ಣ ತೀಡ್ನೆಲ್ಲ ತಿಂತಿದ್ದಾರೆ. ಈ ಮಾಂಸ ಮೀನು ಹಿಂಗೇನೆ ಒಂದು ಸ್ವಲ್ಪ ಉಪಯೋಗಿಸ್ಬೋದು, ಮಾಂಸ ತಿನ್ನಕ್ಕಿಲ್ಲ ಅದು ಜಡ್ಡಲ್ವಾ. ಆಮೇಲೆ ತಿಂಡಿ ತೀರ್ತಾನ ಜಾಸ್ತಿ ತಿನ್ಬೇಡಿ, ಆಗದೆವನ್ನೆಲ್ಲ ಜಡ್ ಮಾಡ್ಕೊಂಡ್ಕ ತಿಂತಿದ್ದಾರೆ. ಆಮೇಲೆ ತರಕಾರಿನೂ ಅಷ್ಟೇ ಶೀತ ಪದಾರ್ಥ ತಿನ್ಬೇಡಿ, ಕೊಟ್ಟರಲ್ಲ ಇವತ್ತರಲ್ಲಿ ತಿನ್ನಿ, ಅಲ್ಲೇ ಕೊಟ್ಟಾರ ಪುಸ್ತಕನ ನಮ್ಗೆ ಇವನಕ್ಕೆ ನಿಂತೆ ಕೊಟ್ಟರ ಅದು ನೋಡ್ಕೊಂಡು ನಾವು ಊಟ ಮಾಡ್ತೀವಿ. ಹಂಗೆ ನೀವು ಮಾಡಿ ಅಂತ ತಿಳ್ಕೊ ಕೊಡ್ತೀವಿ ನಮ್ಮ ಕೇಳ್ದವ್ರಗ. ನಮ್ಮ
0: ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಕೆಲಸ ಕಾರ್ಯಗಳು ಏನೇನು ಇರ್ತವೆ?
1: ಅದೇ ಇನ್ನೇನ ಬೆಳಗ್ಗೆ ಹೇಳ್ತೀವಿ, ಹೊರಗಡೆ ಅಟ್ಟಿಕ ಸೊಗಿಸ್ಬೇಕು, ನೀರಿಡ್ಬೇಕು, ರಂಗೋಲ ಬಿಡ್ಬೇಕು, 5 ಗಂಟೆ ರೈತರಿಗೆ ಹೇಳ್ಬೇಕು ಎಲ್ಲ ಮಾಡ್ಬೇಕು ಅಂದ್ರು ಬಾ. ಅದೆಲ್ಲ ಮಾಡ್ಬಿಟ್ಟು ಒಂದು ಸ್ವಲ್ಪ ಕಾಳ ಬೇಯಕೊಂಡು ಸಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಅವೇ ಬ್ಯಾಗ್ ಹಾಕೊಂಡು ತೆಗೆತ್ಕೊಬತ್ತೀವಿ. ಇನ್ನು ಮನೆಗೆ ಹೋಗೋಕ್ಕಾಗಲ್ವಲ್ಲ.

0: ಅದನ್ನ ಮಧ್ಯಾಹ್ನ ಇಪ್ಪಟ್ಟಿ ತಿಂತೀವಿ, ಸಾಯಂಕಾಲ ಇಪ್ಪಟ್ಟಿ ಬಂದಾಗ ಬೆಳಗ್ಗೆ ಒಂದ್ಸಲ ತಿಂತೀವಿ. ಆ ಸಾಯಂಕಾಲ ಹೋಗಿ ಒಂದೊತ್ತು ತಾನೇ ಅಂದ್ಬಿಟ್ಟು ಒಂದು ಚಪಾತಿ ನೀರು ಹಾಕೊಳ್ಳೋದು, ಒಂದು ರೊಟ್ಟಿ ನೀರು ಹಾಕೊಳ್ಳೋದು, ಆ ಒಂದು ಹೀರೆಕಾಯಿ ಆಗಲಕಾಯಿ ತಗೋತೀವಿ ಅಲ್ಲ, ಅದು ಗೊಜ್ಜು ಮಾಡ್ಕೊಳ್ಳೋದು.
1: ಹೇಗೆ ನಡೀತಾ ಇದೆ ಜೀವನ
0: ನೋಡಿ, ಈ ತರ ಜೀವನ ನಡೆಸ್ತೀವಿ. ಹ್ಮ್, ಅದು ಬಂದ್ರ ಬತ್ತು ಬರ್ದೇವ್ರಿ ಕಾಸು.
1: ದಿನದ ವ್ಯಾಪಾರ ಎಷ್ಟು ಸಿಗುತ್ತೆ ಅಜ್ಜಿ?
0: ಆದ್ರೆ ಪೆಟ್ರೋಲ್ ಪೆಟ್ರೋಲ್ ಸಿಕ್ಲೋಟ್ ಹೋದ್ರು ಒಂದ್ 400 ರೂಪಾಯಿ ಬತ್ತ ಕಣಪ್ಪ, ಅದ್ರ ಮೇಲೆ ಏನೇ ದಾಟಲ್ಲ. ಇವತ್ತು 100 ರೂಪಾಯಿ ಆಗಿಲ್ಲ. ಹ್ಮ್, ಆ ಒಂದ್ ದಿವಸ 400 ಸಿಕ್ಕತ್ತ, 300 ಸಿಕ್ಕತ್ತ, 200 ಸಿಕ್ಕತ್ತ, ಒಂದ್ ದಿವಸ 30 ಸಿಕ್ಕತ್ತ, ಒಂದ್ ದಿವಸ 10 ಸಿಕ್ಕತ್ತ. ಇನ್ನೇನ್ ಮಾಡಿದ್ರೆ ಜನ್ದೊಂದ್ಗ ಬೇಜಾರ್ ಕಳ್ಕೊಂಡ ಹಂಗ ಆರ್ತ್ ಕೂತಿದ್ ಹೋಗೋದು.
1: ಯಾರು ನೋಡೋರಿಲ್ಲ, ಈ ನಿಟ್ಟಲ್ಲಿ ನಮ್ಮ ಜೀವನ ನಾವು ನೋಡ್ಕೋಬೇಕು.
0: ಮನೇಲಿ ಕೂತ್ಕೊಂಡ್ರೆ ಬೇಜಾರು, ಎಲ್ಲಾನು ನೆನ್ಸ್ಕೊ ಕಂಡಿರಾಕ್ತೀವಿ. ಇಲ್ಲಾದ್ರೂ ಹೊಸ ಜನಗಳು ನೋಡಿ, ಕಷ್ಟ ಸುಖ ನೋಡಿ, ಹೊಸ ನಮ್ ಜೀವನ ಕಷ್ಟನ ಪರಿಹಾರ ಮಾಡ್ಕೋಬೇಕು ಅಂತ ಕೂತಿರೋದು.
1: ಈ ಅಂಗಡಿಯಲ್ಲ ಯಾರು ಸಹಾಯ ಮಾಡ್ಕೊಟ್ರು ಅಜ್ಜಿ?
0: ನನ್ ತಮ್ಮನೇ ಮಾಡೋದು, ನನ್ ತಮ್ಮನೇ ಸಾಮಾನ್ ತಂದು ಕೊಡೋದು, ಇದೆಲ್ಲ ಓದೋದು ಬಂದದೆಲ್ಲ ಮಾಡೋದು. ಈ ಸೊಡ್ಡು ಪಡ್ನೆಲ್ಲ ಮಣಿಯವ್ರು ಮಾಡ್ಕೊಡ್ತಾರ, ಈ ಸಾಮಾನ್ ಗಿಮ್ಮನೆಲ್ಲ ನನ್ನ ತಮ್ಮನೇನ ತಮ್ಮನ ಹುಡುಗ ತಂದು ಕೊಡ್ತಾರ. ಅದೆಲ್ಲ ಒಂದು 200 ರೂಪಾಯಿ ಆದ್ರ ನನಗೊಂದು 50 ಇಟ್ಕತ್ತೀನಿ, ಅವ್ರ ಕೈಗೊಂದು 100 ಇನ್ನೂರೈವತ್ತ ಸಿಕ್ಕದಷ್ಟು ಕೊಡ್ತೀನಿ. ಅದು 3 ದಿವಸಕ್ಕೆ 4 ದಿವಸ ಸೇರಿಸಿ ಒಂದು ಪೆಟ್ರೋಲ್ ತಂದು ಕೊಡ್ತಾರ. ಈ ಸಾಮಾನವನ್ನ ಸಾಲನೇ ತಕತ್ನಿ, ಗಾಡಿ ಒಂಬತ್ತನ ಈ ವಾರ ಸಾಲ ತಗೊಂಡ್ರೆ ಬರ ವಾರ ಕಂಡ್ರೆ ಸೇರಿಸಿ ಏರ್ದಷ್ಟು ಕೊಡ್ತೀನಿ. ಅವನು ನೋಡ್ತಾನೆಲ್ಲ ನಮ್ಮ ಬಂಡೋಳ ಕೊಟ್ಟೊತ್ಗ ಇಸ್ಕೊ ಹೋಯ್ತಾನ ಅಷ್ಟ ಇಷ್ಟ ಆಯ್ತು ಬಿಡೋಜಿ ನಿಮ್ ಜೀವನ ಕಳೆಯಕ್ತಾನೆ ಅಂತ ಆ ದಿವ್ಸಕ್ಕೆ ಕೊಟ್ಟಿಬಿಡ್ತೀನಿ. ಆಗ ದಿವಸ ಕಡನೆ ಹೇಳ್ತೀನಿ ಹಂಗ ತಕೊಂಡು ಜೀವನ ಕಳೆಯೋದು.
1: ಆ ಕಾಲದಲ್ಲೆಲ್ಲ ನಿಮ್ಗೆ ಹಾಸ್ಪಿಟ್ಲ್ಗಳು ಇರ್ಲಿಲ್ಲ, ಆವಾಗ ನಿಮ್ಮ ಆರೋಗ್ಯನ ಹೇಗೆ ಕಾಪಾಡ್ಕೋತಿದ್ರಿ?
0: ಆವಾಗ ಈ ನಮ್ಮ ತಂದೆಯವರು ಏನ್ ಮಾಡ್ತಿವ್ರು ನಮ್ಗಂದ್ರೆ ಜ್ವರ ಬಂದ್ಬಿಟ್ರೆ ಹೊಟ್ಟಿಗಣಿ ಪುರತ ಅಂತ ಹಾಕತ್ತೀವಿ ಪುರತ. ನಮ್ಮ ತಂದೆಯವರು ಏನ್ ಮಾಡ್ತಿವ್ರು ಗೊತ್ತಾ, ಒಂದ್ ಲೋಟ ಎತ್ಕೋಗಿ ಆ ಪುರತ ಮುರಿದ್ಬಿಟ್ಟು ಹಾಲ್ನೆಲ್ಲ ಬಸ್ಕೊ ಬರೋದು. ಅದನ್ನ ನಮ್ಮನ್ನ ಎತ್ತಿಗೆ ಒತ್ತದು, ನಮ್ಮ ಉಗ್ರ ಕಣ್ಗೆಲ್ಲ ಒತ್ತದು, ನಮ್ಮ ಕಾಲ್ಗೆಲ್ಲ ಒತ್ತದು. ಆ ಚಕ್ಕನ ತಕ ಬಂದ್ಬಿಟ್ಟು ಆ ಮೇಗ್ಲು ಆಟನ ಒರೆದು ಬಿಟ್ಟು ಅದೇ ಚಂದಾಗ ಸಕಲ್ಲಿ ಮೇಲೆ ಆಗ ಒಳ್ಳಿತಿಲ್ಲ, ಒಳ್ಕಲ್ಲಿತಿಲ್ಲ, ಆಡ್ಸವ ಏನು ಇತ್ತಿಲ್ಲ, ಆ ಸಕಲ್ಲು ಮಡಿಕೊಂಡಿದ್ದು ಅಲ್ಲಿಗೆ ಚಂದ ಜಬ್ಬಿಟ್ಟು ಆಕ ಸಾಂಬಾರನ್ನೆಲ್ಲ ಹಾಕಿ ಅದನ್ನ ಅರ್ದು ಅಗ್ರಣಿ ಮಾಡಿ ಅದ ಬಜ್ಜಿ ಮಾಡಿ ಒಂದ್ ಗಂಜಿ ಒಂದ್ ಅನ್ನ ಕೊಟ್ರ ಅದ್ರ ತಲೆ ಮೇಲೆ ಅದ್ ಬಿಟ್ಕೊಡ್ತಿರು. ಬೆಳಿಗ್ಗೆ ಆಳ್ಗಳಿಗೆ ಅದ್ ಕುಡಿಸ್ತಿರು, ಅದೇ ಮೆಡಿಸಿನ್ ನಮ್ಗೆ ಅವಾಗ. ಈ ದಿನಗಳಲ್ಲಿ ಡಾಕ್ಟರ್ ಆಸ್ಪತ್ರೆ ಆಸ್ಪತ್ರೆ ಇಟ್ಕೊಂಡ್ರಲ್ಲ, ಅವಾಗ ಹೋಗೋದು ಜ್ವರ ಅಂದೆಲ್ಲಿಗೆ ಓಡೋಗೋದು ಒಂದ್ ಚುಚ್ಚುಕ ಬರೋದು, ಅಲ್ಲಿ ಮಾತ್ರ ಕೂಡ ತರೋದು ನುಂಗದು. ಹ್ಮ್,
1: ಈಗಲೂ ಆ ಪದ್ಧತಿಗೆ ಒಪ್ಕೊಂಡಿದ್ರ ಅಥವಾ ಹಾಸ್ಪಿಟ್ಲ್ ಹೋಗ್ತಿದ್ರ?
0: ಇವಾಗ ಬರೀ ಆಸ್ಪತ್ರೆ ಇವಲ್ಲ, ಈ ಜ್ವರ ಬಂದ್ರೆ ಎಲ್ಲ ನಾನು ಚೇತನ್ ಮೇಡಮ್ ಆಸ್ಪತ್ರೆಗೆ ಹೋಗೋದು, ಇನ್ನೆಲ್ಗೂ ಹೋಗಲ್ಲ. ಇವ್ ಹೋಗಕ್ಕ ಕಣ್ಕಣಲ್ವಲ್ಲ, ಅದಾದ್ರೆ ನೆಪ್ಪಗದಲ್ಲ ನಾವು ಹೋಗೋದೇ ಅಲ್ಗ. ಆಮೇಲೆ ಒಬ್ಳಿ ಅಲ್ಗೂ ಹೋಗ್ತಿರಲ್ಲ, ಯಾವ ಕಾಲದಲ್ಲೂ ಒಬ್ಳಿ ಹೋಗಲ್ಲ, ನಮಗ್ ಭಯ ಅನ್ನೋದು ಜಾಸ್ತಿ. ನನ್ ತಮ್ಮದಿರ ನನ್ ಮಗಳ ಆಗ್ಲೆಲ್ಲ ನನ್ ತಮ್ಮದಿರ ಕರ್ಕೊಯ್ತಿರು. ಇವಾಗ ನನ್ ಮಗ ಎಲ್ಗಾರು ಹೋಗ್ಬೇಕು ಅಂದ್ರ ಹುಷಾರಿಲ್ಲ,
1: ಚೆನ್ನಾಗ್ ನೋಡ್ಕೋತಾರೆ ನಿಮ್ ತಮ್ಮದಿರು ನಿಮ್ ಮಕ್ಳೆಲ್ಲ ಚೆನ್ನಾಗ್
0: ನೋಡ್ಕೋತಾರ. ಇನ್ನ ಆಗಲ್ವಲ್ಲ, ಇನ್ ಏನ್ ಮಾಡಿದ್ರು ಆಗ್ಲೆಲ್ಲ ತಾಯಿ ತಿನ್ಕೊಂಡು ಸಾಕನು. ಇವಾಗ ನಮ್ ಸಾಕಕ್ಕ ಗಂಡ ಮನೆ ಬಿಟ್ಟು ಬಂದು ನಮ್ನೆಲ್ಲ ಸಾಕದ್ಲೆಲ್ಲ ಅಂದ್ಬಿಟ್ಟು ಮಾಡ್ತಾರ. ತಮ್ಮದಿರು ಇರ್ತಿರು ಮಾಡ್ತಾರ, ಈಗಿನ ಮಟ್ಟಕ್ಕ ತಮ್ಮದಿರು ಮಾಡ್ತಾರ, ನಮ್ಗೇನು ತೊಂದ್ರೆ ಇಲ್ಲ. ಏನಂದ್ರೆ ನಾವು ಚೆನ್ನಾಗಿರ್ತೀವಿ, ಅವರು ಚೆನ್ನಾಗಿರ್ತೀವ. ಈಗ ಅವ್ರು ತಂದಿರೋದೇ ಕೇಳಿ ನಮ್ಮ ಮನೇಲಿ ನಮ್ಮನ್ನ ಬಿಣ್ಕ್ ಮಾಡ್ಲಿ ಅಂತ. ನಮ್ಮ ತಾಯಿ ಇಲ್ಲ, ನಾನೇ ತಾಯಿ, ನಾನೇ ತಂದು ಮಾಡಿರೋದು ಅವ್ರನ್ನೆಲ್ಲ, ಅವ್ರನ್ನ ಮನೇಲಿ ಬಿಣ್ಕ್ ಮಾಡ್ಲಿ ಅಂತ ಅಂದೀವಿ. ಅವ್ರೊಂದು ಗಲಾಟೆ ಮಾಡಿದ್ರೆ ನಮಗ್ ಮಾಡ್ದಾರ, ನಮ್ಮ ಮಕ್ಳಂಗೆ ಅಂತ ಅವ್ರನ್ನ ಕಾಣ್ಬೇಕು. ಹಂಗಾದ್ರೆ ನಮ್ಮನ್ನು ಪ್ರೀತಿಯನ್ನು ನೋಡ್ತಾರ ಅಲ್ವಾ?
1: ಈಗ ವಯಸ್ಸಾದ ತಂದೆ ತಾಯಿಗಳನ್ನ ಇತ್ತೀಚಿನ ದಿನಗಳಲ್ಲಿ ನೋಡ್ಕೊಳ್ಳೋದು ಕಡಿಮೆ ಆಗ್ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಅಂತ ಮಕ್ಳಿಗೆ ನೀವೇನ್ ಹೇಳ್ತೀರಾ? ಯಾಕಂತಂದ್ರೆ ಹಿಂದೆ ಎಲ್ಲ ತಂದೆ ತಾಯಿ ಅಂದ್ರೆ ದೇವರು ಪ್ರತಿರೂಪ ಅಂತ ಪೂಜಿಸ್ತಿದ್ರು, ಈ ಕಾಲದಲ್ಲಿ ಅದೆಲ್ಲ ಹೊರಟೋಯ್ತು, ಇದಕ್ಕೇನ್ ಹೇಳ್ತೀರಾ?
0: ನಾವು ಈಗಿನ ಮಕ್ಳಿಗೂ ಹೇಳ್ತೀವಿ ಕಡವು, ನಮ್ಗೆ ಏನ್ ಹೇಳ್ಕೊಡ್ತಿವ್ರು ನಮ್ಮ ಅಜ್ಜಿಯವರು ಅಂದ್ರ ತಾಯಿ ತಂದ ಅಂದ್ರ ದೇವ್ರು, ಮುಂದಕ್ಕೇನೋ ಹೋಗಿ ದೇವ್ರು ಮಾಡ್ಬೇಕಿಲ್ಲ, ನಿಮ್ ತಾಯಿ ತಂದ ಸಣ್ಣ ಮಾಡ್ರೆ ಅವ್ರಿಗೆ ದೇವ್ರು ಕಡೆಯವ ಅಂತ ಹೇಳ್ಕೊಡ್ತಿರು. ಆಮೇಲೆ ಏನ್ ಮಾಡ್ತಿರು, ನಿಮ್ ಅತ್ತ ಮಾವನ ರೇ ದೇವ್ರು, ಹಿಂದಿಗ್ ತಿರಕ್ ಮಾತಾಡ್ಬೇಡಿ. ಆ ಗಣದಿರು ಅಂದ್ರ ಅವ್ರ ದೇವ್ರ ಸಂಬಂಧ, ಎದ್ದ ಗಳಗದಲ್ಲಿ ಗಣದಿರ್ಗ ಸಣ್ಣ ಮಾಡ್ಕೊ ಹೇಳಿ ಅಂತ ಹೇಳ್ತಿರು. ನಾವು ಇಲ್ಲಿವರೆಗಂಟು ಹಂಗೆ ಮಾಡ್ಕೊ ಬಂದದ್ದು, ನಮ್ಮ ಅತ್ತ ಮಾವನ್ಗೂ ಹಂಗೆ ಮಾಡ್ನು, ನಮ್ಮ ತಾಯಿ ತಂದಗೂ ಹಂಗೆ ಮಾಡ್ನು, ನಮ್ಮ ಯಜಮಾನ್ಗೂ ಹಂಗೆ ಮಾಡ್ನು, ನಮ್ಮ ಮಕ್ಳಿಗೂ ಹಂಗೆ ನಾವು ಹೇಳೋದು. ಬೇರೆಯವರು ನಮ್ಮ ಮಾತು ಕೇಳಲ್ಲ, ನಮ್ಮ ಮಕ್ಳಿಗೆ ನಾವು ಹೇಳ್ಕೊಡೋದು ಹಂಗ. ಹೆಂಗೆ ಹೇಳಿ,
1: ತಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸಿದ್ರೆ ಆ ಕುಟುಂಬದ ಜೊತೆಗೆ ಯಾವಾಗ್ಲೂ ಖುಷಿಯಾಗಿರ್ತಾರೆ ಅಂತ ಈ ಮೂಲಕ ತುಂಬಾ ಚೆನ್ನಾಗಿ ಮಾಹಿತಿಯನ್ನ ಹೇಳಿದ್ರೆ ಅಜ್ಜಿ, ಇಷ್ಟೊತ್ತವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಜೀವನದ ಬಗ್ಗೆ ಆಗಿರ್ಬೋದು, ನಿಮ್ಮ ಒಂದು ವೃದ್ಧಾಪ್ಯ ಜೀವನ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
0: ಧನ್ಯವಾದಗಳು.
1: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಲಿಂಜಿಯ ಕಾರ್ಯಕ್ರಮದಲ್ಲಿ ಈ ವೃದ್ಧಾಪ್ಯ ಜೀವನ ಮತ್ತು ಸ್ವಾವಲಂಬಿ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಸಾಗರೇ ಗ್ರಾಮದ ಶ್ರೀಮತಿ ದ್ಯಾವಲಮ್ಮರವರು. ಇಲ್ಲಿಗೆ ಇವತ್ತಿನ ಒಂದು

ಮುಸ್ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

ಸಿಬ್ಬಂದಿ ಬದುಕು ಮತ್ತು ವೃದ್ಧಾಪ್ಯ ಜೀವನ ಕುರಿತು ಸರ್ಗೂರು ತಾಲೂಕಿನ ಸಾಗರೆ ಗ್ರಾಮದ ಶ್ರೀಮತಿ ದೇವಲಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.

ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾಂಧುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ

ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ, ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್ ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಕೇಳುಗರೇ, ನಿಮ್ಮ ಅಕ್ಕರೆಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM Suryaghar.gov.in.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಸುತ್ತಮುತ್ತ ಸಿಬ್ಬಂದಿ ವರ್ಗದವರಾದ ಕಾರ್ತಿಕ್ ಐಶ್ವರ್ಯರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನ್ಸ್ 48 ರೂಪಾಯಿ, ಪೆನ್ಸಿಲ್ ಬೀನ್ಸ್ 33 ರೂಪಾಯಿ, ಮೆಣಸಿನಕಾಯಿ 33 ರೂಪಾಯಿ, ಸೌತೆಕಾಯಿ 17 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 19 ರೂಪಾಯಿ, ಪಡವಲಕಾಯಿ 39 ರೂಪಾಯಿ, ತೊಂಡೆಕಾಯಿ 31 ರೂಪಾಯಿ, ಹಾಗಲಕಾಯಿ 39 ರೂಪಾಯಿ, ಕಾಲಿಫ್ಲವರ್ 28 ರೂಪಾಯಿ, ಪೈರ್ 69 ರೂಪಾಯಿ, ದಪ್ಪ ಮೆಣಸಿನಕಾಯಿ 38 ರೂಪಾಯಿ, ಸೋರೆಕಾಯಿ 17 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೂಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 24 ರೂಪಾಯಿ, ಟೊಮೊಟೊ 7 ರೂಪಾಯಿ. ಕೇಳುಗರೇ, ಕೇಳಿದ್ದಿರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ಬಾಂಧವ್ಯ ಕೇಂದ್ರದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ.

ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೋರಿ.

0: ಇಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಶ್ರೀಮತಿ ಸೋಬಾರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

ಇದುವರೆಗೂ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಶ್ರೀಮತಿ ಸೋಬಾರ್ ಅವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ದೀರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯುವತಿ ಮಠ ಸಿಬ್ಬಂದಿ ವರ್ಗದವರಾದ ಕಾರ್ತಿಕ್ ಐಶ್ವರ್ಯರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಟಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ.

ಬೀನ್ಸ್ 48 ರೂಪಾಯಿ, ಪೆನ್ಸಿಲ್ ಬೀನಿಸ್ 33 ರೂಪಾಯಿ, ಮೆಣಸಿನಕಾಯಿ 33 ರೂಪಾಯಿ, ಸೌತೆಕಾಯಿ 17 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 19 ರೂಪಾಯಿ, ಪಡವಲಕಾಯಿ 39 ರೂಪಾಯಿ, ತೊಂಡೆಕಾಯಿ 31 ರೂಪಾಯಿ, ಹಾಗಲಕಾಯಿ 39 ರೂಪಾಯಿ, ಕಾಲಿಫ್ಲವರ್ 28 ರೂಪಾಯಿ, ಪೈರ್ 69 ರೂಪಾಯಿ, ದಪ್ಪ ಮೆಣಸಿನಕಾಯಿ 38 ರೂಪಾಯಿ, ಸೋರೆಕಾಯಿ 17 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 24 ರೂಪಾಯಿ, ಟೊಮೊಟೊ 7 ರೂಪಾಯಿ. ಕೇಳುಗರೇ, ಕೇಳಿದ್ದಿರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ನೆಚ್ಚಿನ ಹಾಡನ್ನು ನಿಮ್ಮದಿ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡುವ ಹಾಗೆ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹಿಸಿ.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೇ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 115 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ದಿನನಿತ್ಯದ ಬದುಕಿನ

0: ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
3: ಧರೆಯ ನೀರ್ಗೆ ಆಗಸದ,
4: ಧರೆಯ ನೀರ್ಗೆ ಆಗಸದ,
3: ನೀರಿಳಿದು ಬೆರೆವಂತೆ,
4: ನೀರಿಳಿದು ಬೆರವಂತೆ,
3: ನರನ ಪ್ರಾಕ್ತನಕ್ಕೆ,
4: ನರನ ಪ್ರಾಕ್ತನಕ್ಕೆ,
3: ನೂತನ ಸತ್ವ ಬೆರೆತು,
4: ನೂತನ ಸತ್ವ ಬೆರೆತು,
3: ಪರಿವುದೀ ವಿಶ್ವ ಜೀವನ,
4: ಪರಿವುದೀ ವಿಶ್ವ ಜೀವನ,
3: ಲಹರಿಯು ಅನವರತ,
4: ಲಹರಿಯು ಅನವರತ,
3: ಚಿರ ಪ್ರತ್ನ ನೂತ್ನ ಜಗ ಮಂಕುತಿಮ್ಮ,
4: ಚಿರ ಪ್ರತ್ನ ನೂತ್ನ ಜಗ ಮಂಕುತಿಮ್ಮ.
2: ಸೊ ಇವತ್ತು ನಾವು 129 ಮುಕ್ತಕದಲ್ಲಿದ್ದೀವಿ. ನಾವು ಕಳೆದ ಮುಕ್ತಕಗಳನ್ನು ಮೇಲ್ಕ ಹಾಕಿದರೆ ಸಚ್ಚಿತ್ ಆನಂದ ಘನ ಅನ್ನೋದನ್ನು ನೋಡಿದ್ವಿ. ಆ ಸಚ್ಚಿತ್ ಆನಂದ ಘನ ಪರಿಪೂರ್ಣವಾದಂಥದ್ದು, ಅದು ನಮ್ಮ ಸುತ್ತಮುತ್ತಲ್ಲಿರೋಂಥ ಎಲ್ಲ ವಸ್ತುಗಳಲ್ಲಿ ನಮಗದು ಕಾಣಿಸುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಅದನ್ನು ನೋಡುವಾಗ ಪ್ರಮಾಣ ನಮ್ಗೆ ಎಷ್ಟು ಸಿಕ್ಕತ್ತೆ, ಎಷ್ಟು ಹೊತ್ತಿರುತ್ತೆ ಅನ್ನೋದನ್ನು ಸ್ವಲ್ಪ ನಾವು ನೋಡ್ತಾ ಬಂದ್ವಿ. ನಾವು ಯಾವುದೇ ಅನುಭವವನ್ನು ಅಂತರ್ಗತ ಮಾಡಿಕೊಳ್ಳುವಾಗ ಅಥವಾ ಅದರ ಬಗ್ಗೆ ನಾವು ಹೇಳುವಾಗ 2-3 ಅಂಶಗಳು ಬಹಳ ಮುಖ್ಯ. ಒಂದು, ಆ ಅನುಭವ ಏನು ಅನ್ನೋದು. ಎರಡನೇದು, ಅದು ಎಲ್ಲಿ ಅನ್ನೋದು. ಮೂರನೇದು, ಅದು ಯಾವಾಗ ಅನ್ನೋದು. ಸೊ ಹಾಗೆ ಇದನ್ನು ನಾವು ವಸ್ತು, ದೇಶ, ಕಾಲ, ಇದನ್ನು 3 ಅಂಶಗಳು ಅಂತ ಹೇಳ್ತೀವಿ. ಸೊ ಈಗ ದೇಶ ಕಾಲಗಳ ಒಂದು ಸಾಪೇಕ್ಷತೆಯಲ್ಲಿಯೇ ನಾವು ಎಲ್ಲ ಅನುಭವಗಳನ್ನು ನಮ್ದಾಗಿಸ್ಕೊಳ್ತೀವಿ. ಎಲ್ಲ ವಸ್ತುಗಳನ್ನು ಕೂಡ ನಾವು ನೋಡೋದಕ್ಕೆ ಇಚ್ಛೆ ಪಡ್ತೀವಿ. ಈಗ ಒಂದು ಮನೆ ಇದೆ ಅಂತಂದರೆ ಅದು ಎಲ್ಲಿ ಮತ್ತು ಯಾವಾಗ. ನಾನು ಅಲ್ಲಿಗೆ ಹೋಗಿದ್ದೆ ಅಂತ ಹೇಳುವಾಗ ಯಾವಾಗ ಅಂತ ಬಂತು, ಅಲ್ಲಿಗೆ ಅಂತ ಅನ್ನುವಾಗ ದೇಶ ಬಂತು. ಸೊ ಹೀಗೆ ದೇಶ ಕಾಲಗಳು ಬಹಳ ಮುಖ್ಯವಾದಂಥವು. ಸೊ ದೇಶದ ಬಗ್ಗೆ ಹೊರಗೆ ಮತ್ತು ಒಳಗೆ, ಅದರ ಬಗ್ಗೆ ನಾವು ಹಿಂದಿನ ಮುಕ್ತಕದಲ್ಲಿ ನೋಡಿದ್ವಿ. ಹೊರ ಒಳಗುಗಳು ಒಂದೇ ಅನ್ನುವಂಥ ಉದಾತ್ತವಾದಂಥ ಪರಿಕಲ್ಪನೆ ನಾವು ಕಳೆದ ಮುಕ್ತಕದಲ್ಲಿ ನೋಡಿದ್ವಿ. ಇಲ್ಲಿ ಕಾಲದ ಬಗ್ಗೆ ಬಹಳ ಸುಂದರವಾದಂಥ ಒಂದು ದೃಷ್ಟಾಂತವನ್ನು ಕೊಡ್ತಾ ವಿವರಿಸ್ತಾರೆ ಡಿವಿಜಿಯವರು. ನಾವು ಸಾಧಾರಣವಾಗಿ ಕಾಲದ ಪರಿಗಣನೆಯನ್ನು ನಮ್ಮ ಜೀವಮಾನದ ಸಾಪೇಕ್ಷತೆಯಲ್ಲಿ ಮಾಡ್ತೀವಿ. ಅಂದರೆ ನಾವೊಂದು 60 ಇರ್ತೀವಿ ಅಂತಂದರೆ ನಮಗೆ ಯಾವುದೋ ಹೊಸದು ಅಂತಂದಾಗ ಯಾವುದು, ನಾವು ನೆನ್ನೆನೋ ಮೊನ್ನೆನೋ ಹೋದ ತಿಂಗಳೋ ತೊಗೊಂಡಿದ್ದು ನನಗೆ ಹೊಸದು, 10 ನನ್ನ ಹತ್ರ ಇದ್ದಿದ್ದು ಅದೇನು ಹೊಸದಲ್ಲ ಅಂತ ನನಗನ್ಸುತ್ತೆ. ಹಾಗೆ ವಸ್ತುಗಳ ಮೇಲೆ ಕೂಡ ನಾನು ಈ ಹೊಸ ಹಳತುಗಳನ್ನು ನಾನು ತೀರ್ಮಾನ ಮಾಡಬೇಕಾಗತ್ತೆ. ಒಂದು ಶರ್ಟು, ಅದು ನಾನು ಇವತ್ತು ಹೊಸದಾಗಿ ತೊಗೊಂಡಿರ್ತೀನಿ, ಬಟ್ ಅಟ್ಲೀಸ್ಟ್ ಇನ್ನೊಂದು 6 ಒಂದು ವರ್ಷನಾದರೂ ಅದು ಹೊಸದು ಅಂತಲೇ ನಾನು ಅಂದ್ಕೊಂಡಿರ್ತೀನಿ ಸಾಧಾರಣವಾಗಿ. ಇವಾಗಲೂ ಕೂಡ ನಿತ್ಯ ಹೊಸ ಬಟ್ಟೆಗಳನ್ನು ತೊಗೊಳ್ಳೋಂಥವ್ರು ಜಾಸ್ತಿ ಜನ ಇಲ್ಲ. ಆದರೆ ಹಾಲು ಹಾಗಲ್ಲ. ಹಾಲು ನಾನು ನೆನ್ನೆ ತೊಗೊಂಡಂಥ ಹಾಲು ನಾಳೆಗದು ಹೊಸ ಹಾಲು ಆಗಿರಲ್ಲ ಅಲ್ವಾ, ಅದು ಹಳತಾಗೋಗಿರುತ್ತೆ. ಸೊ ಹೀಗೆ ಕಾಲದ ಪರಿಗಣನೆಯನ್ನು ನಾವು ಯಾವ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ, ಯಾವ ದೃಷ್ಟಿಕೋನದಿಂದ ಮಾತಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಈಗ ನಾವು ಬ್ರಹ್ಮನನ್ನು ಕುರಿತು ಆಲೋಚನೆ ಮಾಡುವಾಗ, ಇಡೀ ಜಗತ್ತನ್ನು ಕುರಿತು ಆಲೋಚನೆ ಮಾಡುವಾಗ ಯಾವ ರೀತಿಯ ಮಾನದಂಡವನ್ನು ಅಥವಾ ಪ್ರಮಾಣಗಳನ್ನು ನಾವು ಇಟ್ಕೊಳ್ಬೇಕು ಅನ್ನೋದು ಬಹಳ ಇಂಟ್ರೆಸ್ಟಿಂಗ್, ಸ್ವಾರಸ್ಯಕರವಾದಂಥದ್ದು. ನಾವು ನೋಡಿದಂಗೆ ಈ ಜೀವನ ಲಹರಿ ಯಾವುದ್ರದ್ದು, ವಿಶ್ವ ಜೀವನದ ಲಹರಿ, ಲಹರಿ ಅಂದರೆ ಹರ್ಕೊಂಡು ಹೋಗ್ತಾ ಇರೋವಂಥದ್ದು ಅಂತ, ಅದು ಅನವರತ ಪರಿವುದು. ನಮಗೆ ಸಮಯ ಅಂತ ಲೆಕ್ಕ ಹಿಡಿದ್ರೆ ಅದು ಎಷ್ಟೋ ಕೋಟಿ ವರ್ಷದ ಹಿಂದೆ ಡೈನಾಸೋರ್ ಇತ್ತಂತೆ ಇನ್ನೊಂದಿತ್ತಂತೆ ಅಂತ ನಾವು ಕೇಳ್ತೀವಿ ಅಲ್ವಾ. ಸೊ ಆವಾಗಿಂದ ಇವಾಗಿನವರೆಗೂ ಯಾವುದೋ ಒಂದು ಕಂಟಿನ್ಯೂಸ್ ಆಗಿ ಹರ್ಕೊಂಡು ಬರ್ತಾ ಇದೆ ಜೀವನ. ಸೊ ಹಾಗೆ ಅಂತಹ ಒಂದು ಹರ್ಕೊಂಡು ಬರ್ತಾ ಇರುವಂಥ ಒಂದು ಜೀವನದ ಲಹರಿಗೆ ಯಾವ ರೀತಿಯ ಪರಿಗಣನೆಯನ್ನು ನಾವು ಮಾಡಿಕೊಳ್ಬೇಕು ಅನ್ನೋದು ನಮಗೆ ಇವಾಗ ಪ್ರಶ್ನೆ ಬರುತ್ತೆ. ಯಾವುದು ಹೊಸದು

ಯಾವ್ದು ಹಳೇದು, ಇದರಲ್ಲಿ ಹಳೇದು ಹೊಸದು ಅಂತ ಹೇಳೋದಕ್ಕೆ ಸಾಧ್ಯವಾ, ಅದು ಪ್ರಶ್ನೆ. ಅದಕ್ಕೆ ನಾವು ತಗೊಳ್ಬಹುದಾದಂಥ ಒಂದು ಉದಾಹರಣೆ, ಇವಾಗ ಮಳೆಗಾಲ, ಮಳೆಗಾಲದಲ್ಲಿ ನೀರು ಬರುತ್ತೆ. ನಮ್ಮ ಕ್ಷೇತ್ರದಲ್ಲಿ ಕಬಿನಿ ಕಪಿಲೆ ಹರಿತಾ ಇದ್ದಾಳೆ. ವೈನಾಡ್ ಕ್ಷೇತ್ರದಲ್ಲಿ ಮಳೆ ಚೆನ್ನಾಗಿ ಬಂದರೆ ನದಿಯಲ್ಲಿ ನೀರು ಚೆನ್ನಾಗಿ ಬರುತ್ತೆ. ಸೊ ಮಳೆಗಾಲದಲ್ಲಿ ನಾವು ನೋಡ್ತೀವಿ ಕಪಿಲಾ ನದಿ ಹರಿಯುವಂಥ ನೀರಿನ ಬಣ್ಣ ಬದಲಾಗ್ಬಿಡುತ್ತೆ, ಮಣ್ಣಿನ ಬಣ್ಣ ಇರುತ್ತೆ. ಯಾಕೆ, ಯಾಕೆ ಮಣ್ಣಿನ ಬಣ್ಣ ಬಂತು? ಅದು ಹೊಸದಾಗಿ ಬಿದ್ದಂಥ ಮಳೆ ಮಣ್ಣನ್ನು ಕೊಚ್ಚಿಕೊಂಡು ಬರ್ತಾ ಬರ್ತಾ ಅದು ನಮ್ಮ ಊರಿಗೆ ಬರೋ ಹೊತ್ತಿಗೆ ಅದು ಮಣ್ಣಿನ ಬಣ್ಣದ ನೀರಾಗ್ಬಿಟ್ಟಿರುತ್ತೆ. ಸೊ ಅವಾಗ ನಾವೇನು ಹೇಳ್ತೀವಿ, ಓ ಹೊಸ ನೀರು ಬಂದಿದೆ, ಹೊಸ ನೀರು ಬಂದಿದೆ, ಮಳೆಗಾಲದಲ್ಲಿ ಹೊಸ ನೀರು ಅಂತ ಹೇಳ್ತೀವಿ ಅಲ್ವಾ. ಅದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ, ಯಾಕೆ ಕಳೆದ ತಿಂಗಳು ಈ ಥರ ಬಣ್ಣ ಈ ಥರ ಇರಲಿಲ್ಲ, ಇವಾಗ ಹೊಸದಾಗಿ ಬದಲಾಗಿದೆ, ಅದಕ್ಕೋಸ್ಕರ ನೀರು ಹೊಸದು ಅಂತ. ಆದರೆ ಆ್ಯಕ್ಚುಲಿ ನೋಡಿದ್ರೆ ಹರಿಯುವಂಥ ಕಪಿಲೆ ಪ್ರತಿ ಕ್ಷಣಕ್ಕೂ ಹೊಸ ನೀರನ್ನು ನಮ್ಮ ಊರಿಗೆ ತಂದುಕೊಡ್ತಾ ಇರ್ತಾಳೆ. ಯಾಕೆ, ಅದು ಹರಿದು ಹೊರಟು ಹೋಯ್ತು ಮುಂದಕ್ಕೆ. ಇವಾಗ ಹರಿತಾ ಇರುವಂಥ ನೀರು ಮುಂದಿನ ಕ್ಷಣ ನನ್ನ ಜಾಗದಲ್ಲಿ ಇಲ್ಲ, ಅದು ಹರ್ಕೊಂಡು ಮುಂದಕ್ಕೆ ಹೊರಟೋಗಿದೆ ಅಲ್ವಾ, ಹೊರಟೋಗಿದೆ. ಸೊ ಹರಿಯುವ ನೀರು ಯಾವಾಗಲೂ ಹೊಸದೇ, ಆದರೆ ಕಪಿಲೆ ನದಿಯಾಗಿ ಅದೆಷ್ಟು ಸಾವಿರ ವರ್ಷದಿಂದ ಇಲ್ಲಿ ಹರಿತಾ ಇದ್ದಾಳೋ ನಮಗೆ ಗೊತ್ತಿಲ್ಲ. ನದಿ ಕಂಟಿನ್ಯೂಸಾಗಿ ಹರಿತಿದೆ, ನದಿಯಲ್ಲಿ ಹರಿತಾ ಇರುವಂಥ ನೀರು ಪ್ರತಿ ಕ್ಷಣಕ್ಕೂ ಹೊಸದು. ಹಾಗಾದರೆ ಅದು ಕಪಿಲೆಗೆ ನೀರು ಎಲ್ಲಿಂದ ಬಂತು? ಮಳೆಯಿಂದ ಬಂತಲ್ವಾ. ಮಳೆಗೆ ಎಲ್ಲಿಂದ ಬಂತು ನೀರು ಅಂತ ಕೇಳಿದರೆ ಅದು ಆಗಸದಲ್ಲಿತ್ತು, ಆಕಾಶದಲ್ಲಿ ಮೋಡದಲ್ಲಿತ್ತು. ಮೋಡದಲ್ಲಿ ಎಲ್ಲಿಂದ ಬಂತದ್ದು ಸೇರಿಕೊಳ್ತು ನೀರು ಅಂತಂದರೆ, ತಿರ್ಗಾ ಅದು ಭೂಮಿಯಿಂದಲೇ ಮೇಲಕ್ಕೆ ಹೋಗಿ ಮೋಡವಾಗಿ ಘನೀಕೃತವಾಗಿ ಅದು ಮಳೆಯ ಹನಿಗಳ ರೂಪದಲ್ಲಿ ಮೇಲಿಂದ ಕೆಳಗೆ ಬಿತ್ತು. ತಿರ್ಗಾ ಅದು ಇಲ್ಲಿಂದ ಹರಿತಾ ಇದೆ. ಇವಾಗ ಕಪಿಲೆ ಕಾವೇರಿಗೆ ಸೇರುತ್ತೆ, ಕಾವೇರಿ ಹೋಗಿ ಸಮುದ್ರಕ್ಕೆ ಸೇರುತ್ತೆ, ಸಮುದ್ರದಿಂದ ತಿರ್ಗಾ ಮೇಲಕ್ಕೆ ಹೋಗುತ್ತೆ ನೀರು. ಸೊ ಹಾಗೆ ಹೊಸದಾಗಿ ನನಗೆ ಇವತ್ತು ಮಳೆಗಾಲದಲ್ಲಿ ಕಾಣಿಸ್ತಾ ಇರುವಂಥ ಈ ನೀರು ಆ್ಯಕ್ಚುಲಿ ಹಳೇದು. ಸೊ ಆ ಹಳೆಯ ನೀರೇ ಹೊಸದಾಗಿ ಬರ್ತಾ ಇದೆ. ಹಾಗೆಯೇ ಮನುಷ್ಯನಿಗೆ ಯಾವುದೋ ಒಂದು ಹೊಸದು ಅಂತ ಕಾಣಿಸಿದ್ರೆ ಆ ಹೊಸದು ಇವಾಗ ಸೇರ್ಕೊಳ್ತಾ ಇದೆ, ಆದರೆ ಆ್ಯಕ್ಚುಲಿ ಅದು ಬಹಳ ಹಳೆಯದು. ಯಾಕೆ, ಮನುಷ್ಯನ ಜೀವನ ಲಹರಿಯೇ ಅದು ಯಾವಾಗ ಶುರುವಾಯಿತು ಅಂತ ಗೊತ್ತಿಲ್ಲದೆ ಇರೋವಂಥ ಒಂದು ನದಿ, ಒಂದು ಲಹರಿ, ಅದು ನಡೀತಾ ಇದೆ, ಹರಿತಾ ಇದೆ. ಹಾಗೆ ಹರಿತಾ ಇರುವಂಥ ನದಿಯಲ್ಲಿ ಹೊಸತನ ಬರ್ತಾ ಇದೆ ಅಂತಂದರೆ ಹಳೆದು ಹೊರಟೋಯ್ತಾ ಅಂತ ಪ್ರಶ್ನೆ ಬರುತ್ತೆ. ಹಳೆದು ಹೊರಟೋಯ್ತಾ? ಹಳೆದು ಯಾವತ್ತೂ ಹೋಗಲ್ಲ, ಅದು ಅದಲ್ಲೇ ಇರುತ್ತೆ, ಅದರ ಜೊತೆಗೆ ಹೊಸದು ಸೇರ್ಕೊಳ್ತಾ ಬರುತ್ತೆ. ಸೊ ನರನ ಪ್ರಾಕ್ತನಕ್ಕೆ ಹಳೆಯತನಕ್ಕೆ ನೂತನ ಸತ್ವ ಬೆರೀತಾ ಇದ್ದಂಗೆ ಅದು ಹೊಸದಾಗಿ ನಮಗೆ ಗೋಚರವಾಗುತ್ತೆ. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ನಮ್ಮಲ್ಲಿ ಸಾಧಾರಣ ಈ ಹಳೆದು ಹೊಸದು ಅಂತೆಲ್ಲ ಅಂದ್ಕೊಳ್ಳುವಾಗ ಕೆಲವ್ರಿಗೆ ಹಳೆಯದ್ರ ಬಗ್ಗೆ ಬಹಳ ಶ್ರದ್ಧೆ ಇರುತ್ತೆ, ಕೆಲವ್ರಿಗೆ ಹಳೆಯದ್ರ ಬಗ್ಗೆ ಅಗೌರವ ಇರುತ್ತೆ, ಏನದೆಲ್ಲ ಹಳೆ ಗೊಡ್ಡು ವಿಚಾರಗಳು ಅವೆಲ್ಲ ಸರಿ ಇಲ್ಲ ಅಂತ. ಹೊಸದ್ರ ಬಗ್ಗೆನೂ ಅಷ್ಟೇ, ಹೊಸದು ಬಂದದ್ದೆಲ್ಲ ಸರಿ ಅಂತ ಕೆಲವ್ರಿಗೆ ಅನಿಸುತ್ತೆ, ಅಯ್ಯೋ ಹೊಸದು ಯಾವುದು ಬೇಡಪ್ಪ ಅಂತ ದೂರ ಇರೋವಂಥವ್ರು ಕೆಲವರು ಇರ್ತಾರೆ. ಇಲ್ಲಿ ಮುಂದಿನ ಎರಡು ಮೂರು ಪದ್ಯಗಳಲ್ಲೂ ಕೂಡ ಟಿ ವಿ ಜಿಯವರು ಈ ಕಾಲ ಪರಿಗಣನೆ ಹಳೆಯದು ಹೊಸದ್ರ ಬಗ್ಗೆ ವಿವರವನ್ನು ಕೊಡ್ತಾರೆ, ಅಲ್ಲಿ ಮತ್ತೆ ಇದನ್ನು ನೋಡ್ಬೋದು. ಅದು ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾದೇನಪ್ಪ ಅಂತಂದರೆ, ಹಳೆಯದು ಇದ್ದು ಹೊಸದು ಇರುತ್ತೆ ಅನ್ನೋದಾದರೆ ಅದು ಹೇಗೆ ಸಾಧ್ಯ, ನಿಜಕ್ಕೂ ಸಾಧ್ಯವಾ ಅಂತ. ಸೊ ಇದಕ್ಕೆ ನಾವೊಂದು ಮರವನ್ನು ನೋಡೋಣ. ಒಂದು ಮರ ಸಸಿಯಾಗಿತ್ತು, ಗಿಡವಾಯಿತು, ದೊಡ್ಡದಾಗಿ ಮರವಾಯಿತು. ಆ ಮರದಲ್ಲಿ ಹಳೆಯ ಬೇರು ಮತ್ತು ಹಳೆಯ ಕಾಂಡ ಇನ್ನೂ ಹಾಗೆ ಇದೆ, ಅದು ಹೋಗಿಲ್ಲ. ಆದರೆ ಹೊಸ ಎಲೆಗಳು ಬರ್ತಾ ಇವೆ, ಹೊಸ ಎಲೆಗಳು ಬೀಳ್ತಾ ಇವೆ, ಬಿದ್ದ ಜಾಗದ ತುಂಬೋದಿಕ್ಕೆ ಅಂಥೇಳಿ ಇನ್ನಷ್ಟು ಹೊಸ ಎಲೆಗಳು ಬರ್ತಾ ಇವೆ. ಹಾಗೆ ಹೂ, ನಾವು ನಿತ್ಯ ಹೂ ಕಿತ್ತಷ್ಟು ಒಂದು ರೋಸಾ ಗಿಡದಲ್ಲೂ ಕೂಡ ಹೊಸ ಹೂಗಳು ಬರ್ತಾ ಇರುತ್ತೆ. ಮಲ್ಲಿಗೆ ಹೂ ನಾವು ಕಿತ್ತಷ್ಟು ಆ ಕಾಲದಲ್ಲಿ ಹೊಸ ಮಲ್ಲಿಗೆ ಹೂಗಳು ಅದೇ ಗಿಡದಲ್ಲಿ ಬರ್ತಾ ಇರುತ್ತೆ. ಅಕಸ್ಮಾತ್ ಆ ಕಾಂಡ ಇರುತ್ತಲ್ಲ ದಪ್ಪ ಕಾಂಡ ಮರದ್ದು, ಅದೇ ಉರುಳು ಹೋಯಿತು ಅಂದ್ಕೊಳ್ಳೋಣ, ಆವಾಗ ಮರವೇ ಇಲ್ಲದಂತಾಗುತ್ತೆ. ಸೊ ನಿರಂತರವಾಗಿ ಮುಂದುವರ್ಕೊಂಡು ಹೋಗಬೇಕಾದಂಥ ಕೆಲವು ಅಂಶಗಳು ಆ ಮರದಲ್ಲಿದೆ, ಹೊಸದಾಗಿ ನಿತ್ಯ ಸೇರೋಂಥ ಅಂಶಗಳು ಆ ಮರದಲ್ಲಿದೆ. ಅದಕ್ಕೋಸ್ಕರ ಆ ಮರದಲ್ಲಿ ಒಂದು ರೀತಿಯ ಮುಂದುವರಿಕೆಯನ್ನು ನಾವು ನೋಡ್ತೀವಿ. ಸೊ ವಿಶ್ವ ಜೀವನದಲ್ಲೂ ಕೂಡ ಹಾಗೆ ನಿರಂತರವಾಗಿ ಒಂದು ರೀತಿಯಲ್ಲಿ ಅಡಿಪಾಯದಂತೆ ಇರೋಂತಹ ಪ್ರಾಕ್ತನ ಹಳೆಯತನ ಇದೆ. ಆ ಹಳೆಯತನದ ಬುನಾದಿಯ ಮೇಲೆ, ಅಡಿಪಾಯದ ಮೇಲೆ ಹೊಸದು ಬಂದು ಸೇರಿಕೊಳ್ಳುತ್ತೆ, ಮತ್ತೆ ಅದು ಹಳೆಯದಾಗತ್ತೆ, ಹಳೆಯದಾಗಿದ್ದು ಮತ್ತೆ ಹೊಸದಾಗತ್ತೆ. ಸೊ ಈ ಸೈಕಲ್, ಈ ಸರ್ಕಲ್,
ಅದು ಕಂಟಿನ್ಯೂಸ್ ಆಗಿ ಆಗ್ತಾ

0: ಇರೋದ್ರಿಂದ ವಿಶ್ವ ಜೀವನ ಲಹರಿ ಅದೆಂಥದಪ್ಪ ಅಂತಂದ್ರೆ ಚಿರ ಪುರಾತನ ನಿತ್ಯ ನೂತನ, ಹಳೇದು ಮತ್ತು ಹೊಸದು ಇವೆರಡರ ಸುಂದರವಾದಂಥ ಸಮ್ಮಿಳನ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 115 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರ

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಆಗಸ್ಟ್ ತಿಂಗಳ 24ನೇ ತಾರೀಕಿನ ಸೋಮವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು: ಗ್ಯಾಂಗ್ವರ್ ಮನೆಯಲ್ಲಿ ಇಟಿ ಶೋಧ, ಕೆಪಿಎಸ್ಸಿ ಪರೀಕ್ಷಾ ನಿಯಂತ್ರಕರಾಗಿದ್ದ ಐಎಎಸ್ ಅಧಿಕಾರಿ ನಾಪತ್ತೆ, ಬಾಗಿಲು ಮುರಿದು ಒಳ ಪ್ರವೇಶಿಸಿದ ತನಿಖಾಧಿಕಾರಿಗಳು. ಬೆಲ್ಲಕ್ಕೆ ದಾಖಲೆ ದರ 11 ವರ್ಷದಲ್ಲಿ 547 ಕೋಟಿ ವೆಚ್ಚ. ಮತದಾರರ ಕರಡು ಪಟ್ಟಿ ಇಂದು ಪ್ರಕಟ. ನಿರ್ಬಂಧದಲ್ಲೂ ಪ್ರವಾಸಿಗರ ಹುಚ್ಚಾಟ, ತಾರಕ ಜಲಾಶಯದಲ್ಲಿ ಭದ್ರತೆ ಮರೀಚಿಕೆ, ಪ್ರವೇಶ ನಿಯಂತ್ರಣ ಅಗತ್ಯ. ಕಾಡಾನೆ ದಾಳಿ, ಬೆಳೆ ನಾಶ. ನಗರದಲ್ಲಿ ಮಳೆಯ ಸಿಂಚನ. ಎಫ್ಬಿಐ ಹೆಚ್ಚಿದ ಒಳಹರಿವು. ಜಪಾನ್ಗೆ ಗೋಯಲ್ ನಿಯೋಗ, ವಿವಿಧ ವಲಯಗಳ 200 ಪ್ರತಿನಿಧಿಗಳೊಂದಿಗೆ ಜಪಾನ್ಗೆ ಸಚಿವರ ಭೇಟಿ. ಭಾರತ ಚೀನಾ ವಿಶೇಷ ಪ್ರತಿನಿಧಿಗಳ ಸಭೆ ನಾಳೆ. ದೇವದತ್ತ ಸತತ 2ನೇ ಶತಕ, ಕೊಲಂಬೋ ಟೆಸ್ಟ್ ನಾಯಕ ಗಿಲ್ ಅರ್ಧಶತಕ. ಮೊದಲ ದಿನ ಉತ್ತಮ ಮೊತ್ತ ಕಲೆ ಹಾಕಿದ ಭಾರತ. ಭಾರತಕ್ಕೆ ಅರ್ಜೆಂಟೀನಾ ಸವಾಲು, ಇಂದು ಕಠಿಣ ಹಾದಿಯಲ್ಲಿ ಹರ್ಮನ್ ಬಳಗ. ದುಲೀಪ್ ಟ್ರೋಫಿ ಕ್ವಾರ್ಟರ್ ಫೈನಲ್, ವೈಭವ್ ವೈಫಲ್ಯ, ಸುದೀಪ್ ಕರಾಮಿ ಶಹಬಾಜ್ ಶತಕ. 52ನೇ ರಾಷ್ಟ್ರೀಯ ಜೂನಿಯರ್ ಈಜು ಚಾಂಪಿಯನ್ಶಿಪ್ಗೆ ತೆರೆ, ಕರ್ನಾಟಕ ತಂಡಕ್ಕೆ ಸಮಗ್ರ ಪ್ರಶಸ್ತಿ. ಪ್ರಮುಖಾಂಶಗಳ ವಿವರಣೆ: ಗ್ಯಾಂಗ್ವರ್ ಮನೆಯಲ್ಲಿ ಇಟಿ ಶೋಧ, ಕೆಪಿಎಸ್ಸಿ ಪರೀಕ್ಷಾ ನಿಯಂತ್ರಕರಾಗಿದ್ದ ಎಎಎಸ್ ಅಧಿಕಾರಿ ನಾಪತ್ತೆ, ಬಾಗಿಲು ಮುರಿದು ಒಳ ಪ್ರವೇಶಿಸಿದ ತನಿಖಾಧಿಕಾರಿಗಳು. ಬೆಂಗಳೂರು. ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆ ಮತ್ತು ನೇಮಕಾತಿಯಲ್ಲಿನ ಅಕ್ರಮಗಳ ತನಿಖೆಯನ್ನು ಚುರುಕುಗೊಳಿಸುವ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಆಯೋಗದ ಹಿಂದಿನ ಪರೀಕ್ಷಾ ನಿಯಂತ್ರಕ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಗ್ಯಾಂಗ್ವರ್ ಅವರ ಇಲ್ಲಿನ ಜಯಮಹಲ್ನಲ್ಲಿರುವ ಸರ್ಕಾರಿ ನಿವಾಸದ ಮೇಲೆ ಭಾನುವಾರ ದಾಳಿ ನಡೆಸಿದ್ದಾರೆ. ಜ್ಞಾನೇಂದ್ರ ಕುಮಾರ್ ಅವರ ದೆಹಲಿ ಮತ್ತು ರಾಯಬರೇಲಿ ನಿವಾಸಗಳ ಮೇಲೂ ದಾಳಿ ನಡೆದಿದೆ. ಆಯೋಗದ ಹಿಂದಿನ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ, ಸದಸ್ಯರು ಮತ್ತು ಕೆಲವು ಪರೀಕ್ಷಾಧಿಕಾರಿಗಳ ಮನೆಗಳ ಮೇಲೆ ಈಚೆಗೆ ಇಟಿ ಅಧಿಕಾರಿಗಳು ದಾಳಿ ನಡೆಸಿದ್ದರು. ಈ ಬೆನ್ನಲ್ಲೇ ಬೆಂಗಳೂರಿನಿಂದ ನಾಪತ್ತೆಯಾಗಿದ್ದರು. 11 ವರ್ಷದಲ್ಲಿ 547 ಕೋಟಿ ವೆಚ್ಚ. ನವದೆಹಲಿ. ಕೇಂದ್ರ ಸಚಿವರು ತಮಗೆ ನೀಡಿರುವ ಅಧಿಕೃತ ನಿವಾಸಗಳ ನವೀಕರಣ, ದುರಸ್ತಿ ಮತ್ತು ಪೀಠೋಪಕರಣ ಕೆಲಸಗಳಿಗಾಗಿ ಭಾರಿ ಮೊತ್ತವನ್ನು ಖರ್ಚು ಮಾಡಿದ್ದಾರೆ. ಪಿಟಿಐ ಸುದ್ದಿ ಸಂಸ್ಥೆಯು ಈ ಬಗ್ಗೆ ಆರ್ಬಿಐ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದು, ಕಳೆದ 11 ವರ್ಷಗಳಲ್ಲಿ ಕೇಂದ್ರ ಸರ್ಕಾರವು ಕೇಂದ್ರ ಲೋಕೋಪಯೋಗಿ ಇಲಾಖೆಯ ಅಡಿಯಲ್ಲಿ ಒಟ್ಟು 547.68 ಕೋಟಿ ಮೊತ್ತವನ್ನು ಈ ಕೆಲಸಗಳಿಗಾಗಿ ಖರ್ಚು ಮಾಡಿದೆ. ಸಚಿವರು ಮಾಡಿದ ಖರ್ಚಿನ ಪ್ರಮಾಣವು 2024-2025ಕ್ಕಿಂತ 2025-26ನೇ ಆರ್ಥಿಕ ವರ್ಷದಲ್ಲಿ 3 ಪಟ್ಟು ಹೆಚ್ಚಾಗಿದೆ. ಮತದಾರರ ಕರಡು ಪಟ್ಟಿ ಇಂದು ಪ್ರಕಟ. ಬೆಂಗಳೂರು. ವಿಶೇಷ ಸಮಗ್ರ ಪರಿಷ್ಕರಣೆ ಭಾಗವಾಗಿ ರಾಜ್ಯದ ಕರಡು ಮತದಾರರ ಪಟ್ಟಿಯು ಆಗಸ್ಟ್ 24ರ ಸೋಮವಾರ ಪ್ರಕಟವಾಗಲಿದೆ. ರಾಜ್ಯದ ಒಟ್ಟು 5.54 ಕೋಟಿ ಮತದಾರರ ಪೈಕಿ 4.46 ಕೋಟಿ ಮತದಾರರ ಹೆಸರಷ್ಟೇ ಕರಡು ಮತದಾರರ ಪಟ್ಟಿಯಲ್ಲಿ ಇರಲಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಮೂಲಗಳು ತಿಳಿಸಿವೆ. ಎಸ್ಐಆರ್ ಭಾಗವಾಗಿ ರಾಜ್ಯದ ಎಲ್ಲಾ ಮತದಾರರ ವಿವರ, ಪೌರತ್ವವನ್ನು ಪರಿಶೀಲನೆಗೆ ಒಳಪಡಿಸಲಾಗಿತ್ತು. ಮೊದಲ ಹಂತದಲ್ಲಿ ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿತ್ತು. 2026ರ ಮತದಾರರ ವಿವರ ಮತ್ತು 2022ರ ಮತದಾರರ ವಿವರಗಳನ್ನು ಭರ್ತಿ ಮಾಡಿ ಮತದಾರರು ಸಲ್ಲಿಸಬೇಕಾಗಿತ್ತು. ಈ ಹಂತದಲ್ಲಿ 1.8 ಕೋಟಿ ಮತದಾರರ ಕರಡು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿದಿದ್ದಾರೆ. ಬೆಲ್ಲಕ್ಕೆ ದಾಖಲೆ ದರ. ಮಂಡ್ಯ. ರಾಜ್ಯದ ವಿವಿಧ ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಬೆಲ್ಲದ ದರದಲ್ಲಿ ದಾಖಲೆ ಏರಿಕೆಯಾಗಿದೆ. ಮಂಡ್ಯ ಎಪಿಎಂಸಿಯಲ್ಲಿ ಗುಣಮಟ್ಟದ ಅಚ್ಚು ಬೆಲ್ಲ ಕ್ವಿಂಟಾಲ್ಗೆ ಗರಿಷ್ಠ 6,750 ದರದಲ್ಲಿ ಮಾರಾಟವಾಗಿದೆ. ಹಾವೇರಿಯಲ್ಲಿ ಕನಿಷ್ಠ 7,000-8,000 ದರ ಇದ್ದರೆ ಬೆಳಗಾವಿಯಲ್ಲಿ 5,500-6,500 ಮಾರಾಟವಾಗಿದೆ. ಧಾರವಾಡ, ಗದಗ, ಹೊಸಪೇಟೆ ಜಿಲ್ಲೆಗಳಲ್ಲಿ 7,000 ದರವಿದೆ. ಕಳೆದ 2 ವಾರಗಳ ಹಿಂದೆ 4,000

ಸಾವಿರದ 5,000 ದರ ಇತ್ತು. ನಿರ್ಬಂಧದಲ್ಲೂ ಪ್ರವಾಸಿಗರ ಹುಚ್ಚಾಟ, ತಾರಕ ಜಲಾಶಯದಲ್ಲಿ ಭದ್ರತೆ ಮರೀಚಿಕೆ, ಪ್ರವೇಶ ನಿಯಂತ್ರಣ ಅಗತ್ಯ. ಎಚ್ಡಿಕೋಟೆ ತಾಲೂಕಿನ ಪ್ರಮುಖ ತಾರಕ ಜಲಾಶಯದಲ್ಲಿ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವಿದ್ದರೂ ಪ್ರವಾಸಿಗರು ಹಾಗೂ ಸಾರ್ವಜನಿಕರು ಜಲಾಶಯದ ಮೇಲ್ಭಾಗ, ಕೆಳಭಾಗ ಸೇರಿದಂತೆ ಅಪಾಯಕಾರಿ ಪ್ರದೇಶಗಳಲ್ಲಿ ನಿರ್ಭೀತಿಯಿಂದ ಸಂಚರಿಸುತ್ತಿರುವುದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಜಲಾಶಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದ್ದು ಜನರ ಸುರಕ್ಷತೆಯ ದೃಷ್ಟಿಯಿಂದ ಪ್ರವೇಶ ನಿರ್ಬಂಧಿಸಲಾಗಿದೆ. ಆದರೆ ನಿರ್ಬಂಧ ಗಮನಿಸದೆ ಕೆಲವರು ಜಲಾಶಯದ ವಿವಿಧ ಭಾಗಗಳಿಗೆ ತೆರಳಿ ಕಾಲ ಕಳೆಯುತ್ತಿದ್ದಾರೆ. ಜಲಾಶಯದ ಸಿಬ್ಬಂದಿ ಕಂಡು ಕಾಣದಂತೆ ವರ್ತಿಸುತ್ತಿದ್ದಾರೆ ಎಂಬ ಆರೋಪ ಸ್ಥಳೀಯರಿಂದ ಕೇಳಿಬಂದಿದೆ. ಕಾಡಾನೆ ದಾಳಿ, ಬೆಳೆ ನಾಶ. ಸರಗೂರು ತಾಲೂಕಿನ ಸರಗೂರು ಅರಣ್ಯ ವಲಯಕ್ಕೆ ಒಳಪಡುವ ಹಳೆ ಹಿಗ್ಗುಡಿಲು ಗ್ರಾಮದ ಮಲ್ಲಿಕಾರ್ಜುನಯ್ಯ ಎಂಬುವರ ಜಮೀನಿಗೆ ಕಾಡಾನೆಗಳು ನಿರಂತರವಾಗಿ ಪ್ರವೇಶಿಸಿ ಜೋಳದ ಬೆಳೆಯನ್ನು ನಾಶಪಡಿಸುತ್ತಿವೆ. ರೈತರಿಗೆ ಅಪಾರ ಪ್ರಮಾಣದ ಬೆಳೆ ನಷ್ಟವಾಗುತ್ತಿದ್ದು ಜೀವನೋಪಾಯಕ್ಕಾಗಿ ತೀವ್ರ ತೊಂದರೆಯಾಗಿದೆ ಎಂದು ಅಳಲು ತೋಡಿಕೊಂಡಿದ್ದರು. ಕಾಡಾನೆಗಳ ಹಾವಳಿ ಕುರಿತು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹಲವು ಬಾರಿ ಮಾಹಿತಿ ನೀಡಿದರೂ ಉಡಾಫಿ ಉತ್ತರ ನೀಡಲಾಗುತ್ತಿದೆ. ಆನೆಗಳ ಸಂಚಾರ ಮುಂದುವರಿಯುತ್ತಿದ್ದು ರೈತರ ಜೀವಕ್ಕೂ ಅಪಾಯ ಎದುರಾಗುವ ಆತಂಕವಿದೆ ಎಂಬುದು ಸ್ಥಳೀಯರು ದೂರಿದರು. ಮಡಿಕೇರಿ ಬಿರುಸು ಪಡೆದ ಮಳೆ. ಮಡಿಕೇರಿ ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಾನುವಾರ ಮಳೆ ಬಿರುಸು ಪಡೆದಿದೆ. ದಟ್ಟ ಮೋಡಗಳು ಕವಿದಿದ್ದು ಬಿಟ್ಟು ಬಿಟ್ಟು ಮಳೆಯಾಗುತ್ತಿದೆ. ಭಾನುವಾರ ರಾತ್ರಿ ಹಾರಂಗಿ ಜಲಾಶಯದ ಒಳಹರಿವು 4,540 ಕ್ಯೂಸೆಕ್ ಏರಿಕೆಯಾಗಿದ್ದು ನದಿಗೆ 3,000 ಕ್ಯೂಸೆಕ್ ನೀರನ್ನು ಬಿಡಲಾಗುತ್ತಿದೆ. ಎಫ್ಪಿಐ ಹೆಚ್ಚಿದ ಒಳಹರಿವು ನವದೆಹಲಿ. ವಿದೇಶಿ ಹೂಡಿಕೆದಾರರು ದೇಶದ ಷೇರುಪೇಟೆಯಲ್ಲಿ ಷೇರುಗಳನ್ನು ಖರೀದಿಸುತ್ತಿರುವುದನ್ನು ಮುಂದುವರೆಸಿದ್ದು ಆಗಸ್ಟ್ ತಿಂಗಳಿನಲ್ಲಿ ಇದುವರೆಗೆ 23,544 ಕೋಟಿ ಹೂಡಿಕೆ ಮಾಡಿದ್ದಾರೆ. ಕಂಪನಿಗಳ ಜೂನ್ ತ್ರೈಮಾಸಿಕದ ಗಳಿಕೆ ಚೆನ್ನಾಗಿ ಇರುವುದು, ಕರೆನ್ಸಿ ವಿನಿಮಯ ಮಾರುಕಟ್ಟೆಯಲ್ಲಿ ರೂಪಾಯಿ ಮೌಲ್ಯದ ಸ್ಥಿರತೆ, ಷೇರು ಮಾರುಕಟ್ಟೆಯ ವಹಿವಾಟು ಉತ್ತಮವಾಗುತ್ತಿರುವುದು ಹೂಡಿಕೆದಾರರಿಗೆ ಉತ್ತೇಜನ ನೀಡಿವೆ. ಇದು ಬಂಡವಾಳ ಒಳಹರಿವಿಗೆ ಕಾರಣವಾಗಿದೆ ಎಂದು ಮಾರುಕಟ್ಟೆ ತಜ್ಞರು ತಿಳಿಸಿದ್ದಾರೆ. ಜುಲೈ ತಿಂಗಳಿನಲ್ಲಿ 20,200 ಕೋಟಿ ಹೂಡಿಕೆಯಾಗಿತ್ತು. ಸಕ್ಕರೆ ಬೆಲೆ ನಿಯಂತ್ರಣಕ್ಕೆ ಕ್ರಮ, ಜೋಶಿ ಹುಬ್ಬಳ್ಳಿ. ದೇಶದಲ್ಲಿ ಸಕ್ಕರೆ ಬೆಲೆ ಏರಿಕೆಯಾಗಿದ್ದು ಲಭ್ಯವಿರುವ ಸಕ್ಕರೆ ದಾಸ್ತಾನನ್ನು ಶೀಘ್ರ ಮಾರುಕಟ್ಟೆಗೆ ಬಿಡುಗಡೆ ಮಾಡುವ ಮೂಲಕ ಬೆಲೆ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಸಾರ್ವಜನಿಕರಿಗೆ ಈ ಹಿಂದಿನ ದರದಲ್ಲಿಯೇ ಸಕ್ಕರೆ ದೊರೆಯುವಂತೆ ಮಾಡಲು ಮತ್ತು ವದಂತಿ ಹರಡಿ ಬೆಲೆ ಹೆಚ್ಚಳ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಈಗಾಗಲೇ ರಾಜ್ಯ ಸರ್ಕಾರಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಭಾನುವಾರ ಸುದ್ದಿಗಾರರಿಗೆ ತಿಳಿಸಿದರು. ಜಪಾನ್ಗೆ ಗೋಯಲ್ ನಿಯೋಗ, ವಿವಿಧ ವಲಯಗಳ 200 ಪ್ರತಿನಿಧಿಗಳೊಂದಿಗೆ ಜಪಾನ್ಗೆ ಸಚಿವರ ಭೇಟಿ. ಟೋಕಿಯೋ ಭಾರತ ಮತ್ತು ಜಪಾನ್ನ ನಡುವಿನ ವ್ಯವಹಾರ ಮತ್ತು ಹೂಡಿಕೆಯನ್ನು ಹೆಚ್ಚಿಸಲು ಇರುವ ಮಾರ್ಗಗಳ ಕುರಿತು ಚರ್ಚಿಸಲು 200 ಉದ್ಯಮಿಗಳ ನಿಯೋಗವೊಂದು ಜಪಾನ್ಗೆ ತೆರಳಲಿದೆ. ನಿಯೋಗದ ನೇತೃತ್ವವನ್ನು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ವಹಿಸಿದ್ದಾರೆ. ಈ ನಿಯೋಗವು ಸೋಮವಾರದಿಂದ 4 ದಿನ ಜಪಾನ್ಗೆ ತೆರಳಲಿದೆ. ಮುಂದಿನ ಒಂದು ದಶಕದಲ್ಲಿ ಭಾರತದಲ್ಲಿ 60,000 ಕೋಟಿ ಹೂಡಿಕೆ ಮಾಡುವುದಾಗಿ ಕಳೆದ ವರ್ಷ ಜಪಾನ್ ಹೇಳಿತ್ತು. ಭಾರತ ಚೀನಾ ವಿಶೇಷ ಪ್ರತಿನಿಧಿಗಳ ಸಭೆ ನಾಳೆ ಬೀಜಿಂಗ್. ಭಾರತ ಮತ್ತು ಚೀನಾ ವಿಶೇಷ ಪ್ರತಿನಿಧಿಗಳ ಮಾತುಕತೆ ಮಂಗಳವಾರ ನಡೆಯಲಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಅಜಿತ್ ಡೋಭಾಲ್ ಅವರು ಬೀಜಿಂಗ್ಗೆ ಸೋಮವಾರ ತೆರಳಲಿದ್ದು ಚೀನಾದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ವಾಂಗಿ ಅವರೊಂದಿಗೆ 25ನೇ ಸುತ್ತಿನ ಮಾತುಕತೆ ನಡೆಸಲಿದ್ದಾರೆ. 3,488 ಕಿಲೋಮೀಟರ್ ಉದ್ದದ ಭಾರತ ಚೀನಾ ಗಡಿ ವಿವಾದವನ್ನು ಸಂಪೂರ್ಣವಾಗಿ ಬಗೆಹರಿಸಲು ಮಾತುಕತೆಗಾಗಿ ವಿಶೇಷ ಪ್ರತಿನಿಧಿಗಳನ್ನು ನಿಯೋಜಿಸುವ ವ್ಯವಸ್ಥೆಯನ್ನು 2023ರಲ್ಲಿ ಆರಂಭಿಸಲಾಗಿತ್ತು. ಡೋಭಾಲ್ ಮತ್ತು ವಾಂಗಿ ಅವರು ಈಗ ನೇಮಕವಾಗಿರುವ ವಿಶೇಷ ಪ್ರತಿನಿಧಿಗಳು. ದೇವದತ್ತ ಸತತ 2ನೇ ಶತಕ, ಕೊಲಂಬೋ ಟೆಸ್ಟ್ ನಾಯಕ ಗಿಲ್ ಅರ್ಧಶತಕ. ಮೊದಲ ದಿನ ಉತ್ತಮ ಮೊತ್ತ ಕಲೆ ಹಾಕಿದ ಭಾರತ. ಕೊಲಂಬೋ ಅಮೋಘಲಯದಲ್ಲಿರುವ ಬ್ಯಾಟಿಂಗ್ ಹೀರೋ ದೇವದತ್ತ ಪಡಿಕಲ್ ಅವರಿಗೆ ಇಲ್ಲಿ ಅದೃಷ್ಟವೂ ಜೊತೆಗೂಡಿತ್ತು. ಸತತ 2ನೇ ಟೆಸ್ಟ್ ಪಂದ್ಯದಲ್ಲಿ ಅವರು ಶತಕ ದಾಖಲಿಸಿದರು. ನಾಯಕ ಶುಭಮನ್ ಗಿಲ್ ಅರ್ಧಶತಕ ಗಳಿಸಿದರು. ಬ್ಯಾಟರ್ಗಳಿಗೆ ಉತ್ತಮ ನೆರವು ನೀಡಿದ ಪಿಚ್ನಲ್ಲಿ ಭಾನುವಾರ ಆರಂಭವಾದ ಶ್ರೀಲಂಕಾ ಎದುರಿನ 2ನೇ ಟೆಸ್ಟ್ನಲ್ಲಿ ಭಾರತ ಟೆಸ್ಟ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ದೇವದತ್ತ ಅವರ ಜೊತೆಯಾಟದ ಫಲವಾಗಿ ದಿನದಾಟದ ಮುಕ್ತಾಯಕ್ಕೆ 85 ಓವರ್ಗಳಲ್ಲಿ 5 ವಿಕೆಟ್ಗಳಿಗೆ 300 ರನ್ ಗಳಿಸಿತು. 52ನೇ ರಾಷ್ಟ್ರೀಯ ಜೂನಿಯರ್ ಈಜು ಚಾಂಪಿಯನ್ಶಿಪ್ಗೆ ತೆರೆ, ಕರ್ನಾಟಕ ತಂಡಕ್ಕೆ ಸಮಗ್ರ ಪ್ರಶಸ್ತಿ. ಭುವನೇಶ್ವರ ಕರ್ನಾಟಕ ತಂಡವು ಭಾನುವಾರ ಮುಕ್ತಾಯಗೊಂಡ 52ನೇ ರಾಷ್ಟ್ರೀಯ ಜೂನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಅಂತಿಮ ದಿನ 6 ಚಿನ್ನದ ಪದಕಗಳನ್ನು ಗೆದ್ದು ಸಮಗ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡಿತ್ತು. ಈಜು ಸ್ಪರ್ಧೆಯಲ್ಲಿ ಶಕ್ತಿ ಕೇಂದ್ರವಾಗಿರುವ ಕರ್ನಾಟಕವು ಒಟ್ಟು 80 ಪದಕಗಳನ್ನು ಗೆದ್ದು 624 ಅಂಕಗಳನ್ನು ಸಂಗ್ರಹಿಸಿತು. 40 ಚಿನ್ನ, 22 ಬೆಳ್ಳಿ ಮತ್ತು 18 ಕಂಚಿನ ಪದಕಗಳನ್ನು ಗೆದ್ದುಕೊಂಡಿತ್ತು. ಮಹಾರಾಷ್ಟ್ರ ಮತ್ತು ಎಸ್ಎಸ್ಸಿಬಿ ತಂಡಗಳು ಕ್ರಮವಾಗಿ 2ನೇ ಮತ್ತು 3ನೇ ಸ್ಥಾನ ಗಳಿಸಿತು.

ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನ್ಸ್ 48 ರೂಪಾಯಿ, ಪೆನ್ಸಿಲ್ ಬೀನ್ಸ್ 33 ರೂಪಾಯಿ, ಮೆಣಸಿನಕಾಯಿ 33 ರೂಪಾಯಿ, ಸೌತೆಕಾಯಿ 17 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 19 ರೂಪಾಯಿ, ಪಡವಲಕಾಯಿ 39 ರೂಪಾಯಿ, ತೊಂಡೆಕಾಯಿ 31 ರೂಪಾಯಿ, ಹಾಗಲಕಾಯಿ 39 ರೂಪಾಯಿ, ಕಾಲಿಫ್ಲವರ್ 28 ರೂಪಾಯಿ, ಪೈರ್ 49 ರೂಪಾಯಿ, ದಪ್ಪ ಮೆಣಸಿನಕಾಯಿ 38 ರೂಪಾಯಿ, ಸೋರೆಕಾಯಿ 17 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 24 ರೂಪಾಯಿ, ಟೊಮೊಟೊ 7 ರೂಪಾಯಿ. ಕೇಳುಗರೇ, ಕೇಳಿದ್ದಿರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0317311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739031711.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಇನ್ನು ಮುಂದೆ ಕೇಳಿ ಬರೋಣ ವಚನವೈಭವ. ವಚನಗಳ ನುಡಿಗುಚ್ಚ ಭಾಗ 36 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
3: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
2: ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
4: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಭವಿ ಭಕ್ತ ಆಚಾರ ಅನಾಚಾರ ಯೋಗ್ಯ ಅಯೋಗ್ಯ ಅರ್ಪಿತ ಅನರ್ಪಿತ ಸುಸಂಗ ದುಸ್ಸಂಗ ಸುಚಿತ್ತ ಕುಚಿತ್ತ ಸುಬುದ್ಧಿ ಕುಬುದ್ಧಿ ಅಹಂಕಾರ ನಿರಹಂಕಾರ ಸುಮನ ಕುಮನ ಸುಜ್ಞಾನ ಅಜ್ಞಾನ ಸದ್ಭಾವ ದುರ್ಭಾವ ಪಾಪ ಪುಣ್ಯ ಧರ್ಮ ಕರ್ಮ ಸ್ವರ್ಗ ನರಕ ಇಹ ಪರ ಭೇದ ಅಭೇದ ಹೀಗೆ ಶರಣರು ಪ್ರತಿಯೊಂದು ವಿಷಯದಲ್ಲೂ ತಮ್ಮದೇ ಆದಂತಹ ಉನ್ನತ ವಿಚಾರಗಳನ್ನು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಶರಣರು ಬಳಸಿದ ಕನ್ನಡದ ಪದಗಳು ಕೂಡ ಹಿಂದಿನ ಕನ್ನಡದ ವಿದ್ವಾಂಸರು ಆಶ್ಚರ್ಯಪಡುವಂತಹ ಪದಗಳನ್ನು ಬಳಸಿರುವುದನ್ನು ನಾವು 12ನೇ ಶತಮಾನದಲ್ಲಿ ಕಾಣುತ್ತೇವೆ. 12ನೇ ಶತಮಾನದಲ್ಲಿ ಕನ್ನಡ ಭಾಷೆಯನ್ನು ಅತ್ಯಂತ ಶ್ರೇಷ್ಠವಾಗಿ ಬಳಸಿದ್ದು ಶರಣರು ಕನ್ನಡ ಭಾಷೆ ಎನ್ನುವ ಭಾಷೆ ವಿಶ್ವದಲ್ಲೇ ಖ್ಯಾತಿಯಾಗುವಂತೆ ಮಾಡಿದ್ದು ಶರಣರ ವಚನಗಳು. ಕನ್ನಡ ಭಾಷೆಯ ಶ್ರೀಮಂತತನವನ್ನು ಶರಣರು ತಮ್ಮ ವಚನಗಳ ಮೂಲಕ ಎಲ್ಲೆಡೆಗೆ ಪಸರಿಸುವ ಉನ್ನತವಾದಂತಹ ಕೆಲಸವನ್ನು ಮಾಡಿದ್ದಾರೆ. ಕಳೆದ 35ನೇ ಸಂಚಿಕೆಯಲ್ಲಿ ಮಹಿಮಾನ್ವಿತ ಶರಣ ಮಡಿವಾಳ ಮಾಚಿದೇವರ ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡಿದ್ದೆವು. ಇಂದು ನಾವು 36ನೇ ನುಡಿ ಸಂಚಿಕೆಯಲ್ಲಿ ಬಸವಣ್ಣನವರ ನೆರಳಿನಂತೆ ಬದುಕಿ ಬಾಳಿದ ಶರಣ ಹಡಪದ ಅಪ್ಪಣ್ಣನವರ ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದ 9ನೇ ಸಂಪುಟವು ಸಂಕೀರ್ಣ ವಚನ ಸಂಪುಟವಾಗಿದ್ದು ಇದನ್ನು ಡಾಕ್ಟರ್ BR ಹಿರೇಮಠರವರು ಸಂಪಾದನೆ ಮಾಡಿದ್ದಾರೆ. ಇದರಲ್ಲಿ 27 ವಚನಕಾರರ 1210 ವಚನಗಳನ್ನು ಸಂಪಾದಿಸಿ ಓದುಗರಿಗೆ ನೀಡಿದ್ದಾರೆ. ಹಾಗೆಯೇ 54 ಅಜ್ಞಾತ ವಚನಕಾರರ 250 ವಚನಗಳನ್ನು ಕೂಡ ಸಂಪಾದನೆ ಮಾಡಿದ್ದಾರೆ. ಇದರಲ್ಲಿ ಶರಣ ಹಡಪದ ಅಪ್ಪಣ್ಣನವರ 249 ವಚನಗಳಿವೆ. ಹಡಪದ ಅಪ್ಪಣ್ಣನವರು ಎಲೆ ಅಡಿಕೆಯನ್ನು ಡಬ್ಬದಲ್ಲಿ ಇಟ್ಟುಕೊಂಡು ಶರಣರಿಗೆ ವೀಳೆಯವನ್ನು ಕೊಡುವಂತಹ ಕಾಯಕ ಮಾಡುತ್ತಿದ್ದರು ಎನ್ನುವಂತಹ ವಿಚಾರವನ್ನು ನಾವು ವಚನ

ಗಳಲ್ಲಿ ಅರಿಯಬಹುದಾಗಿದೆ. ಹೀಗೆ ವೀಳೆಯವನ್ನು ನೀಡುವ ಶರಣರಾದ ಹಡಪದ ಅಪ್ಪಣ್ಣನವರು ಹಲವು ಬೆಡಗಿನ ವಚನಗಳನ್ನು ಬರೆದಿದ್ದು ಅವರ ಅನುಭವದ ಜ್ಞಾನ ಎಷ್ಟಿತ್ತು ಎನ್ನುವುದನ್ನು ತಿಳಿಸುತ್ತದೆ. ಹಾಗೆಯೇ ಅವರು ಅನೇಕ ವಿಷಯಗಳ ಬಗ್ಗೆ ತಮ್ಮ ವಿಚಾರ ಲಹರಿಯನ್ನು ಹರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದಷ್ಟು ವಚನಗಳನ್ನು ಹಾಗೂ ಅವುಗಳ ವಿಚಾರವನ್ನು ಅರಿಯಲು ಪ್ರಯತ್ನ ಮಾಡೋಣ. ಹಡಪದ ಅಪ್ಪಣ್ಣನವರಿಗೆ ಬಸವಣ್ಣನವರನ್ನು ಕಂಡರೆ ಅತ್ಯಂತ ಭಕ್ತಿ ಮತ್ತು ನಿಷ್ಠೆ, ಹಾಗಾಗಿ ಅವರನ್ನು ಅವರು ಗುರುವಾಗಿ ಸ್ವೀಕರಿಸಿಕೊಂಡಿದ್ದಾರೆ, ಅವರನ್ನು ದೇವರಂತೆ ಕಂಡಿದ್ದಾರೆ. ಅವರ ವಚನಗಳಲ್ಲಿ ಇದನ್ನು ನಾವು ಗಮನಿಸಬಹುದಾಗಿದೆ. ಒಂದು ವಚನವನ್ನು ಗಮನಿಸೋಣ. ದಿವ್ಯ ಆನಂದ ಗುರುವೇ, ದೇದೀಪ್ಯ ಮಾಯಮಾದ ಗುರುವೇ, ಆನಂದ ಪ್ರಸಾದಮಯ ಗುರುವೇ, ದೀಕ್ಷಾನಂದ ಗುರುವೇ, ಶಿಕ್ಷಾ ಸಾಮರ್ಥ್ಯ ಗುರುವೇ, ಮೋಕ್ಷ ಸಾಧನ ಗುರುವೇ, ಈಕ್ಷಿಸಿದ ಅಕ್ಷಿಯಲ್ಲಿ ನಿಕ್ಷೇಪಿಸಿದ ಗುರುವೇ, ಅವಧಾನಿ ಗುರುವೇ, ಆನಂದ ಪ್ರಸಾದಮಯ ಗುರುವೇ, ಪರಂಜ್ಯೋತಿ ಬಸವ ಪ್ರಿಯ ಕೂಡಲ ಸಂಗಮ ದೇವ ಪ್ರಭುವೇ, ಕೂಡಲ ಸಂಗಮ ದೇವ ಪ್ರಭುವೇ. ಇಲ್ಲಿ ಹಡಪದ ಅಪ್ಪಣ್ಣನವರು ಗುರುವಿನ ಮಹಿಮೆಯನ್ನು ಹೇಳುತ್ತಾ ಅಂತಹ ಗುರು ನನ್ನ ಕೂಡಲ ಸಂಗಮ ದೇವ ಪ್ರಭು ಅಂದರೆ ಬಸವಣ್ಣನವರು ಎನ್ನುತ್ತಾರೆ. ಈ ವಚನ ನಿಜವಾಗಲೂ ಗುರುವಿನ ಶಕ್ತಿಯನ್ನು ಬಹಳ ಚೆನ್ನಾಗಿ ತಿಳಿಸಿದೆ. ಇದು ನಿಜವೂ ಹೌದು. ಅವರು ಹೇಳುತ್ತಾರೆ, ಗುರುವಾದವನು ಸದಾ ಆನಂದದಿಂದ ಇದ್ದು ಬೇರೆಯವರಲ್ಲಿನ ಆನಂದವನ್ನು ಹೆಚ್ಚಿಸುವ ಬೆಳಕು, ಅಂತಹ ದಿವ್ಯ ಆನಂದಿ ಎನ್ನ ಗುರು ಎನ್ನುತ್ತಾರೆ. ಗುರುವಿನಲ್ಲಿ ದೀಕ್ಷಾಗುರು, ಶಿಕ್ಷಾಗುರು ಮತ್ತು ಮೋಕ್ಷಾಗುರು ಎಂದು ವಿಭಾಗಿಸಿರುವುದನ್ನು ನಾವು ಲಿಂಗವಂತ ಧರ್ಮದಲ್ಲಿನ ವಿಧಿ ವಿಧಾನದಲ್ಲಿ ಕಾಣುತ್ತೇವೆ. ಲಿಂಗ ದೀಕ್ಷೆಯನ್ನು ಕೊಟ್ಟು ಅದನ್ನು ಪೂಜಿಸುವ ಬಗೆ ಹೇಗೆ ಎನ್ನುವುದನ್ನು ತಿಳಿಸುವ ಗುರುವನ್ನು ದೀಕ್ಷಾ ಗುರುವೆಂದು, ದೀಕ್ಷೆ ಕೊಟ್ಟ ನಂತರ ಲಿಂಗ ಪೂಜೆಯನ್ನು ಅತ್ಯಂತ ಶ್ರದ್ಧೆ ನಿಷ್ಠೆಯಿಂದ ಮಾಡುತ್ತಾ ಲಿಂಗದ ಗುಣಗಳನ್ನು ಪರಿಪಾಲಿಸುತ್ತಾ ಕುಟುಂಬಕ್ಕೆ ಸಮಾಜಕ್ಕೆ ಪ್ರೀತಿ ಪಾತ್ರನಾಗಿರುವನೆ ಎನ್ನುವುದನ್ನು ಗಮನಿಸುತ್ತಾ ಸರಿಯಿಲ್ಲದಿದ್ದರೆ ಅದನ್ನು ತಿದ್ದುತ್ತಾ ಸಾಮಾಜಿಕ ಧರ್ಮದೊಳಗೆ ಸೇರುವ ಹಾಗೆ ಮಾಡುವ ಗುರುವೇ ಶಿಕ್ಷಾ ಗುರು ಎನ್ನಲಾಗಿದೆ. ಯಾರು ಲಿಂಗವ ಆಯತವ ಮಾಡಿಕೊಂಡು ಲಿಂಗದ ಗುಣಗಳನ್ನು ಸ್ವಾಯತ್ತ ಮಾಡಿಕೊಂಡಿರುತ್ತಾನೋ ಅಂತಹವನನ್ನು ಗುರುತಿಸಿ ಅವನಿಗೆ ಪಾರಮಾರ್ಥಿಕ ಸುಖವನ್ನು ತೋರಿಸಿ ಸಾಂಸಾರಿಕ ಭವಬಂಧನದಿಂದ ದೂರ ಮಾಡಿ ಮುಕ್ತಿಯನ್ನು ಕರುಣಿಸುತ್ತಾನೋ ಅವನಿಗೆ ಮೋಕ್ಷ ಗುರು ಎನ್ನಲಾಗಿದೆ. ಇಲ್ಲಿ ಅಪ್ಪಣ್ಣನವರು ಎನಗೆ ಬಸವಣ್ಣನವರೇ ದೀಕ್ಷಾಗುರು, ಶಿಕ್ಷಾಗುರು, ಮೋಕ್ಷಾಗುರು ಆಗಿದ್ದರು, ಎಲ್ಲವೂ ಅವರೇ ಆಗಿದ್ದರು ಎನ್ನುತ್ತಾರೆ. ಇಲ್ಲಿ ಒಂದು ಸುಂದರ ಪದವಿದೆ, ಈಕ್ಷಿಸಿದ ಅಕ್ಷಿಯಲ್ಲಿ ನಿಕ್ಷೇಪಿಸಿದ ಗುರುವೇ ಅಂದಿದ್ದಾರೆ. ಅಂದರೆ ಯಾವ ಕಣ್ಣುಗಳಿಂದ ನಾವು ಲಿಂಗವನ್ನು ವೀಕ್ಷಿಸುತ್ತೇವೋ ಅಲ್ಲೇ ಲಿಂಗದ ಕಿರಣ ನಿಕ್ಷೇಪಗೊಂಡು ಅಂದರೆ ಉಳಿದು ಆ ಕಿರಣಗಳೇ ಗುರು ಕಿರಣವಾಗಿ ಕಣ್ಣುಗಳ ನೋಟ ನಿರ್ಮಲವಾಗಿಸಿದಂತಹ ಗುರು ನಮ್ಮ ಬಸವಣ್ಣ ಗುರು ಎನ್ನುತ್ತಾರೆ. ಹಾಗೆಯೇ ಅವಧಾನಿ ಗುರು ಎನ್ನುತ್ತಾರೆ. ಅಂದರೆ ಸದಾ ಎಚ್ಚರದಿಂದ ಇದ್ದು ಎಚ್ಚರಿಸುವ ಗುರು ಪರಮ ಜ್ಯೋತಿ ಗುರು ಎನ್ನ ಬಸವ ಪ್ರಭು ಗುರು ಎಂದು ಹೇಳುವ ಮೂಲಕ ಗುರುವಿನ ಶಕ್ತಿಯನ್ನು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಇದು ಅಪ್ಪಣ್ಣನವರು ತಾಯಿ ಹೇಗೆ ತನ್ನ ಮಗುವಿನಲ್ಲಿ ಎಲ್ಲವನ್ನು ಕಾಣುತ್ತಾಳೋ ಹಾಗೆ ಗುರುವಿನಲ್ಲಿ ಎಲ್ಲವನ್ನೂ ಕಂಡಿದ್ದಾರೆ. ಹಾಗಾಗಿ ಅವರು ಮತ್ತೊಂದು ವಚನದಲ್ಲಿ ನಿಜ ಶರಣ ಹೇಗಿರಬೇಕು ಎನ್ನುವುದನ್ನು ಕಾಣುತ್ತೇವೆ. ವಚನ ಹೀಗಿದೆ, ಅಂಗವ ಮರೆದು ಲಿಂಗವ ಕೂಡಿ, ಸಂಘವ ಮರೆದು ಜಂಗಮವ ಕೂಡಿ, ಗುಣವ ಮರೆದು ಗುರುವ ಕೂಡಿ, ಪರವ ಮರೆದು ಪ್ರಸಾದವ ಕೂಡಿ, ಹರುಷವ ಮರೆದು

ಮನನ ಕೂಡಿ ಬೆರಸಿ ಬೇರೆಲ್ಲ ದಿಹ ನಿಜ ಶರಣಂಗೆ ನಮೋ ನಮೋ ನಮೋ ಎಂಬೆ ಬಸವ ಪ್ರಿವ ಕೂಡಲ ಚನ್ನ ಬಸವಣ್ಣ. ಅಪ್ಪಣ್ಣನವರು ಹೇಳುತ್ತಾರೆ, ದೇಹ ಭಾವವನ್ನು ಮರೆತು ಲಿಂಗ ಭಾವವನ್ನು ಧರಿಸಿ ಲಿಂಗದ ಕೂಡ ಕೂಡಿರಬೇಕು. ಸಂಘವ

ಎಂದು ಹೇಳುತ್ತಾರೆ ಜಂಗಮ ಕೂಡಿ. ಜಂಗಮ ಎಂದರೆ ಇಲ್ಲಿ ಸಮಾಜ ಎಂದರ್ಥ. ಯಾರು ಸಮಾಜಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡು ಸಮಾಜವೇ ನನ್ನ ಉಸಿರು ಎಂದು ಸಮಾಜಕ್ಕೆ ಹಗಲಿರುಳೆನ್ನದೆ ದುಡಿಯುವ ಶ್ರೇಷ್ಠ ವ್ಯಕ್ತಿ ಜಂಗಮ. ಅಂತಹ ಸಮಾಜದೊಡನೆ ಅಂದರೆ ಜಂಗಮದೊಡನೆ ನಿನ್ನ ಸಂಘವ ಮರೆತು ಬೇರೆ ಕೂಡು. ಗುಣವ ಮರೆದು ಅಂದರೆ ಪ್ರತಿಯೊಬ್ಬರಿಗೂ ಆಸೆ ಭಯಕ್ಕೆ ಕಾಮನೆಗಳು ಇದ್ದೇ ಇರುತ್ತದೆ. ಆ ಎಲ್ಲ ಆಸೆಗಳನ್ನು ಕಾಮನೆಗಳನ್ನು ತ್ಯಜಿಸಿ ಗುರುವೆಂಬ ಬೆಳಕನ್ನು ಕೂಡಿ ತೃಪ್ತನಾಗು. ಪರವ ಮರೆದು, ಇಲ್ಲಿ ಪರ ಎಂದರೆ ಸ್ವರ್ಗ ಎಂದು. ಅಂದರೆ ನಾನು ಭೂಲೋಕವನ್ನು ಬಿಟ್ಟು ಸ್ವರ್ಗಲೋಕಕ್ಕೆ ಹೋಗುತ್ತೇನೆ ಎನ್ನುವ ಭಾವವನ್ನು ಬಿಟ್ಟು ಇಹದಲ್ಲಿನ ವಸ್ತುಗಳನ್ನೇ ಪ್ರಸಾದವೆಂದು ಭಾವಿಸಿ ಇಲ್ಲೇ ಸ್ವರ್ಗವನ್ನು ಕಾಣು. ವೈಯಕ್ತಿಕ ಸಂತೋಷವನ್ನು ಬದಿಗೊತ್ತಿ ಸಾರ್ವತ್ರಿಕ ಸಂತೋಷದೆಡೆಗೆ ಸಾಗುವುದನ್ನೇ ಹರುಷವ ಮರೆದು ಹರಣ ಕೂಡಿ ಎನ್ನಲಾಗಿದೆ. ಹೀಗೆ ಯಾರು ಇರುತ್ತಾರೋ ಅವರೇ ನಿಜ ಶರಣ ಎನ್ನುತ್ತಾರೆ. ಅಂತಹ ಶರಣನಿಗೆ ನಾನು ಸದಾ ನಮಿಸುತ್ತೇನೆ ಎನ್ನುತ್ತಾರೆ. ಹೀಗೆ ಶರಣನ ಗುಣಗಳನ್ನು ಅಪ್ಪಣ್ಣನವರು ತಿಳಿಸುವ ಮೂಲಕ 12ನೇ ಶತಮಾನದ ಶಿವಶರಣ ವೃಂದ ಹೇಗಿತ್ತು ಎನ್ನುವುದನ್ನು ನಮಗೆ ತಿಳಿಸಿಕೊಡುವಂತಹ ಕೆಲಸ ಮಾಡಿದ್ದಾರೆ. ಹಾಗೆಯೇ ಅಂದಿನ ಸಮಾಜವನ್ನು ಇಂದೂ ಕೂಡ ಸ್ಮರಿಸುತ್ತೇವೆ. ಪ್ರಸ್ತುತ ಸಮಾಜ ಇದನ್ನು ಅರಿತು ಅವರ ಕಿಂಚಿತ್ ಗುಣಗಳನ್ನಾದರೂ ಒಳಗೊಡಿಸಿಕೊಂಡರೆ ನೆಮ್ಮದಿ ತನಗೆ ತಾನೇ ಮನೆ ಮಾಡುತ್ತದೆ. ಇನ್ನೊಂದೆಡೆ ಶರಣನ ಇರುವಿಕೆ ಹೇಗಿದೆ ಎನ್ನುವುದನ್ನು ಹೀಗೆ ತಿಳಿಸುತ್ತಾರೆ. ಅಯ್ಯ, ನಿಮ್ಮ ಶರಣರು ವೇಷವ ತೋರಿ ಗ್ರಾಸವ ಬೇಡುವವರಲ್ಲ, ದೇಶವ ತಿರುಗಿ ಕಲಿತ ಮಾತ ನುಡಿಯುವವರಲ್ಲ. ಲೇಸಾಗಿ ನುಡಿವರು, ಆಶೆ ಇಲ್ಲದೆ ನಡೆವರು, ರೋಷವಿಲ್ಲದೆ ನುಡಿವರು, ಸರಸವಿದ್ದಲ್ಲಿಯೇ ವಾಸಿಸುವರು. ಇಂತಪ್ಪ ಬೆರಸಿ ಬೇರಿಲ್ಲದ ನಿಜೈಕ್ಯಂಗೆ ನಮೋ ನಮೋ ನಮೋ ಎಂಬೆ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ. ಇಂತಪ್ಪ ಶರಣರ ನೆಲೆಯ ನಾನೆತ್ತ ಬಲ್ಲೆನೈ ನಾಲೆತ್ತ ಬಲ್ಲೆನೈ. ಅಪ್ಪಣ್ಣನವರ ಮಾತು ಬಹಳ ಚೆನ್ನಾಗಿದೆ. ಅವರು ಹೇಳುತ್ತಾರೆ, ಶರಣರು ತಮ್ಮ ವೇಷಧಾರಿತ್ವವನ್ನು ಜನರಿಗೆ ತೋರಿಸಿ ಆಹಾರವನ್ನು ಬೇಡುವವರಲ್ಲ, ದೇಶವನ್ನು ತಿರುಗಿ ಅಲ್ಲಿನ ಅನುಭವಗಳನ್ನು ಅರಿತು ಅದರಿಂದ ಉಂಟಾದ ಅನುಭವ ಜ್ಞಾನದ ಮಾತುಗಳನ್ನು ಸುಮ್ಮನೆ ವ್ಯರ್ಥವಾಗಿ ಮಾತನಾಡುವವರಲ್ಲ, ಜನರ ಒಳಿತಿಗಾಗಿ ಮಾತನಾಡುವರು, ಅತಿಯಾಸೆಯಿಲ್ಲದೆ ಜೀವನದಿ ನಡೆವರು, ಕೋಪ ತಾಪವಿಲ್ಲದೆ ಸದು ವಿನಯದಿ ನುಡಿವರು. ಯಾರು ಅವರನ್ನು ಪ್ರೀತಿಸುತ್ತಾರೋ ಅವರಲ್ಲಿ ಭಕ್ತಿಯನ್ನು ತೋರಿಸುತ್ತಾರೋ ಅವರೊಡನೆ ಇರುವರು. ಇಂತಹವರು ನಮ್ಮ ಶರಣರು. ಇಂತಹ ಶರಣರಿಗೆ ನಾನು ಸದಾ ನಮಿಸುವೆ ಎನ್ನುತ್ತಾರೆ ಅಪ್ಪಣ್ಣನವರು. ಅಪ್ಪಣ್ಣನವರ ವಚನಗಳನ್ನು ಗಮನಿಸಿದರೆ ಇವರಿಗೆ ಲೋಕದ ಜ್ಞಾನ ಚೆನ್ನಾಗಿ ತಿಳಿದು ಬಂದಿರುವುದು ಕಂಡುಬರುತ್ತದೆ. ಒಂದೆಡೆ ಶರಣರು ಹಸಿವನ್ನು ಹೇಗೆ ಗೆದ್ದಿದ್ದರು ಎನ್ನುವುದನ್ನು ಹೀಗೆ ಹೇಳುತ್ತಾರೆ. ಅಯ್ಯ, ಹುಟ್ಟಿದ ಮನುಜರೆಲ್ಲ ಹೊಟ್ಟೆ ಹೊಟ್ಟೆ ಹೊಟ್ಟೆ ಎಂದು ಹೊಟ್ಟೆಗೆ ಹಸಿದು ಹೊಟ್ಟೆಗೆ ಕುದಿದು ಹೊಟ್ಟೆಗೆ ಒರೆದು ಹೊಟ್ಟೆಗೆ ತುಂಬಿ ತಾವು ಬಂದ ಬಟ್ಟೆಯನ್ನೇ ಅರಿಯದೆ ಕೆಟ್ಟಿತ್ತು ಜಗವೆಲ್ಲ ಕೆಟ್ಟಿತ್ತು ಜಗವೆಲ್ಲ ಅದಂತಿರಲಿ. ಇನ್ನು ಆ ಶರಣರ ಮತವೆಂತೆಂದರೆ ಹೊಟ್ಟೆ ಎಂಬುದನ್ನೇ ಮೆಟ್ಟಿಟ್ಟು ತೂರಿ ಅಲ್ಲಿದ್ದ ಗಟ್ಟಿಯಾಗಿರದ ಪ್ರಸಾದವನ್ನೇ ಊಟವೆಂದು ಹಿಡಿದು ಮುಟ್ಟಿ ನಿಮ್ಮೊಳೆ ಒಡೆದು ಬಟ್ಟ ಬಯಲಾದರೂ ಕಾಣ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ. ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ. ಅಪ್ಪಣ್ಣನವರು ಹೇಳುತ್ತಾರೆ, ಲೋಕದಲ್ಲಿ ಹುಟ್ಟಿದ ಮನುಷ್ಯರು ಹೊಟ್ಟೆಗಾಗಿಯೇ ಹುಟ್ಟಿದವರಂತೆ ಅದಕ್ಕಾಗಿಯೇ ಕೋಪ ರೋಷಾದಿಗಳನ್ನು ಧರಿಸುತ್ತಾರೆ, ಹೊಟ್ಟೆಗಾಗಿಯೇ ಎಲ್ಲ ರೀತಿಯ ಕೆಲಸಗಳನ್ನು ಮಾಡುತ್ತಾರೆ. ಹೊಟ್ಟೆಯನ್ನು ತುಂಬಿಸಲಿಕ್ಕಾಗಿ ಈ ಜಗತ್ತಿಗೆ ನಾನು ಏನು ಮಾಡಲಿಕ್ಕೆ ಬಂದೆ ಎನ್ನುವುದನ್ನೂ ಮರೆತು

ಬಟ್ಟೆಯ ಜಂಜಾಟದಲ್ಲಿ ಬದುಕುತ್ತಾರೆ ಎನ್ನುತ್ತಾರೆ ಅಪ್ಪಣ್ಣನವರು. ಆದರೆ ಅಪ್ಪಣ್ಣನವರು ಹೇಳುತ್ತಾರೆ, ಶರಣರು ಆ ರೀತಿಯವರಲ್ಲ. ಶರಣರು ಹೊಟ್ಟೆ ಇದೆ ಎನ್ನುವುದನ್ನೇ ಮರೆತು, ಒಂದೆಡೆ ಬಸವಣ್ಣನವರು ಕೂಡ ಹೀಗೆ ಹೇಳುತ್ತಾರೆ, ನಮ್ಮ ಶರಣರು ಕರುಳಿಲ್ಲದ ಕರಿಗಳು ನೋಡ ಎನ್ನುತ್ತಾರೆ. ಹೊಟ್ಟೆಗಾಗಿ ಹಪ ಹಪಿಸದೆ ಕೇವಲ ದೇವರಿಗಾಗಿ ನೀಡಿದ ಪ್ರಸಾದವನ್ನೇ ಊಟವೆಂದು ಭಾವಿಸಿ ಅದನ್ನೇ ಪಡೆದು ಸಂತೃಪ್ತರಾಗಿ ದೈವತ್ವದಲ್ಲಿ ಲೀನರಾದರು ಎನ್ನುತ್ತಾರೆ. ಎಷ್ಟು ಸುಂದರವಾದ ವಚನವಿದೆ. ಇನ್ನೊಂದೆಡೆ ಅಪ್ಪಣ್ಣನವರು ಮನುಷ್ಯ ತನ್ನ ಸಮಯವನ್ನು ಹೇಗೆ ಕಳೆಯುತ್ತಾನೆ ಎನ್ನುವುದನ್ನು ತಮ್ಮ ವಚನದಲ್ಲಿ ಹೀಗೆ ವಿಶ್ಲೇಷಣೆ ಮಾಡಿದ್ದಾರೆ. ಅವರು ಹೇಳುತ್ತಾರೆ, ಆಟದಲ್ಲಿ ಕೆಲ ಹೊತ್ತ ಕಳೆದು, ಕೂಟದಲ್ಲಿ ಕೆಲ ಹೊತ್ತ ಕಳೆದು, ನೋಟದಲ್ಲಿ ಕೆಲ ಹೊತ್ತ ಕಳೆದು, ಊಟದ ಹೊತ್ತಿಗೆ ಲಿಂಗವ ಕುಡಿಹನೆಂಬುವನೊಬ್ಬ, ಊಟ ಮಾಟ ಕೂಟದಲ್ಲಿ ಕೋಟಲೆಗೊಳ್ಳುತ್ತಿದ್ದನೆಂಬುವನು ಒಬ್ಬ, ಅವನೊಬ್ಬ ಪೋಟ, ಇವರಿಬ್ಬರ ನೋಟ ಬೇಟಕ್ಕೆ ಸಿಕ್ಕದೆ ದಾಂಟಿ ಹೋದನು ನಮ್ಮ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ ದಾಂಟಿ ಹೋದನು. ಅಪ್ಪಣ್ಣನವರು ಹೇಳುತ್ತಾರೆ, ಲೋಕದ ಜನ ಆಟದಲ್ಲಿ ಕೆಲ ಹೊತ್ತ ಕಳೆದು, ಅಂದರೆ ಜೀವನದ ಜಂಜಾಟದಲ್ಲಿ ಸಿಲುಕಿ ಅದರಲ್ಲಿ ಹೊತ್ತ ಕಳೆದು, ಅವರಿರೊಡನೆ ಸೇರಿ ವ್ಯರ್ಥವಾಗಿ ಕೂಡಿ ಮಾತನಾಡಿ ಒತ್ತ ಕಳೆದು, ಹಾಗೆಯೇ ಅದು ಇದು ಎಂದು ನೋಡುತ್ತಾ ಆ ನೋಟದಲ್ಲೇ ಕೆಲ ಹೊತ್ತ ಕಳೆದು, ಊಟದ ಸಮಯ ಬಂದಾಗ ಹೊಟ್ಟೆಯನ್ನು ತುಂಬಿಸಲಕ್ಕಾಗಿ ಲಿಂಗವನ್ನು ಪೂಜಿಸುವ ನಾಟಕವನ್ನಾಡುವವರು ಕೆಲವರು ನಿಜ, ಇನ್ನು ಕೆಲವರು ಊಟಕ್ಕಾಗಿಯೇ ಲಿಂಗವನ್ನು ಕಟ್ಟಿಕೊಂಡು ಏಡಿಗಳಂತೆ ಹೊತ್ತ ಕಳೆವರು. ಇಂತಹವರ ಪೂಜೆಗೆ ನಮ್ಮ ದೇವನು ಒಲಿಯುವನೇ ಎಂದು ಪ್ರಶ್ನೆ ಮಾಡಿದ್ದಾರೆ. ಮನುಷ್ಯ ಕೇವಲ ಹೊಟ್ಟೆಗಾಗಿ ವೇಷಧಾರಿಗಳಾದರೆ ಸಾಲದು ಎನ್ನುತ್ತಾರೆ ಅಪ್ಪಣ್ಣನವರು. 12ನೇ ಶತಮಾನದಲ್ಲಿಯೂ ಕೂಡ ಇಂತಹ ವೇಷಧಾರಿ ಲಿಂಗ ಪೂಜಕರು ಇದ್ದರೆಂದು ಕಾಣುತ್ತದೆ. ಹಾಗಾಗಿ ಅಪ್ಪಣ್ಣನವರು ಇಂತಹ ವಚನವನ್ನು ಬರೆದಿದ್ದಾರೆ. ಮತ್ತೊಂದೆಡೆ ಅವರು ಹೇಳುತ್ತಾರೆ, ಜಂಗಮತ್ವದ ಬಗ್ಗೆ ಅವರದೇ ಆದ ವಿಚಾರ ಲಹರಿಯನ್ನು ಅರಸಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದು. ವಚನ ಹೀಗಿದೆ, ಅಂತರಂಗದಲ್ಲಿ ಆಸೆ, ಬಹಿರಂಗದಲ್ಲಿ ಕ್ರೋಧ, ಭಾವಕ್ಕೆ ವೇಷ, ಪ್ರಾಣಕ್ಕೆ ರೋಷ, ಕಾಮಕ್ಕೆ ಮದ, ಇಂಥವನ್ ಹಿಂಬಿಟ್ಟುಕೊಂಡು ನಾವು ಜಂಗಮರೆಂದು ಸುಳಿದರೆ ಹೇಯವಿಲ್ಲದ ಭಕ್ತರು ವೇಷವ ಕಂಡು ಪೂಜೆಯ ಮಾಡಿದರೆ, ಅಶನಕ್ಕೆ ಅನ್ನವನ್ನಿಕ್ಕಿದರೆ, ಶೀತಕ್ಕೆ ರಗಟೆಯ ಕೊಟ್ಟರೆ ಅವರಿಗದು ಸಹಜ ನೋಡ. ನಿಮ್ಮ ನೀವು ನೋಡಲಿಲ್ಲವೇ, ನಾವು ದೇವರಾದೆವೆಂದು ವಿಚಾರಿಸಿ ನೋಡಿ. ಉಭಯವ ಮೆಟ್ಟಿನಿಂದು ಅಭವನೆಂಬ ಹೆಸರಿಗೆ ಸಂಧವರಿಗೆ ಸುಲಭದಿಂದ ಜಗವೆಲ್ಲವೂ ನಮೋ ನಮೋ ನಮೋ ಎಂಬುದು ಬಸವ ಪ್ರಿಯ ಕೂಡಲ ಚನ್ನಬಸವಣ್ಣ, ಈ ಉಭಯದ ಭೇದವ ನೀವೇ ಬಲ್ಲಿರಿ, ನೀವೇ ಬಲ್ಲಿರಿ. ಅಪ್ಪಣ್ಣನವರು ಹೇಳುತ್ತಾರೆ, ಆಸೆ, ಕ್ರೋಧ, ವೇಷತ್ವ, ರೋಷ, ಮದ, ಮಾತ್ಸರ್ಯ ಇವುಗಳನ್ನು ಒಳಗೊಂಡು ಜಂಗಮವೆಂದು ಓಡಾಡಿದರೆ ಜಂಗಮರಾಗಲು ಸಾಧ್ಯವೇ ಎನ್ನುತ್ತಾರೆ. ಇಂತಹವರನ್ನು ತಿರಸ್ಕರಿಸಬೇಕೆಂದು ತಿಳಿಯದಂತಹ ಭಕ್ತರು ಅವರ ವೇಷವ ಕಂಡು ಅವರಿಗೆ ಪೂಜೆ ಮಾಡಿ ಪ್ರಸಾದವ ನೀಡಿ ವಸ್ತ್ರಾದಿಗಳನ್ನು ಕೊಟ್ಟು ಸತ್ಕರಿಸುತ್ತಾರೆ. ಇದು ಭಕ್ತನ ಸಹಜ ಗುಣ, ಮಾಡುತ್ತಾರೆ ಎನ್ನುತ್ತಾರೆ. ಅವರು ವೇಷಧಾರಿ ಎಂದು ತಿಳಿಯದೆ ಮಾಡುತ್ತಾರೆ ಎನ್ನುತ್ತಾರೆ. ಯಾರು ತಮ್ಮನ್ನು ತಾವು ಅರಿತು ಇಹ ಪರವನ್ನ ಮೀರಿ ನಿಂತು, ಅಭವ ಎಂದರೆ ಶಿವಸ್ವರೂಪಿಯಾದರೆ ಪ್ರತಿಯೊಬ್ಬರೂ ಅವನಿಗೆ ಶರಣೆನ್ನುವರು, ಅವಜಂಗಮ ಎನ್ನುತ್ತಾರೆ. ಉಳಿದವರು ವೇಷಧಾರಿಗಳು ಎನ್ನುತ್ತಾರೆ ಹಡಪದ ಅಪ್ಪಣ್ಣನವರು. ಶಿವನ ಸ್ವರೂಪ ಹೇಗಿದೆ ಎನ್ನುವುದನ್ನು ಕೂಡ ಅವರು ವಚನದಲ್ಲಿ ಕಟ್ಟಿಕೊಟ್ಟಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ, ಅಯ್ಯಾ

ಏನು ಏನು ಇಲ್ಲದಂದು, ಧರೆ ಬ್ರಹ್ಮಾಂಡಗಳು ಇಲ್ಲದಂದು, ಸಚರಾಚರ ರಚನೆಗೆ ಬಾರದಂದು, ಅಂದು ನೀವಿಪ್ಪ ಭೇದವ ಎನಗೆ ತೋರಿದರಾಗಿ. ಅದು ಹೇಗೆಂದರೆ, ನಾನು ಪುಷ್ಪದ ಹಾಗೆ, ನೀವು ಪರಿಮಳದ ಹಾಗೆ, ನಾನು ಆಲಿಯ ಹಾಗೆ, ನೀವು ನೋಟದ ಹಾಗೆ, ನಾನು ಬ್ರಹ್ಮಾಂಡದ ಹಾಗೆ, ನೀವು ಬಯಲಿನ ಹಾಗೆ, ಒಳ ಹೊರಗೆ ಪರಿಪೂರ್ಣವಾಗಿಪ್ಪಿರಿಯಾಗಿ ಆ ಭೇದವನ್ನು ಎನಗೆ ನೀವೇ ಅರ್ಹಿದರಾಗಿ, ಉರಿ ಕರ್ಪೂರದ ಸಂಯೋಗದಂತೆ ಎರಡು ಒಂದೇ ಎಂಬ ಭೇದವ ಎನ್ನ ಗೊರ ಗುರು ತಂದೆ ನೀವು ತೋರಿದರಲ್ಲ. ಚನ್ನಮಲ್ಲೇಶ್ವರ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ, ನೀವು ಎನ್ನ ಪರಮ ಆರಾಧ್ಯರಾದ ಕಾರಣ, ಪರಮ ಆರಾಧ್ಯರಾದ ಕಾರಣ. ಅಪ್ಪಣ್ಣನವರು ಹೇಳುತ್ತಾರೆ, ಏನೂ ಇಲ್ಲದಂದು, ಬ್ರಹ್ಮಾಂಡ ಉದಯವಾಗದಂದು, ಎಲ್ಲ ಜೀವರಾಶಿಗಳು ರಚನೆಗೆ ಬಾರದಂದು, ಓ ಪರಮಾತ್ಮ ಈ ಜಗದೊಳಗೆ ನೀನಿದ್ದೆ ಎನ್ನುತ್ತಾರೆ. ಹೇಗಿದ್ದೆ? ಪುಷ್ಪದೊಳಗಿನ ಪರಿಮಳದಂತೆ, ಕಣ್ಣಿನೊಳಗಿನ ನೋಟದಂತೆ, ಬ್ರಹ್ಮಾಂಡದ ಬಯಲಿನ ಹಾಗೆ ನೀವು ಇದ್ದು ಇಲ್ಲದಂತೆ ಇದ್ದೀರಿ. ಉರಿ ಸೋಂಕಿದ ಕರ್ಪೂರ ಉರಿಯೊಡನೆ ಬೆರೆತು ತನ್ನನ್ನು ತಾನು ಮರೆಸಿಕೊಳ್ಳುವಂತೆ ನಾನು ನಿಮ್ಮೊಡನೆ ಸೇರಿ ನನ್ನ ಮರೆತೆ ಎನ್ನುತ್ತಾರೆ ಹಡಪದ ಅಪ್ಪಣ್ಣನವರು. ಭಗವಂತನನ್ನ ಹೇಗೆ ಹೇಳಿದ್ದಾರೆ ಅಪ್ಪಣ್ಣನವರು, ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿ ಅಪ್ಪಣ್ಣನವರು ದೈವದ ಸ್ವರೂಪವನ್ನು ಕಾಣದ ಪರಿಮಳಕ್ಕೆ, ಮುಟ್ಟಲಾಗದ ನೋಟಕ್ಕೆ, ಹಿಡಿಯಲಾಗದ ಬಯಲಿಗೆ ಹೋಲಿಸಿದ್ದಾರೆ. ಹೌದು, ಪರಮಾತ್ಮ ಹೀಗೇ ಇದ್ದಾನೆ, ಇಲ್ಲದಂತೆ. ಹೌದಲ್ಲವೇ? ವೀರಶೈವ ಧಾರ್ಮಿಕ ಸಿದ್ಧಾಂತದಲ್ಲಿ ಅಷ್ಟ ಆವರಣಗಳು, ಪಂಚ ಆಚಾರಗಳು ಮತ್ತು ಷಟ್ ಸ್ಥಳಗಳಿಗೆ ತನ್ನದೇ ಆದಂತಹ ಉನ್ನತೀಯವಾದಂತಹ ಸ್ಥಾನವನ್ನು ಶರಣರು ನೀಡಿದ್ದಾರೆ. ಇವುಗಳೇ ಲಿಂಗವಂತ ಧರ್ಮದ ಬೇರುಗಳು. ಇವುಗಳ ಬಗ್ಗೆ ಸರಿಯಾಗಿ ಅರಿತು ಆಚರಿಸಿದರೆ ಜೀವನ ಪಾವನವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಡಪದ ಅಪ್ಪಣ್ಣನವರು ಷಟ್ ಸ್ಥಳದಲ್ಲಿನ ಪ್ರತಿ ಸ್ಥಳದಲ್ಲಿ ವ್ಯಕ್ತಿಯ ವ್ಯಕ್ತಿತ್ವ, ಅವನ ಗುಣ ಹೇಗಿರಬೇಕು ಎನ್ನುವುದನ್ನು ಬಹಳ ಚೆನ್ನಾಗಿ ವಚನದಲ್ಲಿ ನಿರೂಪಿಸಿದ್ದಾರೆ. ಇದು ನಿಜವಾಗಲೂ ಬಹಳ ಸುಂದರವಾದ ವಚನ. ಅವರು ಹೇಳುತ್ತಾರೆ, ಭಕ್ತನಾದರೆ ಮುಕ್ತಿ ಪಥ ಗತಿಗೆ ನಿಲುಕದಂತಿರಬೇಕು, ಮಹೇಶ್ವರನಾದರೆ ಮನದಲ್ಲಿ ಮನ್ಮತ ಹೋಗದಂತಿರಬೇಕು, ಪ್ರಸಾದಿಯಾದರೆ ತನ್ನ ಪ್ರಾಣವೇ ಅಗ್ನಿ ಸ್ವರೂಪವಾಗಿರಬೇಕು, ಪ್ರಾಣಲಿಂಗಿಯಾದರೆ ಪ್ರಾಣವ ನಿಲ್ಲಿಸಿ ಲಿಂಗ ಪ್ರಾಣಿಯಾಗಿರಬೇಕು, ಶರಣನಾದರೆ ತನ್ನ ಮರಣ ಬಾಧೆಯ ಗೆಲಿದಿರಬೇಕು, ಐಕ್ಯನಾದರೆ ಅನ್ನಪಾನಾದಿಗೆ ಇಚ್ಛೆ ಇಲ್ಲದಂತಿರಬೇಕು, ನಿರವಯಲಾದರೆ ಸರ್ವರ ಕಣ್ಣಿಗೆ ಬಯಲು ಬಯಲಾಗಿರಬೇಕು. ಈ ಷಟ್ ಸ್ಥಳ ಸಂಪನ್ನತೆಯಲ್ಲಿ ಇರಬಲ್ಲಡೆ ಎಮ್ಮ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ. ಅವ ಎಮ್ಮ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ. ಹೀಗೆ ಅಡಪದ ಅಪ್ಪಣ್ಣನವರು ಷಟ್ ಸ್ಥಳದಲ್ಲಿ ಬರುವಂತಹ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಈ ಆರೂ ಹಂತಗಳು ವ್ಯಕ್ತಿಯಲ್ಲಿನ ಮಾನಸಿಕ ಸ್ತರವನ್ನು ಹೆಚ್ಚಿಸುತ್ತಾ ಹೋಗುವ ಹಂತಗಳಾಗಿವೆ. ಅಪ್ಪಣ್ಣನವರು ಹೇಳುತ್ತಾರೆ, ಭಕ್ತನಾದರೆ ಇನ್ನೂ ಸಾಧನೆಯ ಪಥದಲ್ಲೇ ನಿಲ್ಲದೆ ಅದನ್ನು ಮೀರಿ ನಿಲ್ಲುವವನಾಗಿರಬೇಕು ಎನ್ನುತ್ತಾರೆ. ಭಕ್ತ ಸ್ಥಳವನ್ನು ದಾಟಿ ಮಹೇಶ್ವರ ಸ್ಥಳದೆಡೆಗೆ ಬಂದಾಗ ಮನಸ್ಸಿನಲ್ಲಿ ಮನ್ಮಥನಿರಬಾರದು ಎನ್ನುತ್ತಾರೆ. ಅಂದರೆ ಆಸೆ, ಬಯಕೆ, ಕಾಮನೆಗಳು ಮನಸ್ಸಿನೊಳಗೆ ಹೋಗದ ಹಾಗೆ ಮನಸ್ಥಿತಿಯನ್ನು ಇಟ್ಟುಕೊಳ್ಳಬೇಕು, ಅದುವೇ ಮಹೇಶ್ವರ ಸ್ಥಳ ಎನ್ನುತ್ತಾರೆ. ಮಹೇಶ್ವರ ಸ್ಥಳವನ್ನು ದಾಟಿ ಪ್ರಸಾದಿಯಾದಡೆ ತನ್ನ ಪ್ರಾಣಕ್ಕಾಗಿ ಬಡಿದಾಡದೆ ಅನ್ಯರ ಹಸಿವಿಗಾಗಿ ತನ್ನ ಪ್ರಾಣವನ್ನು ಸಮರ್ಪಿಸುವ ಸ್ಥಿತಿಯಲ್ಲಿರಬೇಕು ಎನ್ನುತ್ತಾರೆ. ಎಂತಹ ಸ್ಥಿತಿ! ಪ್ರಸಾದಿ ಸ್ಥಳವನ್ನು

ಅಂಟಿ ಪ್ರಾಣಲಿಂಗಿ ಸ್ಥಳವನ್ನು ಸ್ವೀಕರಿಸಿದರೆ ಅಲ್ಲಿ ಉಸಿರು ಉಸಿರು ಲಿಂಗದ ಗುಣಗಳಲ್ಲಿ ಲೀನವಾಗಿ ಲಿಂಗ ಪ್ರಾಣಿಯಾಗಿರಬೇಕು ಎನ್ನುತ್ತಾರೆ. ಅಂದರೆ ದೇವರ ಚಿದಂಶವೇ ತಾನಾಗಿರಬೇಕು ಎಂದು ಬಿಡುತ್ತಾರೆ. ಶರಣ ಸ್ಥಳದೆಡೆಗೆ ಸಾಗಿದರೆ ಶರೀರದ ಬಾಧೆಗಳನ್ನು ಮೀರಿ ಭಯವಿಲ್ಲದೆ ನಿರ್ಭಯನಾಗಿರಬೇಕು ಎನ್ನುತ್ತಾರೆ. ಇನ್ನು ಐಕ್ಯ ಸ್ಥಿತಿಗೆ ಹೇರಿದರೆ ಹಸಿವು ತೃಷ್ಣೆ ನಿದ್ರೆಗಳನ್ನು ಗೆದ್ದು ಚಿನ್ಮಯ ಸ್ವರೂಪನಾಗಿರಬೇಕು ಎಂದು ಬಿಡುತ್ತಾರೆ. ಹೀಗೆ ಅಪ್ಪಣ್ಣನವರು ಷಟ್ ಸ್ಥಳದಲ್ಲಿನ ಸ್ಥಿತಿಗಳನ್ನು ಬಹಳ ಚೆನ್ನಾಗಿ ನಿರೂಪಿಸಿದ್ದಾರೆ. ಈ ಆರು ಸ್ಥಳಗಳನ್ನು ಮೀರಿ ನಿಂತ ಮತ್ತೊಂದು ಸ್ಥಿತಿಯಾದ ನಿರವಯಲ ಸ್ಥಿತಿಯನ್ನು ಕೂಡ ಅವರು ವಚನದಲ್ಲಿ ಸೇರಿಸಿದ್ದಾರೆ. ಈ ಸ್ಥಿತಿಯಲ್ಲಿ ಸರ್ವರ ಕಣ್ಣಿಗೆ ಬಯಲು ಬಯಲಾಗಿರಬೇಕು ಎನ್ನುತ್ತಾರೆ. ಅಂದರೆ ಹೇಗೆ ಘಮಘಮಿಸುವ ಪರಿಮಳ ನಮ್ಮ ಸುತ್ತಲೂ ಇದ್ದರೂ ಕೂಡ ಅದು ನಮ್ಮ ಕಣ್ಣಿಗೆ ಹೇಗೆ ಕಾಣುವುದಿಲ್ಲವೋ ಹಾಗೆ ಎಲ್ಲೆಡೆಯೂ ಇರುವ ಹಾಗೆ ಇರಬೇಕು ಎನ್ನುತ್ತಾರೆ. ಎಂತಹ ಸ್ಥಿತಿ ನಿರವಯಲ ಸ್ಥಿತಿ, ಅದಕ್ಕೆ ಶೂನ್ಯ ಎಂದು ಕರೆಯುತ್ತಾರೆ. ನಿಜವಾಗಲೂ ಅಪ್ಪಣ್ಣನವರ ಅನುಭಾವದ ಸ್ಥಿತಿ ಅದೆಷ್ಟಿರಬಹುದು ಎನ್ನುತ್ತದೆ ಈ ವಚನ ನಮಗೆ ಹೇಳಿಕೊಡುತ್ತದೆ. ಅಪ್ಪಣ್ಣನವರ ಮಾನಸಿಕ ಸ್ಥಿತಿ, ಅನುಭಾವ ಸ್ಥಿತಿ, ಅದು ಎಂತಹ ಸ್ಥಿತಿ, ಇದನ್ನೇ ಬಸವಣ್ಣನವರು ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರುಹು ನೀನೇ ದೇವ, ವಿಶ್ವ ಚಕ್ಷು ನೀನೇ ದೇವ ಎಂದು ಹೇಳುತ್ತಾ ಸಾಗಿದ್ದಾರೆ. ಹಡಪದ ಅಪ್ಪಣ್ಣನವರ ಈ ಜಗದ ಮನುಜರಿಗೆ ಕೇಳಿಕೊಳ್ಳುವ ಮನವಿ ಬಹಳ ಸುಂದರವಾಗಿದೆ. ನಾವುಗಳು ಕೂಡ ಅವುಗಳನ್ನು ಕೇಳಿಸಿಕೊಳ್ಳೋಣ, ಅವುಗಳನ್ನು ಪ್ರಾರಿಸುವ ಪ್ರಯತ್ನ ಮಾಡೋಣ. ಅವರ ಮನವಿ ಹೀಗಿದೆ. ಆಗುತ್ತಿವೆ ಉದಯ ಮಧ್ಯಾಹ್ನ ಅಸ್ತಮಾನ, ಹೋಗುತ್ತಿವೆ ದಿನ ವಾರ ಮಾಸ ಸಂವತ್ಸರ, ಸಾವುತ್ತಿವೆ ಆಯುಷ್ಯ ಭಾಷೆ, ಇವರೊಳು ಬೇಗದಿ ತಿಳಿದು ನೀಗಿ ನಿಷ್ಪತ್ತಿಯಾದರೆ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ. ಎಂತಹ ನುಡಿ ಅಪ್ಪಣ್ಣನವರದು. ಇದು ನಿಮಗೆ ತಿಳಿಯದ ವಿಷಯವಲ್ಲ, ಆದರೆ ಅವರು ಹೇಳಿರುವ ರೀತಿ ಅದೆಷ್ಟು ಸುಂದರ. ಅವರು ಹೇಳುತ್ತಾರೆ, ಬೆಳಿಗ್ಗೆ ಮಧ್ಯಾಹ್ನ ಎನ್ನುವುದು ಪ್ರತಿದಿನ ಬಂದು ಬಂದು ಹೋಗುತ್ತಿವೆ, ಹಾಗೆಯೇ ದಿನವಾರ ತಿಂಗಳು ವರ್ಷಗಳು ನಮ್ಮ ಕಣ್ಣು ಮುಂದೆ ಕಳೆದು ಹೋಗುತ್ತಿವೆ. ನಾವು ಆಡಿದ ಮಾತುಗಳು ನಿರರ್ಥಕವಾಗುತ್ತಿವೆ, ನಮ್ಮ ಆಯಸ್ಸು ಮುಗಿಯುತ್ತಿದೆ. ಇದನ್ನು ಶೀಘ್ರ ಅರಿಮನುಜ, ನಮ್ಮ ಸ್ಥಿತಿಯನ್ನು ಪರಿಪಕ್ವವಾಗುವ ಸ್ಥಿತಿಯಾಗಿ ಮಾರ್ಪಡಿಸಿಕೊಂಡು ಭಗವಂತನೆಡೆಗೆ ಸಾಗುವುದರೆಡೆಗೆ ಚಿಂತನೆ ಮಾಡು ಎನ್ನುತ್ತಾರೆ ಅಪ್ಪಣ್ಣನವರು. ಅವರ ಮತ್ತೊಂದು ಮನವಿಯನ್ನು ಗಮನಿಸೋಣ. ವಚನ ಹೀಗಿದೆ. ಆಸೆ ರೋಷವೆಂಬ ದ್ವೇಷವ ಬಿಟ್ಟು, ದೋಷ ದುರಿತವ ಬಿಟ್ಟು, ಕ್ಲೇಶವ ಹರಿದು, ಸಾಸಿರ ಮುಖದೊಳು ಸೂಸುವ ಮನವ ನಿಲ್ಲಿಸಿ, ನಿರಾಶಿಕನಾಗಿ ನಿಂದರೆ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ. ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ, ಅದೆಂತಹ ಮಾತು ಹೇಳುತ್ತಾರೆ. ಆಸೆ ಕೋಪ ದ್ವೇಷ ಅಸೂಯೆ ಇವುಗಳನ್ನೆಲ್ಲ ತ್ಯಜಿಸಿ ಹತ್ತಲಿತ್ತ ಹರಿಯುವ ಮನವ ಸಮಾಧಾನದಿಂದ ಒಂದೆಡೆ ನಿಲ್ಲಿಸಿ ಸುಂದರತ್ವದೆಡೆಗೆ ಸಾಗೋಣ ಎನ್ನುತ್ತಾರೆ. ಹಾಗೆ ಇನ್ನೊಂದೆಡೆ ಹೇಳುತ್ತಾರೆ, ಒಂದೆನೆಗೆ ನಿಲ್ಲಬೇಡ, ನಿಂದೆ ಗಂಜಿ ಓಡಲು ಬೇಡ, ಹಿಂದು ಮುಂದು ಆಡಲು ಬೇಡ, ಸಂದೇಹಗೊಳಲಿ ಬೇಡ, ದ್ವಂದ್ವ ಬುದ್ಧಿಯ ಕಳೆದು ನಿಂದಿರೆ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ ಆತ ನೋಡ ಎನ್ನುತ್ತಾರೆ. ಹೀಗೆ ಅಪ್ಪಣ್ಣನವರು ಹೇಳುತ್ತಾರೆ, ಯಾರಾದರೂ ನಿನ್ನನ್ನು ಅತ್ಯಂತ ಹೊಗಳಿದರೆ, ಸನ್ಮಾನಕ್ಕೊಳಪಡಿಸಿದರೆ ಅದಕ್ಕೆ ನೀನು ಬೀಳಬೇಡ. ಯಾರಾದರೂ ನೀನು ಮಾಡುವ ಒಳ್ಳೆಯ ಕೆಲಸಗಳನ್ನು ನಿಂದಿಸಿದರೆ ಅದಕ್ಕೆ ಹೆದರಿ ದೂರ ಹೋಗಬೇಡ. ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಿಲ್ಲಿ ಆಗ ಈಗ ಎಂದು ಹೇಳಿಕೊಳ್ಳಬೇಡ. ಚಿಂತನೆಯಲ್ಲಿ ದ್ವಂದ್ವತೆ ಬೇಡ. ನೀನು ಮಾಡುವ ಉತ್ತಮ ಕೆಲಸ ಅದು ಫಲ ನೀಡುತ್ತದೆ ಎನ್ನುವ ವಿಶ್ವಾಸ ಸದಾ ನಿನ್ನಲ್ಲಿರಲಿ, ಸದಾ ನಿನ್ನಲ್ಲಿ.

0: ಇರಲಿ ಎನ್ನುತ್ತಾರೆ. ಹೀಗೆ ಅಪ್ಪಣ್ಣನವರ ಮಾರ್ಗದರ್ಶನ ಜನತೆಗೆ ಉತ್ತಮವಾದದ್ದಾಗಿದೆ. ಇಂತಹ ವಿಚಾರವನ್ನ ತಮ್ಮ ಅರಿವಿಗೆ ತರುತ್ತ ಇಂದಿನ ಸಂಚಿಕೆಯನ್ನ ಪೂರ್ಣಗೊಳಿಸುತ್ತಿದ್ದೇನೆ. ಸರ್ವರಿಗೂ ವಂದನೆಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಕೇಳುವರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು.
4: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/8/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಶರತ್ ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವಿಜೇತ್ ಅರಸ್ ರವರು ನರರೋಗ ತಜ್ಞರು. ಮಧ್ಯಾಹ್ನ 12:00-2:00 ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್. ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೇಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ. ಬಹು ಸಂಸ್ಕೃತಿಯ ಭಾರತಕ್ಕೆ ಭಕ್ತಿಯ ಬೆಳಕು ಬೆಳಗಿದ ಶರಣ ಮಾದರಚನ್ನ ಕುರಿತು ಹೊಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ಕೆಂಪಯ್ಯಪ್ಪಯ್ಯರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅನುಭವ ಮಂಟಪದ ಆಶಯಗಳನ್ನು ಹೊತ್ತಿಕೊಂಡಿರುವಂಥ ಈ ಶೀರ್ಷಿಕೆ ಸತಿಪತಿಗಳು ಒಂದಾದ ಭಕ್ತಿಯು ಹಿತ ಒಪ್ಪುವುದು ಶಿವಂಗೆ. ವಚನಕಾರರ ಈ ಒಂದು ಮಾತು ಕಾಲಾತೀತವಾದ ಸತ್ಯವನ್ನು ಹೊಂದಿರುವಂಥ ಮಾತು. ಆತ್ಮೀಯರೇ, ನನ್ನ ಹೆಸರು ಕೆಂಪಯ್ಯ ಅಪ್ಪಿ, ಕನ್ನಡ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಮರಗಳ್ಳಿ.

ಹನ್ನೆರಡನೇ ಶತಮಾನದ ಶರಣರು ಕೊಟ್ಟಂಥ ಈ ಒಂದು ಸಂದೇಶ ಭಾರತೀಯ ಪರಂಪರೆ ಅಲ್ಲದೆ ಜಗತ್ತಿನ ಈ ಮಾನವ ಜಗತ್ತಿಗೆ ಹೊಸದಾದ ಬೆಳಕನ್ನು ನೀಡಿದಂಥ ಸಂದೇಶ. ಭಾರತೀಯ ಪರಂಪರೆಯನ್ನು ನೋಡಿದಂತೆಲ್ಲ ನಮಗೆ ಹೆಣ್ಣನ್ನು ನಿಕೃಷ್ಟವಾಗಿ ಕಾಣುವ, ಹೆಣ್ಣು ಅಂದರೆ ಅಬಲೆ, ಅಸಮರ್ಥಳು, ದಾಸಿ, ಆಕೆ ಗಂಡಿಗೆ ಸೇವಕಿಯಾಗಿ ಬದುಕಬೇಕೆಂಬ ಒಂದು ಏನು ವೇದಿಕೆಯನ್ನೇ ಪುರುಷ ಪ್ರಧಾನ ಸಮಾಜ ನಿರ್ಮಾಣ ಮಾಡಿತ್ತು. ಅಂಥ ಕಾಲಘಟ್ಟದಿಂದಲೂ ಕೂಡ ಹೆಣ್ಣು ಗಂಡಿಗೆ ಸಮಾನಳಾಗಿ ಬದುಕಬಲ್ಲಳು ಎಂಬುದನ್ನು ತೋರಿಸಲು ಎಷ್ಟೋ ಸಂದರ್ಭಗಳು ಸಾಹಿತ್ಯಾತ್ಮಕವಾಗಿ, ಐತಿಹಾಸಿಕವಾಗಿ, ಅಂದರೆ ಚಾರಿತ್ರಿಕವಾಗಿ ಪುರಾಣಗಳಲ್ಲಿ ನಾವು ನೋಡುತ್ತಾ ಬಂದಿದ್ದೇವೆ. ಭಾರತ ಅಥವಾ ಕನ್ನಡದ ಪರಂಪರೆಗಳ ಸಂದರ್ಭದಲ್ಲಿ ನೋಡುವುದಾದರೆ ನಮ್ಮ ಪುರಾಣಗಳು ಅಂದರೆ ರಾಮಾಯಣ ಆಗಲಿ, ಮಹಾಭಾರತದಂಥ ಈ ಮಹಾಕಾವ್ಯಗಳಲ್ಲೂ ಕೂಡ ಎಲ್ಲೂ ಕೂಡ ಹೆಣ್ಣು ಅಸಮರ್ಥಳಾಗಲಿ, ಅಬಲೆಯಾಗಲಿ, ಅಥವಾ ದಾಸಿಯಂತೆ ಆಗಲಿ ವರ್ತಿಸಿರುವುದು ಕಂಡುಬರುವುದಿಲ್ಲ. ರಾಮಾಯಣದಲ್ಲಿ ನೋಡುವುದಾದರೆ ದಶರಥ ಮಹಾರಾಜನಷ್ಟೇ ಕೌಶಲ್ಯ ದೇವಿಯ ಸಮರ್ಥನೆ, ಕೈಕೆ, ಎಲ್ಲಕ್ಕಿಂತ ಮುಖ್ಯವಾಗಿ ಕೌಶಲ್ಯ, ಸುಮಿತ್ರೆ ಮತ್ತು ಕೈಕೆಯ ಒಂದು ವೈಚಾರಿಕ ನೆಲೆಗಟ್ಟಿನಲ್ಲಿ ನಾವು ನೋಡುವುದಾದರೆ ದಶರಥನನ್ನೇ ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಕಿರಿಯ ರಾಣಿಯಾದ ಕೈಕೆಗೆ ನಾವು ನೋಡಬಹುದು. ಅಂದರೆ ಕೈಕೆಯಲ್ಲಿ ಇದ್ದಂಥ ಒಂದು ಏನು ಶಕ್ತಿ ಸಾಮರ್ಥ್ಯ ಎಷ್ಟು ಅನ್ನುವುದನ್ನು ಕೂಡ ನಾವು ರಾಮಾಯಣ ಕಾವ್ಯದಲ್ಲಿ ಗಮನಿಸಬಹುದು. ಮುಂದುವರೆದು ಗಂಡನನ್ನೇ ರಾಮನ ಜೊತೆ ಕಳಿಸಿಕೊಟ್ಟಂಥ ಸಂದರ್ಭವನ್ನು ನೋಡಿದಾಗ, ಊರ್ಮಿಳೆಯ ಕಥೆಯನ್ನು ನೋಡಿದಾಗ ಎಲ್ಲೂ ಕೂಡ ಆಕೆ ಅಸಮರ್ಥಳಾಗಿ ಕಾಣಲ್ಲ. ಆಕೆ ಲಕ್ಷ್ಮಣನಿಗಾಗಿ 14 ವರ್ಷ ಕಾಯ್ತಾಳೆ. ಇನ್ನು ಶೂರ್ಪನಖಳ ಸಂದರ್ಭವನ್ನು ನೋಡಿದಾಗ ರಾಮ ಮತ್ತು ಲಕ್ಷ್ಮಣರನ್ನೇ ಪ್ರಶ್ನಿಸುವ, ಅವರೊಡನೆ ಯುದ್ಧಕ್ಕಿಳಿಯುವಂಥ ಆಕೆಯ ಸಾಮರ್ಥ್ಯವನ್ನು ನಾವು ಮನಗಾಣ್ತೀವಿ. ಇನ್ನು ಗಂಡನೊಡನೆ ಕಾಡಿನ ವನವಾಸದ ಸಂದರ್ಭವನ್ನು ಆಲೋಚನೆ ಮಾಡಿದಾಗ ಸೀತೆ ಎಷ್ಟು ಧೈರ್ಯವಂತಳು, ಎಷ್ಟು ಸಮರ್ಥ ವೀರಮಾತೆ ಅಂತ ಹೇಳಿ ನಾವು ನೋಡಬಹುದು. ಲಂಕಾಧೀಶ್ವರನಾದ ರಾವಣನ ಮಡದಿ ಮಂಡೋದರಿಯನ್ನು ನಾವು ಗಮನಿಸಿದಾಗ, ಮಂಡೋದರಿಯು ಕೂಡ ಪಟ್ಟದ ರಾಣಿಯಾದರೂ ಕೂಡ ಇತರ ರಾಣಿಯರ ಒಂದು ಏನು ಪ್ರೀತಿ ವಿಶ್ವಾಸಗಳಿಗೆ ಹೇಗೆ ಭಾಜನಳಾಗಿರ್ತಾಳೆ, ರಾವಣನಿಗೆ ಹೇಗೆ ಮೌಲ್ಯಯುತವಾದ ಮಾತುಗಳನ್ನು ಹೇಳ್ತಾಳೆ ಅನ್ನುವುದನ್ನು ರಾಮಾಯಣದ ಕಾವ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಹೀಗೆ ಸಾಲು ಸಾಲು ವಿಚಾರಗಳನ್ನು ಪುರಾಣಗಳಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ. ಅಲ್ಲಿ ಮಂಥರ ಇರ್ಬೋದು, ಅಲ್ಲಿ ಬರುವಂಥ ಸುಮಿತ್ರೆಯ ಪಾತ್ರ ಇರ್ಬೋದು, ಅಥವಾ ಕೌಶಲ್ಯ ಪಾತ್ರ ಇರ್ಬೋದು, ಇದೆಲ್ಲವೂ ಕೂಡ ತನ್ನ ಸ್ಥಾನಮಾನಗಳಿಗೆ ಘನತೆಯನ್ನು ತಂದುಕೊಡುವಂಥ ಒಂದು ಸ್ತ್ರೀ ಸಮಾಜದ ವಿವೇಚನೆ ಮತ್ತು ಸಮರ್ಥನೆಯನ್ನು ಹಿಡಿದಿಟ್ಟುಕೊಂಡಂಥ ಕಾಲ. ಕಾಲ ಉರುಳಿದಂತೆ ಭಾರತೀಯ ಸಮಾಜದಲ್ಲಿ ಹೆಣ್ಣಿನ ಸ್ಥಾನಮಾನಗಳನ್ನು ಕೆಳಮಟ್ಟಕ್ಕೆ ತಳ್ಳುವಂಥದ್ದು ಪುರುಷ ಪ್ರಧಾನ ಸಮಾಜ. ಅಂದರೆ ಇತಿಹಾಸದ ಪುಟಗಳು ಉರುಳಿದಂತೆಲ್ಲ ಚಾರಿತ್ರಿಕವಾಗಿ ಅನೇಕ ವೀರಮಾತೆಯರನ್ನು ನೋಡ್ತೀವಿ ನಾವು, ಮಹಾರಾಣಿಯರನ್ನು ನೋಡ್ತೀವಿ, ರಾಜ್ಯವನ್ನು ಆಳಿದವರನ್ನು ನೋಡ್ತೀವಿ, ರಾಜ್ಯವನ್ನು ಮುನ್ನಡೆಸಲು ಸಮರ್ಥವಾಗಿ ಬೆನ್ನೆಲುಬಾಗಿ ನಿಂತವರನ್ನು ನೋಡ್ತೀವಿ, ಸಾಮಾಜಿಕ ಹೋರಾಟಗಾರರನ್ನು ನೋಡ್ತೀವಿ. ಹೀಗೆ ಆ ಹೋರಾಟದ ಆದಿಯಲ್ಲೂ ಕೂಡ ಪತಿಗೆ, ಅಣ್ಣನಿಗೆ, ತಂದೆಗೆ ಆ ಬೆನ್ನೆಲುಬಾಗಿ ನಿಂತಹ ಎಷ್ಟೋ ವೀರ ಮಾತೆಯರನ್ನು, ಸಮರ್ಥ ಹೆಣ್ಣನ್ನು ಕಾಣುವಂಥ ಭಾರತ ಏಕೋ ಏನೋ ಹೆಣ್ಣನ್ನು ದಾಸತ್ವಕ್ಕೂ ಕೂಡ ದೂಡುತ್ತೆ. ಹೆಣ್ಣೊಬ್ಬಳು ಕೇವಲ ಗುಲಾಮಳಾಗಿ ಬದುಕಬೇಕೆಂಬ ಹಂಬಲವನ್ನು ಹೊಂದುತ್ತೆ. ಆಕೆಯನ್ನು ತನ್ನ ಸಮಾನವಾಗಿ ನೋಡುವಂಥ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳದೆ ಅವಳನ್ನು ಸೇವಕಿಯಾಗಿ ನೋಡುವಂಥ ಕಾಲಮಾನಕ್ಕೆ ಭಾರತ ಬಂದುಬಿಡುತ್ತೆ. ಇಂಥ ಭಾರತವನ್ನು ಒಂದು ಹೊಸ ದಿಕ್ಕಿಗೆ ಕೊಂಡೊಯ್ದವರು ಶಿವಶರಣರು. ಅಲ್ಲಿ ಅನೇಕ ಕವಯಿತ್ರಿಯರು ಪುರುಷನಿಗೆ ಸಮಾನವಾಗಿ ನಾವು ಕಾಣ್ತೀವಿ. ಬಹುಶಃ ನಾವು ಅರ್ಧನಾರೀಶ್ವರ ಪರಿಕಲ್ಪನೆಯನ್ನು ಅಲ್ಲಿ ನಾವು ಕಾಣ್ಬೋದು. ಸತಿಪತಿಗಳು ಇಬ್ಬರ ಭಾವನಾತ್ಮಕ ಸಂಬಂಧ, ಕಾಯಕದ ಯೋಚನೆ

ಗುಣಗಳು ಎಲ್ಲವೂ ಕೂಡ ಒಂದೇ ತರನಾಗಿ ಮೂಡಿ ಬರುವುದು ವಚನ ಸಾಹಿತ್ಯದಲ್ಲಿ. ಅಂದರೆ ಬಸವಣ್ಣನ ಈ ಅನುಭವ ಮಂಟಪದಲ್ಲಿ ಬಂದಂಥ ಅನೇಕ ಶರಣರು ಕೌಟುಂಬಿಕ ಬದುಕನ್ನು ಹೊಂದಿದವರು, ಹೆಣ್ಣನ್ನು ಅಪಾರವಾಗಿ ಅಭಿಮಾನದಿಂದ ಪ್ರೀತಿಸುತ್ತಿದ್ದವರು, ಗೌರವದಿಂದ ಕಾಣುತ್ತಿದ್ದವರು, ಹೆಣ್ಣು ಹೆಂಡತಿಯನ್ನು ಸಮನಾಗಿ ನೋಡುವಂಥ ಅಥವಾ ಗೌರವಿಸುವಂಥ ಒಂದು ಕಾಲಮಾನದ ಪರಿಸ್ಥಿತಿಯನ್ನು ಭಾರತಕ್ಕೆ ಮತ್ತು ಜಗತ್ತಿಗೆ ಸಾರಿದಂಥ ಶರಣರನ್ನು ನಾವು ನೋಡಿದಾಗ ನಿಜವಾಗಿಯೂ ಕೂಡ ಇಂಥ ಭಾರತದ ಸಮಾಜದಲ್ಲಿ ಹುಟ್ಟಿದ್ದಕ್ಕೂ ಕೂಡ ಸಾರ್ಥಕ ಅಂತ ಹೇಳಿ ಭಾವಿಸಬಹುದು. ಹಾಗಾಗಿ ಸತಿಪತಿಗಳು ಒಂದಾದ ಭಕ್ತಿಯು ಹಿತ ಒಪ್ಪುವುದು ಶಿವನಿಗೆ, ಆಡಂಬರದ ಭಕ್ತಿ, ಆಡಂಬರದ ಬದುಕು, ಆಡಂಬರದ ಜೀವನವನ್ನು ಅಲ್ಲಗಳೆದಂಥ ಶರಣರು. ಸತಿಪತಿಗಳಂದರೆ ಹೇಗಿರಬೇಕು, ಸ್ತ್ರೀ ಅಂದರೆ ಹೇಗಿರಬೇಕು, ಹೆಣ್ಣು ಅಂದರೆ ಹೇಗಿರಬೇಕು ಅನ್ನುವಂಥ ಒಂದು ಜೀವಂತಿಕೆಯ ಸ್ವರೂಪವನ್ನು ನಮ್ಮ ಕಣ್ಣೆದುರಿಗೆ ಕಟ್ಟಿಕೊಟ್ಟವರು. ಅಲ್ಲಿ ಸ್ತ್ರೀಯರ ಸ್ಥಾನಮಾನಗಳು, ಅವರ ಘನತೆ, ಅವರ ವಿವೇಕ ಎಲ್ಲದಕ್ಕೂ ಕೂಡ ಅಲ್ಲಿ ಅವಕಾಶ ಸಿಗುತ್ತೆ. ಉದಾಹರಣೆಗೆ ನಾವು ಅಮುಗೇಶ್ವರ, ಅಮುಗೆ ರಾಯನ, ಅಮುಗೆ ರಾಯ ಅನ್ನುವಂಥ ವಚನಕಾರ ಅವರ ಮಡದಿ ಅಮುಗೆ ರಾಯಮ್ಮ. ರಾಯಮ್ಮನ ಒಂದು ಪರಿಕಲ್ಪನೆಯನ್ನು ನಾವು ವಿವೇಚನೆ ಮಾಡುವುದಾದರೆ, ಆಕೆ ಗಂಡನಿಗೆ ವಿವೇಚನೆಯ ಮಾತುಗಳನ್ನು ಹೇಳ್ತಾ ಹೋಗ್ತಾಳೆ. ಅಂದರೆ ಅಮುಗೆ ರಾಯ ಒಂದಷ್ಟು ಅಕ್ಕಿಯನ್ನು ಆಯ್ದು ತಂದುಬಿಟ್ಟಿರ್ತಾನೆ. ಮಹಾಮನೆಯಲ್ಲಿ ಬರುವಂಥ ಅಕ್ಕಿ ಊಟ ಮಾಡಬೇಕು. ಇವ್ರ ಕಾಯಕ ಏನು ಅಂದರೆ ಅಮುಗೆ ರಾಯಮ್ಮ ಮತ್ತು ಅಮುಗೇಶ್ವರ ಅಮುಗೆ ರಾಯನ ಕಾಯಕ ಶಿವಶರಣರಿಗೆ ದಾಸೋಹ ಮಾಡುವಂಥ ಒಂದು ಕಾಯಕ, ಪ್ರಸಾದ ನೀಡುವಂಥ ಕಾಯಕ. ವಚನ ಮಂಟಪದಲ್ಲಿ ಶರಣರ ವಚನ ಕಾರ್ಯ ಮುಗಿದಾಗ ಅವರೆಲ್ಲರಿಗೂ ಕೂಡ ಒಂದು ಪ್ರಸಾದ ವಿನಿಯೋಗ ನಡೆಯುವಂಥ ಕಾಯಕ. ಕಾಯಕದಲ್ಲಿ ಅಮುಗೆ ರಾಯಮ್ಮ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ, ಈ ದಿನದ ಊಟಕ್ಕೆ ಏನು ಬೇಕು ಅಷ್ಟು ಅಕ್ಕಿಯನ್ನು ಮಾತ್ರ ತರುವಂಥದ್ದು ಅಮುಗೆ ರಾಯನ ಕೆಲಸ. ಒಂದು ದಿನ ಆ ರಾಯಮ್ಮನ ಗಂಡ ಒಂದಷ್ಟು ಅಕ್ಕಿಯನ್ನು ಹೆಚ್ಚಾಗಿ ಆಯ್ದು ಬಂದಿರ್ತಾನೆ. ಹಾಗಾಗಿ ಆಕೆ ಹೇಳ್ತಾಳೆ, ಶರಣೆ ನೋಡಿ, ಇಷ್ಟೊಂದು ಅಕ್ಕಿಯ ಆಸೆ ನಮಗೇಕೆ ಮಾರಯ್ಯ? ಅಮ್ಮಗೆ ರಾಯಮ್ಮನ ಪತಿ ಮಾರಯ್ಯ ಮಾರಯ್ಯನಿಗೆ ಹೇಳ್ತಾಳೆ ಅಮ್ಮಗೆ ರಾಯಮ್ಮ, ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ. ಇಸ ಅಕ್ಕಿಯ ಆಸೆ ನಿಮಗೇಕೆ ಪ್ರಿಯ ಮಾರಯ್ಯ ಪ್ರಿಯ? ಅಮುಗೇಶ್ವರ ಲಿಂಗ ಒಪ್ಪದು, ಭಗವಂತನಾದ ಶಿವನಿಗೆ ಇದಿಷ್ಟ ಆಗಲ್ಲ. ಇಷ್ಟೊಂದು ಅಕ್ಕಿಯ ಆಸೆಯನ್ನು ನೀವೇಕೆ ಹೊಂದಿದ್ರಿ? ಆಸೆ ಎನ್ನುವುದು ಅರಸನಿಗೆ ಮಾತ್ರ, ಕೋಪ ಅನ್ನುವುದು ಶರಣರಿಗೆ ಇರಬಾರ್ದು, ಅದು ಯಮದೂತರಿಗೆ ಮಾತ್ರ. ಹೀಗೆ ಕಾಯಕದೊಟ್ಟಿಗೆ ಸಮಾಜದ ವಿವೇಕವನ್ನು ತುಂಬುವ ಪರಸ್ಪರ ಗಂಡ ಹೆಂಡತಿರ ವಿವೇಕ ಮತ್ತು ಸಮಾಲೋಚನೆಗಳನ್ನು ವ್ಯಕ್ತಪಡಿಸುವಂಥ ಒಂದು ವಚನವನ್ನು ನಾವು ಕಾಣ್ಬೋದು.

ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಬಹು ಸಂಸ್ಕೃತಿಯ ಭಾರತಕ್ಕೆ ಭಕ್ತಿಯ ಬೆಳಕು ಬೆಳಗಿದ ಶರಣ ಮಾದರಚನ್ನ ಕುರಿತು ಒಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ಕೆಂಪಯ್ಯ ಪೀರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಎಲ್ಲಿ ಕಳೆದು ಹೋಗುತ್ತಿದೆ ಬಾಲ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಎಲ್ಲಿ ಕಳೆದು ಹೋಗುತ್ತಿದೆ ನಮ್ಮ ಬಾಲ್ಯ ಎಂಬ ವಿಷಯದ ಕುರಿತು

ಮಾಹಿತಿಯನ್ನ ತಿಳಿದು ಬರೋಣ. ಧಾವಂತದ ಬದುಕಿನಲ್ಲಿ ಸಮಯ ವೇಗವಾಗಿ ಓಡಿದಂತಿದೆ. ಆದರೆ ಓಡುತ್ತಿರುವುದು ಸಮಯವಲ್ಲ, ನಮ್ಮ ಆಸೆ, ಆಕಾಂಕ್ಷೆ, ಮೋಹ, ವ್ಯಾಮೋಹಗಳ ಬೆನ್ನತ್ತಿ ನಾವೇ ಓಡುತ್ತಿದ್ದೇವೆ. ಹಣ ಗಳಿಸುವ ಯಂತ್ರಗಳಾಗಿ ಭಾವನೆಗಳನ್ನು ಬದಿಗೊತ್ತಿ ಗೆಲುವಿಗಾಗಿ ಸ್ಪರ್ಧಿಸುತ್ತಿದ್ದೇವೆ. ಒಂದಿಷ್ಟು ಶ್ರಮಿಸಿ ಹಿಂತಿರುಗಿ ನೋಡಿದಾಗ ಯಾಂತ್ರಿಕ ಬದುಕಿನ ನೆನಪುಗಳನ್ನು ಹೊರತುಪಡಿಸಿ ನಮಗೆ ಉಳಿಯುವುದೇನು ಎಂಬ ಪ್ರಶ್ನೆ ಮೂಡದೇ ಇರದು. ತಲೆಮಾರಿನಿಂದ ತಲೆಮಾರಿಗೆ ಬದುಕು ಸಾಕಷ್ಟು ಬದಲಾಗಿದೆ. ಆದರೆ ಹಿಂದೆಂದಿಗಿಂತಲೂ ಹೆಚ್ಚಿನ ಪೈಪೋಟಿ ಈ ಕಾಲದಲ್ಲಿದೆ. ನಿತ್ಯದ ಬದುಕು ಅವಸರದಲ್ಲಿ ಮುಳುಗಿದೆ. ಹೇಳುವುದರಿಂದ ಹಿಡಿದು ಮಲಗುವವರೆಗೂ ಯಾವುದೇ ಕೆಲಸವನ್ನು ಸಾವಕಾಶವಾಗಿ ಮಾಡಲು ಮನಸ್ಸು ಸಿದ್ಧವಿಲ್ಲ. ಎಲ್ಲವನ್ನು ಮೊದಲು ಮಾಡಬೇಕು, ಎಲ್ಲರಿಗಿಂತ ಮುಂದೆ ಇರಬೇಕು ಎನ್ನುವ ಧಾವಂತ ಸ್ಪರ್ಧೆಗೆ ಇಳಿದಿರುವ ಮನಸ್ಸು ಜಿದ್ದಿಗೆ ಬಿದ್ದು ವರ್ತಿಸುವಂತೆ ಮಾಡುತ್ತಿದೆ. ಪರಿಣಾಮವಾಗಿ ವಿವೇಕವು ಮನಸ್ಸಿನ ಒತ್ತಡಕ್ಕೆ ಸಿಲುಕಿ ಪರಿಸ್ಥಿತಿಯನ್ನು ಸಮಚಿತ್ತದಿಂದ ಅರ್ಥೈಸಿಕೊಳ್ಳುವ ಶಕ್ತಿಯನ್ನು ಕಳೆದುಕೊಂಡಂತಿದೆ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಬೇರೆಯವರೊಂದಿಗೆ ಗೆಲುವಿಗಾಗಿ ಹೋರಾಡುವುದಕ್ಕಿಂತ ಹೆಚ್ಚಾಗಿ ನಮ್ಮೊಳಗೆ ನಾವು ಸ್ಪರ್ಧೆಗೆ ಇಳಿದಿದ್ದೇವೆ. ನಮ್ಮನ್ನು ನಾವು ಸಾಬೀತುಪಡಿಸಿಕೊಳ್ಳಲು ಅದೆಷ್ಟೇ ಕಷ್ಟವಾದರೂ ಮಾಡಿಯೇ ತೀರುತ್ತೇನೆ ಎನ್ನುವ ಛಲ ಬೆಳೆಸಿಕೊಂಡಿದ್ದೇವೆ. ಆದರೆ ಆ ಛಲ ಯಾವಾಗ ಒತ್ತಡವಾಗಿ ಬದಲಾಗುತ್ತಿದೆ ಎನ್ನುವುದನ್ನು ಗಮನಿಸುವ ಸಮಯವು ನಮ್ಮ ಬಳಿ ಇಲ್ಲ. ಈ ಧಾವಂತದ ಪರಿಣಾಮ ದೊಡ್ಡವರ ಬದುಕಿಗಷ್ಟೇ ಸೀಮಿತವಾಗಿಲ್ಲ. ಇದು ಮಕ್ಕಳ ಬಾಲ್ಯವನ್ನು ಆವರಿಸಿಕೊಂಡಿದೆ ಎನ್ನುವುದು ಬೇಸರದ ಸಂಗತಿ. ಒಂದು ಕುಟುಂಬದಲ್ಲಿ ಮಗುವು ವಯಸ್ಸಿನಲ್ಲಿ ಎಲ್ಲರಕ್ಕಿಂತ ಕಿರಿಯದಾದರೂ ಮನೆಯ ಕೇಂದ್ರ ಬಿಂದುವಾಗಿರುತ್ತದೆ. ಮನೆಯವರ ದಿನಚರಿ ಮಗುವಿನ ಆಟ, ಪಾಠ, ಊಟ, ನೋಟ, ಓಟದ ಸುತ್ತಲೇ ಸಾಗುತ್ತದೆ. ಆದರೆ ಮಗುವಿಗೆ ಅದರ ಅರಿವಿರುವುದಿಲ್ಲ. ಅದು ತನ್ನದ ಲೋಕದಲ್ಲಿ ಆಟವಾಡುತ್ತಾ ಕುತೂಹಲದಿಂದ ಜಗತ್ತನ್ನು ನೋಡುತ್ತದೆ. ಮಗು ಶಾಲೆಗೆ ಹೋಗಲು ಆರಂಭಿಸುತ್ತಿದ್ದಂತೆ ನಾವು ಅದನ್ನು ಸ್ಪರ್ಧೆಗೆ ತಯಾರು ಮಾಡಲು ಆರಂಭಿಸುತ್ತೇವೆ. ಓದು ಬರಹದ ಜೊತೆಗೆ ಕೋಚಿಂಗ್ ತರಗತಿಗಳು, ಸಂಗೀತ, ನೃತ್ಯ, ಕ್ರೀಡೆ, ಹೀಗೆ ಒಂದರ ಹಿಂದೆ ಒಂದರಂತೆ ಚಟುವಟಿಕೆಗಳನ್ನು ಮಗುವಿನ ಹೆಗಲಿಗೇರಿಸಿ ಸಂಭ್ರಮಿಸುತ್ತಿದ್ದೇವೆ. ಮಗುವಿನ ಆಸಕ್ತಿಗಿಂತ ಪೋಷಕರ ನಿರೀಕ್ಷೆ ತುಸು ಹೆಚ್ಚಾಗಿರುತ್ತದೆ. ನನ್ನ ಮಗು ಎಲ್ಲರಿಗಿಂತ ಮುಂದೆ ಇರಬೇಕು, ಚಿಕ್ಕ ವಯಸ್ಸಿನಲ್ಲೇ ಹೆಸರು ಮಾಡಬೇಕು, ಸಾಧನೆ ಮಾಡಬೇಕು ಎಂಬ ಆಸೆಯಿಂದ ಮಗುವಿನ ದಿನಚರಿಯನ್ನು ನಾವು ಕಲಿಯುವುದಕ್ಕೆ ಮೀಸಲಿಟ್ಟಿದಂತಿದೆ. ಮಗುವಿಗೆ ಸಮಯವಿಲ್ಲ, ತನ್ನೊಂದಿಗೆ ತಾನು ಇರುವ ಅವಕಾಶವೂ ಇಲ್ಲ. ತನಗೆ ಆಸಕ್ತಿ ಇಲ್ಲದಿದ್ದರೂ ತನ್ನ ಗೆಳೆಯ ಗೆಳತಿಯರಿಗೆ ಸಿಗುವ ಚಪ್ಪಾಳೆ, ಪ್ರಶಂಸೆ, ಪ್ರೀತಿಯನ್ನು ನೋಡಿ ತಾನು ಅದನ್ನು ಗಳಿಸಬೇಕು ಎಂದು ತನ್ನ ಮನಸ್ಸಿನೊಂದಿಗೆ ಹೋರಾಡುತ್ತದೆ. ಚಿಕ್ಕ ವಯಸ್ಸಿನಲ್ಲೇ ಹಾಡು, ನೃತ್ಯ, ಕ್ರೀಡೆ ಹಲವು ಕೌಶಲ್ಯಗಳನ್ನು ಕಲಿತು ಪ್ರಶಂಸೆ ಪಡೆಯುತ್ತದೆ. ಪೋಷಕರಿಗೆ ಹೆಮ್ಮೆ, ಸುತ್ತಲಿನವರ ಮೆಚ್ಚುಗೆ ಮಗುವಿನ ದಿನಚರಿಯ ಭಾಗವಾಗುತ್ತದೆ. ಮಗುವು ಆ ಚಪ್ಪಾಳೆಯ ಬೆನ್ನತ್ತಿ ಓಡುತ್ತಾ ಬೆಳೆಯುತ್ತದೆ. ಆದರೆ ಒಂದು ಹಂತದಲ್ಲಿ ಮುಂದೇನು ಪ್ರಶ್ನೆ ಎದುರಾಗದೇ ಇರದು. ಬಾಲ್ಯದಲ್ಲೇ ಎಲ್ಲವನ್ನು ಕಲಿತ ಮಗು ಯೌವನಕ್ಕೆ ಕಾಲಿಟ್ಟಾಗ ಹೊಸತನ್ನು ಕಲಿಯುವ ಆಸಕ್ತಿ ಕಡಿಮೆಯಾಗಬಹುದು. ನಿರೀಕ್ಷೆಗಳು ಹೆಚ್ಚಾಗಿ ಸಾಧನೆಯ ಒತ್ತಡ ನೋವು ಕೊಡಬಹುದು. ನಿರೀಕ್ಷಿಸಿದಷ್ಟು ಫಲ ಸಿಗದಾಗ ಕೋಪ, ಹತಾಶೆ, ಬೇಸರಗಳು ಕಾಣಿಸಿಕೊಳ್ಳಬಹುದು. ಮಕ್ಕಳನ್ನು ಬೆಳೆಸುವುದು ಸುಲಭದ ಮಾತಲ್ಲ. ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಸವಾಲು, ಹೊಸದೊಂದು ಜವಾಬ್ದಾರಿ ಎದುರಾಗುತ್ತದೆ. ಮಕ್ಕಳಿಗೆ ಎಲ್ಲವನ್ನು ಬೇಗ ಕಲಿಸುವುದಕ್ಕಿಂತ ಯಾವ ವಯಸ್ಸಿನಲ್ಲಿ ಏನು ಕಲಿಸಬೇಕು, ಎಷ್ಟು ಕಲಿಸಬೇಕು, ಮಗುವಿನ ಆಸಕ್ತಿ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಪ್ರತಿಯೊಂದು ಮಗುವಿನಲ್ಲಿ ಭಿನ್ನತೆಗಳಿರುತ್ತವೆ. ಎಲ್ಲ ಮಕ್ಕಳನ್ನು ಒಂದೇ ಅಳತೆಯಲ್ಲಿ ಅಳೆಯಲು ಸಾಧ್ಯವಿಲ್ಲ. ಒಂದು ಮಗುವಿನ ಸಾಧನೆ ಮತ್ತೊಂದು ಮಗುವಿನ ಮೇಲೆ ಒತ್ತಡವಾಗುತ್ತಿದೆ. ಮಗುವಿಗೆ ಕಲಿಯುವ ಅವಕಾಶದ ಜೊತೆಗೆ ಆಟವಾಡಲು, ತಪ್ಪು ಮಾಡಿ ತಿದ್ದುಕೊಳ್ಳಲು, ಸೋಲು ಅನುಭವಿಸಿ ಮತ್ತೆ ಪ್ರಯತ್ನಿಸಲು ಹಾಗೂ ಕೆಲವೊಮ್ಮೆ ಏನು ಮಾಡದೆ ಸುಮ್ಮನೆ ಇರಲು ಕೂಡ ಸಮಯ ಮಾಡಿಕೊಡಬೇಕು. ಬದುಕಿನಲ್ಲಿ ಗೆಲುವು ಮುಖ್ಯವೇ. ಆದರೆ ಗೆಲುವಿನ ಬೆನ್ನತ್ತಿ ಓಡುವಾಗ ಬದುಕಿನ ಸಿಹಿ ಕಳೆದುಕೊಳ್ಳುವಂತಾಗಬಾರದು.
ಹಾಗೆಯೇ ಮಕ್ಕಳನ್ನು ಯಶಸ್ಸಿನ ಓಟಕ್ಕೆ

ಸಿದ್ಧಪಡಿಸುವಾಗ ಅವರ ಬಾಲ್ಯವನ್ನು ಕಸಿದುಕೊಳ್ಳಬಾರದು. ಎಲ್ಲವನ್ನು ಬೇಗ ಕಲಿತು ಖಾಲಿಯಾಗುವುದಕ್ಕಿಂತ ಸಮಯ ತೆಗೆದುಕೊಂಡು ಕಲಿತು ಬದುಕಿನ ಪ್ರತಿಯೊಂದು ಹಂತವನ್ನು ಅನುಭವಿಸಿದರೆ ಬದುಕು ಸಾರ್ಥಕ ಎನಿಸುತ್ತದೆ. ಮಕ್ಕಳು ಪೋಷಕರ ಕನಸುಗಳನ್ನು ನನಸಾಗಿಸುವ ಸಾಧನಗಳಲ್ಲ. ಅವರು ತಮ್ಮದೇ ಕನಸುಗಳನ್ನು ಕಾಣುವ ಅವಕಾಶ ಕೊಟ್ಟು ಅವರೊಂದಿಗೆ ಹೆಜ್ಜೆ ಇಟ್ಟಾಗ ಇಬ್ಬರು ಗೆಲ್ಲಬಹುದು. ಪ್ರಿಯ ಕೇಳುವರೆ, ಕೇಳಿದಲ್ಲಷ್ಟೊತ್ತು ಎಲ್ಲಿ ಕಳೆದು ಹೋಗುತ್ತಿದೆ ನಮ್ಮ ಬಾಲ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಎಲ್ಲಿ ಕಳೆದು ಹೋಗುತ್ತಿದೆ ಬಾಲ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸರಗೂರು ತಾಲೂಕಿನ ನಿಲುವಾಗಿಲು ಗ್ರಾಮದ ಮನ್ವಿತಾರವರು ತಮ್ಮ ಮೊದಲನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿರುವವರು ತಾಯಿ ಪ್ರೇಮ, ತಂದೆ ಪುನೀತ, ದೊಡ್ಡಪ್ಪ ದೊಡ್ಡಮ್ಮ, ಅಕ್ಕಂದಿರಾದ ಧನುಶ್ರೀ ಹಾಗೂ ವಿದ್ಯಶ್ರೀ, ತಾತ ಅಜ್ಜಿ ಹಾಗೂ ಅತ್ತೆ ಮಾವಂದಿರು. ಮೊದಲನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ಮನ್ವಿತಾರವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಹೊಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನಿಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಆಂಧ್ರಪ್ರದೇಶದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜ ಬಿಡುಗಡೆ ಮಾಡಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಜಪಾನ್ ಕಂಪನಿಗಳು ಭಾರತದಲ್ಲಿ ತಮ್ಮ ಕಾರ್ಯಾಚರಣೆ ವಿಸ್ತರಿಸುವಂತೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕರೆ. ರಷ್ಯಾ ಉಪಪ್ರಧಾನಿ ಅವರೊಂದಿಗೆ ಇಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿಯಿಂದ ವಿಧಾನಸಭೆ ಮುತ್ತಿಗೆಗೆ ಯತ್ನ. ಹಾಗೂ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಾಣೇಶ್ ಕೆವಲಿದ ಕನಿಷ್ಠ ಓಪನ್ ಚೆಸ್ ಚಾಂಪಿಯನ್ ಪ್ರಶಸ್ತಿ. ವಾರ್ತೆಗಳ ವಿವರ. ಆಂಧ್ರಪ್ರದೇಶದ ಯಲೂರು ಜಿಲ್ಲೆಯ ಮುಸುನೂರು ಗ್ರಾಮದಲ್ಲಿ ಇಂದು ಭಾರತದ ಮೊದಲ ವಂಶವಾಹಿಯನ್ನು ಕೃತಕವಾಗಿ ಮಾರ್ಪಡಿಸಿದ ಸಸ್ಯ ಜಿಎಂಒ ಆದ ಅಧಿಕ ವಿಸ್ತರಣಾ ಸಾಮರ್ಥ್ಯದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜವನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಯವರು ರೈತರನ್ನು ಸನ್ಮಾನಿಸಿದರು. ಇದಕ್ಕೂ ಮುನ್ನ ಮುಸುನೂರು ಗ್ರಾಮಕ್ಕೆ ಆಗಮಿಸಿದ ಅವರನ್ನು ರಾಜ್ಯಪಾಲ ಎಸ್ ಅಬ್ದುಲ್ ನಜೀರ್ ಮತ್ತು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಆತ್ಮೀಯವಾಗಿ ಬರಮಾಡಿಕೊಂಡರು. ಜಪಾನ್ನ ಕಂಪನಿಗಳು ಭಾರತದಲ್ಲಿ ತಮ್ಮ ಕಾರ್ಯಾಚರಣೆಯನ್ನು ವಿಸ್ತರಿಸುವಂತೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ

0: ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಜಪಾನ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ಜಪಾನ್ ಭಾರತ ವ್ಯವಹಾರ ಸಮಾಲೋಚನಾ ಸಮಿತಿ ಮತ್ತು ಭಾರತದ ರಾಯಭಾರ ಕಚೇರಿಯೊಂದಿಗೆ ನಡೆದ ದುಂಡು ಮೇಜಿನ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಯುವ ಕಾರ್ಯಪಡೆಯು ವಿಸ್ತರಿಸುತ್ತಿರುವ ಆರ್ಥಿಕತೆ ಮತ್ತು ದೀರ್ಘಾವಧಿಯ ಬೆಳವಣಿಗೆಯು ಜಪಾನ್ನ ವ್ಯವಹಾರಗಳಿಗೆ ಗಮನಾರ್ಹ ಅವಕಾಶ ಒದಗಿಸುತ್ತದೆ ಎಂದು ಹೇಳಿದರು. ಭಾರತ ಜಪಾನ್ ರಾಜತಾಂತ್ರಿಕ ಸಂಬಂಧಗಳ 75ನೇ ವಾರ್ಷಿಕೋತ್ಸವವನ್ನು ಉಭಯ ದೇಶಗಳ ನಡುವೆ ವ್ಯಾಪಾರ ಸಹಯೋಗ ಬಲಪಡಿಸಲು ಮತ್ತು ಮುಂಬರುವ ದಶಕದಲ್ಲಿ ತಮ್ಮ ಆರ್ಥಿಕ ಪಾಲುದಾರಿಕೆಯನ್ನು ರೂಪಿಸಲು ಬಳಸಿಕೊಳ್ಳಬೇಕು ಎಂದು ಸಚಿವ ಪಿಯೂಷ್ ಗೋಯಲ್ ಒತ್ತಾಯಿಸಿದರು. ಜಪಾನ್ ಪ್ರವಾಸದಲ್ಲಿರುವ ಅವರು 200ಕ್ಕೂ ಹೆಚ್ಚು ಉದ್ಯಮ ಪ್ರತಿನಿಧಿಗಳನ್ನು ಒಳಗೊಂಡ ಭಾರತದ ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ ವಹಿಸಿದ್ದಾರೆ. ಉತ್ಪಾದನೆ, ಅರೆವಾಹಕ, ಶುದ್ಧ ಇಂಧನ, ಉಕ್ಕು, ವಾಹನೋದ್ಯಮ, ಹಣಕಾಸು ಸೇವೆ, ಆರೋಗ್ಯ ಸೇವೆ ಮತ್ತು ನವೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳು ನಿಯೋಗದಲ್ಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಮಾಸ್ಕೋದಲ್ಲಿ ರಷ್ಯಾ ಉಪಪ್ರಧಾನಿ ಡೆನಿಸ್ ಮಂಟುರೋ ಅವರೊಂದಿಗೆ 27ನೇ ಭಾರತ ರಷ್ಯಾ ಅಂತರ ಸರ್ಕಾರಿ ಆಯೋಗದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಬಳಿಕ ಅವರು ರಷ್ಯಾ ವಿದೇಶಾಂಗ ಸಚಿವ ಸರ್ಗೈ ಲಾವ್ರೋವ್ ಅವರನ್ನು ಭೇಟಿಯಾಗಲಿದ್ದು, ಈ ವೇಳೆ ಉಭಯ ನಾಯಕರು ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ರಷ್ಯಾ ಉಪಪ್ರಧಾನಿ ಡೆನಿಸ್ ಮಂಟುರೋವ್ ಅವರ ಆಹ್ವಾನದ ಮೇರೆಗೆ 2 ದಿನಗಳ ಅಧಿಕೃತ ಭೇಟಿಗಾಗಿ ಡಾ ಎಸ್ ಜೈಶಂಕರ್ ನಿನ್ನೆ ಮಾಸ್ಕೋಗೆ ಆಗಮಿಸಿದರು. ಭಾರತ ಮತ್ತು ರಷ್ಯಾ ದೀರ್ಘಕಾಲದ ಪಾಲುದಾರಿಕೆ ಹೊಂದಿವೆ. 2000 ಇಸವಿಯ ಅಕ್ಟೋಬರ್ನಲ್ಲಿ ಭಾರತ ರಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆಯ ಘೋಷಣೆಗೆ ಸಹಿ ಹಾಕಿದ ನಂತರ ಭಾರತ ರಷ್ಯಾ ಸಂಬಂಧಗಳು ರಾಜಕೀಯ, ಭದ್ರತೆ, ರಕ್ಷಣೆ, ವ್ಯಾಪಾರ ಮತ್ತು ಆರ್ಥಿಕತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂಸ್ಕೃತಿ ಹಾಗೂ ಜನರಿಂದ ಜನರ ನಡುವಿನ ಸಂಬಂಧಗಳು ಸೇರಿದಂತೆ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲಿ ಪಾಲುದಾರಿಕೆ ಬಲಗೊಂಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ನಡೆಯಲಿರುವ 9ನೇ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ಸಮ್ಮೇಳನ ಭೌತಿಕ ಮತ್ತು ವರ್ಚುವಲ್ ವಿಧಾನ ಸೇರಿದಂತೆ ಹೈಬ್ರಿಡ್ ಸ್ವರೂಪದಲ್ಲಿ ನಡೆಯಲಿದೆ. ದೇಶಾದ್ಯಂತದ ವಿವಿಧ ಭದ್ರತಾ ಪಡೆಗಳು ಮತ್ತು ಪೊಲೀಸ್ ಪಡೆಗಳ 850ಕ್ಕೂ ಹೆಚ್ಚು ಅಧಿಕಾರಿಗಳು ಸಮ್ಮೇಳನದ ಸಮಯದಲ್ಲಿ ವಿವಿಧ ಸಮಕಾಲೀನ ವಿಷಯಗಳು ಮತ್ತು ರಾಷ್ಟೀಯ ಭದ್ರತೆಗೆ ಇರುವ ಸವಾಲುಗಳ ಕುರಿತು ಚರ್ಚಿಸಲಿದ್ದಾರೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಇಂದಿನಿಂದ ಬುಧವಾರದವರೆಗೆ ಕರ್ನಾಟಕದ ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತು 3 ದಿನಗಳ ರಾಷ್ಟೀಯ ಸಮಾವೇಶ ಆಯೋಜನೆಗೊಂಡಿದೆ. ಈ ಸಮಾವೇಶವು ದೇಶಾದ್ಯಂತ ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಮತ್ತು ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯಗಳನ್ನು ಬಲಪಡಿಸುತ್ತದೆ. ರಾಷ್ಟೀಯ ಸಮಾವೇಶವು ಪ್ರಧಾನಮಂತ್ರಿಯವರ ವಿಕಸಿತ ಭಾರತ್ 2047ರ ಮಾರ್ಗಸೂಚಿಯನ್ನು ಮುನ್ನಡೆಸುತ್ತದೆ. ಇದರ ಅಡಿಯಲ್ಲಿ ಭಾರತದ ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಗಳನ್ನು ಪುನರುಜ್ಜೀವನಗೊಳಿಸುವುದು ಮತ್ತು ಯಾವುದೇ ಸಮುದಾಯವು ಹಿಂದೆ ಉಳಿಯದಂತೆ ನೋಡಿಕೊಳ್ಳುವುದು ಸಮಗ್ರ ರಾಷ್ಟೀಯ ಅಭಿವೃದ್ಧಿಯ ಪ್ರಮುಖ ಸ್ತಂಭಗಳಾಗಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಇಂದು ಬಿಜೆಪಿಯಿಂದ ವಿಧಾನಸೌಧ ಮುತ್ತಿಗೆ ಯತ್ನ ನಡೆಯಿತು. ಪೊಲೀಸರು ಮಾರ್ಗ ಮಧ್ಯೆಯೇ ಬಿಜೆಪಿ ನಾಯಕರನ್ನು ತಡೆದು ವಶಕ್ಕೆ ಪಡೆದರು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿಗಳ ಹಗರಣ ನಡೆದಿದೆ ಎಂದು ಆರೋಪಿಸಲಾಗಿದೆ. ಈ ನಿಧಿಯನ್ನು ಇತರೆ ರಾಜ್ಯಗಳ ಚುನಾವಣೆಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಿ ನಾಗೇಂದ್ರ ವರ್ಗಾಯಿಸಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ. ಈ ಸಂಬಂಧ ವಿಧಾನಮಂಡಲದ ಒಳಗೆ ಹಾಗೂ ಹೊರಗೆ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಬಿ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಅಲ್ಲಿಯವರೆಗೂ ಬಿಜೆಪಿಯಿಂದ ಪ್ರತಿಭಟನೆ ಮುಂದುವರಿಯಲಿದೆ ಎಂದು ಅವರು ಶಾಂತಿಯುತ ಪ್ರತಿಭಟನೆ ಹತ್ತಿಕ್ಕಲು ಪೊಲೀಸರು ಬಲಪ್ರಯೋಗ ಮಾಡಿದ್ದಾರೆ ಎಂದು ಆರೋಪಿಸಿದರು. ನೀಲ್ಸನ್ ಐಕ್ಯೂ ಮತ್ತು ವರ್ಲ್ಡ್ ಡೇಟಾ ಲ್ಯಾಬ್ನ ಇತ್ತೀಚಿನ ವರದಿಯ ಪ್ರಕಾರ ಎರಡ್ ಸಾವಿರದ

0: 2026ರ ವೇಳೆಗೆ ಭಾರತವು 10.8 ಕೋಟಿ ಶ್ರೀಮಂತ ಗ್ರಾಹಕರನ್ನು ಹೊಂದುವ ನಿರೀಕ್ಷೆ ಇದೆ. ಇದು ಚೀನಾದ 10.3 ಕೋಟಿ ಶ್ರೀಮಂತ ಗ್ರಾಹಕರನ್ನು ಮೀರಿಸುತ್ತದೆ. ವರದಿಯು ಶ್ರೀಮಂತ ಗ್ರಾಹಕರನ್ನು ದಿನಕ್ಕೆ $90ಗಿಂತ ಹೆಚ್ಚು ಖರ್ಚು ಮಾಡುವ ಜನರು ಎಂದು ವ್ಯಾಖ್ಯಾನಿಸುತ್ತದೆ. 2026ರಲ್ಲಿ ಭಾರತ ಸುಮಾರು 2.6 ಕೋಟಿ ಶ್ರೀಮಂತ ಗ್ರಾಹಕರನ್ನು ಹೊಂದಿರುತ್ತದೆ ಮತ್ತು ಮುಂದಿನ ದಶಕದಲ್ಲಿ 8.2 ಕೋಟಿ ಶ್ರೀಮಂತ ಗ್ರಾಹಕರು ಹೊಂದುವ ನಿರೀಕ್ಷೆ ಇದೆ ಎಂದು ಅಂದಾಜಿಸಲಾಗಿದೆ. ಭಾರತೀಯ ರೈಲ್ವೆಯು ತನ್ನ ಜಾಲದಾದ್ಯಂತ ವಿಶೇಷ ಸ್ವಚ್ಛತಾ ಅಭಿಯಾನವನ್ನು ಪ್ರಾರಂಭಿಸಿದೆ. ಕುಡಿಯುವ ನೀರಿನ ಟ್ಯಾಂಕ್ಗಳು ಮತ್ತು ನೀರು ಶುದ್ಧೀಕರಣ ಘಟಕಗಳನ್ನು ಸ್ವಚ್ಛಗೊಳಿಸುವುದು ಮತ್ತು ಸೋಂಕುರಹಿತಗೊಳಿಸುವುದರ ಮೇಲೆ ಈ ಅಭಿಯಾನ ಕೇಂದ್ರೀಕರಿಸುತ್ತದೆ. ಇದರಿಂದಾಗಿ ರೈಲ್ವೆ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಸುರಕ್ಷಿತ ಮತ್ತು ಶುದ್ಧ ಕುಡಿಯುವ ನೀರಿನ ನಿರಂತರ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ. ಈ ಅಭಿಯಾನದ ಸಮಯದಲ್ಲಿ ವಲಯ ರೈಲ್ವೆಗಳ ನೀರಿನ ಮೂಲಗಳು, ಸಂಸ್ಕರಣಾ ಮತ್ತು ಶೋಧನಾ ಘಟಕಗಳು, ಓವರ್ಹೆಡ್ ಟ್ಯಾಂಕ್ಗಳು, ಟಿವಿಸಿ ಟ್ಯಾಂಕ್ಗಳು, ನೀರಿನ ಬೂತ್ಗಳು, ನಲ್ಲಿಗಳು ಮತ್ತು ನೀರು ವಿತರಣಾ ಕೇಂದ್ರಗಳ ಸಮಗ್ರ ಪರಿಶೀಲನೆ ಕೈಗೊಳ್ಳಲಾಗುತ್ತದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಬಿಹಾರದಲ್ಲಿ ಗಂಗಾ ನದಿಯ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಲೇ ಇದೆ. ಇದರಿಂದಾಗಿ ಪಾಟ್ನಾ, ವೈಶಾಲಿ, ಭೋಜ್ಪುರ, ಬಕ್ಸಾರ್, ಬಾಗಲ್ಪುರ್, ಮುಂಗೇರ್, ಸಮಸ್ತಿಪುರ್ ಮತ್ತು ಬೇಗುಸರಾಯ್ ಜಿಲ್ಲೆಗಳ ತಗ್ಗು ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗಿದೆ. 100 ಎಕರೆ ಕೃಷಿ ಭೂಮಿಯಲ್ಲಿ ಬೆಳೆದಿರುವ ಬೆಳೆಗಳು ಹಾನಿಯಾಗಿವೆ. ಕೇಂದ್ರ ಜಲ ಆಯೋಗದ ಪ್ರಕಾರ ಪಾಟ್ನಾದ ಎಲ್ಲಾ ಪ್ರಮುಖ ಘಾಟ್ಗಳಲ್ಲಿ ನದಿಯ ನೀರಿನ ಮಟ್ಟ ಅಪಾಯ ಮಟ್ಟಕ್ಕಿಂತ ಹೆಚ್ಚಾಗಿದೆ. ಪ್ರವಾಹ ಪರಿಸ್ಥಿತಿ ಹದಗೆಡುತ್ತಿರುವುದರಿಂದ ಫರಕ್ಕಾ ಬ್ಯಾರೇಜ್ನ ಎಲ್ಲಾ ಗೇಟ್ಗಳನ್ನು ತೆರೆಯುವಂತೆ ಬಿಹಾರ ಸರ್ಕಾರ ಪಶ್ಚಿಮ ಬಂಗಾಳ ಸರ್ಕಾರವನ್ನು ಒತ್ತಾಯಿಸಿದೆ. ಭಾರತದ 19 ವರ್ಷದ ಗ್ರ್ಯಾಂಡ್ ಮಾಸ್ಟರ್ ಪ್ರಾಣೇಶಿಯಂ ಹಂಗೇರಿಯ ನಾಗೈ ಕನಿತ್ಸಾದಲ್ಲಿ ನಡೆದ ಪ್ರತಿಷ್ಠಿತ ಕನಿತ್ಸಾ ಓಪನ್ ಚೆಸ್ 2026ರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅತ್ಯುತ್ತಮ ಪ್ರದರ್ಶನದೊಂದಿಗೆ ಎ ಗುಂಪಿನ ಪ್ರಶಸ್ತಿಯನ್ನು ಪಡೆದುಕೊಂಡರು. ಪಂದ್ಯಾವಳಿಯ 9ನೇ ಮತ್ತು ಅಂತಿಮ ಸುತ್ತಿನಲ್ಲಿ ಪ್ರಾಣೇಶ್ ಜರ್ಮನಿಯ ವಾಡಿಮ್ ಪೆಟ್ರೋವ್ಸ್ಕಿ ಅವರನ್ನು ಸೋಲಿಸಿದರು. ಕೊಲಂಬೋದ ಸಿನ್ಹಳಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ 2ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ 2ನೇ ದಿನದಾಟ ಮುಂದುವರಿಸುತ್ತಿರುವ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 7 ವಿಕೆಟ್ಗಳಿಗೆ 446 ರನ್ ಮಾಡಿ ಆಡುತ್ತಿದೆ. ನ್ಯೂಯಾರ್ಕ್ನ ಬ್ರೂಕ್ಲಿನ್ನಲ್ಲಿ ಇತ್ತೀಚೆಗೆ ನಡೆದ ಗುಂಡಿನ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ಭಾರತೀಯ ಪ್ರಜೆಯ ಅಕಾಲಿಕ ಮರಣಕ್ಕೆ ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತೀವ್ರ ದುಃಖ ವ್ಯಕ್ತಪಡಿಸಿದೆ. ಮೃತರ ಕುಟುಂಬಕ್ಕೆ ಸಂತಾಪ ಸೂಚಿಸಿದೆ. ಮೃತರ ಕುಟುಂಬದೊಂದಿಗೆ ರಾಯಭಾರ ಕಚೇರಿ ಸಂಪರ್ಕದಲ್ಲಿದ್ದು ಸಾಧ್ಯವಿರುವ ಎಲ್ಲಾ ಸಹಾಯವನ್ನು ನೀಡುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಂಧ್ರಪ್ರದೇಶದಲ್ಲಿ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜ ಬಿಡುಗಡೆ ಮಾಡಿದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಜಪಾನ್ ಕಂಪನಿಗಳು ಭಾರತದಲ್ಲಿ ತಮ್ಮ ಕಾರ್ಯಾಚರಣೆ ವಿಸ್ತರಿಸುವಂತೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕರೆ. ರಷ್ಯಾ ಉಪಪ್ರಧಾನಿ ಅವರೊಂದಿಗೆ ಇಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿಯಿಂದ ವಿಧಾನಸಭೆ ಮುತ್ತಿಗೆಗೆ ಯತ್ನ. ಹಾಗೂ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಾಣೇಶ್ಗೆ ಒಲಿದ ಕನಿತ್ಸಾ ಓಪನ್ ಚೆಸ್ ಚಾಂಪಿಯನ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6.
2: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
3: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ SVYM ಶ್ರೀಯುತ ರವೀರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಕೇಳುವರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ SVYM ನ ಶ್ರೀಯುತ ರವಿರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ,

0: ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760299211. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739713111. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739713111.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹನುಮಂತನ ಬಂಡೆಗಳು, ತೇಲುವ ತೆಪ್ಪೆಗಳು, ನಡೆ ವಿಕಾಸ ಹಾಗೂ ಕಣ್ಣು ಮತ್ತು ಬೆಳಕು ಎಂಬುದರ ಕುರಿತು ರಚನೆ ಶ್ರೀ ಕೊಳ್ಳೇಗಾಲ ಶರ್ಮರವರು, ಶ್ರೀಮತಿ ಸುಮನ ಮೈಸೂರು ಹಾಗೂ ಜಮಿನಿ ಎಐ ಧ್ವನಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

ಜಾಣಸುದ್ದಿ ಸಂಪುಟ 8 ಸಂಚಿಕೆ 23 ಆಗಸ್ಟ್ 2026. ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಹನುಮಂತನ ಬಂಡೆಗಳು ತೇಲುವ ತೆಪ್ಪಗಳು, ನಡೆ ನಡೆ ವಿಕಾಸ ಹಾಗೂ ಕಣ್ಣು ಮತ್ತು ಬೆಳಕು.

ಕಣ್ಣು ಎಷ್ಟು ಮುಖ್ಯವಾದ ಅಂಗ ಎನ್ನುವುದನ್ನು ಹೇಳಬೇಕಿಲ್ಲ. ಕವಿ ಡಿವಿಜಿಯವರು ಈ ಕವನದಲ್ಲಿ ಕಣ್ಣಿನ ದೋಷದ ಬಗ್ಗೆ ಕೊರಗಬೇಡಿ, ಇರುವ ಕಣ್ಣಿನಿಂದಲೇ ಬೆಳಕನ್ನು ನೋಡುವುದನ್ನು ಕಲಿಯಿರಿ, ಅದು ಒಳ್ಳೆಯದು ಎಂದು ಹಿತವಚನ ನುಡಿದಿದ್ದಾರೆ. ಇದು ಜೀವನದ ದೊಡ್ಡ ಪಾಠವೇ ಇರಬಹುದು. ಆದರೆ ದೃಷ್ಟಿದೋಷ ಇರುವವರಿಗೆ ಮಾತ್ರ ಚೆನ್ನುಡಿ ಎನ್ನಿಸಲಾರದು. ಅದರಲ್ಲಿಯೂ ಬಾಲ್ಯದಲ್ಲಿ ಕಣ್ಣಿನ ದೃಷ್ಟಿ ಸರಿಯಿಲ್ಲದೆ ಹೋದಾಗ ಇನ್ನೂ ಕೆಡುಕೆನಿಸುತ್ತದೆ. ಇಂತಹುದೊಂದು ದೋಷಕ್ಕೆ ಬೆಳಕೇ ಕಾರಣ ಎಂದರೆ ಏನೆನ್ನುತ್ತೀರಿ? ಅಮೆರಿಕೆಯ ಅಲಬಾಮಾ ವಿಶ್ವವಿದ್ಯಾನಿಲಯದ ನೇತ್ರ ವಿಜ್ಞಾನಿ ಹಾಗೂ ವೈದ್ಯ ರಫೆಲ್ ಗ್ರಿಟನ್ ಇತ್ತೀಚೆಗೆ ಪ್ರಕಟಿಸಿರುವ ಸಂಶೋಧನೆಯೊಂದು ಈ ರೀತಿಯ ಸ್ವಾರಸ್ಯಕರ ವಿಷಯವನ್ನು ಬಯಲಾಗಿಸಿದೆ. ಬಹುತೇಕ ಮಕ್ಕಳಲ್ಲಿ ಕಾಣುವ ದೃಷ್ಟಿದೋಷವಾದ ಸಮೀಪ ದೃಷ್ಟಿದೋಷ ಅಥವಾ ಮಯೋಪಿಯಾಗೆ ಸೂರ್ಯನ ಬೆಳಕಿನಲ್ಲಿರುವ ನೇರಳೆ ಬಣ್ಣದ ಬೆಳಕು ಕಾರಣ ಇರಬಹುದಂತೆ. ಬಾಲ್ಯದಲ್ಲಿ ಈ ಬಣ್ಣದ ಬೆಳಕಿಗೆ ಹೆಚ್ಚೆಚ್ಚು ತೆರೆದುಕೊಂಡ ಮಕ್ಕಳಲ್ಲಿ ಮಯೋಪಿಯಾ ಕಾಣಿಸಿಕೊಳ್ಳುವುದು ಕಡಿಮೆ ಆಗಬಹುದು ಎಂದು ಇವರ ಸಂಶೋಧನೆ ತಿಳಿಸಿದೆ. ಬೆಳಕಿಗೂ ಕಣ್ಣಿಗೂ ಸಂಬಂಧ ಇರುವುದು. ಕಣ್ಣು ಇರುವವರಿಗೆಲ್ಲ ಎದ್ದು ಕಾಣುವ ಸಂಗತಿ. ಆ ಕಣ್ಣು ಬೆಳೆದಿದ್ದರೆ ಬೆಳಕು ಕಾಣುತ್ತದೇನೋ? ನಿಜ. ಹಾಗಿದ್ದು ಬೆಳಕು ಇದ್ದಾಗಷ್ಟೇ ಕಣ್ಣು ದೃಷ್ಟಿ ಸ್ಪಷ್ಟವಾಗಿರುವಂತೆ ಬೆಳೆಯುತ್ತದೆ ಎನ್ನುವ ಸಂಗತಿ ಬೆಲಗುಗೊಳಿಸುವಂಥದ್ದು. ಮನುಷ್ಯನ ಕಣ್ಣನ್ನು ಅತ್ಯಂತ ಸೂಕ್ಷ್ಮ ಅಂಗವೆಂದಷ್ಟೇ ಅಲ್ಲ, ಅತ್ಯಂತ ಸಂಕೀರ್ಣ ಹಾಗೂ ಪರಿಪೂರ್ಣವಾದ ಅಂಗ ಎಂದು ಜೀವಿ ವಿಜ್ಞಾನಿಗಳು ಪರಿಗಣಿಸುತ್ತಾರೆ. ಅದರ ಒಂದೊಂದು ಭಾಗವು ಮತ್ತೊಂದರ ಜೊತೆಗೆ ಹೊಂದಿಕೊಂಡು ಬೆರೆದಿರುತ್ತದೆ ಹಾಗೂ ಹೊಂದಿಕೊಂಡೇ ಕಾರ್ಯನಿರ್ವಹಿಸುತ್ತದೆ. ಹೀಗಾಗಿ ದೃಷ್ಟಿ ಎನ್ನುವುದು ಬಲು ವಿಶೇಷವಾದೊಂದು ಸಂವೇದನೆ, ಅಗತ್ಯದ ಸಂವೇದನೆ ಕೂಡ. ಮನುಷ್ಯರ ಕಣ್ಣುಗಳು ಹುಟ್ಟುವಾಗಲೇ ತೆರೆದಿರುತ್ತವೆ, ಬೆಳಕು ಕಾಣುತ್ತವೆ. ಆದರೆ ಅಷ್ಟಕ್ಕೆ ಅದರ ಬೆಳವಣಿಗೆ ನಿಂತಿರುವುದಿಲ್ಲ. ಬಾಲ್ಯದಲ್ಲಿಯೂ ಕಣ್ಣು ಬೆಳೆಯುತ್ತಿರುತ್ತದೆ, ಅದರ ಆಕಾರ ಬದಲಾಗುತ್ತಿರುತ್ತದೆ. ಮಕ್ಕಳು 10-12 ವರ್ಷ ವಯಸ್ಸಿನವರಾಗುವವರೆಗೂ ಈ ಬಗೆಯ ಬದಲಾವಣೆಗಳು ಕಣ್ಣಿನಲ್ಲಿ ಆಗುತ್ತಲೇ ಇರುತ್ತವೆ. ಈ ಸಂದರ್ಭದಲ್ಲಿ ಯಾವುದೇ ಊನವಾದರೂ ದೃಷ್ಟಿಗೆ ತೊಂದರೆಯೇ. ಇಂತಹ ದೋಷಗಳಲ್ಲಿ ಕಣ್ಣು ಗುಡ್ಡೆಯ ಅಡ್ಡಾದಿಡ್ಡಿ ಬೆಳವಣಿಗೆಯೂ ಒಂದು. ಕಣ್ಣ ಗುಡ್ಡೆ ಅಗಲಕ್ಕಿಂತ ತುಸು ಹೆಚ್ಚು ಉದ್ದವೇ ಬೆಳೆದಲ್ಲಿ ಮಯೋಪಿಯಾ ಕಾಣಿಸಿಕೊಳ್ಳುತ್ತದೆ. ಕಣ್ಣು ಕಾಣುವ ದೃಶ್ಯದ ಬಿಂಬ ಕಣ್ಣಿನ ಹಿಂಭಾಗದಲ್ಲಿರುವ ಪರದೆಯ ಮೇಲೆ ಬೀಳುವುದರ ಬದಲಾಗಿ ಅದರ ಮುಂದೆಯೇ ರೂಪುಗೊಳ್ಳುತ್ತದೆ. ದೃಷ್ಟಿ ಮಸುಕಾಯಿತು ಎನ್ನಿಸುತ್ತದೆ. ಬಾಲ್ಯದಲ್ಲಿ ಕಾಣಿಸುವ ಇಂತಹ ಮಯೋಪಿಯಾಗೆ ಹಲವಾರು ಕಾರಣಗಳಿವೆ. ಬೆಳೆಯುವ ವಯಸ್ಸಿನಲ್ಲಿ ಒಳ್ಳೆಯ ಆಹಾರ ದೊರೆಯದೇ ಇರುವುದು ಸಾಮಾನ್ಯವಾದ ಅಂಶ. ಇದಲ್ಲದೆ ತಂದೆ ತಾಯಂದಿರಲ್ಲಿ ದೃಷ್ಟಿದೋಷ ಇದ್ದಾಗ ಮಕ್ಕಳಲ್ಲಿಯೂ ಅದು ಕಾಣಿಸಿಕೊಳ್ಳಬಹುದು. ಜೊತೆಗೆ ಬಾಲ್ಯ ಅಂದರೆ 6-8 ವರ್ಷ ವಯಸ್ಸಿನೊಳಗೆ ಶಾಲೆಗೆ ಸೇರುವ ಸಮಯದಲ್ಲಿ ಮಕ್ಕಳ ನಡವಳಿಕೆಯು ದೃಷ್ಟಿದೋಷ ಬೆಳೆಯಲು ಕಾರಣವಾಗಬಹುದು. ಸದಾ ಮನೆಯೊಳಗೇ ಇರುವಂತಹ ದಿನದ ಬಹಳ ಹೊತ್ತು ಸಣ್ಣ ಅಕ್ಷರಗಳಿರುವ ಪುಸ್ತಕಗಳನ್ನು ಮಸುಕು ಬೆಳಕಿನಲ್ಲಿ ಓದುವ ಮಕ್ಕಳು ಹೈಸ್ಕೂಲಿಗೆ ಬರುವುದರೊಳಗೆ ಮಯೋಪಿಯಾಗೆ ಬಲಿಯಾಗುವುದು ಹೆಚ್ಚು. ಒಂದು ಅಂದಾಜಿನ ಪ್ರಕಾರ ಏಷ್ಯಾದ ಜನತೆಯಲ್ಲಿ 3-ಒಬ್ಬರಲ್ಲಿಯಾದರೂ ಮಯೋಪಿಯಾ ಕಾಣಿಸಿಕೊಳ್ಳುತ್ತದೆ. ಇತ್ತೀಚೆಗೆ ಮಯೋಪಿಯಾ ಉಂಟು ಮಾಡುವ ಕಾರಣಗಳಲ್ಲಿ ಸೇರ್ಪಡೆಯಾಗಿರುವ ಹೊಸದೊಂದು ಅಂಶ ಎಂದರೆ ಮೊಬೈಲು ಮೊದಲಾದ ಇಲೆಕ್ಟ್ರಾನಿಕ್ ಪರದೆಗಳ ಬಳಕೆ. ಇಲೆಕ್ಟ್ರಾನಿಕ್ ಪರದೆಗಳನ್ನು ಹೆಚ್ಚು ಬಳಸುವ ಮಕ್ಕಳಲ್ಲಿ ಮಯೋಪಿಯಾ ಬೆಳವಣಿಗೆ ಸಾಮಾನ್ಯವಾಗಿ ಕಂಡುಬರುತ್ತಿತ್ತು. ಅದಕ್ಕೆ ಪರದೆಯಿಂದ ಹೊಮ್ಮುವ ಬೆಳಕು ಕಾರಣವಿರಬಹುದೇ ಎನ್ನುವುದು ಗುಮಾನಿ. ಏಕೆಂದರೆ ಟಿವಿ, ಕಂಪ್ಯೂಟರು ಹಾಗೂ ಮೊಬೈಲು ಫೋನುಗಳಿಂದ ಹೊಮ್ಮುವ ಬೆಳಕಿನಲ್ಲಿ ಸೂರ್ಯನ ಬೆಳಕಿನಲ್ಲಿರುವ ಎಲ್ಲ ಅಂಶಗಳು ಇರುವುದಿಲ್ಲ. ಅದರಲ್ಲಿಯೂ ಮುಖ್ಯವಾಗಿ ನೇರಳೆಯ ಬಣ್ಣ ಕಾಣೆಯಾಗಿರುತ್ತದೆ. ಹಾಗಿದ್ದರೆ ಈ ಬಣ್ಣಕ್ಕೂ ಕಣ್ಣಿನ ಬೆಳವಣಿಗೆಗೂ ಸಂಬಂಧವೇನಾದರೂ ಇರಬಹುದೇ ಎನ್ನುವುದು ಗ್ರಿಡ್ಜ್ ತಂಡದ ಅನುಮಾನವಾಗಿತ್ತು. ಅದರಲ್ಲಿಯೂ ಕಣ್ಣು ಗುಡ್ಡೆ ಉದ್ದವಾಗಿ ಬೆಳೆಯುವಂತೆ ಮಾಡುವ ಆಪ್ಸಿನ್ 5 ಎನ್ನುವ ಪ್ರೋಟೀನ್

0: ಕಣ್ಣಿಗೂ ಬೆಳಕಿಗೂ ಸಂಬಂಧ ಇರಬಹುದೇ ಎಂದು ಅನುಮಾನಿಸಿದರು. ಬೆಳಕಿಗೂ ಕಣ್ಣಿನ ಬೆಳವಣಿಗೆಗೂ ಸಂಬಂಧ ಇದೆ ಎಂಬುದನ್ನು ಇಲಿಗಳಲ್ಲಿ ನಡೆದ ಹಲವು ಸಂಶೋಧನೆಗಳು ನಿರೂಪಿಸಿದ್ದುವು. ಆದರೆ ಇಲಿಗಳ ಹಾಗೂ ಮನುಷ್ಯರ ಕಣ್ಣುಗಳಿಗೆ ಸಾಕಷ್ಟು ವ್ಯತ್ಯಾಸ ಇದೆ. ಹೀಗಾಗಿ ಗ್ರಿಡ್ಜ್ ತಂಡ ಅತ್ತ ಇಲಿಗಳಿಗೂ ಇತ್ತ ಮನುಷ್ಯನಂತಹ ಪ್ರೈಮೇಟುಗಳಿಗೂ ಹತ್ತಿರವಾದ ಸಂಬಂಧಿ ಎನ್ನಿಸಿದ ದೊಡ್ಡ ಹೆಗ್ಗಣ ಅಥವಾ ಮುಂಗುಸಿಯಂತೆ ತೋರುವ ಶ್ರೂ ಪ್ರಾಣಿಗಳನ್ನು ಅಧ್ಯಯನ ಮಾಡಿತು. ಈ ಪ್ರಾಣಿಗಳ ಮರಿಗಳು ಹುಟ್ಟಿದ ಹಲವಾರು ದಿನಗಳವರೆಗೆ ಕಣ್ಣು ತೆರೆಯುವುದೇ ಇಲ್ಲ. ಕಣ್ಣು ತೆರೆದ ನಂತರವೂ ಕಣ್ಣ ಗುಡ್ಡೆ ಬೆಳೆಯುತ್ತಿರುತ್ತದೆ. ಈ ಸಂದರ್ಭದಲ್ಲಿ ಇಲಿಗಳಲ್ಲಿ ಆಪ್ಸಿನ್ 5 ರಚಟುವಟಿಕೆ ಹೆಚ್ಚು. ಆದ್ದರಿಂದ ಈ ಮರಿಗಳ ಕಣ್ಣಿಗೆ ಬೇಕಿದ್ದ ಬಣ್ಣದ ಬೆಳಕು ತೋರಿಸಿ ಬೆಳವಣಿಗೆ ಹೇಗಾಗುತ್ತದೆ, ಕಣ್ಣಿನ ದೃಷ್ಟಿ ಹೇಗೆ ತೋರುತ್ತದೆ ಎಂದು ಅಧ್ಯಯನ ಮಾಡಬಹುದು. ಈ ಪ್ರಾಣಿಗಳನ್ನು ಬಳಸಿಕೊಂಡು ಮರಿಗಳ ಕಣ್ಣುಗಳ ಮೇಲೆ ವಿವಿಧ ಬಣ್ಣದ ಬೆಳಕು ಬೀಳದಂತೆ ತರೆದಾಗ ಏನಾಗುತ್ತದೆ ಎಂದು ಗ್ರಿಡ್ಸ್ ತಂಡ ಅಧ್ಯಯನ ಮಾಡಲು ಹೊರಟಿತು. ಶ್ರೂಮರಿಗಳ ಕಣ್ಣಿಗೆ ಕನ್ನಡಕದಂತೆ ಒಂದು ಮಸೂರವನ್ನು ಅಳವಡಿಸಿ ಮಯೋಪಿಯಾವನ್ನು ಉಂಟು ಮಾಡಬಹುದು. ಕನ್ನಡಕವನ್ನು ಹಾಕಿದ 10 ದಿನಗಳಲ್ಲಿ ಆ ಕಣ್ಣು ಬೇರೆ ಕಣ್ಣುಗಳಿಗಿಂತಲೂ ಉದ್ದನಾಗಿ ಬೆಳೆಯುವುದರಿಂದ ಬಿಂಬ ಸ್ಪಷ್ಟವಾಗಿ ಮೂಡುವುದಿಲ್ಲ. ಬಿಂಬ ಎಲ್ಲಿ ಹೇಗೆ ಮೂಡುತ್ತದೆ ಎನ್ನುವುದನ್ನು ಅಳೆಯುವ ಸಾಧನಗಳಿವೆ. ಇವನ್ನು ಬಳಸಿ ಬಿಂಬಗಳು ಸ್ಪಷ್ಟವಾಗಿವೆಯೇ ಎಂದು ಗ್ರಿಡ್ಸ್ ತಂಡ ಗಮನಿಸಿತು. ಹೀಗೆ ಕೃತಕವಾಗಿ ಕಣ್ಣಿನಲ್ಲಿ ದೋಷವನ್ನು ಉಂಟು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕನ್ನಡಕಧಾರಿ ಶ್ರೂಗಳನ್ನು ವಿವಿಧ ಬಣ್ಣದ ಬೆಳಕಿನ ವಾತಾವರಣದಲ್ಲಿ ಬೆರೆಯಲು ಬಿಡಲಾಯಿತು. ಎಲ್ಇಡಿ ಬಲ್ಬುಗಳನ್ನು ಬಳಸಿ ನಿರ್ದಿಷ್ಟ ಬಗೆಯ ಬೆಳಕಷ್ಟೇ ಇರುವಂತೆ ಮಾಡಬಹುದು. ಈ ಎಲ್ಲ ಶ್ರೂಗಳಿಗೂ ಅಲ್ಟ್ರಾವೈಲೆಟ್ ಬೆಳಕು ಸಿಗುವಂತೆ ಮಾಡಲಾಗಿತ್ತು. ಅಲ್ಟ್ರಾವೈಲೆಟ್ ಕಿರಣಗಳು ಸಾಮಾನ್ಯ ಬೆಳವಣಿಗೆಗೆ ಅಗತ್ಯ. ಹೀಗೆ ನಿರ್ದಿಷ್ಟ ಬೆಳಕು ಮಾತ್ರವೇ ಇಲ್ಲದಿದ್ದರೆ ಕಣ್ಣಿನ ಬೆಳವಣಿಗೆಗೆ ಏನಾಗುತ್ತದೆ ಎಂದು ತಿಳಿಯಲು ಗ್ರಿಡ್ಸ್ ತಂಡ ಪ್ರಯತ್ನಿಸಿದೆ. ಅಲ್ಟ್ರಾವೈಲೆಟ್ ಕಿರಣಗಳನ್ನಷ್ಟೇ ನೀಡಿದಾಗ ಶ್ರೂಗಳಲ್ಲಿ ಮಯೋಪಿಯಾ ಕಡಿಮೆ ಕಾಣಿಸಿಕೊಂಡಿತ್ತು. ಅಲ್ಟ್ರಾವೈಲೆಟ್ ಕಿರಣಗಳು ಇಲ್ಲದಿದ್ದಾಗ ಇಲಿಗಳ ಕಣ್ಣಗುಡ್ಡೆಗಳ ಬೆಳವಣಿಗೆ ಕುಂದುತ್ತಿತ್ತು. ಆದರೆ ಶ್ರೂಗಳಲ್ಲಿ ಹೀಗಾಗಿರಲಿಲ್ಲ. ಹಾಗಿದ್ದರೆ ಇನ್ಯಾವ ಬೆಳಕು ಇದಕ್ಕೆ ಕಾರಣವಿರಬಹುದು ಎಂದು ಗ್ರಿಡ್ಸ್ ತಂಡ ಪರಿಶೀಲಿಸಿತು. ನೇರಳೆ ಹಾಗೂ ನೀಲಿ ಬಣ್ಣಗಳ ನಡುವೆ ಇರುವ ಇಂಡಿಗೋ ಎನ್ನುವ ಬಣ್ಣದ ಕಿರಣಗಳನ್ನು ನೀಡಿದಾಗ ಕನ್ನಡಕ ಧರಿಸಿದ್ದರೂ ಶ್ರೂಗಳ ಕಣ್ಣುಗಳು ಸಾಮಾನ್ಯದಂತೆ ಬೆಳೆದಿದ್ದುವು. ಮಯೋಪಿಯಾ ಕಡಿಮೆಯಾಗಿತ್ತು. ಗ್ರಿಡ್ಸ್ ತಂಡ ಇನ್ನೂ ಒಂದು ಪ್ರಯೋಗ ನಡೆಸಿದೆ. ಸಾಮಾನ್ಯವಾಗಿ ನಮ್ಮ ಪರಿಸರದಲ್ಲಿ ಮಯೋಪಿಯಾವನ್ನು ಕುಗ್ಗಿಸುವಷ್ಟು ಪ್ರಖರವಾಗಿ ಈ ಇಂಡಿಗೋ ಬಣ್ಣ ಎಲ್ಲಿರುತ್ತದೆ ಎಂದು ಗಣಕಯಂತ್ರಗಳನ್ನು ಬಳಸಿ ಪರಿಶೀಲಿಸಿದೆ. ಅದರ ಪ್ರಕಾರ ಬಿಸಿಲು ಪ್ರಖರವಾಗಿರುವಾಗ, ಅಂದರೆ ನಟ್ಟನಡು ಮಧ್ಯಾಹ್ನದಲ್ಲಿ ಹಚ್ಚ ಹಸಿರು ಸಸ್ಯರಾಶಿ ಇರುವಲ್ಲಿ ಈ ಬಣ್ಣದ ಪ್ರಮಾಣ ಹೆಚ್ಚು. ಮನೆಯೊಳಗೆ ಇರುವ ಯಾವ ದೀಪದ ಬೆಳಕಿನಲ್ಲಿಯೂ ಇದು ಅಷ್ಟು ಗಾಢವಾಗಿರುವುದಿಲ್ಲ. ಅಂದರೆ ಅರ್ಥ ಇಷ್ಟೆ, ಸಹಜವಾಗಿಯೇ ಮಯೋಪಿಯಾ ಬೆಳೆಯದಂತೆ ತಡೆಯುವ ಬೆಳಕು ಬಯಲಿನಲ್ಲಿದೆ, ಮನೆಯೊಳಗೆ ಇಲ್ಲ. ಅಂದರೆ ಮನೆಯೊಳಗೆ ಹೆಚ್ಚು ಕಾಲ ಕಳೆಯುವುದರಿಂದ ಮಯೋಪಿಯಾ ಬೆಳೆಯಲು ಅನುಕೂಲ ಮಾಡಿಕೊಟ್ಟ ಹಾಗೆ. ಗ್ರಿಡ್ಸ್ ತಂಡ, ಈ ಬಣ್ಣದ ಬೆಳಕು ಮನುಷ್ಯರ ಕಣ್ಣಿನ ಬೆಳವಣಿಗೆಯನ್ನು ಇದೇ ರೀತಿ ಬಾಧಿಸುತ್ತದೆಯೋ ಎಂದು ಪರೀಕ್ಷಿಸಿಲ್ಲ ಎನ್ನಿ. ಆದರೆ ಆಪ್ಸಿನ್ 5 ಮನುಷ್ಯರಲ್ಲಿಯೂ ಇಲಿಗಳಂತೆಯೇ ಕಣ್ಣು ಬೆಳೆಯುತ್ತಿರುವ ಸಂದರ್ಭದಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತದೆ. ಅಂದ ಮೇಲೆ ಅದಕ್ಕೆ ಏನೋ ಪ್ರಮುಖ ಪಾತ್ರವಿದೆ. ಅದು ಊಹಿಸಿದಂತೆಯೇ ಇಂಡಿಗೋ ಬಣ್ಣವನ್ನು ಅವಲಂಬಿಸಿದ್ದರೆ ಕಣ್ಣು ಬೆಳೆಯುತ್ತಿರುವ ಸಮಯದಲ್ಲಿ, ಅಂದರೆ ಬಾಲ್ಯದಲ್ಲಿ, ಹೊರಗಿನ ಪರಿಸರದಲ್ಲಿ ಹೆಚ್ಚೆಚ್ಚು ಸಮಯ ಕಳೆಯುವುದು ಒಳ್ಳೆಯದು. ಹೊರಗೆ ಹಸಿರಿನ ಜೊತೆಗೆ ಇಂಡಿಗೋ ಬಣ್ಣವು ಕಾಣುವುದರಿಂದ ಕಣ್ಣಿಗೆ ಮಯೋಪಿಯಾ ತಟ್ಟುವುದು ಕಡಿಮೆಯಾದೀತು. ಇದು ಸಾಧ್ಯವೇ ಇಲ್ಲವೆಂದಲ್ಲಿ ಮನೆಯೊಳಗಿರುವ ದೀಪಗಳನ್ನೇ ಇಂಡಿಗೋ ಬಣ್ಣ ಬೀರುವಂತೆ ಮಾರ್ಪಡಿಸಬೇಕಾಗಬಹುದು ಎಂದು ಗ್ರಿಡ್ಸ್ ತಂಡ ತರ್ಕಿಸಿದೆ. ಅಂದರೆ ಅರ್ಥ ಇಷ್ಟೆ, ಅರೆಗಣ್ಣು ನಮದೆಂದು ಕೊರಕೊರಗಿ ಫಲವೇನು, ಅರೆ ಬೆಳಕು ಮನೆಯೊಳೆಂದೊರಲಿ ಸುಖವೇನು ಎಂದು ಡಿವಿಜಿಯವರ ಮಾತುಗಳನ್ನು ಸ್ವಲ್ಪ ತಿದ್ದಬೇಕಿದೆ.
1: ನಡೆದಿದೆ ವಿಕಾಸ. ಮಂಗನಿಂದ ಮಾನವನಾದ ಎಂದು ವಿಕಾಸದ ಕತೆ ಹೇಳುವಾಗ ಅದು ಹೇಗೆ ತೋರಿಸಿ ನೋಡುವ ಎಂದು ಪ್ರಶ್ನಿಸುವವರಿದ್ದಾರೆ. ವಿಕಾಸ ಎನ್ನುವುದು ನೂರಾರು ಸಂತತಿಗಳ ಅವಧಿಯಲ್ಲಿ ನಡೆಯುವ ಬದಲಾವಣೆ ಎಂದು ಹೇಳಿದರೂ ಅದಕ್ಕೆ ಸಾವಿರಾರು ವರ್ಷಗಳು ಬೇಕು ಎಂದರೂ ಈ ಪ್ರಶ್ನೆ ಇದ್ದೇ ಇರುತ್ತದೆ. ಇದಕ್ಕೆ ಕಾರಣ ಇಷ್ಟೇ, ವಿಕಾಸದಿಂದಾಗಿ ಪ್ರಾಣಿಗಳ ಪ್ರಕೃತಿ, ವಿಶೇಷವಾಗಿ ದೇಹದ ಅಂಗಗಳಲ್ಲಿ ಬದಲಾವಣೆಗಳು ಆಗುತ್ತಿರುವುದರ ಬಗ್ಗೆ ಪುರಾವೆಗಳಿಲ್ಲ. ಹಿಂದೆ ಇದ್ದುದವುಗಳಿಂದ ಬದಲಾಗಿರುವುದಕ್ಕೆ ಸಾಕಷ್ಟು ಪುರಾವೆಗಳು.

ಸಿಗುತ್ತವೆ. ಆದರೆ ಇಂದು ಆಗುತ್ತಿರುವ ಪರಿಸರದ ಬದಲಾವಣೆಗಳು ವಿಕಾಸಕ್ಕೆ ಹಾದಿ ಮಾಡಿಕೊಡುತ್ತಿವೆಯೇ ಎಂದರೆ ಕಾಣಿಸುವ ಪುರಾವೆಗಳು ಇರಬಹುದೇ? ಇದು ಪ್ರಶ್ನೆ. ಇಂತಹ ಪುರಾವೆಗಳು ಸಿಗುವವರೆಗೂ ವಿಕಾಸದ ಬಗ್ಗೆ ಅನುಮಾನ ಇದ್ದೇ ಇರುತ್ತದೆ. ಇದೀಗ ಈ ಅನುಮಾನಗಳನ್ನು ಪರಿಹರಿಸುವ ಮತ್ತೊಂದು ಪುರಾವೆ ಸಿಕ್ಕಿದೆಯಂತೆ. ಅಮೆರಿಕೆಯ ಪ್ರಿನ್ಸ್ಟನ್ ವಿಶ್ವವಿದ್ಯಾನಿಲಯದ ಪರಿಸರ ಮತ್ತು ವಿಕಾಸ ವಿಜ್ಞಾನಿ ಶೇನ್ ಕ್ಯಾಂಬೆಲ್ ಸ್ಟೇಟನ್ ಮತ್ತು ಸಂಗಡಿಗರು ಹಲ್ಲಿಯೊಂದರಲ್ಲಿ ವಿಕಾಸ ಆಗುತ್ತಿರುವುದನ್ನು ಪತ್ತೆಹಚ್ಚಿದ್ದಾರೆ. ಅಮೆರಿಕೆಯ ಪಶ್ಚಿಮ ಕರಾವಳಿಯನ್ನು ಪ್ರತಿ ವರ್ಷವೂ ತಾಕುವ ಚಂಡಮಾರುತಗಳಿಂದಾಗಿ ಅಲ್ಲಿನ ಕೆಲವು ದ್ವೀಪಗಳಲ್ಲಿ ವಾಸಿಸುವ ಹಲ್ಲಿಗಳ ದೇಹ ರಚನೆಯಲ್ಲಿ ಬದಲಾವಣೆ ಆಗಿದೆ ಎಂದು ಇವರು ಕರೆಂಟ್ ಬಯಾಲಜಿ ಪತ್ರಿಕೆಯಲ್ಲಿ ಇತ್ತೀಚೆಗೆ ವರದಿ ಮಾಡಿದ್ದಾರೆ. ವಿಕಾಸ ಅಂದರೆ ಏನೆಂದು ಗೊತ್ತಿದೆಯಲ್ಲ? ಇಂದಿದ್ದ ಪ್ರಾಣಿಗಳು ನಿಧಾನವಾಗಿ ಬದಲಾಗುತ್ತಾ ಮುಂದೊಮ್ಮೆ ಬೇರೆ ಯಾವುದೋ ಹೊಸ ಪ್ರಾಣಿಯಂತೆ ಕಾಣಲು ಆರಂಭಿಸುತ್ತವೆ. ಇದನ್ನೇ ವಿಕಾಸ ಎನ್ನುತ್ತೇವೆ. ಮಂಗನಿಂದ ಮಾನವ ಎನ್ನುವ ಮಾತು ಬಂದಿದ್ದು ಇದೇ ಕಾರಣದಿಂದ. ಮಂಗನಂತಹ ಒಂದು ಪ್ರಾಣಿಯಿತ್ತು. ಅದರ ಸಂತತಿಗಳಲ್ಲಿ ಕೆಲವು ಸ್ವಲ್ಪ ಬದಲಾಗಿದ್ದವು. ಆ ಸಂತತಿಗಳೇ ಹೆಚ್ಚೆಚ್ಚು ಆದಾಗ ಅವು ಬೇರೆಯದೇ ಪ್ರಾಣಿಗಳಾದವು. ಅವುಗಳಲ್ಲಿ ಒಂದು ಮಾನವನಂತಾಯಿತು, ಕೆಲವು ವಾನರಗಳಾದವು, ಮಂಗನಂತವೂ ಕೆಲವು ಹಾಗೆಯೇ ಉಳಿದವು. ಹೀಗೆ ಬದಲಾವಣೆಗಳಿಂದ ಹೊಸದೊಂದು ಪ್ರಭೇದ ಹುಟ್ಟುವುದನ್ನೇ ವಿಕಾಸ ಎನ್ನುತ್ತೇವೆ. ಜೀವಿಗಳಲ್ಲಿ ವಿಕಾಸ ಆಗುವುದಕ್ಕೆ ಎಷ್ಟು ಕಾಲ ಬೇಕು ಎನ್ನುವುದಕ್ಕೆ ಅಳತೆಗಳಿಲ್ಲ. ಕೆಲವು ಜೀವಿಗಳಲ್ಲಿ ಅದು ಹಲವು ವರ್ಷಗಳಲ್ಲಿ ಆಗಬಹುದು. ಇನ್ನು ಕೆಲವದರಲ್ಲಿ ಸಾವಿರಾರು ಅಥವಾ ಲಕ್ಷಾಂತರ ವರ್ಷಗಳಾಗಬಹುದು. ಜಿರಳೆಗಳಂತಹ ಕೆಲವು ಯಾವ ಬದಲಾವಣೆಯೂ ಆಗದೆಯೇ ಇದ್ದಂತೆಯೇ ಉಳಿಯಬಹುದು. ಇದರರ್ಥ ಬದಲಾವಣೆ ಆಗಿರಲಿಲ್ಲ ಅಂತಲ್ಲ. ಬದಲಾದ ರೂಪುಗಳು ಸಂತತಿಗಳನ್ನು ಹೆಚ್ಚೆಚ್ಚು ಮಾಡಿಕೊಳ್ಳಲಾಗದೆ ನಶಿಸಿ ಹೋದವು ಅಂತಷ್ಟೇ. ಅಂದರೆ ಜೀವಿಗಳಲ್ಲಿ ತೋರುವ ಮಾರ್ಪಾಡುಗಳ ಜೊತೆಗೆ ಅವುಗಳ ಸಂತತಿಗಳಲ್ಲಿಯೂ ಆ ಮಾರ್ಪಾಡುಗಳು ಹೆಚ್ಚೆಚ್ಚು ಇರಬೇಕು ಎಂದರ್ಥ ಅಷ್ಟೇ. ಈ ಅರ್ಥದಲ್ಲಿ ಮಾರ್ಪಾಡುಗಳು ಉಳಿಯಬೇಕೆಂದರೆ ಸಂತತಿಗಳು ಬೆಳೆಯಬೇಕು, ಅಂದರೆ ತಲೆ ತಲಾಂತರವಾಗಿ ಈ ಬದಲಾವಣೆಗಳು ಕಾಣಿಸಿಕೊಳ್ಳಬೇಕು ಅಂದಷ್ಟೇ. ಹೀಗೆ ಅನುವಂಶೀಯವಾಗಿ ಉಳಿದುಕೊಂಡ ಬದಲಾವಣೆಗಳು ಉಳಿದುಕೊಂಡಾಗಷ್ಟೇ ಹೊಸದೊಂದು ಪ್ರಭೇದ ಹುಟ್ಟುತ್ತದೆ. ಆದರೆ ಜೀವಿಯಲ್ಲಿ ಕಾಣಿಸಿಕೊಳ್ಳುವ ಎಲ್ಲಾ ಬದಲಾವಣೆಗಳು, ಮಾರ್ಪಾಡುಗಳು ಮುಂದಿನ ಸಂತತಿಯವರೆಗೆ ಹೋಗುವುದಿಲ್ಲ. ಅವು ಲಾಭದಾಯಕವಾಗಿದ್ದರೆ ಮಾತ್ರ ಉಳಿದುಕೊಳ್ಳುತ್ತದೆ. ಹೀಗೆ ಕೆಲವು ಅಳಿದು ಕೆಲವು ಉಳಿಯುವುದನ್ನು ನಿಸರ್ಗದ ಆಯ್ಕೆ ಎಂದು ಚಾರ್ಲ್ಸ್ ಡಾರ್ವಿನ್ ಕರೆದ. ಅನೇಕ ರೂಪುಗಳಲ್ಲಿ ಕೆಲವಷ್ಟೇ ಉಳಿದು ಬೆಳೆದು ವಿಕಾಸ ಆಗುವುದಕ್ಕೆ ಈ ನಿಸರ್ಗದ ಆಯ್ಕೆಯೇ ಮೂಲ. ವಿಕಾಸವನ್ನು ದೂಡುವ ಬಲ ಎಂದು ಅರ್ಥೈಸಿದ. ಆಹಾರದ ಕೊರತೆ, ಆಹಾರಕ್ಕಾಗಿ ಸ್ಪರ್ಧೆ, ಸಂಗಾತಿಗಾಗಿ ಸ್ಪರ್ಧೆ, ಸಂತಾನೋತ್ಪತ್ತಿಯ ಸಾಮರ್ಥ್ಯದಲ್ಲಿ ವ್ಯತ್ಯಾಸ, ಬೆಟ್ಟ ಗುಡ್ಡಗಳು, ನದಿ ಸಮುದ್ರಗಳಂತಹ ಭೌಗೋಳಿಕ ರಚನೆಗಳು ವಲಸೆಗೆ ಅಡ್ಡಿಯಾಗುವುದು, ಬೇಟೆಗಾರ ಪ್ರಾಣಿಗಳ ಕಾಟ ಇತ್ಯಾದಿಗಳಿಂದಾಗಿ ಯಾವುದೇ ಜೀವಿ ಸಮೂಹದಲ್ಲಿ ಇರುವ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಹಿರಿದಾಗಿ ಪ್ರತ್ಯೇಕ ಜೀವಿಯಂತಾಗುತ್ತದೆ ಎಂದು ಇಂದು ಗುರುತಿಸಲಾಗಿದೆ. ಇಂತಹ ವಿದ್ಯಮಾನಗಳನ್ನೇ ನಿಸರ್ಗದ ಆಯ್ಕೆಯ ಬಲ ಅಂತಲೂ, ಇದಕ್ಕೆ ಅಗತ್ಯವಾದ ವ್ಯತ್ಯಾಸಗಳು ಸಮೂಹದಲ್ಲಿ ಸಹಜವಾಗಿಯೇ ತಳಿಗುಣಗಳಲ್ಲಿನ ದೋಷ ಅಥವಾ ವ್ಯತ್ಯಾಸಗಳಿಂದ ಉದ್ಭವಿಸಿರುತ್ತವೆ ಎಂದು ಈಗ ನಂಬಲಾಗಿದೆ. ಆದರೆ ಈ ರೀತಿಯ ವಿಕಾಸದ ಪ್ರಕ್ರಿಯೆಯೆಂದು ನೇರವಾಗಿ ಕಾಣುವುದು ಕಷ್ಟವಾಗಿತ್ತು. ಲಕ್ಷಾಂತರ ವರ್ಷಗಳಷ್ಟು ಹಳೆಯ ಶಿಲೆಗಳಲ್ಲಿರುವ ಪಳೆಯುಳಿಕುಗಳು ಅಂದಿನ ಜೀವಿಗಳ ಬಗ್ಗೆ ಪುರಾವೆಯಾಗಿದ್ದವು. ಅಂದಿಗೂ ಇಂದಿಗೂ ವ್ಯತ್ಯಾಸಗಳಿವೆ ಎನ್ನುವುದರಿಂದಾಗಿ ವಿಕಾಸ ಆಗಿದೆ ಎಂದು ಸ್ಪಷ್ಟವಾಗುತ್ತಿತ್ತು. ಆದರೆ ಇದೀಗ ವಿಕಾಸದ ಈ ಎಲ್ಲಾ ಹಂತಗಳನ್ನು ನೇರವಾಗಿ ನಮ್ಮ ಜೀವಿತ ಕಾಲದಲ್ಲಿಯೇ ನೋಡುವುದು ಸಾಧ್ಯವಾಗಿದೆ. ಕೇವಲ ಕೆಲವೇ ತಲೆಮಾರುಗಳ ಅಂತರದಲ್ಲಿ ಹಳ್ಳಿಯಲ್ಲಿ ಹೊಸದೊಂದು ಪ್ರಭೇದವೇ ಏನೋ ಎನ್ನುವಂತಹ ವ್ಯತ್ಯಾಸ ಪತ್ತೆಯಾಗಿದೆ. ಹಳ್ಳಿಗಳ ಈ ಕಥೆ ಆರಂಭವಾಗಿದ್ದು 10 ವರ್ಷಗಳ ಹಿಂದೆ. ಆಗ ಕೆಲವೇ ತಿಂಗಳುಗಳ ಅಂತರದಲ್ಲಿ ಇರ್ಮಾ ಮತ್ತು ಮರಿಯಾ ಎನ್ನುವ ಎರಡು ಪ್ರಬಲ ಚಂಡಮಾರುತಗಳು ಅಮೆರಿಕದ ಪಶ್ಚಿಮ ಕರಾವಳಿಯನ್ನು ಬಾಧಿಸಿದ್ದವು. ಅಲ್ಲಿ ಚೆಲ್ಲಾಪಿಲ್ಲಿಯಾಗಿರುವ ಪುಟ್ಟ ಪುಟ್ಟ ದ್ವೀಪಗಳು ಹಲವು ಇವುಗಳ ದಾಳಿಯಲ್ಲಿ ಜರ್ಜರಿತವಾಗಿದ್ದವು. ಅಂತಹ ದ್ವೀಪಗಳಲ್ಲಿ ಟರ್ಕ್ ಮತ್ತು ಕೈಕೋ ದ್ವೀಪ ಸಮೂಹವು ಒಂದು. ಈ ದ್ವೀಪ ಸಮೂಹದಲ್ಲಿ ಎರಡು ನಡುಗಡ್ಡೆಗಳು ವಿಜ್ಞಾನಿಗಳಿಗೆ ಬಹಳ ವಿಶೇಷ ಎನ್ನಿಸಿವೆ. ವಾಟರ್ಕೆ ಮತ್ತು ಪೈನ್ಕೆ ಎನ್ನುವ ಈ ದ್ವೀಪಗಳ ಭೌಗೋಳಿಕ ರಚನೆ ಹಾಗೂ ಸಸ್ಯರಾಶಿಯಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಪೈನ್ಕೆಯಲ್ಲಿ ಎತ್ತರೆತ್ತರದ ಮರಗಳ ದಟ್ಟ ಕಾಡಿದೆ. ವಾಟರ್ಕೆಯಲ್ಲಿ ಪೊದೆಗಳೇ ಜಾಸ್ತಿ. ಇದರಿಂದಾಗಿಯೋ ಏನೋ ಈ ಎರಡು ದ್ವೀಪಗಳಲ್ಲಿಯೂ ಇರುವ ಹಲ್ಲಿಗಳ ರಚನೆಯಲ್ಲಿಯೂ ವ್ಯತ್ಯಾಸಗಳಿವೆ. ಒಂದೇ ಪ್ರಭೇದಗಳಾದರೂ ಪೊದೆಗಳಿರುವ ನಡುಗಡ್ಡೆಯಲ್ಲಿ ಮುಂಗಾಲು ಹಿಂಗಾಲು ಎರಡೂ ಹೆಚ್ಚು ಕಡಿಮೆ ಸಮವಾಗಿರುವ ಹಲ್ಲಿಗಳಿವೆ. ಅದೇ ಎತ್ತರೆತ್ತರದ ದಪ್ಪನೆ ಮರಗಳಿರುವ ಕಡೆ ಹಿಂಗಾಲು ಉದ್ದವಿರುವ ಮುಂಗಾಲು ಕಿರಿದಾಗಿರುವ ಹಲ್ಲಿಗಳಿವೆ. ಚಂಡಮಾರುತದ ದಾಳಿಯ ನಂತರ ಹಲ್ಲಿಗಳಲ್ಲಿ ಇನ್ನೊಂದು ವ್ಯತ್ಯಾಸವನ್ನು ವಿಜ್ಞಾನಿಗಳು ಗುರುತಿಸಿದ್ದರು. ಉದ್ದ ಹಿಂಗಾಲಿನ ಹಲ್ಲಿಗಳಲ್ಲಿ ಹಿಂಗಾಲಿನ ಒಂದು ಬೆರಳು ಗಿಡ್ಡನಾಗಿದ್ದ ಹಲ್ಲಿಗಳು ಹೆಚ್ಚೆಚ್ಚು ಕಂಡುಬಂದಿದ್ದವು.
ಎರಡು ಬಗೆಯ ಹಳ್ಳಿಗಳಲ್ಲಿಯೂ

0: ಹಿಂಗಾಲಿನ ಒಂದು ಬೆರಳು ಗಿಡ್ಡನಾಗಿರುವ ಬಗೆಗಳು ಕಂಡುಬಂದವು. ಕೆಲವು ವಿಜ್ಞಾನಿಗಳು ಈ ಗಿಡ್ಡ ಬೆರಳಿನಿಂದಾಗಿ ಹಲ್ಲಿಗಳು ಮರಕ್ಕೆ ಭದ್ರವಾಗಿ ಆತುಕೊಂಡಿರಬೇಕು, ಹೀಗಾಗಿ ಅವು ಚಂಡಮಾರುತದ ದಾಳಿಯಿಂದ ತಪ್ಪಿಸಿಕೊಂಡಿರಬೇಕು ಎಂದು ತರ್ಕಿಸಿದ್ದರು. ಈ ಕಾರಣವೇ ಸರಿಯೆಂದಾದರೆ ಇದು ನೈಸರ್ಗಿಕ ವಿನೋಪವೊಂದು ವಿಕಾಸಕ್ಕೆ ಹಾದಿ ಮಾಡಿಕೊಟ್ಟಿರುವ ಕಥೆಯೆಂದಾಗುತ್ತದೆ. ಚಂಡಮಾರುತ ಆಗಾಗ್ಗೆ ಕಾಡುವ ಈ ದ್ವೀಪಗಳಲ್ಲಿ ಮರಕ್ಕೆ ಭದ್ರವಾಗಿ ಆತುಕೊಳ್ಳುವ ಸಾಮರ್ಥ್ಯ ಬದುಕಿ ಉಳಿಯಲು ಅವಶ್ಯವಾದಂತೆಯೇ. ಆದ್ದರಿಂದ ಇದು ಹೊಸ ವಿಕಾಸ ಇರಬೇಕು ಎನ್ನುವುದು ಊಹೆಯಾಗಿತ್ತು. ಈ ಊಹೆ ನಿಜ ಎಂದಾದರೆ ಎರಡೂ ದ್ವೀಪಗಳಲ್ಲಿ ಇರುವ ಎರಡೂ ಬಗೆಯ ಹಲ್ಲಿಗಳಲ್ಲಿ ಎಲ್ಲದರಲ್ಲಿಯೂ ಚಂಡಮಾರುತಕ್ಕೂ ಮುನ್ನ ಇದ್ದವುಗಳು ಹಾಗೂ ಅನಂತರದ ದಿನಗಳಲ್ಲಿ ಕಂಡುಬರುವವುಗಳ ಹಿಂಗಾಲಿನ ಅದೇ ಬೆರಳು ಗಿಡ್ಡವಾಗಿರಬೇಕಿತ್ತು. ಇದು ನಿಜವೇ ಎಂದು ಪರೀಕ್ಷಿಸಲು ಕ್ಯಾಂಪ್‌ಬೆಲ್ ತಂಡ ಚಂಡಮಾರುತದ ದಾಳಿಗೆ ಮುನ್ನ ಸಂಗ್ರಹಿಸಿದ್ದ ಹಲ್ಲಿಗಳ ಹಾಗೂ ಅನಂತರದ ದಿನಗಳಲ್ಲಿ ಸಂಗ್ರಹಿಸಿದ್ದ ಹಲ್ಲಿಗಳ ಡಿಎನ್ಎಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಹೆಪಾರಿನ್ ಸಲ್ಫೇಟ್ 6O ಟ್ರಾನ್ಸ್ಫರೇಸ್ ಎನ್ನುವ ಕಿಣ್ವ ತಯಾರಿಸುವ ಜೀನಿನಲ್ಲಿ ವ್ಯತ್ಯಾಸಗಳಿವೆಯೇ ಎಂದು ಗಮನಿಸಿದರು. ಹಲ್ಲಿಗಳಲ್ಲಿ ಕಾಲು ಕೈಗಳು ರೂಪುಗೊಳ್ಳುವಾಗ ಈ ಕಿಣ್ವ ಬಲು ಚಟುವಟಿಕೆಯಿಂದ ಇರುತ್ತದೆ. ದ್ವೀಪದಲ್ಲಿ ಕಂಡುಬಂದ ಹಲ್ಲಿಗಳೆಲ್ಲದರಲ್ಲಿಯೂ ಈ ಜೀನಿನ ಆಸುಪಾಸಿನಲ್ಲಿರುವ ಡಿಎನ್ಎಯಲ್ಲಿ ಅತಿ ಹೆಚ್ಚು ವ್ಯತ್ಯಾಸಗಳು ಕಂಡುಬಂದವು. ಇದು ನಿಜಕ್ಕೂ ಹಿಂಗಾಲಿನ ಬೆರಳನ್ನು ಗಿಡ್ಡ ಮಾಡಿರಬಹುದೇ ಎಂದು ಗುರುತಿಸಲು ಒಂದು ಪ್ರಯೋಗವನ್ನು ಮಾಡಿದರು. ಬೇರೊಂದು ಹಲ್ಲಿಯ ಭ್ರೂಣಗಳು ಬೆಳೆಯುತ್ತಿರುವಾಗ ಇದೇ ಜೀನ್ ಇರುವೆಡೆ ಕ್ರಿಸ್ಪರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಡಿಎನ್ಎಯನ್ನು ಬದಲಾಯಿಸಿದರು. ಆ ಭ್ರೂಣಗಳ ಕಾಲುಗಳಲ್ಲಿ ಒಂದು ಬೆರಳು ಗಿಡ್ಡವಾಗಿತ್ತು, ಅರ್ಥಾತ್ ಈ ಬದಲಾವಣೆ ಇತ್ತೀಚಿನದು ಹಾಗೂ ಅದುವೇ ಗಿಡ್ಡ ಕಾಲ್ಬೆರಳುಗಳಿಗೆ ಕಾರಣ. ಈ ವ್ಯತ್ಯಾಸ ಉಂಟಾಗಿದ್ದು ಚಂಡಮಾರುತದಿಂದಲೇ, ಏಕೆಂದರೆ ಅದಕ್ಕೂ ಮುನ್ನ ಇದ್ದ ಹಲ್ಲಿಗಳಲ್ಲಿ ಇಷ್ಟೊಂದು ವ್ಯತ್ಯಾಸಗಳಿರಲಿಲ್ಲ ಎಂದು ಕ್ಯಾಂಪ್‌ಬೆಲ್ ತಂಡ ತೀರ್ಮಾನಿಸಿದೆ. ಇದು ಪ್ರಕೃತಿ ವಿಕೋಪವೊಂದು ಇಡೀ ಜೀವಿ ಸಮೂಹವನ್ನು ಅಳಿಸಿಹಾಕುವ ಬದಲಾಗಿ ಅದರ ತಳಿಗುಣಗಳಲ್ಲಿ ಅನುಕೂಲಿಯಾಗಿದ್ದುದನ್ನು ಆಯ್ದು ಹೊಸದೊಂದು ಬಗೆ ರೂಪುಗೊಳ್ಳಲು ನೆರವಾಗಿರುವುದಕ್ಕೆ ಪುರಾವೆಯಾಗಿದೆ. ಹವಾಗುಣ ಬದಲಾಗುತ್ತಿರುವ ಈ ದಿನಗಳಲ್ಲಿ ಹಲ್ಲಿಗಳಂತಹ ಹಲವು ಜೀವಿಗಳಲ್ಲಿ ಈ ಬಗೆಯ ವ್ಯತ್ಯಾಸಗಳು ಕಾಣಿಸಿಕೊಳ್ಳುತ್ತಿರಬಹುದು ಎನ್ನುವ ಊಹೆ ಈಗ ಬಲವಾಗಿದೆ. ಯಾವ್ಯಾವ ಜೀವಿಗಳು ಈ ಬದಲಾವಣೆಗೆ ತುತ್ತಾಗುತ್ತವೋ, ಹೇಗೆ ಬದಲಾಗುತ್ತವೋ ಕಾಲವೇ ಹೇಳಬೇಕು.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣ ಧ್ವನಿ ಶ್ರೀಮತಿ ಸುಮನ ಮೈಸೂರು, ಹಾಗೂ ಎಐ ಧ್ವನಿಗಳು

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
0: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.

0: ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗೇ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜಾನಪದ ಹಾಡುಗಳು ಪ್ರಸಾರವಾಗಲಿದೆ.
5: ಜಾನಪದ ಸೊಗಡಿನ ಕಾರ್ಯಕ್ರಮ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಅನರ್ಹ ಬಿಪಿಎಲ್ ಪಡಿತರ ಚೀಟಿಗಳನ್ನು ಮಾತ್ರ ರದ್ದುಪಡಿಸಲಾಗಿದೆ, ವಿಧಾನಸಭೆಯಲ್ಲಿ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದ ಪೊಲೀಸರು. ವಿಧಾನಮಂಡಲದ ಕಾರ್ಯಕಲಾಪಗಳಲ್ಲಿ ವಾರ್ತಾ ಇಲಾಖೆ ತಾರತಮ್ಯ ಆರೋಪ, ವಿಧಾನಸಭಾಧ್ಯಕ್ಷರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪತ್ರ. ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ರಾಷ್ಟ್ರೀಯ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ದುರ್ಗಾದಾಸ್ ಉಯಿಕಿ ಚಾಲನೆ. ಕೆಪಿಎಸ್ಸಿ ಹಗರಣ, ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್. ಬಿಪಿಎಲ್ ಪಡಿತರ ಚೀಟಿ ಪಡೆಯಲು ಆದಾಯ ಮಿತಿಯನ್ನು 1,20,000 ರೂಪಾಯಿಗೆ ನಿಗದಿಪಡಿಸಲಾಗಿದೆ. ಇದನ್ನು ಹೆಚ್ಚಳ ಮಾಡುವ ಸಂಬಂಧ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ರಿಜ್ವಾನ್ ಅರ್ಷದ್ ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಸರ್ಕಾರದ ಯೋಜನೆ ಸಮರ್ಪಕವಾಗಿ ಬಡವರಿಗೆ ತಲುಪುತ್ತಿಲ್ಲ, ಇದನ್ನು ಸರಿಪಡಿಸಬೇಕು ಎಂಬ ಸದಸ್ಯ ನಾರಾಯಣಸ್ವಾಮಿ ಮನವಿಗೆ ಸ್ಪಂದಿಸಿದ ಸಚಿವರು, ಅನರ್ಹರ ಪಡಿತರ ಚೀಟಿಗಳನ್ನು ಮಾತ್ರ ರದ್ದುಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬಗರ್ ಹುಕುಂ ಸಮಿತಿ ಹಾಗೂ ಆಪ್ನಲ್ಲಿ ಜಮೀನು ಮಂಜೂರು ಮಾಡುವಂತೆ ಕೋರಿ ನಮೂನೆ 50 ಮತ್ತು 53ನೇ ಸಂಬಂಧಿಸಿದಂತೆ 2023ರವರೆಗೆ ಸ್ವೀಕೃತವಾದ ಅರ್ಜಿಯನ್ನು ಬಗರ್ ಹುಕುಂ ತಂತ್ರಾಂಶಕ್ಕೆ ವರ್ಗಾಯಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ನಮೂನೆ 50, 53, 57 ಅಡಿಯಲ್ಲಿ ಸಲ್ಲಿಕೆಯಾದ 698,933 ಅರ್ಜಿಗಳನ್ನು ಜಿಲ್ಲಾಧಿಕಾರಿಗಳು ವಜಾ ಮಾಡಿದ್ದಾರೆ ಎಂದು ಸದನಕ್ಕೆ ಮಾಹಿತಿ ನೀಡಿದ್ದಾರೆ. ವಿಧಾನಸಭೆಯಲ್ಲಿಂದು ಕಲಾಪ ಆರಂಭವಾಗುತ್ತಿದ್ದಂತೆಯೇ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಿಷಯ ಪ್ರಸ್ತಾಪಿಸಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದ ಸಚಿವರ ರಾಜೀನಾಮೆ ಪಡೆಯುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ಈ ವೇಳೆ ಮಧ್ಯಪ್ರವೇಶಿಸಿ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯದಲ್ಲಿ ಬರಗಾಲದಿಂದಾಗಿ ಜನರು ಸಂಕಷ್ಟದಲ್ಲಿದ್ದಾರೆ, ಆದರೆ ವಿರೋಧ ಪಕ್ಷದ ಸದಸ್ಯರು ಸದನದ ಸಮಯ ವ್ಯರ್ಥ ಮಾಡುತ್ತಿದ್ದಾರೆ ಎಂದು ದೂರಿದರು. ಪ್ರತಿಪಕ್ಷಗಳು ಸದನ ನಡೆಯಲು ಸಹಕಾರ ನೀಡಬೇಕು.

0: ಎಂದು ಮನವಿ ಮಾಡಿದರು. ಸರ್ಕಾರದ ನಿಲುವು ಖಂಡಿಸಿ ಹಗಲು ರಾತ್ರಿ ಧರಣಿ ನಡೆಸುವುದಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಘೋಷಿಸಿದರು. ಸಚಿವರ ರಾಜೀನಾಮೆ ಪಡೆದ ಬಳಿಕ ಚರ್ಚೆ ನಡೆಸಲು ಸಿದ್ಧ ಎಂದು ತಿಳಿಸಿದರು. ಪ್ರತಿಪಕ್ಷಗಳ ಗದ್ದಲದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಕಲಾಪವನ್ನು ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿದ್ದಾರೆ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಮೇಲ್ಮನೆಯಲ್ಲಿ ಇಂದು ಪ್ರತಿಭಟನೆ ಮುಂದುವರಿಸಿದರು. ಕಲಾಪ ಆರಂಭವಾದ ಕೂಡಲೇ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಘೋಷಣೆ ಕೂಗಿದರು. ಮಧ್ಯಪ್ರವೇಶಿಸಿದ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಂಡರು. ಈ ನಡುವೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ 874 ವಸತಿ ಶಾಲಾ ಕಾಲೇಜುಗಳಲ್ಲಿನ 224,085 ಮಂದಿ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಸಹಿತ ಆಂಗ್ಲ ಮಾಧ್ಯಮದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಪ್ರಶ್ನೋತ್ತರ ವೇಳೆಯಲ್ಲಿ ಸದಸ್ಯ ಶಿವಕುಮಾರ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಜಿಲ್ಲಾ ಹಂತದಲ್ಲಿ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರನ್ನು ವಿದ್ಯಾರ್ಹತೆ ಅನುಸಾರವಾಗಿ ನೇಮಕ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ನಾಯಕರು ಇಂದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಈ ವೇಳೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಪ್ರತ್ಯೇಕವಾಗಿ ಬಿಜೆಪಿ ನಾಯಕರು ಕಾರುಗಳು, ಆಟೋರಿಕ್ಷಾಗಳು ಮತ್ತು ಮೆಟ್ರೋಗಳಲ್ಲಿ ಆಗಮಿಸಿ ವಿಧಾನಸೌಧದ 4 ಪ್ರವೇಶ ದ್ವಾರಗಳಲ್ಲಿ ಜಮಾಯಿಸಿದ್ದರು. ಈ ವೇಳೆ ಪೊಲೀಸರು ವ್ಯಾಪಕ ಭದ್ರತಾ ವ್ಯವಸ್ಥೆಗಳ ಮೂಲಕ ಪ್ರತಿಭಟನಾಕಾರರು ವಿಧಾನಸೌಧದ ಆವರಣಕ್ಕೆ ಪ್ರವೇಶಿಸದಂತೆ ತಡೆದರು. ಇನ್ನೊಂದೆಡೆ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತು ಇತರ ಬಿಜೆಪಿ ನಾಯಕರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಿತು. ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನಾಕಾರರು ಘೋಷಣೆ ಕೂಗುವ ಮೂಲಕ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯ ಕಾರ್ಯಕಲಾಪಗಳಲ್ಲಿ ವಿಪಕ್ಷ ನಾಯಕರ ಹಾಗೂ ಶಾಸಕರ ಹೇಳಿಕೆ ಹಾಗೂ ವಿಡಿಯೋಗಳನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡದೆ ವಾರ್ತಾ ಇಲಾಖೆ ತಾರತಮ್ಯ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಈ ಕುರಿತಂತೆ ಅಧಿಕಾರಿಗಳ ವಿರುದ್ಧ ಹಕ್ಕುಚ್ಯುತಿ ಮಂಡಿಸುವುದಾಗಿ ವಿಧಾನಸಭಾಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. ವಾರ್ತಾ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ. ವಿಧಾನಸಭೆ ಕಾರ್ಯಕಲಾಪಗಳಲ್ಲಿ ಹಿಂದೆಂದೂ ಈ ರೀತಿ ನಡೆದಿಲ್ಲ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳು, ಸಚಿವರು ಹಾಗೂ ಆಡಳಿತ ಪಕ್ಷದ ಶಾಸಕರ ಹೇಳಿಕೆಗಳಿಗೆ ಮಾತ್ರ ಹೆಚ್ಚಿನ ಪ್ರಚಾರ ದೊರೆಯುತ್ತಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಮೈಸೂರಿನಲ್ಲಿ ನಡೆಯುತ್ತಿರುವ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತಾದ 3 ದಿನಗಳ ರಾಷ್ಟ್ರೀಯ ಸಮ್ಮೇಳನವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಬುಡಕಟ್ಟು ಸಮುದಾಯವು ಪ್ರಾಚೀನ ಇತಿಹಾಸದ ಅವಿಭಾಜ್ಯ ಅಂಗವಾಗಿದೆ. ರಾಷ್ಟ್ರೀಯ ಏಕೀಕರಣ ಮತ್ತು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ ಎಂದು ಹೇಳಿದ್ದಾರೆ. ಬುಡಕಟ್ಟು ಜನಾಂಗದ ಗುರುತು ಮತ್ತು ಪರಂಪರೆ, ಇತಿಹಾಸ ಮತ್ತು ಭಾಷೆಗಳನ್ನು ಗೌರವಿಸುವುದು ರಾಷ್ಟ್ರೀಯ ಸಂಕಲ್ಪವಾಗಿರಬೇಕು ಎಂದು ಪ್ರತಿಪಾದಿಸಿದ್ದಾರೆ.
4: आदरणीय श्री नरेंद्र मोदी जी ने आजादी के 75वें अमृत महोत्सव के अवसर पर पूरे देश भर में जनजाति समाज के जो योद्धा थे, रणबांकुरे थे, राष्ट्र धर्म संस्कृति के लिए जिन्होंने प्राण सर किया था, जिन इस गौरवशाली इतिहास
0: ಭಾರತದ ಇತಿಹಾಸದುದ್ದಕ್ಕೂ ಬುಡಕಟ್ಟು ಸಮುದಾಯಗಳು ಮಹತ್ವದ ಕೊಡುಗೆ ನೀಡಿದ್ದು ವಿಕಸಿತ ಭಾರತ ನಿರ್ಮಾಣದಲ್ಲಿಯೂ ಅವರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದ್ದಾರೆ. ವಿಕಸಿತ ಭಾರತದ ನಿರ್ಮಾಣದಲ್ಲಿ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿ ಮತ್ತು ಅವರ ಕೊಡುಗೆ ಕುರಿತು ಸಮಗ್ರ ಚರ್ಚೆಯ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ.

0: ಯುಪಿಎಸ್ಸಿ ನೇಮಕಾತಿ ಪ್ರಕರಣದಲ್ಲಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗುವಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಮನ್ಸ್ ನೀಡಿದ್ದಾರೆ. ಬೆಂಗಳೂರಿನ ಐಎಎಸ್ ಅಧಿಕಾರಿ ನಿವಾಸದಲ್ಲಿ ನಿನ್ನೆ ಸುಮಾರು 9 ಗಂಟೆಗಳ ಕಾಲ ಶೋಧ ನಡೆಸಿದ ಬಳಿಕ ಕಚೇರಿಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ. ಪಶು ವೈದ್ಯಕೀಯ ಅಧಿಕಾರಿಗಳ ನೇಮಕಾತಿಯಲ್ಲಿ ನಡೆದ ಅಕ್ರಮಗಳ ತನಿಖೆಯ ಭಾಗವಾಗಿ ಇಡಿ ಶೋಧ ನಡೆಸಿದೆ. ನೇಮಕಾತಿಗಾಗಿ ಅಭ್ಯರ್ಥಿಗಳಿಂದ 70 ಲಕ್ಷ ರೂಪಾಯಿಯಿಂದ 80 ಲಕ್ಷ ರೂಪಾಯಿಯವರೆಗೆ ಲಂಚ ಕೇಳಲಾಗಿತ್ತು ಎಂಬ ಆರೋಪವಿದೆ. ಈ ಹಿನ್ನೆಲೆಯಲ್ಲಿ ಇಂದು ಜ್ಞಾನೇಂದ್ರ ಕುಮಾರ್ಗೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕರಡು ಮತದಾರರ ಪಟ್ಟಿ ಇಂದು ಪ್ರಕಟವಾಗಲಿದೆ. ಚಾಮರಾಜನಗರ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳ ಕರಡು ಮತದಾರರ ಪಟ್ಟಿಯನ್ನು ಜಿಲ್ಲಾಧಿಕಾರಿ ಶ್ರೀರೂಪ ಪ್ರಕಟಿಸಿದರು. ಎಸ್ಐಆರ್ಗೂ ಮುನ್ನ ಜಿಲ್ಲೆಯಲ್ಲಿ ಒಟ್ಟು 8,80,224 ಮತದಾರರು ಪಟ್ಟಿಯಲ್ಲಿದ್ದರು. ಮತಪಟ್ಟಿ ಪರಿಷ್ಕರಣೆಗೊಂಡ ಬಳಿಕ 7,91,949 ಮತದಾರರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯ ಎಲ್ಲಾ ಮತಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ 2026ನೇ ಸಾಲಿನ ಕರಡು ಮತದಾರರ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಲಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 13,93,163 ಮತದಾರರು ಕರಡು ಪಟ್ಟಿಯಲ್ಲಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಪೂವಿತಾ ಎಸ್ ತಿಳಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಿಸಿದಂತೆ 4 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕರಡು ಮತದಾರರ ಪಟ್ಟಿಯನ್ನು ಜಿಲ್ಲಾಧಿಕಾರಿ ಯಶವಂತ ವಿ ಗುರ್ಕರ್ ಇಂದು ಬಿಡುಗಡೆ ಮಾಡಿದರು. ಒಟ್ಟು 8,28,037 ಮತದಾರರಲ್ಲಿ 4,04,863 ಪುರುಷ ಮತದಾರರು, 4,23,136 ಮಹಿಳಾ ಮತದಾರರು ಹಾಗೂ 38 ಮಂದಿ ಇತರೆ ಮತದಾರರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನರ್ಹ ಬಿಪಿಎಲ್ ಪಡಿತರ ಚೀಟಿಯನ್ನು ಮಾತ್ರ ರದ್ದುಪಡಿಸಲಾಗಿದೆ, ವಿಧಾನಸಭೆಯಲ್ಲಿ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದ ಪೊಲೀಸರು. ವಿಧಾನಮಂಡಲದ ಕಾರ್ಯಕಲಾಪಗಳಲ್ಲಿ ವಾರ್ತಾ ಇಲಾಖೆ ತಾರತಮ್ಯ ಆರೋಪ, ವಿಧಾನಸಭಾಧ್ಯಕ್ಷರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪತ್ರ. ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ರಾಷ್ಟೀಯ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ದುರ್ಗಾದಾಸ್ ವೈಕಿ ಚಾಲನೆ. ಕೆಪಿಎಸ್ಸಿ ಹಗರಣ, ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇನ್ನು ಮುಂದೆ ಕೇಳಿ ಬರೋಣ ಕಲರವ. ಸರಗೂರು ತಾಲೂಕಿನ ಕಲ್ಲಹಳ್ಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನು. ನಾನು 5ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಳ್ಳಾಳ. ಪ್ರಾರ್ಥನೆ.

ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಈ ಸಭೆಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭಾರತ್ ಮಾತೆ. ಧನ್ಯವಾದಗಳು.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನು. ನಾನು 5ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಲ್ಲಹಳ್ಳ. ನಾವು ಕನ್ನಡಮ್ಮನ ಅರಕೆ ಪದ್ಯ ಹೇಳುತ್ತೇವೆ.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಾ. ನಾನು 5ನೇ ತರಗತಿ ಓದುತ್ತಿದ್ದೇನೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಲ್ಲಹಳ್ಳ. ಸ್ವಾತಂತ್ರ್ಯ ಉತ್ಸವದ ಶುಭಾಶಯಗಳು. ಇಂದು ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. 1947 ಆಗಸ್ಟ್ 15ರಂದು ಭಾರತವು ಬ್ರಿಟಿಷರಿಂದ ಮುಕ್ತಿ ಹೊಂದಿತು. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಸೇರಿದಂತೆ ಅನೇಕ ನಾಯಕರು ದೇಶಕ್ಕಾಗಿ ಹೋರಾಡಿದರು. ಅವರ ತ್ಯಾಗ ಮತ್ತು ಬಲಿದಾನವನ್ನು ನಾವು ಸದಾ ಸ್ಮರಿಸಬೇಕು. ನಮ್ಮ ದೇಶವನ್ನು ಪ್ರೀತಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ನಾವು ಉತ್ತಮ ಪ್ರಜೆಗಳಾಗಿ ದೇಶದ ಅಭಿವೃದ್ಧಿಗೆ ಶ್ರಮಿಸೋಣ. ಸಂವಿಧಾನವನ್ನು ಗೌರವಿಸಿ ಶಾಂತಿ ಮತ್ತು ಏಕತೆಯನ್ನು ಕಾಪಾಡೋಣ. ನಮ್ಮ ಭಾರತವನ್ನು ಇನ್ನಷ್ಟು ಬಲಿಷ್ಠ ಮತ್ತು ಸುಂದರ ರಾಷ್ಟ್ರವನ್ನಾಗಿ ಮಾಡೋಣ ಎಂದು ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು.

0: Till.
1: Thank you.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಕ್ಷಾ. ನಾನು 5ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಲ್ಲಹಳ್ಳ. ನಾನು ಹೇಳುತ್ತಿರುವ ಕಥೆ ಬುದ್ಧಿವಂತ ರಾಮಕೃಷ್ಣ. ಒಂದು ಸಲ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು. ಅವನ ಖ್ಯಾತಿ ಎಲ್ಲ ಕಡೆ ಹಬ್ಬಿತು. ಸಂಸ್ಕೃತದಲ್ಲಿ ಅವನು ಮಹಾಮೇಧಾವಿಯಾಗಿದ್ದನು. ವಿದ್ಯಾಭಿಮಾನಿಯಾದ ಕೃಷ್ಣದೇವರಾಯ ಅವನನ್ನು ಸ್ವಾಗತಿಸಿ ಸತ್ಕರಿಸಿದನು. ಮಹಾಪ್ರಭು, ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದನು ವಿದ್ಯಾಸಾಗರ. ಕೃಷ್ಣದೇವರಾಯ ಅದಕ್ಕೊಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡಿದ. ಅವರಾರೂ ವಾದ ಮಾಡಲು ಆಸಕ್ತಿ ತೋರಿಸಲಿಲ್ಲ. ಎಲ್ಲರೂ ಮೌನವಾಗಿರುವುದನ್ನು ಕಂಡ ವಿದ್ಯಾಸಾಗರ, ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನೂ ಇಲ್ಲವೆನ್ನುವುದು ಬೇಸರದ ಸಂಗಾತಿ. ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಎಂದನು. ಆಗ ತೆನಲಿ ರಾಮಕೃಷ್ಣ ಎದ್ದು ನಿಂತು, ಇಷ್ಟು ಬೇಗನೆ ನೀವು ಈ ತೀರ್ಮಾನಕ್ಕೆ ಬರಬೇಡಿ ಎಂದನು. ವಿದ್ಯಾಸಾಗರ ಅವನತ್ತ ನೋಡಿ, ನೀವು ಯಾರು ಎಂದು ಕೇಳಿದನು. ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ, ನನ್ನನ್ನು ತೆನಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು. ವಿದ್ಯಾಸಾಗರನ ಮುಖ ಹರಳಿತು. ಹೌದೇನು, ನಾನು ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ ಎಂದನು. ಅದು ನನಗೂ ತಿಳಿದಿದೆ. ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ? ಪ್ರಶ್ನಿಸಿದ ರಾಮಕೃಷ್ಣ. ಇದಕ್ಕೆ ವಿದ್ಯಾಸಾಗರ, ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತ

ಗ್ರಂಥವಾಗಬಹುದು ಎಂದನು. ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರುತ್ತೇನೆ ಎಂದನು ರಾಮಕೃಷ್ಣ. ಮಾರನೆಯ ದಿನ ವಿದ್ಯಾಸಾಗರ ಹೆಮ್ಮೆಯಿಂದ ಆಸ್ಥಾನವನ್ನು ಪ್ರವೇಶಿಸಿ ತನ್ನ ಪೀಠದಲ್ಲಿ ಕುಳಿತನು. ಇವನೆಂತ ವಾದ ಮಾಡುತ್ತಾನೆಂದು ಎಲ್ಲರೂ ಅಚ್ಚರಿಯಿಂದ ಕಾದು ಕುಳಿತಿದ್ದರು. ರಾಮಕೃಷ್ಣ ಸ್ವಲ್ಪ ಹೊತ್ತಿನ ಅನಂತರ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಸೇವಕನ ಹತ್ತಿರ ಇಡಿಸಿಕೊಂಡು ಸಭೆಗೆ ಬಂದನು. ಆ ಕಟ್ಟಿನಲ್ಲಿ ಏನಿದೆ ಎಂದು ಯಾರಿಗೂ ಊಹೆ ಮಾಡಲಾಗಲಿಲ್ಲ. ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ಯಾಸಾಗರನಿಗೆ ಹೇಳಿದನು, ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ, ನಾನು ಸಿದ್ಧ, ಪ್ರಾರಂಭಿಸೋಣ ಎಂದನು ವಿದ್ಯಾಸಾಗರ. ವಾದಕ್ಕೆ ಯಾವುದೇ ಗ್ರಂಥವನ್ನು ನಾನು ಆರಿಸಿಕೊಳ್ಳಬಹುದೆಂದು ತಾವು ಹೇಳಿದ್ದೀರಿ ಎಂದನು ರಾಮಕೃಷ್ಣ. ಇದಕ್ಕೆ ವಿದ್ಯಾಸಾಗರ, ಹೌದು, ಯಾವುದನ್ನೂ ಬೇಕಾದರೂ ಆರಿಸಿಕೊಳ್ಳಿ ಎಂದನು ರಾಮಕೃಷ್ಣ. ತನ್ನ ಎದುರಿಗಿದ್ದ ಕಟ್ಟನ್ನು ತೋರಿಸಿ, ನಾನು ಈಗ ಈ ತಿಲಕಾಷ್ಟಮಹಿಷ ಬಂಧನದ ಮೇಲೆ ವಾದ ಮಾಡುತ್ತೇನೆ, ಆರಂಭಿಸಲೇ ಎಂದನು. ತಿಲಕಾಷ್ಟಮಹಿಷ ಬಂಧನ ವಿದ್ಯಾಸಾಗರ ಕಣ್ಣರಳಿಸಿ ಅದು ಅದು ಎಂದು ತೊದಲಿದನು. ಏಕೆ ನಿಮಗೆ ತಿಲಕಾಷ್ಟಮಹಿಷ ಬಂಧನ ತಿಳಿದಿಲ್ಲವೇ? ಇದು ನಮ್ಮೂರಿನಲ್ಲಿ ದನ ಕಾಯುವ ಹುಡುಗರಿಗೂ ಗೊತ್ತು ಎಂದು ಹೆಮ್ಮೆಯಿಂದ ಹೇಳಿದನು ರಾಮಕೃಷ್ಣ. ವಿದ್ಯಾಸಾಗರ ತಲೆ ಕೆರೆದುಕೊಂಡು ಮುಖ ಮಂಕಾಯಿತು. ಎಷ್ಟು ಯೋಚಿಸಿದರೂ ತಿಲಕಾಷ್ಟಮಹಿಷ ಬಂಧನ ಗ್ರಂಥ ಅವನ ನೆನಪಿಗೆ ಬರಲಿಲ್ಲ. ಇದೊಂದು ಹೇಗೆ ನನ್ನ ಕಣ್ಣು ತಪ್ಪಿಸಿಕೊಂಡಿತು ಎಂದು ಅವನು ಪೇಚಾಡಿಕೊಂಡನು. ಮಹಾಪ್ರಭು, ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ, ವಾದವನ್ನು ನಾಳೆ ಆರಂಭಿಸಲು ಅಪ್ಪಣೆ ಕೊಡಿ ಎಂದು ವಿದ್ಯಾಸಾಗರು ಮಹಾರಾಜನನ್ನು ಬೇಡಿಕೊಂಡನು. ಆಗಬಹುದು, ರಾಜ ಅಪ್ಪಣೆ ಕೊಟ್ಟನು. ತಕ್ಷಣ ವಿದ್ಯಾಸಾಗರ ಜಾಗ ಖಾಲಿ ಮಾಡಿದನು. ರಾಮಕೃಷ್ಣನು ಏನೂ ಮಾತನಾಡದೆ ಮನೆಗೆ ಹೋದನು. ಮರುದಿನ ಅದೇ ಸಮಯಕ್ಕೆ ಅದೇ ಕಟ್ಟನ್ನು ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬಂದನು. ಆದರೆ ಬಹಳ ಹೊತ್ತಾದರೂ ವಿದ್ಯಾಸಾಗರ ಬರಲೇ ಇಲ್ಲ. ಅವನನ್ನು ಕರೆತರಲು ಆಳುಗಳು ಹೋದರು. ಆದರೆ ವಿದ್ಯಾಸಾಗರ ರಾತ್ರೋರಾತ್ರಿ ಅಲ್ಲಿಂದ ಪಲಾಯನ ಮಾಡಿರುವ ವಿಷಯ ತಿಳಿಯಿತು. ಇಡೀ ಸಭೆ ರಾಮಕೃಷ್ಣನಿಗೆ ಜಯಕಾರ ಆಗಿತು. ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು. ನಾನು ತಿಲಕಾಷ್ಟಮಹಿಷ ಬಂಧನ ಎಂಬ ಗ್ರಂಥವನ್ನು ಕೇಳಿಯೇ ಇಲ್ಲ, ಎಲ್ಲಿ ಅದರ ಕೊಡು ನೋಡೋಣ ಎಂದು ಕೃಷ್ಣದೇವರಾಯನು ಮೆಚ್ಚುಗೆಯಿಂದ ನುಡಿದನು. ರಾಮಕೃಷ್ಣನು ಕಟ್ಟನ್ನು ಬಿಚ್ಚಿದನು. ಅದರಲ್ಲಿ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿತ್ತು. ರಾಜ ಆಶ್ಚರ್ಯದಿಂದ ಇದೇನಿದು ಎಂದನು. ಆಗ ರಾಮಕೃಷ್ಣನು, ಇದು ಎಳ್ಳಿನ ಕಡ್ಡಿಗಳು, ಆದರೆ ತಿಲಕಾಷ್ಟ ಇದು ಎಮ್ಮೆ ಕಟ್ಟುವ ಹಗ್ಗ, ಅಂದರೆ ಮಹಿಷ ಬಂಧನ, ಅದೇ ತಿಲಕಾಷ್ಟ ಮಹಿಷ ಬಂಧನ. ಇದಾವುದೋ ಮಹಾಗ್ರಂಥವಿರಬೇಕೆಂದು ಎದರಿ ಪಾಪ ವಿದ್ಯಾಸಾಗರ ಓಡಿ ಹೋದನು ಎಂದನು. ಎಲ್ಲರ ನಗು ಬಹಳ ಹೊತ್ತು ಸಭಾಸ್ಥಾನವನ್ನು ತುಂಬಿತು. ರಾಮಕೃಷ್ಣನು ಬುದ್ಧಿವಂತಿಕೆಯ ಮೆಚ್ಚಿದ ಕೃಷ್ಣದೇವರಾಯ ಅವನನ್ನು ಸನ್ಮಾನಿಸಿದನು. ಈ ಕಥೆಯ ನೀತಿ ವಿದ್ಯಾ ವಿನಯವನ್ನು ಕಲಿಸುತ್ತದೆ, ಬುದ್ಧಿ ವಿವೇಕವನ್ನು ಕಲಿಸುತ್ತದೆ. ಧನ್ಯವಾದಗಳು. ಈ ದೇಶ

ನನ್ನ ಹೆಸರು ಧನು. ನಾನು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನು. ನಾನು ಓದುತ್ತಿರುವುದು 5ನೇ ತರಗತಿ. ನನ್ನ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಲ್ಲಾಳ. ಜನಪದ ಗೀತೆ.

ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕಲ್ಲಹಳ್ಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಶಿಕ್ಷಕರ ನೇಮಕಾತಿ 2026 ಪರೀಕ್ಷಾ ಸಿದ್ಧತೆ ತಯಾರಿ ಹಾಗೂ ಪುಸ್ತಕಗಳ ಸಂಪೂರ್ಣ ಮಾಹಿತಿ ಕುರಿತು ಮೈಸೂರಿನ ಕುವೆಂಪು ನಗರದ BGS BEd ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ದಿನೇಶ್ HP ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಎಲ್ಲ ಜನಧ್ವನಿ ಕೇಳುಗರಿಗೆ ನಮಸ್ಕಾರಗಳು. ನಾನು ದಿನೇಶ್, ಸಹಾಯಕ ಪ್ರಾಧ್ಯಾಪಕರು BGS BEd ಕಾಲೇಜ್ ಕುವೆಂಪು ನಗರ ಮೈಸೂರು. ಇಂದು ನಿಮ್ಮೊಂದಿಗೆ ಈ ದಿನ ನಾವು ಶಿಕ್ಷಕರ ನೇಮಕಾತಿ ಕುರಿತು ಈಗಾಗಲೇ ಗೆಜೆಟೆಡ್ ಆದೇಶವನ್ನು ವಿಶ್ಲೇಷಣೆ ಮಾಡಿದ್ವಿ ಇಂದಿನ ತರಗತಿಯಲ್ಲಿ. ಈ ದಿನ ಸ್ಪರ್ಧಾತ್ಮಕ ಪರೀಕ್ಷೆ ಹೇಗಿರುತ್ತೆ ಮತ್ತು ಅದರ ತಯಾರಿಯನ್ನು ಹೇಗೆ ಮಾಡ್ಕೋಬೇಕು ಅಂತೇಳಿ ನಾವು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಸುಮಾರು 15,000 ಶಿಕ್ಷಕರ ನೇಮಕಾತಿ ಏನಿದೆ, ಇದರಲ್ಲಿ ಮೊನ್ನೆ ಈಗ ಅಂದರೆ 17-8 2026 ಒಂದು ನೋಟಿಫಿಕೇಶನ್ ಪುನಃ ಮಾಡಿದ್ದೇನೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಉತ್ತರ ಕರ್ನಾಟಕ ಪೋಸ್ಟ್ಗಳು ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ PST ಮತ್ತು GPT HST

ಸುದೀರ್ಘವಾಗಿ ತಿಳಿಸಿದ್ದಾನೆ. ಒಟ್ಟು 1050 ಪೋಸ್ಟ್ಗಳು PST ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಿದ್ರೆ, ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 900 ಪೋಸ್ಟ್ಗಳು, ಸುಮಾರು 150 ಪೋಸ್ಟ್ಗಳು ಮಾತ್ರ ಕಲ್ಯಾಣೇತರ ಕರ್ನಾಟಕಕ್ಕೆ ಸೀಮಿತ ಆಗಿದೆ. ಅದೇ ಥರ GPT-ನಲ್ಲಿ ಸುಮಾರು 5,500 ಪೋಸ್ಟ್ಗಳು ಸೌತ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ರೆ, 3,500 ಪೋಸ್ಟ್ಗಳು ಕಲ್ಯಾಣೇತರ ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ. ಅದೇ ಥರ HSTR-ನಲ್ಲಿ ಸುಮಾರು 5,000 ಪೋಸ್ಟ್ಗಳನ್ನು ನಾವು ನೋಡ್ತೀವಿ, 4,950 ಪೋಸ್ಟ್ಗಳನ್ನು. ಅದರಲ್ಲಿ ವಿಭಾಗವಾರು ಹಂಚಿಕೆ ಮಾಡಿದ್ದಾನೆ. ಬೆಂಗಳೂರು ವಿಭಾಗಕ್ಕೆ 830 ಪೋಸ್ಟು, ಮೈಸೂರು ವಿಭಾಗಕ್ಕೆ 748 ಪೋಸ್ಟು, ಧಾರವಾಡ ವಿಭಾಗಕ್ಕೆ 831 ಪೋಸ್ಟು, ಹಾಗೆ ಕಲಬುರಗಿ ವಿಭಾಗಕ್ಕೆ 2,500 ಪೋಸ್ಟು. ಅಂದರೆ ಸುಮಾರು 50% ಕಲಬುರಗಿ ವಿಭಾಗದಲ್ಲಿ ನೋಡ್ತಾ ಹೋಗ್ತೀವಿ ಪೋಸ್ಟ್ಗಳನ್ನು. ಅದರಲ್ಲಿ ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲೀಷು, CBZ ಮತ್ತು ಕಲಾ ಕನ್ನಡ ಇವುಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ. ಹಾಗಾದರೆ ನಾವು ನೇರವಾಗಿ ವಿಷಯ ಪೂರಣ ಈ ದಿನ ಕೇಳಿದರೆ, ಮೊದಲನೇದಾಗಿ ನಾವು GPT ಮತ್ತು PST ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಈಗಾಗಲೇ ಅರ್ಹತೆಗಳ ಬಗ್ಗೆ ಗೊತ್ತಿದೆ. ಅದರಲ್ಲಿ ಮೊದಲನೇದಾಗಿ TET-ಯಲ್ಲಿ ಮೊದಲನೇ ಪತ್ರಿಕೆಯಲ್ಲಿ ತೇರ್ಗಡೆ ಆಗಿರಬೇಕು. ಅದೇ ಥರ GPT-ನಲ್ಲಿ ಪೇಪರ್ 2 ತೇರ್ಗಡೆ ಹೊಂದಿರಬೇಕು. ಏಕೆ ಅಂತ ಹೇಳಿದ್ರೆ ಈಗಾಗಲೇ ಇದು ನೇರ ನೇಮಕಾತಿಗೆ ಅನ್ವಯಿಸ್ತಾ ಹೋಗ್ತದೆ. ಏಕೆ ಅಂತ ಹೇಳಿದ್ರೆ 70% CET ಅಂಕಗಳನ್ನ ತೆಗೆದುಕೊಂಡ್ರೆ ಇನ್ನು ಉಳಿದಿರ್ತಕ್ಕಂಥ ಅಂಕಗಳನ್ನ ಇಲ್ಲಿ CET ನೇಮಕಾತಿಯಲ್ಲಿ ಅವರು ಆಯ್ಕೆ ಮಾಡ್ಕೊಳ್ಳಲಾಗ್ತದೆ. ಹೇಗೆ ಅಂತ ಹೇಳಿದ್ರೆ 70 CET ಅಂಕಗಳನ್ನ ತೆಗೆದುಕೊಂಡ್ರೆ ಅದರಲ್ಲಿ 20 TET ಅಂಕಗಳನ್ನ ಪರಿಗಣಿಸಲಾಗುತ್ತೆ. ಇನ್ನೆಂಟು ಅಂಕಗಳನ್ನ ಪದವಿ ಹಂತದಲ್ಲಿ ನೋಡಲಾಗ್ತದೆ, ಹಾಗೆ 2% BEd ನ ನೋಡಲಾಗ್ತದೆ. ಹಾಗಾದ್ರೆ ಇದೇ ತರ GPT-ಯಲ್ಲೂ ಕೂಡ ಸೇಮ್ ಆಸ್ ಇಟ್ ಈಸ್ ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. 20%, 20%, 8% ಮತ್ತೆ 8% ಟೋಟಲ್ ಮೆರಿಟ್ ಅಥವಾ ಕಟ್ ಆಫ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಅವರು 100ಕ್ಕೆ ಈ ವಿಧಾನವನ್ನು ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾರೆ. ಇದು CET-ನ ಹೇಗೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಬೇಕು ಅಂತಂದ್ರೆ ಇಂದಿನ ಒಂದು ನಮಗೆ ಬ್ಯಾಕ್ ಸ್ಕೋರ್ಗಳು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಅದು ನೇರವಾಗಿ GPT 6ನಿಂದ 8ನೇ ತರಗತಿಯ ಪದವೀಧರರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕಳೆದ 2022-23 ನೋಟಿಫಿಕೇಶನ್ಸ್ ಅಲ್ಲಿ ಪೇಪರ್ 3 ಕೂಡ ಕೊಟ್ಟಿದೆ. ಅಂದ್ರೆ ಸುಮಾರು 400 ಅಂಕಗಳಿಗೆ ನಿಗದಿಯಾಗಿತ್ತು. ಆದರೆ ಇದನ್ನ ಮಾಡಿಫಿಕೇಶನ್ ಮಾಡಿ CNR ರೂಲ್ ಅಲ್ಲಿ ಹೊಸ ಬದಲಾವಣೆಗಳನ್ನ ತಂದಿದ್ದಾರೆ. ಏಕೆ ಅಂತ ಹೇಳಿದ್ರೆ ಹಿಂದೆ ಎಲ್ಲ ಡಿಸ್ಕ್ರಿಪ್ಟಿವ್ ಟೈಪ್ ಅಂದ್ರೆ ವಿವರಣಾತ್ಮಕ ಪರೀಕ್ಷೆ ನಡೆಸಲಾಗ್ತಿತ್ತು. ಹೇಗೆ ಅಂತ ಹೇಳಿದ್ರೆ ಜನರಲ್ ಪೇಪರ್ ಅಲ್ಲಿ 108 ಅಂಕಗಳು, ಸಬ್ಜೆಕ್ಟ್ ಪೇಪರ್ 2 ಸೋಷಿಯಲ್ ಸೈನ್ಸ್ ಪೇಪರ್ನಲ್ಲಿ 108 ಅಂಕಗಳು, ಮತ್ತೆ ಭಾಷಾ ಸಾಮರ್ಥ್ಯ ಕನ್ನಡದಲ್ಲಿ 100 ಅಂಕಗಳನ್ನು ಮಾಡಿ ಒಟ್ಟು 3 ಪತ್ರಿಕೆಗಳನ್ನ ಸೇರ್ಪಡೆ ಮಾಡಿದ್ರು. ಸೊ ಹಿಂದೆ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಅಥವಾ ಸ್ಪರ್ಧಾರ್ಥಿಗಳಿಗೆ ಸಮಸ್ಯೆಗಳನ್ನ ಮನಗಂಡಂತ ಹಲವಾರು ಪ್ರತಿಭಟನೆಗಳು, ಹೋರಾಟಗಳು ತದ ನಂತರ CNR-ನಲ್ಲಿ ತಿದ್ದುಪಡಿಯನ್ನು ಮಾಡಿ ವಿವರಣಾತ್ಮಕ ಅಥವಾ ಡಿಸ್ಕ್ರಿಪ್ಟಿವ್ ಕಾನ್ಸೆಪ್ಟ್ ಅನ್ನು ತೆಗೆದುಹಾಕಲಾಗಿ ಪ್ರಸ್ತುತ 2026 ನೇರ ನೇಮಕಾತಿಯಲ್ಲಿ MCQ ಅಂದ್ರೆ ಬಹು ಅಂಶ ಆಯ್ಕೆ ಮಾದರಿಯನ್ನು ಆಯ್ಕೆ ಮಾಡಲಾಗಿದೆ. ಹಾಗಾದ್ರೆ ಇದರಲ್ಲಿ ಬಹು ಅಂಶ ಆಯ್ಕೆ ಮಾದರಿಯಲ್ಲಿ 2 ಪತ್ರಿಕೆಗಳನ್ನಷ್ಟೇ ನಿಗದಿಪಡಿಸಿದ್ದಾರೆ, ಪತ್ರಿಕೆ 1 ಮತ್ತೆ ಪತ್ರಿಕೆ 2. ಪತ್ರಿಕೆ 1 ಜನರಲ್ ಸ್ಟಡೀಸ್ ಅಂದ್ರೆ ಸಾಮಾನ್ಯ ವಿಷಯಕ್ಕೆ ಸಂಬಂಧಪಟ್ಟಿದೆ. ಸರಿಸುಮಾರು 100 ಅಂಕಗಳಿಗೆ ಈ ಪತ್ರಿಕೆಯನ್ನ ನಿಗದಿ ಮಾಡಲಾಗಿದೆ. ಇದರಲ್ಲಿ ಏನೇನಪ್ಪ ಇರ್ತದೆ ಅನ್ನೋ ಬಿಲ್ಟ್ ಡೀಟೇಲ್ ಆಗಿ ನೋಡೋದಾದ್ರೆ ಒಟ್ಟು 7 ವಿಭಾಗಗಳನ್ನು ಒಳಗೊಂಡಿರುತ್ತೆ ಈ ಮೊದಲನೇ ಪತ್ರಿಕೆ. ಅದರಲ್ಲಿ ಸಾಮಾನ್ಯ ಜ್ಞಾನ 15 ಅಂಕಗಳು, ಪ್ರಚಲಿತ ವಿದ್ಯಮಾನಗಳು 15 ಅಂಕಗಳು, ಸಾಮಾನ್ಯ ಕನ್ನಡ 10 ಅಂಕಗಳು, ಸಾಮಾನ್ಯ ಇಂಗ್ಲಿಷ್ 10 ಅಂಕಗಳು, ಹಾಗೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ 15 ಅಂಕಗಳು, ಗಣಕಯಂತ್ರ ಸಾಕ್ಷರತೆ ಕಂಪ್ಯೂಟರ್ ಲಿಟ್ರಸಿ 15 ಅಂಕಗಳು, ವ್ಯಾಲ್ಯೂ ಎಜುಕೇಶನ್ ಅಂಡ್ ಹೆಲ್ತ್ ಎಜುಕೇಶನ್ ಮೌಲ್ಯ ಅಥವಾ ಮತ್ತು ಆರೋಗ್ಯ ಶಿಕ್ಷಣ ಇದಕ್ಕೆ 20 ಅಂಕಗಳನ್ನು ನಿಗದಿ ಮಾಡಿದ್ದಾನೆ. ಒಟ್ಟು 7 ವಿಭಾಗ ಅಥವಾ ಕ್ಷೇತ್ರಗಳಿಂದ 100 ಅಂಕಗಳನ್ನು ನಿಗದಿಪಡಿಸಿದ್ದಾನೆ. ಹಾಗಾದ್ರೆ ಆ ಕೇಳಿದರೆ ನಾವು ಈ ಮೊದಲನೇ ಪತ್ರಿಕೆಯನ್ನ ಯಾವ ತರ ನಾವು ಸ್ಟಡಿಯನ್ನು ಮಾಡಬೇಕು ಅನ್ನೋದಾದ್ರೆ ಇದಕ್ಕೆ ನಾವು ಹಲವಾರು ವಸ್ತು ವಿಷಯಗಳನ್ನು ಓದಬೇಕಾಗ್ತದೆ. ಸೊ ಇದು ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಈ ಒಟ್ಟಿಗೆ ನಾನು 2 ಪತ್ರಿಕೆಗಳ ಸೇರಿ ಅಧ್ಯಯನ ಸಾಮಗ್ರಿಗಳನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಪತ್ರಿಕೆ 2 ನಿಮಗೆ ಕನ್ನಡ ಭಾಷಾ ಶಿಕ್ಷಕರು, ಆಂಗ್ಲ ಭಾಷಾ ಶಿಕ್ಷಕರು, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು, ಹಾಗೆ ಜೀವ ವಿಜ್ಞಾನ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು, ಗಣಕಯಂತ್ರ ವಿಜ್ಞಾನ ಶಿಕ್ಷಕರು, ಈ 6 ವಿಭಾಗದ ಶಿಕ್ಷಕರ ನೇಮಕಾತಿಗೆ ಸಬ್ಜೆಕ್ಟ್ ಆಯಾ ರೆಸ್ಪೆಕ್ಟಿವ್ ಪೆಡಗಾಗಿ ಸಬ್ಜೆಕ್ಟ್ಗೆ 100 ಅಂಕಗಳನ್ನು ನಿಗದಿಪಡಿಸಿದ್ದಾನೆ. ಅಂದ್ರೆ ಈಗಾಗಲೇ ಆ 100 ಅಂಕಗಳಿಗೆ ಏನೆಲ್ಲ ವಸ್ತು ವಿಷಯ ಇರುತ್ತೆ ಅಂತಕ್ಕಂಥದನ್ನ ಸಬ್ಜೆಕ್ಟ್ ಅಲ್ಲಿ ಆ ಸಿಲೆಬಸ್ ಅನ್ನು ಕೂಡ ಅವನೇ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾನೆ. ಕೇಳಿದ್ರೆ ಆ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ಅಲ್ಲಿ ನೋಡಿದ್ದೆ ಆದ್ರೆ ಸಿಲೆಬಸ್ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಕೊಟ್ಟಿದ್ದಾನೆ. ಅದರಲ್ಲಿ ತುಂಬಾನೇ ನಾವು ಓದ್ಬೇಕಾಗುತ್ತೆ ಗೆಜೆಟೆಡ್ ನೋಟಿಫಿಕೇಶನ್ಸ್ ಅಲ್ಲಿ. ಈಗ ನಾನು ಮೊದಲನೇ ಪತ್ರಿಕೆಗೆ ಹೇಗೆ ನೀವು ತಯಾರಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಸ್ವಲ್ಪ ಒಂದಷ್ಟು ರೆಫರೆನ್ಸ್ ಅನ್ನ ಹೇಳ್ತಾ ಹೋಗ್ತೀನಿ ಕೇಳಿದ್ರೆ. ಈಗ ಮೊದಲನೇ ಪತ್ರಿಕೆಗೆ ನಾವು ನೋಡೋದಾದ್ರೆ ಜನರಲ್ ಸ್ಟಡೀಸ್ ಅಲ್ಲಿ ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನ, ಕನ್ನಡ, ಇಂಗ್ಲಿಷ್ ಮತ್ತೆ ಸೈಕಾಲಜಿ, ಕಂಪ್ಯೂಟರ್ ಲಿಟ್ರಸಿ, ವ್ಯಾಲ್ಯೂ ಎಜುಕೇಶನ್ ಇವಕ್ಕೆಲ್ಲ ನಾವು ಕಂಪ್ಲೀಟ್ ಆಗಿ
ಸೊ 6 to 10 ಸ್ಟ್ಯಾಂಡರ್ಡ್ ಅಥವಾ 5ನೇ ತರಗತಿಯಿಂದ 10ನೇ ತರಗತಿ

ಜನರಿಗೆ ಸಾಮಾನ್ಯವಾಗಿ ಭಾಷಾ ಶಿಕ್ಷಕರಾದರೆ ಕನ್ನಡ ಪುಸ್ತಕವನ್ನು, ಇಂಗ್ಲಿಷ್ ಶಿಕ್ಷಕರಾದರೆ ಇಂಗ್ಲಿಷ್ ಪುಸ್ತಕವನ್ನು, ಸಮಾಜ ವಿಜ್ಞಾನ ಶಿಕ್ಷಕರಾದರೆ ಸಮಾಜ ವಿಜ್ಞಾನ ಪುಸ್ತಕವನ್ನು, ಅಂದ್ರೆ ಆಯಾ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ ಟೀಚರ್ಸ್ ಏನ್ ಮಾಡ್ತಾ ಹೋಗಿದ್ರೆ ಪತ್ರಿಕೆ ಒಂದನ್ನು ಕೂಡ ಇದರಲ್ಲಿ ಕವರೇಜ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಸಾಮಾನ್ಯ ಜ್ಞಾನ ಅಂತ ಬಂದಾಗ ನಮಗೆ ಇಟ್ಸ್ ಎ ವಾಸ್ಟ್ ಏರಿಯಾ, ಯಾಕಂದ್ರೆ ಅದಕ್ಕೆ ಮಿತಿ ಇಲ್ಲ, ಎಲ್ಲ ಕ್ಷೇತ್ರದಿಂದ ಕೂಡ ತೆಗೆದುಕೊಳ್ತಾ ಹೋಗ್ತಾನೆ. ಯಾಕಂದ್ರೆ ನಿಮಗೆ ಕ್ರೀಡೆ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ, ಜ್ಞಾನ, ಕಲೆ, ಇಂಗ್ಲಿಷ್ ಮತ್ತೆ ಕನ್ನಡ ಮತ್ತೆ ಏನ್ಷಿಯಂಟ್ ಹಿಸ್ಟ್ರಿಯಿಂದನೂ ಕೂಡ ತೆಗೆದುಕೊಳ್ತಾ ಹೋಗ್ತಾನೆ. ಜಿಯೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಅದರಲ್ಲಿ ಎಸ್ಪೆಷಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ತುಂಬಾ ಡೀಟೇಲ್ ಆಗಿ ಹೋಗ್ತಾ ಹೋಗ್ತಾನೆ. ಆದ್ರಿಂದ ನಾವು ಈ ಸ್ಕೂಲ್ ಟೆಕ್ಸ್ಟ್ ಬುಕ್ಗಳ ಸಬ್ಜೆಕ್ಟ್ ಮತ್ತೆ ಜನರಲ್ ಸ್ಟಡೀಸ್ ಎರಡಕ್ಕೂ ಕೂಡ ಅನುಕೂಲವಾಗುವಂತೆ ನಾವು ಓದಬೇಕಾಗುತ್ತೆ. ಮೊದಲನೇದಾಗಿ ಸರ್ಕಾರಿ ಶಾಲೆಯ ಪುಸ್ತಕಗಳ 5ರಿಂದ 10ನೇ ತರಗತಿಯವರೆಗೆ ಎಲ್ಲಾ ಪುಸ್ತಕಗಳನ್ನ ಓದಬೇಕಾಗ್ತದೆ. ತದನಂತರ ಪಿ ಯು ಸಿ ಪುಸ್ತಕಗಳಲ್ಲಿ ರೆಸ್ಪೆಕ್ಟಿವ್ ಜಿಯೋಗ್ರಫಿ, ಎಕನಾಮಿಕ್ಸ್, ಸೋಷಿಯಾಲಜಿ ಅಥವಾ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಇವಕ್ಕೆ ಒಳ್ಳೊಳ್ಳೆ ಆಥರ್ ಬುಕ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ, ಅದನ್ನು ಕೂಡ ನೀವು ಓದಬೇಕಾಗ್ತದೆ. ತದನಂತರ ಇಲ್ಲಿ ಈಗ ಸ್ಪರ್ಧಾ ಇತಿಹಾಸ ಅಂತ ಹೇಳ್ಬಿಟ್ಟು ಆರ್ ಮಂಜುನಾಥ್ ಅವ್ರದ್ದು ಇತಿಹಾಸಕ್ಕೆ ತುಂಬಾ ಅತ್ಯುತ್ತಮವಾದಂಥ ಬುಕ್. ಆ ಸ್ಪರ್ಧಾ ಇತಿಹಾಸ ಬುಕ್ಸ್ ಅನ್ನ ನಾವು ಓದಿದ್ರೆ ಅಲ್ಲಿ ಏನ್ ಮಾಡ್ತಾ ಹೋಗ್ತಾನೆ, ಸೊ ಕಂಟೆಂಟ್ ಜೊತೆಗೆ ಎಕ್ಸಾಮ್ಸ್ ಪ್ಯಾಟರ್ನ್ಸ್ ಅನ್ನ ಮತ್ತೆ ಸೊ ಕ್ವಶನ್ ಪೇಪರ್ ಸಾಲ್ವ್ಸ್ ಅನ್ನು ಮಾಡ್ತಾ ಹೋಗ್ತಾನೆ ಈ ಸ್ಪರ್ಧಾ ಇತಿಹಾಸ ಆರ್ ಮಂಜುನಾಥ್ ಬುಕ್ ಅಲ್ಲಿ. ಹಾಗೆ ಸಮಗ್ರ ಸ್ಪರ್ಧಾ ಇತಿಹಾಸ ಸೋಮಪ್ಪ ಎನ್ ದುಂಡಿಗೆರೆ ಅಂತಕ್ಕಂಥವ್ರು ಬರ್ತಿದ್ದಾರೆ. ಈ ಸಮಗ್ರ ಸ್ಪರ್ಧಾ ಇತಿಹಾಸದಲ್ಲೂ ಕೂಡ ಏನ್ ಮಾಡ್ತಾ ಹೋಗ್ತಾನೆ, ಸೊ ನಮ್ಗೆ ಆಧುನಿಕ ಇತಿಹಾಸದರ ವಿಭಾಗಗಳನ್ನ ತೆಗೆದುಕೊಂಡು ಅದರಲ್ಲಿ ಬಿಡಿ ಬಿಡಿಯಾಗಿ ಸೊ ಇಲ್ಲಿ ಹೇಳ್ತಾ ಹೋಗ್ತಾನೆ. ಅದೇ ತರ ಭಾರತ ಮತ್ತು ಕರ್ನಾಟಕ ಇತಿಹಾಸ ಕೆ ಎನ್ ಎ ಬುಕ್ ಇದು ತುಂಬಾ ಅದ್ಭುತವಾಗಿ ಸೊ ಬರೆದಿದ್ದಾರೆ ಕೆ ಎನ್ ಎ ಅವರು. ಸೊ ಈ ಬುಕ್ ಅನ್ನ ಓದಿದ್ರೆ ನಾವು ಸೊ ತುಂಬಾ ಅನುಕೂಲ ಆಗುತ್ತೆ. ಹಾಗೆ ಸಮಗ್ರ ಭಾರತ ಇತಿಹಾಸ ಡಾಕ್ಟರ್ ಕೆ ಸದಾಶಿವ ಅವರದ್ದು ಕೂಡ ತುಂಬಾ ಅತ್ಯುತ್ತಮವಾದ ಪುಸ್ತಕ ಆಗಿದೆ, ಇದನ್ನ ಓದಬೇಕಾಗುತ್ತೆ. ಹಾಗೆ ಭಾರತದ ಸಂವಿಧಾನ ಅಂದ್ರೆ ಪೊಲಿಟಿಕಲ್ ಸೈನ್ಸ್ ಮತ್ತೆ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಭಾರತ ಸಂವಿಧಾನ ಮತ್ತೆ ರಾಜಕೀಯ ಡಾಕ್ಟರ್ ಪಿ ಎಸ್ ಗಂಗಾಧರ್ ಅವರ ಬುಕ್ ತುಂಬಾ ಅದ್ಭುತವಾಗಿದೆ, ಗಂಗಾಧರ್ ಬುಕ್ ಅನ್ನು ಓದಬೇಕಾಗತ್ತೆ. ಹಾಗೆ ಭಾರತದ ಸಂವಿಧಾನ ಕೆ ಎಂ ಸುರೇಶ್ ಅವರ ಬುಕ್ ಕೂಡ ತುಂಬಾ ಸ್ವಚ್ಛಂದವಾಗಿ ಬರೆದಿದ್ದಾರೆ. ಕೆ ಎಂ ಸುರೇಶ್ ಅವ್ರ ಬುಕ್ ಅನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಸೊ ಅದೇ ತರ ಭೂಗೋಳಶಾಸ್ತ್ರ ವಿಷಯಕ್ಕೆ ಬಂದ್ರೆ ಸ್ಪರ್ಧಾ ಭೂಗೋಳಶಾಸ್ತ್ರ ಎಂ ಬಡೇಮಿಯ ಇವ್ರ ಬುಕ್ಸ್ ತುಂಬಾ ಉತ್ತಮವಾಗಿದೆ. ಅದೇ ತರ ಕೆ ಎಂ ಸುರೇಶ್ ಅವರು ಕೂಡ ಭೂಗೋಳಶಾಸ್ತ್ರವನ್ನು ಬರೆದಿದ್ದಾರೆ, ಅದು ಕೂಡ ತುಂಬಾ ಅತ್ಯುತ್ತಮವಾದ ಪುಸ್ತಕ. ಹಾಗೆ ಭಾರತದ ಭೂಗೋಳಶಾಸ್ತ್ರ ಮತ್ತು ಕರ್ನಾಟಕ ಪ್ರಾದೇಶಿಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ರಂಗನಾಥ್ ಅವರ ಬುಕ್ ತುಂಬಾ ಅತ್ಯುತ್ತಮವಾಗಿದೆ. ಅಲ್ಲಿ ಪಿ ಮಲ್ಲಪ್ಪ ಬುಕ್ ಅವರು ಕೂಡ ತುಂಬಾ ಚೆನ್ನಾಗಿದೆ ಕೆಲವು ವಿದ್ಯಾರ್ಥಿಗಳಿಗೆ, ಆದರೆ ಡಾಕ್ಟರ್ ರಂಗನಾಥ್ ಅವರದು ಸ್ವಲ್ಪ ಸರಳವಾಗಿ ಎಲ್ಲರಿಗೂ ಬೇಗ ಅರ್ಥ ಆಗ್ತಕ್ಕಂಥ ಪರಿಭಾಷೆಯಲ್ಲಿ ಬರೆದಿರೋದ್ರಿಂದ ಡಾಕ್ಟರ್ ರಂಗನಾಥ್ ಅವರ ಒಂದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಇರ್ಬೋದು, ಪ್ರಾದೇಶಿಕ ಭೂಗೋಳಶಾಸ್ತ್ರ ಇರ್ಬೋದು, ಪ್ರಪಂಚ ಭೂಗೋಳಶಾಸ್ತ್ರ ಇರ್ಬೋದು, ಇದು ತುಂಬಾ ಸೊ ನಮಗೆ ಅನುಕೂಲ ಮಾಡಿಕೊಡ್ತಾ ಹೋಗುತ್ತೆ. ಅದೇ ತರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಭಾರತದ ಅರ್ಥಶಾಸ್ತ್ರ ಗರಣಿ ಎನ್ ಕೃಷ್ಣಮೂರ್ತಿ ಅವರ ಬುಕ್ ತುಂಬಾ ಚೆನ್ನಾಗಿದೆ. ಹಾಗೆ ಸಾಮಾನ್ಯ ಅರ್ಥಶಾಸ್ತ್ರ ನಮಗೆ ರೂಪಶ್ರೀ ಲಕ್ಷ್ಮಣ್ ರೆಡ್ಡಿ ಅವ್ರದ್ದು ಕೂಡ ಚೆನ್ನಾಗಿ ಆಗಿದೆ. ಮತ್ತೆ ಎಚ್ ಆರ್ ಕೆ ಅವ್ರದ್ದು ಕೂಡ ಇಯರ್ ಬುಕ್ ಅನ್ನ ನಾವು ಎಕನಾಮಿಕ್ಸ್ ಅಲ್ಲಿ ಸೊ ಸ್ಟಡಿ ಮಾಡಬೇಕಾಗತ್ತೆ. ಈಗ ರೀಸೆಂಟ್ ಆಗಿ 2025-26ನೇ ಸಾಲಿನ ಸೊ ಇಯರ್ ಬುಕ್ ಅನ್ನ ಸಂಚಿಕೆನ ತೆಗೆದುಕೊಂಡ್ರೆ ಎಚ್ ಆರ್ ಕೆ ಅವ್ರದ್ದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ವಿಜ್ಞಾನ ವಿಷಯಕ್ಕೆ ಬಂದ್ರೆ ಸೊ ಜಿ ಕೆ ಸೈನ್ಸ್ ಅಂಡ್ ಟೆಕ್ನಾಲಜಿ ರವಿ ಎಚ್ ಎನ್ ಅಂತಕ್ಕಂಥವ್ರು ಬರೆದಿದ್ದಾರೆ. 4G ಸೈನ್ಸ್ ಮತ್ತೆ ಟೆಕ್ನಾಲಜಿ ಈ ಒಂದು ಟೈಟಲ್ ನ ಬುಕ್ ಅನ್ನ ನಾವು ರವಿ ಎಚ್ ಎನ್ ಅಂತಕ್ಕಂಥವ್ರು ಬರೆದಿದ್ದಾರೆ. ಸೊ ಅದನ್ನ ಅಧ್ಯಯನ ಮಾಡಬೇಕಾಗತ್ತೆ. ಅದೇ ತರ ಸ್ಪರ್ಧಾ ಸಮಗ್ರ ವಿಜ್ಞಾನ ಅಥವಾ ಸಮಗ್ರ ಸ್ಪರ್ಧಾ ವಿಜ್ಞಾನ ಡಾಕ್ಟರ್ ವೆಂಕಟರಮಣ ಸ್ವಾಮಿ ಅವರು ಬರೆದಿದ್ದಾರೆ. ಈ ವೆಂಕಟರಮಣ ಸ್ವಾಮಿ ಅವರು ಬರೆದಿರ್ತಕ್ಕಂಥ ವಿಜ್ಞಾನ ಏನಿದೆ ಸಮಗ್ರ ಸ್ಪರ್ಧಾ ವಿಜ್ಞಾನ, ಇದು ತುಂಬಾ ಅನುಕೂಲ ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ತರ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಡಾಕ್ಟರ್ ಕೆ ಎಂ ಸುರೇಶ್ ಅವರು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಬರೆದಿದ್ದಾರೆ. ಇದು ತುಂಬಾ ಅತ್ಯುತ್ತಮವಾದಂತಹ ಪುಸ್ತಕ ಆಗಿದೆ. ಹಾಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪರಿಸರ ಅಧ್ಯಯನ ಮತ್ತು ಜೀವ ಪರಿಸರ ಶಾಸ್ತ್ರ ಸೊ ಪಿ ವಿ ಭೈರಪ್ಪ ಅಂತಕ್ಕಂಥವ್ರದ್ದು ತುಂಬಾ ಚೆನ್ನಾಗಿದೆ. ಸೊ ಇದು ಸ್ವಪ್ನ ಬುಕ್ ಹೌಸ್ ಅಲ್ಲಿ ನಮಗೆ ಅವೈಲೇಬಲ್ ಇದೆ, ಅದನ್ನ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಇಷ್ಟು ಕೇಳಿದ್ರೆ ಇತಿಹಾಸ, ಸಂವಿಧಾನ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ವಿಜ್ಞಾನ ಇದು ಸಾಮಾನ್ಯ ಸ್ಟಡೀಸ್ ಅಥವಾ ಕರೆಂಟ್ ಅಫೇರ್ಸ್ ಅಂಡರ್ಸ್ ಅಲ್ಲಿ ನಮಗೆ ಇಯರ್ ಬುಕ್ ಒಳಗೊಂಡಂತೆ ನಾವು ಓದಬೇಕಾಗ್ತದೆ. ಯಾಕೆಂದ್ರೆ 6-10 ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಓದೋದ್ರ ಜೊತೆಗೆ ಈ ಒಂದು ಇಯರ್ ಬುಕ್ಸ್ ಗಳನ್ನು ಓದಿದ್ರೆ ಫಸ್ಟ್ ಪೇಪರ್ ಅಲ್ಲಿ ಸ್ವಲ್ಪ ಸ್ಕೋರ್ ಅನ್ನ ಮಾಡಬೇಕಾಗ್ತದೆ. ಅದೇ ತರ ಇಲ್ಲಿ ನಮಗೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಬಂದಾಗ ಸೊ ಈಗಾಗಲೇ ಬಿ ಎಡ್ ನಲ್ಲಿ ಮತ್ತೆ ಡಿ ಎಡ್ ನಲ್ಲಿ ಅತ್ಯಂತ ಪ್ರಚಲಿತರಿರ್ತಕ್ಕಂಥ ಬುಕ್ ಶೈಕ್ಷಣಿಕ ಮನೋವಿಜ್ಞಾನ ವಾಮದೇವ್ ಅವ್ರ ಬುಕ್ ತುಂಬಾ ಚೆನ್ನಾಗಿದೆ. ಇದರ ಎರಡು ಸೊ ಕೈಪಿಡಿಗಳು ಬರುತ್ತೆ, ಒಂದು ಸೊ ಮ್ಯಾನ್ಯುವಲ್ ಅಂದ್ರೆ ಥಿಯರಿ ಬುಕ್ಸ್ ಬರುತ್ತೆ, ಅದು ಅದರ ಜೊತೆಗೆ ಆಬ್ಜೆಕ್ಟಿವ್ ಟೈಪ್ ವಸ್ತುನಿಷ್ಠ ಮಾದರಿ ಪರೀಕ್ಷೆ ಅದಕ್ಕೆ ಸಂಬಂಧಪಟ್ಟಂತೆ 100 ರೂಪಾಯಿಗೆ ಇದು ಸ್ವಪ್ನ ಬುಕ್ ಹೌಸ್ ಅಲ್ಲಿ ಸಿಗ್ತದೆ ಕೇಳಿದರೆ. ಇವೆರಡನ್ನು ಕೂಡ ಶೈಕ್ಷಣಿಕ ಮನೋವಿಜ್ಞಾನ ಸಂಬಂಧಪಟ್ಟಂತೆ ವಾಮದೇವ ಅವರ ಬುಕ್ ತುಂಬಾ ಅದ್ಭುತವಾಗಿದೆ. ಇಂಗ್ಲಿಷ್ ಮೀಡಿಯಂಗೆ ಬಂದಾಗ ನಮಗೆ ಎಸ್ ಕೆ ಮಂಗಲ್ಲು ಸೊ ತುಂಬಾ ಎಜುಕೇಶನ್ ಸೈಕಾಲಜಿ ಥಿಯರಿ ಬುಕ್ ಅನ್ನು ನಾವು ಓದಬೇಕಾಗ್ತದೆ. ಇದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ, ಸಾಮಾನ್ಯ ಜ್ಞಾನ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ. ಇನ್ನು ಕಂಪ್ಯೂಟರ್ ಲಿಟ್ರಸಿ ಮತ್ತೆ ಮೆಂಟಲ್ ಎಬಿಲಿಟಿ ಮತ್ತೆ ವ್ಯಾಲ್ಯೂ ಎಜುಕೇಶನ್ ಇವುಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಮೆಂಟಲ್ ಎಬಿಲಿಟಿಗೆ ಆರ್ ಆರ್ ಅಗರ್ವಾಲ್ ಅವ್ರದ್ದು ಕೂಡ ಚೆನ್ನಾಗಿದೆ, ಜೊತೆಗೆ ಗುರುರಾಜ್ ಎಂ ಬುಲ್ಬುಲ್ಲೆ ಮೆಂಟಲ್ ಎಬಿಲಿಟಿ ಅದು ಕೂಡ ಚೆನ್ನಾಗಿದೆ, ಮತ್ತೆ ನಿಂಗಪ್ಪ
ಎ

ಅಂತಕ್ಕಂಥವ್ರದ್ದು ಕೂಡ ಚೆನ್ನಾಗಿದೆ. ಯಾವುದು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಈ ಮೂರು ಆ ಥರದ್ದು. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ನಿಂಗಪ್ಪ ಅಗರ್ವಾಲ್ ಮತ್ತು ಗುರುರಾಜ್ ಎಂಬುಲ್ಬುಲ್ಲೆ ಇವ್ರದ್ದು ಕೂಡ ಸೊ ತುಂಬ ಅದ್ಭುತವಾಗಿದೆ. ಅದೇ ಥರ ನಾವು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ನೋಡಿದ್ರೆ ದಿನ ನ್ಯೂಸ್ ಪೇಪರ್ನ ಈಗ ಇತ್ತೀಚೆಗೆ 40 ದಿನದಲ್ಲಿ ನಾವು ಅಧ್ಯಯನ ಮಾಡೋದು ಕಷ್ಟ ಸಾಧ್ಯ. ಜನವರಿಯಿಂದ 2026 ಜನವರಿಯಿಂದ 10ನೇ ತಿಂಗಳವರೆಗೆ ಏನೆಲ್ಲ ಇದೆ ಅದನ್ನು ಮಾಸ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಸ್ಪರ್ಧಾ ಅರಿವು, ಸ್ಪರ್ಧಾ ವಿಜೇತ, ಸ್ಪರ್ಧಾ

ಅಧ್ಯಯನ ಮಾಡಬೇಕಾಗತ್ತೆ. ಹಾಗೆ ಭಾರತದ ರಾಜ್ಯಗಳು ವಿಶೇಷವಾಗಿ ಕರ್ನಾಟಕ ಹುಸೇನಪ್ಪ ನಾಯಕ್ ಅವರು ಬಿಡುಗಡೆ ಆಗ್ತಕ್ಕಂಥ ಸೊ ಕರ್ನಾಟಕ ಪತ್ರಿಕೆಯನ್ನು ನೋಡಬೇಕು. ಅದರಲ್ಲಿ ನೂತನ ಜಿ ಕೆ ಮತ್ತು ಬಿ ಡಿ ಪಾಟೀಲ್ ಅವ್ರದ್ದು ಜನರಲ್ ನಾಲೆಡ್ಜ್ ಬುಕ್ಕನ್ನು ಕೂಡ ನಾವು ಓದಬೇಕಾಗ್ತದೆ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ. ಇದು ನಮಗೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿದೆ. ಆದರೆ ಇನ್ನು ಜನರಲ್ ಕನ್ನಡ ಮತ್ತು ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇಲ್ಲಿ ಜನರಲ್ ಕನ್ನಡ ಮತ್ತು ಜನರಲ್ ಇಂಗ್ಲೀಷ್ಗೆ ಹತ್ತತ್ತು ಎರಡು ಸೇರಿ 20 ಅಂಕಗಳಿಗೆ ಕೇಳಲಾಗ್ತದೆ. ಇದಕ್ಕೆ ನಾವು ಕನ್ನಡ ಮಾಧ್ಯಮ ವ್ಯಾಕರಣ ಗೋಪಾಲ್ ಕೃಷ್ಣ ಉಡುಪ ಅವ್ರದ್ದು ಕೂಡ ಚೆನ್ನಾಗಿದೆ. ಅದೇ ಥರ ಕನ್ನಡ ರತ್ನಕೋಶ ಕನ್ನಡ ಸಾಹಿತ್ಯ ಪರಿಷತ್ ಅವರೇ ಬಿಡುಗಡೆ ಮಾಡಿರತಕ್ಕಂಥದ್ದು, ಅದು ತುಂಬ ಚೆನ್ನಾಗಿದೆ. ಹಾಗೆ ಸಾಮಾನ್ಯ ಕನ್ನಡ ಕೆ ಎಂ ಸುರೇಶ್ ಅವ್ರದ್ದು ಕೂಡ ತುಂಬ ಸರಳವಾಗಿ ಅರ್ಥ ಆಗ್ತದೆ. ಹಾಗೆ 6th ರಿಂದ 10th ವರೆಗೆ ಕನ್ನಡ ಪಠ್ಯ ಪುಸ್ತಕದ ನಾವು ವ್ಯಾಕರಣ ಭಾಗವನ್ನು ಅಥವಾ ಅಭ್ಯಾಸ ಸೂಚಿಯನ್ನು ಪ್ರತಿ ಗದ್ಯ ಮತ್ತು ಪದ್ಯ ಮತ್ತು ವ್ಯಾಕರಣ ಭಾಗವನ್ನು ಅಧ್ಯಯನ ಮಾಡಬೇಕಾಗತ್ತೆ. ಅದರ ಜೊತೆಗೆ ಕನ್ನಡ ಮಾಧ್ಯಮ ವ್ಯಾಕರಣ ತೀನಂಶಿ ಬುಕ್ ಅವರು ಕೂಡ ತುಂಬ ಮೌಲ್ಯಯುತವಾಗಿದೆ, ಅದನ್ನು ಸರಳವಾಗಿ ಅರ್ಥ ಆಗುತ್ತೆ ಆ ಕೇಳುಗರೆ. ಇದನ್ನು ಕೂಡ ನಾವು ಅಧ್ಯಯನ ಮಾಡಬಹುದು. ಇದು ಕನ್ನಡ ಸಂಬಂಧಪಟ್ಟಿದ್ದೆ. ಆದರೆ ಇನ್ನು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ 6th to 10th, 12th ವರೆಗೆ ಅಥವಾ 10th ವರೆಗೆ ಟೆಕ್ಸ್ಟ್ ಬುಕ್ಕನ್ನು ನಾವು ಗ್ಲಾಸರಿಯನ್ನು ಅಥವಾ ಗ್ರಾಮರ್ ಪಾಠನ ನೋಡಬೇಕಾಗತ್ತೆ. ಅದರಲ್ಲಿ ಪ್ರೋಸು ಪೊಯಮು ಮತ್ತು ಅದರಲ್ಲಿ ನಾವೆಲಿಸ್ಟ್ ಯಾರಿದ್ದಾರೆ ಅವರುಗಳನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ. ಅವರ ಇಂಟ್ರೊಡಕ್ಷನ್ಸ್ ಕೂಡ ಅಂದರೆ ಲೇಖಕರ ಪರಿಚಯ, ಕವಿ ಪರಿಚಯ, ಪಠ್ಯಪುಸ್ತಕದ ಅಭ್ಯಾಸ ಸೂಚಿಯಲ್ಲಿ ತುಂಬ ಸುದೀರ್ಘವಾಗಿ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ನಾವು ಈ ಒಂದು ಅಡಿಷನಲ್ ಬುಕ್ಗಳನ್ನು ಕೂಡ ಓದಬೇಕಾಗುತ್ತೆ. ಜನರಲ್ ಇಂಗ್ಲೀಷ್ಗೆ ಬಂದಾಗ ಸೊ ಶಿವಕುಮಾರ್ ಮಾವಳ್ಳಿ ಅಂತಕ್ಕಂಥವ್ರು ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಸೊ ತುಂಬ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸರಳವಾಗಿ ಅರ್ಥ ಆಗುತ್ತೆ ಜನರಲ್ ಇಂಗ್ಲೀಷ್ಗೆ. ಶಿವಕುಮಾರ್ ಮಾವಳ್ಳಿ ಅಂತಕ್ಕಂಥವ್ರು ಅದನ್ನು ತುಂಬ ಚೆನ್ನಾಗಿದೆ. ಹಾಗೆ ಬಿ ಎನ್ ಸುರೇಶ್ ಅಂತಕ್ಕಂಥವ್ರು ಜನರಲ್ ಇಂಗ್ಲೀಷ್ ಎಂಬ ಟೈಟಲ್ ಅಡಿಯಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಸರಳವಾಗಿ ಅರ್ಥೈಸಿದ್ದಾರೆ. ಇವೆರಡು ಕೂಡ ತುಂಬ ಚೆನ್ನಾಗಿದೆ, ಶಿವಕುಮಾರ್ ಮಾವಳ್ಳಿ ಮತ್ತೆ ಬಿ ಎನ್ ಸುರೇಶ್ ಅಂತಕ್ಕಂಥವ್ರು. ಜೊತೆಗೆ 6th to 10th standards ಸೊ ನಾವು ಇಂಗ್ಲೀಷ್ ಮತ್ತು ಕನ್ನಡ ಎರಡು ಟೆಕ್ಸ್ಟ್ ಬುಕ್ ಅನ್ನ ಸೊ ಗ್ರಾಮರ್ ಪಾಠನ ಅಥವಾ ಅಭ್ಯಾಸ ಸೂಚಿನ ಓದಬೇಕು. ಇನ್ನು ಉಳಿದಿರ್ತಕ್ಕಂಥ ನಮಗೆ ಕಂಪ್ಯೂಟರ್ ಲಿಟ್ರಸಿ ಮತ್ತು ವ್ಯಾಲ್ ಎಜುಕೇಶನ್. ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಪಟ್ಟಂತೆ ನಾವು ಸೊ ಕಂಪ್ಯೂಟರ್ ನಾಲೆಡ್ಜ್ ಡಿ ಎ ಗೌತಮ್ ಅಂತಕ್ಕಂಥವ್ರು ತುಂಬ ಚೆನ್ನಾಗಿ ಗೊತ್ತಿದ್ದಾರೆ. ಇದು ಕನ್ನಡ ಮತ್ತು ಇಂಗ್ಲೀಷ್ ಎರಡು ಪರಿಭಾಷೆಯಲ್ಲಿದೆ. ಇದನ್ನು ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ತುಂಬ ಸರಳವಾಗಿ, ಯಾಕೆಂದರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ 15 ಅಂಕಗಳಿಗೆ ಈ ಪೇಪರ್ ಒನ್ನಲ್ಲಿ ಕೇಳಲಾಗುತ್ತೆ. ಅದರಿಂದ ಇದನ್ನು ಓದಬೇಕಾಗ್ತದೆ. ಜೊತೆಗೆ ಕಂಪ್ಯೂಟರ್ ಅವೇರ್ನೆಸ್ ಅಂತಕ್ಕಂಥದ್ದು ಸೊ ಅರಿಯಂತ್ ಪಬ್ಲಿಕೇಶನ್ ಅವ್ರದ್ದು ತುಂಬ ಚೆನ್ನಾಗಿದೆ. ಇದು ಸ್ವಪ್ನ ಬುಕ್ ಹೌಸಲ್ಲಿ ಅವೈಲೇಬಲ್ ಇದೆ ಅರಿಯಂತ್ ಪಬ್ಲಿಕೇಶನ್ ಅವ್ರದ್ದು. ಸೊ ಕಂಪ್ಯೂಟರ್ ಅವೇರ್ನೆಸ್ ಅಂತಕ್ಕಂಥದ್ದು ತುಂಬ ಸರಳವಾಗಿ ಸುಲಭವಾಗಿ ಕೊಟ್ಟಿದ್ದಾರೆ. ಬೇಸಿಕ್ ಕಂಪ್ಯೂಟರ್ಸ್ ಅಂದ್ರೇನು, ಅಪ್ಲಿಕೇಶನ್ಸ್ ಅಂದ್ರೇನು, ಸಾಫ್ಟ್ವೇರ್ ಹಾರ್ಡ್ವೇರ್ ಅಂದ್ರೇನು, ಅಲ್ಲಿ ಬರ್ತಕ್ಕಂಥ ನಾವೆಲ್ಲ ಇಂಟರ್ನೆಟ್ ಅನ್ನ ಯಾವ್ದನ್ನು ಯೂಸ್ ಮಾಡ್ತಾ ಇದ್ದೀವಿ, ಯಾವ ಪರಿಭಾಷೆಯಲ್ಲಿ ನಮಗೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅವೈಲೇಬಲ್ ಇದೆ, ಇದೆಲ್ಲವನ್ನು ಕೂಡ ಅರಿಯಂತ್ ಪಬ್ಲಿಕೇಶನ್ ಬುಕ್ಸ್ ಅಲ್ಲಿ ನಮಗೆ ಸಿಗುತ್ತೆ. ಇದಿಷ್ಟು ಕೂಡ ನಮಗೆ ಸೊ ಕಂಪ್ಯೂಟರ್ಸ್ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಾಗುತ್ತೆ. ಇನ್ನು ವ್ಯಾಲ್ಯೂ ಅಂಡ್ ಹೆಲ್ತ್ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಅಲ್ಲಿ ಬಿಟ್ಟಿರ್ತಕ್ಕಂಥ ದೈಹಿಕ ಶಿಕ್ಷಣ ಇಲಾಖೆಯ ಒಂದು ಕೈಪಿಡಿಯನ್ನು ನಾವು ನೋಡಬೇಕಾಗ್ತದೆ. ಸರ್ಕಾರ ಇದನ್ನ ಹೊರಡಿಸಿದೆ, ಅದನ್ನ ಓದಿದ್ರೆ ನಾವು ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್ ಸಾಗುತ್ತೆ. ಇನ್ನು ವ್ಯಾಲ್ಯೂ ಎಜುಕೇಶನ್ ಸಪರೇಟ್ ನಾವು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆನ್ಲೈನ್ ಅಲ್ಲಿ ನಾವು ಮೆಟೀರಿಯಲ್ಸ್ ಅನ್ನ ನೋಡಬೇಕಾಗತ್ತೆ ಕೇಳಿದ್ರೆ. ಇದಿಷ್ಟು ಕೂಡ ನಿಮಗೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ 100 ಅಂಕಗಳಿಗೆ ಒಂದಷ್ಟು ರೆಫರೆನ್ಸ್ಗಳು. ಇನ್ನು ಜಿ ಪಿ ಟಿ ಅಲ್ಲಿ ಪೇಪರ್ 2 ಅಂತಕ್ಕಂಥದ್ದು 100 ಅಂಕಗಳಿದೆ. ಅದು ನಾನು ಆಲ್ರೆಡಿ ಹೇಳಿದಾಗೆ ಸೊ ಅದಕ್ಕೆ ಇಂತಿಷ್ಟು ಬುಕ್ಗಳೆಲ್ಲ ಈಗ ಆಲ್ರೆಡಿ ಹೇಳಿರ್ತಕ್ಕಂಥ ಬುಕ್ಸ್ಗಳನ್ನೇ ನಾವು ಸೊ ಅದನ್ನು ಓದಬೇಕಾಗತ್ತೆ. ಅಂದರೆ 6ರಿಂದ 10ನೇ ತರಗತಿವರೆಗೆ ಪಾರ್ಟ್ 1 ಪಾರ್ಟ್ 2 ಒಂದು ಯೂನಿಟ್ನ ಕೂಡ ಬಿಡದೆ ಪರಿಷ್ಕೃತಗೊಂಡಿರತಕ್ಕಂಥ 2023 ರಂತರ ಪಠ್ಯ ಪುಸ್ತಕವನ್ನು ನಾವು ಓದಬೇಕಾಗ್ತದೆ. ಯಾಕಂದರೆ ಇಂದಿನ ಪಠ್ಯ ಪುಸ್ತಕದಲ್ಲಿ ಸಿಲೆಬಸ್ ಚೇಂಜಸ್ ಆಗಿದೆ. ಸೊ ಅದರಿಂದ ಹೊಸ ಯೂನಿಟ್ಗಳು ಆ್ಯಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸಲ್ಲಿ ಕಾರ್ಕೋಟ ಸಾಮ್ರಾಜ್ಯ ಅಂತಕ್ಕಂಥದ್ದು ಹಿಂದೆ ಇರಲಿಲ್ಲ 2022ರಿಂದ. ಅದು 23ರ ನಂತರ ಅಡಿಷನ್ ಮಾಡಲಾಗಿದೆ. ಆದ್ರಿಂದ ಹೊಸ ವಿಷಯಗಳನ್ನು ಆಡ್ ಮಾಡಿರ್ತಕ್ಕಂಥದ್ದು ರೀಸೆಂಟ್ 23-24ನೇ ಸಾಲಿನ ಇತ್ತೀಚೆಗೆ ಕಳೆದ 2-3 ವರ್ಷಗಳಿಂದಿನ ಪಠ್ಯ ಪುಸ್ತಕಗಳನ್ನು ನೀವು ಓದಬೇಕಾಗ್ತದೆ. ಸೊ ಅದರಿಂದ ಸಮಾಜ ವಿಜ್ಞಾನ ಶಿಕ್ಷಕರು ಸಮಾಜ ವಿಜ್ಞಾನವನ್ನು, ಗಣಿತ ಶಿಕ್ಷಕರು ಗಣಿತವನ್ನು, ಜೀವ ವಿಜ್ಞಾನ ಶಿಕ್ಷಕರು ಜೀವ ವಿಜ್ಞಾನವನ್ನು, ಆಂಗ್ಲ ಭಾಷಾ ಶಿಕ್ಷಕರು ಆಂಗ್ಲ ಭಾಷೆಯನ್ನು ಸುದೀರ್ಘವಾಗಿ ಈ 100 ಅಂಕಗಳಿಗೆ ಪತ್ರಿಕೆ 2ನಲ್ಲಿ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಇದಕ್ಕೆ ಸ್ಕೂಲ್ ಟೆಕ್ಸ್ಟ್ ಬುಕ್ಕನ್ನು ಓದಿ ತದನಂತರ ಅದನ್ನು ನಾವು ಕೀ ನೋಟ್ಸ್ ಮಾಡಿಕೊಂಡು ಸೊ ಓದಬೇಕಾಗತ್ತೆ. ಈಗಾಗ ಸಮಯ ತುಂಬ ಅಭಾವ ಇದೆ. ಉಳಿದಿರ್ತಕ್ಕಂಥ 40 ದಿನದಲ್ಲೇ ಅಥವಾ 30 ದಿನದ ನಾವು ಅದು ಅಧ್ಯಯನ ಮಾಡೋದಕ್ಕೆ ಕಷ್ಟ ಸಾಧ್ಯ. ಈಗಾಗಲೇ ಇದ್ರ ಬಗ್ಗೆ ಯಾರು ಹಿಂದೆಯಿಂದ ಅಧ್ಯಯನ ಮಾಡ್ತಾ ಇದ್ದಾರೆ ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ಈಗ ರಿವಿಷನ್ ಮಾಡ್ಕೋ ಕೂಡ ನಮಗೆ ಸೊ ಸಮಯದ ಅಭಾವ ಇದೆ. ಯಾಕಂದರೆ ಸಿಲೆಬಸ್ ಅಷ್ಟು ವಾಸ್ಟ್ ಇದೆ. ಯಾಕಂದರೆ ಈಗ ಏಕೆ ನಾವು ಅಧ್ಯಯನ ಮಾಡೋದಕ್ಕೆ ಕಷ್ಟ ಸಾಧ್ಯ. ಈಗಾಗಲೇ ಹಿಂದಿನಿಂದಲೇ ಯಾರು ಅಧ್ಯಯನ ಮಾಡಿರ್ತಾರೆ ಅವರು 2-3 ಬಾರಿ ಅಧ್ಯಯನ ಮಾಡಿರ್ತಕ್ಕಂಥವ್ರಿಗೆ ಒಂದ್ಸರಿ ಗ್ಲಾನ್ಸ್ ಮಾಡೋದಕ್ಕಷ್ಟೇ ಸಮಯಾವಕಾಶ ಇರತಕ್ಕಂಥ ನಾವು ಕಾಣ್ತಾ ಹೋಗ್ತೀವಿ. ಸೊ ಅಂದರೆ ಇದ್ರ ಜೊತೆಗೆ ನಾವು ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಇದೆಲ್ಲ ಮ್ಯಾನ್ಯುಲ್ ಕಾಪಿ ಆಯಿತು. ಒಂದಷ್ಟು ಈಗೆಲ್ಲ ನಾವು ಡಿಜಿಟಲ್ ರಿಸೋರ್ಸ್ ಅನ್ನು ನೋಡ್ತಾ ಇದ್ದೀವಿ ಕೇಳಿದ್ರೆ. ಅದರಿಂದ ಈಗ ನಾವು ಟೆಲಿಗ್ರಾಮ್, ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ, ಇಂಟರ್ನೆಟ್ ಇರುತ್ತೆ. ಸೊ ಬಸ್ಸಲ್ಲಿ ಹೋಗಬೇಕಾದಾಗ, ಟ್ರಾವೆಲ್ ಮಾಡಬೇಕಾದಾಗ ನಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಒಂದಷ್ಟು ಡೈಲಿ ಕರೆಂಟ್ ಅಫೇರ್ಸ್ಗಳು, ಹೊಸ ನೋಟಿಫಿಕೇಶನ್ಗಳು, ಮಾಡಲ್ ಕ್ವಶನ್ ಪೇಪರ್ಗಳು, ಮಾಡಲ್ ಟೆಸ್ಟ್ಗಳು, ಕ್ವಿಜ್ಜು ಇವೆಲ್ಲ ನಿರಂತರವಾಗಿ ನಡೀತಾ ಇರುತ್ತೆ. ಅದರಿಂದ ಸೊ ನಾವು ಟೆಲಿಗ್ರಾಮ್ ಆ್ಯಪಲ್ಲಿ ತುಂಬ ಇದೆ. SR World ಅಂತಕ್ಕಂಥ ಸುಮಾರು 500,000 ಹೆಸರನ್ನು ಒಳಗೊಂಡಿದೆ ಐ SR World ಅಂತಕ್ಕಂಥ. ಸೊ ಲಾಗಿನ್ ಅಥವಾ ಅದಕ್ಕೆ ನಾವು ಗ್ರೂಪಿಗೆ

ಏನಾದ್ರೆ ಆ ಗ್ರೂಪಲ್ಲಿ ಸಾಕಷ್ಟು ಮಾಹಿತಿ ಸಿಗ್ತಾ ಇರುತ್ತೆ. ಮತ್ತೆ ಗೇಟ್ ವೇ ಟು IAS ಅಂಡ್ KAS ಅಂತಕ್ಕಂಥದ್ದು ಇದೆ, ಗೇಟ್ ವೇ ಟು IAS ಕೇಸ್ ಲಿಂಕ್ ಗಳಲ್ಲಿ ನಾವು ಲಾಗಿನ್ ಆದ್ರೆ ಸೊ ಟೆಲಿಗ್ರಾಮ್ ಅಲ್ಲಿ ನಮ್ಗೆ ಅದಕ್ಕೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಮತ್ತೆ ಡ್ರೀಮ್ KPSC ಅಂತಕ್ಕಂಥ ಟೆಲಿಗ್ರಾಮ್ ಆಪ್ಗೆ ನಾವು ಲಾಗಿನ್ ಆಗ್ಬೇಕಾಗತ್ತೆ. ಮತ್ತೆ ಸ್ಫೂರ್ತಿ PG ಸ್ಟಡಿ ಸರ್ಕಲ್ ಅಂತಕ್ಕಂಥದ್ದು, ಚಾಣಕ್ಯ ಕಣಜ ಅಂತಕ್ಕಂಥದ್ದು, ಸ್ಪರ್ಧಾ ಜಗತ್ತು ಅಂತಕ್ಕಂಥದ್ದು, ಮತ್ತೆ ಸ್ಪರ್ಧಾ ಚೈತ್ರ ಅಂತಕ್ಕಂಥದ್ದು, ಇವೆಲ್ಲ ಟೆಲಿಗ್ರಾಮ್ ಆಪ್ಗಳಲ್ಲಿ ಸಾಕಷ್ಟು ಮಾಹಿತಿಗಳನ್ನು ನಮಗೆ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಮತ್ತೆ ಮಾಡೆಲ್ ಟೆಸ್ಟ್ಗಳನ್ನು ಮಾಡ್ತಾ ಇರ್ತಾರೆ. ನಾವು ನಮ್ಮ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಸಹಾಯಕ ಆಗುತ್ತೆ ಕೇಳಿದರೆ. ಅದರಿಂದ ಇದು ಟೆಲಿಗ್ರಾಮ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸೊ ಲಿಂಕ್ಸ್ಗಳು ಮತ್ತೆ ಆ್ಯಪ್ಗಳಲ್ಲಿ ನಾವು ಆ ಒಂದು ಲಾಗಿನ್ ಆಗಬೇಕಾಗತ್ತೆ, ಗ್ರೂಪಿಗೆ ಜಾಯ್ನ್ ಆಗಬೇಕಾಗ್ತದೆ. ಅದೇ ಥರ ಯೂಟ್ಯೂಬ್ ಚಾನಲ್ಸ್ಗಳು ತುಂಬ ಸಿಗ್ತದೆ ನಮಗೆ, ಎಲ್ಲ ಕೆಳಗರಿಗೆ ವಸ್ತೇನಿಲ್ಲ, ಎಲ್ಲ ಸೊ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಸೊ ಇಂಟರ್ನೆಟ್ ಫೆಸಿಲಿಟೀಸ್ ಇರೋದ್ರಿಂದ ಯೂಟ್ಯೂಬ್ ಚಾನಲ್ಗಳು, ಅದರಲ್ಲಿ ಸಾಧನ ಅಕಾಡೆಮಿ ಅವ್ರದ್ದು ತುಂಬ ಚೆನ್ನಾಗಿದೆ. ಮಂಜುನಾಥ್ ಅವರು ತುಂಬ ಸುದೀರ್ಘವಾಗಿ ಈಗ ಮೊನ್ನೆ ಗುಂಡ್ಲುಪೇಟೆ ಶಿಕ್ಷಕ ಸಂಕಲ್ಪ ವೇದಿಕೆಯಿಂದ ಮಂಜುನಾಥ್ ಸರ್ನ ಸುರೇಶ್ವರ್ ಅವ್ರನ್ನ ಲಾಸ್ಟ್ ವೀಕ್ ಅಲ್ಲಿ ಕರೆಸಿದ್ರು. ಇದು ಎಲ್ಲರಿಗೂ ಕೂಡ HOD ಕೋಟೆ ಮತ್ತೆ ಈ ಗುಂಡ್ಲುಪೇಟೆ ಚಾಮರಾಜನಗರದ ಭಾಗದ ಶಿಕ್ಷಕರ ಆಕಾಂಕ್ಷೆಗಳಿಗೆ ತುಂಬಾ ಸದುಪಯೋಗವನ್ನು ಪಡಿಸಿದ್ದಾರೆ ಈ ಗುಂಡ್ಲುಪೇಟೆ ಶಿಕ್ಷಕರ ಸಂಕಲ್ಪ ವೇದಿಕೆಯವರು. ಅದರಿಂದ ಈ ಸಾಧನಾ ಅಕಾಡೆಮಿಯ ಮಂಜುನಾಥ್ ಸರ್ ಕ್ಲಾಸ್ಗಳನ್ನ ಒಂದಷ್ಟು ಕೇಳಬೇಕಾಗ್ತದೆ. ಅಲ್ಲಿ KM ಸುರೇಶ್ ಅವ್ರದ್ದು ಸೈಕಾಲಜಿ ಕ್ಲಾಸ್ಗಳನ್ನ ಕೇಳ್ಬೋದು. ಸೊ ಮತ್ತೆ ವಿಜಯಿ ಭವ ಅಂತಕ್ಕಂಥದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ. ಮತ್ತೆ ಅಮರ್ ಕ್ಲಾಸಸ್ ಅಂತಕ್ಕಂಥದ್ದಿದೆ, ಸ್ಮಾರ್ಟ್ ಸ್ಟಡಿ ಸರ್ಕಲ್ ಅಂತಕ್ಕಂಥ ಚಾನಲ್ ಇದೆ, ಹಾಗೆ ಪುನೀತ್ ಫೋರಂ ಅಂತಕ್ಕಂಥ ಚಾನಲ್ ಇದೆ, ಮತ್ತೆ ಐಶ್ವರ್ಯ ಗಿರಿ ಪಾಠಶಾಲೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಐಶ್ವರ್ಯ ಗಿರಿ ಅವರದು ಸೊ ಆ ಪಾಠಶಾಲೆಯಲ್ಲಿ ನಮಗೊಂದಷ್ಟು ಸಾಕಷ್ಟು ಮಾಹಿತಿಗಳು ಸಿಗುತ್ತೆ ಮೆಂಟಲ್ ಎಬಿಲಿಟಿಗೆ. ಇವೆಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಒಂದಷ್ಟು ಯೂಟ್ಯೂಬ್ ಕ್ಲಾಸ್ಗಳನ್ನು ಕೂಡ ನಾವು ಒಂದಷ್ಟು ಅಡಿಷನಲ್ ಇನ್ಫಾರ್ಮೇಶನ್ಗೆ ನಾವು ಮಾಹಿತಿನ ಕಲೆ ಹಾಕ್ಬೇಕಾಗುತ್ತೆ. ಸೊ ಜೊತೆಗೆ ನಮಗೆ ಇಲ್ಲಿ ಸಮ್ ಆಫ್ ದ ವೆಬ್ಸೈಟ್ ಅಲ್ಲಿ ಗೂಗಲ್ ಅಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ, ಅದರಲ್ಲಿ ಜನರಲ್ ನಾಲೆಜ್ ಸಂಬಂಧಪಟ್ಟಂತೆ GK Today ಇರ್ಬೋದು, ಇಂಡಿಯಾ ಬಿಕ್ಸ್ ಇರ್ಬೋದು, ಎಕ್ಸಾಮ್ ವೇದಾಸ್ ಇರ್ಬೋದು, ಇವುಗಳಲ್ಲೂ ಕೂಡ ನಮ್ಗೆ ಏನಾಗುತ್ತೆ ವೆಬ್ಸೈಟ್ ನಮಗೆ ಈ ವೆಬ್ಸೈಟ್ಗಳಲ್ಲಿ ಒಂದಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಕೂಡ ನಿಮಗೆ ಯೂಟ್ಯೂಬ್ ಟೆಲಿಗ್ರಾಮ್ ಮತ್ತೆ ಗೂಗಲ್ ಅಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇದೆಲ್ಲವೂ ಕೂಡ ಏನಾಗುತ್ತೆ Paper 1 ತುಂಬಾ ಮೌಲ್ಯಯುತವಾಗಿ ಕೇಳಿದ್ರೆ Paper 1 ಅಲ್ಲಿ ಕನಿಷ್ಠ 70 ಅಂಕಗಳನ್ನು ನಾವು ಸ್ಕೋರ್ ಮಾಡಿದ್ದೆ ಆದ್ರೆ ಸೊ Paper 2 ನಲ್ಲೂ ಕೂಡ ನಾವು ಒಂದು 70 ಅಂಕಗಳನ್ನು ಸ್ಕೋರ್ ಮಾಡಿದ್ರೆ 140-150 ಎರಡು ಪೇಪರಿಂದ 150 ಕ್ರಾಸ್ ಆಗಿದ್ದೆ ಆದ್ರೆ ನಾವು ಮೆರಿಟ್ ಲಿಸ್ಟ್ ಅಲ್ಲಿ ಬರೋದಕ್ಕೆ ಸ್ವಲ್ಪ ಅವಕಾಶಗಳು ಸಿಗ್ತಾ ಹೋಗುತ್ತೆ. 140-150ಕ್ಕಿಂತ ಕಡಿಮೆ ಆದ್ರೆ ಸೊ 1:2 ನಲ್ಲಿ ಬರೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಆದ್ರಿಂದ Paper 1 ನಲ್ಲಿ ಮ್ಯಾಕ್ಸಿಮಮ್ 60% ಅಂದ್ರೆ 60 ಅಧಿಕವಾದ ಅಂಕಗಳನ್ನು ನಾವು ಮಾಡೋದಕ್ಕೆ ಈ ಎಲ್ಲಾ ಮೇಲ್ಕಂಡ ರೆಫರೆನ್ಸ್ ಓದಬೇಕಾಗುತ್ತೆ. ಇದಿಷ್ಟು ಕೂಡ GPT ಸಂಬಂಧಪಟ್ಟಂತೆ Paper 1 ಮತ್ತೆ Paper 2 ಸಂಬಂಧಪಟ್ಟಂತೆ ಮಾಹಿತಿ ಆಗ್ತದೆ. ಇನ್ HSTR ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಇಲ್ಲೂ ಕೂಡ ನಾವು ಯಾವ ರೀತಿಯಿಂದ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಡ್ಡಾಯ ಇಲ್ಲ ಇದಕ್ಕೆ. ಯಾಕೆ ಅಂತ ಹೇಳಿದ್ರೆ BA BEd ಸೊ ಕನಿಷ್ಠ ವಿದ್ಯಾರ್ಹತೆ, ಸಾಮಾನ್ಯ ವಿದ್ಯಾರ್ಹತೆ ಇದು. BA BEd ಆಗಿರ್ತಕ್ಕಂಥವ್ರು HSTR ಈಗ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ನೋಟಿಫಿಕೇಶನ್ಸ್ ಅಲ್ಲಿ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಿಗೆ ಸೊ ಯಾವುದೇ ಹುದ್ದೆಗಳನ್ನ ಕಾಲ್ ಮಾಡಲಾಗಿಲ್ಲ. ಯಾಕೆಂತ ಹೇಳಿದ್ರೆ ಲಾಸ್ಟ್ ಟೈಮು ಸುಮಾರು 8-8.5 ಸಾವಿರ GPT ಅಲ್ಲಿ 15,000 ಶಿಕ್ಷಕರಲ್ಲಿ ಸೈನ್ಸ್ ಟೀಚರ್ಸ್ ನೇ ತುಂಬಾ ಕೊಳ್ಳಲಾಗಿತ್ತು. ಅದರಿಂದ ಆ ಒಂದು ಮೇಬಿ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವರ್ಷ ಹೈಸ್ಕೂಲ್ ಟೀಚರ್ಸ್ ನಲ್ಲಿ ಯಾವ ರೀತಿ ಇದೆ ಅಂತ ಸೊ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ನೇಮಕಾತಿ ಆದೇಶನೂ ಹೊರಡಿಸಿಲ್ಲ. ಸೊ ಈ ಒಂದು HSTR ಸಂಬಂಧಪಟ್ಟಂತೆ ಮಿನಿಮಮ್ ಕ್ವಾಲಿಫಿಕೇಶನ್ BA BEd ಆಗಿರಬೇಕು, ಯಾವುದೇ TET ಅರ್ಹತೆಯ ಪ್ರಮಾಣ ಪತ್ರ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಇದರಲ್ಲೂ ಕೂಡ ನಾವು ಎರಡು ಪತ್ರಿಕೆಗಳನ್ನ ಕಾಣ್ತಾ ಹೋಗ್ತೀವಿ. ಹಿಂದೆನೂ ಕೂಡ 2013-14 ಸಾಲಿನಲ್ಲಿ ಏನ್ ಪತ್ರಿಕೆಗಳಿತ್ತು ಅದನ್ನ ಮಾಡಿಫಿಕೇಶನ್ ಮಾಡಿದ್ದಾನೆ. ಅಂದ್ರೆ ಆ ಒಂದು ಹಳೆಯ ನೋಟಿಫಿಕೇಶನ್ಸ್ 10 ವರ್ಷಗಳಿಂದ 12 ವರ್ಷಗಳಿಂದ ಏನಿತ್ತು Paper 1 ನಲ್ಲಿ 33 ಮಾರ್ಕ್ಸ್ಗೆ ಸಾಮಾನ್ಯ ಜ್ಞಾನ, 33 ಮಾರ್ಕ್ಸ್ಗೆ ಸೊ ಮೆಂಟಲ್ ಎಬಿಲಿಟಿ, ಇನ್ 33 ಮಾರ್ಕ್ಸ್ಗೆ ಸೊ ಎಜುಕೇಶನ್ ಸೈಕಾಲಜಿ, ಈ ಮೂರನ್ನು ಕೂಡ ಇಟ್ಟಲಾಗಿತ್ತು. ಈಗ ಇದರಲ್ಲೂ ಕೂಡ 7 ಭಾಗಗಳನ್ನು ಮಾಡಲಾಗಿದ್ದಾನೆ. 7 ಭಾಗಗಳೇನು ಅಂತ ಹೇಳಿದ್ರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಕೇಳಿದರೆ HSTR ಪತ್ರಿಕೆ 1 ಸಾಮಾನ್ಯ ಪತ್ರಿಕೆಯಲ್ಲಿ ಮೊದಲನೇದಾಗಿ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನ 20 ಅಂಕಗಳಿಗೆ ನಿಗದಿಪಡಿಸಿದ್ದಾನೆ. ಹಾಗೆ ಸಾಮಾನ್ಯ ಕನ್ನಡಕ್ಕೆ 10 ಅಂಕಗಳು, ಸಾಮಾನ್ಯ ಇಂಗ್ಲಿಷ್ಗೆ 10 ಅಂಕಗಳು, ಹಾಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ 15 ಅಂಕಗಳು, ಮೆಂಟಲ್ ಎಬಿಲಿಟಿಗೆ 15 ಅಂಕಗಳು, ಗಣಕಯಂತ್ರ ಅಥವಾ ಕಂಪ್ಯೂಟರ್ ಲಿಟ್ರಸಿಗೆ 15 ಅಂಕಗಳು, ಮೌಲ್ಯ ಮತ್ತೆ ಆರೋಗ್ಯ ಶಿಕ್ಷಣಕ್ಕೆ 15 ಅಂಕಗಳು. ನಾವು ಆಲ್ಮೋಸ್ಟ್ GPT ಮತ್ತು HSTR ಎರಡರಲ್ಲೂ ಕೂಡ 7 ವಿಭಾಗಗಳನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಎರಡರಲ್ಲೂ ಕೂಡ ಸೈಮಲ್ಟೇನಿಯಸ್ಲಿ ಜನರಲ್ ಸ್ಟಡೀಸ್, ಜನರಲ್ ಕನ್ನಡ, ಇಂಗ್ಲಿಷು ಮತ್ತೆ ಕಂಪ್ಯೂಟರ್ ಲಿಟ್ರಸಿ, ವ್ಯಾಲ್ಯೂ ಎಜುಕೇಶನ್, ಎಜುಕೇಶನ್ ಸೈಕಾಲಜಿ ಕಾಮನ್ ಆಗಿರುತ್ತೆ. ಹಾಗಾದ್ರೆ ಒಂದು ವಿಶೇಷ ಏನ್ ಗಮನಿಸಬೇಕು ನಾವು ಅಂತ ಹೇಳಿದ್ರೆ HSTR ನಲ್ಲಿ ಮೆಂಟಲ್ ಎಬಿಲಿಟಿಗೆ 15 ಅಂಕಗಳನ್ನು ಕೇಳ್ತಾನೆ. ಹಾಗಾದ್ರೆ ಇಲ್ಲಿ ಯಾವ್ದ್ರಲ್ಲಿ GPT ನಲ್ಲಿ ಮೆಂಟಲ್ ಎಬಿಲಿಟಿಗೆ ಆಡ್ ಮಾಡಲಾಗಿಲ್ಲ, ಅದ್ರ ಬದಲು ಅಲ್ಲಿ ಪ್ರಚಲಿತ ವಿದ್ಯಮಾನ ಮತ್ತೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 30 ಅಂಕಗಳಿಗೆ ಏನ್ ಕೇಳ್ತಾ ಹೋಗ್ತಾರೆ. ಅದೇ ತರ ಇಲ್ಲಿ 20 ಅಂಕಗಳಿಗೆ ಮಾತ್ರ ಸಾಮಾನ್ಯ ಜ್ಞಾನ ಪ್ರಚಲಿತ ವಿದ್ಯಮಾನ ಕೇಳ್ಬಿಟ್ಟು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ 15 ಮಾರ್ಕ್ಸ್ ಗಳಿಗೆ ಕೇಳ್ತಾನೆ. ಇದ ಹಿಂದೆ 33 ಅಂಕಗಳಿಗೆ

ಕೇಳಲಾಗ್ತಿತ್ತು ಎಚ್ಎಸ್ಟಿಆರ್ನಲ್ಲಿ. ಈ ಕೇವಲ 15 ಅಂಕಗಳಿಗೆ ಕೇಳಲಾಗ್ತದೆ ಕೇಳಿದ್ರೆ. ಈ ಪತ್ರಿಕೆಗೆ ಈಗಾಗಲೇ ನಾನು ಅಲ್ಕಡೆ GPT ಏನ್ ಹೇಳಿದೀನಿ, ಅದೇ ರೀತಿಯಾದಂತ ಎಲ್ಲ ಪರಿಕರಗಳನ್ನು ಅಧ್ಯಯನ ಮಾಡಬೇಕು ಅಂದ್ರೆ ಸೊ 5th-12th ಸ್ಟ್ಯಾಂಡರ್ಡ್ ವರೆಗೆ. ಸೊ DSERT ಅಥವಾ NCERT ಟೆಕ್ಸ್ಟ್ ಬುಕ್ ಅನ್ನ ನಾವು ಸುದೀರ್ಘವಾಗಿ ಓದಬೇಕಾಗತ್ತೆ, ಕೀ ನೋಟ್ಸ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಸೋಷಿಯಲ್ ಸೈನ್ಸ್ ಆದ್ರೆ ಸೋಷಿಯಲ್ ಸೈನ್ಸ್, ಕನ್ನಡ ಟೀಚರ್ ಆದ್ರೆ ಕನ್ನಡ, ಇಂಗ್ಲಿಷ್ ಟೀಚರ್ ಆದ್ರೆ ಇಂಗ್ಲಿಷು, ಆಯಾ ರೆಫರೆನ್ಸ್ ಸಬ್ಜೆಕ್ಟ್ಗಳನ್ನ ಈಗ ಸಿಲಬಸ್ ಎಲ್ಲ ಕೊಟ್ಬಿಟ್ಟಿದ್ದೀನಿ ಕಂಪ್ಲೀಟ್ ಆಗಿ. 6th-10th ವರೆಗೆ ಕರ್ನಾಟಕ ರಾಜ್ಯಕ್ಕೆ ತಿಪ್ಪಿಸಿರೋ ಪಠ್ಯ ಪುಸ್ತಕಗಳನ್ನ ಸ್ಟಡಿ ಮಾಡಬೇಕು ಮತ್ತೆ ಅದರಲ್ಲೇ ಪ್ರಶ್ನೆಗಳನ್ನ ಆಯ್ಕೆ ಮಾಡಲಾಗುತ್ತೆ. ಮತ್ತೆ ಹೈಸ್ಕೂಲ್ HSTR +2 ಲೆವೆಲ್ ಅಂದ್ರೆ 12ನೇ ತರಗತಿವರೆಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ದಾನೆ. ಸೊ ಅದ್ರಿಂದ ಏನಾಗುತ್ತೆ, ನಾವು ಈ ಪೇಪರ್ 1ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಹೇಳಿದ್ದೀನಿ, ಕನ್ನಡ, ಇಂಗ್ಲಿಷು, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸು, ಸೈನ್ಸು, ಮೆಂಟಲ್ ಅಬಿಲಿಟಿ. ಮೆಂಟಲ್ ಅಬಿಲಿಟಿಗೆ ಎಸ್ಪೆಷಲಿ ಗುರುರಾಜು ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಹಾಗೆ ಕಂಪ್ಯೂಟರ್ ಲಿಟ್ರೆಸಿ ಮತ್ತೆ ವ್ಯಾಲ್ಯೂ ಎಜುಕೇಶನ್ ಸ್ವಲ್ಪ ಫೋಕಸ್ ಮಾಡಬೇಕಾಗುತ್ತೆ ಈ ಪೇಪರ್ 1ನಲ್ಲಿ ಅಂತಕ್ಕಂಥದ್ದು. ಸೊ ಇದ್ರ ಜೊತೆಗೆ HSTR ಪೇಪರ್ 2 ಅಂತಕ್ಕಂಥದ್ದು ಆಯಾ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ ಕನ್ನಡ ಮತ್ತೆ ಇಂಗ್ಲಿಷ್ ಮತ್ತೆ CBZ ಮತ್ತೆ ಆರ್ಟ್ಸ್ ಕನ್ನಡ ಅಂದ್ರೆ ಸೋಷಿಯಲ್ ಸೈನ್ಸ್ ಟೀಚರ್ ಮತ್ತೆ ಫಿಸಿಕಲ್ ಎಜುಕೇಶನ್ ಟೀಚರ್ ಇವರುಗಳಿಗೆ 100 ಅಂಕಗಳಿಗೆ ಸಪರೇಟ್ ಅಂದ್ರೆ ಆಯಾ ರೆಸ್ಪೆಕ್ಟಿವ್ ಪೆಡಗಾಗಿಗೆ 100 ಅಂಕಗಳಿಗೆ ಪೇಪರ್ 2 ಅನ್ನ ನಿಗದಿಪಡಿಸಿದ್ದಾನೆ. ಈ ಪೇಪರ್ 2ಗೆ ಸಂಬಂಧಪಟ್ಟಂತೆ ಈಗ ಏನ್ ನಾವು GPT ಓದ್ತಾ ಹೋಗ್ತೀವಿ 6th-10th ಸ್ಟ್ಯಾಂಡರ್ಡ್ ಅದೇ ಟೆಕ್ಸ್ಟ್ ಬುಕ್ ಗಳನ್ನ ಓದಬೇಕಾಗತ್ತೆ. ಅದ್ರ ಜೊತೆಗೆ ನಾವು ಒಂದಷ್ಟು ಸೊ ಕರೆಂಟ್ ಅಫೇರ್ಸ್ ಗಳನ್ನ ನೋಡ್ಕೋಬೇಕಾಗ್ತದೆ. ಇದಿಷ್ಟು ಕೂಡ HSTR ಪೇಪರ್ 1 ಪೇಪರ್ 2. ನಾವು GPT ಆಗ್ಲಿ HSTR ಆಗ್ಲಿ ಆಲ್ಮೋಸ್ಟ್ ಜನರಲ್ ಸ್ಟಡೀಸ್ ಸೇಮ್ ಇರುತ್ತೆ. ಮೆಂಟಲ್ ಅಬಿಲಿಟಿ 1 ಮಾತ್ರ ಆಡ್ ಮಾಡಿರ್ತಾನೆ HSTR ನಲ್ಲಿ, GPT ನಲ್ಲಿ ಮೆಂಟಲ್ ಅಬಿಲಿಟಿ ಸೊ ಒಂದೇ ಆಡ್ ಆಗಿರಲ್ಲ. ಇನ್ ಸಬ್ಜೆಕ್ಟ್ ಇಲ್ಲೂ 100 ಅಂಕಗಳಿರುತ್ತೆ, ಅಲ್ಲೂ 100 ಅಂಕಗಳಿಗಿರುತ್ತೆ. ಸೊ ಅದರಿಂದ ಕೇಳಿದ್ರೆ ಸೊ ಭಾಷಾ ಶಿಕ್ಷಕರು ಇರ್ಬೋದು, ಇಂಗ್ಲಿಷ್ ಶಿಕ್ಷಕರು ಇರ್ಬೋದು, ಸಮಾಜ ವಿಜ್ಞಾನ ಶಿಕ್ಷಕರು ಇರ್ಬೋದು, ಜೀವ ವಿಜ್ಞಾನ ಶಿಕ್ಷಕರು ಇರ್ಬೋದು, ಪೇಪರ್ 2ನಲ್ಲಿ ನಿಮ್ಮ ರೆಸ್ಪೆಕ್ಟಿವ್ ಸ್ಕೂಲ್ ಟೆಕ್ಸ್ಟ್ ಬುಕ್ ಗಳನ್ನ ಓದೋದ್ರ ಜೊತೆಗೆ ಹೈಯರ್ ಬುಕ್ಸ್ ಗಳನ್ನ ಸೊ ಓದಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋದು ಅನುಕೂಲಕರ. ಯಾಕೆಂತ ಹೇಳಿದ್ರೆ ಕ್ರಾಸ್ ಕ್ವಶನ್ ಕೇಳಿದಾಗ ಈಗ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ನ ಬಿಟ್ಟಿದ್ದೇನೆ ವೆಬ್ಸೈಟ್ ಅಲ್ಲಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ತರ ಎಕ್ಸಾಮ್ಸ್ ಎಲ್ಲ ಫೇಸ್ ಮಾಡಬೇಕು ಅನ್ನೋದು ಒಂದಷ್ಟು ಇಂಟ್ ಕೂಡ ಡೇಟ್ ಎಲ್ಲ ಕೊಟ್ಟಿದ್ದಾನೆ. ಅದರಿಂದ ಅದನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಕೂಡ GPT ಮತ್ತೆ HSTR ಪೇಪರ್ 1 ಮತ್ತೆ ಪೇಪರ್ 2ಗೆ ಸಂಬಂಧಪಟ್ಟಂತೆ ಒಂದಷ್ಟು ಪರೀಕ್ಷೆಗಳು ಯಾವ ನಿಟ್ಟಿನಲ್ಲಿರುತ್ತೆ ಪೇಪರ್ 1 ಪೇಪರ್ 2 ಅಂತಕ್ಕಂಥದ್ದು, ಮತ್ತೆ ಅದಕ್ಕೆ ನಾವು ಯಾವ ತರ ರೆಫರೆನ್ಸ್ ಅನ್ನ ಮಾಡಬೇಕು ಅಂತಕ್ಕಂಥದ್ದು. ಸೊ ಇಲ್ಲಿ ನಾವು ಟೆಕ್ಸ್ಟ್ ಬುಕ್ ಓದೋದ್ರ ಜೊತೆಗೆ ನಾನು ಆಲ್ರೆಡಿ ಹೇಳಿದಾಗ ಟೆಲಿಗ್ರಾಮು, ಯೂಟ್ಯೂಬ್ ಚಾನಲ್ಸು, ಡೈಲಿ ನ್ಯೂಸ್ ಪೇಪರು, ಮ್ಯಾಗ್ಝಿನ್ಸು, ಮತ್ತೆ ನಾವು ಗ್ರೂಪ್ ಡಿಸ್ಕಷನ್. ಎಸ್ಪೆಷಲಿ ಈಗ ಏನ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಎಲ್ಲ ಕಡೆ ಸ್ಟಡಿ ಸರ್ಕಲ್ಗಳಲ್ಲಿ ಓದ್ತಾ ಇದ್ದಾರೆ, ನಾವು ಗಮನಿಸಿರುವಾಗೆ ಅಲ್ಲಿ ಗ್ರೂಪ್ ಸ್ಟಡೀಸ್ನು ಕೂಡ ಮಾಡಬೇಕಾಗತ್ತೆ. ಯಾಕಂದ್ರೆ ಏಕಾಂತವಾಗಿ ಓದಿದ ನಂತರ ಅದನ್ನ ಫ್ರೆಂಡ್ಸ್ ಜೊತೆ ನಾವು ಡಿಸ್ಕಸ್ ಮಾಡಿದಾಗ ಒಂದಷ್ಟು ಮಾಹಿತಿಗಳು ನಮಗೆ ಶೇರ್ ಆಗ್ತಾ ಹೋಗ್ತದೆ ಕೇಳಿದ್ರೆ. ಅದರಿಂದ ಗ್ರೂಪ್ ಡಿಸ್ಕಷನ್ಸ್ ಕೂಡ ಇಂಪಾರ್ಟೆಂಟ್. ಕೆಲವರಿಗೆ ಕಷ್ಟಕರ ಆಗ್ಬೋದು, ಅವ್ರು ಏಕಾಂತವನ್ನೇ ಬಯಸಿ ಸೊ ಓದ್ತಕ್ಕಂಥ ವಿಧಾನಗಳಿರುತ್ತೆ. ಇದಿಷ್ಟು ಕೂಡ ಸೊ ನಿಮ್ಗೆ ಪರೀಕ್ಷೆ ಹೇಗಿರುತ್ತೆ ಮತ್ತೆ ಪರೀಕ್ಷೆಯನ್ನು ಎದುರಿಸಬೇಕಾದಾಗ ನಾವು ಯಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು. ಈಗ ನಾವು 1-2-3 ನಿಮಿಷ ವೇಳಾಪಟ್ಟಿಯ ಬಗ್ಗೆ ಸೊ ಮಾತಾಡೋಣ. ಯಾಕೆ ಅಂತ ಹೇಳಿದ್ರೆ ಈಗ ಅದಕ್ಕೆ ಆಲ್ರೆಡಿ ಟೈಮ್ ಟೇಬಲ್ ಕೂಡ ಕೊಟ್ಬಿಟ್ಟಿದ್ದಾನೆ ಯಾವಾಗಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದು. ಪರೀಕ್ಷೆ ವೇಳಾಪಟ್ಟಿ ಪ್ರಕಾರ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಪೇಪರ್ 1 ಕಲ್ಯಾಣ ಇತರ ಕರ್ನಾಟಕವರಿಗೆ ಆಲ್ರೆಡಿ ಟೈಮ್ ಟೇಬಲ್ ಕೊಟ್ಟಿದ್ದಾನೆ. 5-10-26 ಅಂದ್ರೆ 5ನೇ ತಾರೀಕು 10ನೇ ತಿಂಗಳು 26ರಂದು 10-12ರವರೆಗೆ ಪೇಪರ್ 1 ಕೊಟ್ಟಿರ್ತಾನೆ. ಪೇಪರ್ 2 ಸೋಷಿಯಲ್ ಸೈನ್ಸು, ಮ್ಯಾಥ್ಸು ಮತ್ತೆ EVS ಕೊಟ್ಟಿದ್ದಾನೆ. ಹಾಗೆ ಪೇಪರ್ 2 ಫಿಸಿಕಲ್ ಎಜುಕೇಶನ್ ಟೀಚರ್ಸ್ಗೆ ಕೂಡ ಕೊಟ್ಟಿದ್ದಾನೆ. ಅಂದರೆ 5 ಮತ್ತು 6ನೇ ತಾರೀಕು ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಸೊ ಕಲ್ಯಾಣ ಕರ್ನಾಟಕೇತರ ಅಂದರೆ ಸೊ ನಾನು ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಗೆ ಕೊಟ್ಟಿದ್ದಾನೆ. ಆಲ್ರೆಡಿ ಡೇಟ್ ನಿಗದಿ ಆಗಿದೆ, ನಮಗೆ ಉಳಿದಿರ್ತಕ್ಕಂಥದ್ದು ಕೇವಲ ಸೆಪ್ಟೆಂಬರ್ ಮಾತ್ರ. ಈಗ ಆಗಸ್ಟು ಆಲ್ರೆಡಿ 23 ನಾವು ನಡೀತಾ ಇದೆ, ಈ ರನ್ನಿಂಗ್ ಇದೆ. ಇನ್ನು ಉಳಿದಿರ್ತಕ್ಕಂಥದ್ದು ಕೇವಲ 7-8 ದಿನಗಳು ಈ ತಿಂಗಳಲ್ಲಿ, ಮತ್ತೆ ಮುಂದಿನ ತಿಂಗಳು 30 ದಿನಗಳ ಲೆಕ್ಕ ನಮಗೆ, ಅಂದ್ರೆ 35-40 ದಿನಗಳು ಅಷ್ಟೇ ಲೆಕ್ಕ ಇದೆ. 40 ದಿನಕ್ಕೆ ನಾವು ಟೈಮ್ ಟೇಬಲ್ ಹಾಕೊಂಡು ಓದುತ್ತೆ ಆದ್ರೆ ಈಗ ಸ್ವಲ್ಪ ಎಫರ್ಟ್ ಹಾಕಿ ಸ್ಕೂಲಲ್ಲಿ ವರ್ಕ್ ಮಾಡ್ತಕ್ಕಂಥ ಖಾಸಗಿ ಶಾಲೆಗಳ ಶಿಕ್ಷಕರು ಇರ್ಬೋದು, ಅಥವಾ BEd ಅನ್ನು ಮುಗಿಸಿ ನಿರಂತರವಾಗಿ ಓದ್ತಿರ್ತಕ್ಕಂಥ ಸ್ಪರ್ಧೆಗಳಂತೂ ಖಂಡಿತ ತುಂಬಾ ಟಫ್ ಆಗಿರ್ತದೆ. ಯಾಕಂದ್ರೆ HSTR ಆಗಿ 12 ವರ್ಷಗಳಾಗಿದೆ, GPT ಅಂತೂ 2022-23 ಬಿಟ್ಟರೆ 3 ವರ್ಷಗಳ ನಂತರ ಆಗಿದೆ. ಹಾಗೆಂದ್ರೆ ಡಿಫಿಕಲ್ಟ್ ಕಾಂಪಿಟೇಷನ್ ಅಂತೂ ಇದೇ ಇರುತ್ತೆ ಸ್ಪರ್ಧಾರ್ಥಿಗಳೇ. ಸೊ ಅದರಿಂದ ಇಲ್ಲಿ ಏನ್ ಮಾಡಬೇಕು, ಸ್ವಲ್ಪ ನಾವು ಟೈಮ್ ಟೇಬಲ್ ನ ಹಾಕೊಂಡು ಸ್ವಲ್ಪ ಸುದೀರ್ಘವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಟೈಮ್ ಟೇಬಲ್ ವಿಚಾರಕ್ಕೆ ಬಂದಾಗ ಕೆಲವು ವಿದ್ಯಾರ್ಥಿಗಳು ದಿನಕ್ಕೆ 8 ಗಂಟೆ 9 ಗಂಟೆ 10 ಗಂಟೆ ಓದೋ ವಿದ್ಯಾರ್ಥಿಗಳು ಇರ್ತಾರೆ. ಕೆಲವರು ಪ್ರೈವೇಟ್ ಸ್ಕೂಲ್ಗಳಲ್ಲಿ ವರ್ಕ್ ಮಾಡ್ಕೊಂಡು ದುಡಿಯೋರು ಅಂತ ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರು ಏನ್ ಮಾಡ್ತಾ ಹೋಗ್ತಾರೆ, ಸೊ ಬೆಳಗ್ಗೆ 8ರಿಂದ ಸಂಜೆ 6 ಗಂಟೆವರೆಗೆ ಅವರು ದುಡಿಯೋದಕ್ಕೆ ಸೀಮಿತ ಆಗಿರುತ್ತೆ. ಅವ್ರಿಗೆ ಸ್ವಲ್ಪ ಕಷ್ಟಕರ ಆಗುತ್ತೆ, ಯಾಕಂದ್ರೆ ಅಲ್ಲಿ ನಮ್ಗೆ ಸಬ್ಜೆಕ್ಟ್ ಟೀಚ್ ಮಾಡಿರೋ ಎಕ್ಸ್ಪೀರಿಯನ್ಸ್ ನಮ್ಗೆ ಒಂದು ಕಡೆ ಕೈ ಹಿಡಿತಾ ಹೋಗುತ್ತೆ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಕೂಡ ಅಲ್ಲಿ ಸಬ್ಜೆಕ್ಟ್ ನಾಲೆಡ್ಜ್ ಅನ್ನ ಕ್ರಿಯೇಟ್ ಮಾಡಿರುತ್ತೆ. ಈಗ ವಿಥೌಟ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಏನು ರೆಡಿಮೇಡ್ ಓದ್ಕೊಂಡಿರ್ತಕ್ಕಂಥ ಟೀಚರ್ಸ್ ಟ್ರೈನ್ ಇದ್ದಾರೆ, ಅವರುಗಳು ಸ್ವಲ್ಪ ಡೀಟೇಲ್ ಆಗಿ ಓದಿರ್ತಾ ಹೋಗ್ತಾರೆ. ಇಲ್ಲಿ ಕಾಂಪಿಟೇಷನ್ ಎಲ್ಲ ತರದಲ್ಲೂ ಕೂಡ ಇರುತ್ತೆ, ವರ್ಕ್ ಮಾಡ್ತಿರ್ತಕ್ಕಂಥವ್ರು, ವರ್ಕ್ ಮಾಡದೇ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಒಟ್ಟಿಗೆ ಇಲ್ಲಿ ಫೇಸ್ ಮಾಡೋದ್ರಿಂದ ಟೈಮ್ ಟೇಬಲ್ ಹಾಕೊಂಡು ಒಂದಷ್ಟು ಏನೆಲ್ಲ

0: ವರ್ಕ್ ಮಾಡ್ತಾ ಇದ್ರೆ ಅವರು ಕೆಲಸವನ್ನ ಸ್ವಲ್ಪ ಬದಿಗೊತ್ತಿ ಸೊ ತಮ್ಮ ಭವಿಷ್ಯತ್ಗೆ ಸ್ವಲ್ಪ ಇಲ್ಲಿ ಹೆಚ್ಚು ಸಮಯವನ್ನು ನಿಗದಿ ಪಡಿಸಿದ್ರೆ ಈ 40 ದಿನದಲ್ಲಿ ನಾವು ಒಂದಷ್ಟು ವರ್ಕೌಟ್ ಅನ್ನು ಮಾಡಿದ್ರೆ ಖಂಡಿತ ಸೊ ಸಕ್ಸಸ್ ಆಗಬಹುದು ಕೆಳಗಡೆ. ಅದರಿಂದ ಸ್ವಲ್ಪ ಟೈಮ್ ಟೇಬಲ್ ಹಾಕೊಡಿ, ದಿನನಿತ್ಯ ಕನಿಷ್ಠ ಅಂದ್ರೆ ಒಂದು 5-6 ತಾಸು ಆದ್ರೂ ಕೂಡ ಅದನ್ನೇ ಮಾಡ್ಬೇಕಾಗತ್ತೆ ವರ್ಕ್ ಮಾಡ್ಕೊಂಡು. ಸೊ ವಿತೌಟ್ ವರ್ಕ್ ಇರ್ತಕ್ಕಂಥ 10-12 hours ಅಂದ್ರೆ 24 hours ಅಲ್ಲಿ ಒಂದು 8 hours ನಿದ್ರೆಗೆ ಸೀಮಿತ ಪಡಿಸಿದ್ರೆ ಉಳಿದಿರ್ತಕ್ಕಂಥ ಒಂದು 3-4 hours ಅದರ ಚಟುವಟಿಕೆಗೆ ಮೀಸಲಿಡ್ಸಿದ್ರೆ ಒಂದು 8-10 hours ಡೈಲಿ 40 days ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ರೆ ಈಗಲೂ ಕೂಡ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದನ್ನ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ಹೋಗ್ತೀನಿ. ಸೊ ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ, ಈ ಪರೀಕ್ಷೆಯನ್ನ ಎದುರಿಸಿ ನಿಮ್ಮ ಉದ್ಯೋಗವನ್ನ ಕನಸನ್ನ ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ತೀನಿ. ಎಲ್ಲರಿಗೂ ನಮಸ್ಕಾರ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ. ಕೇಳುವರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಶಿಕ್ಷಕರ ನೇಮಕಾತಿ 2026 ಪರೀಕ್ಷೆ ಸಿದ್ಧತೆ ತಯಾರಿ ಹಾಗೂ ಪುಸ್ತಕಗಳ ಸಂಪೂರ್ಣ ಮಾಹಿತಿ ಕುರಿತು ಮೈಸೂರಿನ ಕುವೆಂಪು ನಗರದ BGS BEd ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ದಿನೇಶ್ HP ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
3: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನನಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ, ಮಕ್ಕಳಲ್ಲಿ ಗಿರಿಜನರ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಅರಿವು ಮೂಡಿಸುವುದರ ಕುರಿತು HD ತಾಲೂಕಿನ DB ಹಾಡಿಯ ನಿವಾಸಿಯಾದ ಶ್ರೀಮತಿ ಸೆಲ್ಲಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಮನೆಯೇ ಮೊದಲ ಪಾಠಶಾಲೆ,
5: ಜನನಿ ತಾನೇ ಮೊದಲ ಗುರುವು,
4: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
5: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
4: ಗುರುಗಳ ಮಾರ್ಗದರ್ಶನ,
5: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
4: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
5: ಮನೆಯೇ ಮೊದಲ ಪಾಠಶಾಲೆ.
4: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
5: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
4: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
6: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೇ, ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ದೇಶದ ಸಾಂಸ್ಕೃತಿಕ ವೈವಿಧ್ಯತೆಯಲ್ಲಿ ಗಿರಿಜನರ ಸಂಸ್ಕೃತಿಯು ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಅವರ ಜೀವನ ಶೈಲಿ, ಆಚರಣೆಗಳು, ಸಂಪ್ರದಾಯಗಳು, ಕಲೆ ಮತ್ತು ಪ್ರಕೃತಿಯೊಂದಿಗಿನ ನಂಟು ಮಕ್ಕಳಿಗೆ ಉತ್ತಮ ಮೌಲ್ಯಗಳನ್ನು ಕಲ್ಪಿಸಬಲ್ಲವು. ಆದ್ದರಿಂದ ಮಕ್ಕಳಿಗೆ ಗಿರಿಜನರ ಸಂಸ್ಕೃತಿಯ ಪರಿಚಯ ಮಾಡಿಕೊಡುವುದು ಮತ್ತು ಅವರ ಮಹತ್ವವನ್ನು ತಿಳಿಸುವುದು ಅಗತ್ಯವಾಗಿದೆ. ಆದ್ದರಿಂದ ಇಂದು ನಾವು ಗಿರಿಜನರ ಸಂಸ್ಕೃತಿಯ ಬಗ್ಗೆ ಮಕ್ಕಳಿಗೆ ಹೇಗೆ ಕಲಿಸಬಹುದು ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ಇಂದು ನಮ್ಮೊಂದಿಗಿದ್ದಾರೆ DB ಹಾಡಿಯ ನಿವಾಸಿಯಾದ ಶ್ರೀಮತಿ ಸೆಲ್ಲಿರವರು. ಬನ್ನಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
7: ಧನ್ಯವಾದಗಳು
6: ಅಮ್ಮ. ಮೊದಲಿಗೆ ನಿಮ್ಮ ಹಾಡಿಯಲ್ಲಿ ಮಾಡುವಂತಹ ಅತಿ ದೊಡ್ಡ ಹಬ್ಬ ಅಂತಂದ್ರೆ ಯಾವ್ದು?
7: ಅತಿ ದೊಡ್ಡ ಹಬ್ಬ ಅಂತಂದ್ರೆ ದೀಪಾವಳಿ. ದೀಪಾವಳಿ ಹಬ್ಬ ಮಾಡ್ತಿದ್ದ ನಾವು. ದೀಪಾವಳಿ ಕಳೆದ್ಮೇಲೆ ಇನ್ನು ಇದು ಬಿಸು ಹಬ್ಬ ಮಾಡ್ತೀವಿ, ಗೌರಿ ಹಬ್ಬ ಮಾಡ್ತೀವಿ, ಅದೆಲ್ಲ ಮಾಡ್ತೀವಿ ನಮ್ಮೂರಲ್ಲಿ.
6: ಅದರ ಆಚರಣೆ ಹೇಗಿರುತ್ತೆ?
7: ಅದರ ಆಚರಣೆ ಅಂತ ಹೇಳಿದ್ರೆ ನಾವು ತರಕಾರಿ ಇದೆಲ್ಲ ತಗೊಬಂದು ತಿಂಡಿ ಮಾಡೋರು ತಿಂಡಿ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ಅನ್ನ ಮಾಡ್ತಾರೆ, ಹಂಗೆ ಎಲ್ಲ ಮಾಡ್ತಾರೆ.
6: ಯಾವ ದೇವ್ರ ಪೂಜೆ ಮಾಡ್ತೀರಾ ನೀವು?
7: ನಾವು ನಮ್ಮ ಮನೆ ದೇವ್ರಿಗೂ ಪೂಜೆ ಮಾಡ್ತೀವಿ. ಮಾಸಲಾಡಿ ದೇವರು ನಮ್ಮದು ಮನೆ ದೇವರು, ಅಲ್ಲಿ ಪೂಜೆ ಮಾಡ್ತೀವಿ. ಮತ್ತು ಜಾತ್ರೆ ಎಲ್ಲರು ಬಂದರೆ ಕರಂಗಾಳಿಯಮ್ಮನ ಜಾತ್ರೆ ಮಾಡ್ತಾರೆ. ನಮ್ಮ

0: ಪಕ್ಕದಲ್ಲಿ ಅಲ್ಲಿ ಹೋಗಿ ಪೂಜೆ ಮಾಡ್ತೀವಿ.
1: ಪೂಜೆ ಎಲ್ಲ ಹೆಂಗ್ ನಡೆಯುತ್ತೆ? ಕಾಡಲ್ಲಿ ನಡೆಯುತ್ತಾ?
0: ಕಾಡಲ್ಲ, ಅದು ಹೊರಗಡೆ ಗದ್ದೆಯಲ್ಲಿ ದೇವಸ್ಥಾನ ಇದ್ದು ಅಲ್ಲಿ ಪೂಜೆ ಮಾಡ್ತಾರೆ. ಅಲ್ಲಿ ಪೂಜೆ ಮಾಡಿದ್ರೆ ಜಾತ್ರೆ ಆಯ್ತದೆ. ಅಲ್ಲಿ ಹೋಗಿ ನಾವು ಪೂಜೆ ಮಾಡಿಸ್ಬಿಟ್ಟು ಜಾತ್ರೆ ಇದೆಲ್ಲ ಮುಗಿಸ್ಬಿಟ್ಟು ಕೈ ಮುಗಿದ್ಬಿಟ್ಟು ಬಂದ್ಬಿಡ್ತೀವಿ.
1: ಜಾತ್ರೆ ನಡೆಯುತ್ತೆ ಅಂತ ಹೇಳಿದ್ರಿ, ಯಾವ ರೀತಿ ಜಾತ್ರೆ ನಡೆಯುತ್ತೆ?
0: ಮೊದಲು ಕೊಳ್ಳೆಲ್ಲ ತಗೊಂಡು ನಮ್ಮವರು ಕುಣಿತಾರೆ. ಹಂಗೆ ಮಾಡಿಬಿಟ್ಟು ಅವರು ದುಡ್ಡು ಬೀಸ್ಕೊಂಡು ಅವರು ಒಯ್ತಾರೆ. ನಾವು ದುಡ್ಡು ಬೀಸಿ ಅವ್ರು ಕೊಡಬೇಕು. ಗೋಡುಗಳ ಕೈಯಿಂದ ದುಡ್ಡು ಬೀಸಿ ಅವ್ರು ನಾವು ಕೊಡಬೇಕು.
1: ಹಂಗಿದ್ರೆ ನಿಮ್ಮ ಕಾಡಿನಲ್ಲಿ ನಡೆಯುವಂಥ ಹಬ್ಬ ಅಂದರೆ ಯಾವ ಹಬ್ಬ ಮಾಡ್ತೀರಾ ಕಾಡಲ್ಲಿ?
0: ಕಾಡಿನಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಬಾಳೆಹಣ್ಣು ತೆಂಗಿನಕಾಯಿ ಗಂಧದ ಕಡ್ಡಿ ಎಲ್ಲ ತಗೊಂಡು ಹೋಗಿ ಅಲ್ಲಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿಬಿಟ್ಟು ಕೈ ಮುಗಿದ್ಬಿಟ್ಟು ಮನೆಗೆ ಬರ್ತಾರೆ.
1: ಅಂದರೆ ಅವತ್ತಿನ ದಿವಸ ಹೆಂಗ್ ನಡೆಯುತ್ತೆ ಹಬ್ಬ ಅಲ್ಲಿ?
0: ಅವತ್ತಿನ ದಿವಸ ತಾನೆ ಹಬ್ಬದ ದಿವಸ ಆದರೆ ಹಬ್ಬದ ದಿವಸ ತೆಂಗಿನಕಾಯಿ ಬಾಳೆಹಣ್ಣು ಗಂಧದ ಕಡ್ಡಿ ಕರ್ಪೂರ ಅದೆಲ್ಲ ತಗೊಂಡು ಹೋಗಿ ದೇವ್ರ ಪೂಜೆ ಮಾಡಿಬಿಟ್ಟು.
1: ಯಾವ ದೇವರು ಅಲ್ಲಿರೋದು?
0: ಅಲ್ಲಿರೋದು ಕಂಗಾಳಮ್ಮ.
1: ಅಲ್ಲಿ ಕಾಡು ಪ್ರಾಣಿಗಳೇನು ಹಾವಳಿ ಮಾಡೋದಿಲ್ವಾ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ?
0: ದೇವಸ್ಥಾನಕ್ಕೆ ಹೋಗ್ಬೇಕು, ಕಾಡು ಪ್ರಾಣಿ ಎಲ್ಲ ಐತೆ, ಅದು ನೋಡ್ಕೊಂಡು ಹೋಗೋದು. ಆನೆಗಳೈತೆ, ಜಿಂಕೆ ಐತೆ, ಅದ ಹುಲಿಗಳಿದೆ, ಅದೆಲ್ಲ ನೋಡಿಕೊಂಡು ಹೋಗೋದು.
1: ಅಲ್ಲೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೀರಾ?
0: ಚೆಂದ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಕೈ ಮುಗಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬರ್ತಾರೆ.
1: ಅಂದರೆ ಅಲ್ಲಿ ದೇವಸ್ಥಾನದಲ್ಲಿ ಯಾವ ಆಚರಣೆ ದೊಡ್ಡದಾಗಿ ನಡೆಯುತ್ತೆ ಅಂದರೆ ಯಾವ ಉದ್ದೇಶಕ್ಕೋಸ್ಕರ ಈ ದೇವ್ರ ಹತ್ರ ಬೇಡ್ಕೊಂಡ್ರೆ?
0: ಚೆನ್ನಾಗಿರಲಿ, ನಮ್ಮ ಮಕ್ಕಳು ಚೆನ್ನಾಗಿರಲಿ, ನಮ್ಮ ಮಕ್ಕಳನ್ನ ಕಾಪಾಡಲಿ, ನಮ್ಮ ದೇವರು ನಮ್ಮನೇ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಅದು ಪೂಜೆ ಮಾಡ್ತಾರೆ.
1: ಅದಂದರೆ ವರ್ಷಕ್ಕೆ 8 ಸತಿ ಪೂಜೆ ನಡೆಯುತ್ತೆ? ಅದು
0: ವರ್ಷಕ್ಕೆ 2 ಸತಿ ನಡೀತ ಅಷ್ಟೇ.
1: ಹೌದಾ? ಇವಾಗ ನಿಮ್ಮ ದೇವಸ್ಥಾನಗಳ ಬಗ್ಗೆ ಮಾತಾಡ್ತಾ ಇದ್ವಿ, ನಿಮ್ಮ ಕಾಡಿಗೆಲ್ಲ ಹೋಗೋದು ಅಂತ ಹೇಳಿದ್ರಿ, ಯಾವ ಕಾಡು ಅದು? ದೇವ್ರು ಇರೋಂಥ ಕಾಡು ಯಾವುದು?
0: ಅದು ಕಾಕನಕೋಟೆ ಕಾಡು. ದೇವ್ರ ಅಲಂಕಾರ ತಾನೆ, ನಮ್ಮ ದೇವಸ್ಥಾನ ಎಲ್ಲ ಗುಡಿಸಿ ದೀಪ ಹಚ್ಚಿ ತೆಂಗಿನಕಾಯಿ ತಗೊಂಡೋಗಿ ಬಾಳೆಹಣ್ಣು ತಗೊಂಡೋಗಿ ಅಲಂಕಾರ ಮಾಡಿ ಹೂ ಮಾಲೆ ತಗೊಂಡೋಗಿ ಎಲ್ಲ ಇದು ಮಾಡ್ತಾರೆ.
1: ಅದು ದೇವ್ರೇನಾದ್ರು ಬರೋವಂಥದ್ದು ಏನಾದ್ರು ಇದೆಯಾ?
0: ದೇವ್ರು ಬರೋರಿಗೆ ದೇವ್ರು ಬರ್ತದೆ. ಪೂಜೆ ಮಾಡಿದ್ರೆ ನಾವು ಜಾತ್ರೆ ಆದರೆ ನಮ್ಮ ಗೋಡುಗಳ ಮೇಲೆ ದೇವರು ಬಂದು ಇಂತಿಂತದು ಅಂತ ನಮ್ಗೆ ಹೇಳ್ಕೊಡ್ತದೆ. ನಮ್ಮ ಕಾಪಾಡ್ತೀವಿ ನಮ್ಮ ಮಕ್ಕಳನ್ನ ಅಂತ ಎಲ್ಲ ಕಾಯಿ ದೇವರು ಹೇಳ್ತಾರೆ.
1: ನಿಮ್ಗೇನಾದ್ರು ತೊಂದರೆ ಬಂದಾಗ ನೀವು ದೇವ್ರ ಮೊರೆ ಹೋಗ್ತೀರಾ?
0: ದೇವ್ರ ಮೊರೆ ಹೋಗ್ತೀವಿ ನಾವು. ದೇವ್ರನ್ನ ಕೈ ಮುಗಿದು ಒಂದು ಇನ್ನೇನಾದ್ರು ಒಂದು ಪೂಜೆ ಮಾಡಿಸೋದು ಇನ್ಯಾವ್ದಾದ್ರು ಕೊಡೋಕ್ಕೂ ಹಂಗೆ ನಾವು ಹೇಳ್ತೀವಿ.
1: ಅಂದರೆ ಈಗ ನಿಮ್ಮ ಕಾಡಲ್ಲಿ ಇದ್ದಾಗ ನಿಮ್ಗೆ ಪ್ರಾಣಿಗಳೆಲ್ಲ ಅಟ್ಯಾಕ್ ಮಾಡ್ತಾ ಇತ್ತು, ಅವಾಗ ನೀವು ಹೆಂಗೆ ರಕ್ಷಣೆ ಮಾಡ್ಕೋತಾ ಇದ್ರಿ?
0: ಅವಾಗ ರಕ್ಷಣೆ ಅಂತ ಹೇಳಿದ್ರೆ ಮರ ಹತ್ತವ್ರು ಮರ ಹತ್ತಾರೆ. ಅವರು ಜೇನು ಗುರುಗರು ಮರ ಹತ್ತವರು, ಅವರು ಮರ ಹತ್ಕೊಂಡು ಕಾಡಲ್ಲಿ ಜೇನು ಕುಯ್ಯಕ್ಕೆಲ್ಲ ಹೋಗ್ತಾರೆ. ನಮ್ಮ ಬೆಟ್ಕೂರ್ಬರು ಜೇನು ಕುಯ್ಯಕ್ಕೆ ಹೋಗಲ್ಲ, ಅವರು ಮನೇಲಿ ಅಂತ ಕೂಲಿ ಕೆಲಸ ನೋಡ್ಕೊಂಡು ಅವರು ಮಾಡ್ತಾರೆ.
1: ಇವಾಗ ನೀವು ಕಾಡಿನಲ್ಲಿ ನಡೆಯುವಂಥ ಹಬ್ಬಗಳ ಬಗ್ಗೆ ಹೇಳಿದ್ರಿ, ಹಾಗೆಯೇ ನಿಮ್ಮ ಕಾಡಿನಲ್ಲಿ ಅಂದರೆ ಸಿಗುವಂತಹ ಪದಾರ್ಥಗಳಾಗಿರ್ಬೋದು ಅಂದರೆ ಯಾವ್ಯಾವ ಥರ ಸಿಕ್ತಿತ್ತು? ಏನು ಬೆಳೀತಾ ಇದ್ರಿ?
0: ರಾಗಿ ಬೆಳೀತಿದ್ರು, ಕುಂಬಳಕಾಯಿ ಬೂದಿಕಾಯಿ ಸೌತೆಕಾಯಿ ಎಲ್ಲ ಬೆಳೀತಿದ್ರು. ನಮ್ಮ ಕಾಡಿನಲ್ಲಿ ಹೊಲ ಮಾಡ್ತಿದ್ರು ಆವಾಗ, ನಮ್ಮ ಚಿಕ್ಕದ್ರಲ್ಲೆಲ್ಲ ನಮ್ಮ ತಾಯಿದ್ರು ಹೊಲ ಮಾಡ್ತಿದ್ರು, ಅದೆಲ್ಲ ಬೆಳೀತಿದ್ರು, ಅದೆಲ್ಲ ಸಿಕ್ತಿತ್ತು. ಇವಾಗ ಹೊಲ ಇಲ್ಲ, ಯಾವುದೂ ಇಲ್ಲ, ಹಂಗೆ ಕೂತಿದ್ದೀವಿ. ಅದು ನಮ್ಮ ನಟ್ಟರೆ ಜಿಂಕೆ ಕೊಡೋದೂ ಇಲ್ಲ, ನಾವು ನಟ್ಟರು ಕೊಡಲ್ಲ, ಜಿಂಕೆ ತಿನ್ಕೋತೇವೆ, ಅದಕ್ಕೆ ಯಾವುದು ಮಾಡೋಕ್ಕಾಗಲ್ಲ.
1: ಅಷ್ಟೇ. ಅಂದರೆ ನಿಮ್ಮ ಹಾಡಿಯಲ್ಲಿ ಶಾಲೆ ಇದೆಯಾ?
0: ಶಾಲೆ ಡಿವಿ ಕುಪ್ಪೆ ಶಾಲೆ ಐತೆ.
1: ನೀವು ಓದಿದ್ದೀರಾ?
0: ನಾವು ಓದಿಲ್ಲ.
1: ನಿಮ್ಮ ಮಕ್ಕಳು ಓದಿದ್ದಾರೆ?
0: ನಮ್ಮ ಮಕ್ಕಳು ಓದಿದ್ದಾರೆ.
1: ಎಷ್ಟು ಜನ ಮಕ್ಕಳಿದ್ದಾರೆ ನಿಮಗೆ?
0: ನಮಗೆ 4 ಜನ ಮಕ್ಕಳಿದ್ದಾರೆ, ಅವರೆಲ್ಲ ಎಸ್ಎಲ್ಸಿ ಅಂತ ಓದಿದ್ದಾರೆ ಹೆಣ್ಮಕ್ಕಳು. ಒಬ್ಬಳು ಅಂಗನವಾಡಿ ಟೀಚರ್ ಆಗಿದ್ದಾರೆ, ಇನ್ನೊಬ್ಬಳು ಟೈಲರಿಂಗ್ ಮಾಡ್ತಾ ಇದ್ದಾಳೆ, ಇನ್ನೊಬ್ಬಳು ಬಿಸಿ ಊಟ ಅಡುಗೆ ಕೆಲ್ಸಕ್ಕೆ ಹೋಗ್ತಾ ಇದೆ, ಮಗ ಕೂಲಿಗೆ ಹೋಗ್ತಾ ಇದ್ದಾರೆ.
1: ಅಂದರೆ ಅವಾಗ ನಿಮ್ಗಾದ್ರೆ ಶಾಲೆ ಇರಲಿಲ್ಲ, ಇವಾಗ ಮಕ್ಕಳಿಗೆಲ್ಲ ಶಾಲೆ ಇದೆ?
0: ನಮಗೆ ಶಾಲೆ ಇತ್ತು, ನಮ್ಮ ತಾಯಿ ತಂದೆ ತಗೊಂಡೋಗಿ ನನ್ನ ಸೇರಿಸಿದ್ರೆ ತಾನೆ ನಾನು ಓದೋಕ್ಕಾಗೋದು. ನಮ್ಮ ಸೇರಿಸಲಿಲ್ಲ, ಮೊದಲು ಇದ್ದವ್ರಿಗೆ ಬುದ್ಧಿ ಅಭ್ಯಾಸ ಇಲ್ಲಲ್ವಾ, ನಮಗೆ ಸೇರಿಸಿಲ್ಲ.
1: ನಿಮ್ಗೆ ಓದಬೇಕು ಅಂತ ಆಸೆ ಇತ್ತ ನಿಮಗೆ?
0: ನಮಗೆ ಆಸೆ ಇತ್ತು, ನಮ್ಮ ತಾಯಿ ತಂದೆ ಸೇರಿಸಿದ್ರೆ ತಾನೆ ಸ್ಕೂಲ್ ಸೇರಿಸಿದ್ರೆ ನಾವು ಓದ್ತಾ ಇದ್ದೋ.
1: ನಿಮ್ಮ ಆಡಿಲಿ ಶಾಲೆ ಅಂದರೆ ಇಲ್ಲಿ ತನಕ ಇದೆ?
0: ಎಸ್ ಎಲ್ ಸಿ ಗಂಟ ಇದೆ.
1: ಅದಾದ್ಮೇಲೆ ಶಾಲೆಗೆ ಕಳಿಸ್ಬೇಕು ಅಂದರೆ ಏನು
0: ಮಾಡ್ತೀವಿ? ಕಳಿಸ್ಬೇಕು. ಹೌದಾ? ಎಚ್ ಡಿ ಕೋಟೆಗೆ.
1: ನಿಮ್ಮ ಆಡಿ ಜನಗಳೆಲ್ಲ ಶಾಲೆಗೆ ಕಳಿಸ್ತಾ ಇದ್ದಾರಾ ಪೋಷಕರು ಮಕ್ಕಳನ್ನ?
0: ಕಳಿಸ್ತಾ ಈಗಲೂ ನಮ್ಮ ಮಕ್ಕಳನ್ನ ಕೋಟೆಗೆ ಕಳಿಸ್ತಾ ಇದ್ದೀವಿ.
1: ಆ ವ್ಯವಸ್ಥೆ ಎಲ್ಲ ಇದೆ ನಿಮಗೆ.

0: ಅಂದ್ರೆ ಇವಾಗ ನಿಮ್ಮ ಹಾಡಿಯಲ್ಲಿ ಆಸ್ಪತ್ರೆ ಅಂತ ಏನು ಇರಲಿಲ್ಲ ಮೊದಲು?
1: ಆಸ್ಪತ್ರೆ ಇರಲಿಲ್ಲ, ಈಗ ಹನೆಮಾಳದಲ್ಲಿ ಒಂದು ಆಸ್ಪತ್ರೆ ಐತೆ, ಒಂದಕ್ಕೂ ಇದಿಲ್ಲ ಆಸ್ಪತ್ರೆ. ರಾತ್ರಿಗೆ ಡಾಕ್ಟ್ರು ಇಲ್ಲ, ನರ್ಸ್ಗಳು ಇಲ್ಲ, ಯಾರೂ ಇಲ್ಲ. ಎಲ್ಲ ರಾತ್ರಿ ಹೊತ್ತು ಯಾವ್ದಾದ್ರು ಒಂದು ಕಾಯಿಲೆ ಬಂದರೆ ಇಲ್ದಿದ್ರೆ ಎಸ್ ಡಿ ಕೋಟೆ ಬರಬೇಕು, ಇಲ್ದಿದ್ರೆ ಇಲ್ಲಿಗೆ ಬರಬೇಕು ಸರ್ಗೂರ್ಗ, ಇಲ್ದಿದ್ರೆ ಮಾನಂದಾಡಿ ಕೇರಳಕ್ಕೆ ಹೋಗ್ಬೇಕು ಅಷ್ಟೇ ನಮ್ಗೆ.
0: ಅಲ್ಲಿ ಹತ್ರದಲ್ಲಿ ಯಾವುದೇ ಆಸ್ಪತ್ರೆಗಳಿಲ್ಲ,
1: ಅದರಲ್ಲಿ ಹಾಸ್ಪಿಟ್ಲು ಗೌರ್ಮೆಂಟ್ ಹಾಸ್ಪಿಟ್ಲ್ ಇರೋದು, ಅದು ಯಾವ ಕುಕ್ಕಾರ್ಕೂ ಇಲ್ಲ, ಒಂದು ಡಾಕ್ಟ್ರ್ ಇಲ್ಲ, ಯಾರೂ ಇಲ್ಲ ಅಲ್ಲಿ. ಮರ್ಯಾದಕ್ಕೆ ಒಂದು ಕಂಪೌಂಡರ್ಗಳೇ ಇಲ್ಲ, ಯಾರೂ ಇಲ್ಲ. ಆಸ್ಪತ್ರೆ ಸುತ್ತ ಕಾಡೆ ಕಟ್ಕೊಂಡಿದ್ದಾರೆ. ನಿನ್ನೆ ನೋಡವ್ರೆ ಡಾಕ್ಟ್ರ್ಗಳು ಕ್ಯಾಂಪಿಗೆ ಬಂದ್ಬಿಟ್ಟು ನಿನ್ನೆ ನೋಡಿದ್ದಾರೆ ಅವರು.
0: ಅಂದ್ರೆ ಇವಾಗ ನಿಮ್ಮ ಹಾಡಿಯಲ್ಲಿ ಆಸ್ಪತ್ರೆ ಅಂತ ಏನು ಇರಲಿಲ್ಲ. ಈಗ ಮಕ್ಕಳಿಗೆ ಹುಷಾರ್ ತಪ್ಪಿದ್ರೆ ಯಾವ ರೀತಿ ಔಷಧಿಗೆ ಎಲ್ಲ ಕೊಡ್ತಾ ಇದ್ರು ಮಕ್ಕಳಿಗೆ ಆರೋಗ್ಯಕ್ಕೆ?
1: ಮಕ್ಕಳಿಗೆ ಹುಷಾರ್ ತಪ್ಪಿದ್ರೆ ನಾವು ಅಲ್ದಿದ್ರೆ ಕೋಟೆ ಕರ್ಕೊ ಬರ್ಬೇಕು, ಅಲ್ದಿದ್ರೆ ಇಲ್ಲಿಗೆ ಕರ್ಕೊ ಬರ್ಬೇಕು. ಪಕ್ಕದಲ್ಲಿ ಕಾಟಿಕೊಳ ಅಂತ ಇದು ಕೇರಳದಲ್ಲಿ, ಅಲ್ಲಿಗೆ ಹೋಗ್ಬೇಕು, ಮಾನಂದಾಡಿ ಹೋಗ್ಬೇಕು ಅಷ್ಟ.
0: ಹೌದಾ? ಅಂದ್ರೆ ಆಗಿನ ಕಾಲದಲ್ಲಿ ಹಾಡಿಯಲ್ಲಿ ಔಷಧಿ ಎಲ್ಲ ಮಾಡ್ತಾ ಇದ್ರು?
1: ಅದು ನಮ್ಗೆ ಗೊತ್ತಿಲ್ಲ, ಹಸಿರು ಔಷಧಿ ಮಾಡ್ತಿದ್ರು ಅಂತೆ ಕಾಡಂತೆ, ನಮ್ಗೆ ಗೊತ್ತಿಲ್ಲ. ನಮ್ಮ ತಾಯಿಂದಿರೆಲ್ಲ ಮಾಡ್ತಿದ್ರು ಅಂತೆ, ಜ್ವರ ಬಂದಾಗ ಇನ್ನೇನು ಸೊಪ್ಪೆಲ್ಲ ಕಲ್ಕಿ ಅದು ಕೊಡ್ತಿದ್ರು, ಹೊಟ್ಟೆ ನೋವು ಬಂದಾಗ ಎಲ್ಲ. ನಮಗೆ ಇನ್ನು ನಾವು ಸ್ವಲ್ಪ ದಪ್ಪ ಆದ್ಮೇಲೆ ಇನ್ನೆಲ್ಲ ಆಸ್ಪತ್ರೆ ಉಳಿಸ್ತಲ್ವ, ಆಸ್ಪತ್ರೆಗೆ ಹೋಗಕ್ಕೆ ಶುರು ಮಾಡಿದ್ರು. ತಾಯಿ ತಾತನ ಕಾಲದಲ್ಲಿ ಆ ಥರ ಮಾಡ್ತಿದ್ರು, ಈಗ ಹಂಗೆ ಯಾರೂ ಮಾಡಲ್ಲಲ್ಲ. ಈಗ ಎಲ್ಲ ಗೊಬ್ಬರದ ಊಟ ತಿಂತಾರೆ, ಆಸ್ಪತ್ರೆಗೇ ಒಯ್ತಾರೆ.
0: ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ, ನಿಮ್ಮ ಅಡಿಯಲ್ಲಿ ಸಿಕ್ತಿದಂತ ಪದಾರ್ಥಗಳಲ್ಲಿ ತಿನ್ಕೊಂಡು ಅವಾಗ ಆರಾಮಾಗಿದ್ರು, ಇವಾಗ ಎಲ್ರಿಗೂ ಆರೋಗ್ಯ ಕೆಡ್ತಾ ಇದೆ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
1: ಅದ್ರ ಬಗ್ಗೆ ಅಂತ ಹೇಳಿದ್ರಿ, ಈಗ ತರಕಾರಿ ತಿಂತೀವಿ, ಅವಾಗ ತರಕಾರಿ ಇಲ್ಲ. ಅವ್ರವರು ತರಕಾರಿ ನೆಟ್ಟು ಬೆಳೆಯೋದು ತಿಂತಿದ್ರು, ಕಳ್ಳೆ ಸೊಪ್ಪು ತಿಂತಿದ್ರು, ಅವಾಗ ಆರೋಗ್ಯ ಚೆನ್ನಾಗಿತ್ತು. ಈಗ ತರಕಾರಿ ತಿಂತಾರೆ, ಗೊಬ್ಬರ ರಸಗೊಬ್ಬರ ಹಾಕಿ ತರಕಾರಿ ನೆಡ್ತಾರೆ, ಅದು ತಿಂದು ಕಾಯಿಲೆನೂ ಬಂದ್ಬಿಡ್ತು. ಮೊದಲು ತಿಂಡಿ ಮಾಡ್ತಿದ್ರು ಅವರು, ರಾಗಿ ರೊಟ್ಟಿ ಮಾಡ್ತಿದ್ರು, ಗೋಧಿ ರೊಟ್ಟಿ ಮಾಡ್ತಿದ್ರು, ಅದೇ ತಿಂತಿದ್ರು. ಈಗ ದೋಸೆ ಅಂತ ಇಡ್ಲಿ ಅಂತ ಎಲ್ಲ ತಿಂತಾರೆ, ಉದ್ದಿನ ಬೋಳೆ ಹಾಕಿ ಮಾಡಿ ತಿಂತಾರೆ, ಅದೆಲ್ಲ ಹೊಟ್ಟೆ ಕೇಡು ಹಂಗೆ ಇಲ್ಲ. ಈಗ ರಾಗಿ ರೊಟ್ಟಿ ತಿಂತಿದ್ರು, ಅಕ್ಕಿ ರೊಟ್ಟಿ ಆದರೆ ಬರೀ ಅಕ್ಕಿನೇ ಮಾಡ್ಕೊಂಡು ತಿಂತಿದ್ರು, ರೊಟ್ಟಿ ಮಾಡ್ಕೊಂಡು ರೂಢಿ ಮಾಡಿಕೊಂಡು ಮಿಲ್ ಮಾಡಿಸ್ಬಿಟ್ಟು. ರಾಗಿ ಆದರೆ ಬರೀ ರಾಗಿ ರೊಟ್ಟಿ, ಮತ್ತು ಅಪ್ಪಕಾರ ಅಂತ ಯಾವುದೋ ಇದು ಆಳು ಮೂಳೆಲ್ಲ ಹಾಕ್ತಿತ್ತಿಲ್ಲ. ಹಾಗೆ ಈಗ ಎಲ್ಲ ಹಾಕ್ಕೊಂಡು ಉದ್ದಿನ ಬೇಳೆ ಅದೆಲ್ಲ ಹಾಕ್ಕೊಂಡು ಈಗ ಮಾಡ್ಕೊಂಡು ತಿಂತಾರೆ. ಉದ್ದಿನ ಬೇಳೆ ಜಾಸ್ತಿ ಆದರೆ ಒಟ್ಟಿಗೆ ಕೇಡಾಯ್ತದೆ.
0: ಅಂದ್ರೆ ಇವಾಗ ಹಬ್ಬಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅಮ್ಮ, ನೀವು ಹೇಳಿದ್ರಿ ಇವಾಗ ದೀಪಾವಳಿ ಹಬ್ಬ ಗೌರಿ ಹಬ್ಬ ಎಲ್ಲ ಮಾಡ್ತಾ ಇದ್ವಿ ನಾವು ಅಂತ ಹೇಳಿದ್ರಿ. ಅಂದ್ರೆ ಇವಾಗ್ಲೂ ಅದು ಮಕ್ಕಳಿಗೆಲ್ಲ ಈಗಲೂ ಹಬ್ಬ ಮಾಡ್ತೀರಾ, ಮಕ್ಕಳಿಗೆಲ್ಲ ಹೇಳ್ಕೊಡ್ತೀರಾ ಇದು ಹಿಂಗ್ ಪೂಜೆ ಮಾಡೋದು ಅನ್ನೋದ್ರ ಬಗ್ಗೆ
1: ಹೇಳ್ಕೊಡ್ತೀರಾ?
0: ನೀವು ದೀಪಾವಳಿ ಅಂದ್ರೆ ಯಾವ ರೀತಿ ಹಬ್ಬ ಮಾಡ್ತೀರಾ, ಅದನ್ನ ಆಚರಣೆ ಹೇಗಿರುತ್ತೆ ಅವತ್ತಿನ ದಿನ?
1: ದೀಪಾವಳಿ ಆಚರಣೆ ಅಂತ ಹೇಳಿದ್ರೆ ನಾವು ಬೆಳಿಗ್ಗೆ ಮನೆ ಎಲ್ಲ ಸಾರಿಸಿ, ಮನೆ ಗುಡಿಸಿ ಸಾರಿಸಿ ಅದೆಲ್ಲ ಒರೆಸಿ ಮನೆ ಸುತ್ತ ದೀಪ ಮಾಡ್ತೀವಿ, ದೀಪ ಎಣ್ಣೆ ಹಾಕಿ ದೀಪ ಮಾಡಿಬಿಟ್ಟು ದೀಪಿಸ್ತೀವಿ ಮೂರು ಜನ.
0: ಅವತ್ತಿನ ದಿವಸ ಏನ್ ತಿಂಡಿ ಮಾಡಿರ್ತೀರಾ?
1: ಇಡ್ಲಿ ಮಾಡೋರು ಇಡ್ಲಿ ಮಾಡ್ತಾರೆ, ಕಡುಬು ಮಾಡೋರು ಹಂಗೆಲ್ಲ ಮಾಡ್ತಾರೆ, ಅನ್ನ ಸಾಂಬಾರು ಮಾಡ್ತಾರೆ.
0: ಆಮೇಲೆ ಗೌರಿ ಹಬ್ಬದ ಬಗ್ಗೆನೂ ಹೇಳಿದ್ರು, ಗೌರಿ ಹಬ್ಬ ಹೇಗೆ ನಡೆಯುತ್ತೆ?
1: ಗೌರಿ ಹಬ್ಬನೂ ಅಷ್ಟೇ, ಅವತ್ತೊಂದು ದಿನ ಅರಸಿನ ಕುಂಕುಮ ತಗೋಬಂದು ಗೌರಿ ಗಣೇಶ ಉಳಿಸೋರಿಗೆ ತೆಂಗಿನಕಾಯಿ ಬಾಳೆಹಣ್ಣು ತಗೊಂಡೋಗಿ ಪೂಜೆ ಮಾಡಿಸ್ತೀವಿ ಗೌರಿ ಗಣೇಶ ಬಿಡಾಗ, ಆ ಥರ ಮಾಡ್ತೀವಿ. ಅರಸಿನ ಕುಂಕುಮ ತಗೊಂಡೋಗಿ ಪೂಜೆ ಮಾಡ್ತೀವಿ.
0: ಅಂದರೆ ನೀವು ಮಾಡುವಂಥ ಮೂಲ ಕೆಲಸ ಅಂತಂದರೆ ಯಾವುದು?
1: ಮೂಲ ಕೆಲಸ ಅಂತಂದ್ರೆ ನಾವು ಕೂಲಿ, ಕೂಲಿ ಮೊದಲಿಂದೇ ಕೂಲಿ ಮಾಡ್ತಿದ್ದೋ, ಈಗ ಕೂಲಿಗೆ ಹೋಗಲ್ಲ, ಈಗ ಮನೇಲೇ ಇದ್ದೀವಿ. ಮನೇಲಿ ಇದ್ದುಕೊಂಡು ಮನೇಲಿ ದನ ಒಂದೆರಡಿದೆ, ಒಂದು ಅದು ನೋಡಿಕೊಂಡು ಮನೇಲೇ ಇರೋದು.
0: ನಮ್ಮನೆ ಜೀವನಕ್ಕೆ ಏನು ಮಾಡ್ತಾ ಇದ್ದೀರಾ?
1: ಜೀವನಕ್ಕೆ ಮಕ್ಕಳು ತಂದು ಕೊಡ್ತಾರೆ, ಅದು ತಿಂದ್ಕೊಂಡು ಹೊಸ ಕರ ನೋಡಿಕೊಂಡು ಮನೇಲಿ ಇರೋದಷ್ಟು. ನಾನು ಅಂತ ಹೇಳಿದ್ರೆ ಪೇಷಂಟು, ಕೂಲಿಗೆ ಹೋಗೋಕ್ಕಾಗಲ್ಲ. ನಮ್ಮನೆಯವರು ಪೇಷಂಟು, ಅವ್ರಿಗೂ ಕೂಲಿಗೆ ಹೋಗೋಕ್ಕಾಗಲ್ಲ, ಮಕ್ಕಳು ತಂದು ಕೊಟ್ಟರೆ ತಿನ್ನೋದು. ನಮ್ಮ ಪೆನ್ಷನ್ ಬರಲ್ಲ, ಪೆನ್ಷನ್ ಮಾಡಿಲ್ಲ.
0: ಅಂದರೆ ಇವಾಗ ನೀವು ಬುಟ್ಟಿ ಎಣೆಯದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ.
1: ಬುಟ್ಟಿ ನನಗೆ ಗೊತ್ತಿಲ್ಲ ಎಣೆ, ಯಾಕಂದ್ರೆ ನಮ್ಮ ತಾಯಿಂದರು ನಮ್ಮ ತಾತನ ಕಾಲದಲ್ಲಿ ಅವರು ಎಣಿತಿದ್ರು. ಈಗ ನಾವೆಲ್ಲ ಇದಾದ್ಮೇಲೆ ಮತ್ತೆ ಯಾರು ಬುಟ್ಟಿ

0: ಮನೆಯವರು ಇಲ್ಲ.
1: ನನಗೂ
0: ಗೊತ್ತಿಲ್ಲ, ವೇಣಿಕೂ ಗೊತ್ತಿಲ್ಲ. ನಾವು ಕೂಲಿನೇ ಮಾಡ್ತಿದ್ದು, ಚಿಕ್ಕ ವಯಸ್ಸಿಂದನೇ ಕೂಲಿ ಮಾಡ್ತಿದ್ರು.
1: ಕೂಲಿ ಮಾಡ್ತಾ ಇದ್ರಿ ಅಂದ್ರೆ ಬುಟ್ಟಿ ನಿಮ್ಮ ತಾತ ಅಜ್ಜಿನೇ ಆಗಿ ಬುಟ್ಟಿ ಎಲ್ಲ ಮಾಡ್ಬಿಟ್ಟು ಅದ್ರ ಮಾರಾಟ?
0: ಅವ್ರು ಮಾರಾಟ ಅಂತ ಹೇಳಿದ್ರೆ ಊರಲ್ಲೇ ತಗೊಂಡೋಗಿ ಊರುಗಳೇ ಹಳ್ಳಿಲಿ ಎಲ್ಲ ಮಾರ್ತಿದ್ರು. ಮಗೆ ಸಂತೆ ಇದ್ರೆ ಸಂತೆಗೆ ತಗೊಂಡೋಗಿ ಮಾರ್ಕೊಂಡು.
1: ಅಂದ್ರೆ ಒಂದು ಬುಟ್ಟಿಗೆ ಎಷ್ಟು ದುಡ್ಡು ಅಂತ ಮಾಡ್ತಾ ಇದ್ರು?
0: ಒಂದು ಬುಟ್ಟಿಗೆ ಒಂದು ಅವಾಗೆಲ್ಲ ಒಂದು 30-20 ಹಂಗೆ ಇರ್ತಿತ್ತು. ನಮಗೆ ಗೊತ್ತಿಲ್ಲಲ್ಲ ಅದ್ರ ಬೆಲೆ ಅವಾಗ.
1: ಅಂದರೆ ಇವಾಗ ದೇವ್ರ ಬಗ್ಗೆ ನಾವು ಮಾತಾಡ್ತಿದ್ವಿ, ನಿಮ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ. ಈಗ ಬುಟ್ಟಿ ಎಣೆದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ, ಅಥವಾ ಈಗ ಬುಟ್ಟಿ ಎಣೆದ್ರ ಬಗ್ಗೆನೆ. ಈಗ ಕಾಡಿನಲ್ಲಿ ಅದು ಹೇಗೆ ಸಿಗ್ತಾ ಇತ್ತು, ಅದನ್ನು ಹೆಂಗೆ ತಗೊಬಂದು ಬುಟ್ಟಿ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ.
0: ಬಿದಿರು ಕಾಡಿನಲ್ಲಿ ಬಿದಿರು ತರದು ಬಿದಿರು ಇರ್ತದೆ, ಅದು ತಗೊಬಂದು ಬಿದಿರನ್ನ ಅಚ್ಚ ಮಾಡಿಕೊಂಡು ಬುಟ್ಟಿ ಎಣಿತಿದ್ರು.
1: ಒಂದು ಬುಟ್ಟಿ ಎಣೆಕ್ಕೆ ಎಷ್ಟು ದಿವಸ ತಗೊಳುತ್ತೆ?
0: ಒಂದು ಬುಟ್ಟಿ ಎಣೆಯಕ ಇವತ್ತು ಅಚ್ಚ ಮಾಡ್ತಾರೆ, ನಾಳೆ ಎಣಿತಾರೆ.
1: ಫಸ್ಟು ಅದನ್ನ ತರದು
0: ತಗೊಬಂದು ಮನೆಯಲ್ಲಿ ಅಚ್ಚ ಮಾಡ್ತಾರೆ, ಮಾಡಿಬಿಟ್ಟು ಮಾರ್ಲೆ ಜನ ಎಣಿತಾರೆ ಒಂದೊಂದು ಬುಟ್ಟಿ.
1: ಅದನ್ನ ಈಗ ಊರೊಳಗಡೆ ಹೋಗಿ
0: ಮಾರ್ತಾರೆ. ಊರೊಳಗಡೆ ಹೋಗಿ ಮಾರಿ ಆ ದುಡ್ಡಲ್ಲಿ ಇನ್ನೇನು ಸಾಮಾನುಗಳು ಮನೆಗೆ ಮೈ ಬಟ್ಟೆ ಮಕ್ಕಳಿಗೆ ಹಂಗೆ ತಕೋತಾರೆ. ಹಂಗೆ ಮಾಡ್ತಿದ್ರು. ಈಗ ನಮ್ಮ ಕಾಲದಲ್ಲಿ ಬುಟ್ಟಿ ಎಣಿಯವರು ಇಲ್ಲ, ಮೊದಲ ಕಾಲದಲ್ಲಿ ಮಾಡ್ತಿದ್ದವರು. ಈಗಿರೋರೆಲ್ಲ ಕೂಲಿ ಕಲ್ತ್ಕೊಂಡ್ರು, ಬುಟ್ಟಿ ಎಣೆಯೋದು ಬಿಟ್ಬಿಟ್ರು.
1: ಹಂಗಿದ್ರೆ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಹೋಗ್ತಾ ಇದೆ.
0: ಹೋಗ್ತಾ ಇದೆ ಹಂಗೆ. ಈಗ ಒಬ್ಬೊಬ್ಬರು ಗೊತ್ತಿರೋರು ಒಬ್ಬೊಬ್ಬರು ಎಲ್ಲರೂ ಇದ್ದಾರೆ, ಅಳಬರು ಮಂತೆ ಇನ್ಯಾರೂ ಇಲ್ಲ.
1: ಇವಾಗ ಬುಟ್ಟಿ ಎಣೆಯೋದೆಲ್ಲ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಟ್ಟಿದೆ
0: ಎಲ್ಲ. ನಮ್ಮ ಎಣೆ ಗೊತ್ತಿಲ್ದಕ್ಕೆ ಸಂತೆಯಲ್ಲಿ ಬಂದು ತಗೊಂಡೋಯ್ತೀವಿ.
1: ಇವಾಗ ನಿಮ್ಮ ಕಾಡಿನ ಜೀವನಕ್ಕೂ ನಾಡಿನ ಜೀವನಕ್ಕೆ ಏನೆಲ್ಲ ವ್ಯತ್ಯಾಸ ಇದೆ ನಿಮಗೆ?
0: ಕಾಡಿನ ಜೀವನೇ ಒಳ್ಳೆ ಜೀವನ ಅವ್ರದ್ದು. ಮೊದಲ ಕಾಲದಲ್ಲಿ ಕಾಡಿನ ಜೀವನೇ ಒಳ್ಳೆ ಜೀವನ ಅವ್ರದ್ದು. ಈಗ ನಾಡಿನ ಜೀವನ ಅಂತ ಹೇಳಿದ್ರೆ ನಾಡಲ್ಲಿರೋರು ಈಗ ಹೊರಗಡೆ ಎಲ್ಲ ಕಾಡಿನಿಂದ ಹೊರಗಡೆ ಬಂದ್ಬಿಟ್ಟು ನಾವನ್ನ ಹೇಳ್ದಂಗೆ ಅದು ಎಲ್ಲ ತಿಂದುಬಿಟ್ಟು ಕಾಯಿಲೆ ಅಂಟಿಸ್ತಾ ಇದ್ದಾರೆ. ಮೊದಲು ಕಾಡೊಳಗಿದ್ದಾಗ ಅದು ಕಾಯಿಲೆ ಬರ್ತಿತ್ತಿಲ್ಲ, ಕಳ್ಳೆ ಸೊಪ್ಪು ತಿಂತಿದ್ರು ಕಾಯಿಲೆನೂ ಬರ್ತಿತ್ತಿಲ್ಲ ನಾವು ಸಿಕ್ಕದಿರಲಿಲ್ಲ. ಈಗ ಮಕ್ಕಳೆಲ್ಲ ಕಾಯಿಲೆ ಜಾಸ್ತಿ, ಈಗ ನಾಡುಗಳು ಬಂದು ಕಾಯಿಲೆ ಜಾಸ್ತಿ ಆಗ್ಬಿಟ್ಟದೆ. ಇನ್ನು ಆಸ್ಪತ್ರೆಗೆ ಹೋಗಿದ್ರೆ ನಮಗೆ ಕಾಯಿಲೆ ವಾಸಾಯ್ತದೆ ಅಷ್ಟು.
1: ಅಂದರೆ ಈಗ ಹೆಣ್ಮಕ್ಳು ಆರೈಕೆ ಹೆಂಗಿರುತ್ತೆ?
0: ಅವ್ರ ಆರೈಕೆ ಅಂತ ಹೇಳಿದ್ರೆ ಒಂದೆರಡು ತಿಂಗಳ ಗಂಟ ನಾವು ಮನೇಲಿ ಬಿಟ್ಕೊಂಡು ಅವ್ರಿಗೆ ಚೆನ್ನಾಗಿ ತಿನ್ನಕ್ಕೆ ಕೊಡ್ತೀರಿ.
1: ಏನೇನೆಲ್ಲ ತಿನ್ನಕ್ಕೆ ಕೊಡ್ತಾಯಿದ್ರಿ ಅವ್ರಿಗೆ?
0: ಕಾಯಿ ಎಳ್ಳು ಮತ್ತು ಉದ್ದಿನ ಬೇಳೆ ಬೇಯಿಸ್ಬಿಟ್ಟು ಬೆಲ್ಲ ಹಾಕಿ ಬೇಯಿಸ್ಬಿಟ್ಟು ಅದೆಲ್ಲ ಕೊಡ್ತೀನಿ. ಕೊಬ್ಬರಿ ಕಾಯಿ ಕೊಡ್ತೀನಿ ಮತ್ತು ಎಳ್ಳು ಅದು ಹುರಿದ್ಬಿಟ್ಟು ಉಡಿ ಮಾಡಿಬಿಟ್ಟು ಬೆಲ್ಲ ಇದೆಲ್ಲ ಸೇರಿಸಿ ಅದು ಕೊಡ್ತೀನಿ, ಹಂಗೆಲ್ಲ ಕೊಡ್ತೀನಿ.
1: ಹೌದಾ? ಇವಾಗ ಗರ್ಭಿಣಿಯವರ ಆರೈಕೆ ಹೆಂಗಿರುತ್ತೆ, ಅವ್ರನ್ನ ಹೇಗೆ ನೋಡ್ಕೋತಾ ಇದ್ರು?
0: ಗರ್ಭಿಣಿಯವ್ರನ್ನ ಮಾತ್ರ ತಿಂಗಳು ತಿಂಗಳು ಮಾತ್ರ ತೆಗಿಬೇಕು, ಗೋಳಿಗೆ ತಗೋಬೇಕು, ಹಂಗೆ ಅವ್ರನ್ನ ನೋಡ್ತೀವಿ.
1: ಅವ್ರಿಗೆ ಈಗ ಒಂದು ವರ್ಷದ ಪಾಪನ ಹೇಗೆ ಆರೈಕೆ ಮಾಡ್ತೀರಾ ನಿಮ್ಮ ಹಾಡಿಗೆಲ್ಲ? ಅವ್ರ ಜೀವನ ಹೆಂಗಿರುತ್ತೆ?
0: ಒಂದು ವರ್ಷದ ಪಾಪನ ಅವ್ರ ತಾಯಿಯಾಲೆ ನಾವು ಒಂದು ವರ್ಷದ ಗಂಟ ತಾಯಿಯಾಲೆ ಕುಡಿಸೋದು. ನಾವು ಮೊಸರು ಬೆಣ್ಣೆ ಅದೊಂದು ತಿನ್ಸಂಗಿಲ್ಲ ನಾವು. ನಾವು ಬೆಟ್ಕುರ್ಬರು ಹಂಗೆ ತಿನ್ಸಲ್ಲ. ಅನ್ನ ತಿನ್ಸಕ್ಕಾದ್ರೆ ಒಂದು ವರ್ಷ ಆಗಬೇಕು ಪಾಪಕ್ಕೆ. ಹಂಗೆ ಬಾನಂತನ ನಡೆಯುತ್ತದೆ. ಆಸ್ಪತ್ರೆಲಿ ಬಂದು ಬಾನಂತನ ಮಾಡ್ಕೊಂಡು ಹೋದರೆ ಮನೇಲಿ ಅವ್ರಿಗೆ ಬೇರೆ ಆಗಿ ಅಡುಗೆ ಮಾಡಿ ಅವ್ರಿಗೆ ಹಾಕ್ತೀವಿ. ಅದು ತಿಂದು ಅವ್ರಿಗೆ ಒಳ್ಳೊಳ್ಳೆ ಬಿಸಿನೀರು ಕಾಯಿಸಿ ಅವ್ರಿಗೆ ತಾನ ಮಾಡಿಸ್ತೀವಿ. ಹಂಗೆಲ್ಲ ಮಾಡ್ತೀವಿ.
1: ಅವ್ರಿಗೆ ಊಟ ಅಂತ ಏನು ಕೊಡ್ತೀರಾ?
0: ಅವ್ರಿಗೆ ಊಟ ಅಂತ ಹೇಳಿದ್ರೆ ಅನ್ನನೇ ಮಾಡ್ಕೊಡೋದು ನಾವು. ರೈಸ್
1: ಬಾಣಂತಿಗೆ ಅಂತ ಬೇರೆ ಅಡುಗೆ ಎಲ್ಲ ಮಾಡ್ತಾರೆ?
0: ಬಾಣಂತಿಗೆ ಬೇರೆ ಅಡುಗೆ
1: ಅಥವಾ ಕೊಡ್ತೀರಾ ಅವ್ರಿಗೆ?
0: ಅವ್ರಿಗೆ ಬೇರೆ ಮಾಡ್ತೀವಿ. ಬಾಣಂತಿರಿಗೆ ಬೇರೆ ಅಡುಗೆ ಮಾಡಿ ಅದು ಅದಕ್ಕೆ ಶುಗಾರಿ ಬೇರೆ ಮಾಡ್ತೀವಿ. ಅವ್ರಿಗೆ ತರಕಾರಿ ಹಂಗೆ ಕೊಟ್ಟರೆ ಹಾಲು ಚೆನ್ನಾಗಿ ಆಯ್ತದೆ. ಸೊಪ್ಪು ಸಾಂಬಾರು ಕೊಟ್ಟು ಹಂಗೆ ಮಾಡಿಕೊಡ್ತೀವಿ.
1: ಇವಾಗ ನೀವು ಇರೋದು ಡಿ ಬಿ ಕುಪ್ಪೆಲ್ಲ ವಾಸ ಮಾಡ್ತಿರೋದಾ? ಅಂದರೆ ಇವಾಗ ಕೇರಳದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದೀರಾ?
0: ಕೇರಳಕ್ಕೆ ಹೋಯ್ತೀವಿ ಕೂಲಿಗೆ. ಕೇರಳಕ್ಕೆ ಹೋಯ್ತಾರೆ ಮತ್ತು ಕರ್ನಾಟಕದಲ್ಲಿ ಎಲ್ಲಿ ಕೆಲಸ ಇಲ್ಲಲ್ಲ ಅದಕ್ಕೆ ಕೇರಳಕ್ಕೆ ಕೂಲಿ.
1: ಎಷ್ಟು ಕಷ್ಟ ಇದೆ ನಿಮಗೆ ಜೀವನ ಇವಾಗ?
0: ಇವಾಗ ಕಷ್ಟನೇ ನಮಗೆ. ಕೂಲಿ ಮಾಡೋರು ಇದ್ದರೆ ಅವ್ರಿಗೆ ಹೋಗಿ ಕೂಲಿ ಮಾಡ್ಕೊಬಂದು ಕೊಡ್ತಾರೆ, ಇಲ್ದಿರೋ ಅವರು ಪಿಂಚನ್ ಚಿಕ್ಕವರಾದರೆ ಪಿಂಚನದಲ್ಲಿ ಕಾಲ ಕಳೀತಾರೆ. ಆ ಥರ ನಮಗೆ ಅಂತ ಹೇಳಿದ್ರೆ ಅವ್ರಿಗೆ ಪಂಚಾಯತಿಯಿಂದ ಒಂದು ಮನೆಗಳು ಸಿಕ್ಕಲ್ಲ. ನಮ್ಮ

0: ಮಾತ್ರ ಓಟ್ ಮಾತ್ರ ಕೇಳ್ತಾರೆ, ಓಟ್ ಹಾಕೊಂಡು ಕೊಡ್ತೀವಿ. ಒಂದ್ ಮನೆ ಸಿಕ್ಕಲ್ಲ, ಕುಡಿಯಕ್ ನೀರಿಗೂ ತೊಂದ್ರೆ ನಮ್ಗೆ. ಈಗ ಪೈಪ್ ನೀರು ಒಂದೆರಡು ವರ್ಷದಿಂದ ಪೈಪ್ ನೀರು ಸಿಗ್ತಾ ಇದೆ, ಅಲ್ದೋದ್ರೆ ಒಳೆ ನೀರು ಕಲ್ಕ ನೀರು ನೀರನ್ನ ವ್ಯವಸ್ಥಿಸ್ತಿಲ್ಲ. ನೀರು ಒಳೆ ನೀರು ಐತೆ, ಮಳೆಯಲ್ಲಿ ಕಲ್ಕ ನೀರು ಬಂದ್ರೆ ಅದೇ ಕುಡಿಬೇಕು ಆ ಥರ ಇತ್ತು. ಮತ್ತೆ ಈಗ ಪೈಪ್ ನೀರು ಬಿಡೋದು ಒಂದಿನ ಬಿಟ್ಟು ನೀರು ಬಿಡ್ತಾರೆ, ಅದು ಸರಿಯಾಗಿ ನೀರು ಕೊಡ್ತಾ ಇಲ್ಲ. ಒಂದು ಬಾವಿನೂ ಇಲ್ಲ ನಮಗೆ, ಪೈಪ್ ನೀರು ಮರ್ಯಾದೆ ಸರಿಯಾಗಿ ಸಿಗ್ತಾ ಇಲ್ಲ. ಇರೋಕ್ಕೆ ಮನೆಯೂ ಇಲ್ಲ. ನಾವು ಸ್ವಲ್ಪ ಮನೆ ನಾವೇ ಸ್ವಂತ ಮನೆ ಮಾಡಿಕೊಂಡು ಅದ್ರ ಮೇಲೆ ಪ್ಲಾಸ್ಟಿಕ್ ಎಲ್ಲ ಹಾಕ್ಕೊಂಡಿರೋದು.
1: ಈಗ ಮಳೆ ಎಲ್ಲ ಬಂದರೆ ಏನು ಕಷ್ಟ ಆಗುತ್ತೆ?
0: ಬಂದರೆ ಕಷ್ಟ ಆಗುತ್ತೆ. ಆ ಪ್ಲಾಸ್ಟಿಕ್ ಕಿಸ್ತೋದ್ರೆ ಅದು ಸೋರ್ತದೆ ಅಂತ ಮನೇಲಿ ಎಲ್ಲ ವಾಸ ಮಾಡ್ತಾವ್ರೆ. ಪಂಚಾಯತಿ ಅಂತ ಹೇಳಿದ್ರೆ ಪಂಚಾಯತಿಲಿ ಒಂದು ಮನೆ ನಮಗಿನ್ನೂ ಕೊಟ್ಟೇ ಇಲ್ಲ. ನಮಗೆ ನನ್ನೊಟ್ಟಲ್ಲಿ ಮಕ್ಕಳಾಗಿ ಮಕ್ಕಳಾಯಿತು, ಇನ್ನೂ ಒಂದು ಪಂಚಾಯತ್ ಮನೆ ನಂಗೆ ಸಿಕ್ಕಿಲ್ಲ.
1: ಇವಾಗ ನಿಮ್ಮ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ರಿ, ನಿಮ್ಮ ಮಕ್ಕಳನ್ನೆಲ್ಲ ಓದಿಸಿದ್ದೀನಿ, ಇವಾಗ ಒಂದು ಕೆಲಸದಲ್ಲಿದ್ದಾರೆ ಅಂತ ಹೇಳಿದ್ರಿ. ಎಷ್ಟು ಕಷ್ಟಪಟ್ರಿ ಅವ್ರನ್ನ ಓದಿಸೋಕ್ಕೆ?
0: ನಾವು ಕೂಲಿ ಮಾಡಿಕೊಂಡು ಕಷ್ಟಪಟ್ಕೊಂಡು ಮಕ್ಕಳ ಎಸರ್ಸಿಂಗಂತ ನಾಲ್ಕು ಮಕ್ಕಳು ಓದ್ತಿದ್ದ. ನಮಗೆ ಕಷ್ಟ ಅಂತ ಹೇಳಿದ್ರೆ
1: ಇವಾಗ ಹೆಂಗಿದೆ ಜೀವನ? ಅವ್ರು ಕೆಲಸ ಮಾಡ್ತಾ ಇದಾರಲ್ಲ, ಏನು ಖುಷಿ ಇದೆಯಾ ನಿಮಗೆ? ಹೇಗೆ
0: ಇವಾಗ ನನ್ನ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ, ಓದ್ಕೊಂಡು ಕೆಲಸ ಮಾಡಿದ್ದಕ್ಕೆ ನಮಗೆ ಖುಷಿ ಐತೆ. ಮೊದಲು ನಮ್ಮ ಆ ಥರ ಓದಿಲ್ಲ, ನಮ್ಮ ಕೆಲಸನಿತ್ತು. ಕೂಲಿ ಮಾಡಿದ್ರೆ ದುಡ್ಡು, ಕೂಲಿ ಓದೋದ್ರೆ ತಿನ್ನಕ್ಕೂ ಇಲ್ಲ ದುಡ್ಡು ಇಲ್ಲ, ಆ ಥರ ಇತ್ತು ಮೊದಲದು.
1: ಇವಾಗ ನಿಮ್ಮ ಆರೋಗ್ಯ ಎಲ್ಲ ಹೇಗಿದೆ?
0: ಇವಾಗ ನನ್ನ ಆರೋಗ್ಯ ಕೆಟ್ಟೋಗಿದೆ. ನನಗೆ ಹಾರ್ಟ್ ಪೇಷಂಟು ನಾನು. ನಮ್ಮ ಮನೆಯವ್ರಿಗೆ ಕ್ಯಾನ್ಸರ್ ಆಗಿ ಅವ್ರಿಗೆ ಆಪರೇಷನ್ ಆಗಿದೆ. ಪೆನ್ಷನ್ ಕೊಡ್ತಾ ಇಲ್ಲಲ್ಲ, ವಯಸ್ಸಾಗಿಲ್ಲ ಅಂತ ಹೇಳ್ತಾರೆ ಅವರು. ನಾನು 66 ಹುಟ್ಟಿರೋದು, ನನಗೆ 60 ವರ್ಷ ಆಗಿರ್ಬೋದೇನೋ. ಪೆನ್ಷನ್ ಬರ್ಸಕ್ಕೆ ಹೋಗಿ ಪೆನ್ಷನ್ ಇಲ್ಲ, ಈಗ ಮಾಡೋಕ್ಕಾಗಲ್ಲ, 65 ವರ್ಷ ಆಗಬೇಕಂತೆ.
1: ಹೌದಾ?
0: ನಮ್ಮನೆಯವ್ರಿಗೂ ಪೆನ್ಷನ್ ಇಲ್ಲ. ನಮ್ಮ ಮಕ್ಕಳು ಕೂಲಿ ಮಾಡಿದ್ರೆ ಅವ್ರಿಗೂ ಆಸ್ತಿ, ಅದು ಕ್ಯಾಲಿಕೇಟ್ಗೆ ಹೋಗ್ಬೇಕು ಅವರು.
1: ಇವಾಗ ಎಷ್ಟು ಕಷ್ಟ ಇದೆ ಅಮ್ಮ? ಆಗಿನ ಕಾಲದಲ್ಲಿ ನೀವು ಚಿಕ್ಕ ವಯಸ್ಸಲ್ಲಿ ಜೀವನ ಮಾಡ್ತಿದ್ದಕ್ಕೂ ಈಗಿನ ಜೀವನಕ್ಕೂ ಏನೆಲ್ಲ ವ್ಯತ್ಯಾಸ ಇದೆ?
0: ನಾವು ಸಿಕ್ಕದ್ರಲ್ಲಿ ಎಲ್ಲ ಭಾರಿ ಕಷ್ಟ ಇತ್ತು, ಇವಾಗ ಸುಮಾರಾಗಿ ಇದಾಯಿತು. ಮಕ್ಕಳು ಆದರು, ಮಾಡೋಕ್ಕೆಲ್ಲ ಕೂಲಿಗೆಲ್ಲ ಆಯಿತು, ಆಗ ಸ್ವಲ್ಪ ಕಡಿಮೆ. ಅಂದರೆ ಇದು ಒಂದು ಮಾಡಬೇಕಲ್ಲ, ನಮ್ಮ ಕಾಯಿಲೆ ಕಷ್ಟ ಬಂದಾಗ ಅದೆಲ್ಲ ಮಕ್ಕಳೇ ನೋಡಬೇಕು ಅಂತ ನಮಗೆ ಒಂದು ಹೆಸರು ಇರ್ತದೆ ಅಷ್ಟೆ. ಪಿಂಚನು ಅದು ಇದು ಇಲ್ಲಲ್ಲ ಅಂತ ಹೇಳ್ತೆ. ಸರಿ, ದೇವ್ರು ನಮ್ಮನ್ನ ಕಾಪಾಡ್ತದೆ. ನಮಗೆ ದುಡ್ಡು ಕಾಸು ಅವ್ರು ತಂದು ಕೊಡಲ್ವಲ್ಲ. ದೇವರು ದುಡ್ಡು ಕಾಸು ನಮಗೆ ತಂದು ಕೊಡಲ್ಲ, ನಮ್ಮನ್ನ ಕಾಪಾಡ್ತದೆ ಅಷ್ಟೆ. ನಾವು ದೇವ್ರಿಗೆ ದುಡ್ಡು ಕೊಡೋಕ್ಕಾದ್ರೆ ನಾವು ಅಲ್ದೋದ್ರೆ ಗೇಯ್ಬೇಕು. ಅಲ್ದೋದ್ರೆ ಒಂದು ಪಿನ್ಷನ್ ಸಿಕ್ಕಿದ್ರೆ, ಅದು ಸಿಕ್ಕಿದ್ರೆ ನಮಗೆ ಕೈಲಿ ದುಡ್ಡು ಕಾಸು ಆಯ್ತದೆ ಅಂತ ಮಾತ್ರ ಇರೋದು. ನಮಗೇನು ನೆಲ್ಲಿಕಾಯಿ ಅದು ಇದು ಅಂತ ನಾವು ಇಲ್ಲ, ಅದು ಜೇನು ಕುರುಬರು ಅಂತ ಕೆಲಸಕ್ಕೆಲ್ಲ ಹೋಗೋರು. ನಮ್ಮ ಕೂಲಿ ಮಾತ್ರ ನಾವು ಮಾಡೋದು ಬೆಟ್ಟ ಕುರುಬರು.
1: ಇವಾಗ ನಿಮ್ಮ ಅಜ್ಜಿ ತಾತ ಅಥವಾ ನಿಮ್ಮ ಅಪ್ಪ ಅಮ್ಮ ಇದ್ದಾಗ ಆಗಿನ ಜೀವನ ಹೆಂಗಿತ್ತು? ನಿಮ್ಗೇನಾದ್ರು ಹುಷಾರು ತಪ್ಪಿದ್ರೆ ಅವ್ರು ಹೇಗೆ ನೋಡ್ಕೋತಾ ಇದ್ರು? ಅವಾಗ ಆಸ್ಪತ್ರೆ ಏನು ಇರಲಿಲ್ವಲ್ಲ?
0: ಆಸ್ಪತ್ರೆ ಇರಲಿಲ್ಲ, ಅವರು ಇನ್ನೇನೋ ಔಷಧಿ ಮಾಡ್ಕೊಂಡು ಹಾಕ್ತಿದ್ರು ಏನೋ ಕೊಡ್ತಿದ್ರು. ನಮ್ಗೇನು ಗೊತ್ತು, ನಮ್ಗೆ ಗೊತ್ತಿಲ್ಲ. ಅವರು ಇನ್ನೇನೋ ಮಾಡ್ತಿದ್ರು, ಹಂಗೆ ಕೊಡ್ತಿದ್ರು.
1: ನಿಮಗೆ ಮಕ್ಕಳಾದಾಗ ಅವಾಗ ಆಸ್ಪತ್ರೆ ವ್ಯವಸ್ಥೆ
0: ಇದ್ದಾಗ ನಾನು ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ.
1: ಹೌದಾ?
0: ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳೆಲ್ಲ ಇದೇ ಹಾಸ್ಪಿಟ್ಲಿಗೆ.
1: ಬಹಳ ಸಂತೋಷ ಅಮ್ಮ, ಇದುವರೆಗೂ ನಮ್ಮ ಜೊತೆ ಇದ್ದು ನಿಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಹೇಗೆ ಮಕ್ಕಳಿಗೆ ಕಲಿಸೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ದೀರಾ, ನಮ್ಮ ಜನಧ್ವನಿ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ನಿಮಗೆ.
0: ಧನ್ಯವಾದಗಳು ಮೇಡಮ್ ಅವರು.
2: ಕೇಳುಗರೆ, ಇದುವರೆಗೂ ಕೇಳ್ತಾ ಇದ್ರಿ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಡಿಬಿ ಕುಪ್ಪೆ ಹಾಡಿಯ ನಿವಾಸಿಯಾದ ಶ್ರೀಮತಿ ಸೆಲ್ಲಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
3: ಮನೆಯೇ ಮೊದಲ ಪಾಠಶಾಲೆ,
4: ಜನನಿ ತಾನೇ ಮೊದಲ ಗುರುವು,
3: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
4: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
3: ಗುರುಗಳ ಮಾರ್ಗದರ್ಶನ,
4: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
3: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
4: ಮನೆಯೇ ಮೊದಲ ಪಾಠಶಾಲೆ.
3: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಕ್ಕೆ
4: ಹಾಗೂ ಮರುಪ್ರಸಾರ ಸೋಮವಾರ

0: ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
2: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
4: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ನಮ್ಮ ಜನಧ್ವನಿಯಿಂದ ಇದೀಗ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 114 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
4: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
4: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
4: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
6: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
7: ಹೊರಗಾವುದು ಒಳಗಾವುದು,
8: ಹೊರಗಾವುದು ಒಳಗಾವುದು,
7: ಈ ಸೃಷ್ಟಿ ಚಕ್ರದಲ್ಲಿ ಎರಡನು ಒಂದಾಗಿಪುದು,
8: ಎರಡನು ಒಂದಾಗಿಪುದು,
7: ಹರಿವ ನಮ್ಮುಸಿರು,
8: ಹರಿವ ನಮ್ಮುಸಿರು,
7: ಇರುವುದು ಉಳಿದು ಇನಿತು,
8: ಇರುವುದು ಉಳಿದು ಇನಿತು,
7: ಹೊರಗಾಳಿ ಯೋಗಿಗಳೊಳಂ ಬರಿ ಸುಶಿರ ಪಿಂಡ ಜಗ ಮಂಕುತಿಮ್ಮ.
6: ಈ 128ನೆಯ ಮುಕ್ತಕದಲ್ಲಿ ಒಬ್ಬ ವೈಯಕ್ತಿಕ ವ್ಯಕ್ತಿ ಹೇಗೆ ಇಡೀ ಸೃಷ್ಟಿಯನ್ನ ಅನುಭವಿಸ್ತಾ ಇರ್ತಾನೆ ಸದಾಕಾಲ ಅನ್ನೋದನ್ನ ನಾವು ನೋಡ್ತೀವಿ. ಇದರ ಹಿಂದಿನ ಎರಡು ಮುಕ್ತಕಗಳಲ್ಲಿ ಪರಬ್ರಹ್ಮ ಹೇಗೆ ಎಲ್ಲ ಕಡೆ ಆವರಿಸಿದಾನೆ, ನಾವು ಯಾವುದನ್ನ ಅನುಭವಿಸ್ತೀವೋ ಅದರ ಪರಿಪೂರ್ಣ ಮೂಲ ಪರಬ್ರಹ್ಮ ಅನ್ನೋದನ್ನ ನಾವು ನೋಡಿದ್ವಿ. ಸೊ ಈಗ ನಾನು ಒಬ್ಬ ಅಂತ ನನ್ನನ್ನು ನಾನು ನೋಡಿಕೊಂಡಾಗ ಸೀಮಿತವಾದಂಥ

ಈ ದೇಹ ನಾನು ಅಥವಾ ನನ್ನದು, ಇದರಿಂದ ಹೊರಗಿರೋವಂಥದ್ದು ಅದು ನನ್ನದಲ್ಲ ಬೇರೆಯದು ಅಂತ. ಸೊ ಹೊರಗೆ ಮತ್ತು ಒಳಗೆ. ಸೊ ಅದು ನನ್ನ ಶರೀರದ ದೃಷ್ಟಿಯಿಂದ ನೋಡಿದರೆ, ನಾವು ಯಾವುದೋ ಒಂದು ಕೊಠಡಿ ಒಳಗಡೆ ಕೂತ್ಕೊಂಡಿದ್ದೀವಿ ಅಂತಂದರೂ ಆಗಲೂ ಕೂಡ ನಮ್ಮ ಮನಸ್ಸು ಇದೇ ಥರ ಆಲೋಚನೆಯನ್ನು ಮಾಡುತ್ತೆ, ನಾನು ಈ ಕೊಠಡಿಯ ಒಳಗಿದ್ದೀನಿ, ಈ ಕೊಠಡಿಯ ಹೊರಗಡೆ ಬೇರೆ ಜಗತ್ತಿದೆ. ನನ್ನ ಮನೆಯನ್ನು ನೋಡೋಣ, ನನ್ನ ಮನೆಯಲ್ಲಿ ನಾಲ್ಕಾರು ಕೊಠಡಿಗಳಿರಬಹುದು, ಆದರೆ ನಾನು ನನ್ನ ಮನೆಯಲ್ಲಿರ್ತೀನಿ, ನನ್ನ ಮನೆ ಯಾವುದೋ ಬೇರೆ ಒಂದು ಜಾಗದ ಒಳಗಿದೆ. ಸೊ ನನ್ನ ಮನೆಯನ್ನು ನಾನು ನೋಡಿದಾಗ ಇದು ಮನೆಯ ಒಳಗೆ, ಇನ್ನೆಲ್ಲ ಮನೆಯ ಹೊರಗೆ. ಹಾಗೆ ನಾವು ಅದನ್ನು ವಿಸ್ತರಿಸ್ತಾ ಹೋಗಬಹುದು. ಆದರೆ ನಾವು ಇಲ್ಲಿ ನೋಡ್ತಾ ಇರೋದೇನು, ಒಳಗೆ ಅಂತ ಒಂದು ಸೀಮೆಯನ್ನು ನಾವು ಹಾಕ್ಕೊಂಡ್ಬಿಟ್ಟು ಅದರ ಒಳಗೆ ಮತ್ತು ಅದರ ಹೊರಗೆ ಅಂತ ಎರಡಿದೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಅದು ಸ್ವಾಭಾವಿಕವಾಗಿ ನಮಗೆ ಬರುವಂಥ ಒಂದು ಭಾವನೆ. ಯಾಕೆ, ದಿಸ್ ಈಸ್ ಅ ಸೆನ್ಸ್ ಆಫ್ ಐಡೆಂಟಿಟಿ, ಇದು ನಾನು ಅನ್ನೋಂಥ ಭಾವ. ಈ ಅಹಂತೆ ಅಂತ ನಾವೇನು ಹೇಳ್ತೀವಿ, ಅದು ನಾನು ಅಂತ ಭಾವನೆ ನನಗೆ ಬರ್ತಾ ಇದ್ದಂಗೆ ಅದರ ಜೊತೆಗೆ ಇದು ನನ್ನದು ಅನ್ನೋದು ಬರೋಕ್ಕೆ ಶುರುವಾಗುತ್ತೆ. ಸೊ ಈ ಶರೀರ ನನ್ನದು, ಇದನ್ನು ಬಿಟ್ಟು ಬೇರೆಯದು, ಇವರು ನನ್ನವರು, ಇದನ್ನು ಬಿಟ್ಟು ಬೇರೆಯವರು, ಇದು ನನ್ನ ಕಾರು, ಇದು ನನ್ನ ಮನೆ, ಇದು ನನ್ನ ಬ್ಯಾಂಕ್ ಬ್ಯಾಲೆನ್ಸು. ಸೊ ಹೀಗೆ ಎಲ್ಲದಕ್ಕೂ ಕೂಡ ನನ್ನದು ಅನ್ನೋದನ್ನು ನನ್ನ ವ್ಯವಹಾರದ ದೃಷ್ಟಿಯಿಂದ ಅನಿವಾರ್ಯವಾಗಿ ಸೇರಿಸ್ಕೊಳ್ತಾ ಹೋಗ್ತೀನಿ. ಸೊ ಇಲ್ಲಿ ನಾವು ದೊಡ್ಡ ವಿಚಾರಗಳನ್ನು ಮಾಡುವಾಗ, ಪಾರಮಾರ್ಥಿಕವಾಗಿ ಇದನ್ನು ನಾವು ನೋಡುವಾಗ, ಈ ಹೊರಗುಗಳು ಯಾವುದು ಒಳಗಡೆ ಯಾವುದು ಹೊರಗಡೆ, ಅದಕ್ಕೆ ನಾವು ಹಾಕಬೇಕಾದಂತಹ ಒಂದು ಬೌಂಡ್ರಿ ಯಾವುದು ಅನ್ನೋಂಥ ಪ್ರಶ್ನೆ ಬರುತ್ತೆ. ಯಾಕೆ, ಇದುವರೆಗೂ ನಾವು ನೋಡಿದ್ವಿ ಇದೆಲ್ಲವೂ ಪರಬ್ರಹ್ಮನೇ ಅಂತ. ಸೊ ಈ ಎಲ್ಲವೂ ಪರಬ್ರಹ್ಮನೇ ಆಗಿ ನಾನೂ ಕೂಡ ಈ ಪರಬ್ರಹ್ಮನ ಒಂದು ಭಾಗವೇ ಆಗಿದ್ದರೆ, ಆಗ ಯಾವ ಎಲ್ಲಿ ಬೌಂಡ್ರಿ ಹಾಕಲಿ ನಾನು, ಇದರಿಂದ ಒಳಗಡೆ ನಾನು, ಇದರಿಂದ ಹೊರಗಡೆ ಪರಬ್ರಹ್ಮ ಅಂತ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ, ನಾನು ಒಳಗೂ ಪರಬ್ರಹ್ಮ ಅಂತ ಹೇಳಿಬಿಟ್ವಲ್ವಾ ಅಂತ. ಸೊ ಹಾಗೆ ಈ ಸೃಷ್ಟಿ ಚಕ್ರದಲ್ಲಿ ಯಾವುದು ಹೊರಗೆ ಯಾವುದು ಒಳಗೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಎರಡನ್ನೂ ಒಂದು ಅಂತ ಅಂದ್ಕೊಳ್ಬೇಕಾದ್ರೆ ಹೇಗೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಸೊ ಈಗ ಉದಾಹರಣೆಗೆ ಒಂದು ಮನೆ ಇದೆ ಅಂತ ಅಂದ್ಕೊಳ್ಳೋಣ, ಆ ಮನೆಯ ಒಳಗಡೆ ನಾನಿದ್ದೀನಿ, ಹೊರಗಡೆ ಇನ್ಯಾರೋ ಇದ್ದಾರೆ. ಸೊ ಒಳಗಿದೆ ಹೊರಗಿದೆ, ಆ ಒಳಗೆ ಹೊರಗೆಗಳನ್ನು ತೀರ್ಮಾನ ಮಾಡ್ತಾ ಇರುವಂಥದ್ದು ಯಾವುದು, ಆ ಮನೆಯ ಗೋಡೆಗಳು. ಈಗ ಅಕಸ್ಮಾತ್ ಆ ಮನೆ ಗೋಡೆ ಇಲ್ಲ ಅಂತ ಅಂದ್ಕೊಳ್ಳೋಣ, ಆಗ ಏನಾಯಿತು, ನಾನು ಯಾವುದ್ರ ಒಳಗಿದ್ದೀನಿ, ಯಾವುದ್ರ ಒಳಗೂ ಇಲ್ಲ, ಅವನು ಯಾವುದ್ರ ಹೊರಗಿದ್ದಾನೆ, ಯಾವುದ್ರ ಹೊರಗೂ ಇಲ್ಲ ಅಲ್ವಾ. ಹಾಗೆಯೇ ಇನ್ನೊಂದು ಉದಾಹರಣೆಯನ್ನು ತಗೊಳ್ಳೋಣ, ನಾವು ಸ್ನಾನ ಮಾಡುವಾಗ ಒಂದು ಬಕೆಟಲ್ಲಿ ನೀರಿಟ್ಕೊಂಡಿರ್ತೀವಿ, ನೀರನ್ನು ಬಕೆಟಿಂದ ನಾವು ಮೈ ಮೇಲೆ ಹಾಕ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ಒಂದು ಚಿಕ್ಕ ಮಗ್ ಇರುತ್ತೆ. ಆ ಮಗ್ಗನ್ನ ಏನು ಮಾಡ್ತೀವಿ, ಇದರೊಳಗಡೆಗೆ ಮುಳುಗಿಸ್ತೀವಿ, ಮುಳುಗಿಸಿ ಮಗ್ಗಲ್ಲಿ ನೀರನ್ನು ಎತ್ಕೊಳ್ತೀವಿ, ನಾವು ಸ್ನಾನ ಮಾಡ್ತೀವಿ. ಈ ಕಡೆ ಹಿಂಗೆ ಮಾಡ್ತಾ ಮಾಡ್ತಾ ಬಕೆಟಲ್ಲಿರುವಂಥ ನೀರೆಲ್ಲ ಖಾಲಿ ಆಯಿತು, ಇದು ಸ್ನಾನ ಮುಗೀತು. ಬಟ್ ಸ್ನಾನದ ಪ್ರಾರಂಭದಲ್ಲಿ ನಾವು ಬಕೆಟಲ್ಲಿದ್ದಂತಹ ಪೂರ್ಣ ನೀರನ್ನು ಒಂದು ಮಗ್ಗಲ್ಲಿ ತೆಕ್ಕೊಂಡು ಪಕ್ಕ ಇಟ್ಕೊಂಡು, ಸೊ ಇವಾಗ ಎರಡಾಯಿತು, ಬಕೆಟಲ್ಲೂ ನೀರಿದೆ, ಮಗ್ಗಲ್ಲೂ ನೀರಿದೆ, ಎರಡು ಬೇರೆನಾ ಅಂತಂದರೆ, ಅದು ಮಗ್ಗಲ್ಲಿರೋವರೆಗೂ ಅದು ಬೇರೆ, ಬಕೆಟಲ್ಲಿ ಇದು ಇರೋವರೆಗೂ ಇದು ಬೇರೆ. ಸಪೋಸ್ ಆ ನೀರಿರೋಂಥ ಮಗ್ಗನ್ನು ನಾನು ತೆಗೆದು ಬಕೆಟ್ಟಿನ ನೀರಿನಲ್ಲಿ ಮುಳುಗಿಸ್ಬಿಟ್ಟೆ ಅಂತ ಅಂದ್ಕೊಳ್ಳೋಣ, ಆಗೇನಾಯಿತು, ಮಗ್ಗಲ್ಲಿರುವಂಥ ನೀರು ಬಕೆಟ್ಟಿನ ನೀರಿನ ಜೊತೆ ಒಂದಾಗಿ ಹೋಯಿತು, ಅದು ಮಗ್ಗಿನ ಒಳಗೂ ಇದೆ, ಮಗ್ಗಿನ ಹೊರಗೂ ಇದೆ, ಎರಡೂ ಕೂಡ ಒಂದೇ ನೀರು. ಇದನ್ನು ನಮ್ಮ ಸನಾತನ ಧರ್ಮದ ಒಂದು ಸಿದ್ಧಾಂತಗಳಲ್ಲಿ ಬಹಳ ಮುಖ್ಯವಾದಂಥ ವಿಚಾರ ಇದು, ಅದನ್ನು ಘಟಾಕಾಶ ಸಿದ್ಧಾಂತ, ಘಟಾಕಾಶ ಅಂತ ಒಂದು ಇದನ್ನು ಪದವನ್ನು ಬಳಸ್ತೀವಿ. ಘಟ ಅಂದರೆ ಮಡಿಕೆ, ಮಡಿಕೆಯನ್ನು ನಾವು ಇಲ್ಲೋ ಒಂದು ಜಾಗದಲ್ಲಿ ಒಂದು ಟೇಬಲ್ ಮೇಲೆ ಇಟ್ವಿ ಅಂತ ಅಂದ್ಕೊಳ್ಳೋಣ, ಆವಾಗ ಆ ಘಟ ಮಡಿಕೆಯ ಒಳಗಡೆ ಆಕಾಶ ಅಂದರೆ ಗಾಳಿ ಅಥವಾ ಒಂದು ಜಾಗ ಸ್ಪೇಸ್ ಅದು ಇದೆ ಅಂತಾಯಿತು. ಆ ಘಟಾಕಾಶ ಘಟದ ಒಳಗೆ ಎಲ್ಲಿವರೆಗೂ ಇರುತ್ತಪ್ಪ ಅಂತಂದರೆ, ಅದು ಘಟವಾಗಿ ಒಂದು ಆಕೃತಿಯಲ್ಲಿ ಇದ್ದಾಗ. ಆ ಘಟ ಮುರಿತಾ ಇದ್ದಂತೆ ಮಡಿಕೆನ ನಾವು ಒಡೆದಾಕ್ಬಿಟ್ರೆ ಆ ಒಳಗಡೆ ಇರೋಂಥ ಏನು ಆಕಾಶ ಇದೆ ಅದು ವಿಸ್ತೃತವಾದಂತಹ ಸೀಮೆ ಇಲ್ಲದಂತಹ ಆಕಾಶದ ಜೊತೆ ಒಂದಾಗಿ ಹೋಯಿತು. ಸೊ ಇದು ಬಹಳ ಒಂದು ಉದಾತ್ತವಾದಂತಹ ಪರಿಕಲ್ಪನೆ. ನಾನು ಹೇಗೆ ಅದ್ವೈತವನ್ನು ನಾನು ಊಹಿಸ್ಕೊಳ್ಬಹುದು, ನಾನು ಇನ್ನೊಬ್ಬರ ಜೊತೆ ಹೇಗೆ ತಾದಾತ್ಮ್ಯವನ್ನು ಪಡ್ಕೊಳ್ಬಹುದು ಅನ್ನೋದಕ್ಕೆ ಇದು ಒಂದು ಸುಂದರವಾದಂಥ ಒಂದು

0: ಉದಾಹರಣೆ. ನಾವು ದುರದೃಷ್ಟವಶಾತ್ ಈ ಒಳಗೆ ಹೊರಗುಗಳನ್ನು ಬಹಳ ಬಲವಾಗಿ ನಂಬ್ಕೊಂಡ್ಬಿಟ್ಟಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಧ್ಯೆ ಗೋಡೆಗಳು ಬಹಳಷ್ಟು ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಈ ಮಾತನ್ನು ನಾವು ನೆನಪಿಟ್ಕೊಳ್ಳೋದು ಬಹಳ ಮುಖ್ಯ. ವೈಯಕ್ತಿಕವಾಗಿ ನಾವು ನೋಡಿದರೆ ನನ್ನ ಶರೀರದ ಒಳಗೆ ಇರುವಂತಹ ಶ್ವಾಸಕೋಶಕ್ಕೆ ನಿಮಿಷಕ್ಕೆ 15 ಸರ್ತಿನಾದರೂ ನಾನು ಗಾಳಿಯನ್ನು ಒಳಗಡೆ ಎಳ್ಕೊಳ್ತಾ ಇದ್ದೀನಿ. ಆ ಎಳ್ಕೊಂಡಂಥ ಗಾಳಿಯನ್ನು ನಾನೇ ಇಟ್ಕೊಳ್ತೀನಾ ಅಂದರೆ ಇಲ್ಲ, ಅದನ್ನು ನಾನು ಹೊರಗೆ ಹಾಕ್ತಾ ಇದ್ದೀನಿ. ಸೊ ಹೊರಗೆ ಮತ್ತು ಒಳಗೆ ಏನೇನಿದೆಯೋ ಅವೆರಡನ್ನ ಒಂದಾಕಿಪ್ಪುತ್ತು ಹರಿವ ನಮ್ಮ ಉಸಿರು. ಸೊ ಹೊರಗಡೆ ಇರುವಂತಹ ವಾತಾವರಣದಿಂದ ನಾನು ಗಾಳಿಯನ್ನು ತಗೊಂಡು ನನ್ನ ಒಳಗಡೆ ಇರುವಂತಹ ವಾತಾವರಣ ಅದಕ್ಕೆ ನಾನು ಕೊಡ್ತಾ ಇದ್ದೀನಿ. ಆ ಒಳಗಿರುವಂಥ ವಾತಾವರಣದಿಂದ ಮತ್ತೆ ಗಾಳಿ ಹೊರಗಡೆ ಬರ್ತಾ ಇದೆ. ಸೊ ಹಾಗೆ ಒಳಗೆ ಹೊರಗುಗಳು ಸದಾಕಾಲ ಒಂದೇ ಕನೆಕ್ಟೆಡ್ ಆಗಿವೆ. ಇದನ್ನು ಗಾಳಿ ಒಳಗೆ ಹೋಗಿ ಹೊರಗೆ ಬರ್ತಾ ಇರೋದು ನಮಗೆ ಬಹಳ ಸುಲಭವಾಗಿ ಗೊತ್ತಾಗುತ್ತೆ. ಅದೇ ರೀತಿ ದೃಷ್ಟಿಯ ಶಕ್ತಿ ಅಂತ ನಾವು ನೋಡಿಕೊಂಡ್ರೆ ದೃಷ್ಟಿಯ ಶಕ್ತಿ ಹೊರಗಿರುವಂಥ ಎಲ್ಲ ವಿಚಾರಗಳನ್ನು ನೋಡ್ತಾ ಇದೆ. ಸೊ ಅಲ್ಲಿಂದ ಬೆಳಕು ನನ್ನ ಕಣ್ಣಿನ ಮೂಲಕ ನನ್ನ ಒಳಗಡೆಗೆ ಹೋಗ್ತಾ ಇದೆ, ಅದಕ್ಕೆ ತಕ್ಕಂಥ ಒಂದು ಭಾವನೆಗಳು ನನ್ನ ಮನಸ್ಸಿನಲ್ಲಿ ಸ್ಫುರಿಸ್ತಾ ಇದೆ. ಸೊ ಅಲ್ಲಿ ಮತ್ತೆ ಒಳಗೆ ಹೊರಗುಗಳು ಒಂದಾಗ್ತಾ ಇವೆ. ಶಬ್ದವನ್ನು ನೋಡಿದರೂ ಕೂಡ ಅಷ್ಟೇ, ಯಾವ ಸ್ಪರ್ಶವನ್ನು ನೋಡಿದರೂ ಕೂಡ ಅಷ್ಟೇ, ಹೀಗೆ ಅನೇಕ ವಿಧಗಳಲ್ಲಿ ಈ ಒಳಗು ಹೊರಗುಗಳು ಏಕವಾಗ್ತಾನೇ ಇವೆ ನಿತ್ಯವು. ಅದನ್ನು ನಾವು ಎಷ್ಟೋ ಸರ್ತಿ ವ್ಯವಹಾರದ ಜೀವನದಲ್ಲಿ ನಾವು ಮರೆತು ಬಿಡ್ತೀವಿ. ವ್ಯವಹಾರದ ಕೆಲವು ಅನಿವಾರ್ಯತೆಗಳು ಬಂದು ನಮ್ಮ ಭಾವನೆಗಳು, ನಮ್ಮ ಉದ್ರೇಕಗಳು ನಮ್ಮನ್ನು ಅಡ್ಡದಾರಿಗೆ ತಗೊಂಡು ಹೋಗಿ ಏನೆಲ್ಲ ಅನಾಹುತಗಳಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆ ಈ ನಾನು ಬೇರೆ ನೀನು ಬೇರೆ, ಇದು ನಿಂದು ಅನ್ನೋಂಥ ಒಂದು ವಿಪರೀತವಾದಂತಹ ಭಾವನೆ. ಅದನ್ನು ಬಿಟ್ಟು ಪರಮಾರ್ಥದ ದೃಷ್ಟಿಯಿಂದ ನಾವು ನೋಡೋಕ್ಕೆ ಸ್ವಲ್ಪ ಮಟ್ಟಿಗಾದರೂ ಸಾಧ್ಯವಾದರೆ ಆ ಭಾವೋದ್ರೇಕಗಳನ್ನು ನಾವು ಕಡಿಮೆ ಮಾಡಿಕೊಳ್ಬೋದು. ಆವಾಗ ಏನಾಗುತ್ತೆ, ಸುಶಿರ ಅಂತಂದರೆ ಒಂದು ಕೊಳಲಿನ ರೀತಿ, ಒಂದು ವಿಂಡ್ ಇನ್ಸ್ಟ್ರೂಮೆಂಟ್, ಆ ಸುಶಿರದ ಒಳಗಡೆ ಗಾಳಿ ಹೊಕ್ಕಾಗ, ಸರಿಯಾದ ರೀತಿಯಲ್ಲಿ ಗಾಳಿ ಹೊಕ್ಕಾಗ ಅಲ್ಲಿ ಸುಂದರವಾದಂಥ ಒಂದು ನಾದ ಹೊರಡುತ್ತೆ, ಒಂದು ಸಂಗೀತ ಹೊರಬರುತ್ತೆ. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸುಶಿರಗಳು, ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ನಮ್ಮೊಳಗೆ ಗಾಳಿ ಹೋಗುತ್ತೆ, ನಮ್ಮೊಳಗಿಂದ ಗಾಳಿ ಹೊರಗೆ ಬರುತ್ತೆ. ಸೊ ಹೇಗೆ ಒಂದು ಕೊಳಲಿನಲ್ಲಿ ಸರಿಯಾದ ರೀತಿಯಲ್ಲಿ ಗಾಳಿ ಒಳಹೊಕ್ಕು ಹೊರಬಂದರೆ ಅದನ್ನು ನಾವು ಬೆರಳುಗಳಲ್ಲಿ ಅಡ್ಜಸ್ಟ್ ಮಾಡ್ತಾ ಒಂದು ಬೆರಳನ್ನು ತೆಗೆದ್ರೆ ಸ, ಇನ್ನೊಂದನ್ನು ತೆಗೆದ್ರೆ ರಿ ಅಂತ ಹೇಗೆ ನಾವು ಮಾಡಬಲ್ಲೆವೋ, ಹಾಗೆ ನಮ್ಮ ಶರೀರವನ್ನು, ನಮ್ಮ ಭಾವನೆಗಳನ್ನು, ನಮ್ಮ ಮನಸ್ಸು ಬುದ್ಧಿಗಳನ್ನು ನಾವು ಸರಿಯಾಗಿಟ್ಕೊಂಡ್ರೆ ಪ್ರತಿಯೊಂದು ಶರೀರವೂ ಕೂಡ ಆ ರೀತಿ ಸುಂದರವಾದಂತಹ ಒಂದು ಸಂಗೀತವನ್ನು ಹೊರಹಾಕಬಲ್ಲದು. ಯಾಕೆ, ಆ ನಾವು ಒಳಗೆ ತಗೊಳ್ತಾ ಇರೋವಂಥ ಉಸಿರು ಅದು ನಮ್ಮ ಒಳಗೆ ಮತ್ತು ಹೊರಗುಗಳನ್ನು ಏಕ ಮಾಡ್ತಾ ಹೋಗುತ್ತೆ. ಸೊ ಅದು ನಮ್ಮ ಯಾವಾಗಲೂ ಕೂಡ ಭಿನ್ನತೆಯನ್ನು ಮರೆತು ಏಕೀಕರಣದ ಕಡೆ ನಾವು ಗಮನ ವಹಿಸೋದಕ್ಕೆ ಸಾಧ್ಯವಾದಾಗ ಸಮಷ್ಟಿಯಲ್ಲಿ ನಾನು ಒಂದು ಭಾಗ ಅಂತ ಅಂದ್ಕೊಳ್ಳೋವಂಥ ಭಾವನೆ ನನಗೆ ಬಂದಾಗ ನನ್ನ ಆಲೋಚನಾ ಸರಣಿಯೇ ಒಂದು ರೀತಿಯಲ್ಲಿ ಉದಾತ್ತವಾಗ್ತಾ ಹೋಗುತ್ತೆ. ಆಗ ನಾನು ಪೂರ್ಣ ರವಿಯನ್ನು ನೋಡೋದಕ್ಕೆ ಸಾಧ್ಯ, ಪೂರ್ಣ ಬ್ರಹ್ಮನನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 114 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಕಲ್ಲಿನಲ್ಲಿ ಸಂಗೀತದ ಪ್ರತಿಧ್ವನಿ, ಚೋಳರ ವಾಸ್ತುಶಿಲ್ಪದ ವಿಸ್ಮಯ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ

ಕಲ್ಲಿನಲ್ಲಿ ಸಂಗೀತದ ಪ್ರತಿಧ್ವನಿ, ಚೋಳರ ವಾಸ್ತುಶಿಲ್ಪದ ವಿಸ್ಮಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ದಕ್ಷಿಣ ಭಾರತದ 12ನೇ ಶತಮಾನದ ವಾಸ್ತುಶಿಲ್ಪದ ಮೇರುಕೃತಿಯೆಂದು ನಮ್ಮ ಪ್ರಾಚೀನ ಶಿಲ್ಪಿಗಳ ಅದ್ಭುತ ಸಾಧನೆಯನ್ನು ನೆನಪಿಸುತ್ತದೆ. ಕೇವಲ ಹುಳಿ

ಕೇವಲ ಭಕ್ತಿಯ ಸಂಕೇತವಾಗಿದ್ದರೆ ಪ್ರಾಚೀನ ಭಾರತದ ಭೌತಶಾಸ್ತ್ರ ಮತ್ತು ರಚನಾತ್ಮಕ ವಿಜ್ಞಾನದ ಆಳವಾದ ಜ್ಞಾನಕ್ಕೆ ಜೀವಂತ ಸಾಕ್ಷಿಯಾಗಿದೆ. 1166 ಸುಮಾರಿಗೆ ಎರಡನೇ ರಾಜರಾಜ ಚೋಳನಿಂದ ನಿರ್ಮಿಸಲ್ಪಟ್ಟ ಕಲ್ಲಿನಲ್ಲಿ ಕೆತ್ತಿದ ಈ ದೇವಾಲಯವು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿ ಗುರುತಿಸಲ್ಪಟ್ಟಿದೆ. ಇಲ್ಲಿರುವ ಸಂಗೀತದ ಮೆಟ್ಟಿಲುಗಳು ಪ್ರಪಂಚದ ಅತ್ಯಂತ ವಿಸ್ಮಯಕಾರಿ ವಾಸ್ತುಶಿಲ್ಪದ ಅದ್ಭುತಗಳಲ್ಲಿ ಇದು ಒಂದು. ಅದರ ಕಾರಣ ತಿಳಿದರೆ ಖಂಡಿತವಾಗಿ ನೀವು ಆಶ್ಚರ್ಯ ಪಡುತ್ತೀರಿ. ದೇವಾಲಯದ ಬಲಿಪೀಠ ಮತ್ತು ನಂದಿ ಮಂಟಪದ ಬಳಿ ಇರುವ 7 ಸುಂದರವಾದ ಮೆಟ್ಟಿಲುಗಳು ಒಂದು ರೋಮಾಂಚನಕಾರಿ ರಹಸ್ಯವನ್ನು ಹೊಂದಿವೆ. ಈ ಮೆಟ್ಟಿಲುಗಳನ್ನು ಮೆಲ್ಲನೆ ತಟ್ಟಿದಾಗ ಪ್ರತಿಯೊಂದು ಮೆಟ್ಟಿಲು ಕರ್ನಾಟಕದ ಸಂಗೀತದ 7 ಮೂಲ ಸ್ವರಗಳಾದ ಸರಿಗಮ ಪದನಿ ಎಂಬ ವಿಭಿನ್ನ ನಾದಗಳನ್ನು ಸ್ಪಷ್ಟವಾಗಿ ಹೊರಹೊಮ್ಮಿಸುತ್ತವೆ. ಪ್ರಾಚೀನ ಕಾಲದ ಶಿಲ್ಪಿಗಳು ಇದನ್ನು ಹೇಗೆ ಸಾಧಿಸಿದರು ಎಂದು ಹುಡುಕಾಡಿದಾಗ ಸಿಗುವ ಉತ್ತರ ಇದು. ವಾಸ್ತುಶಿಲ್ಪದ ದಾಖಲೆಗಳು ಇವುಗಳನ್ನು ಏಕಶಿಲೆಯ ಗ್ರಾನೈಟ್ನಿಂದ ಕೆತ್ತಲಾಗಿದೆ ಎಂದು ಖಚಿತಪಡಿಸುತ್ತವೆ. ಗ್ರಾನೈಟ್ ಕಲ್ಲು ಅತ್ಯಂತ ಗಟ್ಟಿಯಾದ ಸಾಂದ್ರತೆಯಿಂದ ಕೂಡಿದ ಕಲ್ಲಾಗಿದ್ದು ನೈಸರ್ಗಿಕವಾಗಿ ಅದರಲ್ಲಿ ಸಂಗೀತದ ಗುಣವಿರುವುದಿಲ್ಲ. ಇದರ ಹಿಂದಿನ ರಹಸ್ಯವೆಂದರೆ ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪ ಗ್ರಂಥಗಳಾದ ಶಿಲ್ಪಶಾಸ್ತ್ರದ ಆಧಾರದ ಮೇಲೆ ಮಾಡಲಾದ ನಿಖರವಾದ ಅಕೋಸ್ಟಿಕ್ ಟ್ಯೂನಿಂಗ್. ಚೋಳರ ಶಿಲ್ಪಿಗಳು ಪ್ರತಿಯೊಂದು ಮೆಟ್ಟಿಲಿನ ಉದ್ದ, ಅಗಲ, ಎತ್ತರ ಮತ್ತು ಸಾಂದ್ರತೆಯನ್ನು ಗಣಿತದ ಲೆಕ್ಕಾಚಾರದ ಮೂಲಕ ನಿಖರವಾಗಿ ಬದಲಾಯಿಸಿದರು. ಈ ಮೂಲಕ ಕಠಿಣವಾದ ಕಲ್ಲಿನಲ್ಲಿ ನಿರ್ದಿಷ್ಟ ಕಂಪನಗಳನ್ನು ಸೃಷ್ಟಿಸಿದರು. ವಿಪರ್ಯಾಸವೆಂದರೆ ಈ ಅದ್ಭುತ ವಾಸ್ತುಶಿಲ್ಪವು ಜನರ ಅತಿಯಾದ ಕುತೂಹಲದಿಂದಾಗಿ ಹಾನಿಗೊಳಗಾಯಿತು. ವರ್ಷಗಳ ಕಾಲ ಪ್ರವಾಸಿಗರು ಸಂಗೀತದ ಸ್ವರಗಳನ್ನು ಕೇಳಲು ಮೆಟ್ಟಿಲುಗಳ ಮೇಲೆ ಓಡಾಡಿ ಕಲ್ಲುಗಳಿಂದ ಹೊಡೆದು ಹೊರಟಾಗಿ ವರ್ತಿಸಿದ್ದಾರೆ. ಇದರಿಂದಾಗಿ ಮೆಟ್ಟಿಲುಗಳಿಗೆ ಹಾನಿಯಾಗಿದೆ. ಇಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ಈ ಮೆಟ್ಟಿಲುಗಳ ಅಳಿದುಳಿದ ನಾದದ ಗುಣವನ್ನು ಸಂರಕ್ಷಿಸಲು ಅವುಗಳ ಸುತ್ತಲೂ ಕಬ್ಬಿಣದ ಗ್ರೀನ್ ಅಳವಡಿಸಿ ಶಾಶ್ವತವಾಗಿ ರಕ್ಷಿಸಿದೆ. ದಾರಸುರಂನ ಈ ಸಂಗೀತದ ಮೆಟ್ಟಿಲುಗಳು ಪ್ರಾಚೀನ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ಬಗ್ಗೆ ನಮಗೆ ಒಂದು ಸ್ಫೂರ್ತಿದಾಯಕ ಪಾಠವನ್ನು ಕಲಿಸುತ್ತವೆ. ನಮ್ಮ ಪೂರ್ವಜರು ವಿಜ್ಞಾನ, ಕಲೆ ಮತ್ತು ಆಧ್ಯಾತ್ಮವನ್ನು ಪ್ರತ್ಯೇಕವಾಗಿ ನೋಡಲಿಲ್ಲ. ಅವೆಲ್ಲವೂ ಒಂದಕ್ಕೊಂದು ಹಾಸು ಒಕ್ಕಾಗಿದ್ದವು. ದೇವಾಲಯವು ಕೇವಲ ಪೂಜಾ ಸ್ಥಳವಾಗಿರಲಿಲ್ಲ. ಅದು ಅಕೌಸ್ಟಿಕ್ ಭೌತಶಾಸ್ತ್ರ, ಸಂಕೀರ್ಣ ಗಣಿತ, ದೃಷ್ಟಿಭ್ರಮೆಗಳು ಮತ್ತು ಖಗೋಳಶಾಸ್ತ್ರದ ಜೀವಂತ ವಿಶ್ವಕೋಶವಾಗಿತ್ತು. ಐರಾವತೇಶ್ವರವನ್ನು ನಿರ್ಮಿಸಿದ ಕುಶಲ ಕರ್ಮಿಗಳು ಕೇವಲ ಕಲ್ಲು ಕುಟಿಗರಾಗಿರಲಿಲ್ಲ. ಅವರು ಪ್ರಕೃತಿಯ ಆಳವಾದ ನಾದದ ಕಂಪನಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ದೈವತ್ವದೊಂದಿಗೆ ವಿಲೀನಗೊಳಿಸಿದ ಬಹುಮುಖಿ ಪ್ರತಿಭೆಗಳಾಗಿದ್ದರು. ನಮ್ಮ ಪರಂಪರೆಯ ಬಗ್ಗೆ ಕೇವಲ ವಾಟ್ಸಪ್ ಅಥವಾ ಫೇಸ್ಬುಕ್ನಲ್ಲಿ ಹೆಮ್ಮೆ ಪಡುವ ಮೊದಲು ನಾವು ಅದನ್ನು ನಿಜವಾಗಿಯೂ ಅನ್ವೇಷಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಪ್ರಜ್ಞಾಪೂರ್ವಕ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಪ್ರಾಚೀನ ದೇವಾಲಯಗಳು ಬಯಲು ವಿಶ್ವವಿದ್ಯಾಲಯಗಳಿದ್ದಂತೆ ಆಧುನಿಕ ವಿಜ್ಞಾನವು ಬೆರಗಾಗುವಂತಹ ಲೋಹಶಾಸ್ತ್ರ, ವಾಸ್ತುಶಿಲ್ಪ ಮತ್ತು ಶಬ್ದ ವಿಜ್ಞಾನದ ರಹಸ್ಯಗಳನ್ನು ಅವು ತಮ್ಮೊಳಗೆ ಬಚ್ಚಿಟ್ಟುಕೊಂಡಿವೆ. ನಾವು ಈ ಪವಿತ್ರ ಸ್ಥಳಗಳನ್ನು ಗೌರವದಿಂದ ಕಾಣಬೇಕು. ಕೇವಲ ಶಬ್ದ ಕೇಳಲು ಸಂಗೀತದ ಕಂಬಗಳಿಗೆ ಕಲ್ಲುಗಳಿಂದ ಒಡೆಯುವುದು ಅಥವಾ ಸಾವಿರಾರು ವರ್ಷಗಳ ಇತಿಹಾಸವಿರುವ ಗೋಡೆಗಳ ಮೇಲೆ ಹೆಸರು ಕೆತ್ತುವುದು, ಇಂತಹ ಕೃತ್ಯಗಳು ಜ್ಞಾನವನ್ನು ನಾಶ ಮಾಡುತ್ತವೆ. ಈ ದೇವಾಲಯಗಳನ್ನು, ವಾಸ್ತುಶಿಲ್ಪಗಳನ್ನು ಕೇವಲ ಗತಕಾಲದ ಸ್ಮಾರಕಗಳಾಗಿ ನೋಡದೆ ಭವಿಷ್ಯದ ಆಳವಾದ ಪಠ್ಯ ಪುಸ್ತಕಗಳಾಗಿ ನೋಡಿ. ಸಂರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆದ್ದರಿಂದಲೇ ಕೇವಲ ಸಾಮಾನ್ಯ ಪ್ರವಾಸಿಗರಾಗಿರದೆ ಜ್ಞಾನದ ಅನ್ವೇಷಕರಾಗಿ ನಾವು ಈ ದೇವಾಲಯಗಳನ್ನು ನೋಡಿದಾಗ ಮಾತ್ರ ಕಲ್ಲಿನಲ್ಲಿ ತಮ್ಮ ಜ್ಞಾನವನ್ನು ಅಜರಾಮಜರಗೊಳಿಸಿದ ಆ ಪ್ರಾಚೀನ ಶಿಲ್ಪಿಗಳಿಗೆ ನಾವು ಸಲ್ಲಿಸುವ ನಿಜವಾದ ಗೌರವವಾಗುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಕಲ್ಲಿನಲ್ಲಿ ಸಂಗೀತದ ಪ್ರತಿಧ್ವನಿ, ಚೋಳರ ವಾಸ್ತುಶಿಲ್ಪದ ವಿಸ್ಮಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮ

ಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ, ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ಕಲ್ಲಿನಲ್ಲಿ ಸಂಗೀತದ ಪ್ರತಿಧ್ವನಿ, ಚೋಳರ ವಾಸ್ತುಶಿಲ್ಪದ ವಿಸ್ಮಯ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.
1: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನವ ಜನಧ್ವನಿಯಿಂದ ಇದೀಗ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಬಗೆ 8ರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲ ಸಹೃದಯರಿಗೆ ನಮಸ್ಕಾರ. ನಾವು ಎರಡು ಮಹಾನ್ ಚೇತನಗಳ ಬದುಕಿನ ಚಿತ್ರಣವನ್ನು 5 ದಿವಸದಲ್ಲಿ ನೋಡುವಂಥ ಒಂದು ಸಾಹಸಕ್ಕೆ ಕೈ ಹಾಕಿದ್ದೇನೆ. ಒಬ್ಬೊಬ್ಬರ ಜೀವನ ಹೇಳೋದೇ 5 ದಿವಸದಲ್ಲಿ ಕಷ್ಟ. ಅಂಥದ್ದರಲ್ಲಿ ಎರಡು ಮಹಾ ಚೈತನ್ಯಗಳ ಬಗ್ಗೆ ಹೇಳಬೇಕು. ಆದರೆ ಒಂದು ಅನುಕೂಲ ಏನು ಅಂದರೆ ಎರಡೂ ಚೈತನ್ಯಗಳು ಒಂದೇ ಕಡೆ ಬಂದದ್ದು ಬಹಳ ಮುಖ್ಯ. ಮತ್ತು ಒಬ್ಬರ ಜೀವನ ಚರಿತ್ರೆ ಇನ್ನೊಬ್ಬರಿಂದ ಬೇರೆ ಮಾಡೋಕ್ಕಾಗೋದಿಲ್ಲ. ಹಾಗಿರುವಾಗ ನಾನು ವಿಚಾರ ಮಾಡಿ ಎರಡನ್ನು ಒಂದೇ ಸಲ ಮಾಡಬೇಕು ಅಂತ ವಿಚಾರ ಮಾಡಿದ್ದು. ನಿನ್ನೆ ದಿವಸ ನಾನು ಮಾತಾಡುವಾಗ ಕೆನಾರಾಮರ ಕಡೆಯಿಂದ ಅವರಿಗೆ ಶಕ್ತಿ ಮಂತ್ರೋಪದೇಶ ಆಯಿತು. ಶಕ್ತಿ ಮಂತ್ರೋಪದೇಶ ಕೊಟ್ಟಂತಹ ಕೆನಾರಾಮರಿಗೆ ಆಶ್ಚರ್ಯ ಆಯಿತು. ತಾನು ಇಡೀ ಬದುಕಿನುದ್ದಕ್ಕೂ ಸಾಧಿಸಿದಂಥದ್ದನ್ನು ಈತ ಒಂದು ಸಲ ಹೇಳಿದಾಗ ಬಂದ್ಬಿಡ್ತಲ್ಲ, ಸಾಧಿಸ್ತಲ್ಲ ಹೇಗೆ ಅಂತ ಹೇಳಿ ಅದ್ಭುತ ಮತ್ತು ಆಶ್ಚರ್ಯ ಅನ್ನಿಸ್ತು. ನಿಧಾನಕ್ಕೆ ಕಾಳಿ ಪೂಜೆ ಜವಾಬ್ದಾರಿ ಕೂಡ ರಾಮಕೃಷ್ಣರಿಗೆ ಬಂತು. ರಾಮ್ಕುಮಾರ್ ಅವರಿಗೆ ಆಯಾಸ ಆಗ್ತಿದೆ, ಸಾಕು ಅಂಥೇಳಿ ಇವ್ರು ಜವಾಬ್ದಾರಿ ತಗೊಂಡು ಅಣ್ಣ ಊರಿಗೆ ಹೋಗ ಬಾ ಅಂತ ಹೇಳಿದರು. ಹೋಗ್ತೀನಿ ಅಂದ್ಕೊಂಡವರು ಯಾವುದೋ ಕೆಲಸಕ್ಕೆ ಕಲ್ಕತ್ತೆ ಹತ್ತಿರ ಇರುವಂಥ ಶ್ಯಾಮ್ ನಗರ ಊರಿಗೆ ಹೋದಾಗ ಅಲ್ಲೇ ಅಕಸ್ಮಾತಾಗಿ ತೀರ್ಕೊಂಡ್ಬಿಡ್ತಾರೆ ರಾಮ್ಕುಮಾರ್. ರಾಮ್ಕುಮಾರ್ ತೀರ್ಕೊಂಡದ್ದು 50ನೇ ವರ್ಷ ವಯಸ್ಸಿಗೆ. ಅದು ಎಷ್ಟು ದೊಡ್ಡ ಆಘಾತ ಮಾಡಿತು ರಾಮಕೃಷ್ಣರ ಮೇಲೆ ಅಂದರೆ, ಸಣ್ಣವರಿದ್ದಾಗೆ ತಂದೆಯನ್ನು ಕಳ್ಕೊಂಡಂಥ ರಾಮಕೃಷ್ಣರಿಗೆ ತಂದೆ ಸ್ಥಾನದಲ್ಲಿದ್ದಂಥ ಅಣ್ಣ ಹೋದಾಗ ತಡ್ಕೊಳ್ಳೋದು ಕಷ್ಟ ಆಯಿತು. ಇದು ನಾನು ನಿನ್ನೆ ಕೂಡ ಹೇಳಿದೆ. ಕೆಲವರು ಹಾಗಿರ್ತಾರೆ, ನಕಾರಾತ್ಮಕವಾಗಿದ್ದನ್ನು ಹೇಗೆ ಸಕಾರಾತ್ಮಕ ಬದಲಾಯಿಸ್ಕೊಳ್ತಾರೆ ಅಂತ ನಿನ್ನೆ ಹೇಳ್ತಾ ಇದ್ದೆ. ಇನ್ನೊಂದೇನೋ ಗುರಿ ಕಂಡುಕೊಳ್ತಾರೆ. ನಾನು ಕೆಲವರನ್ನು ಕಂಡಿದ್ದೇನೆ. ರಾಜಸ್ಥಾನದಲ್ಲಿ ಒಬ್ಬ ಹೆಣ್ಮಗಳು, ಗಂಡ ಸತ್ತೋದ, ಮಗ ಸತ್ತೋದ, ಆಕೆಗೆ ಜೀವನಕ್ಕೊಂದು ಏನು ಉಳಿಲಿಲ್ಲ, ತಾನು ಬದುಕೇನು ಪ್ರಯೋಜನ ಅಂತ ಅನಿಸಿದಾಗ ಆಕೆಗೆ ಅನಿಸ್ತಂತೆ, ನನ್ನಂಗೆ ಎಷ್ಟೋ ಜನ ದುಃಖ ಪಟ್ಟಿದ್ದಾರಲ್ಲ, ಅವ್ರಿಗೇನಾದ್ರು ಸಹಾಯ ಮಾಡೋಣ ಅಂತ ಹೇಳಿ ಒಂದು ಸಹಾಯ ಅಂತ ಗ್ರೂಪ್ ಮಾಡಿಕೊಂಡ್ಳು. ಹೆಸರೇ ಸಹಾಯ ಅಂತ ಗ್ರೂಪ್ ಮಾಡಿಕೊಂಡ್ಳು. ಆಕೆ ಜೊತೆಗೆ ಇನ್ನಂತ ಆಕೆ ಅಂತ ನೋವು ಪಟ್ಟಂಥವ್ರು ಇನ್ನೊಂದು 10 ಜನ ಸೇರಿಕೊಂಡ್ರು. ಅವ್ರ ಕೆಲಸ ಎಷ್ಟು ದೊಡ್ಡದಾಯಿತು ಅಂದರೆ, ರಾಜಸ್ಥಾನ

ಸ್ಥಾನದಲ್ಲಿ ಯಾರದೇ ಮನೆಗೆ ಏನೇ ತೊಂದರೆ ಆದರೂ ಆಕೆ ಹೋಗಿ ಮಾಡಬೇಕು. ತನಗಾದಂಥ ತೊಂದರೆಯನ್ನ ಇನ್ನೊಬ್ಬರಿಗೆ ಆಗಲಾರ್ದ ಹಾಗೆ ನೋಡ್ಕೋಬೇಕು ಅಂತ. ಎರಡು ಥರ ಜನ ಇರ್ತಾರೆ, ನಮಗಾಯ್ತಲ್ಲ ಅಂತ ಕೊರ್ಕೊಂಡು ಕೊರ್ಕೊಂಡು ಕೊರ್ಕೊಂಡೇ ಜೀವನ ಮುಗಿಸುವಂಥವ್ರು ಕೆಲವರು, ಆದರೆ ನನಗಾದದ್ದು ಇನ್ನೊಬ್ಬರಿಗೆ ಆಗಬಾರ್ದಲ್ಲ ಅಂತ ಈ ತಕ್ಷಣ ತಲೆ ಹೊಳಿತು ಅಂತ ಹೇಳಬೇಕು. ಕೆಲವರಿಗೆ ಹಿಂದೆ ದಕ್ಷಿಣ ಆಫ್ರಿಕಾದ ಕತೆ ಹೇಳಿದ್ದೆ ನಾನು, ನನಗಾದದ್ದು. ನಾನು ಜೋಹಾನ್ಸ್ಬರ್ಗ್ ಅಂತ ಊರಲ್ಲಿದ್ದೆ, ಇದ್ದಾಗ ಒಂದ್ಸಲ ಬೆಳಿಗ್ಗೆ ಪೇಪರ್ ಓದುವಾಗ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು ಫ್ರಂಟ್ ಪೇಜಲ್ಲಿ, ಕಾಲು ಭಾಗ ಅಡ್ವರ್ಟೈಸ್ಮೆಂಟ್. ಯಾವುದು ಅಡ್ವರ್ಟೈಸ್ಮೆಂಟ್ ಅಂತ ಪೇಪರ್ ತಿರುಗಿಸ್ತಾ ಇದ್ದೆ, ಮತ್ತೆ ವಾಪಸ್ ತಿರುಗಿಸ್ದೆ. ವಿಚಿತ್ರ ಇದು, ಅಡ್ವರ್ಟೈಸ್ಮೆಂಟ್ ಅಂದರೆ ಯಾವುದೋ ಚಿತ್ರ ಇರಬೇಕು, ಪ್ರಾಡಕ್ಟ್ ಇರಬೇಕು, ಒಂದು ಫೋನ್ ನಂಬರ್ ಇರಬೇಕು, ಅಡ್ರೆಸ್ ಇರಬೇಕು, ಏನೂ ಇಲ್ಲ ಇದಕ್ಕೆ, ಬರೀ ಒಂದು ಪತ್ರ ಇದೆ. ಇದೇನು ವಿಚಿತ್ರ ಇದೆ, ಓದಬೇಕು ಅಂತ ಹೇಳಿ ಆ ಪತ್ರ ಓದಿದೆ. ಎರಡು ಮೂರು ನಿಮಿಷದಲ್ಲಿ ಓದ್ಬೋದು ಪತ್ರ, ಅದನ್ನು ಇಂಗ್ಲೀಷಲ್ಲಿ ಇದ್ದದ ಪತ್ರ ಅದು. ನಾನು ಚೂರು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ, ಆ ಪತ್ರ ಅದು. ಪತ್ರ ಓದಿ ಮುಗಿಸೋ ಹೊತ್ತಿಗೆ ನಾನು ಕಣ್ಣಿಂದ ನೀರು ಸುರಿತಾ ಇತ್ತು ನನಗೆ, ಅಷ್ಟು ನನ್ನ ಮನಸ್ಸಿಗೆ ಗಾರ್ಡ್ ಹಾಕಿ ತಟ್ಟಿದಂಥ ಪತ್ರ ಅದು. ಪತ್ರ ಸ್ಪಷ್ಟ, ಪ್ರತಿಯೊಂದು ಪದ ನೆನಪಿದೆ ನನಗೆ ಅದರೊಳಗೆ. ಮೈ ಡಿಯರ್ ರೀಡರ್, ನನ್ನ ಪ್ರಿಯ ಓದುಗ ಅಂತ ಶುರು ಆಗ್ತದೆ. ಮೊದಲನೇ ಸೆಂಟೆನ್ಸಿಗೆ ಎದೆ ಗುಂಡು ಹೊಡೆದಂಗೆ ಆಗುತ್ತೆ. ಪ್ರಿಯ ಓದುಗ, ಈಗ ತಾನೇ ನನ್ನ ಏಕಮಾತ್ರ ಪುತ್ರ, ಅವನ ಜಿಮ್ ಅಂತ ಅವನ ಹೆಸರು, ಏಕಮಾತ್ರ ಪುತ್ರನ ಜಿಮ್ ಸಮಾಧಿ ಮಾಡಿ ಬಂದಿದ್ದೇನೆ, ಅವನಿಗೆ 20 ವರ್ಷ ವಯಸ್ಸಾಗಿತ್ತು. ಯಾವ ತಾಯಿ ತನ್ನ 20 ವರ್ಷದ ಮಗನ ಕಳ್ಕೊಂಡು ಬಂದು ಪೇಪರಿಗೆ ಲೆಟರ್ ಬರೀತಾಳೆ, ಅಡ್ವರ್ಟೈಸ್ ಮಾಡ್ತಾಳೆ, ಏನಿದೆ ಅಂತ ಓದಿದ್ರೆ ಮುಂದಕ್ಕೆ ಹೇಳ್ತಾಳೆ, ನನ್ನ ಮಗ ಓದಿನಲ್ಲಿ ಕಷ್ಟಪಟ್ಟ, ಓದು ಹತ್ತಲಿಲ್ಲ ಅವನಿಗೆ, ಅವನಿಗೆ ADHD ಅಂತಾರೆ ಅದಾಗಿತ್ತು, ಓದಲು ಹಿಡಿತಾ ಇಲ್ಲ ಅವನಿಗೆ, ಕಷ್ಟಪಟ್ಟು ಓದಿದ, ಗೆಳೆಯರು ಟೀಚರ್ಸು ಟ್ಯೂಟರ್ಸ್ ಎಲ್ಲ ಸಹಾಯ ಮಾಡಿದರು, ಹೇಗೋ ಮಾಡಿ 12ನೇ ಕ್ಲಾಸ್ ಪರೀಕ್ಷಾ ಮುಗಿಸ್ದ. ಒಂದು ಕೆಲಸ ಸಿಕ್ತು, ಕೆಲಸ ಮಾಡ್ತಿದ್ದ. ನಿನ್ನೆ ದಿವಸ ಕೆಲಸಕ್ಕೆ ಹೋಗುವಾಗ ನನಗೆ ಹೇಳ್ದೆ, ಅಮ್ಮ ನಾನು ರಾತ್ರಿ ಬರ್ತೇನೆ 8 ಗಂಟೆಗೆ, ಆಮೇಲೆ ಊಟ ಮಾಡೋಣಂತೆ ಅಂದ. ಆಯ್ತು ಮಗು ಅಂತ ಹೇಳಿದೆ. ಅದು ಪುಣ್ಯಾತ್ಮ ಎಲ್ಲಿಂದ ಫೋನ್ ಮಾಡಿದ್ದು ಗೊತ್ತಿಲ್ಲ, 7:30ಗೆಲ್ಲ ಫೋನ್ ಮಾಡಿದೆ, 7:30 ಫೋನ್ ಮಾಡಿದ, ಅಮ್ಮ ನನಗೋಸ್ಕರ ಕಾಯಬೇಡ, ಇನ್ನೊಂದು ಕೆಲಸ ಇದೆ, ನನಗೆ ಅದು ಮುಗಿಸ್ಕೊಂಬರ್ತೀನಿ, ಅದರಿಂದ ಊಟ ಕಾಯಬೇಡ ಅಂದ. ಇಲ್ಲ ಬಾ ನೀನು ಕಾಯ್ತೀನಿ ಅಂತಂದೆ ನಾನು. ಇಲ್ಲಮ್ಮ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೀವು ಊಟ ಮುಗಿಸ್ಬಿಡು ಆಮೇಲೆ ಬರ್ತೀನಿ ಅಂದ. ಆಯ್ತಪ್ಪ ಹುಷಾರಾಗಿರು ಅಂತ ಅಮ್ಮ ಹೇಳಿದರು. ಫೋನ್ ಇಡಬೇಕು ಅಂತ ಹೋಗೋತಿ ಒಂದು ಜೋರಾಗಿ ಕೂಕೊಂಡ, ಅಮ್ಮ ಫೋನ್ ಇಡಬೇಡ, ನಿನಗೊಂದೇನೋ ಹೇಳಬೇಕು ನಾನು, ಎಷ್ಟೋ ವರ್ಷಗಳು ನಿನಗೆ ಹೇಳಬೇಕು ಅಂತ ಒದ್ದಾಡ್ತಾ ಇದ್ದೆ, ಯಾಕೋ ಹೇಳೋಕ್ಕಾಗಲಿಲ್ಲ, ಈಗ ಹೇಳಬೇಕು ಅನಿಸಿದೆ, ಹೇಳಿಬಿಡ್ತೀನಿ ಕೇಳಿಬಿಡು. ಏನು ಅಂತ ಕೇಳಿದಮ್ಮ. ಅಮ್ಮ ನಿನ್ನಂಥ ತಾಯಿ ಜಗತ್ತಲ್ಲಿ ನನಗೆ ಯಾರೂ ಸಿಗೋಕೆ ಸಾಧ್ಯ ಇಲ್ಲ, ನನಗೋಸ್ಕರ ಎಷ್ಟು ಕಷ್ಟಪಟ್ಟಿಯಮ್ಮ ನೀನು, ನನ್ನ ಶಾಲೆಯಲ್ಲಿ ಓದ್ ಹಾಕ್ಲಿಲ್ಲ, ನಮ್ಮ ಟೀಚರ್ ಬೈದು ಪತ್ರ ಬರೆದ್ರೆ ನೀನು ಹೋಗಿ ಮುಖ ಕೆಂಪು ಮಾಡ್ಕೊಂಡು ಬೈಸ್ಕೊಂಡು ಬರ್ತಾ ಇದ್ದೆ, ನನಗೋಸ್ಕರ ಸ್ನೇಹಿತರು ಮನೆ ಮನೆಗೆ ಹೋಗಿ ಅವ್ರು ನೋಟ್ಸ್ ಇಸ್ಕೊಂಬಂದು ನನಗೆ ಕೊಡ್ತಾ ಇದ್ದೆ, ಪರೀಕ್ಷೆಗೆ ಓದುವಾಗ ನೀನು ನಿದ್ದೆಗೆಟ್ಟು ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಆರೈಕೆ ಮಾಡ್ತಾ ಇದ್ದೆ, ಪರೀಕ್ಷೆಗೆ ಹೋದಾಗ ಹರಕೆ ಹೊತ್ಕೋತಾ ಇದ್ದೆ, ನಿನ್ನಂಥ ತಾಯಿ ನಾ ಪ್ರಪಂಚದಲ್ಲಿ ಓಡಾಡಿದ್ರೂ ಸಿಗೋಕೆ ಸಾಧ್ಯ ಇಲ್ಲಮ್ಮ, ಯು ಆರ್ ವಂಡರ್ಫುಲ್ ದ ವೇ ಯು ಆರ್, ಐ ಆಮ್ ಪ್ರೌಡ್ ಆಫ್ ಯು, ನಿನ್ನ ಬಗ್ಗೆ ತುಂಬ ಅಭಿಮಾನ ಇದೆ ಅಂತ ಹೇಳ್ದ. ಅಮ್ಮ ಇದು ಹಂಗಲ್ಲಪ್ಪ, ನೀನು ಚೆನ್ನಾಗಿದ್ದಿ ಹುಡುಗ, ನಿನ್ನ ಬಗ್ಗೆ ಏನೂ ತಕರಾರಿ ಇಲ್ಲ, ಭಾಳ ಒಳ್ಳೆ ಹುಡುಗ ನೀನು ಅಂತ ಹೇಳಿದೆ. ಹೇಳಬೇಕು ಅಂತಾಳೆ ಅಷ್ಟರ ಫೋನ್ ಇಟ್ಬಿಟ್ಟಿದ್ದ ಅವನು. ಮುಂದೆ ಒಂದು 3/4 ತಾಸಿಗೆ ಒಂದು ಫೋನ್ ಬಂತಂತೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ, ದಯವಿಟ್ಟು ಹಾಸ್ಪಿಟ್ಲಿಗೆ ಅರ್ಜೆಂಟಾಗಿ ಬನ್ನಿ, ಯಾವ ಮೋಟರ್ ಸೈಕಲಲ್ಲಿ ನಿಮ್ಮ ಮಗ ಹೋಗ್ತಿದ್ದ ಅದಕ್ಕೆ ಆಕ್ಸಿಡೆಂಟ್ ಆಗಿದೆ, ಅವನ ಅಲ್ಲಿ ಅಡ್ಮಿಟ್ ಮಾಡಿದ್ವಿ ಬನ್ನಿ ಅಂತ. ಈಕೆ ಹೋದರೆ ಮಗ ICUದಲ್ಲಿ ಇದ್ದಾನೆ, ಆ ಕಿಟಕಿಯಲ್ಲಿ ಕಾಣುತ್ತೆ ಕಾಜಿನ ಕಿಟಕಿಯೊಳಗೆ ಒದ್ದಾಡ್ತಾ ಇದ್ದಾನೆ, ಸಾವಿನೊಡನೆ ಹೋರಾಟ ಮಾಡ್ತಾ ಇದ್ದಾನೆ. ಆಕೆ ಹೇಳ್ತಾಳೆ, ಬೆಳಗಿನವರೆಗೂ ನನ್ನ ಮಗ ಸಾವಿನೊಡನೆ ಹೋರಾಟ ಮಾಡಿದ, ಎದ್ದು ಬೆಳಗ್ಗೆ ತೀರ್ಕೊಂಡ. ಆಕೆ ಹೇಳ್ತಾಳೆ, ಎಷ್ಟೋ ಸಲ ನಾನು ಪ್ರಾಮಾಣಿಕವಾಗಿ ಹೇಳಬೇಕು, ಅವನ ಹೇರ್ ಸ್ಟೈಲ್ ಇಷ್ಟ ಆಗ್ತಿರಲಿಲ್ಲ, ಅವನ ಕೊಳಕು ಡ್ರೆಸ್ ಇಷ್ಟ ಆಗ್ತಿರಲಿಲ್ಲ, ಆ ರೂಮ್ ಒಳಗೆ ಜೋರಾಗಿ ರೇಡಿಯೋ ಹಾಕ್ತಿದ್ದ ಇಷ್ಟ ಆಗ್ತಿರಲಿಲ್ಲ, ಸಾಕ್ಸ್ ಎಲ್ಲ ತಂದು ಕಾಟ್ ಕೆಳಗೆ ಹಾಕೋನು ಇಷ್ಟ ಆಗ್ತಿರಲಿಲ್ಲ, ಆದರೆ ಇವತ್ತು ಅದು ಯಾವುದೂ ಅರ್ಥ ಇಲ್ಲ ಅನಿಸುತ್ತೆ, ಯಾಕಂದ್ರೆ ಮಗನೇ ಇಲ್ಲ. ನಾನು ಯಾಕೆ ಬರೀತಿದ್ದೀನಿ ಪತ್ರ ಇದನ್ನು, ಆಕೆ ಹೇಳ್ತಾಳೆ, ನನ್ನ ಮಗ ಏನು ಹೇಳಿದ ನನಗೆ, ಅಮ್ಮ ನಿನ್ನಂಥ ತಾಯಿ ನನಗೆಲ್ಲೂ ಸಿಗೋಕೆ ಸಾಧ್ಯ ಇಲ್ಲ ಅನ್ನಲ್ಲ, ಅದು ಒಂದು ಸಾಲು ಸಾಕು ನನಗೆ ಬದುಕಿರೋ ತನಕ, ನನ್ನ ಕಿವಿಯಲ್ಲಿ ರಿಂಗಣ ಗುಣಿಸ್ತದೆ, ಧ್ವನಿ ಕೇಳಿಸ್ತಾ ಇರ್ತದೆ, ಸಾಕಷ್ಟು ಬದುಕ್ತೀನಿ ನಾನು, ಆದರೆ ನಾನು ಯಾಕೆ ಪತ್ರ ಬರೀತೀನಿ ಗೊತ್ತಾ, ನನ್ನ ಮಗನಿಗೆ ಹೇಳಬೇಕು ಅಂದರೆ ನನಗೆ ಸಮಯ ಇಲ್ಲ, ನಿಮಗೆ ಸಮಯ ಇದೆ ದಯವಿಟ್ಟು ಹೇಳಿ. ಎಂಥ ಮಾತದು, ಐ ಡೋಂಟ್ ಹ್ಯಾವ್ ಟೈಮ್ ಟು ಟೆಲ್ ಮೈ ಚಿಲ್ಡ್ರನ್, ಬಟ್ ಯು ಹ್ಯಾವ್ ದ ಟೈಮ್, ಪ್ಲೀಸ್ ಟೆಲ್ ದಮ್, ನಾಳೆ ಲೇಟ್.

ನಿಮ್ಮ ಜೊತೆಗಿದ್ದಂಥ ಹೆಂಡತಿಗೆ, ಮಗನಿಗೆ, ಮಗಳಿಗೆ ಯಾರಿದ್ದಾರೋ, ಮಗು ನಾ ಪ್ರೀತಿ ಮಾಡ್ತೀನಿ ನಿನ್ನ ಅಂತ ಹೇಳಬೇಕು, ಬಾಯಿ ಬಿಟ್ಟು ಹೇಳಿ, ಮುಂದೆ ಸಿಗಲಿಕ್ಕೆಲ್ಲ ಅವಕಾಶ ಅಂತ ಹೇಳಿದ್ದ. ಈ ಕಥೆಯನ್ನು ನಾನು ಬರೆದಿದ್ದೆ, ಅದು ರೇಡಿಯೋದಲ್ಲೂ ಬಂತು. ಅದು ಇದಾಗಿ ಸುಮಾರು ಒಂದು 6 ತಿಂಗಳಾಗಿರಬೇಕು. ಮಲ್ಲೇಶ್ವರಂ ಗಾಂಧಿ ಸಾಹಿತ್ಯ ಸಂಘದಲ್ಲಿ ನಾನು ಯಾವುದೋ ಲೋಕಮಾನ್ಯ ತಿಲಕರ ಬಗ್ಗೆ ಮಾತಾಡ್ತಾ ಇದ್ದೆ. ಸಣ್ಣ ಹಾಲ್ ಅದು, ಇಷ್ಟು ದೊಡ್ಡ ಹಾಲ್ ಅಲ್ಲ. ಹಿಂದಿ ಬೆಂಚಲ್ಲಿ ಇಬ್ಬರು ಗಂಡ ಹೆಂಡತಿ ಕೂತಿದ್ದಾರೆ, ಒಂದೇ ಸಮ ಅಳ್ತಾ ಇದ್ದಾರೆ. ಲೋಕಮಾನ್ಯ ತಿಲಕರ ಜೀವನದಲ್ಲಿ ಅಳುವಂಥದ್ದು ಏನಿತ್ತು? ನನಗೊಂಥರ ಡಿಸ್ಟ್ರಾಕ್ಷನ್ ಆಗ್ತಾ ಇತ್ತು ಅದು. ನಾನು ತಿಲಕರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅವರಿಬ್ಬರು ಅಳ್ತಾ ಇದ್ದಾರೆ. ಯಾಕೆ ಕೂತರು, ಇಲ್ಲಿ ಯಾಕೆ ಬಂದಿದ್ದಾರೆ, ಅಳ್ತಿದ್ದಾರೆ ಯಾಕೆ ಅಂತ ಎಷ್ಟೋ ಸಲ ಮಾತಾಡುವಾಗ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಡಿಸ್ಟ್ರಾಕ್ಷನ್ ಆಗ್ತಿದ್ರೆ ಫೋಕಸ್ ಮಾಡೋಕ್ಕಾಗಲ್ಲ. ನನಗೇನೋ ಒಂಥರ ಅನಿಸ್ತಾ ಇತ್ತು. ನನ್ನ ಮಾತು ಮುಗಿದ ಮೇಲೆ ಹೊರಗೆ ಬರಬೇಕಾದ್ರೆ ಸರ ಸರ ಬಂದರು, ಪಟಕ್ಕೆ ನಮಸ್ಕಾರ ಮಾಡಿದರು. ಯಾರು ನೀವು, ಏನಾಗಿದೆ ಅಂತ ಕೇಳಿದೆ. ಕಾರ್ಯಕ್ರಮ ಬಂದಾಗಿನಿಂದ ನೋಡ್ತಾ ಇದ್ದೀನಿ, ಒಂದೇ ಸಮ ಅಳ್ತಾ ಇದ್ದೀರಿ ನೀವು, ಅಳೋದಕ್ಕೆ ಏನಾಯಿತು ಅಂತ. ಆ ತಾಯಿ ಹೇಳಿದರು, ಸರ್ ನಿಮ್ಮನ್ನು ನೋಡಬೇಕು ಅಂತ ಜೆ ಪಿ ನಗರದಿಂದ ಎಲ್ಲಿವರೆಗೆ ಬಂದಿದ್ದೀವಿ ಸರ್, ನಾವು ಪೇಪರಲ್ಲಿ ನೋಡಿದ್ವಿ ನಿಮ್ಮ ಲೆಕ್ಚರ್ ಇದೆ ಇವತ್ತು ಅಂತ, ಅದಕ್ಕೆ ಬಂದ್ವಿ ಅಂತ. ಯಾಕೆ, ಏನು ವಿಷಯ ಅಂತ ಕೇಳಿದೆ. ಮತ್ತು ಅಳ್ತಿದ್ರೆ ಯಾಕೆ ಅಂತ. ನೀವು ಹೇಳುವಾಗ ನನಗೆ ಆ ಚಿತ್ರ ಕಣ್ಮುಂದೆ ಬರ್ತಾ ಇತ್ತು, ಅದಕ್ಕೆ ಅಳ್ತಾ ಇದ್ದೆ ಸರ್. ನೀವೇನು ಬರ್ತಿದ್ರಲ್ಲ ಸೌತ್ ಆಫ್ರಿಕಾ ಘಟನೆ, ಅದು ನಮ್ಮ ಮನೆಯಲ್ಲೂ ಆಗಿದೆ ಸರ್. ಏನಾಯಿತು ಅಂತ ಕೇಳಿದೆ. ಒಬ್ಬನೇ ಮಗ ಅಂತ, ಅವರಿಗೆ ಪರೀಕ್ಷೆ ಪಿ ಯು ಸಿ ಮುಗಿಸಿದ್ದಾನೆ, ಇನ್ನು ಸಿ ಇ ಟಿ ಎಕ್ಸಾಮ್ ಕೂತ್ಕೋಬೇಕು. ಬುದ್ಧಿವಂತ ಹುಡುಗ, ಚೆನ್ನಾಗಿ ಓದ್ತಾನೆ. ಮಧ್ಯಾಹ್ನ ಮಗ ಆಯ್ತಂತೆ, ಅಮ್ಮ ನನ್ನ ಫ್ರೆಂಡ್ ಮನೆಗೆ ಹೋಗ್ಬರ್ತೀನಿ, ಕೆಲವು ನೋಟ್ಸ್ ತೊಗೊಂಬರ್ಬೇಕು ಅಂತ. ಈಗಾಕೆ ಹೋಗ್ತೀವಿ, ಬಿಸಿಲಲ್ಲಿ ಸಾಯಂಕಾಲ ಹೋಗು ಅಂದ್ರು ಅಮ್ಮ. ಇಲ್ಲ 2 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳ್ದ. ಆಯ್ತು ಹುಷಾರು ಅಂದ್ರು ಅವರು. ಈ ಸಣ್ಣ ಗೇಟ್ ಇರ್ತಾವಲ್ಲ ಮನೆಗೆ, ಸಣ್ಣ ವಿಕೆಟ್ ಗೇಟ್, ಅವನು ಸೈಕಲ್ ತೊಗೊಂಡು ಹೊರಗೆ ಹೋಗಿದ್ದಾನೆ. ಹೊರಗೆ ನಿಂತ್ಕೊಂಡು ಬೋಲ್ಟ್ ಹಾಕಿದ ಗೇಟಿಂದು, ಹೊರಟು ಡಡ್ ಅನ್ ಸಪ್ಪಳಾಯ್ತು. ಅಮ್ಮ ಓಡಿ ಹೋಗಿ ನೋಡಿದ್ರೆ ಮನೆ ಮುಂದೆ ಬಸ್ ಹೊಡೆದು ಬಿಟ್ಟಿದೆ ಅವನಿಗೆ. ತಾಯಿ ಕಣ್ಣು ಮುಂದೆ ಮಗ ಬಸ್ ಕೆಳಗೆ ಸಿಕ್ಕಿ ಸತ್ತೋದ. ಆ ಕ್ಷಣಕ್ಕೆ ಸತ್ತೋದ ಹುಡುಗ. ಅಮ್ಮನಿಗೆ ಎಂಥ ಆಘಾತ ಅದು. ಒಬ್ಬನೇ ಮಗ ಹುಟ್ಟಿದವನು, ಒಳ್ಳೆ ಹುಡುಗ, ಪಿ ಯು ಸಿ ಪರೀಕ್ಷೆ ಆಗಿದೆ, ಸಿ ಇ ಟಿ ತೊಗೋಬೇಕು. ಅಮ್ಮ ಅವತ್ತು ರಾತ್ರಿ ನಿದ್ರೆ ಮಾತ್ರೆ ತೊಗೊಂಬಿಟ್ರು ಸಾಯ್ಬೇಕು ಅಂತ. ಗಂಡನಿಗೆ ಗೊತ್ತಾಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರಂತೆ. ಅವ್ರಲ್ಲ ಸ್ಟಮಕ್ ವಾಶ್ ಮಾಡಿ ಎಲ್ಲ ಸರಿ ಮಾಡಿದರು. ಗಂಡ ಹೇಳಿದ್ರಂತೆ, ಸಾಯ್ದಿದ್ರೆ ಇಬ್ಬರು ಸಾಯೋಣ, ನೀ ಹೋಗ್ರೆ ಇರೋದು ಏನು ಅರ್ಥ ಏನಿದೆ, ಮಾತಾಡ್ಕೊಂಡ್ರಂತೆ. ಇದಾಗಿ ಒಂದು 3 ದಿವಸಕ್ಕೆ ಈ ಕಥೆ ರೇಡಿಯೋದಲ್ಲಿ ಬಂದಿತ್ತಂತೆ. ನಾನು ಹೇಳಿದ್ದು ಅದು ಏನು ಪರಿವಾರ ನೋಡಿ, ಹೇಗೆ ನಕಾರಾತ್ಮಕವಾದದ್ದು ಸಕಾರಾತ್ಮಕ ಹೇಗೆ ಆಗ್ತದೆ ಅಂತ ಇಬ್ಬರು ಮಾತಾಡ್ಕೊಂಡ್ರಂತೆ. ಆ ತಾಯಿ ನೋಡು, ಮಗನ ಕಳ್ಕೊಂಡಂಥ ತಾಯಿ ಮತ್ತೊಬ್ಬರಿಗೆ ಪ್ರಯೋಜನ ಆಗಲಿ ಅಂತ ಪತ್ರ ಬರೆದ್ಲು. ನೋಡಿ, ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಿ, ಬಿಡಬೇಡಿ ಅಂತ ಹೇಳಿ ಉಪದೇಶಾತ್ಮಕ ಒಂದು ಪತ್ರ ಬರೆದ್ಲಲ್ಲ. ನಾವು ಹಾಗೆ ಮಾಡೋಣ, ಬದುಕಿರೋ ತನಕ 2 ದಿವಸ ಇರ್ತೀವಿ ಗೊತ್ತಿಲ್ಲ, ಇರೋ ತನಕ ಯಾರಿಗಾದ್ರೂ ನೋವು ಅದರ ಸಹಾನುಭೂತಿ ತೋರಿಸ್ಬೇಕು ಅಂತ. ಈಗ ಅವರಿಬ್ಬರು ಸೇರ್ಕೊಂಡೊಂದು ಮಾಡ್ತಿದ್ದಾರಂತೆ. ನಾನು ಬಂದು ಹೇಳೋದ್ರು, ಅದಕ್ಕೆ ಹೇಳೋಕೆ ಬಂದಿದ್ದೀವಿ ಸರ್, ನಾವು ಒಂದು 3-4 ಜನ ಹೇಗಿದ್ದೀವಿ, ಯಾರ ಮನೆಗೆ ಏನಾದರೂ ತೊಂದರೆ ಆದರೆ ಇಲ್ಲಿ ಹೋಗ್ತೀವಿ, ನಮ್ಮ ಕಷ್ಟ ಹೇಳ್ಕೊಂಡು ಚಿಂತೆ ಮಾಡಬೇಡಿ, ನಮಗೂ ಹೆಂಗಾಗಿತ್ತು ಚೆನ್ನಾಗಿರಿ ಅಂತ ಹೇಳಿ ಅವ್ರು ಧೈರ್ಯ ತುಂಬ್ತೀವಿ ಅಂತ. ನನಗಿದು ವಿಚಿತ್ರ ಅನಿಸಲ್ವಾ? ನನಗೆ ಒಂಥರ ಪವಾಡ ಅನಿಸ್ಬಿಡುತ್ತೆ. ಅಂದರೆ ಮನಸ್ಸಿಗೆ ನಕಾರಾತ್ಮಕವಾದಾಗ ಅದನ್ನು ಎಲ್ಲೋ ಒಂದು ಕಡೆ ತಿರ್ಸ್ಕೊಂಡು ಪಾಸಿಟಿವ್ ಮಾಡ್ಕೋಬೇಕು ನಾವು, ಬೇರೆ ಹಾದಿ ಇಲ್ಲ ನಮಗೆ. ಕೊರ್ಕೊಂಡು ಕೊರ್ಕೊಂಡು ಕೂತ್ರೆ ಇರೋ ಆಯುಷನೂ ಹತ್ಕೊಂಡು ಕೊಡಬೇಕಾಗತ್ತೆ. ಅದು ಅನಿಸಿತ್ತು ನನಗೆ. ಇವ್ರೇನು ಮಾಡ್ತಾರೆ ಗೊತ್ತಾ, ರಾಮಕೃಷ್ಣರು ಅಣ್ಣ ಹೋದ, ಅಣ್ಣ ಇರೋ ತನಕ ಒಂದು ಛತ್ರ ಇದ್ದಂಗಿತ್ತು, ಮೇಲೆ ರಕ್ಷಣೆ ಛತ್ರ ಇದ್ದಂಗಿತ್ತು. ಈಗ ಬೇಡ, ನನ್ನ ಜೀವನದ ಗುರಿ ಒಂದೇ ಒಂದಿನ, ಇನ್ಯಾವುದು ಇಲ್ಲ, ಜಗನ್ಮಾತೆ ನೋಡಬೇಕು. ಆ ಜಗನ್ಮಾತೆ ನೋಡಬೇಕು ಅಂತ ಅನ್ನುವಂಥ ಆ ಉನ್ಮತ್ತತೆ ಏನು ಬಂತು, ಈ ಜೀವನಕ್ಕೆ ಒಂದೇ ಗುರಿ, ಏನು ಬೇರೆ ಯಾವ ಗುರಿ ಇಲ್ಲ, ಅದನ್ನು ನೋಡಬೇಕು. ಹೀಗೆ ಹೋಗ್ತಿರ್ಬೇಕಾದ್ರೆ ಅವರ ಆರೋಗ್ಯ ಎಷ್ಟು ಕೆಡ್ತಾ ಇತ್ತು ಅಂದರೆ, ಆ ಹೃದಯ ರಾಮನಿಗೆ ಆಶ್ಚರ್ಯ, ಗಾಬರಿ, ಇದೇನು ಮನೋರೋಗನೋ ಭಕ್ತಿನೋ ಒಂದೂ ಗೊತ್ತಾಗಲ್ಲ. ಮನೋರೋಗನೇ ಇರಬೇಕು ಅಂತ ಕೆಲವರು ಅಂದರು, ಹುಚ್ಚಾಗಿರಬೇಕು ಅಂತಂದ್ರು ಕೆಲವರು. ಒಂದೊಂದ್ಸಲ ಹೇಳ್ದಲ್ಲ ರಾತ್ರಿ ಏನೇನು ಹೇಳ್ತಾ ಇದ್ದೆ, ಅದನ್ನು ರಾತ್ರಿ ಮಲ್ಲಿ ಎದ್ದು ನೋಡ್ತಾನೆ, ಹೃದಯ ರಾಮಕೃಷ್ಣ ಇಲ್ಲ ಪಕ್ಕದಲ್ಲಿ. ಎಲ್ಲಿ ಹೋದರು? 1/2 ತಾಸು ಕಾದ, ಬರಲಿಲ್ಲ. ಬೆಳಗ್ಗೆ 3 ಗಂಟೆ ಹೊತ್ತಿಗೆ ಮತ್ತೆ ಬಂದರು. ಎಲ್ಲಿ ಹೋಗಿದ್ರಿ, ಏನು ಗೊತ್ತಿಲ್ಲ, ಸುಮ್ಮನೆ ಕೂತ್ಕೋ ಅಂತ ಹೇಳಿದ್ರು. ದಿನಾಲು ಹೀಗಾಗೋಕೆ ಶುರು ಆಯಿತು. ಒಂದು ದಿವಸ ಅವ್ರ ಬೆನ್ನು ಹತ್ತಿ ಹೋದ. ಅಲ್ಲಿ ಪಂಚವಟಿ ಅಂತ ಒಂದು ಕ್ಷೇತ್ರ, ಅದು ಮೊದಲು ದಟ್ಟ ಕಾಡು, ಕಾಡಿದ್ದಂಗಿದೆ, ಮರಗಳಿದ್ದಾವೆ, ತೆಗ್ಗು ದಿನ ಜಾಗ, ಸ್ಮಶಾನ ಬೇರೆ, ಅಲ್ಲಿ ಯಾರೂ ಹೋಗಲ್ಲ, ಹಗಲೊತ್ತಿಗೆ ಹೋಗಿ ಹೆದರ್ತಿದ್ರು ಜನ. ಇನ್ನು ರಾತ್ರಿ ಯಾರು ಹೋಗ್ತಿದ್ದಾರೋ, ಇವರೊಬ್ಬರೇ ಹೋಗಿದ್ದಾರೆ. ಒಂದು ದಿವಸ ಹೋಗಿ ನೋಡ್ತಾನೆ, ಅಲ್ಲೊಂದು ನೆಲ್ಲಿಕಾಯಿ ಗಿಡ ಇದೆ, ನೆಲ್ಲಿಕಾಯಿ ಗಿಡದ ಕೆಳ ಕೂತಿದ್ದಾರೆ, ಧ್ಯಾನ ಮಾಡ್ತಾ ಕೂತಿದ್ದಾರೆ. ಇವ್ರು ಕಲ್ಲು ಎಸೆದ, ಮರಳು ಎಸೆದ, ಅವ್ರೇನು ತಿರುಗಿ ನೋಡಲಿಲ್ಲ. ಇವನಿಗೂ ಭಯ ಆಯಿತು, ಇದೇನೋ ಬೇರೆ ಕಾಣುತ್ತೆ ಇದು ಅಂತ. ಮನೆಗೆ ಬಂದ, ಮರುದಿನ ಮಾತ್ರ ಈ ಸಲ ಗಟ್ಟಿ

ಧೈರ್ಯ ಮಾಡಿ ನೋಡೋಣ ಅಂತ ಹೋದ. ಹೋಗಿ ನೋಡ್ತಾನೆ, ರಾಮಕೃಷ್ಣರು ಆ ಗಿಡದ ಕೆಳಗೆ ಕೂತಿದ್ದಾರೆ, ಧ್ಯಾನ ಮಾಡ್ತಾರೆ. ಮೈ ಮೇಲೆ ಒಂಚೂರು ಬಟ್ಟೆ ಇಲ್ಲ, ಜನಿವಾರ ಕೂಡ ಇಲ್ಲ. ಇವನಿಗೆ ಗಾಬರಿ ಆಯಿತು, ಧ್ಯಾನ ಮಾಡೋದು ಈ ರೀತಿ ಧ್ಯಾನ ಮಾಡೋದಾ, ಇದೇನಪ್ಪ ಹಣೆ ಬರ ಇದು ಅಂತ ಹೋಗಿ ಅಲುಗಾಡಿಸಿದೆ. ಎಚ್ಚರ ಇಲ್ಲ, ಎಷ್ಟೊತ್ತಿನ ಮೇಲೆ ಅಲ್ಲೇ ಮುಂದೆ ಕೂತ್ಕೊಂಡ. ಎಚ್ಚರ ಆಗಿ ನೋಡ್ತಾರೆ ರಾಮಕೃಷ್ಣ ಎದುರು. ಮಾಮ ಏನು ಮಾಡ್ತಿದ್ದೀನೇನು ಅಂತ ಕೇಳಿದ ಅವನು. ಮಾಮ ಆಗ್ಬೇಕಲ್ಲ, ಮಾವ ಆಗ್ಬೇಕಲ್ಲ, ಮಾವ ಏನು ಮಾಡ್ತಿದ್ದೀನೇನು, ಕುಚ್ಚರಂಗೆ ಹಿಂಗೆ ಯಾಕೆ ಕೂತಿದ್ಯಾ ನೀನು ಅಂತ ಕೇಳಿದ. ಅವ್ರು ಏನು ಆತಂಕ ಇಲ್ಲ, ನೀನಿರು ಅಂದರು. ನಿಧಾನಕ್ಕೆ ಬಟ್ಟೆ ಹಾಕ್ಕೊಂಡ್ರು. ಆಮೇಲೆ ಹೇಳಿದರು, ನೋಡೋ ನಿನಗಿದು ಅರ್ಥ ಆಗೋದಿಲ್ಲ ಹೃದಯ, ಧ್ಯಾನ ಮಾಡುವಾಗ ನಾನು ಎಲ್ಲ ಬಂಧನಗಳಿಂದ ಮುಕ್ತನಾಗಬೇಕು. ಹುಟ್ಟಿನಾಗಿನಿಂದಾನೆ ಮನುಷ್ಯನಿಗೆ ದ್ವೇಷ, ಭಯ, ಲಜ್ಜೆ, ಕುಲ, ಶೀಲ, ಮಾನ, ಜಾತಿ ಮತ್ತು ಅಭಿಮಾನ ಅನ್ನುವಂಥ ಅಷ್ಟು ಪಾಶಗಳಿದ್ದಾವೆ. ಈ 8 ಪಾಶಗಳು ನಮ್ಮನ್ನು ಹಾಕಿ ಹಾಕಿ ಎಳಿತಾರೆ, ಮೇಲೆ ಹೋಗೋದಕ್ಕೆ ಬಿಡಲ್ಲ ನಿಮ್ಮನ್ನು. ಎಲ್ಲಿವರೆಗೂ ಆ ಪಾಶಗಳು ನಮ್ಮನ್ನು ಕಟ್ಟಿ ಹಾಕ್ತಾವೋ ನಾನು ಬಂಧನದಿಂದ ಮುಕ್ತ ಆಗೋಕ್ಕೆ ಸಾಧ್ಯ ಇಲ್ಲ. ಈ ಜನಿವಾರ ಇದೆಯಲ್ಲ, ಇದು ಒಂದು ಪಾಶನೇ. ಯಾಕಂದ್ರೆ ನೋಡಿದಾಗಲೆಲ್ಲ ನಾನು ಬ್ರಾಹ್ಮಣ, ಉಚ್ಚ ಕುಲದವನು ಅಂತ ಅಹಂಕಾರ ಬರೆಸ್ತಾ ಇದೆ. ಆದ್ದರಿಂದ ಈ ಜನಿವಾರ ಕೂಡ ಬೇಡ ಅಂತ ತೆಗೆದು ಹಾಕಿಬಿಟ್ಟಿದ್ದೀನಿ. ಇದು ಅಹಂಕಾರದ ಮೂಲ. ಜಗನ್ಮಾತೆಯನ್ನು ನೋಡಬೇಕು ಅಂದವನು ಯಾವನು, ಈ ಎಲ್ಲ ಪಾಶಗಳನ್ನು ಕಡ್ಕೊಳ್ಳೋದು ಹೊರತು ಅಲ್ಲಿ ಮೇಲೆ ಹೋಗೋಕ್ಕಾಗಲ್ಲ. ಎಷ್ಟು ಚೆಂದ ನೋಡಿ, ಒಂದು ಬಲೂನ್ ಮೇಲೆ ಹಾರಬೇಕು ಅಂತಂದರೆ, ಗಾಳಿಪಟ ಮೇಲೆ ಹಾರಬೇಕು ಅಂದರೆ ಸೂತ್ರ ಕಡ್ಕೊಂಡೇ ಹೋಗಬೇಕು. ಸೂತ್ರ ಮತ್ತೊಬ್ಬರ ಕೈಯಲ್ಲಿ ಇರೋ ತನಕ ಅದು ಒಂದು ಮಟ್ಟಕ್ಕೆ ಹಾರತ್ತೆ, ಮುಂದೆ ಹಾರೋಕ್ಕೆ ಸಾಧ್ಯವೇ ಇಲ್ಲ, ಅದು ಕಟ್ಕೊಂಡು ಹೋಗಬೇಕು ಅಂತಾರೆ. ಆ ಹೃದಯ ರಾಮ ಗಾಬರಿ ಆದ, ಹೀಗೂ ಉಂಟ ಈ ಮಾವನ ತರ್ಕ? ಅವನಿಗೆ ಅರ್ಥವೇ ಆಗಲ್ಲ, ಅವನ ಸ್ವಭಾವನೆ ಬೇರೆ ಅಲ್ವಾ, ಮಾವನ ತರ್ಕನೇ ಅರ್ಥ ಆಗಲ್ಲ, ಇದೇನು ಹುಚ್ಚುತನ ಇದು ಅಂತ. ದಿನ ಕಳೆದ ಹಾಗೆ ಕಳೆದ ಹಾಗೆ ಅವ್ರ ನಡೆ ನುಡಿ ತುಂಬ ವಿಚಿತ್ರ ಆಗ್ತಾ ಇತ್ತು. ಪೂಜೆ ಮಾಡಕ್ಕೆ ಕೂತ್ಕೋಬೇಕು. ಆ ಪೂಜೆ ಮಾಡೋದೊಂದು ವಿಶೇಷ, ವಿಗ್ರಹ ಬಂದು ಕೂತ್ಕೊಂಡ್ಬಿಟ್ರೆ ಇಷ್ಟೊತ್ತೇ ಕೂತ್ಕೋತಾರೆ ಅಂತೇನಿಲ್ಲ, 2 ತಾಸು ಸುಮ್ಮನೆ ಕೂತ್ಕೊಂಡ್ಬಿಡೋದು ಹಾಗೇನೆ, ಮಾತಿಲ್ಲ ಕತೆಯಲ್ಲ ಕೂತ್ಕೊಂಡ್ಬಿಡೋದು ಹಾಗೇನೆ. ನೈವೇದ್ಯ ಮಾಡ್ತಾ ಇದ್ರೆ ಆ ದೇವಿ ಊಟ ಮಾಡ್ತಾಳೆ ಅನ್ನೋ ಹಾಗೆ ಮುಂದೆ ಕೂತ್ಕೊಂಡು ಇದು ಹಾಕ್ಲ ಇದು ಹಾಕ್ಲ ಮಾತಾಡಿದ ಹಾಗೆ ಒಂಥರ ತನ್ಮಯತೆ ಬಂದ್ಬಿಡುತ್ತೆ. ಆ ಥರ ಇದ್ದು ಇನ್ನೊಂದು ಸ್ವಲ್ಪ ದಿವಸ 4 ಗಂಟೆ ಕೂತ್ಕೊಂಡ್ಬಿಡೋದು ಹಾಡೋದು. ಹಾಡೋ ಕೂತ್ಕೊಂಡ್ರೆ ತಾಸ್ಗಟ್ಟಲೆ ಹಾಡೋದೇ ಹಾಡೋದು, ಗಂಟೆ ಕೆಡೋ ತನಕ ಹಾಡೋದು. ಇನ್ನೊಂದ್ಸಲ ಪೂಜೆ ಮಾಡ್ತಾ ಮಾಡ್ತಾ ಆ ಹೂಗಳನ್ನು ದೇವಿಗೆ ಏರ್ಸೋ ತನ್ನ ತಲೆ ಮೇಲೆ ಹಾಕ್ಕೊಂಡ್ಬಿಡುದು. ಆ ತಮಾಷೆ ಮಾಡ್ತಿದ್ರಂತೆ, ಸ್ವಲ್ಪ ದಿವಸ ನೋಡಿ ನೀವು ಕಾಳೆ ತಲೆ ಮೇಲೆ ಕೂತ್ ಕಾಳಿ ದೇವಿ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾನೆ ಹೋಗಿ ಹುಚ್ಚಾಯವನು ಅಂತ ತಮಾಷೆ ಮಾಡ್ತೀವಿ. ಉಳಿದವರೆಲ್ಲ ಅವ್ರಿಗೆ ಏನು ಅನಿಸುತ್ತೆ ಗೊತ್ತಾಗ್ತಿದ್ದಿಲ್ಲ, ಹಾಗಿದ್ರಂತೆ ಬರ್ಬರ್ತಾ ಇಷ್ಟು ತೀಕ್ಷ್ಣ ಆಯಿತು ಅಂದರೆ ಆ ವಿಗ್ರಹ ಮುಂದೆ ಕೂತ್ಕೋಬೇಕು. ಅಮ್ಮ ನೀ ಇರೋದು ನಿಜಾನ ಹೇಳ್ತಾರೆ, ನೀವು ನಿಜ ಅಂತ ಹೇಳ್ತಾರೆ, ನನಗಂತೂ ಕಂಡಿಲ್ಲ, ನೀನು ವಿಗ್ರಹನೇ ಕಾಣಿಸ್ತಾ ಇದ್ದೀನಿ, ನೀ ಇರೋದು ನಿಜ ಆದರೆ ನನಗೆ ಯಾಕೆ ರೂಪ ತೋರಿಸ್ತಾ ಇಲ್ಲ, ನನಗೆ ನೀನು ರೂಪ ತೋರಿಸು ನನಗೆ ಅಂತ ಕೇಳ್ಕೋಬೇಕು, ಅಥವಾ ನೀನು ಹೇಳೋದೆಲ್ಲ ಬರೀ ಕಲ್ಪನೆನಾ ನಂದು ಅಂತ. ಒಂದು ದಿವಸ ಹೋಗ್ಬಿಟ್ರೆ ಮೂರು ದಿವಸ ಜೋರಾಗಿ ಅಳೋದು, ಹತ್ತು ಬಿಡೋದು ಜೋರಾಗಿ, ಒಂದು ದಿವಸ ಕಳೆದೋಯ್ತು ನನ್ನ ಜೀವನದಲ್ಲಿ, ಜೀವನ ವ್ಯರ್ಥ ಆಯ್ತು, ಒಂದು ದಿವಸ ಹೋಯ್ತು ನಂದು ಅಂತ ಹೇಳಿ ತಮ್ಮ ತಲೆ ಕೂದಲಿಂದ ನೆಲ ಉಜ್ಜಬೇಕು. ವಿಚಿತ್ರ ಅನಿಸಲ್ವಾ, ಉನ್ಮಾದ ಅನಿಸ್ಬಿಡಲ್ವಾ, ಇದು ಆ ಥರದ ಭಕ್ತಿ ಅದು. ಇದು ನೋಡ್ತಾ ಇದ್ರೆ ಎಲ್ಲರೂ ಅಂದ್ರಂತೆ ಇದು ಯಾಕೋ ತೀರಾ ಕೆಟ್ಟ ಹೋಯ್ತು, ಭಟ್ಟಾಚಾರ್ಯ ಅಂತ ಕರೀತಾರೆ ಆ ಪೂಜಾ ಅರ್ಚಕರನ್ನ, ಭಟ್ಟಾಚಾರ್ಯಗೆ ಹುಚ್ಚು ಹಿಡಿದು ಬಿಟ್ಟಿದೆ, ಇನ್ನು ಸ್ವಲ್ಪ ದಿವಸ ಇದ್ರೆ ಈತ ಕಾಳಿ ವಿಗ್ರಹ ಒಡೆದು ಹಾಕಿದ್ರು ಹಾಕಿದ್ನೆ ಇವನು, ಆ ಥರ ಇದ್ದಾನೆ. ಲಕ್ಷಣ ಏನು ಮಾಡ್ತಾನೆ ಹೇಳೋಕೆ ಬರಲ್ಲ, ಇವನು ಪ್ರೆಡಿಕ್ಟೇ ಮಾಡೋಕ್ಕೆ ಸಾಧ್ಯ ಇಲ್ಲ. ನೈವೇದ್ಯ ಮಾಡೋಕೆ ಕೂತ್ಕೊಂಡು ಕೂತ್ಕೊಂಡ್ಬಿಡೋದು 3-4 ತಾಸು, ಅವ್ರು ಬಿಡ್ದವ್ರಿಗೆ ಬಹಳ ಭಜಿತಿ, ಒಂದು ಟೈಮ್ ಅಂತ ಇರುತ್ತಲ್ಲ ಪೂಜೆಗೆ, ಟೈಮ್ ಅಂತ ಫಿಕ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಥುರಾನಾಥನ ಹೋಗಿ ಹೇಳಿದ್ರಂತೆ ಉಳಿದವರೆಲ್ಲ ಅರ್ಚಕರು ಉಳಿದವರೆಲ್ಲ ಹೋಗಿ, ಇದ್ಯಾಕೋ ಸ್ವಲ್ಪ ಸರಿ ಆಗ್ತಾ ಇಲ್ಲ, ಬದಲಾಯಿಸ್ತೀರಿ ನೋಡಿ ಇವ್ರನ್ನ ಅಂತ. ಆತ ಬಂದು ನೋಡಿದ, ಇವರ ತನ್ಮಯತೆಯನ್ನು ನೋಡಿದ, ಅವನು ಹೇಳಿದ ಅವ್ರು ಹಾಡಿದ ಭಕ್ತಿಯನ್ನು ಕೇಳಿದ, ಕೃತಾರ್ಥ ಭಾವ ಬಂತ ಅವನಿಗೆ. ಹೋಗಿ ತಮ್ಮ ರಾಣಿ ರಾಸಮಣಿಗೆ ಹೇಳಿದ, ನಾವೇನು ಪುಣ್ಯ ಮಾಡಿದ್ದೋ ಗೊತ್ತಿಲ್ಲ, ನಮಗೆ ಅದ್ಭುತವಾದ ಅರ್ಚಕ ಸಿಕ್ಕಿದ್ದಾನೆ. ಎಷ್ಟರ ಮಟ್ಟಿಗೆ ಅಂದರೆ ಅವನ ಭಕ್ತಿಗೋಸ್ಕರ ಆದರೂ ಕಾಳಿ ಆ ವಿಗ್ರಹದಲ್ಲಿ ಜಾಗೃತ ಆಗ್ತಾಳೆ. ಎಷ್ಟು ಚೆನ್ನಾಗಿದೆ ನೋಡಿ, ಅವನ ಭಕ್ತಿಗೋಸ್ಕರ ಆದರೂ ಕಾಳಿ ಆ ವಿಗ್ರಹದಲ್ಲಿ ಜಾಗೃತ ಆಗ್ತಾಳೆ, ಚಿಂತೆ ಮಾಡಬೇಡ ಅಂತ. ರಾಣಿಗೂ ಭಾರಿ ಖುಷಿಯಾಯಿತು, ಕಷ್ಟಪಟ್ಟು ಕಟ್ಟಿಸಿದಂಥ ದೇವಸ್ಥಾನ, ಒಬ್ಬ ಒಳ್ಳೆ ಅರ್ಚಕರು ಸಿಕ್ಕರಲ್ಲ, ನಿಜವಾಗಿ ಭಕ್ತಿಯಿಂದ ಪೂಜೆ ಮಾಡೋರು ಇದ್ದಾರಲ್ಲ ಅಂತ. ಆದರೆ ಬನ್ನಿ ನಿನ್ನೆ ಹೇಳಿದ ಹಾಗೆ ಆ ಭಕ್ತಿ ಏಕಾಗ್ರತೆ ಯಾವ ಮಟ್ಟದ್ದಿತ್ತು ಅಂದರೆ ಅದು ಉಸಿರು ಬಿಗಿ ಹಿಡಿದು ಒತ್ತಡ ಆಗ್ತಿತ್ತೋ ಏನೋ, ಯಾವಾಗಲೂ ಕಣ್ಣು ಕೆಂಪಾಗ್ಬಿಡೋದು, ರಕ್ತ ಒಸರ್ತದೆ ಅನ್ನೋ ಹಂಗೆ ಆಗ್ಬಿಡ್ಬೇಕು, ಕಣ್ಣು ಎದೆಯೆಲ್ಲ ಕೆಂಪಾಗ್ಬಿಡ್ಬೇಕಂತೆ. ಒಂದ್ಸಲ ಅಂತೂ ಇಷ್ಟು ಕಷ್ಟ ಆಗ್ಬಿಡುತ್ತಂತ ಅವ್ರಿಗೆ,
ಅಮ್ಮ ದಿನ ಕೇಳ್ತಾ ಇದ್ದೀನಿ ನೀನು ಇದ್ದೀಯಾ ಇದ್ದೀಯಾ ಅಂತ.

ನೀನು ನಂಗೆ ದರ್ಶನ ಕೊಡಲಿಲ್ಲ. ಎರಡು ಇರಬೇಕು, ದರ್ಶನ ಕೊಡಲಿಲ್ಲ ಅಂದ್ರೆ ನೀನು ಇಲ್ಲ ಅಂತಾದರೂ ಆಗಬೇಕು, ಅಥವಾ ನೀನು ದರ್ಶನಕ್ಕೆ ನಾನು ಅರ್ಹ ಅಲ್ಲ ಅಂತಾಯ್ತು. ಎರಡೇ ಇರಬೇಕು, ದರ್ಶನಕ್ಕೆ ನಾನು ಅರ್ಹ ಇಲ್ಲೇ ಇರ್ಬೋದು, ಅಥವಾ ನಾನು ನೀನು ಇರಲಿಕ್ಕೆ ಇಲ್ಲ, ನನ್ನ ಕಲ್ಪನೆ ಇರ್ಬೋದು. ಹಾಗಾದರೆ ಒಂದು ಕೆಲಸ ಮಾಡೋಣ, ಈ ದೇಹ ಇದ್ದರೆ ಏನು ಪ್ರಯೋಜನ ಇದು? ನೀನು ನೋಡದೇ ಇದ್ದಂಥ ದೇಹ ಇದ್ದ ಪ್ರಯೋಜನ ಏನು? ಮುಗಿಸ್ಬಿಡ್ತೇನೆ ಇವತ್ತ ಅಂತ. ತಾವು ನೆಕ್ಸ್ಟ್ ಟೈಮ್ ದಕ್ಷಿಣೇಶ್ವರ ಹೋದಾಗ ನೋಡಿ, ಆ ಕಾಳಿ ದೇವ ವಿಗ್ರಹ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಒಂದು ಖಡ್ಗ ಇಟ್ಟಿದ್ದಾರೆ. ಈಗಿದೆಯಲ್ಲ ಗೊತ್ತಿಲ್ಲ, 4 ವರ್ಷದಿಂದಿತ್ತು ಆ ಖಡ್ಗ ಇತ್ತು. ಅದು ಹಿಂದೆ ಪ್ರಾಣಿ ಬಲಿ ಕೊಡ್ತಿದ್ರಲ್ಲ, ಅವಾಗಿತ್ತು, ಗಿಡಗ ಉಪಯೋಗಿಸ್ತಿದ್ರಂತೆ. ಹಾಗೆ ದೇಹ ಹಾಕಿರ್ತಾರೆ. ಆ ಖಡ್ಗ ನೋಡಿದ್ರಂತೆ ತಕ್ಷಣ, ಏನು ಅನ್ನಿಸ್ತೋ ಗೊತ್ತಿಲ್ಲ, ಈ ಕ್ಷಣಕ್ಕೆ ಜೀವನ ಮುಗಿಸ್ಬಿಡ್ತೇನೆ, ಇದನ್ನು ನೀನು ನೋಡದೇ ಇರುವಂಥ ದಿವಸ ಪ್ರಯೋಜನ ಏನು ನನಗೆ, ಈ ದೇಹ ಬೇಡ ಅಂಥೇಳಿ ಛಂಗ್ ಅಂತ ಹಾರಿ ಖಡ್ಗ ಹಿಡ್ಕೊಂಡ್ರಂತೆ. ಖಡ್ಗ ಹಿಡ್ಕೊಂಡದ್ದಷ್ಟೇ, ಆ ಕ್ಷಣದೊಳಗೆ ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಆ ಕಾಳಿ ವಿಗ್ರಹ ಮರೆಯಾಗಿ ಒಂದು ದಿವ್ಯ ಜ್ಯೋತಿ ಬಂದಂಗೆ ಆಗ್ಬಿಡ್ತು, ಬೆಳಕು ಬಂತು. ಅದು ಸಹಸ್ರ ಕೋಟಿ ಸೂರ್ಯ ಬಂದ ಹಾಗೆ, 8 ಜನ ಸೂರ್ಯ ಬಂದ ಒಂದೇ ಸಲ ಹೇಗೆ ಕಣ್ಣು ಕುಕ್ಕಿ ಬಿಡ್ತದೆ, ಹಾಗಾಗಿ ಎಚ್ಚರ ತಪ್ಪಿ ಬಿದ್ದುಬಿಟ್ರಂತೆ, ಬಾಹ್ಯ ಪ್ರಜ್ಞೆ ತಪ್ಪಿ ಹೋಯ್ತು. 2 ದಿವಸ ಮೈ ಮೇಲೆ ಎಚ್ಚರ ಇಲ್ಲ. ಮುಂದೆ ಅವರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ಏನಾಯಿತು ನನಗೆ ಅಂತ ಹೇಳ್ತಾರೆ. ಅದು ಭಾಳ ಚಂದ, ಮುಂದೆ ನೆನೆಸ್ಕೊಂಡು ಅವತ್ತು ಏನಾಯ್ತು ನಿಮಗೆ ಅಂತ ಕೇಳ್ದಾಗ ಹೇಳ್ತಾರೆ, ಖಡ್ಗ ತಗೊಂಡ ತಕ್ಷಣ ಎದುರಿಗಿದ್ದ ಪ್ರಪಂಚ ಮರೆಯಾಗಿ ಹೋಯ್ತು ನನಗೆ. ಮನೆ, ದೇವಸ್ಥಾನ, ಜನರು ಎಲ್ಲ ಕರೆ ಹೋಗ್ಬಿಟ್ರು ಶೂನ್ಯದೊಳಗೆ, ಯಾರೂ ಕಾಣಿಸ್ಲಿಲ್ಲ ನನಗೆ. ಎಲ್ಲಿ ನೋಡಿದ್ರೆ ಒಂದು ಚಿತ್ತಘನವಾದ ಬೆಳಕು, ಭಾರಿ ಬೆಳಕು. ಅದು ಸಾಧಾರಣ ಬೆಳಕಂದ್ರೆ ಸೂರ್ಯನ ಬೆಳಕಿದ್ದಂಗಲ್ಲ, ಗಟ್ಟಿಯಾದ ಬೆಳಕು, ತಡ್ಕೊಳಕಾಗಲ್ಲ ಅಷ್ಟು ಗಟ್ಟಿಯಾದ ಬೆಳಕು. ಎಲ್ಲಿ ನೋಡಿದ್ರೆ ಜ್ಯೋತಿ ಸಾಗರ ಇದ್ದ ಹಾಗೆ, ಬೆಳಕಿನ ಅಲೆಗಳು ನನ್ನ ಕಡೆ ಉಗ್ಗಿ ಉಗ್ಗಿ ಬರ್ತಾ ಇತ್ತು. ಎಲ್ಲೋ ಮೂಲ ಸ್ತೋತ್ರದಿಂದ ನನ್ನ ಬೆಳಕಿನ ಅಲೆಗಳನ್ನು ಹುಟ್ಕೊಂಡು ಬರ್ತಾ ಇದ್ದಾರೆ. ಕೋಟಿ ಸೂರ್ಯರ ಸಮನಾದಂತಹ ಬೆಳಕಿನ ತೇಜದ ನಡುವೆ ಅಭಯಹಸ್ತವನ್ನು ಇಟ್ಕೊಂಡಂತ ಕಾಳಿದೇವಿ ಕಾಣಿಸಿದ್ಲು ನನಗೆ. ಆ ಕಾಳಿದೇವಿ ವಿಗ್ರಹ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ ಹೆಂಗೆ ಕಾಣಿಸ್ತು ನನಗೆ ಅಂತ ಹೇಳ್ತಾರೆ. ನಾನು ಆ ಸಾಗರದೊಳಗೆ ದೇವಿ ಕಳಿಸಿದ ಸಾಗರದೊಳಗೆ ಮುಳುಗು ಹೋಗ್ಬಿಟ್ಟೆ. ನಾನು ಮುಳುಗು ಹೋದಾಗ ನೀರಲ್ಲಿ ಮುಳುಗಿದ ಉಸಿರುಗಟ್ಟಲ್ವಾ ನಮಗೆ, ಹಾಗೆ ನನಗೆ ಉಸಿರುಗಟ್ಟಿಬಿಡ್ತು, ತಡಬಡಿಸ್ಬಿಟ್ಟೆ. ಹೊರಗೆ ಬಂದರೆ ಸಾಕು ಅನ್ನಂಗೆ ಆಗಿತ್ತು ನನಗೆ. ಹೊರಗೆ ಬಂದು ಸಾಕು ಅಂದಾಗ ಉಸಿರುಗಟ್ಟಿದಾಗ ಅಮ್ಮ ಅಮ್ಮ ಅಂತ ಹೋಗ್ತಾ ಇದ್ದೀನಿ, ಯಾರು ನನ್ನ ಕೈ ಹಿಡ್ಕೋತಾ ಇಲ್ಲ. ಆಕೆ ನಗ್ತಾ ಇದ್ದಾಳೆ, ತಾಯಿ ನಗ್ತಾ ಇದ್ದಾಳೆ, ಭಾಳ ಕಾಡಿದೀಯ ನನಗೆ ನೀನು ಅಂತ, ನನಗೆ ಭಾಳ ಕಾಡಿದೀಯಾ ನೀನು ಅಂತ ಹೇಳ್ತಾಳೆ. ಎಚ್ಚರ ತಪ್ಪಿ ಬಿದ್ದುಬಿಟ್ಟೆ, ನನಗೆ ಗೊತ್ತೇ ಆಗಲಿಲ್ಲ. ಹೊರಗಡೆ ನನಗೆ ಎಚ್ಚರ ಇಲ್ಲದೆ ಹೋದರೂ ಕೂಡ 2 ದಿವಸ ಹೊರಗಡೆ ಜನ ಅಂದ್ರಲ್ಲ, 2 ದಿವಸ ಎಚ್ಚರ ಇರಲಿಲ್ಲ ಅಂದ್ರಲ್ಲ, 2 ದಿವಸ ಕೂಡ ನನ್ನೊಳಗೆ ಅನಂತವಾದ ಆನಂದದ ಪ್ರವಾಹ ಹರಿತಾ ಇತ್ತು. ಅದು ಎಂಥ ಆನಂದ ಅಂತ ನನ್ನ ಮಾತಲ್ಲಿ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಇದೊಂದು ಮಾತಿದೆ, ನಮ್ಮ ಅನುಭವವನ್ನು ಮಾತಿನಲ್ಲಿ ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಯಾವುದೇ ಅನುಭವವನ್ನು ಮಾತಿನಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಒಂದು ಯಾವುದೋ ಇತ್ತೀಚೆಗೆ ಪುಸ್ತಕಕ್ಕೆ ನಾನು ಮುನ್ನುಡಿ ಬರೆದಾಗ ಹೇಳಿದ್ದೆ, ಅನುವಾದದ ಪುಸ್ತಕ ಅಂತ ಹೇಳಿದರು. ಎಲ್ಲವೂ ಅನುವಾದವೇ ಜೀವನದಲ್ಲಿ ಇರೋದು. ಮೊದಲೇ ಸಲ ಬರೀತಾರಲ್ಲ, ಪುಸ್ತಕ ಬರೀತೀರಿ, ಗ್ರಂಥ ಬರೀತೀವಿ, ಅದು ಕೂಡ ಅನುವಾದನೇ, ಕಾಪಿ ಆಗಲ್ಲ, ಅದು ಕಾಪಿನೇ, ಅದು ಅನುವಾದನೇ. ಅದು ಹೇಗೆ? ಮೊದಲನೇ ಮನಸ್ಸಲ್ಲಿ ವಿಚಾರ ಬಂತು, ಅದನ್ನು ನೀವು ಪೇಪರಲ್ಲಿ ಬರೀತೀರಿ. ಅಂದರೆ ಬುದ್ಧಿಯಲ್ಲಿ ಬಂದಂಥ ಚಿಂತನೆಗಳನ್ನು ಕಾಗದದಲ್ಲಿ ಇಳಿಸೋದಿದೆಯಲ್ಲ, ಇದು ಬಹಳ ಕಷ್ಟ. ಅದಕ್ಕೆ DVG ಭಾಳ ಚೆನ್ನಾಗಿ ಹೇಳ್ತಾರೆ, ಹೊರಟು ಯಾನವೋ ಭಾಷೆ ಮಂಕುತಿಮ್ಮ ಅಂತ. ಆಡ್ ಜರ್ನಿ, ಪುವರ್ ವೆಹಿಕಲ್ ಅದು, ಮಾತು ಬರಹ ಅಂತ ಇದೆಯಲ್ಲ, ಅತ್ಯಂತ ಪುವರ್ ವೆಹಿಕಲ್ ಅದು. ಬಟ್ ಏನು ಮಾಡೋದು, ಇರೋದೇ ಅದು ಒಂದು ನಮಗೆ, ಮತ್ತೆ ಬೇರೆ ಇಲ್ಲ. ಏನು ಭಾವನೆಗಳನ್ನು ಮಾತಿನಲ್ಲೇ ಹೇಳಬೇಕಲ್ಲ ನಾವು, ಎಷ್ಟು ಹೇಳ್ಬೋದು. ಹಣ್ಣು ತುಂಬ ರುಚಿಯಾಗಿತ್ತು, ಎಷ್ಟು ರುಚಿಯಾಗಿತ್ತು, ಹೆಂಗೆ ಹೇಳೋದು ಅದನ್ನು, ತುಂಬ ರುಚಿ, ಅದು ತುಂಬ ಭಾಳ ಎಳಿಬೋದು ಅಷ್ಟೇ ನಾವು, ಅದಕ್ಕಿಂತ ಹೆಚ್ಚಿಗೆ ಏನು ಹೇಳೋಕ್ಕಾಗ್ತದೆ ಅಂದರೆ. ಅದಕ್ಕೆ ಹೇಳ್ತಾರೆ ಅವರು, ನನಗೆ ಅನುಭವವನ್ನು ಬಾಯಿಯಿಂದ ಹೇಳೋಕ್ಕಾಗ್ತಾ ಇಲ್ಲ. ಅನುಭವ ಯಾವ ಮಟ್ಟದ್ದಾಗಿತ್ತು ಅಂದರೆ, ಇಂಥ ಅನುಭವ ನನ್ನ ಜೀವನದಲ್ಲಿ ಎಂದೂ ಆಗಿರಲಿಲ್ಲ. ಇದೊಂದು ವಿಶೇಷವಾದಂಥ ಅನಂತವಾದಂಥ ಪ್ರೇಮದ ಪ್ರವಾಹದೊಳಗೆ ನಾನು ಕೊಚ್ಚಿಕೊಂಡು ಹೋಗ್ಬಿಟ್ಟಿದ್ದೆ ಅಂತ ಹೇಳ್ತಾರೆ.

ಕೇಳುಗರೇ, ಇದುವರೆಗೂ ಸನ್ಯಾಸಿಯ ಬದುಕು ಹಾಗೂ ಹನುರೂಪ ದಾಂಪತ್ಯ ಬಗೆ ಎಂಟರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಟ್ಟ ಸ್ಫೂರ್ತಿ ಸೆಲೆ ಕಾರ್ಯಕ್ರಮವನ್ನು ಕೇಳಿದಿರಿ.

0: ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ. ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
3: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
4: ನಮ್ಮ ಜನಧ್ವನಿಯಿಂದ ಇದೀಗ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದ ಮೂಲಕ ಪ್ರಪಂಚದ ಅತ್ಯಂತ ದುಬಾರಿ ಕಾಫಿ ತಯಾರಾಗುವುದು ಹಾನಿಯ ಲದ್ದಿಯಿಂದ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರಪಂಚದ ಅತ್ಯಂತ ದುಬಾರಿ ಕಾಫಿ ತಯಾರಾಗುವುದು ಆನೆಯ ಲದ್ದಿಯಿಂದ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಜಗತ್ತಿನಲ್ಲಿ ಪ್ರತಿದಿನ ಹೊಸ ಹೊಸ ವಿಚಾರಗಳು ಹುಟ್ಟಿಕೊಳ್ಳುತ್ತಿವೆ. ನಾವು ಜಗತ್ತಿನಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವ ಕಾಫಿ ತಯಾರಾಗುವುದು ಪುನುಗು ಬೆಕ್ಕಿನಿಂದ ಅಂತ ಈ ಮೊದಲು ತಿಳಿದು ಬಂದಿದ್ದೆವು. ಆದರೆ ಈಗ ಇದರ ಜೊತೆಗೆ ಆನೆಯನ್ನ ಸೇರಿಸಿಕೊಂಡು ಇವುಗಳಿಗೆ ಕಾಫಿ ಹಣ್ಣುಗಳನ್ನ ತಿನ್ನಿಸಿ ಅದರ ಮಲದಿಂದ ಬರುವ ಕಾಫಿ ಬೀಜಗಳನ್ನ ಪುಡಿ ಮಾಡಿ ಬ್ಲಾಕ್ ಐವರಿ ಕಾಫಿಯನ್ನ ತಯಾರಿಸುತ್ತಿದ್ದಾರೆ. ಇದು ಕೂಡ ಜಗತ್ತಿನ ಅತ್ಯಂತ ಬೆಲೆ ಬಾಳುವ ಕಾಫಿಯಲ್ಲಿ ಒಂದಾಗಿದೆ. ಹಾಗಾದರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಯುವುದಾದರೆ, ಬ್ಲಾಕ್ ಐವರಿ ಕಾಫಿ ಆನೆ ಲದ್ದಿಯಿಂದ ತಯಾರಿಸುವ ಕಾಫಿಯ ಇತಿಹಾಸವು ಒಂದು ರೀತಿಯ ಆಸಕ್ತದಾಯಕವಾಗಿದೆ. ಇದು 1980 ದಶಕದಲ್ಲಿ ಪ್ರಾರಂಭವಾಯಿತು. ಬ್ಲಾಕ್ ಐವರಿ ಕಾಫಿ ಎಂಬ ಕಾಫಿ ಕಂಪನಿಯು ವಿಶಿಷ್ಟವಾದ ದುಬಾರಿಯಾದ ಕಾಫಿಯ ವಿಶೇಷ ಪ್ರಕಾರವನ್ನ ಪ್ರಯೋಗಿಸಲು ಪ್ರಾರಂಭಿಸಿತು. ಈ ಮೊದಲು ಏಷ್ಯಾದ ಆನೆಗಳಿಂದ ಜೀರ್ಣವಾಗುವ ಮತ್ತು ಸಂಸ್ಕರಿಸಿದ ಕಾಫಿ ಬೀಜದಿಂದ ಈ ಕಾಫಿಯನ್ನು ತಯಾರಿಸಲಾಯಿತು. ಸ್ವಲ್ಪ ಸಂಶೋಧನೆಯ ನಂತರ ಆನೆಗಳು ಥೈಲ್ಯಾಂಡ್ನ ಕಾಫಿ ತೋಟಕ್ಕೆ ಹೋಗಿ ಅಲ್ಲಿನ ಕಾಫಿ ಗಿಡಗಳ ಕಾಫಿ ಬೀಜಗಳನ್ನು ತಿನ್ನುತ್ತವೆ ಎಂದು ಕಂಪನಿಗೆ ಅರಿವಾಯಿತು. ಕಾಫಿ ತೋಟದ ಮಾಲೀಕರು ಆನೆಗಳನ್ನು ಕ್ರಿಮಿ ಕೀಟಗಳಂತೆ ಕಂಡು ಅವುಗಳನ್ನು ಓಡಿಸಲು ಹರಸಾಹಸ ಪಟ್ಟಿದ್ದರು. ನಂತರ ಅವರು ಆನೆಗಳ ನೈಸರ್ಗಿಕ ಪ್ರವೃತ್ತಿಯನ್ನು ಅವುಗಳ ವಿರುದ್ಧ ಬಳಸಲು ನಿರ್ಧರಿಸಿದರು ಮತ್ತು ಬದಲಿಗೆ ಕಾಫಿ ಬೀಜಗಳನ್ನು ತಿನ್ನಿಸಲು ಪ್ರಾರಂಭಿಸಿದರು. ಇದು ಉತ್ತಮ ಗುಣಮಟ್ಟದ ಮತ್ತು ವಿಶಿಷ್ಟವಾದ ಕಾಫಿಯನ್ನು ರಚಿಸಲು ಪರಿಪೂರ್ಣ ಪರಿಸ್ಥಿತಿಯನ್ನು ಸೃಷ್ಟಿಸಿತು. ಥೈಲ್ಯಾಂಡ್ನ ದೂರದ ಗ್ರಾಮೀಣ ಗ್ರಾಮವಾದ ಬಾಂತಾ ಕಾಂಗ್ ಸುರಿಸ್ನಲ್ಲಿ ಆನೆ ಅಭಯಾರಣ್ಯವಿದೆ. ಅಲ್ಲಿನ ಆನೆಗಳನ್ನು ಸಾಕುವವರು ಆನೆಗಳ ರುಚಿ ಆದ್ಯತೆಗಳ ಆಧಾರದ ಮೇಲೆ ವಿಶಿಷ್ಟವಾದ ಆಹಾರ ಪದ್ಧತಿಯೊಂದಿಗೆ 15 ಆನೆಗಳನ್ನು ನೋಡಿಕೊಳ್ಳುತ್ತಿದ್ದಾರೆ. ರುಚಿ ವ್ಯತ್ಯಾಸಗಳನ್ನು ಹೊಂದಿರುವ ಏಕೈಕ ಜೀವಿ ಮನುಷ್ಯ ಒಬ್ಬನೇ ಅಲ್ಲ. ಉದಾಹರಣೆಗೆ, ಕೆಲವು ಆನೆಗಳು ಅಕ್ಕಿ ಮತ್ತು ಉಪ್ಪನ್ನ ಇಷ್ಟಪಡುತ್ತವೆ, ಆದರೆ ಇತರೆ ಆನೆಗಳು ಹಣ್ಣು ಅಥವಾ ಕಬ್ಬನ್ನ ಇಷ್ಟಪಡುತ್ತವೆ. ಈ ಅಭಯಾರಣ್ಯದಲ್ಲಿ ಎಲ್ಲ ಆಹಾರಗಳು ಸಾಮಾನ್ಯವಾದ ಒಂದೇ ವಿಶೇಷ

ಅಂಶ ಘಟಕಾಂಶವನ್ನ ಹೊಂದಿವೆ. ಅದು ಕಾಫಿ ಚೆರ್ರಿಗಳು ಎಂಬ ಹಣ್ಣು. ಆ ಮಾಗಿದ ಕೆಂಪು ಹಣ್ಣು ಚೆರ್ರಿಗಳು ಶೇಕಡ 100% ಅರೇಬಿಕವಾಗಿದ್ದು ಚಿಯಾಂಗ್ ಮಾಯ್ನಲ್ಲಿ 1500 meters ಎತ್ತರದಲ್ಲಿರುವ ಅಚ್ಚ ಬುಡಕಟ್ಟಿನ ಮಹಿಳೆಯರಿಂದ ಆರಿಸಲ್ಪಟ್ಟಿದೆ. ಈ ಆರಿಸಲ್ಪಟ್ಟ ಚೆರ್ರಿಗಳನ್ನು ಸುರಿನ್ಗೆ ತರಲಾಗುತ್ತದೆ. ಅಲ್ಲಿ ಪ್ರತಿ ಆನೆಗೆ ಆರೈಕೆ ನೀಡುವ ಕುಟುಂಬವು ಕಾಫಿ ಹಣ್ಣುಗಳನ್ನು ಆನೆಯ ನೆಚ್ಚಿನ ಆಹಾರದೊಂದಿಗೆ ಬೆರೆಸುತ್ತಾರೆ. ಪ್ರತಿಯೊಂದು ಆನೆಯು ತನ್ನದೇ ಆದ ಪಾಕ ವಿಧಾನವನ್ನ ಹೊಂದಿವೆ, ಏಕೆಂದರೆ ಅವುಗಳ ರುಚಿ ಮನುಷ್ಯರಂತೆ ನಿರ್ದಿಷ್ಟವಾಗಿರುತ್ತದೆ. ಒಮ್ಮೆ ಆನೆಗಳು ಕಾಫಿ ಹಣ್ಣುಗಳನ್ನು ಸೇವಿಸಿದ ನಂತರ ಜೀರ್ಣಕ್ರಿಯೆ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ ಮತ್ತು ಇದು ಈಗಾಗಲೇ ಆನೆಯ ಹೊಟ್ಟೆಯಲ್ಲಿರುವ ಆಹಾರ ಪ್ರಮಾಣವನ್ನು ಅವಲಂಬಿಸಿ 12-72 ಗಂಟೆಯವರೆಗೆ ತೆಗೆದುಕೊಳ್ಳಬಹುದು. ಆನೆಗಳಿಂದ ಮಲದಿಂದ ಅಂದರೆ ಆನೆಯ ಲದ್ದಿ ಬಂದ ಪ್ರತ್ಯೇಕ ಚರ್ರಿಗಳನ್ನು ಆನೆ ಆರೈಕೆ ನೀಡುವವರು ಕೈಯಿಂದ ಆರಿಸಿಕೊಳ್ಳುತ್ತಾರೆ. ಆಯ್ದ ಚರ್ರಿಗಳನ್ನು ನಂತರ ಸ್ಥಳೀಯ ಶಾಲೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಂತಿಮ ವರ್ಷದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕಾಫಿ ಚರ್ರಿಗಳನ್ನು ತೊಳೆಯಲು ಮತ್ತು ಬಿಸಿಲಿಗೆ ಒಣಗಿಸಲು ಹೇಳುತ್ತಾರೆ. ನಿರ್ದಿಷ್ಟ ಶೇಕಡವಾರು ತೇವಾಂಶಕ್ಕೆ ಒಣಗಿದ ನಂತರ ಚರ್ರಿಗಳನ್ನು ಸುಲಿದು ಯಂತ್ರದ ಮೂಲಕ ಸಾಂದ್ರತೆಗಾಗಿ ಮತ್ತು ಕೈಯಿಂದ ದೋಷಪೂರಿತ ಬೀಜಗಳನ್ನು ಅವುಗಳ ಗಾತ್ರದ ತಕ್ಕಂತೆ ವಿಂಗಡಿಸಲಾಗುತ್ತದೆ. ನಂತರ ಕಾಫಿ ಬೀಜಗಳನ್ನು ಉರಿದು ತಾಜಾತನವನ್ನು ಖಚಿತಪಡಿಸಿಕೊಳ್ಳಲು ಒಂದು ಚೀಲದಲ್ಲಿ ಪ್ಯಾಕ್ ಮಾಡಲಾಗುತ್ತದೆ ಮತ್ತು ರವಾನಿಸಲಾಗುತ್ತದೆ. ಕೇವಲ 1 kilogram ಬ್ಲ್ಯಾಕ್ ಐವರಿ ಕಾಫಿನ ಉತ್ಪಾದಿಸಲು ಸರಿಸುಮಾರು 30 kilograms ಕಾಫಿ ಚೆರ್ರಿಗಳು ಅಗತ್ಯವಿರುತ್ತದೆ. ಕಪ್ಪು ಐವರಿ ಕಾಫಿ ಕಹಿಯನ್ನ ಹೊಂದಿರುವುದಿಲ್ಲ ಮತ್ತು ಸೂಕ್ಷ್ಮವಾಗಿರುತ್ತದೆ. ಅದರ ಸಂಕೀರ್ಣತೆಯಲ್ಲಿ ಬಹುತೇಕ ಚಹಾದಂತಿದೆ. ಈ ಕಾಫಿಯನ್ನ ಸೈಫನ್ ಕಾಫಿ ಬ್ರೂವರ್ನೊಂದಿಗೆ ತಯಾರಿಸಲಾಗುತ್ತದೆ. ಇದು ಕಾಫಿಯ ರುಚಿಯನ್ನು ಅಭಿವೃದ್ಧಿಪಡಿಸಲು ಸೂಕ್ತವಾಗಿದೆ. ಈರ್ತಿಯ ಫ್ರೆಂಚ್ ಶೈಲಿಯ ಬ್ರೂವರ್ 1840s ಹಿಂದಿನದು ಮತ್ತು ಲೋಹದ ಪೈಪ್ ಮೂಲಕ ಕುದಿಯುವ ನೀರನ್ನು ತಳ್ಳುವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ನೀರು ವಾಸ್ತವವಾಗಿ ಕುದಿಯುವ ಬಿಂದುವಿಗೆ ಕೆಳಗೆ 2°C ಆಗಿದೆ. ಇದು ಕಾಫಿ ತಯಾರಿಕೆಗೆ ಸೂಕ್ತವಾದ ತಾಪಮಾನವಾಗಿದೆ. ಬಿಸಿ ನೀರು ಕಾಫಿನ ಮುಟ್ಟಿದಾಗ ಅದರ ಉಷ್ಣತೆಯು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ ಮತ್ತು ತೈಲ ಮತ್ತು ಪರಿಮಳವನ್ನ ಹೊರತೆಗೆಯಲು ಪರಿಪೂರ್ಣ ಬಿಂದುವಾಗಿರುತ್ತದೆ. ರುಚಿಯನ್ನು ಹಾಳು ಮಾಡುವ ಯಾವುದೇ ಪೇಪರ್ ಫಿಲ್ಟರ್ ಇಲ್ಲ. ಪರಿಣಾಮವಾಗಿ ಈ ಬ್ರೂಯಿಂಗ್ ವಿಧಾನದಿಂದ ನೀವು ಕಡಿಮೆ ಕಹಿ ಮತ್ತು ಕಾಫಿಯ ಸಂಪೂರ್ಣ ವಿಭಿನ್ನ ರುಚಿಯನ್ನ ಪಡೆಯುತ್ತೀರಿ. ಕೆಲವರು ಅದನ್ನ ಅತ್ಯಂತ ಪರಿಪೂರ್ಣ ಕಾಫಿ ತಯಾರಿಕೆ ಎಂದು ವಿವರಿಸುತ್ತಾರೆ, ಏಕೆಂದರೆ ಇದು ಕಾಫಿಯಿಂದ ಶುದ್ಧವಾದ ರುಚಿಯನ್ನ ಹೊರತೆಗೆಯುತ್ತದೆ. ಈ ವಿಶಿಷ್ಟವಾದ ಬ್ರೂಯಿಂಗ್ ತಂತ್ರದಿಂದಾಗಿ ಕಾಫಿಯ ಬಣ್ಣವು ಗೋಲ್ಡನ್ ಮತ್ತು ಕೆಂಪು ಟೋನ್ಗಳೊಂದಿಗೆ ತಿಳಿ ಕಂದು ಬಣ್ಣದಾಗಿದೆ. ಬ್ಲ್ಯಾಕ್ ಐವರಿ ಕಾಫಿಯ ಸುವಾಸನೆಯು ಪ್ರಬಲವಾದ ಕಾಫಿ ಬೀಜಗಳು ಮತ್ತು ಮಣ್ಣಿನ ಟೋನ್ಗಳ ಸಂಯೋಜನೆಯಾಗಿದೆ. ಇದರ ಜೊತೆಗೆ ಕಾಫಿಯು ಕೆನೆ ವಿನ್ಯಾಸ ಮತ್ತು ಹಗುರವಾದ ಸಿಟ್ರಸ್ ತರಹದ ಪರಿಮಳವನ್ನು ಹೊಂದಿದೆ ಎಂದು ವಿವರಿಸಲಾಗಿದೆ. ಆದಾಗ್ಯೂ ಪ್ರತಿಯೊಂದು ವಿವಿಧ ಬ್ಲ್ಯಾಕ್ ಐವರಿ ಕಾಫಿನ ವಿಭಿನ್ನವಾಗಿ ತಯಾರಿಸಲಾಗುತ್ತದೆ. ಇವುಗಳ ಸುವಾಸನೆ ಮತ್ತು ಪರಿಮಳವು ಬದಲಾಗಬಹುದು. ಥೈಲ್ಯಾಂಡ್ನಲ್ಲಿ ಕಾಡು ಆನೆಗಳ ದುಸ್ಥಿತಿ ಮತ್ತು ಮಾನವ ಆನೆಗಳ ಸಂಘರ್ಷದ ವಿಷಯದ ಕುರಿತು ಆನೆ ಆರೈಕೆ ನೀಡುವ ಕುಟುಂಬಗಳ ಮಕ್ಕಳಿಗೆ ಶಿಕ್ಷಣ ನೀಡುವ ಸಲುವಾಗಿ ಗೋಲ್ಡನ್ ಟ್ರಯಾಂಗಲ್ ಏಷ್ಯನ್ ಎಲಿಫೆಂಟ್ ಫೌಂಡೇಶನ್ ಅನ್ನು ಸ್ಥಾಪಿಸಲಾಗಿದೆ. ಮಕ್ಕಳು ರಾಷ್ಟ್ರೀಯ ಉದ್ಯಾನವನಕ್ಕೆ ಪ್ರಯಾಣಿಸುತ್ತಾರೆ. ಅಲ್ಲಿ ಅವರು ತಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಕಾಡಿನಲ್ಲಿ ಆನೆಗಳನ್ನು ನೋಡುತ್ತಾರೆ. ಹೆಚ್ಚಿನವರಿಗೆ ಇದು ಅವರ ಹಳ್ಳಿಯ ಹೊರಗಿನ ಮೊದಲ ಪ್ರವಾಸವನ್ನು ಪ್ರತಿನಿಧಿಸುತ್ತದೆ. ಬ್ಲ್ಯಾಕ್ ಐವರಿ ಕಾಫಿಯ ಉತ್ಪಾದನೆಯು ಆನೆಗಳನ್ನು ನೋಡಿಕೊಳ್ಳುವ ಕುಟುಂಬಗಳಿಗೆ ಮತ್ತು ಸ್ಥಳೀಯ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಕಾಫಿನ ಹೇಗೆ ತೊಳೆದು ಒಣಗಿಸುವುದು ಎಂದು ಕಲಿಸುವ ಮೌಲ್ಯಯುತವಾದ ಆದಾಯವನ್ನು ಒದಗಿಸುತ್ತದೆ. ಗಳಿಸಿದ ಹಣದಿಂದ ಸಾಮಾನ್ಯವಾಗಿ ವಯಸ್ಸಾದ ಪೋಷಕರಿಗೆ ಆರೋಗ್ಯ ವೆಚ್ಚಗಳು, ಶಾಲಾ ಶುಲ್ಕಗಳು, ಆಹಾರ ಮತ್ತು ಬಟ್ಟೆಗಳಿಗೆ ಉಪಯೋಗಿಸಲಾಗುತ್ತದೆ. ಕೆಲವು ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯಕ್ಕೂ ಉಳಿತಾಯ ಮಾಡುತ್ತಿದ್ದಾರೆ. ಆಯ್ದ ಕಾಫಿಗೆ ಪ್ರತಿ ಕಿಲೋಗೆ 876.20 rupees ಎಂದು ಪಾವತಿಸಲಾಗುತ್ತದೆ. ಥೈಲ್ಯಾಂಡ್ನಲ್ಲಿ ಸರಾಸರಿ ಕಾಫಿ ಕೆಲಸಗಾರರು ಥೈಲ್ಯಾಂಡ್ನಲ್ಲಿ ಪ್ರತಿ ಕಿಲೋಗ್ರಾಂಗೆ 17.52 rupees ಗಳಿಸುತ್ತಾರೆ. ಕಪ್ಪು ಐವರಿ ಕಾಫಿಯ ಆರೋಗ್ಯ ಪ್ರಯೋಜನಗಳನ್ನು ನೋಡುವುದಾದರೆ ಕಾಫಿ ಬೀಜಗಳು ಸ್ವತಃ ಉತ್ಕರ್ಷಣ ನಿರೋಧಕಗಳು ಮತ್ತು ಖನಿಜಗಳಲ್ಲಿ ಸಮೃದ್ಧವಾಗಿವೆ. ವಾಸ್ತವ

ಹಾಗೆ ಕಾಫಿ ಬೀಜಗಳು ಚಹಾ ಎಲೆಗಳಿಗಿಂತ ಹೆಚ್ಚು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತವೆ. ಅಂತೆಯೇ ಹೃದ್ರೋಗ, ಮಧುಮೇಹ ಮತ್ತು ಕೆಲವು ರೀತಿಯ ಕ್ಯಾನ್ಸರ್ನಂತಹ ವಿಷಯಗಳ ವಿರುದ್ಧ ರಕ್ಷಣೆ ಒದಗಿಸಲು ಕಾಫಿ ಸಹಾಯವಾಗಬಲ್ಲದು. ಅಷ್ಟೇ ಅಲ್ಲ, ಕಾಫಿ ಬೀಜಗಳಲ್ಲಿ ಕಂಡುಬರುವ ಹೆಚ್ಚಿನ ಮಟ್ಟದ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂಗಳು ಸ್ನಾಯುಗಳ ವಿಶ್ರಾಂತಿ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಜೊತೆಗೆ ಕಾಫಿ ಬೀಜಗಳಲ್ಲಿ ಕಂಡುಬರುವ ಹೆಚ್ಚಿನ ಮಟ್ಟದ ಬಿ ವಿಟಮಿನ್ಗಳು ಮನುಷ್ಯನ ಮನಸ್ಥಿತಿ ಮತ್ತು ಶಕ್ತಿಯ ಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಸದ್ಯ 1 ಕೆಜಿ ಕಪ್ಪು ಐವರಿ ಕಾಫಿ ಪುಡಿಗೆ 257,400 ರೂಪಾಯಿಗಳಿದ್ದು, 1 ಕಪ್ ಕಪ್ಪು ಐವರಿ ಕಾಫಿ 3,700 ರೂಪಾಯಿ ಇದೆ. ಕೇಳುಕರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರಪಂಚದ ಅತ್ಯಂತ ದುಬಾರಿ ಕಾಫಿ ತಯಾರಾಗುವುದು ಆನೆ ಲದ್ದಿಯಿಂದ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಪ್ರಪಂಚದ ಅತ್ಯಂತ ದುಬಾರಿ ಕಾಫಿ ತಯಾರಾಗುವುದು ಆನೆಯ ಲದ್ದಿಯಿಂದ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುನಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ.

ಗೆಳೆಯ ಒಬ್ಬ ಬಿಹಾರದ ರಾಂಚಿಯಲ್ಲಿ ವೈದ್ಯ ವೃತ್ತಿ ಮಾಡ್ತಾನೆ. ಡಾಕ್ಟ್ರು, ಇತ್ತೀಚೆಗೆ ಒಂದು ನಡೆದಂತ ಘಟನೆ ಹೇಳಿದ, ಅದೊಂದು ವಿಚಿತ್ರ ಘಟನೆ ಅನಿಸ್ಬಿಡ್ತು ನನಗೆ. ಸಮಾಜ ಸೇವೆ ಬಗ್ಗೆ ನನಗಿದ್ದ ಕಲ್ಪನೆಯನ್ನು ವಿಸ್ತಾರ ಮಾಡಿಬಿಡ್ತು. ಈ ಗೆಳೆಯ ರಾಂಚಿಯಲ್ಲಿ ಇರೋನು ತುಂಬ ಬಡತನದಿಂದ ಬಂದ ಹುಡುಗ, ತುಂಬ ಕಷ್ಟ ನೋಡ್ಬಿಟ್ಟಿದ್ದಾನೆ. ವೈದ್ಯನಾಗಿ ತಾನೇನಾದರೂ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸೇವೆಗೋಸ್ಕರನೇ ವೈದ್ಯ ಆದವನು. ಅವನು ಸಮಾಜಕ್ಕೆ ಕಾಳಜಿ ಎಲ್ಲರೂ ಮೆಚ್ಕೋತಾ ಇದ್ರು. ಸುತ್ತಮುತ್ತಲ ಜನ ರಾಂಚಿಯಲ್ಲಿ ಇವನು ಕೈಗುಣದ ಬಗ್ಗೆ ದೊಡ್ಡ ಹೆಸರು. ಅವನೇನು ಮಾಡಿದ್ದ ಗೊತ್ತಾ, ಒಂದು ಮೊಬೈಲ್ ಇಟ್ಕೊಂಡಿದ್ದ. ಸಾಮಾನ್ಯವಾಗಿ ಡಾಕ್ಟ್ರು ಮೊಬೈಲಿಗೆ ಸಿಗೋಲ್ಲ, ಇವನು ವಿಚಿತ್ರ ಮೊಬೈಲ್ ಒಂದು. ಅವನೇನು ಹೇಳಿದ್ದ ಜನಗೆ, ಇದು ಅತ್ಯಂತ ತುರ್ತು ಪರಿಸ್ಥಿತಿ ಇದ್ರೆ ಮಾತ್ರ ಫೋನ್ ಮಾಡಿ, ಸಣ್ಣ ಸಣ್ಣ ನೆಗಡಿ ಕೆಮ್ಮು ಮಾಡಬೇಡಿ, ಯಾಕಂದರೆ ನಾನು ಜನರಿಗೆ ಪ್ರಯೋಜನ ಆಗಲಿ ಅಂತ ಮಾಡ್ತಿದ್ದೀನಿ. ಈ ಮೊಬೈಲ್ ನಂಬರನ್ನು ಎಲ್ಲ ಕಡೆ ಗೋಡೆ ಮೇಲೆ ಬರೆದಿದ್ರು, ಕಂಬಕ್ಕೆ ಹಚ್ಚಿದ್ದಾರೆ, ಗಿಡಗಳೇ ತೂಗು ಹಾಕಿದ್ದಾರೆ. ಯಾರು ಬೇಕಾದರೂ ಯೂಸ್ ಮಾಡಲಿ, ಆದರೆ ಸಣ್ಣ ಪುಟ್ಟದಕ್ಕೆ ಮಾಡಬೇಡಿ, ತುರ್ತು ಇದ್ದರೆ ಮಾತ್ರ ಫೋನ್ ಮಾಡಿ, ಅದು ನಾನು ತಗೋತೇನೆ, ತಕ್ಷಣ ಬಂದು ಮಾಡ್ತೇನೆ. ಅವನು ಎಷ್ಟು ಒಳ್ಳೆಯವನಂದ್ರೆ ರೋಗಿಗಳಿಂದ ಇಷ್ಟೇ ಫೀಸ್ ಕೊಡಬೇಕು ಅಂತ ಕೇಳಲ್ಲ, ಶಕ್ತಿ ಪ್ರಕಾರ ಎಷ್ಟು ಕೊಟ್ಟರೂ ಆಯಿತು. ಕೆಲವರು ಇವನೇ ದುಡ್ಡು ಕೊಟ್ಟು ಕಳಿಸ್ತಾರೆ ವಾಪಸ್, ಆ ಥರ ಮನುಷ್ಯ. ಒಂದು ದಿವಸ ಯಾವುದೋ ಒಂದು ಹಳ್ಳಿಗೆ ರೋಗಿಯನ್ನು ನೋಡೋಕೆ ಹೋದಾಗ ತಕ್ಷಣ ಆ ಮೊಬೈಲಿಗೆ ಫೋನ್ ಬಂತು. ತುರ್ತು ಚಿಕಿತ್ಸೆ ಮೊಬೈಲು ಅಂತ ಹೇಳಿದ್ನಲ್ಲ, ಬಂತು. ಅಂದರೆ ಏನೋ ತೊಂದರೆ ಆಗಿರಬೇಕು. ತಕ್ಷಣ ಫೋನ್ ತೊಗೊಂಡ. ಆ ಕಡೆದು ತಾಯಿ ಅಳತಾ ಇದ್ದಾರೆ, ಡಾಕ್ಟ್ರೇ ಬೇಗ ಬನ್ನಿ ಬೇಗ ಬನ್ನಿ, ನನ್ನ ಮಗ ಏನೋ ಆಗಿದೆ ಗೊತ್ತಾಗ್ತಾರೆ, ಉಸಿರಾಡಿಸ್ತಾ ಇಲ್ಲ, ಒಂದೂವರೆ ವರ್ಷದ ಹುಡುಗ ಒದ್ದಾಡ್ತಾ ಇದ್ದಾನೆ ಅಂದರು. ಆಯ್ತಮ್ಮ ತಕ್ಷಣ ಬಂದೆ, ನಿಮ್ಮ ಅಡ್ರೆಸ್ ಹೇಳಿ ಅಂದ. ಕಾಗದಲ್ಲಿ ಬರ್ಕೊಂಡು ಅಡ್ರೆಸ್ಸು. ತಕ್ಷಣ ಹೊರಗೆ ಬಂದ. ಹೊರಗಿನವ್ರು ಕೇಳಿದ, ಆ ಜಾಗಕ್ಕೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು, ಬೇಗ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು ಅಂತ ಹಿರಿಯ

ಕೇಳಿದ. ಒಬ್ರು ಹೇಳಿದ್ರು, ಸ್ವಾಮಿ ಹಿಂಗೆ ಹೋದ್ರೆ ರಸ್ತೆ ಗುಂಟ ಹೋದ್ರೆ ತುಂಬಾ ದೂರ, 2 ತಾಸಾಗತ್ತೆ ಹೋಗ್ಬೇಕಾದ್ರೆ. ಆದ್ರೆ ಇನ್ನೊಂದು ಕಚ್ಚಾ ದಾರಿ ಇದೆ, ಕಚ್ಚಾ ದಾರಿಲಿ ಹೋದ್ರೆ 5 ನಿಮಿಷಕ್ಕೆ ಮೇನ್ ರೋಡ್ ಸೇರ್ಕೊಂಡ್ಬಿಡ್ತೀರಿ ನೀವು. ಆ ಮೇನ್ ರೋಡ್ ಹತ್ತಿದ್ರೆ ಮುಂದೆ 5 ನಿಮಿಷಕ್ಕೆ ಅವ್ರ ಮನೆ ಸಿಗ್ತದೆ. ಆದ್ರೆ ಕಚ್ಚಾ ದಾರಿ, ರಸ್ತೆ ಚೆನ್ನಾಗಿಲ್ಲ ಅಂದ್ರು. ಅಳಗೋಲಿ, ರಸ್ತೆ ಚೆನ್ನಾಗಿದ್ದರೆ ಬೇಡ, ನಾನು ಬೇಗ ಮುಟ್ಬೇಕು, ಮಗುನ ಉಳಿಸ್ಬೇಕು ಅಂತ ಸರ್ ಅಂತ ಕಾರ್ ಓಡಿಸ್ಕೊಂಡು ಬಂದ. ಆ ಮೇನ್ ರೋಡ್ ಹೊರಗೆ ಬಂದ್ಬಿಟ್ಟ. ಮೇನ್ ರೋಡ್ ಹತ್ತಿರ ಬಂದಾಗ ಎದೆ ಹೊಡೆದೋಯ್ತು ಅವನು. ಯಾಕೆಂದ್ರೆ ಈ ಕಚ್ಚಾ ದಾರಿಯಿಂದ ಮೇನ್ ರೋಡ್ ಹೋಗೋದ್ರ ನಡುವೆ ಏನಿತ್ತಲ್ಲ, 6 ಅಡಿ ಕೊರಕಲಿದೆ. ಹೈವೇ ಪಕ್ಕ ಅಗದಿರ್ತಾರಲ್ಲ, 6 ಅಡಿ ಆಳ. ಇವನು ಹೇಗೆ ಹೋಗೋದಲ್ಲಿ, ಮತ್ತೆ ವಾಪಸ್ ಹಿಂಗೆ ಬಂದು ಹೋಗೋದಾರೆ 2 ಗಂಟೆ ಆಗ್ತದೆ. ಮಗುವಿನ ಪ್ರಾಣ ಅಪಾಯದಲ್ಲಿದೆ, ಹೇಗೆ ಪಾರು ಮಾಡೋದು ಅದನ್ನು ಅಂತ ತಲೆ ಕೆಡಿಸ್ಕೊಂಡು ಕಾರಿಂದ ಇಳ್ದ. ಪಕ್ಕದಲ್ಲಿ ಒಂದು ಹೊಲದಲ್ಲಿ ಈ JCB ಅಂತ ಬರ್ತದಲ್ಲ, ದೈತ್ಯ ಯಂತ್ರ, ಮಣ್ಣು ಎತ್ತಿ ಎತ್ತಿ ಹಾಕುವಂಥ JCB ಇತ್ತು. ಒಬ್ಬ ತರುಣ ಓಡಿಸ್ತಾ ಇದ್ದ, ಅದನ್ನು ಸರಿ ಮಾಡ್ತಾ ಇದ್ದ ಹೊಲ ಎಲ್ಲ. ಇವನು ಓಡ್ದ, ಆ ಹುಡುಗನ ಹೇಳ್ದ, ದೊಡ್ಡಪ್ಪ ಪರಿಸ್ಥಿತಿ ಹೇಗಿದೆ, ಮಗುವಿನ ಜೀವ ಅಪಾಯದಲ್ಲಿದೆ, ಒಂಚೂರು ಕೆಲಸ ಮಾಡ್ತೀಯ, ನಿನ್ನ ದೈತ್ಯ ಯಂತ್ರ ಇದೆ, 5 ಸಲ ಮಗದ ಹಾಕ್ಬಿಟ್ಟು ತುಂಬಿಡುತ್ತೆ, ಪೂರ್ತಿ ಬೇಕೇ ಇಲ್ಲ, ಕಾರ್ ಹೋಗೋಷ್ಟಿದ್ರೆ ಸಾಕು ನನಗೆ, ಹ್ಯಾಂಗೋ ಪಾರು ಮಾಡ್ಕೊಂಡು ಹೋಗ್ತೀನಿ ಅಂದ. ಅವನು, ಆಗಲ್ಲ ಸರ್, ಇದೆಲ್ಲ ಬೇರೆ ಕೆಲಸ, ನಾನು ತುಂಬಿಸ್ಬೇಕಾದ, ನಾನು ಯಾಕೆ ತುಂಬಿಸ್ಬೇಕು ಅಂದ. ಈ ಮರಾಯ, ಮಗುವಿನ ಜೀವನ ಸಂಕಟದಲ್ಲಿದೆಯೋ, ಏನಾದರೂ ಮಾಡು ಅಂದ. ಅವನು ಬೇಜಾರಿನಿಂದ ಬಂದ, ನನ್ನ ಯಂತ್ರ ತಂದು ಅಲ್ಲಿನ ಮಣ್ಣು ತಳ್ಳಿ ದರ ದರ ಮಣ್ಣು ತಳ್ಳಿದ, ಅದರಿಂದ ಒಂಚೂರು ಕುಟ್ಟಿದಂಗೆ ಮಾಡಿದ. ಇವ್ನು ನಿಧಾನಕ್ಕೆ ಅದನ್ನ ಕಾರ್ ದಾಟಿಸ್ಕೊಂಡು ಮೇನ್ ರೋಡ್ಗೆ ಹೋಗ್ಬಿಟ್ಟ, ಸರ್ರ ಅಂತ ಹೋದ. 5 ನಿಮಿಷಕ್ಕೆ ಮನೆಗೆ ಹೋದ. ನೋಡಿದ್ರೆ ಮಗು ಮೈಯೆಲ್ಲ ನೀಲಿ ಆಗ್ತಾ ಇದೆ, ಈಗಾಗಲೇ ಎಲ್ಲರೂ ಅಳ್ತಾ ಇದ್ದಾರೆ. ಇವನೇನು ಮಾಡ್ದ, ಮಗುನ ತಲೆ ಕೆಳಗೆ ಮಾಡಿ ಬೆನ್ನಲ್ಲಿ ಜೋರಾಗಿ ಗೂದ್ದಿದ. ಆ ಮಗು ಕೆಮ್ತು, ಬಾಯಿಂದ ಒಂದು ಅಂಗಿ ಗುಂಡಿ ಹೊರಗೆ ಬಂತು. ಉಸಿರಾಟದ ದಾರಿಯಲ್ಲಿ ಅಂಗಿ ಗುಂಡಿ ಸಿಕ್ಕಾಕೊಂಡ್ಬಿಟ್ಟಿದೆ. ಮಗು ಅಳೋಕೆ ಶುರು ಮಾಡಿತು, ಪ್ರಾಣ ಉಳಿತು. ಆ ತಾಯಿ ಅವನ ಕಾಲು ಹಿಡ್ಕೊಂಡ್ಬಿಟ್ಲು, ದೇವರಾತ್ರಿ ಸ್ವಾಮಿ ನನ್ನ ಮಗನ ಬದುಕಿಸ್ಕೊಟ್ಬಿಟ್ರಿ ಅಂತ. ಆಯ್ತಮ್ಮ ಚೆನ್ನಾಗಿ ಮಾಡು ಅಂಥೇಳಿ ಏನು ಟ್ರೀಟ್ಮೆಂಟ್ ಕೊಡಬೇಕು ಕೊಟ್ಟು ಬಂದ. ಮುಂದೆ 2 ದಿವಸದ ಅದೇ ರಸ್ತೆಯಲ್ಲಿ ಹೋಗ್ತಾ ಇದ್ದೆ ಅವನು ಡಾಕ್ಟ್ರು. ಹೋಗುವಾಗ ಆ ದೈತ್ಯ ಯಂತ್ರ ಇತ್ತಲ್ಲ JCB, ಅದಿನ್ನೂ ಕೆಲಸ ಆಗ್ತಾ ಇತ್ತಲ್ಲ ಹೊಲದಲ್ಲಿ, ಆ ತರುಣ ಕೆಲಸ ಮಾಡ್ತಿದ್ದ. ಇವನಂದ ಅವತ್ತಿನ ದಿವಸ ಅವಸರದಲ್ಲಿ ಹಾಗೆ ಹೋಗ್ಬಿಟ್ಟೆ, ಒಂದು ಧನ್ಯವಾದ ಕೂಡ ಹೇಳಲಿಲ್ಲ ಅವನಿಗೆ, ಹೇಗೂ ಫ್ರೀ ಇದ್ದೀನಿ ಹೇಳಬೇಕು ಅಂತ ಕಾರ್ ನಿಲ್ಲಿಸಿ ಅವನ ಕಡೆ ಹೋದ. ಈ ವೈದ್ಯ ಇನ್ನೂ ರಸ್ತೆ ಕ್ರಾಸ್ ಮಾಡಿಲ್ಲ, ಆ ಹುಡುಗ ಇದ್ನಲ್ಲ ದೈತ್ಯ ಯಂತ್ರ ಓಡಿಸೋನು, ಅವನೇ ಓಡಿ ಬಂದ್ಬಿಟ್ಟ ಅವನ ಕಡೆಗೆ. ಓಡಿ ಬಂದು, ಅಲ್ಲಪ್ಪ ಹುಡುಗ ಭಾಳ ಉಪಕಾರ ಆಯ್ತಪ್ಪ ನೀನಿದ್ದ, ನೀನು ಸ್ವಲ್ಪ ಸಹಾಯ ಮಾಡಿದ್ರಿಂದ ಆ ಮಗುವಿನ ಪ್ರಾಣ ಉಳಿತು ಅಂತ ಹೇಳಬೇಕು ಅಂತಾನೆ ವೈದ್ಯ. ಆದ್ರೆ ಓಡಿ ಬಂದ ತರುಣ ಇವನ ಕಾಲಿಗೆ ಬಿದ್ದು ಅಳ್ತಾನೆ ಜೋರಾಗಿ, ಸಾರ್ ನಮ್ಮ ಮನೆ ಉದ್ಧಾರ ಮಾಡಿಬಿಟ್ರಿ ಸಾರ್, ನಮ್ಮ ಮನೆ ಉಳಿಸ್ಬಿಟ್ರಿ ಸಾರ್ ಅಂತಾನೆ. ಇಲ್ಲಪ್ಪ ನಾನು ಬೇರೆ ಮನೆಗೆ ಹೋಗಿದ್ದೆ, ನನ್ನ ಮಗು ಉಳಿಸಕ್ಕೆ. ಸಾರ್ ನಿಮ್ಗೆ ಗೊತ್ತಿಲ್ಲ, ಅದು ನನ್ನ ಮಗು, ಅದು ನನಗೆ ಗೊತ್ತಿರಲಿಲ್ಲ, ನಮ್ಮ ಮೊದಲು ತುಂಬಲ್ಲ ಬೇಡ ನನಗೆ ಬೇಕಾಗಿಲ್ಲ ಅನ್ನಲ್ಲ, ನನ್ನ ಹೆಂಡತಿ ಫೋನ್ ಮಾಡಿದ್ದು ನಿಮಗೆ, ನನಗೆ ಗೊತ್ತೇ ಇಲ್ಲ, ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ಒಂದು ಗಟ್ಟಿ ಕಾಲು ಹಿಡ್ಕೊಂಡು ಅಳೋಕೆ ಶುರು ಮಾಡಿದ್ದಂತೆ. ಸ್ನೇಹಿತರೆ, ದಯವಿಟ್ಟು ಗಮನಿಸಿ, ನಮಗೇನು ಪ್ರಯೋಜನ, ಯಾರಿಗೋ ಸಹಾಯ ಮಾಡೋದು ನಾವ್ಯಾಕೆ ಮಾಡಬೇಕು ಅಂತ ಅನ್ಬೇಡಿ, ಅದು ನಿಮಗೆ ಸಹಾಯ ಇದ್ದರೂ ಇರಬೇಕು, ಬಹುಶಃ ನಮ್ಮ ಉದ್ಧಾರಕ್ಕಾಗಿ ದೊರೆತಂಥ ಒಂದು ಅವಕಾಶ ಕೂಡ ಆಗಿರ್ಬೋದು. ಯಾರಿಗೆ ಸಹಾಯ ಮಾಡುವ ಅವಕಾಶ ಬಂದಾಗ ನಮಗೇನು ಸಂಬಂಧ ಇಲ್ಲ ಅಂದ್ಬಿಡ್ಬೇಡಿ, ಅದು ನಿಮ್ಮ ಸಂಬಂಧಿಕರದೇ ಆಗಿರಬೇಕು. ಆ ರಾಂಚಿ ಡಾಕ್ಟರ್ ಹೇಳ್ತಾನೆ, ನನಗೆ ನಂಬಿಕೆ ಬಂದದ್ದೇನು ಅಂದರೆ, ಯಾರಿಗೋ ಸಹಾಯ ಮಾಡೋಕ್ಕೆ ಹೋದಾಗ ನಮಗೇ ನಾವು ಸಹಾಯ ಮಾಡ್ಕೋತೀವಿ, ಅದರಿಂದ ಸಹಾಯ ಮಾಡುವಾಗ ಅವರು ಇವರು ಎನ್ನದೇನೆ ಯಾರು ಸಿಕ್ಕರೂ ಸಹಾಯ ಮಾಡೋದು, ಶಕ್ತಿ ಇದ್ದಷ್ಟು ಮಟ್ಟಿಗೆ ಮಾಡಿದರೆ ಪ್ರಪಂಚ ಚೆಂದ ಆಗ್ತದೆ ಅಂತ ಅನ್ಸುತ್ತೆ.

0: ಪ್ರಿಯ ಕೇಳುಗರೇ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ ಕರುನಾಳು ಬಾಬಿಳಿಕೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ನಿನ್ಗೆ ಎಷ್ಟು ಕೇಳಿದ್ರು ಆಗ್ತೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
1: ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು?

0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾರ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೆಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ. ಅದೇನಾದರೂ ನಿನ್ನ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತೆಲ್ಲ. ನೋಡು ಕುಮಾರ, ಇವತ್ತೇ ಸಪ್ತಾ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ. ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
4: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
5: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
6: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ. ಸರಗೂರಿನ ಎಸ್ವಿವೈಎಂನ ಸಿಬ್ಬಂದಿಯವರಾದ ಶ್ರೀಯುತ ನಂಜುಟ್ಟಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಕೇಳುಗರೇ, ಇದುವರೆಗೂ ಸರಕೂರಿನ ಎಸ್ವಿವೈಎಂನ ಸಿಬ್ಬಂದಿಯವರಾದ ಶ್ರೀಯುತ ನಂಜುಂಡರವರು ಹಾಡಿರುವ ಹಾಡುಗಳು ಹಾಡೋಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.
1: ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೇ, ಈ ದಿನ ಸ್ವಾಮಿ ವಿವೇಕಾನಂದ ಯುವತ್ ಮಠ ಸಿಬ್ಬಂದಿ ವರ್ಗದವರಾದ ಕಾರ್ತಿಕ್ ಐಶ್ವರ್ಯರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ.
2: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
3: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
4: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
5: ಹ್ಞೂ ಕಣೆ, ಆಯ್ತು, ತರ್ತೇನೆ.
4: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
5: ಮತ್ತಿನ್ನೇನ್ ಮಾಡ್ಲೆ?
4: ಬ್ಯಾಗ್ ಕೊಡ್ತೀನಿ, ಇರಿ.
5: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
4: ಅಲ್ರಿ,

0: ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ, ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ. ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಉಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆಯುತ್ತಿರುವ ಅನುಭವ ಹಂಚಿಕೆಯ ಕುರಿತು ಕುಮಾರಿ ಪ್ರೀತಿ, ಶ್ರೀಮತಿ ಸುಧಾರಾಣಿ, ಕುಮಾರಿ ಭಾವನ, ಕುಮಾರಿ ಮೋಹನ ಪ್ರಿಯ, ಶ್ವೇತಾ ಹಾಗೂ ಐಶ್ವರ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅದೇ ನಿಟ್ಟಿನಲ್ಲಿ ಎಚ್ಚಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ತರಬೇತಿ, ಕಂಪ್ಯೂಟರ್ ತರಬೇತಿ, ಟೈಲರಿಂಗ್ ತರಬೇತಿ, ಬ್ಯೂಟಿಷಿಯನ್, ಅಣಬೆ ಬೇಸಾಯ, ಸ್ಪೋಕನ್ ಇಂಗ್ಲಿಷ್, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ರೇಷ್ಮೆ ಹುಳು ಸಾಕಾಣಿಕೆ, ಇನ್ನು ಹಲವು ರೀತಿಯ ತರಬೇತಿಗಳನ್ನು ಪಡೆದು ಸ್ವಉದ್ಯೋಗದಲ್ಲಿ ಯಶಸ್ಸನ್ನು ಕಂಡಿರುವ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಬಹುದು.

0: ನಮಸ್ತೆ.
1: ನಮಸ್ತೆ,
0: ನಿಮಗೆ ಒಂದು ಪರಿಚಯ ಮಾಡ್ಕೊಳ್ಳಿ ಮೇಡಮ್.
1: ನನ್ನ ಹೆಸರು ಪ್ರೀತಿ ಅಂತ, ಊರು ಸಿಬಿಟಿ ಕಲಾನಿ, ತಂದೆ ಹೆಸರು ಪುಣ್ಯಸ್ವಾಮಿ, ತಾಯಿ ಹೆಸರು ಶಿವರಾಮಿ.
0: ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ?
1: ತಮ್ಮ ಅವನೇ ಅಕ್ಕ ಅವರ, ಅಕ್ಕನ ಮದುವೆಯಾಗಿ ದರ್ಗದಲ್ಲಿ, ಎರಡನೇ ಪಾಪು, ತಮ್ಮನಿಗೂ ಮದುವೆ ಆಗಿಲ್ಲ, ಮನೇಲಿದ್ದಾನೆ.
0: ಏನು ಶಿಕ್ಷಣ ಪಡ್ಕೊಂಡಿದ್ದೀವಿ?
1: ಎಸ್ ಎಸ್ ಎಲ್ ಸಿ.
0: ಓದಿದ ನಂತರ ಮನೇಲೇ ಇದ್ರೆ?
1: ಮನೇಲೇ ಇದ್ದೀವಿ ಸರ್.
0: ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತಾ?
1: ಮ್ಯಾಮ್, ನನಗೆ ಮೊದಲಿಂದನೂ ಇಷ್ಟ, ಟೈಲರಿಂಗ್ ಕ್ಲಾಸ್ ಮಾಡಬೇಕು ಅಂತ.
0: ಮನೇಲಿರೋ ಮೊದಲು
1: ಯಾವ್ದೊಂದು ಕೆಲಸ ಮಾಡೋಣ ಅಂತ, ಅಮ್ಮನಿಗೆ ಎಲ್ಲ ಹೆಲ್ಪ್ ಆಗುತ್ತೆ ಅಂತ, ತಂದೆ ಇಲ್ಲ ಅದಕ್ಕೆ ಅಮ್ಮನಿಗೆ ಹೆಲ್ಪ್ ಆಗುತ್ತೆ ಅಂತ ಮಾಡ್ತೀನಿ. ಚೆನ್ನಾಗಿ ಮಾಡ್ತೀರ?
0: ಚೆನ್ನಾಗಿ
1: ಮ್ಯಾಮ್. ನನಗೆ ಅವ್ರು ಇಲ್ಲಿ ಬಂದ್ಬಿಟ್ಟು ಹೋಗಿರೋರು ಹೇಳಿದ್ರು, ಫ್ರೆಂಡಿಂದ ಗೊತ್ತಾಗಿದೆ.
0: ತರಬೇತಿ ಪಡ್ಕೊಂಡು
1: ಹೌದು,
0: ಮೂರು ತಿಂಗಳಾಯ್ತು ತರಬೇತಿ ಬಂದಿವು?
1: ಇಲ್ಲ, ಎರಡು ತಿಂಗಳಾಯ್ತು. ಡ್ರೆಸ್ಸು, ಲಂಗ, ಮತ್ತು ಲಾಂಗ್ ಟಾಪ್, ಪಟ್ಟೆಲ ಪ್ಯಾಂಟ್, ನೆರಿಗೆ ಪ್ಯಾಂಟ್, ಲ್ಯಾಸಾ ಪ್ಯಾಂಟ್ ಎಲ್ಲ ಕಲ್ತಿದ್ದೀನಿ.
0: ಇನ್ನೂ
1: ಬ್ಲೌಸ್ ಮ್ಯಾಮ್ ಇನ್ನೇನು ಕೊಡ್ತಾರೆ? ಹೌದು ಮ್ಯಾಮ್.
0: ಒಬ್ಬ ಉತ್ತಮ ಫ್ಯಾಷನ್ ಡಿಸೈನರ್ ಆಗಿ ಹೊರಹೊಮ್ಮುತ್ತೀರಾ?
1: ಹೌದು ಮ್ಯಾಮ್. ಅನಿಸಿದೆ ಮ್ಯಾಮ್.
0: ಸೊ ಈ ಮೂರು ತಿಂಗಳ ತರಬೇತಿ ಮುಗಿದ ನಂತರ ನಿಮ್ಮ ಗುರಿ ಉದ್ದೇಶ ತಿಳಿಸೋದಾದ್ರೆ
1: ಮ್ಯಾಮ್? ನಂದು ಗುರಿ ಅಂದರೆ ಎಲ್ಲ ಕಲ್ತಿರೋನ್ನ ಮನೆಯಲ್ಲಿದ್ದು ಇಲ್ಲ ಒಂದು ಅಂಗಡಿ ಏನಾರು ಹಾಕಿ ಮಾಡೋಣ ಅಂತ ಇದ್ದೀನಿ.
0: ಇದಕ್ಕೆಲ್ಲ ಕುಟುಂಬದ ಸಹಕಾರ
1: ಐತೆ ಮ್ಯಾಮ್, ಮನೆಯಿಂದ ಕೇಳ್ಕೊಂಡೇ ಬಂದಿರೋದು ನಾನು.
0: ಕೆಂಚನಹಳ್ಳಿ ಎಷ್ಟೇ ಸೀಮಿತ ಆಗಿರುತ್ತಾನೆ ವಿ ಆರ್ ಎಲ್ ಸಿ ಸೆಂಟರು, ಹುಣಸೂರು ತನಕ ಬಂದು ಇಲ್ಲೊಂದು ವಿ ಆರ್ ಎಲ್ ಸಿ ಸೆಂಟರ್ದು ಕೇಂದ್ರವನ್ನು ಆರಂಭ ಮಾಡಿ ಈ ರೀತಿ ನಾನಾ ರೀತಿಯ ಯುವಕ ಯುವತಿಯರು ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಕೊಡ್ತಾ ಇರೋವಂಥದ್ದು. ಎಷ್ಟು ಅನುಕೂಲ ಆಗ್ತಾ ಇದೆ ಸ್ಥಳೀಯ ಮಹಿಳೆಯರಿಗೆ?
1: ನಮಗೆ ತುಂಬ ಹೆಲ್ಪ್ ಆಗಿದೆ, ಕಷ್ಟಕ್ಕೆ ಏನಾದ್ರು ತಗೋಬೇಕು ಅಂದರೂ ಹೆಲ್ಪ್ ಆಗುತ್ತೆ.
0: ಭಾಳ ಸಂತೋಷ ಮ್ಯಾಮ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಫ್ಯಾಷನ್ ಡಿಸೈನಿಂಗ್ ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು.
0: ನಮಸ್ತೆ. ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ ಮ್ಯಾಮ್?
2: ನಾನು, ನಮ್ಮ ಹಸ್ಬೆಂಡ್, ಅತ್ತೆ, ಮಕ್ಕಳು.
0: ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ನೀವು?
2: ನಂದು PUC ಆಗಿದೆ.
0: ತದನಂತರದಲ್ಲಿ?
2: ತದನಂತರದಲ್ಲಿ ಮದುವೆ ಆಯಿತು. ಮನೇಲಿ
0: ಇದ್ದೀರಿ? ಹುಣಸೂರಿನಲ್ಲಿ. ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಕೊಡ್ತಾ ಇದ್ದಾರೆ ವಿ ಆರ್ ಎಲ್ ಸಿ ಸೆಂಟರ್ ಅಂತ, ಹೇಗೆ ಗೊತ್ತಾಯಿತು ಮೇಡಮ್?
2: ಮ್ಯಾಮ್, ಗೀತಾ ಮ್ಯಾಮ್ ಮನೆ ಹತ್ರ ವಿಸಿಟ್ ಮಾಡಿದ್ರು, ಅದರಿಂದ ಗೊತ್ತಾಯಿತು. ನನ್ನ ಮಕ್ಕಳು ಟ್ಯೂಷನ್ ಬಿಟ್ಬಿಟ್ಟು ಮನೆ ಹತ್ರ ಬಂದೆ, ಈ ಥರ ಇದೆ ಬಂದು ಸೇರ್ಕೋತೀರಾ ಅಂತ ಹೇಳಿದ್ರು. ನನಗೆ ಇಂಟ್ರೆಸ್ಟ್ ಬಂತು, ಬಂದು ಸೇರಿಕೊಂಡೆ, ಜಾಯ್ನ್ ಆಯಿತು. ಮ್ಯಾಮ್,
0: ಬಂದು ಜಾಯ್ನ್ ಆಗಿ ಎಷ್ಟು ದಿನ ಆಯಿತು?
2: 2 ಮಂತ್ಸ್ ಆಯಿತು.
0: ಟೂ ಮಂತ್ಸಲ್ಲಿ ಏನೇನೆಲ್ಲ ಕಲ್ತಿದ್ದೀರಿ?
2: ಡ್ರೆಸ್ ಸ್ಟಿಚ್ ಮಾಡೋದು ಕಲ್ತಿದ್ದೀನಿ, ಪ್ಯಾಂಟ್ ಸ್ಟಿಚ್ ಮಾಡೋದು ಕಲ್ತಿದ್ದೀನಿ, ವಾಸ್ಕೋಟು, ಬೇಬಿ ಫ್ರಾಕು, ಚಿಮ್ಮಿಸ್ಸು, ಅಂಬ್ರೆಲಾ ಟಾಪು, ಮಾಮೂಲಿ ಓಪನ್ ಟಾಪು, ಹಂಗೆ ಕಲರ್ ಟಾಪ್ ಹೇಳ್ಕೊಡ್ತಾ ಇದ್ದಾರೆ. ಮ್ಯಾಮ್,
0: ನಿಮಗೆ ಇಲ್ಲಿ ತರಬೇತಿಗೆ ಬರಬೇಕು ಅಥವಾ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು ಅಂತ ಮೊದಲಿಂದನೂ ಆಸಕ್ತಿ ಇತ್ತಾ?
2: ಮ್ಯಾಮ್, ಹಂಗೇನಿರಲಿಲ್ಲ, ಮನೇಲಿದ್ದೆ. ಮ್ಯಾಮ್ ಹೇಳಿದ್ರಲ್ಲ, ಇದನ್ನು ಒಂದು ಮಾಡಿದ್ರೆ ಮನೆಗೆ ಯಾವ್ದಕ್ಕಾರ ಯೂಸ್ಫುಲ್ ಆಗುತ್ತಲ್ಲ ಅನ್ನೊಂದು ಐಡಿಯಾ ಬಂತು, ಅದರಿಂದ ಬಂದು ಜಾಯ್ನ್ ಆಯಿತು. ಮ್ಯಾಮ್,
0: ನೆಕ್ಸ್ಟ್ ಈ 3 ತಿಂಗಳ ತರಬೇತಿ ಮುಗಿದ್ಮೇಲೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ?
2: ಇದೇ ರೀತಿ ಕಂಟಿನ್ಯೂ ಮ್ಯಾಮ್, ಮುಂದೆ ಬೇರೆ ಬೇರೆ ಡಿಸೈನ್ ಕಲ್ತ್ಕೊಂಡು ಹೊಸದಾಗಿ ಮಾಡಬೇಕು, ಟೈಲಿಂಗ್ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ.
0: ಅಂದರೆ ಮನೆಯಲ್ಲೇ ಸ್ವಉದ್ಯೋಗ ಆರಂಭ ಮಾಡಬೇಕು ಅಂತ ಅಥವಾ ಹೊರಗಡೆ?
2: ಇಲ್ಲ ಮ್ಯಾಮ್, ಮನೆಯಲ್ಲೇ ಮಾಡಬೇಕು ಅನ್ಕೊಂಡಿದ್ದೀನಿ.
0: ಮಿಷನ್ ತೊಗೊಂಡಿದ್ದೀರಾ?
2: ಇಲ್ಲ ಮ್ಯಾಮ್, ಈಗ ತೊಗೊಬೇಕು.
0: ಈ ವಿ ಆರ್ ಎಲ್ ಸಿ ಸೆಂಟ್ರ್ ಅಂದರೆ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ, ಬರೀ ಅಲ್ಲಿಗಷ್ಟೇ ಸೀಮಿತ ಆಗಿರ್ದೇನೆ, ಹುಣಸೂರು ತನಕ ಬಂದು ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಬ್ಯೂಟಿಷಿಯನ್ ತರಬೇತಿ ಆಗಿರ್ಬೋದು, ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಕೊಡ್ತಾ ಇರೋವಂಥದ್ದು ಸ್ಥಳೀಯ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ?
2: ತುಂಬ ಅನುಕೂಲ ಆಗ್ತಿದೆ ಮ್ಯಾಮ್. ಅಕ್ಕಪಕ್ಕದ ಹಳ್ಳಿಗಳಲ್ಲಿ ತುಂಬ ಮನೇಲಿ ಕುತ್ಕೊಳ್ಳೋ ಬದಲು ಇದೇ ರೀತಿಯಲ್ಲಿ ಹೊಸದಾಗಿ ಮನೇಲೇ ಕುತ್ಕೊಂಡು ಸಂಪಾದನೆ ಮಾಡೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿದ್ದಾರೆ, ಒಳ್ಳೇದಾಗ್ತಿದೆ ಮ್ಯಾಮ್, ಅನುಕೂಲನೂ ಆಗ್ತಿದೆ, ಉಪಯೋಗನೂ ಆಗ್ತಿದೆ ಇದರಿಂದ.
0: ಓಕೆ, ಇನ್ನು ನೆಕ್ಸ್ಟು ಹೋಗಿದ್ರೆ ನೀವು ಈ 3 ತಿಂಗಳ ತರಬೇತಿ ಮುಗಿದ ನಂತರ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮುತ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆಯಾ ನಿಮಗೆ?
2: ಓಕೆ ಮ್ಯಾಮ್, ಇದೆ, ಇದರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೆ ಇಷ್ಟಪಡ್ತೀನಿ.
0: ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ಇಲ್ಲಿ ಒಂದು ತರಬೇತಿಗೆ ಬರಬೇಕು ಅಂತಂದ್ರೆ?
2: ಮನೇಲಿ ತುಂಬ ಸಿಚುಯೇಷನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದೆ, ಬಟ್ ಅದನ್ನೆಲ್ಲ ಮೀರಿ ಬರಬೇಕು ಅನ್ನೋ ಇದರಿಂದ ಬರ್ತಾ ಇದ್ದೀನಿ ಮ್ಯಾಮ್. ನಾನು ಒಂದು ಇಂಡಿಪೆಂಡೆಂಟ್ ಆಗಿ ಇರಬೇಕು.

0: ಇದರಿಂದ ಬರ್ತಾ ಇದ್ದೀನಿ.
1: ನೀವು ಒಂದು ತರಬೇತಿ ಮುಗಿದ ನಂತರ ಆರ್ಥಿಕವಾಗಿ ಸಬಲರಾಗಬೇಕು, ಕುಟುಂಬಕ್ಕೆ ನೆರವಾಗಬೇಕು ಅನ್ನೋ ಕಾನ್ಫಿಡೆಂಟ್ ಇದೆಯಾ?
0: ಇದೆ ಮ್ಯಾಮ್.
1: ಓಕೆ ಮ್ಯಾಮ್, ಥ್ಯಾಂಕ್ ಯು ಇಷ್ಟೊತ್ತು ತನಕ ನಮ್ಮ ಜೊತೆ ಇದ್ದು ನಿಮ್ಮ ತರಬೇತಿ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ.
2: ನನ್ನ ಹೆಸರು ಭಾವನ ಅಂತ, ನಾನು ಸಿ ಬಿ ಟಿ ಕಾಲೋನಿಯಿಂದ ಬರ್ತಿರೋದು. ಇದು ಪಿ ಯು ಮುಗ್ದಿದ್ದೀನಿ, ಮತ್ತು ಪಿ ಯು ಮುಗ್ಬಿಟ್ಟು ಮನೇಲೇ ಇದ್ದೆ. ಅದೇ ಫ್ಯಾಷನ್ ಡಿಸೈನಿಂಗ್ ಮಾಡಿದ್ರೆ ಯೂಸ್ಫುಲ್ ಆಗುತ್ತೆ ನಮಗಂತ ಬಂದಿರೋದು. ಮನೇಲಿ ನಾನು ನಮ್ಮ ಅಮ್ಮ ನಮ್ಮ ಅಜ್ಜಿ ಮೂರೇ ಜನ ಇದ್ದೆ.
1: ಈ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಪಡಿಬೇಕು ಅಂತ ಯಾಕೆ ಅನ್ನಿಸ್ತು?
2: ಮನೇಲಿ ಸುಮ್ಮನೆ ತಾನೇ ಇದ್ದೆ, ಇದೊಂದು ಕಲ್ತ್ಕೊಂಡ್ರೆ ಯೂಸ್ ಆಗುತ್ತೆ, ಅಮ್ಮನಿಗೆ ಹೆಲ್ಪ್ ಆಗುತ್ತೆ ಅಂತ ಬಂದೆ. ನಮ್ಮೂರಲ್ಲಿ ಒಬ್ರು ಬಂದಿದ್ರು, ಅದಕ್ಕೆ ಅವ್ರನ್ನ ಕೇಳ್ಬಿಟ್ಟು ಬಂದೆ ಮ್ಯಾಮ್.
1: ಈ ಮುಂಚೆನೇ ಬೇರೆಯವರು ಟ್ರೈನಿಂಗ್ ತಗೋತಾ ಇದ್ರು, ಅವರ ಮೂಲಕ ನಿಮಗೆ ವಿಷಯ ಗೊತ್ತಾಗಿ
2: ಬಂದೆ.
1: ಎಷ್ಟು ದಿನ ಆಯಿತು ಈ ತರಬೇತಿ ಬಂದೆ?
2: ಟೂ ಮಂತ್ ಆಯಿತು.
1: ಏನೇನೆಲ್ಲ ಕಲ್ತಿದ್ದೀರಿ?
2: ಟಾಪು, ಅಂಬ್ರೆಲ್ ಟಾಪು, ಫ್ರಾಕು, ಮತ್ತು ನೆರಿಗೆ ಪ್ಯಾಂಟು, ಪ್ಲಾಜೊ, ಪಟೇಲ ಪ್ಯಾಂಟು, ಧೋತಿ ಪ್ಯಾಂಟು, ಮತ್ತು ಬೇಬಿ ಫ್ರಾಕು.
1: ಮೂರು ತಿಂಗಳು ತರಬೇತಿ ಮುಗಿದ ಮೇಲೆ ನಿಮ್ಮದು ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
2: ಮನೇಲೇ ಸ್ಟಿಚಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ.
1: ಮಿಷನ್ ತೊಗೊಂಡು ಸ್ಟಿಚ್ ಮಾಡಬೇಕು?
2: ತೊಗೊಂಡಿದ್ದೀನಿ.
1: ಆಲ್ರೆಡಿ ತೊಗೊಂಡಿದ್ದೀನಿ.
2: ಸ್ಟಿಚಿಂಗ್ ಮನೇಲೇ ಮಾಡಬೇಕಂತ.
1: ಥ್ಯಾಂಕ್ ಯು.
2: ಥ್ಯಾಂಕ್ ಯು.
3: ನನ್ನ ಹೆಸರು ಮೋಹನ್ ಪ್ರಿಯಾ, ನಾನು ಸಿ ಬಿ ಟಿ ಕಾಲೋನಿಯಿಂದ ಬರ್ತಿರೋದು ಮ್ಯಾಮ್. ನನಗೆ ನಮ್ಮ ಫ್ರೆಂಡು ನಮ್ಮನೆ ಇಲ್ಲಿ ಮೊದಲು ಬಂದು ಕಲ್ತಿರೋರು ನಂಗೆ ಹೇಳಿದ್ದು, ಅದರಿಂದ ನಾನು ಬಂದಿದ್ದು ಮ್ಯಾಮ್. ನಂಗೆ ಮೊದಲೇ ಟಚ್ ಇತ್ತು ಇದು ಸ್ವಲ್ಪ, ಆದರೆ ಇದನ್ನ ಪೂರ್ತಿಯಾಗಿ ಕಲ್ಕೊಳ್ಳೋಣ ಅಂತ ಬಂದಿದ್ದು ಮ್ಯಾಮ್. ಮನೇಲಿ ಮಿಷಿನ್ ಇತ್ತು ನಮ್ಮ ಅಕ್ಕಂದು, ನಾನು ಹಂಗೆ ಸುಮ್ಮನೆ ಸ್ಟಿಚ್ ಮಾಡೋದೆಲ್ಲ ಗೊತ್ತಿತ್ತು, ಆದರೆ ಕಂಪ್ಲೀಟಾಗಿ ಬ್ಲೌಸು ಅದೆಲ್ಲ ಯಾವುದು ಗೊತ್ತಿರಲಿಲ್ಲ.
1: ತರಬೇತಿ ನಡೀತಿದೆ ಅಂತ ಹೇಗೆ ಗೊತ್ತಾಯ್ತು ಮೇಡಮ್?
3: ಮ್ಯಾಮ್ ನಮ್ಮೂರಿಂದ ಎಷ್ಟೋ ಜನ ಬಂದು ಕಲ್ತ್ಕೊಂಡು ಹೋಗೋರ ಮ್ಯಾಮ್, ಅವ್ರು ಹೇಳಿದ್ದು ನನಗೆ.
1: ಸೊ ಹಂಗಾಗಿ ನೀವು ತರಬೇತಿ ಬಂದು ಬಂದು ಎಷ್ಟು ದಿನ ಆಯಿತು
3: ಮ್ಯಾಮ್? 2 ತಿಂಗಳಾಯಿತು. ಇದು ಓಪನ್ ಟಾಪು, ಅಂಬ್ರೆಲ್ಲ ಟಾಪು, ಪ್ಯಾಂಟ್ಗಳಲ್ಲಿ ಜ್ಯೋತಿ ಪ್ಯಾಂಟು, ನರ್ಗೆ ಪ್ಯಾಂಟು, ಫ್ಲಾಜಾ ಪ್ಯಾಂಟು, ಮತ್ತು ಮ್ಯಾಮ್ ಇನ್ನು ಬ್ಲೌಸೊಂದು ಬಾಕಿ ಇದೆ.
1: ಸೊ ಎಷ್ಟು ಸೇಫ್ಟಿ ಇದೆ ಇಲ್ಲಿ ಹೆಣ್ಣು ಮಕ್ಕಳಿಗೆ?
3: ಮ್ಯಾಮ್ ಎಲ್ಲ ಚೆನ್ನಾಗಿದೆ ಮ್ಯಾಮ್, ಯಾವುದು ಏನೂ ಆಗಲ್ಲ, ಎಲ್ಲ ಚೆನ್ನಾಗಿದೆ.
1: ಓಕೆ, ನೀವು 3 ತಿಂಗಳು ಮುಗಿದ ನಂತರ ನಿಮ್ಮ ಒಂದು ಗುರಿ ಉದ್ದೇಶನ ತಿಳಿಸೋದಾದ್ರೆ
3: ಮ್ಯಾಮ್? ಮನೇಲೆ ಸ್ಟಿಚಿಂಗ್ ಮಾಡೋಣ ಅಂತ, ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಮನೇಲೇ. ಇದ್ರ ಜೊತೆ ಬೇರೆ ಅದ್ರದ್ದು ಹ್ಯಾಂಡ್ ವರ್ಕಿಂಗ್ ಅದೆಲ್ಲ ಕಲ್ತ್ಕೊಂಡು ಎಂಬ್ರಾಯ್ಡಿಂಗ್ ಅದೆಲ್ಲ
1: ಮಾಡಬೇಕು
3: ಅಂತ ಇದ್ರ ಜೊತೆ.
1: ಸೊ VRLC ಸೆಂಟರ್ ಬಗ್ಗೆ ಏನೇನೋದಕ್ಕೆ ಇಷ್ಟಪಡ್ತೀರಿ
3: ಮ್ಯಾಮ್? ಇಲ್ಲಿ ಫೀಸು ಕಡಿಮೆ, ಬೇರೆ ಸೈಡ್ ಅವರು ಹೇಳಿದ್ರು ಮ್ಯಾಮ್ ಅಲ್ಲಿ ಫೀಸ್ ಜಾಸ್ತಿ ಐತೆ, ಮತ್ತು ಟೈಮಿಂಗ್ಸ್ ಎಲ್ಲ ಕಡಿಮೆ, ಇಲ್ಲಿ ಎಲ್ಲ ಚೆನ್ನಾಗೈತೆ ಮ್ಯಾಮ್. ಫೀಸು ಕಡಿಮೆ ಐತೆ, ಟೈಮಿಂಗ್ಸು ಮ್ಯಾಮು ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲನೂ, ನಾವು ಯಾವ ಡಿಸೈನ್ ಕೇಳಿದ್ರು ಹೇಳ್ಕೊಡ್ತಾರೆ ಮ್ಯಾಮ್.
1: ಏನೆಲ್ಲ ಸವಾಲುಗಳನ್ನೇನಾದರೂ ಎದುರಿಸ್ತಿದ್ದೀರಾ
3: ಮ್ಯಾಮ್? ಅದೆಲ್ಲ ಏನಿಲ್ಲ, ನಮ್ಮ ಅಪ್ಪ ಅಮ್ಮ ಮನೇಲೇ ಇರೋದನ್ನು.
1: ಕೊನೆಯದಾಗಿ ನಮ್ಮ ಜನರಿಗೆ, ಕೇಳಿದವರಿಗೆ ಅಥವಾ ಸಂಸ್ಥೆಗೆ ಏನೇಳೋದಕ್ಕೆ ಇಷ್ಟಪಡ್ತೀರಿ?
3: ಮ್ಯಾಮ್ ಎಲ್ಲ ಸುಮ್ಮನೆ ಮನೇಲಿ ಇರೋಕ್ಕೆ ಬದಲು ಇದನ್ನ ಕಲ್ತ್ಕೊಬಿಟ್ರೆ ಯೂಸ್ ಆಗುತ್ತೆ ಮ್ಯಾಮ್ ಎಲ್ಲರಿಗೂ.
1: ಧನ್ಯವಾದಗಳು ಮೇಡಮ್.
3: ಥ್ಯಾಂಕ್ ಯು.
1: ತರಬೇತಿ ಅನುಭವವನ್ನು ಹಂಚಿಕೊಂಡಿದ್ದೀನಿ.
4: ನನ್ನ ಹೆಸರು ಶ್ವೇತಾ ಅಂತ, ಚಿಲ್ಕುಂದದಿಂದ ಬರ್ತಾ ಇದ್ದೀನಿ. ನನಗೆ ಅಲ್ಲೇ ನಮ್ಮ ಚಿಲ್ಕುಂದದಲ್ಲಿ ಸುಮಾರು ಜನ ಇಲ್ಲಿ ಟ್ರೈನಿಂಗ್ ತೊಗೊಂಡೋಗಿದ್ದಾರೆ. ಅವ್ರು ಹೇಳಿದ್ರು, ನಾನು ಬಂದು ಇಲ್ಲಿ ಗೀತಾ ಮೇಡಮ್ನ ಭೇಟಿ ಮಾಡಿದೆ, ಅವ್ರು ಈ ಥರ ಇದೆ ಕಣಪ್ಪ ಬಂದು ಮಾಡಿ ಅಂತ ಅಂದರು. ಬಂದು ಇವಾಗ ನಾನು 2 ತಿಂಗಳಾಯಿತು. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮೇಡಮ್ ಗೀತಾ ಮೇಡಮ್ಮು, ಎಲ್ಲ ತರಬೇತಿನೂ ತಿಳ್ಕೊಂಡಿದ್ದೀನಿ. ಬ್ಲೌಸ್ದು ಆಗಲಿ, ಅಂದರೆ ಡ್ರೆಸ್ಸು, ಆಮೇಲೆ ಸಿಮಿಸು, ಶರ್ಟು, ಪ್ಯಾಂಟು, ಧೋತಿ ಪ್ಯಾಂಟು, ನರಿಗೆ ಪ್ಯಾಂಟು, ಟಾಪು, ಆಮೇಲೆ ಲಂಗ ಬ್ಲೌಸು ಎಲ್ಲ ಮೇಡಮ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ.
1: ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ?
4: ನಾನೇ ಡಿಗ್ರಿ.
1: ಡಿಗ್ರಿ ಮುಗಿಸಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವಕಾಶಗಳು ತುಂಬ ಇತ್ತು, ಆದರೆ ಫ್ಯಾಷನ್ ಡಿಸೈನಿಂಗೇ ಪಡಿಬೇಕು ತಗೋಬೇಕು ಅಂತ ಯಾಕೆ ಅನ್ನಿಸ್ತು
4: ಮೇಡಮ್? ಮೇಡಮ್ ನೋಡ್ತಾ ಇದೆ ಇದರಲ್ಲಿ ಎಲ್ಲ ತುಂಬ ಚೆನ್ನಾಗಿ ಫೀಲ್ಡಲ್ಲಿ ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದಾರೆ, ಆಮೇಲೆ ಹೆಂಗಸರಿಗೆ ಈಸಿ ಅಂತ ಕೆಲಸ ಇದೇನೆ, ಮನೇಲಿ ಕೂತ್ಕೊಂಡು ಮಾಡ್ಬೋದು, ಹೊರಗಡೆನೂ ಮಾಡ್ಬೋದು. ಬೇರೆ ಕೆಲಸ ಇದ್ರೂ ಇದಕ್ಕೆ ಒಂದೆರಡು ಅವರ್ ಮೂರು ಅವರ್ ಟೈಮ್ ಕೊಟ್ರು ಒಂದೆರಡು ಮೂರು ಬ್ಲೌಸು ಅಥವಾ ಲಂಗಗಳಾಗಲಿ ಇನ್ನೇನಾರಾಗಲಿ ಹೊಲಿಬೋದು. ಹಾಗಾಗಿ ಈ ಫೀಲ್ಡು ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಮೊದಲಿಂದ ಸ್ವಲ್ಪ ಆಸಕ್ತಿ ಇತ್ತು, ಆದರೆ ನಾನು ಯಾವುದನ್ನು ಅದನ್ನು ತಲೆಗೆ ಹಾಕ್ಕೊಂಡಿರಲಿಲ್ಲ. ಈಗ ಎಲ್ಲರೂ ನೋಡಿದ ಮೇಲೆ ಒಂದು ಸ್ವಲ್ಪ ನಾನು ಕಲಿತರೆ ಚೆನ್ನಾಗಿರ್ತದೆ, ನನಗೂ ಹೆಲ್ಪ್ ಆಗುತ್ತೆ, ಮುಂದೆ ನಾನು ಏನಾದರೂ ಅಂಗಡಿ ಅಂಗಡಿ ಮುಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೇಡಮ್.
1: ಕುಟುಂಬದಲ್ಲಿ ಯಾರು?
4: ಮಾಡ್ತಾ ಮಕ್ಕಳಿದ್ದಾರೆ, ನಮ್ಮ ಮನೆಯವರಿದ್ದಾರೆ, ನಮ್ಮ ಅತ್ತೆ ಇದ್ದಾರೆ.
1: ಈ ಮುಂಚೆ ಏನು ಮಾಡ್ತಾ ಇದ್ರು
4: ಮನೇಲಿ? ಹೌಸ್ ವೈಫ್.
1: ಹೌಸ್ ವೈಫ್ ಆಗಿದ್ರಿ. ಸೊ ಇದು ಫ್ಯಾಷನ್ ಡಿಸೈನಿಂಗ್ ತರಬೇತಿ ಆಗಬೇಕು ಅಂತ ಬಂದಿದ್ರಿ. ಅಂದ್ರೆ ನಿಮ್ಮ ಊರ್ನಲ್ಲಿ ತುಂಬಾ ಜನ
4: ಬರ್ತಿದ್ರು
1: ಗೊತ್ತಾಯ್ತು. ಸೊ ಅವ್ರದ್ದೆಲ್ಲ ಉದ್ಯೋಗದ ಗುಣಮಟ್ಟ ಹೇಗಿದೆ ಮೇಡಮ್?
4: ಪರವಾಗಿಲ್ಲ ಮೇಡಮ್, ಮಾಡ್ತಾ ಇದಾರೆ ಅವರು.

0: ಮನೆಗಳಲ್ಲಿ ಮಾಡ್ತಾಯಿದ್ದಾರೆ, ಯಾರು ಅಂಗಡಿ ಏನೇನು ಇಟ್ಟಿಲ್ಲ. ಇವಾಗ ತರಬೇತಿ ಆಗಿರೋದ್ರಿಂದ ಅವರು ಮನೆಗಳೆಲ್ಲ ಮಾಡಿ ಇದು ಮಾಡ್ತಾಯಿದ್ರು, ಸಂಪಾದನೆ ಮಾಡ್ತಾಯಿದ್ದಾರೆ.
1: ಇವಾಗ ನೀವು 2 ತಿಂಗಳಿಂದ ಇಲ್ಲಿಗೆ ಬರ್ತಾಯಿದ್ದೀರಿ ಮೇಡಮ್, ಈಗ ಅನಿಸ್ತಾಯಿದೆ ಡೇ ಫಸ್ಟ್ ಬಂದಾಗ?
0: ಇವಾಗ ಸ್ವಲ್ಪ ಅವಾಗ ಏನೋ ಏನು ಹೇಳ್ಕೊಡ್ತಾರೋ ಏನೋ, ಟೈಮಿಂಗ್ಸ್ ಎಲ್ಲ ಹೆಂಗಿರುತ್ತೆ ಏನೋ ಅಂತ ಸ್ವಲ್ಪ ಇದಾಗಿತ್ತು. ಈಗೆಲ್ಲ ಚೆನ್ನಾಗಿ ನನಗೆ ಅಡ್ಜಸ್ಟ್ ಆಗಿ ಈಗ ಬಿಟ್ಟು ಹೋಗೋಕ್ಕೆ ಒಂಥರ ಇನ್ನೊಂದು ತಿಂಗಳಿದೆ ಅನ್ನೋಗೆ ಒಂಥರ ಬೇಜಾರಾಗ್ತಾಯಿದೆ. ಗೀತಾ ಮೇಡಮ್ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಇಂಥ ಮೇಡಮ್ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮೇಡಮ್.
1: ಇವಾಗ ನೀವು ಮನೆ ನಿರ್ವಹಣೆ ಎಲ್ಲ ಹೇಗೆ ಮಾಡಿ ಬರ್ತೀರಿ?
0: ಬೆಳಗ್ಗೆನೇ ಬೇಗ ಎದ್ದು ಕೆಲಸ ಮುಗಿಸಿ ಬರ್ತೀವಿ ಮೇಡಮ್.
1: ಅಂದರೆ ನಿಮ್ಮ ಒಂದು ಸ್ವಂತ ಬೆಳವಣಿಗೆ, ಈಗ ನೀವು ಒಂದು ಸ್ವ ಉದ್ಯೋಗದ ತರಬೇತಿಯನ್ನು ಪಡ್ಕೊಂಡು ಒಂದು ಸ್ವ ಉದ್ಯೋಗ ಮಾಡಿ ಅದರದ ಒಂದು ಬೆಳವಣಿಗೆ ಒಂದು ಸಪ್ರೇಟ್ ಆದರೆ ನಿಮ್ಮ ಒಂದು ಸ್ವ ಬೆಳವಣಿಗೆ ಕೂಡ ಜೀವನಾಧಾರ ಕೇಂದ್ರ ಅಂದರೆ ಬರೀ ಜೀವನಕ್ಕೆ ಒಂದು ಆಧಾರ ಮಾಡಿಕೊಡೋದು ಉದ್ಯೋಗ ಅಲ್ಲದೇ ನಮ್ಮ ಸ್ವ ಬೆಳವಣಿಗೆ ಕೂಡ ಒಂದು ಮಾತಾಡೋದ್ರಿಂದ ಇಡ್ಬೋದು, ಎಲ್ಲ ಪ್ರತಿಯೊಂದೂ ಬದಲಾವಣೆಗಳಾಗುತ್ತೆ. ಅದನ್ನು ಮೆಲ್ಕಾಕೋದಾದ್ರೆ ಎಷ್ಟು ಬದಲಾವಣೆ ಆಯಿತು? ನೀವು ಹಿಂದೆ ಹೇಗಿದ್ದೆ ಈಗ?
0: ಆವಾಗ ಸ್ವಲ್ಪ ಅಷ್ಟೊಂದು ಇರಲಿಲ್ಲ, ಈಗ ಎಲ್ಲ ಫ್ರೆಂಡ್ಸ್ಗಳಿದ್ದಾರೆ ಇವರೆಲ್ಲ, ಇವರೆಲ್ಲ ಪರಿಚಯ ಆಯಿತು, ಇವರೆಲ್ಲ ಹೆಂಗೆ ಏನು ಅಂತ ಇದಾಯಿತು. ಅವ್ರ ಕಷ್ಟ ಸುಖವೂ ನಮ್ಗೆ ಗೊತ್ತಾಗುತ್ತೆ, ಅವರ ಅನುಭವಗಳು ನಮ್ಗೆ ಹೇಳ್ಕೊತಾರೆ. ಇಲ್ಲಿ ತುಂಬ ಇಲ್ಲಿಗೆ ಬಂದಮೇಲೆ ಒಂಥರ ಏನೋ ಒಂಥರ ಫೀಲು, ಫ್ರೆಂಡ್ಸ್ ಥರ ಮನೆಯದೆಲ್ಲ ಮರೆತು ಬಿಡ್ತೀವಿ, ಇಲ್ಲಿದೆ ಅದು ಒಂದು ಲೋಕದಲ್ಲಿ ಇರ್ತೀವಿ. ತುಂಬ ಚೆನ್ನಾಗಿದೆ ಮೇಡಮ್ ಆ ಥರ ಹೇಳ್ಬೇಕಾದ್ರೆ.
1: ಸೊ ಹೆಣ್ಮಕ್ಳಿಗೆ ಕಲಿಯೋದಕ್ಕೆ ಒಂದು ಸೆಟ್ಟಿಗೆಲ್ಲ ಹೆಣ್ಮಕ್ಳೇ ಬರ್ತೀರಿ ನೀವು? ಫ್ಯಾಷನ್ ಡಿಸೈನಿಂಗ್ ತರಬೇತಿ ಪಡೆಯೋದಕ್ಕೆ ಆಗಿರ್ಬೋದು, ಬ್ಯೂಟಿಷಿಯನ್ ತರಬೇತಿ ಪಡೆಯೋದಕ್ಕೆ ಆಗಿರ್ಬೋದು, ಏನೆಲ್ಲ ಸೇಫ್ಟಿ ಪರ್ಪಸ್?
0: ಎಲ್ಲ ಸೇಫ್ಟಿ ಥರ ಚೆನ್ನಾಗಿದೆ ಮೇಡಮ್, ಏನಿರಲಿ ಏನು ತೊಂದರೆ ಆ ಥರದ್ದು ಏನಿಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು, ಯಾವುದೇ ಥರದ ತೊಂದರೆಗಳಾಗಲಿ ಅನ್ನೋದೆಲ್ಲ ಚೆನ್ನಾಗಿದೆ ಮೇಡಮ್.
1: ಸೊ ಇಷ್ಟೆಲ್ಲ ಸೇಫ್ಟಿ ಇದೆಯಾ ಅನ್ನೋದು?
0: ಹೌದೌದು ಮೇಡಮ್, ನಾವು ಹೌದು
1: ಮನೆ ಹೆಣ್ಮಕ್ಳು ಕರ್ಕೊಬಂದು ಸೇರಿಸ್ಬೇಕು ಅಂತಂದ್ರು ಏನಿದೆ ಅನ್ನೋದು ಗೊತ್ತಾಗಲಿ.
0: ಹೌದೌದು, ಅಟೆಂಡ್ ಅದೇ ನಾವು ಬಂದ ತಕ್ಷಣ ಸೈನ್ ಮಾಡ್ತೀವಿ ರಿಜಿಸ್ಟ್ರಿಗೆ, ಮತ್ತು ನಾವು ಹೊರಗಡೆ ಏನಾದರೂ ಗ್ಯಾಪ್ ತೊಗೊಂಡು ಹೋಗಬೇಕು ಅಂದ್ರೂ ಸೈನ್ ಮಾಡಿ ಹೋಗ್ಬೇಕು ಮೇಡಮ್. ಸೇಫ್ಟಿ ಚೆನ್ನಾಗಿದೆ ಮೇಡಮ್, ಎಲ್ಲಿಗೆ ಹೋದ್ರೂ ಕಾರಣ ಹೇಳಿ ಹೋಗಬೇಕು, ಆ ಥರ ಸುಮ್ಮನೆ ಎದ್ದೋಗಿ ಏನೇನೋ ಮಾಡೋ ಅಂಥದ್ದು ಅದೇನಿಲ್ಲ. ಆಮೇಲೆ ಯಾರು ಬೇರೆಯವ್ರನ್ನ ಬಂದು ಅಲೋ ಮಾಡೋ ಅಂಥದ್ದು ಇರೋಲ್ಲ ಮೇಡಮ್, ಚೆನ್ನಾಗೈತೆ, ಸೇಫ್ಟಿ ಚೆನ್ನಾಗೈತೆ. ಹೆಣ್ಮಕ್ಳು
1: 3 ತಿಂಗಳು ತುಂಬಿದ ನಂತರ ಉತ್ತಮ ಟೈಲರ್ ಆಗಿ ಹೊರಹೊಮ್ಮಿದ ನಂತರ ನಿಮ್ಮ ಒಂದು ಗುರಿ ಉದ್ದೇಶ ಏನು ಮೇಡಮ್?
0: ನಮ್ಮ ಗುರಿ ಅದೇ ಮೇಡಮ್, ಒಂದು ಅಂಗಡಿ ಇಡಬೇಕು, ಒಂದು 2-3 ಜನಕ್ಕೆ ನನ್ನ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಕೆಲಸ ಅವ್ರಿಗೂ ಸ್ವಲ್ಪ ಸ್ವಾವಲಂಬನೆ ಥರ ದುಡಿಬೇಕು ಅನ್ನೋದು ಒಂದು, ಹೆಣ್ಮಕ್ಳು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ.
1: ಒಂದು ಬಿಸ್ನೆಸ್
0: ಆರಂಭ ಮಾಡಬೇಕು,
1: ಸೊ ಅದ್ರ ಜೊತೆಗೆ ಇನ್ನೊಂದಷ್ಟು 3-4 ಜನ
0: ಹೆಣ್ಮಕ್ಳು ಕೆಲಸ ಕೊಡಬೇಕು. ಹೌದು.
1: ಸೊ ಈಗ ನೆಕ್ಸ್ಟ್ ನೀವು ಇಲ್ಲಿಂದ ಟ್ರೈನಿಂಗ್ ಮುಗಿದ ತಕ್ಷಣನೇ ಆರಂಭ ಮಾಡ್ತೀರಾ ಬಿಸ್ನೆಸ್?
0: ಇಲ್ಲ ಮೇಡಮ್, ಸ್ವಲ್ಪ ಟ್ರೈನಿಂಗ್ ಮನೇಲೇ ಸ್ವಲ್ಪ ಮಾಡ್ಕೊಂಡು ಒಂದು 6 ತಿಂಗಳಾದ್ಮೇಲೆ ಇಡ್ತೀನಿ ಮೇಡಮ್. ಸಡನ್ ಆಗಿ ಅಂದರೆ ಇನ್ನೂ ಸ್ವಲ್ಪ ಕಲಿಕೆ ಇರುತ್ತೆ, ಅದೆಲ್ಲ ಕಲಿಬೇಕು, ಕಲಿತಾನೆ ಸುಮ್ಮನೆ ಅಂಗಡಿ ಇಟ್ಟು ಆಮೇಲೆ ಏನೋ ಇದು ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಇನ್ನೊಂದು 6 ತಿಂಗಳು ಚೆನ್ನಾಗಿ ಸ್ಟಿಚ್ ಮಾಡಿ ಆಮೇಲೆ ಅಂಗಡಿ ಇಡಬೇಕು ಅಂತ.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ?
0: ಇದೆ ಮೇಡಮ್, ಚೆನ್ನಾಗಿದೆ. ಅವರೇನೋ ಕಳಿಸಿರೋದು ಮಾಡಿ ಕಲೀರಿ, ಏನಾದರೂ ಒಂದು ಮುಂದೆ ಮಾಡ್ಬೋದಲ್ಲ ಅಂತ ಕಳಿಸಿರೋದು. ಈ ಸಂಸ್ಥೆ ಒಟ್ಟಲ್ಲಿ ನಮಗೆ ಅನುಕೂಲ ಆಯಿತು ಮೇಡಮ್, ಪರವಾಗಿಲ್ಲ, ಇದರಿಂದ ನಮ್ಗೆ ಉಪಯೋಗ ಆಯಿತು. ಇಂಥ ಇದು ಹೆಣ್ಮಕ್ಳಿಗೆ ತುಂಬ ಸಪೋರ್ಟ್ ಮಾಡಿದೆ ಮೇಡಮ್. ಈ ಥರ ಸಂಸ್ಥೆ ಇದೆ ಅಂತಲೇ ಕೆಲವ್ರಿಗೆ ಎಲ್ರಿಗೂ ಗೊತ್ತಿರಲ್ಲ ಗ್ರಾಮೀಣ ಇದರಲ್ಲಿ, ಇದ್ರ ಇರೋದ್ರಿಂದ ಎಲ್ಲ ಹೆಣ್ಮಕ್ಳಿಗೂ ಒಂದು ಸ್ವಲ್ಪ ಅನುಕೂಲ, ಮನೆಗೆ ಮಕ್ಳಿಗೆ ಜವಾಬ್ದಾರಿಯಾಗಿ ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿ ಇದು ಮಾಡಿದ್ರು ಮೇಡಮ್. ಫೀಸು ಕಡಿಮೆ ಇದೆ, ಬಂದು ಸೇರ್ಕೋಬೋದು ಮೇಡಮ್, ಏನು ತೊಂದರೆ ಇಲ್ಲ.
1: ನಿಮ್ಮ ಕೈಗೆಟುಕೋ
0: ದರದಲ್ಲಿ ಇದೆ ಮೇಡಮ್.
1: ಈ ಥರ
0: ಹೌದು ಮೇಡಮ್.
1: ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ ಟ್ರೈನಿಂಗ್ ಬರ್ತಾ ಇದ್ದೀರಲ್ಲ?
0: ಅದೇ ಬೇಗ ಎದ್ದೇಳ್ಬೇಕು, ಬೇಗ ಎದ್ದು ಎಲ್ಲ ಮಾಡಬೇಕು, ಅಲ್ಲಿಂದ ಬಂದು ಇಲ್ಲಿ ಮಾಡಬೇಕು. ಇಲ್ಲಿಂದ ಮೇಡಮ್ ಏನು ಹೇಳ್ಕೊಡ್ತಾರೆ ಅದನ್ನು ನಾವು ಅಲ್ಲಿ ಇಟ್ಕೊಂಡು ಮನೇಲಿ ಮಿಷಿನ್ ಇದ್ರೆ ಅದರಲ್ಲಿ ಹೊಲಿಬೇಕು. ಬಟ್ ಸವಾಲಿದ್ರೂ ಒಂಥರ ಖುಷಿ ಅನಿಸುತ್ತೆ ಮೇಡಮ್, ಏನೋ ನಮ್ಮದೇ ಆದ ಒಂದು ಜವಾಬ್ದಾರಿ ತಗೊಂಡು ನಿಭಾಯಿಸ್ತಾ ಇದ್ದೀವಿ ಅಂತ ಒಂದು ಖುಷಿ.
1: ಅಂದರೆ ಇಂದಿನ ಜೀವನ ಶೈಲಿಗೂ ಈಗ ತುಂಬ
0: ಸ್ವಲ್ಪ ವ್ಯತ್ಯಾಸ ಇದೆ, 2 ತಿಂಗಳು ತುಂಬ ವ್ಯತ್ಯಾಸ ಇದೆ. ಅದೇ ಇಲ್ಲಿ ಎಲ್ಲರ ಜೊತೆ ಹೊಂದ್ಕೊಂಡಿದ್ದೀವಲ್ವಾ, ಈಗ ಎಲ್ಲರೂ ಒಂಥರ ನಮ್ಮ ಮನೆ ಥರ ಆಗೋಗ್ಬಿಟ್ಟಿದೆ. ಈಗ ಈಗ ಒಂದಿನ ಬಂದಿಲ್ಲ ಅಂದರೂ ಒಂಥರ ಅನಿಸ್ತಾ ಇರ್ತದೆ, ಹೋಗಿಲ್ವಲ್ಲಪ್ಪ ಏನು ಸ್ಟಿಚ್ಗೆ ಏನು ಹೇಳ್ಕೊಟ್ರೆ ಏನು ಅಂತ ಈ ಕಡೆ ಗಮನ ಇರ್ತದೆ.
1: ಕೆಲಸನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲಿ ಒಂದು ಉಪಕೇಂದ್ರವನ್ನು ಆರಂಭ ಮಾಡಿ ತರಬೇತಿಯನ್ನು ಕೊಡ್ತಾ ಇದೆ. ಸೊ ಎಷ್ಟು ಅನುಕೂಲ ಆಗ್ತಾ ಇದೆ?
0: ತುಂಬ ಅನುಕೂಲ ಆಗ್ತಾಯಿದೆ ಹೆಣ್ಮಕ್ಳಿಗೆ ಮೇಡಮ್. ಈ ಥರದ್ದು ಇನ್ನೂ ಒಂದು 4 ಕಡೆ ಮಾಡಿದ್ರೆ ಇನ್ನೂ ಒಳ್ಳೆ ಉಪಯೋಗ ಪಡ್ಕೋತಾರೆ ಹೆಣ್ಮಕ್ಳು. ಯಾಕಂದರೆ ಈಗ ಎಷ್ಟೋ ಜನ ಹೊರಗಡೆನೇ ಹೋಗಲ್ಲ, ಅಂಥವ್ರಿಗೆ ಈ ಥರ ಕಲಿತು ಮನೆಯಲ್ಲೇ ಮಾಡೋವಂಥದ್ದು ಒಳ್ಳೆ, ಪರವಾಗಿಲ್ಲ ಮೇಡಮ್, ಮಾಡ್ಬೋದು. ಈ ಸಂಸ್ಥೆ ಚೆನ್ನಾಗಿದೆ ಮೇಡಮ್, ಆ ಸಂಸ್ಥೆಗೆ ನಾವು ಧನ್ಯವಾದ ಹೇಳ್ತೀವಿ ಮೇಡಮ್.
1: ಮಹಿಳೆಯರಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ?
0: ಮಹಿಳೆಯರು ಅದೇ ಮನೆಯಲ್ಲೇ ಕೂತ್ಕೊಂಡು ಅಲ್ಲಿ ಅದನ್ನೇ ಅದು ಇದು ಅಂತ ಯೋಚನೆ ಮಾಡೋ ಬದಲು ಈ ಥರ ಬಂದು ಹೊರಗಡೆ ಬಂದು ಕಲಿತು ಒಂದು 4 ಕಾಸು ಸಂಪಾದನೆ ಮಾಡಿದ್ರೆ ಅವ್ರವ್ರ ಜವಾಬ್ದಾರಿಗಳನ್ನು ಅವರು ನೋಡ್ಕೋಬೋದು ಮೇಡಮ್. ಎಲ್ಲದಕ್ಕೂ ಮನೆಯಲ್ಲೇ ಕೇಳೋದಕ್ಕಿಂತ ಈ ಥರ ಕಲಿತು ಸಣ್ಣ ಪುಟ್ಟ ಕಲ್ತ್ಕೊಂಡು ಒಂದು 4 ಕಾಸು ಆದರೆ ಅವ್ರಿಗೂ ಖುಷಿ, ಇವ್ರಿಗೂ ಖುಷಿ, ದುಡ್ಡು

0: ಇರೋದ್ರಿಂದ ಎಲ್ರಿಗೂ ಖುಷಿ ಬರುತ್ತೆ ಮೇಡಮ್. ಮೇನ್ ಬೇಕಾಗಿರೋದೇ ದುಡ್ಡು, ಅದಕ್ಕೆ ಒಂದು ಆದಾಯ ಮೂಲ ಕಂಡಿಟ್ಕೊಂಡ್ರೆ ಯಾವ್ದು ಬೇಕಾದ್ರೂ ಮಾಡ್ತೀನಿ ಅನ್ನೋದು ಒಂದು ಧೈರ್ಯ ಬರುತ್ತೆ ಮೇಡಮ್.
1: ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ.
0: ಥ್ಯಾಂಕ್ ಯು ಮೇಡಮ್. ನಮ್ಮ ಗೀತಾ ಮೇಡಮ್ಗೆ ತುಂಬ ಧನ್ಯವಾದಗಳು, ತಾಳ್ಮೆಯಿಂದ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ, ತುಂಬ ಧನ್ಯವಾದಗಳು.
2: ನನ್ನ ಹೆಸರು ಐಶ್ವರ್ಯ ಅಂತ ಮ್ಯಾಮ್. ನಾನು ಹುಣಸೂರಲ್ಲೇ ನರ್ಸರಿ ಐತೆ, ಅಲ್ಲಿ ವೆಂಕಟೇಶ್ವರ ಲೇಔಟ್ ಅಂತಿದೆ, ಅಲ್ಲಿ ಇರೋದು ನಾನು. ನಾನು ಬಂದು ಹೌಸ್ ವೈಫು, ಮನೇಲಿ ನಾನು, ನನ್ನ ಗಂಡ ಮತ್ತು ನಮ್ಮ ಅತ್ತೆ, ಪಾಪು ಇದೆ.
1: ಏನು ಶಿಕ್ಷಣ ಬೇಕು?
2: ನಾನು ಮೇಡಮ್ ಪಿ ಯು ಸಿ ಆಗಿದೆ ಮ್ಯಾಮ್. ನಂದು
1: ಫ್ಯಾಷನ್ ಡಿಸೈನಿಂಗ್ ಟ್ರೈನಿಂಗ್ ತಗೋಬೇಕು ಅಂತ ಯಾಕೆ
2: ಮ್ಯಾಮ್? ನನ್ನ ಫ್ರೆಂಡ್ ಒಬ್ಬರು ಹಣ್ಣೂರಲ್ಲಿ ಅಂಗಡಿ ಇಟ್ಕೊಂಡಿಲ್ಲ ಇನ್ನು, ಮನೆಯಲ್ಲೇ ವರ್ಕ್ ಇದನ್ನು ಮಾಡ್ತಿದ್ದೆ, ಸ್ಟಿಚ್ಚಿಂಗ್ ಮಾಡ್ತಿದ್ದಾರೆ. ಅವರು ಒಂದು ತಿಂಗಳಿಗೆ ಆದಾಯ 10-15 ಆಗುತ್ತೆ, ಅಷ್ಟನ್ನ ಅರ್ನ್ ಮಾಡ್ತಿದ್ದಾರೆ. ಅವ್ರು ನೋಡಿ ನಾವೂ ನಾನು ಏನು ಮಾಡಿಲ್ಲ ಅಂದರೆ ಏನು ಪ್ರಯೋಜನ, ಮತ್ತು ಅವ್ರು ನೋಡಿ ಇನ್ಸ್ಪೈರ್ ಆಗಿ ಮ್ಯಾಮ್ ಇಲ್ಲಿಗೆ ಬಂದು ನಾನು ಕಲ್ತ್ಕೊಂಡು ನನ್ನ ಮನೆ ಜವಾಬ್ದಾರಿ ಸ್ವಲ್ಪನಾದರೂ ಹೊರೆಯನ್ನ ಕಡಿಮೆ ಮಾಡಬೇಕು ಅನ್ನೋದು ನನ್ನದು ಮ್ಯಾಮ್ ಇಂಟೆನ್ಷನು.
1: ಅವ್ರು ಇಲ್ಲಿ ತರಬೇತಿಯನ್ನ ಪಡ್ಕೊಂಡು?
2: ಇಲ್ಲ ಮ್ಯಾಮ್, ಅವರೂ ಸ್ವಾಮಿ ವಿವೇಕಾನಂದ ಇದರಲ್ಲೇ ತರಬೇತಿ ಪಡ್ಕೊಂಡಿದ್ದಾರೆ ಮ್ಯಾಮ್. ಅವರು ಆ ಮಾರ್ಗದಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ಮ್ಯಾಮ್.
1: ಎಷ್ಟು ದಿನ ಆಯಿತು ನೀವು?
2: ಮ್ಯಾಮ್ ಒಂದು 2 ತಿಂಗಳಾಯಿತು ಮ್ಯಾಮ್.
1: ಏನೇನೆಲ್ಲ
2: ಕಲ್ತು ಮ್ಯಾಮ್? ಎಮ್ಮಿಂಗು, ಮತ್ತು ಗುಂಡಿ ಹಾಕೋದು, ಕಾಜ ಮಾಡೋದು, ಮತ್ತು ಫುಡ್ ಇದನ್ನು ಪ್ಯಾಚ್ ವರ್ಕ್ ಹೇಗೆ ಮಾಡೋದು ಅದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತು ಚಡ್ಡಿ, ಮಾಮೂಲಿ ಫ್ರಾಕು, ಗೌನ್ಸು, ಮತ್ತು ಲಾಂಗ್ ಫ್ರಾಕ್ಸು, ಲಂಗ ಬ್ಲೌಸು, ಮತ್ತು ಸುಮಾರು ಒಂದು 4-5 ಪಾಪುಗಳಿಗೆ ಅಂದರೆ ವೇಸ್ಟ್ ಬಟ್ಟೆಗಳಿಂದ ಬೇಬಿ ಜಬ್ಲ ಹೊಲಿಯೋದು ಹಿಂಗೆಲ್ಲ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ವೇಸ್ಟ್ ಬಟ್ಟೆ ಯೂಸ್ ಮಾಡಿಕೊಂಡು ಹೇಗೆ ಇದನ್ನು ಮಾಡೋದು ಅಂತಲೂ ಹೇಳ್ಕೊಟ್ಟಿದ್ದಾರೆ.
1: ಈಗ ನಿಮ್ಮ ಫ್ರೆಂಡು ಒಂದು ಸ್ವಉದ್ಯೋಗನ ಮಾಡ್ತಾ ಇದ್ದಾರೆ.
2: ಹೌದು,
1: ಅವರನ್ನು ನೋಡಿ ಇನ್ಸ್ಪಿರೇಷನ್ದಿಂದ
2: ನಾನು
1: ಬಂದಿದ್ದೀನಿ.
2: ಹೌದು ಮ್ಯಾಮ್.
1: ಸೊ ಇವಾಗ ಅನಿಸ್ತಿದ್ಯಾ ನಿಮಗೆ ನಾನು ಅದೇ ಥರ
2: ಆಗ್ತೀನಿ, ಮರ್ನ್ ಮಾಡ್ಬೋದು,
1: ಉತ್ತಮ ಟೈಲರ್
2: ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮ್ಯಾಮ್?
1: ಅನಿಸುತ್ತೆ
2: ಮ್ಯಾಮ್.
1: 3 ತಿಂಗಳ ತರಬೇತಿ ಮುಗಿಯೋಷ್ಟರಲ್ಲಿ ಉತ್ತಮ ಟೈಲರ್ ಆಗಿ ಹೊರ ಹೊಂತೀರಾ?
2: ಹೌದು ಮ್ಯಾಮ್, ಹೋಗ್ತೀನಿ ನಾನು. ಆ ಕಾನ್ಫಿಡೆನ್ಸ್ ನನಗಿದೆ ಮ್ಯಾಮ್.
1: ನಿಮ್ಮ ಕೈಗೆಟುಕುವ ದರದಲ್ಲಿ ಒಂದು ತರಬೇತಿ ಸಿಗ್ತಾ ಇದೆಯಾ ಹೇಗೆ ಮೇಡಮ್?
2: ಹೌದು ಮ್ಯಾಮ್, ಇದು ತುಂಬ ಬಡ ಕುಟುಂಬಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಮ್ಯಾಮ್. ಹೆಣ್ಮಗಳುಗಳನ್ನ ಕಳಿಸೋದಕ್ಕೆ 1,000, 2,000 ಅಥವಾ 3,000 ಮ್ಯಾಮ್, 5,000 ತನಕನೂ ಐತೆ ಮ್ಯಾಮ್. ಇದು ಹೆಂಗೆ ಗೊತ್ತಾ, ಪಾಪ ಮಕ್ಳಿಗೆ ಹೆಣ್ಮಕ್ಳುಗಳಿಗೆ ಒಂದು ಕೈಗೆಟುಕುವ ದರ ಅಂತಂದರೆ ಅವ್ರ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರಲ್ಲ, ಅದು ಇಂಪಾರ್ಟೆಂಟು ಮ್ಯಾಮ್ ಇದರಲ್ಲಿ. ಅಂದರೆ ಮಕ್ಳುಗಳು ಹೆಣ್ಮಕ್ಳನ್ನ ಹೇಗೆ ಕಳಿಸೋದು ಹೊರಗಡೆ ಅನ್ನೋದು ಭಯ ಇರಬಾರ್ದು ಮ್ಯಾಮ್. ಇಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಮ್ಯಾಮ್. ಒಂದು ಹೆಣ್ಮಕ್ಳು ಒಳಗಡೆ ಬರ್ಬೇಕಾದ್ರೆ ರಿಜಿಸ್ಟ್ರ್ ಸೈನ್ ಮಾಡಿ ಬರ್ತೀವಿ ಮ್ಯಾಮ್. ಹೊರಗಡೆ ಹೋಗ್ಬೇಕಾದ್ರೆ ನಮ್ಗೆ ಏನಾದರೂ ಬೇಕು ಅಂದರೆ ಮಧ್ಯದಲ್ಲಿ ಹೋಗ್ಬೇಕು ಅಂದ್ರೂ ಸೈನ್ ಮಾಡಿ ಹೋಗಿ ಬರ್ತೀವಿ ಮ್ಯಾಮ್. ಅಂದರೆ ಇಲ್ಲಿ ರೂಲ್ಸ್ಗಳು ಚೆನ್ನಾಗಿದೆ ಮ್ಯಾಮ್. ಹೆಣ್ಮಕ್ಳುಗಳನ್ನ ನೋಡ್ಕೊಳ್ಳೋ ರೀತಿ, ಮತ್ತು ಸರ್ಗಳಾಗಲಿ ಮ್ಯಾಮ್ಗಳಾಗಲಿ ಯಾರನ್ನು ಹೆಣ್ಮಕ್ಳ ವಿಷಯದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ ಮ್ಯಾಮ್. ಅಂದರೆ ಹೋಗೋದು ಚಲನ ವಲನ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ.
1: ಸೊ 3 ತಿಂಗಳ ತರಬೇತಿ ಮುಗಿದ ನಂತರ ನಿಮ್ಮ ಒಂದು ಗುರಿ ಉದ್ದೇಶನ ತಿಳಿಸೋದಾದ್ರೆ
2: ಮ್ಯಾಮ್? ಗುರಿ ಉದ್ದೇಶ ಅನ್ನೋದಕ್ಕಿಂತ ಫಸ್ಟು ಒಂದು 6 ತಿಂಗಳು ಬೇರೆ ಅಂಗಡಿಗಳಲ್ಲಿ ಹೋಗಿ ನಾನು ವರ್ಕ್ ಮಾಡಿ ಅವ್ರ ಹತ್ರ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಆಮೇಲೆ ಇಡಬೇಕು ಅನ್ನೋದೊಂದು ನಂದು ಇಂಟೆನ್ಷನು. ಯಾಕಂದರೆ ಫಸ್ಟಾಗಿ ಇಟ್ಬಿಟ್ರೆ ಮ್ಯಾಮ್ ನಂಗೆ ಅರ್ಧಂಬರ್ಧ ಗೊತ್ತಿರುತ್ತೆ. ಈಗ ಪೂರ್ತಿ ಈಗ ಹೋದ ತಕ್ಷಣ ಪೂರ್ತಿ ಕಲ್ತಿದ್ದೀನಿ ಅಂತ ಹೇಳೋಕ್ಕಾಗೋದಿಲ್ಲ ಮ್ಯಾಮ್. ಅರ್ಧಂಬರ್ಧ ಸ್ವಲ್ಪ ಏನಾದ್ರೂ ವ್ಯತ್ಯಾಸಗಳಾದ್ರೂ ಅವ್ರ ಹತ್ರ ಟ್ರೈನಿಂಗ್ ತೊಗೊಂಡು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನಾನೇ ಓನಾಗಿ ಅಂಗಡಿ ಮಾಡಬೇಕು ಅನ್ನೋದು ಒಂದು ಐತೆ.
1: ಮುಂಚೆ ಏನು ಮಾಡ್ತಾಯಿದ್ರಿ
2: ಮ್ಯಾಮ್? ಏನೂ ಮಾಡಿಲ್ಲ, ಮನೆಯಲ್ಲೇ ಇದ್ದೀನಿ, ಹೌಸ್ ವೈಫು, ಪಾಪು ನೋಡ್ಕೊಂಡು ಮನೆಯಲ್ಲೇ ಇದ್ದೆ ಮ್ಯಾಮ್.
1: ವೀರ ಸೆಂಟ್ರ್ ಬಗ್ಗೆ ಅಂದರೆ ಕೆಂಚನಳ್ಳಿಗೆ ಅಷ್ಟೇ ಸೀಮಿತ ಆಗಿದೆ, ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲಿ ಬಂದು ಟ್ರೈನಿಂಗ್ ಕೊಡ್ತಾ ಇದೆ. ಎಷ್ಟು ಅನುಕೂಲ ಆಗ್ತಾ ಇದೆ
2: ಮೇಡಮ್? ಅನುಕೂಲ ಅನ್ನೋದಕ್ಕಿಂತ ಹೆಣ್ಮಕ್ಳುಗಳು ಮುಂದೆ ಬರೋದಕ್ಕೆ ಒಂದು ದಾರಿ ಮಾಡಿಕೊಡ್ತೈತೆ ಮ್ಯಾಮ್. ಹೆಣ್ಮಕ್ಳುಗಳು ಬರೀ ಅಡುಗೆ ಮನೆಗೆ ಸೀಮಿತ ಆಗಬಾರ್ದು ಅನ್ನೋದೊಂದು ಇಂಟೆನ್ಷನಿಂದ ಇದನ್ನ ತರಬೇತಿ ಕೊಡ್ತಿದ್ದಾರೆ ಹೆಣ್ಮಕ್ಳುಗಳು. ಮೇಡಮ್ ಒಂದು ಮನೇಲಿ ಒಂದು 500 ರೂಪಾಯಿ ಬ್ಲೌಸ್ ಹೊಲಿದ್ರು ಮೇಡಮ್ ಇವತ್ತೊಂದು ಬೆಲೆ ಐತೆ ಮ್ಯಾಮ್ ಹೆಣ್ಮಕ್ಳುಗಳಿಗೆ. ನಮಗೂ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ, ನಮ್ಮ ವೈಫ್ ಆಗಲಿ ನಮ್ಮ ಇವು ಸೊಸೆ ಆಗಲಿ ಅಂತ ಮನೆಯಲ್ಲಿ ನಮ್ಮ ಮೇಲೆ ಸ್ವಲ್ಪ ಗೌರವ ಜಾಸ್ತಿ ಆಗುತ್ತೆ ಮೇಡಮ್. ಬಿಡೋ ಇವಳೇನು ಅಡುಗೆ ಮಾತ್ರ ಅಡುಗೆ ಮಾಡ್ಕೊಂಡೇ ಇರ್ತಾಳೆ, ಕಸ ಗುಡಿಸ್ಕೊಂಡಿರ್ತಾಳೆ ಅನ್ನೋದು ಬಿಟ್ಟು ಹೊರಗೆ ನಮಗೂ ದುಡಿಯೋಕ್ಕೆ ಹೆಲ್ಪ್ ಮಾಡ್ತಾಳೆ ಅನ್ನೋದೊಂದು ಮನೋಭಾವನೆ ಬರುತ್ತೆ ಮೇಡಮ್ ಅವರಿಗೆ.
1: ಗಂಡ್ಮಕ್ಳು
2: ನಿರ್ವಹಣೆ
1: ಇವತ್ತು ಇಲ್ಲಿ ತನಕ ಬಂದು ಒಂದು ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನ ಪಡ್ಕೊಂಡು ಮಕ್ಕಳಿಗಾಗಲಿ ಅಥವಾ ಗಂಡನ್ಗಾಗಲಿ ಒಂದು ಬಟ್ಟೆ ಹೊಲ್ಕೊಂಡು ಬಟ್ಟೆ ಹಾಕ್ಸಿ ಮಾಡೋದ್ರಲ್ಲಿ ಎಷ್ಟು ಖುಷಿ.
2: ಹೌದು ಮೇಡಮ್, ಅಂದರೆ ಮ್ಯಾಮ್ ಅಂದರೆ ನಾನು ಸ್ವತಃ ನಾನು ಹಾಕು ಹೊಲ್ದು ಬಿಟ್ಟು ಕೊಟ್ಟರೆ ಮೇಡಮ್ ಆ ಖುಷಿ ನನಗೆ ಅದೇನೋ ಬೃಷ್ಟಾನ್ನ ಭೋಜನ ಅಂತ ಹೇಳ್ತಾರಲ್ಲ ಮ್ಯಾಮ್, ಅದಕ್ಕಿಂತನೂ ಚೆನ್ನಾಗಿರುತ್ತೆ ಮೇಡಮ್ ಫೀಲ್. ಅದು ಈಗ ನನ್ನ ಮಗುಗೆ ನಾನು ಒಂದು ಫ್ರಾಕ್ ಹೊಲ್ಕೊಂಡೋಗಿ ಹಾಕಿದೆ ಮೇಡಮ್, ಮನೆಯಲ್ಲೆಲ್ಲ ಖುಷಿಪಟ್ಟರು. ಅಂದರೆ ಅಫೀಲ್ ಹೇಳೋಕ್ಕಾಗೋದಿಲ್ಲ ಮೇಡಮ್. ಅಂದರೆ ನಾನು ಹೊಲ್ದು ನಾನು ಇದನ್ನು ಮಾಡಿದೆ ಅಂದರೆ ನನಗೆ 0% ನಾಲೆಡ್ಜ್ ಮ್ಯಾಮ್. ಇಲ್ಲಿಗೆ ಬಂದಾಗ ನಾನು ಪೆಡ್ಲಿಂಗ್ ಹೆಂಗೆ ಮಾಡಬೇಕು ಅಥವಾ ಸೂಜಿಗೆ ದಾರ ಹಾಕೋಕ್ಕೂ ಬರ್ತಿರಲಿಲ್ಲ ಮ್ಯಾಮ್. ನಮ್ಮ ಗೀತಾ ಮ್ಯಾಮು ಪೇಷನ್ಸಿಂದ ಒಂಚೂರು

ಎಷ್ಟು ಇದನ್ನು ಕೊಟ್ಟಿದ್ದೀವಿ ಮ್ಯಾಮ್ಗೆ ಅಂದರೆ ಅದನ್ನೆಲ್ಲ ತಡ್ಕೊಂಡು ನಮಗೆ ಅಂದರೆ ಮ್ಯಾಮ್ 0% ನಂಗೆ ತಲೆಗೆ ಅಷ್ಟು ಬೇಗ ಹೋಗೋದಿಲ್ಲ, ಅದನ್ನು ಒತ್ತಿ ಒತ್ತಿ ಕೇಳಿ ಕೇಳಿ ಮ್ಯಾಮ್ ಅಂತ ಇಳಿಸ್ಕೊಂಡು ಮಾಡಿರೋದು. ಸವಾಲು ಅಂದರೆ ಮ್ಯಾಮ್ ಬೇಗ ಮಾಮೂಲಿ ಬೇಗ ಎದ್ದು ಬರಬೇಕು, ಪಾಪೂರ್ನ ನೋಡ್ಕೊಳ್ಳೋದಕ್ಕೆ ಬಿಟ್ಬಿಟ್ಟು ಬರಬೇಕು, ಇದೆ ಇದೆ. ಅದು ಬಿಟ್ಟರೆ ಯಾವ ಪ್ರಾಬ್ಲಮ್ಸು ಇಲ್ಲ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ನಾನು ಏನೇ ಮಾಡ್ತೀನಿ ಅಂದರೂ ನಮ್ಮ ಮನೇಲಿ

0: ಹೇಳ್ತಾರೆ. ಅದನ್ನೆಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಮನೆಗೆ ಹೋಗಿ ಸ್ಟಿಚ್ ಮಾಡಿ ಮತ್ತೆ ಕಟ್ಟಿಂಗ್ ಹಾಕ್ಕೊಂಡು ಅಲ್ಲೊಂದು ಇನ್ನೊಂದು ಸ್ಟಿಚ್ ಮಾಡ್ತೀನಿ ಮೇಡಮ್ ನಾನು.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ ಮ್ಯಾಮ್?
0: ಸಹಕಾರ ತುಂಬ ಇದೆ ಮ್ಯಾಮ್. ಅಂದರೆ ಅದನ್ನು ಹೇಳೋಕ್ಕಾಗೋದಿಲ್ಲ ಮ್ಯಾಮ್. ಸಪೋರ್ಟ್ ಹೆಣ್ಮಕ್ಳಿಗೆ ಮೇನ್ ಬೇಕಾಗಿರೋ ಸಪೋರ್ಟು ಮ್ಯಾಮ್. ಅವ್ರೇನು ಮಾಡ್ತಾರೆ, ನಿಮ್ಮ ಕೆಲ ಏನಾಗುತ್ತೆ, ನೀವೇನು ಮಾಡೋಕ್ಕಾಗುತ್ತೆ ಹೆಣ್ಮಕ್ಳು ಅನ್ನೋದು ಬಿಟ್ಬಿಡ್ಬೇಕು ಮೇಡಮ್. ಯಾರೇ ಆದ್ರೂ ಹೆಣ್ಮಕ್ಳುಗಳಿಗೆ ಮುಂದೆ ಬರೋದಕ್ಕೆ ಹೆಲ್ಪ್ ಮಾಡಬೇಕು ಮೇಡಮ್. ಅಂದರೆ ಹೆಣ್ಮಕ್ಳ ಕೈಲಿ ಏನಾಗುತ್ತೆ, ಬರೀ ಅಡುಗೆ ಮಾಡಿಕೊಂಡು ಮಕ್ಳು ನೋಡ್ಕೊಳಕ್ಕೆ ಅಷ್ಟೇ ಅಂತ ಅನಿಸ್ಬಾರ್ದು ಮೇಡಮ್. ಅವ್ರಿಗೆ ಒಂಚೂರು ಒಂದು ಬ್ಯಾಕ್ ಸಪೋರ್ಟ್ ಒಂದು ಸ್ವಲ್ಪ ಕೊಟ್ರು ಮೇಡಮ್ ಹೆಣ್ಮಕ್ಳುಗಳು ಇವತ್ತು ಏನು ಬೇಕಾದರೂ ಮಾಡ್ತಾರೆ ಮೇಡಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು.
1: ಮಹಿಳೆಯರಿಗೆ ಒಳ್ಳೆ ಸಂದೇಶವನ್ನು ತಿಳಿಸಿದ್ರು ಮೇಡಮ್, ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಹತ್ರ ಭೀತಿ ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ ಧನ್ಯವಾದ.
0: ಥ್ಯಾಂಕ್ ಯು ಸೋ ಮಚ್. ಈ ಸಂಸ್ಥೆಯಿಂದ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆಯದಾಗಿದೆ, ನನ್ನಂಥ ಎಷ್ಟೋ ಹೆಣ್ಮಕ್ಳುಗಳಿಗೂ. ಅಂದರೆ ತಾನು ದುಡ್ದು ನನ್ನ ಮನೆ ನೋಡ್ಕೋಬೋದು ಅನ್ನೋ ಇದನ್ಗೂ ಬಂದಿದೆ ಮೇಡಮ್, ಅಷ್ಟೇ ಕಾನ್ಫಿಡೆನ್ಸ್ ಬಂದಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್.
2: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇಚ ಲಕ್ಷ್ಮಿ, ಕ್ಷಮಯಾಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.
2: ಹತ್ತರಿಂದ 19 ನಡುವಿನ ವಯೋಮಾನವೇ ಹದಿಹರೆಯ.
3: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
2: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ಇವತ್ತಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ದನಿಯಾದ ವೇದಿಕೆ ಹಾಡು ಹಸೆ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ ಪ್ರೋತ್ಸಾಹಿಸಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ನಮ್ಮ ಜನಧ್ವನಿಯಿಂದ ಇದೀಗ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು 9ನೆಯ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿನಿಂದ ನಾವು 9ನೆಯ ಅಧ್ಯಾಯಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದೇವೆ. ಇದುವರೆಗೂ ನಾವು 8 ಅಧ್ಯಾಯಗಳನ್ನ ಅಧ್ಯಯನವನ್ನ ಮಾಡಿದ್ದೇವೆ. ಈ 8 ಅಧ್ಯಾಯಗಳ ಅಧ್ಯಯನದ ನಂತರ ಅದನ್ನ ಕೇಳಿದ್ದೇವೆ, ಅದನ್ನ ವಿಚಾರಿಸಿದ್ದೇವೆ, ಅದನ್ನ ಮನನ ಮಾಡಿಕೊಂಡಿದ್ದೇವೆ, ಹಲವು ಬಾರಿ ವಿಮರ್ಶಿಸಿದ್ದೇವೆ ಕೂಡ. ಕೆಲವೊಂದು ಸರಿ ಅನ್ಸಿದೆ, ಕೆಲವೊಂದು ಹೀಗೇಕೆ ಅಂತೇಳಿ ಅನ್ಸಿರಬಹುದು, ಇನ್ನು ಕೆಲವು ಅರ್ಥವೇ ಆಗದೆ ಇರಬಹುದು. ಹಾಗಾಗಿ ಎಷ್ಟು ಅರ್ಥವಾಗಿದೆಯೋ ಅದನ್ನ ಮನಸ್ಸಿನಲ್ಲಿ ಸ್ಥಿರಗೊಳಿಸುತ್ತಾ, ಮತ್ಯಾವುದು ಅರ್ಥವಾಗಿಲ್ವೋ ಅದನ್ನು ಮತ್ತೆ ಮತ್ತೆ ಕೇಳಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಹಂತಕ್ಕೆ ನಾವು ಬೆಳಿಬೇಕಾಗಿರುವಂಥದ್ದೇ ನಮ್ಮ ಮುಂದೆ ಇರುವಂತಹ ಒಂದು ಚಾಲೆಂಜ್ ಅಥವಾ ನಮ್ಮ ಮುಂದೆ ಇರುವಂತಹ ಒಂದು ಅರಿವು. ಹಾಗಾಗಿ ಭಗವದ್ಗೀತೆಯಲ್ಲಿ ಇರುವಂತಹ ಒಟ್ಟು 18 ಅಧ್ಯಾಯಗಳಲ್ಲಿ ಇದೀಗ 8 ಅಧ್ಯಾಯದ ಅಧ್ಯಯನವನ್ನ ನಾವು ಪೂರ್ಣಗೊಳಿಸಿದ್ದೇವೆ, ಸಂಪನ್ನಗೊಳಿಸಿದ್ದೇವೆ. ಒಂದು ಭಗವಂತನ ಆಧ್ಯಾತ್ಮದ ಒಂದು ತುತ್ತ ತುದಿಯನ್ನ, ಆ ಶಿಖರವನ್ನ ನಾವು ಏರಿ ಮುಟ್ಟಬೇಕು ಅಂತಂದ್ರೆ ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯಗಳು, ಹಾಗೆ ಅದು 18 ಮೆಟ್ಟಿಲುಗಳು. ಹೀಗೆ ಭಗವಂತನೆಂಬ ಕಳಸವನ್ನ ನಾವು ಮುಟ್ಟಬೇಕು, ಶಿಖರವನ್ನ ಏರಿ ನಾವು ಅದನ್ನ ಮುಟ್ಟಬೇಕು ಅಂತಂದ್ರೆ 18 ಮೆಟ್ಟಿಲುಗಳನ್ನ ದಾಟಿ ಸಾಗಬೇಕು. ಆ 18 ಮೆಟ್ಟಿಲುಗಳಲ್ಲಿ ಇದೀಗ 8 ಮೆಟ್ಟಿಲುಗಳನ್ನ ಹತ್ತಿ ಬಂದಿದ್ದೇವೆ, 9ನೇ ಮೆಟ್ಟಿಲಿಗೆ ಪಾದಾರ್ಪಣೆಯನ್ನ ಮಾಡಿದ್ದೇವೆ. ಈ 9ನೆಯ ಮೆಟ್ಟಿಲು ಹೇಗಿರುತ್ತೆ, ಎಷ್ಟು ದೀರ್ಘವಾಗಿರುತ್ತೆ ಅಥವಾ ಎಷ್ಟು ಸುಲಭವಾಗಿರುತ್ತೆ ಅದನ್ನ ಮುಂದಿನ ದಿನಗಳಲ್ಲಿ ನಾವು ಗಮನಿಸೋಣ. ಇಂದು ನಾವು ಈ ಭಗವದ್ಗೀತೆಯನ್ನ ಮತ್ತು ಇಲ್ಲಿಯವರೆಗೂ ನಾವು ಅಧ್ಯಯನ ಮಾಡಿರುವಂತಹ ಅಂಶಗಳನ್ನ, ವಿಷಯಗಳನ್ನ ನಾವು ತಿಳಿದುಕೊಳ್ಬೇಕು ಅಂತಂದ್ರೆ, ಶ್ರೀಮದ್ ಭಗವದ್ಗೀತೆ ಎಂಬುವಂಥದ್ದು ಹಿಂದೂ ಧರ್ಮದ ಪುನರುತ್ಥಾನದಲ್ಲಿ ಒಂದು ಮಹತ್ವವಾದ ಪಾತ್ರವನ್ನ ವಹಿಸಿದೆ. ಹಿಂದೂ ಧರ್ಮದಲ್ಲಿ ಹಲವಾರು ಉಪನಿಷತ್ತುಗಳು, ಭಗವದ್ಗೀತೆಗಳು, ವೇದ ಮಂತ್ರಗಳು, ಆರಣ್ಯಕಗಳು, ಹೀಗೆ ಹಲವಾರು ಅಂಶಗಳು ಇದ್ದರೂ ಕೂಡ ಭಗವದ್ಗೀತೆ ಮತ್ತೊಂದು ಪುನರುತ್ಥಾನವನ್ನೇ ಈ ಹಿಂದೂ ಧರ್ಮಕ್ಕೆ ಕೊಟ್ಟಿದೆ. ಜೀವನ ತತ್ವಗಳನ್ನ ಇಲ್ಲಿ ಕ್ರಾಂತಿಕಾರಿ ರೀತಿಯಲ್ಲಿ ಉಪದೇಶಿಸಿದ್ದಾರೆ. ಉಪನಿಷತ್ತಿನ ತತ್ವಗಳನ್ನೇ ಇಲ್ಲಿ ಮಹಾಭಾರತದ ಕಾಲಕ್ಕೆ ಅನುಗುಣವಾಗಿ ಮೂಲ ತತ್ವಗಳಿಗೆ ಯಾವುದೇ ನ್ಯೂನ್ಯತೆ ಬಾರದಂತೆ ಇಲ್ಲಿ ಉಪದೇಶಿಸಲಾಗಿದೆ. ಅಂದ್ರೆ ಭಗವದ್ಗೀತೆಯಲ್ಲಿ ಯಾವೆಲ್ಲ ಅಂಶಗಳು ಬರುತ್ತೋ ಅವೆಲ್ಲವೂ ಕೂಡ ಮಹಾಭಾರತ ಮತ್ತು ಉಪನಿಷತ್ತಿನ ಒಂದು ಸಾರ. ಅಂದ್ರೆ ಉಪನಿಷತ್ತಿನಲ್ಲಿ ನಾವು ಏನೆಲ್ಲ ಕಲಿಯಬಹುದೋ ಅಲ್ಲಿ ಆ ಎಲ್ಲ ಅಂಶಗಳನ್ನ ಒಂದು ಕಥಾರೂಪದಲ್ಲಿ ಕೊಟ್ಟರೆ ಹೇಗಿರುತ್ತೋ ಆಗ ಅದು ಮಹಾಭಾರತವಾಗುತ್ತೆ. ಇನ್ನು ಮಹಾಭಾರತದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳ ವ್ಯಕ್ತಿತ್ವಗಳ ಒಂದು ತತ್ವ ಏನಿದೆಯೋ ಅದನ್ನೆಲ್ಲ ಭಟ್ಟಿ ಇಳಿಸಿ ಭಗವದ್ಗೀತೆ ಎಂಬ ಕೃಷ್ಣ ಅರ್ಜುನರ ಸಂವಾದದ ಮೂಲಕ ಅದನ್ನ ಜನರ ಮುಂದೆ ಇಟ್ಟಿದ್ದಾನೆ ಶ್ರೀಕೃಷ್ಣ. ಎಲ್ಲ ಧರ್ಮಶಾಸ್ತ್ರಗಳು ಕೂಡ ಆಯಾ ಕಾಲಕ್ಕೆ ಅನುಗುಣವಾಗಿ ಧರ್ಮವನ್ನ ಉಪದೇಶಿಸಬೇಕು. ಮಹಾಭಾರತದ ಕಾಲದಲ್ಲಿ ಹಿಂದೂ ಧರ್ಮ ಪ್ರಚಾರದಲ್ಲಿ ಇರಲಿಲ್ಲ ಅಂತಲ್ಲ, ಆದರೆ ಧರ್ಮವನ್ನ ಆಗಿನ ಕಾಲಕ್ಕೆ ತಕ್ಕಂತೆ ಉಪದೇಶಿಸುವಂಥವರ ಅಗತ್ಯ ಅಲ್ಲಿತ್ತು. ಈ ಕ್ರಾಂತಿಕಾರಿ ಮಹಾನ್ ಕೆಲಸವನ್ನ ಭಗವಾನ್ ಶ್ರೀಕೃಷ್ಣನೇ ವಹಿಸಿಕೊಂಡಿರುವುದನ್ನ ಇಲ್ಲಿ ನಾವು ಕಾಣಬಹುದು. ಮೂಲ ತತ್ವಗಳನ್ನ ಸ್ವಲ್ಪವೂ

ಬದಲಾಯಿಸದೆ ಯಾವ ರೀತಿಯಲ್ಲಿ ಅದನ್ನು ಉಪದೇಶಿಸುವುದರಿಂದ ಜನರು ಅದನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಾರು ಎಂದು ಬಹಳಷ್ಟು ವಿಚಾರ ಮಾಡಿ ಇಲ್ಲಿ ವ್ಯಾಸರು ಮುಂದುವರಿಸಿದ್ದಾರೆ. ಕೇವಲ ಅಂಧಶ್ರದ್ಧೆಯ ತಳಹದಿಯ ಮೇಲೆ ಧರ್ಮವನ್ನು ಉಪದೇಶಿಸಿದರೆ ಅದು ದೀರ್ಘಕಾಲ ಉಳಿಯಲ್ಲ, ಕೆಲವು ಕಾಲದ ತನಕ ಮಾತ್ರ ಇದ್ದು ನಂತರ ಅದು ಹಾಗೆ ಅಳಿಸಿ ಹೋಗುತ್ತೆ. ಆದರೆ ಜನರ ವಿಚಾರ ಶಕ್ತಿಯು ಬೆಳೆದಂತೆ ಅಂಧಶ್ರದ್ಧೆಗೆ ಅದು ಉಳಿಗಾಲ ಇಲ್ಲ. ಹಾಗಾಗಿ ಧಾರ್ಮಿಕ ಕ್ರಮಗಳ ಬಗ್ಗೆ ಅವರ ಬುದ್ಧಿಯು ನಾನಾ ಪ್ರಶ್ನೆಗಳನ್ನು ಹಾಕುತ್ತೆ. ಆಗ ಅವರ ಬುದ್ಧಿಯನ್ನು ತಣಿಸುವಂತಹ ರೀತಿಯಲ್ಲಿ ಅವರಿಗೆ ಉತ್ತರ ಕೊಡಬೇಕಾಗತ್ತೆ. ತತ್ವವನ್ನು ಪ್ರತಿಪಾದಿಸುವ ಆಚಾರ್ಯಗಳೆಲ್ಲರೂ ಕೂಡ ಹೀಗೆ ಆಯಾ ಕಾಲದ ಜೀವನಕ್ಕೆ ಅನುಗುಣವಾಗಿ ತತ್ವವನ್ನು ಪ್ರತಿಪಾದಿಸಿದವರು. ಹೊಸ ರೀತಿಯಲ್ಲಿ ತತ್ವಗಳನ್ನು ವಿವರಿಸಿದಾಗ ಜನರಿಗೆ ಜೀವನದಲ್ಲಿ ಹೊಸ ಸ್ಫೂರ್ತಿ ಸಿಕ್ಕಿದಂತಾಗುತ್ತದೆ. ಹೀಗೆ ಮೇಲಿಂದ ಮೇಲೆ ಬಂದ ಆಚಾರ್ಯರುಗಳೆಲ್ಲರೂ ಕೂಡ ನಮ್ಮ ಸನಾತನ ಧರ್ಮಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ರಿಂದಲೇ ಇಂದಿಗೂ ಕೂಡ ನಮ್ಮ ಧರ್ಮ ಎಂಬುವಂಥದ್ದು ನಿತ್ಯ ನೂತನವಾಗಿ ಉಳಿದು ಬಂದಿದೆ. ನಮ್ಮ ಸನಾತನ ಧರ್ಮಕ್ಕೆ ಕ್ರಾಂತಿಕಾರಿ ರೀತಿಯಲ್ಲಿ ಹೊಸ ರೂಪವನ್ನು ಕೊಟ್ಟವರಲ್ಲಿ ಋಷಿ ವ್ಯಾಸರು ಅಗ್ರಗಣ್ಯರು. ಶ್ರೀಮದ್ ಭಗವದ್ಗೀತೆಯೇ ಅವರಿತ್ತ ಮಹಾನ್ ಕೊಡುಗೆ. ಹಾಗಾಗಿ 7ನೇ ಅಧ್ಯಾಯದಲ್ಲಿ ಭಗವಂತ ಕೃಷ್ಣನು ಹೇಳ್ತಾನೆ, ಅರ್ಜುನ ನಿನಗೆ ಈ ರಹಸ್ಯ ಜ್ಞಾನವನ್ನ ವಿಜ್ಞಾನ ಸಹಿತನಾಗಿ ಹೇಳುತ್ತೇನೆ ಕೇಳು ಅಂತ ಹೇಳಿ ಮನ ಮುಟ್ಟುವಂತೆ ವಿವರಿಸಲು ಆರಂಭಿಸ್ತಾನೆ. ಆದರೆ ಎಲ್ಲೂ ಕೂಡ ತನ್ನ ವಿವರಣೆಯಲ್ಲಿ ಶ್ರೀಕೃಷ್ಣ ನಾನು ಹೇಳೋದ್ರಿಂದ ನೀನು ನಂಬಲೇಬೇಕು ಅನ್ನೋ ರೀತಿಯಲ್ಲಿ ಅರ್ಜುನನಿಗೆ ಹೇಳ್ತಾ ಇರಲಿಲ್ಲ. ಆದರೆ ತಾರ್ಕಿಕವಾಗಿರುವಂತಹ ಅರ್ಜುನನ ತೀಕ್ಷ್ಣ ಬುದ್ಧಿ ಏನೆಲ್ಲ ಸಂಶಯಗಳನ್ನು ವ್ಯಕ್ತಪಡಿಸ್ತಿತ್ತೋ ಅವೆಲ್ಲವುಗಳಿಗೂ ಸಮರ್ಪಕವಾದ ಉತ್ತರವನ್ನು ಕೊಡುತ್ತಲೇ ಬಂದ ನಮ್ಮ ಕೃಷ್ಣ. ಹಾಗಾಗಿ ಈ 9ನೇ ಅಧ್ಯಾಯದಲ್ಲಿಯೂ ಕೂಡ ಪರಮಾತ್ಮನು ಅದೇ ರೀತಿಯಲ್ಲಿ ಮುಂದುವರಿಯೋದನ್ನು ನಾವು ಕಾಣಬಹುದು. ಅಧ್ಯಾಯದ ಆರಂಭದ ಶ್ಲೋಕದಲ್ಲಿಯೇ ಕೃಷ್ಣ ಮನಮುಟ್ಟುವಂತೆ ತಾನು ವಿವರಿಸುತ್ತೇನೆ ಎಂದು ಅರ್ಜುನನಿಗೆ ಭರವಸೆಯನ್ನು ಕೊಡ್ತಾನೆ. ಹಾಗಾಗಿ 9ನೇ ಅಧ್ಯಾಯ ಆರಂಭ ಆಗೋದೇ ಭಗವಂತನ ನುಡಿಯಿಂದ. ಉಪನಿಷತ್ತುಗಳಲ್ಲಿ ಉಪಯೋಗಿಸಿದ್ದಂತಹ ಅತ್ಯಂತ ಕ್ಲಿಷ್ಟತರ ಶಬ್ದಗಳನ್ನು ಉಪಯೋಗಿಸದೆ ಸರಳವಾದ ರೀತಿಯಲ್ಲಿ ತತ್ವವು ಅರ್ಜುನನ ಮನಸ್ಸಿಗೆ ನಾಟುವಂತೆ ಪರಮಾತ್ಮನು ಉಪದೇಶಿಸುವುದು ನಮಗಿಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಮುಂದುವರೆದು ಇದು 13ನೇ ಅಧ್ಯಾಯದಲ್ಲಿ ಪ್ರತಿಪಾದಿಸುವಾಗ ಮಾತ್ರ ಉಪನಿಷತ್ತಿನ ಶಬ್ದಗಳನ್ನೇ ಕೃಷ್ಣ ಉಪಯೋಗಿಸ್ತಾನೆ. ಉದಾಹರಣೆಗೆ ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ, ಜ್ಞೇಯ, ಪ್ರಕೃತಿ, ಪುರುಷ, ಹೀಗೆ ಉಪನಿಷತ್ತಿನ ಶಬ್ದಗಳನ್ನೇ 13ನೇ ಅಧ್ಯಾಯದಲ್ಲಿ ಕೃಷ್ಣ ಬಳಸ್ತಾನೆ. ಆದರೆ ಇಲ್ಲಿ 9ನೇ ಅಧ್ಯಾಯದಲ್ಲಿ ರಾಜವಿದ್ಯಾ ರಾಜಗುಹ್ಯ ಯೋಗ ಎಂಬ ಒಂದು ಅಧ್ಯಾಯದ ಹೆಸರಿನೊಂದಿಗೆ ಆತ ಸರಳವಾಗಿ ವಿವರಿಸ್ತಾ ಹೋಗ್ತಾನೆ. ಪರಮಾತ್ಮನು ಮಾಡಿರುವಂಥ ಈ ತತ್ವ ಪ್ರತಿಪಾದನೆಯ ರೀತಿಯನ್ನು ನೋಡಿದಾಗ ಆಧುನಿಕ ವಿಜ್ಞಾನಿಗಳು ಯಾವುದೇ ವಿಷಯವನ್ನು ಕ್ರಮಬದ್ಧವಾಗಿ ವಿವರಿಸುವಂತೆ ಕಾಣುತ್ತೆ. ಹೀಗೆ ವಿಷಯವನ್ನು ಕ್ರಮಬದ್ಧವಾಗಿ ವಿಶ್ಲೇಷಿಸಿ ಅದನ್ನು ವಿವರಿಸುವಲ್ಲಿ ಯುಕ್ತಿ ಮತ್ತು ನ್ಯಾಯಗಳನ್ನು ಸೇರಿಸಿಕೊಂಡು ಅತ್ಯಂತ ಉಪಯುಕ್ತವಾದ ದೃಷ್ಟಾಂತಗಳ ಮೂಲಕ ಅದನ್ನು ವಿವರಿಸಿರುವುದನ್ನು ನಾವು ಕಾಣಬಹುದು. ಹಾಗಾಗಿ ಈ 9ನೇ ಅಧ್ಯಾಯಕ್ಕೆ ರಾಜವಿದ್ಯಾ ರಾಜಗುಹ್ಯ ಯೋಗ ಎಂಬ ಹೆಸರನ್ನು ಕೃಷ್ಣ ನೀಡಿದ್ದಾರೆ. ರಾಜವಿದ್ಯಾ ರಾಜಗುಹ್ಯ ಅಂದರೆ ರಾಜನಾಗಿರಬೇಕು ಅಂತಂದರೆ ಯಾವ ರಹಸ್ಯ ವಿದ್ಯೆಯನ್ನು ನಾವು ಗಳಿಸಬೇಕು ಅನ್ನುವಂಥ ಅಂಶ ಈ ಅಧ್ಯಾಯದಲ್ಲಿದೆ. ಹಾಗೆಂದು ರಾಜ ಎಂದ ಕೂಡಲೇ ನಾವು ಇಡೀ ಜಗತ್ತನ್ನು ಅಧಿಕಾರಯುತವಾಗಿ ಆಳುವಂಥ ಸ್ಥಾನವನ್ನು ಹೇಗೆ ಗಳಿಸಬೇಕು ಎಂಬುವಂಥದ್ದಲ್ಲ. ಬದಲಿಗೆ ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ, ನಮ್ಮ ಪ್ರಪಂಚದಲ್ಲಿ ನಾವು ನಡೆಯುತ್ತಿರುವಂಥ ಈ ಹಾದಿಯಲ್ಲಿ ನಾವು ಹೇಗೆ ರಾಜನಾಗಿ ಇರಬೇಕು ಅನ್ನುವಂಥ ಅಂಶವೇ ಪ್ರಮುಖವಾಗಿ ಇಲ್ಲಿ ಸೂಚಿಸಿರುವಂಥ ತತ್ವಗಳು. ಹಾಗಾಗಿ ಈ ತತ್ವಕ್ಕೆ ಒಂದು ಮುದ್ದುರಾಮನ ನುಡಿಯನ್ನ ಕೇಳೋಣ ಅಲ್ವಾ. ಮೆದು ಮಾತನಾಡುತ್ತಾ ತಣಿಸದಿರು ಜನ ಮನವ, ಮೆದು ಮಾತನಾಡುತ್ತ ತಣಿಸುತ್ತಿರು ಜನ ಮನವ, ಒರಟು ನುಡಿ ಕೆಸರಿಂದ ಮಲಿನಗೊಳಿಸದಿರು,
ಸರಸ ಸಂಭಾಷಣೆಯ.

0: ಸರಸ.
1: ಪ್ರದೇಶ ಸಮಾಚಾರ ಓದುತ್ತಿರುವವರು ಎಸ್ ಶಾಂತರಾಜ್. ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಅಹೋರಾತ್ರಿ ಧರಣಿ ಹಿನ್ನೆಲೆ ವಿಧಾನಸಭೆ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 175 ತಾಲೂಕುಗಳಲ್ಲಿ ಮಳೆ ಕೊರತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮಾಹಿತಿ. H1N1 ಜ್ವರದ ಬಗ್ಗೆ ಆತಂಕ ಬೇಡ, ಎಚ್ಚರಿಕೆ ಇರಲಿ ಆರೋಗ್ಯ ಸಚಿವರ ಸಲಹೆ. ಮತದಾರರ ಕರಡು ಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ, September 23 ಒಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಹರಿಸುವಂತೆ CWRC ಸೂಚನೆ. ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳು ಅಹೋರಾತ್ರಿ ಧರಣಿ ನಡೆಸಲು ನಿರ್ಧಾರ ಕೈಗೊಂಡ ಹಿನ್ನೆಲೆಯಲ್ಲಿ ವಿಧಾನಸಭೆ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗುವುದು ಎಂದು ಘೋಷಿಸಿದ್ದಾರೆ. ಈ ಬಾರಿ 3 ದಿನಗಳ ಮುಂಚಿತವಾಗಿಯೇ ಕಲಾಪವನ್ನು ಮುಂದೂಡಲಾಗಿದೆ. ವಿಧಾನಮಂಡಲ ಅಧಿವೇಶನ ಆರಂಭವಾದಾಗಿನಿಂದ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ಧರಣಿ ಕೈಗೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಕಲಾಪ ಸುಗಮವಾಗಿ ನಡೆಯಲು ಸಾಧ್ಯವಾಗಿರಲಿಲ್ಲ. ವಿಧಾನಸಭೆಯಲ್ಲಿಂದು ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷ ಸದಸ್ಯರು ಸಭಾಧ್ಯಕ್ಷರ ಮುಂದಿನ ಬಾವಿಗೆ ಇಳಿದು ಧರಣಿ ನಡೆಸಿದರು. ಪ್ರತಿಪಕ್ಷಗಳ ಪ್ರತಿಭಟನೆ ನಡುವೆ ವಿಧಾನಸಭೆಯಲ್ಲಿ ಧ್ವನಿಮತದ ಮೂಲಕ 8 ವಿಧೇಯಕಗಳಿಗೆ ಅನುಮೋದನೆ ದೊರೆತಿದೆ. ಬಳಿಕ ಹಿರಿಯ ಸದಸ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ, ರಾಜ್ಯದಲ್ಲಿ ಭೀಕರ ಬರಗಾಲ ಪರಿಸ್ಥಿತಿ ಎದುರಾಗಿದ್ದು ಜನ ಜಾನುವಾರುಗಳು ತತ್ತರಿಸುತ್ತಿವೆ. ಬರ ಪೀಡಿತ ಪ್ರದೇಶಗಳಲ್ಲಿ ಸೂಕ್ತ ಪರಿಹಾರ ಕಾಮಗಾರಿ ಕೈಗೊಳ್ಳುವ ಮೂಲಕ ಸರ್ಕಾರ ರೈತರ ನೆರವಿಗೆ ಬರಬೇಕು ಎಂದು ಮನವಿ ಮಾಡಿದರು. ಸರ್ಕಾರ ಕಾಲಮಿತಿಯೊಳಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕಾಮಗಾರಿ ಮುಗಿಸಿ ರಾಜ್ಯದ ಪಾಲಿನ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಬರ ಪರಿಸ್ಥಿತಿಯ ಕುರಿತು ಮಾತನಾಡಿ, 1976 ನಂತರ ರಾಜ್ಯದಲ್ಲಿ ತೀವ್ರ ಸ್ವರೂಪದ ಬರ ಪರಿಸ್ಥಿತಿ ಈಗ ಎದುರಾಗಿದೆ. 240 ತಾಲೂಕುಗಳಲ್ಲಿ 175 ತಾಲೂಕುಗಳಲ್ಲಿ ಮಳೆ ಕೊರತೆ ಎದುರಾಗಿದ್ದು 14 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಉಂಟಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸರ್ಕಾರ ಎಲ್ಲ ರೀತಿಯ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಬರ ಪೀಡಿತ ಪ್ರದೇಶಗಳಿಂದ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಉದ್ಯೋಗ ಒದಗಿಸಲು 16,460 ಕಾಮಗಾರಿಗಳನ್ನು ಸೃಷ್ಟಿಸಲಾಗಿದೆ ಎಂದು ಅವರು ತಿಳಿಸಿದರು. ಬೆಂಗಳೂರು ನಗರದಲ್ಲಿ H1N1 ಪ್ರಕರಣಗಳಲ್ಲಿ ತುಸು ಏರಿಕೆ ಕಂಡುಬಂದಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಹಿರಿಯ ಆರೋಗ್ಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಯಾವುದೇ ತುರ್ತು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ರಾಜ್ಯದ ಆರೋಗ್ಯ ವ್ಯವಸ್ಥೆಯು ಅಗತ್ಯ ಮೂಲಸೌಕರ್ಯ, ಬೆಡ್ಗಳು ಹಾಗೂ ಔಷಧಿಗಳ ಸಂಗ್ರಹದೊಂದಿಗೆ ಸನ್ನದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇವಲ 8 ತಿಂಗಳಲ್ಲಿ ರಾಜ್ಯಾದ್ಯಂತ 4,212 H1N1 ಪ್ರಕರಣಗಳು ವರದಿಯಾಗಿವೆ. ಮಕ್ಕಳಲ್ಲಿ ಪದೇ ಪದೇ ಬರುವ ಜ್ವರ, ಬಿಟ್ಟು ಬಿಟ್ಟು ಬರುವ ಚಳಿ, ಮೈಕೈ ನೋವು, ಆಯಾಸ, ಸುಸ್ತು, ನೆಗಡಿ, ಕೆಮ್ಮು ಇತ್ಯಾದಿ ಲಕ್ಷಣಗಳು ಕಂಡುಬಂದರೆ ನಿರ್ಲಕ್ಷ್ಯ ವಹಿಸದಂತೆ ಸಲಹೆ ನೀಡಿದ್ದಾರೆ. ಕೂಡಲೇ ಹತ್ತಿರದ ಆಸ್ಪತ್ರೆ ಅಥವಾ ಕ್ಲಿನಿಕ್ಗೆ ಭೇಟಿ ನೀಡಿ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯಬೇಕು. ಯಾವುದೇ ಕಾರಣಕ್ಕೂ ಸ್ವಯಂ ಔಷಧೋಪಚಾರ ಮಾಡಬಾರದು ಎಂದು ಸಚಿವರು ಎಚ್ಚರಿಕೆ ನೀಡಿದ್ದಾರೆ. ಅನಾರೋಗ್ಯ ಪೀಡಿತ ಮಕ್ಕಳನ್ನು ಶಾಲೆಗೆ ಕಳುಹಿಸಬಾರದು ಹಾಗೂ ಮನೆಯಲ್ಲೇ ಚಿಕಿತ್ಸೆ ನೀಡಬೇಕು. ಇದು ಇತರೆ ಮಕ್ಕಳಿಗೆ ಸೋಂಕು ಹರಡುವುದನ್ನು ತಡೆಯಲು ಸಹಕಾರಿಯಾಗುತ್ತದೆ ಎಂದು ಆರೋಗ್ಯ ಸಚಿವರು ತಿಳಿಸಿದ್ದಾರೆ. ಚುನಾವಣಾ ಆಯೋಗ ಇಂದು ಮತದಾರರ ಕರಡು ಪಟ್ಟಿಯನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 5,54,00,000 ಮತದಾರರ ಪೈಕಿ 4,46,00,000 ಮಂದಿಯ ಹೆಸರು ಪಟ್ಟಿಯಲ್ಲಿ ಉಳಿದುಕೊಂಡಿದೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಅನ್ಬು ಕುಮಾರ್ ತಿಳಿಸಿದ್ದಾರೆ. ಚುನಾವಣೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 1,07,96,000 ಮತದಾರರನ್ನು ASDDO ಆಗಿ ಗುರುತಿಸಲಾಗಿದ್ದು ರಾಜ್ಯದಲ್ಲಿ 951 NRIಗಳು ಇದ್ದಾರೆ ಎಂದು ತಿಳಿಸಿದ್ದಾರೆ. ಕರಡು ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೆ ಮತದಾರರು ಆಕ್ಷೇಪಣೆ ಸಲ್ಲಿಸಬಹುದು. September 23 ಒಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದ್ದು October 27 ಅಂತಿಮ ಪಟ್ಟಿ ಪ್ರಕಟವಾಗಲಿದೆ. ಭೌತಿಕವಾಗಿ ERC ಇಲ್ಲವೇ AERO ಮೂಲಕ ಅಥವಾ ಆನ್ಲೈನ್ನಲ್ಲಿ ವೋಟರ್ಸ್ ECI ಪೋರ್ಟಲ್ ಮತ್ತು ECI ನೆಟ್ ಮೊಬೈಲ್ ಆಪ್ ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದು ಮುಖ್ಯ ಚುನಾವಣಾ ಆಯುಕ್ತರು ತಿಳಿಸಿದ್ದಾರೆ. ರಾಜ್ಯದ ಇತರೆ ಜಿಲ್ಲೆಗಳಲ್ಲಿಯೂ ಮತದಾರರ ಕರಡು ಪಟ್ಟಿ ಪ್ರಕಟಗೊಂಡಿದೆ. ಬೆಂಗಳೂರು ನಗರದಲ್ಲಿ 56,99,000 ಮತದಾರರಿದ್ದಾರೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಕರಡು ಮತದಾರರ ಪಟ್ಟಿಯಲ್ಲಿ ಜಿಲ್ಲಾಧಿಕಾರಿ ಡಾ ಕುಮಾರ್ ಪ್ರಕಟಿಸಿದ್ದು, ಜಿಲ್ಲೆಯಲ್ಲಿ ಒಟ್ಟು 14,08,000 ಮತದಾರರ ನೋಂದಣಿಯಾಗಿದೆ ಎಂದು ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 13,75,000 ಮತದಾರರು

0: ಪಟ್ಟಿಯಲ್ಲಿ ಉಳಿದಿದ್ದು 1,67,000 ಮತದಾರರು ವಿವಿಧ ಕಾರಣಗಳಿಂದ ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆಎಸ್ ಲತಾ ಕುಮಾರಿ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಒಟ್ಟು 11,24,000 ಮತದಾರರಿದ್ದು ಪಟ್ಟಿಯಿಂದ 1,71,000 ಮತದಾರರನ್ನು ಕೈಬಿಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 16,84,000 ಮತದಾರರಿದ್ದಾರೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 16,46,000 ಮತದಾರರ ಪಟ್ಟಿಯಿಂದ ಹೊರಗುಳಿದಿರುವ 1,50,000 ಮತದಾರರಿಗೆ ಆಕ್ಷೇಪಣೆ ಸಲ್ಲಿಸಲು ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯಕ್ಕೆ ಮತ್ತೆ ಹಿನ್ನಡೆಯಾಗಿದ್ದು ಮುಂದಿನ 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚಿಸಿದೆ. ಇಂದು ನಡೆದ ಸಮಿತಿಯ 141ನೇ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಅವಧಿಯಲ್ಲಿ ಬಿಳಿಗುಂಡ್ಲುವಿನ ಹರಿವನ್ನು 9,000 ಕ್ಯೂಸೆಕ್ ಮಟ್ಟದಲ್ಲಿ ಖಾತ್ರಿಪಡಿಸುವ ಜವಾಬ್ದಾರಿ ಕರ್ನಾಟಕದ ಪ್ರತಿನಿಧಿಗಳ ಮೇಲಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಎರಡೂ ರಾಜ್ಯಗಳ ವಾದವನ್ನು ಪರಿಶೀಲಿಸಿದ ಪ್ರಾಧಿಕಾರ ಅಂತಿಮವಾಗಿ 9,000 ಕ್ಯೂಸೆಕ್ ನೀರು ಹರಿಸಲು ಸೂಚಿಸಿದೆ. ಈ ನಡುವೆ ಕಾವೇರಿ ನೀರು ಹಂಚಿಕೆ ಸಂಬಂಧ ತಮಿಳುನಾಡು ಸಲ್ಲಿಸಿರುವ ಅರ್ಜಿಯನ್ನು ಪರಿಶೀಲನೆ ನಡೆಸಿದ ಸುಪ್ರೀಂಕೋರ್ಟ್ ಇದೇ 31ಕ್ಕೆ ವಿಚಾರಣೆ ಮುಂದೂಡಿದೆ. ಉಭಯ ರಾಜ್ಯಗಳು ಅಂಕಿ ಅಂಶಗಳೊಂದಿಗೆ ಹಾಜರಾಗುವಂತೆ ಸೂಚಿಸಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಖಂಡಿಸಿ ಕನ್ನಡ ಪರ ಹಾಗೂ ರೈತಪರ ಸಂಘಟನೆಗಳು ಇಂದು ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿದರು. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಹಾಗೂ ಬೆಳೆಗಳಿಗೆ ನೀರಿಲ್ಲದೆ ಸಮಸ್ಯೆ ಇರುವಾಗ ತಮಿಳುನಾಡಿಗೆ ನಿತ್ಯ ನೀರು ಬಿಡುವುದು ಎಷ್ಟು ಸರಿ ಎಂದು ಹೋರಾಟಗಾರರು ಪ್ರಶ್ನಿಸಿದರು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಹಾಗೂ ಮೇಕೆದಾಟು ಯೋಜನೆ ಶೀಘ್ರ ಪ್ರಾರಂಭಕ್ಕೆ ಒತ್ತಾಯಿಸಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಾಳೆ ಮಧ್ಯಾಹ್ನ KRS ಅಣೆಕಟ್ಟಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಣೆಕಟ್ಟೆಯ ಗೇಟ್ ಹಾಗೂ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಚಾಮರಾಜನಗರದ ಹನೂರು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳ ಮರಣೋತ್ತರ ಪರೀಕ್ಷೆ ವರದಿ ಬಹಿರಂಗವಾಗಿದೆ. ಮರಣೋತ್ತರ ವರದಿಯಲ್ಲಿ ಮೃತ ಕುಮಾರ್ನ ಒಳ ಉಡುಪಿನಲ್ಲಿ ಹೆಡ್ ಟಾರ್ಚ್, ಬೆಂಕಿ ಪೊಟ್ಟಣ, ಬೀಡಿ ಇದ್ದಿರುವ ಬಗ್ಗೆ ಉಲ್ಲೇಖವಾಗಿದ್ದು ಈತನ ಎದೆಗೆ ಗುಂಡು ಹಾರಿಸಲಾಗಿದೆ. ಆಂತೋಣಿಸ್ವಾಮಿ ಮರಣೋತ್ತರ ವರದಿಯಲ್ಲಿ ಎದೆ ಮತ್ತು ಕುತ್ತಿಗೆ ಭಾಗಕ್ಕೆ ಗುಂಡುಗಳು ಬಿದ್ದಿದ್ದು ಈತನ ಒಳ ಉಡುಪಿನಲ್ಲಿ ಅಲ್ಯೂಮಿನಿಯಂನ 9 ಪ್ರೈಮರ್ಗಳು ಪತ್ತೆಯಾಗಿವೆ. ಪೀಟರ್ ಮರಣೋತ್ತರ ವರದಿಯಲ್ಲೂ ಎದೆ, ಕುತ್ತಿಗೆ ಹಾಗೂ ತೊಡೆ ಭಾಗಕ್ಕೆ ಗುಂಡು ಹಾರಿಸಲಾಗಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ನಡುವೆ ಪೊಲೀಸರು ತನಿಖೆ ಮುಂದುವರೆಸಿದ್ದು ಪ್ರಕರಣದ ವೇಳೆ ಸ್ಥಳದಲ್ಲಿದ್ದ 12 ಅರಣ್ಯ ಸಿಬ್ಬಂದಿ ಹಾಗೂ ಘಟನೆಯ ಪ್ರತ್ಯಕ್ಷದರ್ಶಿ ಮತ್ತು ಆರೋಪಿಯಾಗಿರುವ ಮರಿಯಮಂಗಲದ ಮಹಿಮಾ ದಾಸ್ನ ಹೇಳಿಕೆಯನ್ನು ತನಿಖಾಧಿಕಾರಿಗಳು ಪಡೆದಿದ್ದಾರೆ. ರಾಜ್ಯದಲ್ಲಿನ ಬೌದ್ಧ ಸಮುದಾಯದ ಅಭಿವೃದ್ಧಿಗಾಗಿ ನೂತನವಾಗಿ ಘೋಷಿಸಲಾಗಿರುವ ಬೌದ್ಧ ಅಭಿವೃದ್ಧಿ ನಿಗಮವನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಹಿಂಪಡೆದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲೇ ಸ್ಥಾಪಿಸಬೇಕೆಂದು ಬೌದ್ಧ ಭಿಕ್ಕುಗಳ ನಿಯೋಗವು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂದು ಮನವಿ ಸಲ್ಲಿಸಿತು. ದೇಶದ ವಿವಿಧ ರಾಜ್ಯಗಳ ಬೌದ್ಧ ಭಿಕ್ಕುಗಳನ್ನೊಳಗೊಂಡ ನಿಯೋಗವು ರಾಜ್ಯದಲ್ಲಿ ಕ್ರಿಶ್ಚಿಯನ್ ಅಭಿವೃದ್ಧಿ ಪ್ರಾಧಿಕಾರದ ಮಾದರಿಯಲ್ಲೇ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿಯೇ ತರಬೇಕು ಎಂದು ಮನವಿ ಮಾಡಿದೆ. ಬೆಂಗಳೂರು ನಗರದ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಸ್ವಚ್ಛಗೊಳಿಸಬೇಕಾದ ಖಾಲಿ ನಿವೇಶನಗಳನ್ನು ಗುರುತಿಸಿ ತ್ವರಿತವಾಗಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅಧಿಕಾರಿಗಳೊಂದಿಗೆ ಇಂದು ನಡೆದ ವರ್ಚುವಲ್ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ದೇಶದ ವೈವಿಧ್ಯಮಯ ಬುಡಕಟ್ಟು ಸಮುದಾಯಗಳ ಭಾಷೆಗಳು, ಉಪಭಾಷೆಗಳು, ಮೌಖಿಕ ಪರಂಪರೆ, ಸಾಂಪ್ರದಾಯಿಕ ಜ್ಞಾನ ಮತ್ತು ಆಚರಣೆಗಳನ್ನು ಸಂರಕ್ಷಿಸುವುದು ಅತ್ಯಗತ್ಯ ಎಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಅಹೋರಾತ್ರಿ ಧರಣಿ ಹಿನ್ನೆಲೆ ವಿಧಾನಸಭೆ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 175 ತಾಲೂಕುಗಳಲ್ಲಿ ಮಳೆ ಕೊರತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮಾಹಿತಿ. H1N1 ಜ್ವರದ ಬಗ್ಗೆ ಆತಂಕ ಬೇಡ, ಎಚ್ಚರಿಕೆ ಇರಲಿ, ಆರೋಗ್ಯ ಸಚಿವರ ಸಲಹೆ. ಮತದಾರರ ಕರಡು ಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಹರಿಸುವಂತೆ CWRC ಸೂಚನೆ, ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಮತ್ತು ಬರ ನಿರ್ವಹಣೆಯ ಕುರಿತು ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಕೆಎಸ್ ರವಿರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರೆ, ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳದಲ್ಲಿ ಬಿಳಿಸುಳ ರೋಗ ನಿರ್ವಹಣೆ ಹಾಗೂ ಬರ ನಿರ್ವಹಣೆಯ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಕೆಎಚ್ ರವಿರವರು. ನೀವು ಕೂಡ ಕರೆ ಮಾಡಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ನಮಸ್ತೆ.
2: ಹಾಂ ಸರ್, ಬಹಳ ಖುಷಿ ಆಗ್ತಾ ಇದೆ ಸರ್, ಯಾಕಂದ್ರೆ ತಾವು ಎರಡನೇ ಸರಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ರೈತರ ಜೊತೆ ಈ ಒಂದು ಮುಸುಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಬಿಳಿಸುಳಿ ರೋಗ ಇರ್ಬೋದು ಮತ್ತು ಅದರ ಹತೋಟಿ ಹಾಗೂ ಈ ಒಂದು ಈ ವರ್ಷದ ಒಂದು ಮಳೆ ಒಂದು ಬರ ನಿರ್ವಹಣೆ ಕುರಿತು ನಮ್ಮ ಕೇಳುಗರಿಗೆ ಅಥವಾ ನಮ್ಮ ಸಮುದಾಯಕ್ಕೆ ಒಂದು ಮಾಹಿತಿಯನ್ನು ಕೊಡಲು ತಾವು ಬಂದಿರ್ತೀವಿ ಸರ್. ಮೊದಲನೇದಾಗಿ ಈ ಒಂದು ಮುಸುಕಿನ ಜೋಳ ಬೆಳೆಗಾರರು ಪ್ರಸ್ತುತ ಈ ಒಂದು ಬಿಳಿಸುಳಿ ರೋಗ ಇರ್ಬೋದು ಅಥವಾ ಮಳ ಕೊರತೆಯಿಂದ ಆತಂಕದಲ್ಲಿದ್ದಾರೆ. ಸೊ ಈ ಎರಡೂ ಸಮಸ್ಯೆಗಳನ್ನು ರೈತರು ಹೇಗೆ ಗುರುತಿಸಿ ಸೂಕ್ತ ಸಮಯದಲ್ಲಿ ನಿರ್ವಹಣೆ ಮಾಡ್ಕೊಳ್ಬೇಕು ಎಂಬುದರ ಕುರಿತು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಬೋದಾ ಸರ್?
3: ಈಗ ಮೊದಲನೇದಾಗಿ ತಾವು ಹೇಳ್ದಂಗೆ ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಅನ್ನೋದು ಕಳೆದ ಒಂದು ವರ್ಷದಿಂದ ಹೆಚ್ಚಿನ ರೀತಿಯಲ್ಲಿ ಬಾಧಿಸ್ತಾ ಇದೆ. ಕಳೆದ ವರ್ಷ ಸ್ವಲ್ಪ ಪ್ರಮಾಣದಲ್ಲಿತ್ತು, ಈ ವರ್ಷ ಇನ್ನೂ ಜಾಸ್ತಿ ಆಗಿದೆ. ಏನಂದ್ರೆ ಇದು ಒಂದು ಶಿಲೀಂಧ್ರ ಅಂದ್ರೆ ಫಂಗಲ್ ಅಂತೀವಿ, ಫಂಗಲ್ ಡಿಸೀಸ್ ರೋಗ. ಇದು ಮೂರು ಮಾರ್ಗಗಳಲ್ಲಿ ಹರಡುತ್ತೆ. ಒಂದು ಬೀಜದಿಂದ, ಇನ್ನೊಂದು ಮಣ್ಣಿನಿಂದ, ಇನ್ನೊಂದು ಗಾಳಿಯಲ್ಲಿ. ಈ ರೀತಿ ಇದು ಹರಡುತ್ತೆ. ಬಟ್ ನಾವು ಏನ್ ಮಾಡಿದೀವಿ, ಕಳೆದ ವರ್ಷ ಬಿತ್ತನೆ ಬೀಜ ಈ ರೀತಿ ಬಿತ್ತನೆ ಮಾಡಿದಂಥ ಸಂದರ್ಭದಲ್ಲಿ ರೋಗ ಕಾಣಿಸ್ಕೊಂಡಿದ್ರಿಂದ ಈ ವರ್ಷ ಮೈಸೂರು ಜಿಲ್ಲೆಯಲ್ಲಿ ಏನೆಲ್ಲ ಮುಸುಕಿನ ಜೋಳದ ಬಿತ್ತನೆ ಬೀಜವನ್ನು ವಿತರಣೆ ಮಾಡಿದ್ದಾರೆ ಅವಕ್ಕೆಲ್ಲದಕ್ಕೂ ಕಂಪನಿ ಕಡೆಯಿಂದನೇ ಟ್ರೀಟ್ಮೆಂಟ್ ಅಂದರೆ ಬೀಜೋಪಚಾರವನ್ನು ಮಾಡಿಸಿ ಮತ್ತು ಅವ್ರು ಮಾಡಿಸಿದಾರಾ ಇಲ್ವಾ ಅಂತ ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯದಿಂದ ಪರೀಕ್ಷೆ ಮಾಡಿಸಿ ನಂತರ ವಿತರಣೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಇನ್ನೊಂದು ಎರಡನೇದು ಇದು ಏನಾಗುತ್ತೆ, ಶಿಲೀಂಧ್ರ ಭೂಮಿಯಲ್ಲಿ ಇರ್ತದೆ, ಮಣ್ಣಿನಲ್ಲಿ ಇರ್ತದೆ. ಇದು ಸುಮಾರು ಎರಡರಿಂದ ಮೂರು ವರ್ಷ ಅಷ್ಟದವರೆಗೂ ಇರೋ ಸಾಧ್ಯತೆಗಳು ಇರ್ತದೆ. ಮತ್ತೆ ಅದು ಬೇರಿನ ಮುಖಾಂತರ ಕೂಡ ಗಿಡಕ್ಕೆ ಹಬ್ಬುತ್ತೆ. ಆಮೇಲೆ ಇನ್ನೊಂದು ಇವು ಊಸ್ಪೋರ್ಸ್ ಅಂತೀವಿ, ಅಂದ್ರೆ ಜೀವಾಣುಗಳು ಬಿಳಿ ಬಿಳಿಯ ಎಲೆ ಕೆಳಗಡೆ ಇರ್ತವೆ, ಬೆಳ್ಳಿಗೆ ಪೌಡರ್ ತರ ಇರ್ತದೆ, ಪೌಡರ್ ತರ ಇರ್ತದೆ. ಅವು ಗಾಳಿಲಿ ಹರಡ್ತವೆ, ಗಾಳಿಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗಿ ಆ ರೀತಿನೂ ಕೂಡ ಹರಡ್ತದೆ. ಇನ್ನೊಂದು ಬದುಗಳ ಮೇಲೆ ಇರ್ತಕ್ಕಂಥ ಗಿಡಗಂಟೆಗಳ ಮೇಲೆ ಇದು ಉಳ್ಕೊಂಡಿರ್ತದೆ ಗಾಳಿಲಿ ಹೋಗಿ. ಆಮೇಲೆ ನೀವು ಮುಸುಕಿನ ಜೋಳ ತೆಗೆದ ಮೇಲೆ ಅದು ಬದು ಕ್ಲೀನ್ ಮಾಡಲ್ಲ ನೀವು, ಬದು ಹಂಗೆ ಇರ್ತದೆ. ತಿರ್ಗಾ ಇನ್ನೊಂದು ಬೆಳೆ ಹಾಕ್ತೀರಾ, ತಿರ್ಗಾ ಅದು ಆ ಗಾಳಿಗೆ ಹರಡಿ ಬರ್ತದೆ. ಈಗ ಇದಕ್ಕೆ ನೋಡಿ, ಇದು ಒಂದು ಸಾಧಾರಣವಾದ ರೋಗ. ಸಾಮಾನ್ಯವಾಗಿ ಹೇಳೋದಾದ್ರೆ ಇದು ಏನು ಮೇಜರ್ ಡಿಸೀಸ್ ಆಗಿರಲಿಲ್ಲ, ಇದು ಮೈನರ್ ಡಿಸೀಸ್, ಸಣ್ಣ ರೋಗ. ಬಟ್ ಅದು ದೊಡ್ಡ ರೋಗವಾಗಿ ಮಾರ್ಪಾಡಾಗಿದೆ. ಅದಕ್ಕೆ ಕಾರಣಗಳು ಏನಪ್ಪ ಅಂತ ಅಂದ್ರೆ, ನಾವು ಇಲ್ಲಿ ನಮ್ಮ ಪ್ರಮುಖವಾಗಿ ಸರಗೂರು, ಎಚ್ ಡಿ ಕೋಟೆ ಮತ್ತೆ ಕೆಲವೊಂದು ಭಾಗದ ಹುಣಸೂರು, ಪೆರಿಯಾಪಟ್ಟಣ ಈ ಭಾಗಗಳಲ್ಲಿ ಈ ಮುಸುಕಿನ ಜೋಳವನ್ನ ಮೇವಿನ ಬೆಳೆಗಾಗಿ ಮೂರುವರೆ ತಿಂಗಳು ಬೆಳೆ ಮಾಡಿ ಪದೇ ಪದೇ ಅದೇ ಬೆಳೆಯನ್ನ ಬೆಳೀತಕ್ಕಂಥದ್ದು, ಅವಾಗ ಏನಾಗ್ತದೆ ಅದು ಮಣ್ಣಲ್ಲಿ ಇರ್ತದೆ. ನೆಕ್ಸ್ಟ್ ಬಂದ ತಕ್ಷಣ ಅದು ಈಸಿಯಾಗಿ ಆಹಾರ ಸಿಕ್ತಂಗಿದೆ, ಅಷ್ಟು ಮಣ್ಣೆಲ್ಲ ಇರ್ತದೆ, ತಕ್ಷಣ ಸ್ಪ್ರೆಡ್ ಆಗ್ತದೆ. ಸೊ ಅದಕ್ಕೆ ಈಗ ನೋಡಿ ಏನು ಈಗ ಪರ್ಯಾಯ ಮಾರ್ಗ ಏನಪ್ಪಾ ಅಂದ್ರೆ, ಈ ಕೆಮಿಕಲ್ ಟ್ರೀಟ್ಮೆಂಟು ಇದೆಲ್ಲ

0: ಇದೆ. ಆದಾಗ್ಯೂ ಈ ಸಲ ಕೆಲವು ಕಡೆ ಕಂಟ್ರೋಲ್ ಬಂದಿಲ್ಲ.
1: ಹೌದು,
0: ಈ ಸಲ ಏನು ನಾವೇನ್ ಹೇಳ್ತೀವಿ, ಬಿತ್ತನೆಯಾದ 15 ದಿವಸದೊಳಗೆ 15-20 ದಿವಸದೊಳಗೆ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್ ಇರುವಂತ ಒಂದು ಪೌಡರ್ ಅನ್ನ 2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು ಅಂತೀವಿ. ಅದಾದ್ಮೇಲೆ 20 ರೋಗ ಬರಲಿ
1: ಮಾಡಬೇಕು
0: 25-30 ದಿವಸಗಳ ನಂತರ ಅಜಾಕ್ಸಿಸ್ಟೋಬಿನ್ ಪ್ಲಸ್ ಡೈಫೆನೋಕನೋಜೋಲ್ ಅಂತ ಒಂದು ಕೆಮಿಕಲ್ ಇದೆ, ಕಾಂಬಿನೇಷನ್ ಲಿಕ್ವಿಡ್, ಅದು 1 ml 1 ಲೀಟರ್ ನೀರಿಗೆ ಇದನ್ನ 25-30 ದಿವಸದಲ್ಲಿ ಸ್ಪ್ರೇ ಮಾಡಬೇಕು. ಆಯ್ತಾ, ಈ ಕೆಲವರು ಇಷ್ಟು ಮಾಡಿದ್ರು ಬರೋ ಚಾನ್ಸಸ್ ಇದೆ. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಪರ್ಯಾಯ ಮಾರ್ಗ ಏನು ಅಂದ್ರೆ ಹಲವಾರು ಬೇಸಾಯ ಪದ್ಧತಿಗಳು ಇದಾವೆ. ಒಂದು ಬೇಸಿಗೆ ಮುಂಗಾರು ಆರಂಭವಾಗುವಾಗ ಒಂದು ಆಳವಾದ ಉಳುಮೆಯನ್ನ ಮಾಡಬೇಕು, ಬಿಸಿಲಿಗೆ ಅದು ತೆರಕಬೇಕು. ಅಂದ್ರೆ ಸ್ಪೋರ್ಟ್ಸ್ಗಳು ಭೂಮಿಲಿ ಏನಿರ್ತವೆ ಅವು ಬಿಸಿಲಿಗೆ ಬಂದು ಸಾಯ್ಬೇಕು. ಆಮೇಲೆ ಬೆಳೆ ಪರಿವರ್ತನೆ ಮಾಡ್ತಕ್ಕಂಥದ್ದು, ಬೆಳೆ ಪರಿವರ್ತನೆ ಅಂದ್ರೆ ದ್ವಿದಳ ಧಾನ್ಯಗಳಾದಂತಹ ಅವರೆ, ಕೊಬ್ಬರಿ, ಅಲ್ಸಂದೆ ಇಂಥವಕ್ಕೆ ಹೋಗೋದು 1 ವರ್ಷ 2 ವರ್ಷ ಇದನ್ನ ಸ್ಟಾಪ್ ಮಾಡಬೇಕು. ಮುಸ್ಕಿನ ಜೋಳ ಬೆಳೆಯೋದನ್ನೇ ನಿಲ್ಲಿಸ್ಬೇಕು. ನಾನು ಆಕ್ಚುಲಿ ಸರ್ಕಾರ ನಮ್ಮ ಕಮಿಷನರೇಟ್ಗೆ ನಮ್ಮ ಕಮಿಷನರ್ ಅವ್ರಿಗೆ ಒಂದು ಪತ್ರನೇ ಬರೆದಿದ್ದೀನಿ ಮೊನ್ನೆ, ಅಂದ್ರೆ ಕ್ರಾಪ್ ಹಾಲಿಡೇ ಅಂತ. ಮೈಸೂರು ಜಿಲ್ಲೆಯಲ್ಲಿ ಇದು ಪ್ರಮಾಣ ಹೋದ ವರ್ಷ 3,000-4,000 ಹೆಕ್ಟರ್ ಇದ್ದಿದ್ದು ಈ ಸಲ 8,000-9,000 ಹೆಕ್ಟರ್ ಬಂದಿದೆ. ಸೊ ಈ ಮುಂದಿನ ವರ್ಷ ಇನ್ನೂ ನಷ್ಟ ಆಗೋ ಸಾಧ್ಯತೆಗಳಿರ್ತದೆ. ಅದಕ್ಕೋಸ್ಕರ 1 ವರ್ಷ ನಾವು ಇದನ್ನ ಬೆಳೆಯೋದನ್ನೇ ನಿಲ್ಸಿದ್ರೆ ಸಾಮೂಹಿಕವಾಗಿ ನಿಲ್ಸ್ಬೇಕು. ಒಬ್ರು ನಿಲ್ಸೋದ್ರಿಂದ ಇದು ಸಮಸ್ಯೆ ಪರಿಹಾರ ಆಗಲ್ಲ. ಈಗ ಒಂದು ಪಕ್ಕದ ಪ್ಲಾಟ್ನೋನ್ ಹಾಕ್ಬಿಟ್ಟು ನಾವು ನಿಲ್ಸ್ಬಿಟ್ರೆ ಏನಾಗ್ತದೆ ಹೇಳಿ, ಅಲ್ಲಿಂದ. ಸೊ ಅದಕ್ಕೆ ಅದು ಸಾಮಾನ್ಯವಾಗಿ ಒಂದು ಕ್ರಾಪ್ ಹಾಲಿಡೇ ಅಂತೀವಿ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು? ಹಾಂ ನಮಸ್ತೆ, ತಮ್ಮ ಹೆಸರು?
2: ನಮಸ್ಕಾರ.
1: ಹಾ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ನೂರಾಳೆ ಅಂತ, ಉಸ್ಕೂರಾಡಿ.
1: ಹಾ ನೂರಾಳೆ ಅವ್ರು ಹೇಳಿ, ನಮ್ ಜೊತೆ ಜೆ ಡಿ ಸರ್ ಹೇಳಿ. ತಮ್ಮ ಬಗ್ಗೆ
2: ರೋಗ ರುಜಿನಿಗಳ ಮಾತಾಡ್ತೀಯಲ್ಲ, ಅದ್ರ ಬಗ್ಗೆ ಈಗ ರೋಗ ಬಂದಾಗ ಏನ್ ಮಾಡ್ಬೇಕು? ಮತ್ತೆ ಈಗೇನಾರ ನಮ್ಮ ಡ್ರೈವರ್ಗ ಇದು ಏನ
1: ಸರ್ ಮಾತನಾಡ್ತಾರೆ ಕೇಳಿ?
0: ಇಲ್ಲ ಈಗ ನೋಡಿ, ಅದು ಈಗ ಅದನ್ನ ಬೆಳಿಲೇಬಾರದು ಅಂತ ನಾವ್ ಹೇಳ್ತಾ ಇರೋದು. ಮುಸ್ಕಿನ ಜೋಳನ 1 ವರ್ಷ ನಿಲ್ಸ್ಬೇಕು ಅಂತ, 1 ವರ್ಷ ಬೆಳೆಯೋದ್ನೇ ನಿಲ್ಸ್ಬೇಕು ಅಂತ ನಾವ್ ಹೇಳ್ತಾ ಇರೋದು. ಈ ಬೀಜಕ್ಕೆ ಹೋದ್ರಿ ನೀವು, ಬೀಜ ಅಲ್ಲ, ಇದನ್ನ ಬೆಳೆಯೋದ್ನೇ 1 ವರ್ಷ ನಿಲ್ಸ್ಬೇಕು ಅಂತ ನಮ್ಮ ಉದ್ದೇಶ. ಇಲ್ಲ ಅಂದ್ರೆ ಇದೇನಾಗುತ್ತೆ, ಬೆಳಿತಾನೆ ಇದ್ರೆ ಕಂಟಿನ್ಯೂಸ್ ಆಗಿ ಬೆಳೆ ಬೆಳೆದದ್ದೇ, ಬೆಳೆ ಪರಿವರ್ತನೆ ಮಾಡದೆ ಇದೇ ಬೆಳೆನ ಬೆಳೆ ಮೇಲೆ ಬೆಳೆ ಮುಸ್ಕಿನ ಜೋಳ ಮುಸ್ಕಿನ ಜೋಳನೇ ಆಗ್ತಾ ಇದ್ರೆ ಈ ರೋಗ ಇನ್ನೂ ಉಲ್ಬಣಗೊಳ್ಳುತ್ತದೆ. ಆಮೇಲೆ ಕೈಗೆ ಏನೂ ಸಿಗಲ್ಲ, ತುಂಬಾ ಲಾಸ್ ಆಗ್ತದೆ ರೈತರಿಗೆ. ಯಾವ ಕೆಮಿಕಲ್ ಹೊಡೆದ್ರು ಕಂಟ್ರೋಲ್ ಆಗಲ್ಲ, ಆ ರೀತಿ ಆಗ್ಬಿಡ್ತದೆ. ಅದಕ್ಕೆ ಇದನ್ನ 1 ವರ್ಷ ಯಾರೂ ಬೆಳೆಯನ್ನ ಬೆಳಿಲೇಬಾರದು. ಆ ರೀತಿ ಮಾಡದಂತ ಸಂದರ್ಭದಲ್ಲಿ 1 ವರ್ಷ ಅಥವಾ 1-2 ಬೆಳೆಗಳು ಯಾರೂ ಬೆಳೆದೇ ಹೋದ್ರೆ ಅವಾಗ ಸ್ವಲ್ಪ ಇದ್ರ ಪ್ರಮಾಣ ಕಡಿಮೆ ಆಗಿ ಅವಾಗ ಸ್ವಲ್ಪ ರೋಗದ ಬಾಧೆ ಕಡಿಮೆ ಆಗ್ತಾ ಹೋಗ್ತದೆ. ಅದೇ ಪರಿಹಾರ. ಆಯ್ತಾ,
1: ಬೇರೆ ಪ್ರಶ್ನೆ ಇತ್ತ ನೋಡಿದವ್ರೆ? ಓಕೆ ಓಕೆ, ಬೇರೆ ಪ್ರಶ್ನೆ ಇತ್ತ ಅಂದೆ. ಓಕೆ ಓಕೆ, ಧನ್ಯವಾದಗಳು ನೂರಾಳಿಯವರು ಕರೆ ಮಾಡಿದ್ದಕ್ಕೆ.
0: ಆಮೇಲೆ ಈಗ ನಾವು ಸರ್ಕಾರಕ್ಕೆ ಅಂದ್ರೆ ನಮ್ಮ ಇದಕ್ಕೆ ಆಯುಕ್ತರಿಗೆ ಕೂಡ ನಾನು ಮೊನ್ನೆ ಒಂದು ಪತ್ರವನ್ನು ಬರೆದಿದ್ದೇನೆ
1: ಸರ್.
0: ಈ ರೀತಿ ಅದು ಸರ್ಕಾರದ ಮಟ್ಟದಲ್ಲಿ ಡಿಸಿಷನ್ ತಗೋಬೇಕು. ಈ ರೀತಿ ಒಂದು ಅಂದ್ರೆ ನಾವು ಬಿತ್ತನೆ ಬೀಜನೇ ವಿತರಣೆ ಮಾಡದೆ ಹೋದ್ರೆ 1 ವರ್ಷ, ಈಗ ರೈತರಿಗೆ ಈ ಮುಸ್ಕಿನ ಜೋಳದ್ದು ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ಮಾರದ್ರಲ್ವಾ, ಹಾಗಾಗಿ ನಾವು ಇದಕ್ಕೆ ಏನಾರ ಒಂದು ನಿರ್ಧಾರವನ್ನ ತಗಬೇಕು ಅಂತ ಹೇಳಿ ಬರ್ತಿದ್ದೀನಿ. ಸೊ ಅದು ಒಂದು, ಯಾಕೆಂದ್ರೆ ಇದು ತುಂಬಾ ನಷ್ಟವನ್ನ ಅನುಭವಿಸುವಂತ ಪರಿಸ್ಥಿತಿ ಉದ್ಭವಿಸ್ತಾ ಇದೆ. ಸೊ ರೈತ ಬಾಂಧವರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಇನ್ನೂ 1-2 ಪ್ರಮುಖ ಅಂಶಗಳಿದಾವೆ. ಏನೋ ಇದು ಈ ರೋಗ ತೀವ್ರತೆಯನ್ನ ಕಾಣ್ತಾ ಇರೋದಕ್ಕೆ ಕಾರಣ ಪೊಟ್ಯಾಶ್ ಅಪ್ಲಿಕೇಶನ್ ಒಂದು ಆಗ್ತಾ ಇಲ್ಲ. ನಮ್ಮ ರೈತ ಬಾಂಧವರನ್ನ ಯಾರನ್ನೇ ಕೇಳಿ, ಇಲ್ಲ ಸರ್ ಗೊಬ್ಬರ ಹಾಕಿದೀವಿ ಅಂತ, ಏನ್ ಗೊಬ್ಬರ ಹಾಕಿದೀರಿ ಯಜಮಾನ್ರಿ ಅಂದ್ರೆ ಅವ್ರು ಹೇಳ್ತಾರೆ 20-20 ಹಾಕಿದೀವಿ, DAP ಹಾಕಿದೀವಿ ಅಂತಾರೆ. 20-20ರಲ್ಲೂ ಪೊಟ್ಯಾಶ್ ಇಲ್ಲ, DAP ಲೂ ಪೊಟ್ಯಾಶ್ ಇಲ್ಲ, ಅಂಶ ಇಲ್ಲ. ನೋಡಿ, ಯಾವುದೇ ಬೆಳೆಗೆ ರೋಗ ನಿರೋಧಕ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಮತ್ತೆ ಬರ ನಿರೋಧಕ ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ಡ್ರಾಟ್ ರೆಸಿಸ್ಟೆಂಟ್ ಅಂಡ್

0: ಡಿಸೀಸ್ ರೆಸಿಸ್ಟೆನ್ಸ್ ಅಂತೀವಿ, ಅದನ್ನ ಪೊಟ್ಯಾಶ್ ಮಾಡ್ತದೆ ಕೆಲಸವನ್ನ. ಆಯ್ತಾ, ಚೆನ್ನಾಗಿ ಕಾಳ್ ಕಟ್ಟೋ ಕೆಲಸನು ಇದೆ ಪೊಟ್ಯಾಶ್ ಮಾಡೋದು. ಆಯ್ತಾ, ಹಂಗಾಗಿ ರೈತ ಬಾಂಧವರು ಇದೊಂದೇ ಬೆಳೆ ಅಂತಲ್ಲ, ಯಾವುದೇ ಬೆಳೆ ಬೆಳೆದ್ರು ನಮ್ಮವು ಕೆಂಪು ಸಾಯಿಲ್ಸ್ ಅಂತೀವಿ, ರೆಡ್ ಸಾಯಿಲ್ಸ್, ಕೆಂಪು ಮಣ್ಣುಗಳು. ಈ ಕೆಂಪು ಮಣ್ಣುಗಳಿಗೆ ಪೊಟ್ಯಾಶ್ ಬಳಕೆಯನ್ನ ಮಾಡಲೇಬೇಕು ಕಡ್ಡಾಯವಾಗಿ. ಅಟ್ಲೀಸ್ಟ್ ಎಕರೆಗೆ 25 kg ಪೊಟ್ಯಾಶ್ ಬಳಕೆ ಮಾಡಬೇಕು. ಇಲ್ಲ, ನಿಮಗೆ ಪೊಟ್ಯಾಶ್ ಸಿಗಲ್ವಾ? ನೀವು ಮೂರು ಇರುವಂತವು NPK, ಮೂರು ಇರುವಂತವು ಕಾಂಪ್ಲೆಕ್ಸ್ಗಳು, 10:26:26 ಅಥವಾ 19:19:19 ಅಥವಾ 17:17:17 12:34:12 ಈ ರೀತಿ ಮೂರು ಇರ್ಬೇಕು NPK. ಇಂಥ ಗೊಬ್ಬರಗಳನ್ನ ಬಳಕೆ ಮಾಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗೋ ಸಾಧ್ಯತೆಗಳು ಇರ್ತದೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಸರ್,
1: ನಮಸ್ತೆ. ಸರ್, ಎಲ್ಲಿ ಮಾತಾಡ್ತಿದ್ದೀರಾ?
2: ಸರ್, ನಾವು ಪ್ರಕಾಶ್ ಅಂತ ಆದೂರಿಂದ ಮಾತಾಡ್ತಿರೋದು ಸರ್.
1: ಪ್ರಕಾಶ್ ಅವರೇ ಹೇಳಿ ತಮ್ಮ.
0: ಹೇಳಿ ಪ್ರಕಾಶ್ ಅವರೇ.
2: ಸರ್, ಈ ಒಂದು ಕಾರ್ಯಕ್ರಮ, ಜನಧನ ಕಾರ್ಯಕ್ರಮ ನೆರವೇರಿಸೋದಕ್ಕೆ ಸಮುದಾಯ ರೇಡಿಯೋ ಕಾರ್ಯಕ್ರಮದವ್ರನ್ನ ಮತ್ತೆ ತಂಡದವ್ರ ಮಧ್ಯೆ ಕೃತಜ್ಞತೆಯನ್ನ ತಿಳಿಸ್ತೇನೆ ಸರ್.
1: ಹೇಳಿ ಹೇಳಿ, ತಮ್ಮ ಪ್ರಶ್ನೆ ಏನ್ ಹೇಳಿ ಪ್ರಕಾಶ್. ಧನ್ಯವಾದಗಳು.
2: ಓಕೆ ಸರ್. ಸರ್, ಒಂದೇನಂತಂದ್ರೆ ಇವಾಗ ಮುಖ್ಯಸ್ಥರನ್ನ ಕೃಷಿ ಇಲಾಖೆಯಿಂದ ತೆಗೆದುಕೊಂಡು ಈಗ ಒಂದು 20 ದಿನ ಆಗಿತ್ತು ಸರ್. ಅವಾಗ ಫಸಲ ಮಾಡಿದ್ದು ಈಗ ಪೈರ್ ಬಂದು ಈಗಲೇ ಒಂಥರ ಸಿಬಿಳಿ ಚುಚ್ಚಿಕೊಂಡಾಗ ಬಂದು ರೋಗ ಹಾಲು ಇದಾಗಿದೆ ಸರ್. ಪ್ರತಿಯೊಂದು ಗಿಡದಲ್ಲಿ ಬಂದಿದೆ ಸರ್.
0: ನೋಡಿ, ಅದು ಕೃಷಿ ಇಲಾಖೆ ಅಂತಲ್ಲ, ಯಾವ್ದ್ರಲ್ಲಿ ತಗೊಂಡ್ರು ನಿಮ್ ಮಣ್ಣಲ್ಲೇ ಅದು ಇದ್ದರೆ ಏನೋ. ಹೋದ ವರ್ಷ ಏನ್ ಬೆಳೆ ಹಾಕಿದ್ರಿ
2: ಸರ್? ಅದು ನಾವು ಜೋಳ ಹಾಕಿದ್ದು ಸರ್.
0: ಏನ
2: ಜೋಳ?
0: ಅದನ್ನೇ ಅದನ್ನೇ ಈಗ ನೀವು ಕೇಳ್ತಾ ಇದ್ದೀರಾ, ಇದು ನಾನು ಮಾತಾಡ್ತಾ ಇರೋದು ಅದನ್ನೇ ನಾನು ಇಷ್ಟೊತ್ತವರೆಗೂ ಹೇಳ್ತಾ ಇರೋದು. ಜಮೀನಿನಲ್ಲಿ ಒಂದೇ ಬೆಳೆ ಮುಸ್ಕಿನ ಜೋಳ ಆದ್ಮೇಲೆ ಮುಸ್ಕಿನ ಜೋಳನೇ ಬೆಳೀತಾ ಇರೋದ್ರಿಂದ ಈ ರೋಗ ಸಣ್ಣ ರೋಗ ಆದ್ರೂ ದೊಡ್ಡ ರೋಗವಾಗಿ ಮಾರ್ಪಟ್ಟಿದೆ. ಅಂದ್ರೆ ಮೈನರ್ ಡಿಸೀಸ್ ಆದ್ರೂ ಮೇಜರ್ ಡಿಸೀಸ್ ಆಗಿ ಕನ್ವರ್ಟ್ ಆಗಿದೆ. ಅಂದ್ರೆ ಇದು ಒಂದು ಸಣ್ಣ ಫಂಗಲ್ ಡಿಸೀಸ್, ಇದು ಮೇಜರ್ ಅಲ್ಲ, ಬಟ್ ಇದು ದೊಡ್ಡದಾಗಿದೆ. ಯಾಕಾಗಿದೆ ಅಂದ್ರೆ ಒಂದೇ ಬೆಳೆಯನ್ನ ಈಗ ಯಾವ್ದಕ್ಕಾರು ಜೀವಾಣು ಹೆಂಗ್ ಡೆವಲಪ್ ಆಗ್ತದೆ, ಅದಕ್ಕೆ ಆಹಾರ ಇದ್ರಲ್ವಾ, ಆಹಾರನೇ ನಮ್ ಜೋಳದ ಬೆಳೆ. ಅದಕ್ಕೆ ನಾವು ಜೋಳದ ಬೆಳೆ ಬೆಳೀತಾ ಇದೀವಲ್ಲ, ಕಂಟಿನ್ಯೂಸ್ ಆಗಿ ಬೆಳೀತಾ ಇದೀವಿ, ಅದಕ್ಕೆ ಆಹಾರ ಸಿಗ್ತಾ ಐತೆ, ಹಂಗಾಗಿ ಅದು ಡೆವಲಪ್ ಆಗ್ತಾನೆ ಇದೆ. ಆಯ್ತಾ, ಹಂಗಾಗಿ ನೀವು ಒಂದ್ ವರ್ಷ ಅಥವಾ ಒಂದೆರಡು ಬೆಳೆ ಬೆಳೆಯೋದನ್ನ ನಿಲ್ಲಿಸ್ಬೇಕು. ಮುಸ್ಕಿನ ಜೋಳನ ಬೆಳೆ ಪರಿವರ್ತನೆ ಮಾಡಬೇಕು, ಬೇರೆ ಬೆಳೆಗಳನ್ನ ಬೆಳಿಬೇಕು, ರಾಗಿನೋ ಅಥವಾ ಅಲಸಂದೆನೋ, ಹೆಸರೋ ಉದ್ದೋ ಅಥವಾ ಅವರೇನೋ, ತೊಗರಿನೋ, ಇಂಥ ಬೆಳೆಗಳನ್ನ ಬೆಳೆದು ಒಂದ್ ಎರಡ್ ಮೂರು ಬೆಳೆ ಬೆಳೆದು ತದ್ನಂತರ ಹಾಕಿದ್ರೆ ಅವಾಗ ರೋಗ ಕಡಿಮೆ ಆಗ್ತದೆ.
2: ಸರ್, ಇನ್ನೊಂದು ಕೊತ್ತಾನ ಸರ್. ಸರ್, ನಿಮ್ಮ ಕೃಷಿ ಇಲಾಖೆಯಿಂದ ಈಗ ತಾವುಗಳಲ್ಲಿ ಸರ್, ಈಗ ನಮ್ಮ ಒಂದು ಈಗ ನೀವು ಬಂದಿದ್ದೀರಿ ಈಗ ಜಂಟಿ ನಿರ್ದೇಶಕರಾಗಿ, ನಮ್ಮ ಈಗ ಕೋಟೆ ಅಥವಾ ಯಾವ್ದೋ ಒಂದು ತಾಲೂಕಲ್ಲಿ ಸರ್, ಇಲ್ಲಿವರೆಗ ನಮ್ಮ ಭಾಗಕ್ಕೆ ಯಾಕೆ ವಿಸಿಟ್ ಮಾಡಿಲ್ಲ ನಿಮ್ಮ ಅಧಿಕಾರಿಗಳಿಂದಾನೇ ಅಲ್ಲಿ? ಈಗ ನಮ್ಗೆ ಈ ಟೈಮಲ್ಲಿ ಇದು ಒಂದು ಬರ ಏನ್ರೇ ಸರ್ ಈಗ?
0: ಎಲ್ಲ ನಾವು ಬಂದಿದ್ವಲ್ಲ, ನಾನೇ ಬಂದಿದ್ದೆ, ವಿಜ್ಞಾನಿಗಳ ಜೊತೆ ಬಂದಿದ್ವಿ, ಎಲ್ಲ ಕಡೆ ವಿಸಿಟ್ ಮಾಡಿದೀವಿ. ಇನ್ನೊಂದು, ಎಲ್ಲ ಹಳ್ಳಿಗಳಿಗೂ ಯಾಕೆ ಬರೋಕ್ಕಾಗಲ್ಲ ಅಂದ್ರೆ, ಈಗ ಇಡೀ ನಿಮ್ಮ ತಾಲೂಕಿಗೆ ಇಬ್ಬರು ಇದ್ದಾರೆ ಅಧಿಕಾರಿಗಳು. ಇಡೀ ತಾಲೂಕಿಗೆ ಎಷ್ಟು ಹಳ್ಳಿ ಇದಾವೆ? ಇಬ್ಬರೇ ಇರೋದು. ಆಯ್ತಾ, ಹಂಗಾಗಿ ಸಿಬ್ಬಂದಿ ಎಲ್ಲಾರ್ ಕ್ಷೇತ್ರಕ್ಕೂ ಭೇಟಿ ಮಾಡಕ್ ಆಗಲ್ಲ, ಸಿಬ್ಬಂದಿ ಅಲ್ಲ ಅವರು, ಅದೇ ನಿಮ್ ತಾಲೂಕಲ್ಲಿ ಇಬ್ಬರೇ ಇರೋದು, ಇಡೀ ತಾಲೂಕಿಗೆ ಸರಗೂರು ಮತ್ತೆ HD ಕೋಟೆ ಎರಡಕ್ಕೂ ಸೇರಿ ಒಬ್ರು ಟ್ರಾನ್ಸ್ಫರ್ ಆಗೋರು, ಇನ್ನೊಬ್ಬರೇ ಇರೋದು. ಆಯ್ತಾ, ಇಡೀ ತಾಲೂಕಿಗೆ ಒಬ್ಬ ಫೀಲ್ಡ್ ಆಫೀಸರ್ ಅಂತ ಒಬ್ಬರೇ ಇರೋದು. ಹಂಗಾಗಿ ಸಿಬ್ಬಂದಿ ಕೊರತೆ ಇದೆ, ಈಗ ರೆಕ್ರೂಟ್ಮೆಂಟ್ ಆಗ್ತಾ ಇದೆ, ಅದಾದ್ಮೇಲೆ ಸ್ವಲ್ಪ ಸಮಸ್ಯೆ ಬಗೆಹರಿತದೆ. ಒಂದು ಅಟ್ಲೀಸ್ಟ್ ಹೋಬ್ಳಿಗೆ ಒಂದು ಇಬ್ಬರು ಇದ್ರೆ ನಿಮಗೆ, ಹೋಬ್ಳಿ ಕೇಂದ್ರಕ್ಕೆ ಇಬ್ಬರು ಇದ್ರೆ ಅವಾಗ ಸ್ವಲ್ಪ ನಿಮ್ ಫೀಲ್ಡ್ಗಳಿಗೆ ಬರಬಹುದು, ರೈತರ ಹತ್ರ ಆಲಿಸ್ಬೋದು, ಇದು ಮಾಡ್ಬೋದು. ಈಗ ಈಗಿನ ಪರಿಸ್ಥಿತಿಲಿ ಏನೇ ಇದ್ರು ನೀವು ಸ್ಯಾಂಪಲ್ ಅನ್ನ ರೈತ ಸಂಪರ್ಕ ಕೇಂದ್ರಕ್ಕೆ ತಗೊಂಡೋಗ್ಬೇಕು. ಹೋಬ್ಳಿ ಮಠದಲ್ಲಿ ಇರೋದು, ಈಗ ಬಿ ಮಟ್ಗೆರೆಲ್ಲ ಐತೆ, ಇಲ್ಲಿ ಸರಗೂರಲ್ಲಿ ಐತೆ, ಅಲ್ಲಿಗೆ ಹೋಗ್ಬೇಕು, ತಗೊಂಡೋಗ್ಬೇಕು, ಏನಿದೆ ಅಂತ ತೋರಿಸ್ಬೇಕು, ಅಲ್ಲಿ ಸಲಹೆ ಪಡೆದು ನೀವು ವ್ಯವಸಾಯ ಮಾಡ್ಬೇಕು. ಆಮೇಲೆ ಏನ್ ಗೊಬ್ಬರ ಹಾಕಿದ್ರಿ,
1: ಪ್ರಕಾಶ್ ಅವರೇ? ಸರ್, ಮಾತನಾಡ್ತಿದ್ರೆ ಕೇಳಿಸ್ಕೊಳ್ಳಿ.
0: ಗೊಬ್ಬರ ಏನ್ ಹಾಕಿದ್ರಿ?
2: ನಮ್ಮ ಉದ್ದೇಶ ಏನಂದ್ರೆ ಸರ್, ನಿಜ ನೀವ್ ಹೇಳಾಗ ಪ್ರತಿ ಒಂದ್ ಹಳ್ಳಿ ಅಥವಾ ಒಂದು ಗ್ರಾಮಗಳಿಗೆ ವಿಸಿಟ್ ಮಾಡಕ್ ಆಗಲ್ಲ ಅಧಿಕಾರಿ. ಓಕೆ ಸರ್, ಅಟ್ಲೀಸ್ಟ್ ನಮ್ಮ ಈಗ ಒಂದು ಸರಗೂರು ತಾಲೂಕ್ ಅಂದ್ರ ಒಂದು ಅಟ್ಲೀಸ್ಟ್ ಒಂದು 6-7 ಪಂಚಾಯತಿ ಬರ್ತಾವ ಸರ್. ಅಟ್ಲೀಸ್ಟ್ ವಾರದಲ್ಲಿ ಒಂದೊಂದು ಪಂಚಾಯತಿನಾರ ಒಂದು ಹೋಗಿ ಅಲ್ಲಿ ನಾನು ಇಂಥ ಟೈಮ್ಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರ, ಅಟ್ಲೀಸ್ಟ್ ಅದೇ ನಮ್ಮ ರೈತರು ಅಲ್ಲಿಗಾರ ಬಂದು ಒಂದು ಏನು ಸಮಸ್ಯೆ ಇದೆ ಅದನ್ನ ನಿರ್ವಹಣೆ ಆದಷ್ಟು ಮಾಡ್ಬೋದಲ್ವಾ ಸರ್?
0: ಈಗ ನೋಡಿ, ರೈತ ಸಂಪರ್ಕ ಕೇಂದ್ರ ಮಾಡಿದ ಉದ್ದೇಶನೇ ಅದು. ರೈತ ಸಂಪರ್ಕ ಕೇಂದ್ರ ಮೊದಲು ತಾಲೂಕು

0: ಅಷ್ಟೇ ಆಫೀಸ್ ಇತ್ತು. ಈಗ ಹೋಬಳಿ ಮಟ್ಟದಲ್ಲಿ ಯಾಕೆ ಮಾಡಿದ್ದಾರೆ ಅಂದ್ರೆ, ಹೋಬಳಿ ಮಟ್ಟದಲ್ಲಿ ಅಲ್ಲಿ ಹಾರ್ಟಿಕಲ್ಚರ್ನವರು ಅಗ್ರಿಕಲ್ಚರ್ನವರು ಇರ್ತಾರೆ, ನೀವು ಎಲ್ಲಾ ರೈತ ಬಂದವರು, ಅದೊಂದು ಕಾಮನ್ ಪಾಯಿಂಟು, ಅಲ್ಲಿ ಹೋಗಿ ಸಲಹೆಗಳನ್ನ ಪಡೆದುಕೊಳ್ಳಕ್ ಅನುಕೂಲ ಆಗ್ಲಿ ಅಂತ ಆ ಸೆಂಟರ್ ಮಾಡವ್ರೆ. ಆಯ್ತಾ, ಅದು ಒಂದು. ಆಮೇಲೆ ನೀವು ಏನ್ ಗೊಬ್ಬರ ಹಾಕಿದ್ರಿ, ಏನ್ ಗೊಬ್ಬರ ಹಾಕಿದ್ರಿ ಜೋಳಕ್ಕೆ, ಮುಸ್ಕಿನ ಜೋಳಕ್ಕೆ? ಅಲ್ಲ, ಯಾವ್ಯಾವ ಹಾಕಿದ್ರಿ ಅಂತ ಹೇಳಿದ್ರೆ ನನಗೆ ಗೊತ್ತಾಗ್ತದೆ. ಈಗ ಇಪ್ಪತ್ ಇಪ್ಪತ್ ಹಾಕಿದ್ರೆ ಪ್ರಯೋಜನ ಆಗುದಿಲ್ಲ. ಇಪ್ಪತ್ ಇಪ್ಪತ್ತರಲ್ಲಿ ಪೊಟ್ಯಾಶ್ ಇರುವುದಿಲ್ಲ. ಪೊಟ್ಯಾಶ್ ಕೆಲ್ಸಾನೆ ರೋಗ ಬರ್ದಂಗೆ ತಡೆಯೋ ಕೆಲಸ. ನೀವು ಏನ್ ಮಾಡ್ತೀರಿ, ಮೊದ್ಲೇ ಜೀವಾಣು ರೋಗಾಣು ಭೂಮಿಲಿ ಐತೆ, ಅದ್ರ ಜೊತೆಗೆ ನೀವು ಪೊಟ್ಯಾಶ್ ಅಂಶ ಇರೋ ಗೊಬ್ಬರನು ಹಾಕದೆ ಹೋದ್ರೆ ಎನ್ ಪಿ ಕೆ ಮೂರು ಇರೋದನ್ನ ಹಾಕ್ಬೇಕು. ಎನ್ ಪಿ ಕೆ ಮೂರು ಇರಬೇಕು. ಆಮೇಲೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು, 5 ಕೆಜಿ ಎಕರೆಗೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು. ಆಯ್ತಾ, ಇದು ಹಾಕಿದ್ರೆ ನಿಮಗೆ ಈಗ ಈಗ ಅದು ಹಾಕಿದ್ರು ಬರ್ತದ ರೋಗ, ಯಾಕೆಂದ್ರೆ ಈಗ ಭೂಮಿಲಿ ಆಲ್ರೆಡಿ ಇದೆ. ನಿಮ್ಮಲ್ಲಿ ಎರಡು ಬೆಳೆ ಆದಮೇಲೆ ಎರಡು ಬೆಳೆ ತಪ್ಪಿಸಿ ಬೇರೆ ಬೆಳೆಗಳು ಬೆಳೆದು ಆ ನಂತರ ಈ ಎನ್ ಪಿ ಕೆ ಮೂರು ಹಾಕಿ ಒಂದು 5 ಎಕರೆಗೆ ಒಂದು 5 ಕೆಜಿ ಜಿಂಕ್ ಸಲ್ಫೇಟ್ ರೈತ ಸಂಪರ್ಕ ಕೇಂದ್ರದಲ್ಲ ಸಿಗುತ್ತೆ 150 ರೂಪಾಯಿ ಸಬ್ಸಿಡಿಲಿ. ಅದನ್ನ 5 ಎಕರೆಗೆ 5 ಕೆಜಿ ಹಾಕಿದ್ರೆ ಅವಾಗ ನಿಮಗೆ ರೋಗ ತಡೆಗಟ್ಟಲಿಕ್ಕೆ ಎಲ್ಲ ಸಾಧ್ಯತೆಗಳು ಇದೆ.
1: ಓಕೆ ಓಕೆ, ಧನ್ಯವಾದಗಳು ಪ್ರಕಾಶ್ ಸರ್ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈಗ ಮುಸ್ಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಏನ್ ಸಮಸ್ಯೆ ಆಗ್ತಾ ಇದೆ ನಮ್ಮ ಹೆಚ್ ಡಿ ಕೋಟೆ ಮತ್ತು ಸರ್ಕೂರ್ ತಾಲೂಕ್ನಲ್ಲಿ ಏನಾದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಅಂದ್ರೆ, ಈಗ ಸರ್ ಈಗ ಎಷ್ಟು ಜನ ಈ ಒಂದು ಮುಸ್ಕಿನ ಜೋಳವನ್ನ ಬೆಳೀತಾ ಇದಾರೆ ಸರ್, ಈ ಎರಡು ತಾಲೂಕುಗಳಲ್ಲಿ?
0: ಅಲ್ಲ, ಈಗ ಎಷ್ಟು ಜನ ಅನ್ನೋದಕ್ಕಿಂತ ನೋಡಿ, ನಮ್ಮ ಜಿಲ್ಲೆ ತಗೊಂಡ್ರೆ ಈಗ ನಮ್ದು 48,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಿದ್ದಾರೆ. ಈಗ 48,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಿದ್ದಾರೆ, ಅದರಲ್ಲಿ ಅತಿ ಹೆಚ್ಚು ಒಂದು 16,000-17,000 ಹೆಕ್ಟರ್ ಇಲ್ಲೇ ಮೈಸೂರು ಕೋಟೆ ಸರ್ಗೂರಲ್ಲೇ ಬರ್ತದೆ. ಆಯ್ತಾ, ಆಲ್ಮೋಸ್ಟ್ ಕೋಟೆ ಒಂದರಲ್ಲೇ ಅಷ್ಟು ಬರ್ತದೆ. ಸರ್ಗೂರಲ್ಲೂ ಸೇರಿಸಿದ್ರೆ ಎಲ್ಲ ಒಂದು 25,000 ಹೆಕ್ಟರ್ ಬರ್ತದೆ, ಇಲ್ಲಿ 24,000 ಹೆಕ್ಟರ್ ಬರ್ತದೆ. ಆಯ್ತಾ, ಇನ್ ಮಿಕ್ಕದ ಹುಣಸೂರಲ್ಲಿ ಸ್ವಲ್ಪ ಹೆಚ್ ಡಿ ಪ್ರಿಯಾಪಟ್ಟಣ ಸ್ವಲ್ಪ ಇದೆ, ಟಿ ನರಸೀಪುರ ಅಲ್ಲೆಲ್ಲ ಸ್ವಲ್ಪ ಏರಿಯಾದಲ್ಲಿ ಬೆಳೀತಾರೆ. ಬಟ್ ಇದು ಏನಾಗಿದೆ, ಇಲ್ಲಿ ಹೆಚ್ ಡಿ ಕೋಟೆ ಭಾಗದಲ್ಲಿ ಇವರು ಈ ಸೈಲೇಜ್ಗೆ ಅಂತ ಹೇಳಿ ಮೂರು ತಿಂಗಳಿಗೆ ಒಂದ್ ಬೆಳೆ ಸೈಲೇಜ್ ಹಾಕು ಹಾಕು, ಅದನ್ನೇ ಹಾಕು ಅದನ್ನೇ ತೆಗಿ ಅದನ್ನೇ ಹಾಕು ಅದನ್ನೇ ಹಾಕು, ಅವಾಗ ರೋಗ ಯಾವುದೇ ಆದ್ರೂ ನೋಡಿ ರೋಗ ಡೆವಲಪ್ ಆಗ್ತಾ ಹೋಗ್ತದೆ. ಈಗ ಒಂದೇ ಬೆಳೆನ ಏಕ ಬೆಳೆ ಪದ್ಧತಿ ಇದೆಯಲ್ಲ, ಅದು ಒಳ್ಳೇದಲ್ಲ
1: ಖಂಡಿತ.
0: ಆಮೇಲೆ ಏಕ ಬೆಳೆ ಪದ್ಧತಿ ನೋಡಿ, ಬೆಳೆ ಬದಲಾವಣೆ ಮಾಡಬೇಕು ಯಾಕೆ ಅನ್ನೋದಕ್ಕೆ ಹಲವಾರು ಕಾರಣಗಳಿದಾವೆ. ಒಂದು, ಈ ಪಲ್ಸಸ್ ಯಾಕೆ ಹಾಕ್ಬೇಕು ಅಂದ್ರೆ ಅವು ಗೊಬ್ಬರದ ಅಂಶವನ್ನ ಫಿಕ್ಸ್ ಮಾಡ್ತಾವ. ಒಂದು, ಅವು ಬೇರುಗಳು ಸ್ವಲ್ಪ ಆಳಕ್ಕೆ ಹೋಗ್ತವೆ, ಆಳದಲ್ಲಿರೋ ಗೊಬ್ಬರದ ಅಂಶ ತೆಗಿತವೆ. ಆಮೇಲೆ ಹೇಳಿ ಕೇಳಿ ಈ ಮುಸ್ಕಿನ ಜೋಳ ಅನ್ನೋದು ಎಕ್ಸಾಸ್ಟಿವ್ ಕ್ರಾಪ್ ಅಂತೀವಿ, ಅಂದ್ರೆ ಹೆಚ್ಚು ಗೊಬ್ಬರದ ಅಂಶವನ್ನ ಬೇಡುವಂತ ಬೆಳೆ, ಹೆಚ್ಚು ಗೊಬ್ಬರದ ಅಂಶವನ್ನ ಭೂಮಿಯಿಂದ ತೆಗೆದಾಕುವಂತ ಬೆಳೆ. ಸೊ ಹಾಗಾಗಿ ಅದಕ್ಕೆ ತಕ್ಕಂತೆ ನೀವು ರಾಸಾಯನಿಕ ಗೊಬ್ಬರಗಳಾಗ್ಲಿ, ಕೊಟ್ಟಿಗೆ ಗೊಬ್ಬರ ಆಗ್ಲಿ, ಜಿಂಕ್ ಸಲ್ಫೇಟ್ ಆಗ್ಲಿ, ಆಮೇಲೆ ಪ್ರತಿ ಒಂದು ಬೆಳೆಗೆ ಹಸಿರೆಲೆ ಬಿತ್ತನೆ ಬೀಜ ಹಾಕಿ ಬೆಳೀತಕ್ಕಂಥದ್ದು ಸೇರಿಸ್ತಕ್ಕಂಥದ್ದು, ಈಗ ಕೊಟ್ಟಿಗೆ ಗೊಬ್ಬರ ಈಗ ಕಡಿಮೆ ಆಗ್ತಾ ಇದೆ. ಹಂಗಾಗಿ ಅದನ್ನ ಸ್ವಲ್ಪ ಹೆಚ್ಚು ಹೆಚ್ಚು ಸೇರಿಸಿದ್ರೆ ಇವೆಲ್ಲ ಸ್ವಲ್ಪ ಬರೀ ಅದೊಂದ್ರಿಂದಲೇ ಕೊಟ್ಟಿಗೆ ಗೊಬ್ಬರ ಒಂದ್ರಿಂದಲೇ ಆಗತ್ತೆ ಅಂತ ನಾನು ಹೇಳಕ್ ಆಗಲ್ಲ. ಬಟ್ ಈ ರಾಸಾಯನಿಕಗಳ ಜೊತೆಗೆ ಅದನ್ನು ಸೇರಿಸ್ಕೊಂಡು ಅದನ್ನು ಮಾಡಿ ಆಮೇಲೆ ರಾಸಾಯನಿಕನೇ ನಾವು ಸರಿಯಾಗಿ ಆಗ್ತಾ ಇಲ್ವಲ್ಲ, ನಾವು ಏನ್ ಹಾಕ್ಬೇಕೋ ಅದಾಗ್ತಾ ಇಲ್ಲ, ಬರೀ ಎನ್ ಪಿ ಆಗ್ತಾ ಇದೀವಿ ಕೆ ಆಗ್ತಾ ಇಲ್ಲ. ನಾನು ಹುಣಸೂರಲ್ಲಿ ಒಂದು ಪ್ಲಾಟ್ಗೆ ಹೋಗಿದ್ದೆ, ಅಕ್ಕಪಕ್ಕನೇ ಪ್ಲಾಟ್ ಇದಾವೆ, ಒಂದಕ್ಕೆ 20-20 ಹಾಕಿದ್ದಾರೆ, ಒಂದಕ್ಕೆ 10-26-26 ಹಾಕಿದ್ದಾರೆ. 10-26-26 ಹಾಕಿರೋದ್ರಲ್ಲಿ ತೆಳ್ಳ ಎಲ್ಲೋ ಒಂದೋ ಎರಡೋ ಈ ರೋಗದ ಬಾಧೆ ಇದೆ, ಅದ್ರ ಪಕ್ಕದಲ್ಲಿ ಇರೋದ್ರಲ್ಲಿ 20-20 ಹಾಕೋರೆ ಅದಕ್ಕೆ ಪೊಟ್ಯಾಶ್
1: ಹಾಕಿಲ್ಲ,
0: ಫುಲ್ ಬಾಧಿತವಾಗಿದೆ. ಅಂದ್ರೆ ಏನಾಗುತ್ತೆ ಅಂದ್ರೆ, ಇವೆಲ್ಲ ಪೊಟ್ಯಾಶು ಮತ್ತೆ ಜಿಂಕ್ ಸಲ್ಫೇಟು ಇವೆಲ್ಲ ರೋಗ ನಿರೋಧಕ ಶಕ್ತಿಯನ್ನ ಬೆಳೆಗೆ
1: ಕೊಡ್ತಾ.
0: ಆಯ್ತಾ,
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್.
0: ನಮಸ್ಕಾರ, ಹೇಳಿ.
2: ಸಾವಯವ ಕೃಷಿ ಅಂದ್ರೆ ನಮ್ಮ ಕೋಟೆ ತಾಲೂಕಲ್ಲಿ, ಸರ್ಗೂರು ತಾಲೂಕಲ್ಲಿ.
0: ಸ್ವಲ್ಪ ವಾಯ್ಸ್ ಕೇಳ್ತಾ ಇಲ್ಲ,
1: ನೆಟ್ವರ್ಕ್ ಇರೋ ಕಡೆ ಮಾತನಾಡಿ.
0: ಇಟ್ಕೊಂಡು ಮಾತಾಡಿ, ಕೇಳಿಸ್ತಾ ಇಲ್ಲ.
1: ಹೇಳಿ,
0: ಕೇಳಿಸ್ತಾ ಇದೆ, ಹೇಳಿ.
2: ಸರ್, ಇವಾಗ ನಮ್ಮ ಕೋಟೆ ಅಂದ್ರೆ ಸರ್ಗೂರು ತಾಲೂಕಲ್ಲಿ ನಮ್ಮ ಟ್ರೈಬಲ್ ಜನಾಂಗರು ನಾವು ಸಾವಯವ ಕೃಷಿ ಮಾಡ್ಬೇಕು.

0: ನಾವು ದೇಶಕ್ಕೆ
1: ಹ್ಮ್
0: ಒಂದಷ್ಟು ಎಲ್ಲ ಸಾವಯವ ಕೃಷಿಗಳನ್ನು ಮಾಡ್ತಾ ಇದೀವಿ ಈಗ ಸರ್.
1: ಹ್ಮ್
0: ಅದ್ರ ನವಣೆ ಆಗಿರ್ಬೋದು, ಸಜ್ಜೆ, ಸಾಮೆ,
1: ಹ್ಮ್
0: ಇವುಗಳಂತೂ ಬೆಳಿತಾ ಇದೀವಿ.
1: ಹ್ಮ್
0: ಜೊತೆಗೆ ತೋಟಗಾರಿಕೆ ಬೆಳಕೇನೋ ಆ ಬೆಳೆನೂ ಮಾಡ್ತಾ ಇದೀವಿ.
1: ಹ್ಮ್
0: ಏನೇ ಬೆಳೆ ಮಾಡಿದ್ರು ತಮ್ಮ ಇಲಾಖೆ ಕಡೆಯಿಂದ ಸರ್ ನಮ್ಗೆ ಅದನ್ನ ಪರ್ಚೇಸ್ ಮಾಡ್ಕೊಳ್ಳಂತ ಒಂದು ವ್ಯವಸ್ಥೆ ಏನಾದ್ರು ಮಾಡ್ಕೊಡಕ್ ಆಗತ್ತೆ ಸರ್ ಅಂತನದು.
1: ಈಗ ಅದು ಪ್ರೊಸೆಸ್ ಮಾಡಕ್ಕೆ ಅಂದ್ರೆ ಇಲಾಖೆ ಕಡೆ ಅಂದ್ರೆ ಒಂದು PMFME ಅಂತ ಒಂದು ಸ್ಕೀಮ್ ಇದೆ, ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ ಹೇಳಿ ಆಹಾರ ಸಂಸ್ಕರಣೆ ಬಗ್ಗೆ ಒಂದು ಇದಿದೆ. ಅದರಲ್ಲಿ ನಿಮಗೆ ಇದು 50% ಸಬ್ಸಿಡಿ ಸಿಗುತ್ತೆ, 50% ಸಬ್ಸಿಡಿ. ಆಯ್ತಾ, 10 ಲಕ್ಷದ ವರ್ತದ್ದು ಪ್ರಾಜೆಕ್ಟ್ ಮಾಡಿ ಆನ್ಲೈನ್ ಅಲ್ಲಿ ಹಾಕ್ಬೇಕು. ಅದಕ್ಕೆ DRPಗಳಿದ್ದಾರೆ ಇಲ್ಲಿ, ADA ಅವ್ರನ್ನ ಸಂಪರ್ಕಿಸಿ ನೀವು, HD ಕೋಟೆ ADA ಪ್ರಸಾದ್ ಅಂತಿದ್ದಾರೆ, ಅವ್ರು ಸಂಪರ್ಕಿಸಿ ಅವ್ರಿಗೆ ಹೇಳ್ತೀನಿ. ಅದರಲ್ಲಿ ಪ್ರೊಸೆಸಿಂಗ್ ಎಕ್ವಿಪ್ಮೆಂಟ್ಸ್ಗಳು ಇವೆಲ್ಲ ಪ್ರೊಸೆಸ್ ಮಾಡಿ ನೀವು ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಆಯ್ತಾ, ಅದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು, ಅಪ್ಲಿಕೇಶನ್ ಹಾಕಿ ಅದನ್ನ ಎಲ್ಲ ಪ್ರೊಸೆಸ್ ಮಾಡಿ ಮಾಡ್ತಾರೆ. ಅದು ನಿಮ್ಗೆ ಏನಂದ್ರೆ ರಾಜ್ಯ ಸರ್ಕಾರ ಅದು 35% ಅಷ್ಟೇ ಇರೋದು ಸಬ್ಸಿಡಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಎರಡು ಸೇರಿ 35% ಇದೆ. ಅದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ 15% ಎಕ್ಸ್ಟ್ರಾ ಸಬ್ಸಿಡಿ ಕೊಡ್ತಾ ಇದೆ, ಒಟ್ಟು 50% ಸಬ್ಸಿಡಿ ಕೊಡ್ತಾ ಇದ್ದಾರೆ. ಆಯ್ತಾ, ಹಂಗಾಗಿ 50% ಸಬ್ಸಿಡಿ ಇದೆ. ಈಗ ಅದನ್ನ ನೀವು 10 ಲಕ್ಷದ ವರ್ತ್ ಎಲ್ಲ ಮೆಟೀರಿಯಲ್ಲು ಪ್ರೊಸೆಸಿಂಗ್ ಯೂನಿಟು ಎಲ್ಲ ಮಾಡಿ ಅದು ಪ್ರಾಜೆಕ್ಟ್ ಮಾಡಿ ಎಲ್ಲ ಮಾಡಿದ್ರೆ ಅದಕ್ಕೆ 5 ಲಕ್ಷ ಆಮೇಲೆ ಸಬ್ಸಿಡಿ. ನಿಮಗೆ 10 ಲಕ್ಷ ಲೋನ್ ತಗೋಬೇಕು, ನೀವು 10 ಲಕ್ಷ ಲೋನ್ ತಗೊಂಡ್ರೆ 5 ಲಕ್ಷ ಆ ಲೋನ್ಗೆ ಅಡ್ಜಸ್ಟ್ ಆಗುತ್ತೆ, ಇನ್ನು 5 ಲಕ್ಷ ನೀವು ಕಟ್ಕತಾ ಹೋಗ್ಬೇಕಾಗತ್ತೆ. ಆ ರೀತಿ ಒಂದು ಸ್ಕೀಮ್ ಇದೆ. ಸೊ ಅದಕ್ಕೆ ನೀವು ಪ್ರಸಾದ್ ಅವ್ರನ್ನ ADAಅವ್ರನ್ನ ಸಂಪರ್ಕಿಸಿ ಅವರು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋರ್ನ ಅಲ್ಲಿ ನಮ್ಮಲ್ಲೇ ಒಬ್ರು ಇರ್ತಾರೆ DRP ಅಂತ, ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಹೇಳಿ, ಅವರು ಅದನ್ನು ನಿಮ್ಗೆ ಎಲ್ಲ ಸಹ ರೀತಿಯ ಸಹಾಯವನ್ನು ಮಾಡ್ತಾರೆ.
0: ಖಂಡಿತ. ಇನ್ನೊಂದು ಪ್ರಶ್ನೆ ಏನೋ ಸರ್,
1: ಹ್ಮ್
0: ಈಗ ನಾವು ಪ್ರಾಜೆಕ್ಟ್ ಮಾಡಿ ನಾವು ಬೆಳೆದಂತ ಬೆಳೆಗಳನ್ನ ಮನೇಲಿ ಕೊಳೆಯಗಳದಕ್ಕಿಂತ
1: ಹ್ಮ್
0: ಬೆಳೆದಂತ ಬೆಳೆಗಳನ್ನ ತಮ್ಮ ಇಲಾಖೆಯಿಂದ ಏನೋ ಒಂದು ಪರ್ಚೇಸ್ ಮಾಡಬಹುದಲ್ಲ ಸರ್ ತಮ್ಮ ಕಡೆಯಿಂದ?
1: ಅದು ನಮ್ಮ ಇಲಾಖೆಯಲ್ಲಿ ಅದು ಹಂಗ ಆಗಲ್ಲ, ಅದು ಸರ್ಕಾರದಲ್ಲಿ ಡಿಸಿಷನ್. ನಾವು ಪರ್ಚೇಸ್ ಮಾಡಕ್ ಜನ ಇರ್ಬೇಕಲ್ಲ, ಜನ ಇರ್ಬೇಕಲ್ಲ ಅವೆಲ್ಲ ಮಾಡ್ಲಿಕ್ಕೆ. ಈಗ ನಮ್ಗೆ ಈಗ ನೀವು ಹಿಂದೆ ಒಬ್ರು ಪ್ರಶ್ನೆ ಕೇಳಿದ್ರು, ನೀವು ಕೇಳಿಸ್ಕೊಂಡ್ರೆ ಇಲ್ವೋ, ನೀವು ಎಲ್ಲ ಹಳ್ಳಿಗಳಿಗೂ ಬರ್ತಾ ಇಲ್ಲ ಅಂತ ಅಂದ್ರೆ ಹಳ್ಳಿಗಳಿಗೆ ಹೋಗಕ್ಕೆ ಜನ ಇಲ್ಲ ನಮ್ಮ ಹತ್ರ, ಹಂಗಿದೆ ಇವತ್ತು ಪರಿಸ್ಥಿತಿ. ಆಯ್ತಾ, ಸೊ ಹಂಗಿದ್ದಾಗ ಇವೆಲ್ಲ ಮಾಡಲಿಕ್ಕೆ ಸರ್ಕಾರ ಏನು ಇನ್ನೂ ಆ ರೀತಿಯಾದಂಥ ವ್ಯವಸ್ಥೆ ಇಲ್ಲ. ನೀವು ಅಂದರೆ ನೀವು ವ್ಯಾಲ್ಯೂ ಅಡಿಷನ್ ಅಂತ, ಮೌಲ್ಯವರ್ಧನೆ ಅಂತ, ನೀವು ಬರೀ ಅದನ್ನು ಕಾಳಾಗಿ ಮಾರಿದ್ರೆ ನಿಮ್ಗೆ ಎಷ್ಟು ದುಡ್ಡು ಕೊಡ್ತಾರೆ, ಅದನ್ನೇ ಅದಕ್ಕೆ ಮೌಲ್ಯವರ್ಧನೆ ಮಾಡಿ ಅದನ್ನು ಪೌಡ್ರ್ ರೂಪದಲ್ಲಿ ಮತ್ತು ಬೇರೆ ಇದು ಮಾಡಿ ಮಾರಿದಾಗ ಅದಕ್ಕೆ ಹೆಚ್ಚಿನ ಬೆಲೆ ಇರ್ತದೆ. ಅದನ್ನು ನಾವು ರೈತರೇ ಮಾಡ್ಕೋಬೇಕು ಅಂತ ಹೇಳೋದು. ಮೌಲ್ಯವರ್ಧನೆ ಮಾಡಿದಾಗ ಅಷ್ಟೇ ಹೆಚ್ಚಿನ ಲಾಭ ಗಳಿಸ್ಲಿಕ್ಕೆ ರೈತರಿಗೆ ಸಾಧ್ಯ.
2: ಓಕೆ, ಧನ್ಯವಾದಗಳು ಕುರುಸ್ವಾಮಿ ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಈಗ ತಾವು ಹೇಳ್ತಾ ಇದ್ರಿ ಈಗ ಏನು ಈ ಒಂದು ಮುಸ್ಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಬಿಳಿ ಸೀಳಿಗೆ ರೋಗ ಬಂದು ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದ್ರ ಜೊತೆಗೆ ಕೂಡ ತಾವು ಮಾತನಾಡ್ತಾ ಹೇಳ್ತೀರಿ ಈ ಒಂದು ಬೆಳೆ ಬದಲಾವಣೆ ಮಾಡೋದ್ರಿಂದ ಇದ್ರ ಹತೋಟಿ ನಾವು ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ಇದ್ರಿ. ಯಾಕಂದ್ರೆ ತಾವು ಹೇಳಿದಂಗೆ ಕೂಡ ರೈತರು 3-3 ತಿಂಗಳು ಕೂಡ ಈ ಒಂದು ಬೆಳೆವನ್ನು ಬೆಳೀಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ತರ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಸಾಮಾನ್ಯವಾಗಿ ಈ ತರ ಒಂದು ಬಿಳಿ ಸೀಳಿ ರೋಗ ಬಂದಾಗ ಏನೇನು ಲಕ್ಷಣಗಳು ಆರಂಭಿಕವಾಗಿ ಕಾಣಿಸ್ಕೊಳುತ್ತೆ ಸರ್?
1: ಅದೇನಿಲ್ಲ, ಅದು ನೋಡಿ, ಬಿಳಿ ಸೀಳಿ ರೋಗ ಅಂದ್ರೆ ನಿಮಗೆ ಸ್ವಲ್ಪ ಲೈಟಿಶ್ ಎಲ್ಲೋ ಅಂದ್ರೆ ಹಳದಿ ಸ್ವಲ್ಪ ಎಲ್ಲೋ ಒಂದು ಕಾಣುತ್ತೆ, ಫಸ್ಟ್ ಸ್ಟಾರ್ಟಿಂಗ್ ಒಂದೋ ಎರಡೋ ಕಾಣುತ್ತೆ, ಆಮೇಲೆ ಅದು ಕ್ರಮೇಣವಾಗಿ ವ್ಯಾಪಿಸ್ಬಿಡ್ತದೆ. ಅದೇನ್ ಗಾಳಿ ಹರಡೋದು ನೋಡಿ, ಗಾಳಿ ಎತ್ತಕ್ ಬೀಸ್ತದ ಅತ್ತಾಗ ಹೋಗಿ ರೋಗಾಣು ಅಂಟ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು ಎಷ್ಟು ಇದು ಕೆಟ್ಟದ ಸಮಸ್ಯೆ ಅಂದ್ರೆ, ನಿಮ್ಗೆ ನಮ್ ದನಗಳು ತಿನ್ನಲ್ಲ ಇದನ್ನ, ಈ ರೋಗ ಪೀಡಿತ ಗಿಡಗಳನ್ನ ನಮ್ಮ ಹಸುಗಳು ದನಗಳು ತಿನ್ನೋದಿಲ್ಲ ಇದನ್ನ, ಏನಕ್ಕೂ ಸಲ್ಲಲ್ಲ ಅದು. ಆಮೇಲೆ ನಿಮ್ಗೆ ತೆನೆ ಬರಲ್ಲ ಆಚ್ಗದು, ತೆನೆ ಸ್ಟೆರೈಲ್ ಅಂತೀವಿ ಅದು, ಆ ರೀತಿ ಇದೇ ಬರಲ್ಲ, ನಪುಂಸಕ ಅಂತೀವಲ್ಲ ಆ ರೀತಿ ಆಗ್ಬಿಡ್ತದೆ ಅಂದ್ರೆ ತೆನೆ ಆಚೆಗೆ ಬರಲ್ಲ, ಎಮರ್ಜ್ ಆಗಲ್ಲ, ತೆನೆ ಬರಲ್ಲ, ಹಂಗಾಗುತ್ತೆ.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
3: ಹಲೋ,
2: ಹಾ ನಮಸ್ತೆ, ತಮ್ಮ ಹೆಸರು? ಹೇಳಿ ವಿಠಲ್ ಅವ್ರೆ. ಹಾ,
3: ಈಗ ಸುಳಿ ರೋಗದ ಬಗ್ಗೆ ಹೇಳ್ತಾ ಇದ್ದೀನಿ ಕೇಳ್ಕೊಂಡೆ. ಅದು ಈ ಸುಳಿ ರೋಗ ಅದು ಮೊದಲು ಒಂದೊಂದು ಎಲ್ಲೆಲ್ಲೋ ಬರ್ತಾ ಇತ್ತು, ಇವಾಗ ಏನಾಗಿದೆ ಅಂದ್ರೆ ಅದು ಇಡೀ ಹೊಲಾನೇ ಸುಳಿ ರೋಗ ಅಲ್ಲದೆ ಮತ್ತೆ ಬೇರೆ ತರದ ಒಂದು ಕೀಟನಾಶಕ ಇದು ಬಂದು ಕೀಟಗಳು ಬಂದು ಅದನ್ನು ತಿಂತಾ ಇದೆ ಅಂತಾನೆ ಏನೋ ಒಂದು ಕೃಷಿ ವಿಜ್ಞಾನದವರು ಮತ್ತೆ ಕೃಷಿ ಇಲಾಖೆಯವರು ಹೇಳ್ತಾ ಇದಾರೆ. ಅದು

0: ಮತ್ತೆ ನಮ್ಗೆ ನಮ್ಗೆ ಕೊಟ್ಟ ಮಾಹಿತಿ ಪ್ರಕಾರ ಅದು ಉಳುಮೆ ಮಾಡಿ ಒಣಗಿಸ್ ಬಿಡ್ಬೇಕು, ಮತ್ತೆ ಅಲ್ಲೇ ಹುಳಗಳು ಉತ್ಪತ್ತಿ ಆಗಿರ್ತದೆ ಕೀಟಗಳು, ಅದನ್ನ ಅದರಿಂದ ಬರ್ತಾ ಅಂತ ಹೇಳ್ತಾರೆ. ನಮ್ಗಿಲ್ಲಿ ಅಲ್ಲಿ ನಾವು ನೋಡಿದಾಗ ಏನಂತಾಗ್ತದೆ ಅಂದ್ರೆ, ಕೆಲವು ಜಾಗದಲ್ಲಿ ಜೋಳವನ್ನ ಬಿತ್ತನೆ ಮಾಡಿ ಅಲ್ಲಿ ಮದುವೆ ಒಂದು ಇತ್ತು ಅಂತ ರೋಗಗಳು, ಅದ್ರ ಒಂದು ವಾರನೂ ಟೈಮ್ ಕೊಡುವಂತೆ ಆ ಕಡೆ ಎಲ್ಲ ಸುಮಾರು ಕೆಲವು ಕಡೆ ಎಲ್ಲ ಚೆನ್ನಾಗಿದೆ.
1: ಓಕೆ ನೋಡಿ, ಈಗ ಏನಂದ್ರೆ ಇದು ನೀವು ಹೇಳದ್ದು ಕರೆಕ್ಟು, ಏನೋ ಉಳುಮೆ ಮಾಡಿದ್ರೆ ಮಣ್ಣಲ್ಲಿ ಇರ್ತದೆ, ಮಣ್ಣಲ್ಲಿ ಇದ್ದಂಥದ್ದು ಸಾಯ್ತದೆ. ಈಗ ಎಲ್ಲಿ ಪ್ಲಾಟ್ಗಳಲ್ಲಿ ಎಲ್ಲೋ ಕೆಲವು ಕಡೆ ಏನು ಕ್ರಮ ಏನು ತಗೊಂಡಿರ್ತಾನೆ, ನಾನು ಹೇಳಿದೆ 15-20 ದಿವಸದಲ್ಲಿ ಒಂದು ಯಾವ ಕೆಮಿಕಲ್ ಮೆಟಲಾಕ್ಸಿಲು ಮ್ಯಾಂಕೋಜೆಬ್ ಹೊಡಿಬೇಕು, 25-30 ದಿವಸದಲ್ಲಿ ಒಂದು ಕೆಮಿಕಲ್ ಹೊಡಿಬೇಕು, ಆಮೇಲೆ ನಿಮಗೆ 3 NPK ಸಾರಜನಕ ರಂಜಕ ಪೊಟ್ಯಾಷ್ 3 ಇರೋ ಗೊಬ್ಬರ ಹಾಕಬೇಕು, ಜಿಂಕ್ ಸಲ್ಫೇಟ್ ಎಕರೆಗೆ 5 KG ಹಾಕಬೇಕು. ಇಷ್ಟೆಲ್ಲ ಹಾಕು ಒಂದೊಂದ್ಸಲಿ ಬರೋ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ನಿಮ್ಮ ಮಣ್ಣೆಲ್ಲ ಇದ್ರೆ ಏನು ಮಾಡೋಕ್ಕಾಗುತ್ತೆ, ನಮ್ಮ ಬಾಡಿನೇ ರೋಗ ಪೀಡಿತ ಆಗಿಬಿಟ್ರೆ ನಾವು ಏನು ಆಹಾರ ತಿಂದ್ರೂ ಕಷ್ಟ ಅಲ್ವೇ. ಹಂಗೆ ಅದು ಎಲ್ಲ ಒಂದೊಂದು, ಅದಕ್ಕೆ ಹೇಳಿದ್ ನಾನು, ಇದು ಒಂದು ಮೈನರ್ ಡಿಸೀಸ್, ಮೇಜರ್ ಅಲ್ಲ. ಮೊದಲು ಎಲ್ಲೋ ಒಂದು ಅಲ್ಲೊಂದಿಲ್ಲೊಂದು ಕಾಣೋದು, ಗಿಡಗಳು ಸದೃಢವಾಗಿದ್ವು, ಗಿಡಗಳಿಗೆ ತಾಕತ್ತಿತ್ತು, ತಡ್ಕತ್ತಿತ್ತು, ಇದಾಗ್ತಿತ್ತು. ಬಟ್ ಅದನ್ನೇ ಬೆಳೆದು ಏನಾಗಿದೆ ಈಗ, ಇದು ಬೇರು ಒಂದೇ ಲೆವೆಲ್ಗೆ ಹೋಯ್ತದೆ. ಅದೇ ಲೆವೆಲ್ಲಿರುವಂಥ ಪೋಷಕಾಂಶಗಳನ್ನೆಲ್ಲ ತೆಗೆದುಬಿಟ್ಟಾಗ ಗಿಡನೂ ವೀಕ್ ಆಗ್ತದೆ. ಅದ್ರ ಜೊತೆ ಹೇಳಿ ಕೇಳಿ ಈ ಸಲ ಮಳೆ ಇಲ್ಲ, ಈ ಸಲ ತುಂಬಾ ಕೊರತೆ ಆಗಿದೆ. ಈಗ ಜೂನಲ್ಲಿ 56% ಕೊರತೆ ಆಗಿದೆ, ಜುಲೈನಲ್ಲಿ 61% ಕೊರತೆ ಆಗಿದೆ, ಈಗ ಆಗಸ್ಟ್ ಅಲ್ಲಿ ಇಲ್ಲಿವರೆಗೂ 58% ಕೊರತೆ ಆಗಿದೆ, ಮಳೆನೇ ಇಲ್ಲ. ಅದಾದ ಈಗ ನಾವು ಮನುಷ್ಯರು ವೀಕ್ ಆದಾಗಲ್ವ ನಮ್ಗೆ ರೋಗಗಳೆಲ್ಲ ಅಟ್ಯಾಕ್ ಆಗೋದು. ಹಂಗೆ ಗಿಡನೂ ನೀರಿನ ಅಂಶ ಇಲ್ಲದೆ ಇದ್ದಾಗ ಬಾಡಿದಾಗ ಅದಕ್ಕೆ ಶಕ್ತಿ, ಇಮ್ಯೂನ್ ಪವರ್ ಅಂತೀವಿ, ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಆದಂತ ಸಂದರ್ಭಗಳಲ್ಲಿ ನಮಗಾದ್ರೂ ಅಷ್ಟೇ ಗಿಡಗಳಿಗಾದ್ರೂ ಅಷ್ಟೇ ರೋಗ ಜಾಸ್ತಿ ಉಲ್ಬಣಗೊಳ್ಳುತ್ತದೆ. ಅದೇ ರೀತಿ ಆಗ್ತಕ್ಕಂಥದ್ದು ಇದು, ಮೇಲ್ನೋಟಕ್ಕೆ ಒಂದೆರಡು ಕಾಣ್ತದೆ. ಗಿಡ ನಿಮ್ದು ಸದೃಢವಾಗಿದ್ದು ಡಿಸೀಸ್ ರೆಸಿಸ್ಟೆನ್ಸ್ ತಡ್ಕೊಳ್ಳೋ ಶಕ್ತಿ ಇದ್ರೆ ಅದು ಸ್ಪ್ರೆಡ್ ಆಗಲ್ಲ, ಇಲ್ಲ ಅಂದ್ರೆ ಸ್ಪ್ರೆಡ್ ಆಗೇ ಆಗುತ್ತೆ. ಅಲ್ಲ, ಜೋಳ ಆಗದೆ ಇರೋ ಹೊಲಕ್ಕೆ ಯಾಕೆ ಬಂದಿದೆ ಅಂದ್ರೆ ಪಕ್ಕದಲ್ಲಿ ಗಾಳಿಗೆ ಸ್ಪ್ರೆಡ್ ಆಗುತ್ತಲ್ಲ, ಗಾಳಿಲಿ ಹರಡೋದು. ಈಗ ನೀವು ನಿಮ್ಮ ಪಕ್ಕದವನು 4 ವರ್ಷದಿಂದ ಹಾಕ್ದೇನೆ ಈ ವರ್ಷ ಹಾಕಿದ್ರೆ, ನೀವು ಪಕ್ಕದಲ್ಲಿ ಪ್ರತಿ ವರ್ಷ ಹಾಕ್ತಾ ಇರೋರಿದ್ರೆ ನಿಮ್ಮ ಜಮೀನಿಂದ ಅವ್ರ ಜಮೀನ್ಗೆ ಹರಡಾಡ್ತದೆ, ಗಾಳಿ ಬೀಸಿದ್ರೆ ಸಾಕು ಹೋಯ್ತವೆ ಎಲ್ಲ. ನೀವು ಆ ಎಲೆ ತಳದಲ್ಲಿ ಹಿಡಿದು ನೋಡಿ, ಬೆಳ್ಳಗೆ ಪೌಡ್ರ್ ಥರ ಇರ್ತದೆ, ಪುಡಿ ಇದ್ರದ್ದು ಏನು ರಂಗೋಲಿ ಪುಡಿ ಇದ್ದಂಗೆ ಇರ್ತದೆ, ಸಣ್ಣ ಅದಕ್ಕಿಂತ ಸಣ್ಣಕ್ಕೆ ಇರ್ತದೆ, ಅವೆಲ್ಲ ಜೀವಾಣುಗಳವು. ನೋಡಿ ಇವ್ರೆ, ಜೋಳ ಕೆಲವು ಸಸೆಪ್ಟಬಲ್ ಇರ್ಬೋದು, ಅದು ಇಲ್ಲ ಅಂತ ಹೇಳಲ್ಲ. ಬಟ್ ಈಗ ನಮ್ಮ ಇಡೀ ಜಿಲ್ಲೆಯಲ್ಲಿ ಮಾರಾಟ ಆಗುವಂತ ಎಲ್ಲ ಜೋಳಗಳಿಗೂ ಬೀಜೋಪಚಾರ ಮಾಡಿಸಿದೀವಿ, ಬೀಜೋಪಚಾರ ಮಾಡಿಸಿರೋನ್ನ ಟೆಸ್ಟ್ ಮಾಡೇ ವಿತರಣೆ ಕೊಟ್ಟಿರೋದು. ಎಲ್ಲಕ್ಕೂ ಬೀಜೋಪಚಾರ ಮಾಡಿದ್ಮೇಲೆ ಏನ್ ಹೇಳ್ತೀರಿ? ಅದರಲ್ಲಿ ಕೆಲವು ತಳಿಗಳು ಅದು ನೋಡಬೇಕು, ಏನು ಯಾವ ತಳಿ ಇದಕ್ಕೆ ನಿಜಕ್ಕೂ ಸಸೆಪ್ಟಬಲ್ ಇದೆಯಾ ಅಂದರೆ, ಈ ರೋಗವನ್ನು ಸಹಿಷ್ಣುತೆ ಕಡಿಮೆ ಇದೆಯಾ ಏನು ಅದು ನೋಡಬೇಕು. ಅದು ಬಿಟ್ಟರೆ ಈಗ ಇರ್ರೆಸ್ಪೆಕ್ಟಿವ್ ಆಫ್ ಇದು ಅಂದರೆ ಯಾವುದು ಯಾವ ಕಂಪ್ನಿದಾದರೂ ಸರಿ ಬಂದಿರೋದು ಬಂದಿದೆ, ಎಲ್ಲ ಕಂಪ್ನಿಯವಕ್ಕೂ ಬಂದೈತೆ. ಅಲ್ಲ, ಅದಕ್ಕೆ ಈಗ ನಾವು ಸರ್ಕಾರಕ್ಕೆ ಬರ್ದಿದ್ದೀನಿ, ಈ ವರ್ಷ 1 ವರ್ಷ ಮುಸ್ಕಿನ ಜೋಳ ಬೆಳೆಯೋದನ್ನೇ ನಿಲ್ಲಿಸ್ಬೇಕು ನಮ್ಮ ಜಿಲ್ಲೆಯಲ್ಲಿ ಅಂತ ಎಲ್ಲಾ ರೈತರು ಮನಸ್ಸು ಮಾಡ್ಬೇಕಾಗ್ತದೆ.
2: ಓಕೆ, ಧನ್ಯವಾದಗಳು ವಿಠಲ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಅಂದ್ರೆ ಏನು ಯಾವ ತರ ಕಾಣಿಸ್ಕೊಳತ್ತೆ ಈ ರೋಗ ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಈಗ ಒಂದ್ ವೇಳೆಗೆ ಆಲ್ರೆಡಿ ಕೆಲವು ರೈತರುಗಳಿಗೆ ಆಲ್ರೆಡಿ ಈಗಾಗಲೇ ಈ ಒಂದು ಮುಸ್ಕಿನ ಜೋಳದಲ್ಲಿ ಈ ತರ ಒಂದು ಬಿಳಿ ರೋಗ ಕಾಣಿಸ್ಕೊಬಿಟ್ಟಿದೆ, ಸೊ ಏನ್ ಕ್ರಮವನ್ನ ಕೈಗೊಳ್ಬೇಕು ಸರ್?
1: ಬಂದ ಮೇಲೆ ಏನು ಮಾಡಕ್ಕಾಗಲ್ಲ ಎಲ್ಲೋ ತೆಳಗುನಂದಿದ್ರೆ ತಕ್ಷಣ ಅದನ್ನ ಕಿತ್ತು ಸುಡಬೇಕು. ಅದು ಅಂದ್ರೆ ಫರ್ದರ್ ಸ್ಪ್ರೆಡ್ ಆಗೋದನ್ನ ಅವಾಯ್ಡ್ ಮಾಡಬಹುದು. ಮತ್ತೆ ಎಲ್ಲ ಒಂದೊಂದು ಇದ್ದಂತ ಸಂದರ್ಭದಲ್ಲಿ, ಈಗ ನಾನೇನು ಹೇಳಿದೆ ಕೆಮಿಕಲ್ ಆಕ್ಸಿ ಇದನ್ನ ಹೇಳದ್ನಲ್ಲ, ಆಕ್ಸಿಸ್ಟೋಬಿನ್ ಪ್ಲಸ್ ಡೈಕೆನಫೆನಾಜೋಲ್, ಅದನ್ನ ಸ್ಪ್ರೇ ಮಾಡಬೇಕು. ಡೈಫೆನಕನೋಜೋಲ್ನ ಸ್ಪ್ರೇ ಮಾಡಬೇಕು. ಅದು ಈ ಯಾವ ಎಲ್ಲೋ ಅಲ್ಲೊಂದು

0: ಅಲ್ಲೊಂದು ಇಲ್ಲೊಂದು ಬಂದಿರ್ತದ, ಅದನ್ನ ಕಿತ್ತು ಸುಡಬೇಕು, ಕ್ಲೀನ್ ಆಗಿ ಕೈ ತೊಳ್ಕೊಂಡು ನಾವು ಅದನ್ನ, ಯಾಕಂದ್ರೆ ನಾವು ಬೇರೆ ಅದನ್ನ ಕಿತ್ತು ಗಿಡದಿಂದ ಇನ್ನೊಂದು ಮುಟ್ಟಿದ್ರೆ ಅದಕ್ಕೂ
1: ಸ್ಪ್ರೆಡ್ ಆಗುತ್ತೆ. ಸೂಕ್ಷ್ಮಜೀವಿ
0: ಇದು ಒಂಥರ ಅಂಟು ರೋಗನೇ.
1: ಹೌದು ಸರ್,
0: ಅಂಟು ರೋಗ ತರ.
1: ಓಕೆ ಸರ್, ಈಗ ಇದ್ರ ಜೊತೆಗೆ ಈಗ ಸಾಮಾನ್ಯವಾಗಿ ತಾವು ಹೇಳಿದಂಗೆ ಕೆಲವು ರೈತರುಗಳೇನ್ ಮಾಡ್ತಾರೆ, ಈ ತರ ಸಮಸ್ಯೆಗಳು ಅಥವಾ ಯಾವುದೇ ರೀತಿ ಸಮಸ್ಯೆಗಳು ಬಂದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಅಥವಾ ಯಾರು ತಜ್ಞರನ್ನ ಸಂಪರ್ಕಿಸದೆ ಯಾರು ಒಂದು ಈ ಔಷಧಿ ಹೊಡಿ ಅಥವಾ ಆ ಗೊಬ್ಬರ ಹಾಕು ಈ ಗೊಬ್ಬರ ಹಾಕು ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಯಾವ
0: ನಾವು ನಾನು ನೋಡಿ ನಾನು ರೈತ ಬಾಂಧವರಲ್ಲಿ ಮನವಿ ಮಾಡೋದು ಏನಪ್ಪ ಅಂದ್ರೆ, ನಾವಿನ್ನೂ ಇಷ್ಟೆಲ್ಲ ಮುಂದುವರೆದಿದ್ದೀವಿ ಅಂತ ಅನ್ಕೊಂಡ್ರು ಕೂಡ ನಮ್ಮ ರೈತರು ಇನ್ನೂ ಎನ್ ಪಿ ಕೆ ಇರೋ ರಸಗೊಬ್ಬರಗಳನ್ನ ಹಾಕ್ಬೇಕು ಅನ್ನೋದು ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಲ್ಲರಿಗೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕೆಲವ್ರು ಮಾಡ್ತಾ ಇದ್ದಾರೆ, ತುಂಬಾ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವೇನ್ ಮಾಡಿದೀವಿ, ಒಂದು ಕೈಪಿಡಿಯನ್ನ ಮಾಡಿ ನಮ್ಮ ಕೃಷಿ ಬೆಳೆಗಳಿಗೆ ಯಾವ ಯಾವ ರಾಸಾಯನಿಕ ಗೊಬ್ಬರಗಳನ್ನ ಯಾವ ಯಾವ ಹಂತದಲ್ಲಿ ಹಾಕ್ಬೇಕು ಅನ್ನೋದು, ಮತ್ತೆ ವಿವಿಧ ಕಾಂಬಿನೇಷನ್ಗಳಲ್ಲಿ. ಈಗ ನಾವೇನು ಎನ್ ಪಿ ಕೆ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ರೈತರಿಗೆ, ಎನ್ ಅಂದ್ರೆ ಪಿ ಕೆ, ಎನ್ ಇಷ್ಟು ಕೆ ಜಿ ಹಾಕಿ ಅದು ಅರ್ಥ ಆಗಲ್ಲ. ನಾವು ಚೀಲದಲ್ಲೇ ಹೇಳ್ಬೇಕು 25 kg ಡಿ ಎ ಪಿ ಹಾಕಿ ಅಥವಾ 25 kg ಪೊಟ್ಯಾಶ್ ಹಾಕಿ, ಈ ರೀತಿ ಹೇಳೋದನ್ನ ರೆಡಿ ಮಾಡಿ ನಾವೇನ್ ಮಾಡಿದೀವಿ, ಅದನ್ನ ಒಂದು ಕೈಪಿಡಿ ತರ ಮಾಡಿ ಒಂದ್ 1,000 ಚಿಲ್ಲರೆ ಜನ ಡೀಲರ್ ಇದಾರೆ ನಮ್ ಜಿಲ್ಲೆಯಲ್ಲಿ, ಅವ್ರು ಎಲ್ಲಾ ಅಂಗಡಿಗೆ ಕೊಟ್ಟಿದೀವಿ. ಯಾಕೆ ಅಂದ್ರೆ ಅವ್ರು ಮೊದ್ಲು ತಿಳುವಳಿಕೆ ಆಗ್ಬೇಕು. ಅವ್ರು ರೈತರು ಹೋಗೋದೇ ಅಲ್ಲಿಗೆ ಫಸ್ಟ್, ಮಳೆ ಬಿದ್ದ ತಕ್ಷಣ ಗೊಬ್ಬರ ತರಕ್ಕೆ ಅಲ್ಲಿಗೆ ಹೋಗ್ತಾರೆ. ಅವರು ಅದನ್ನ ನೋಡಿ ಅಟ್ ಲೀಸ್ಟ್ ತಿಳುವಳಿಕೆಯಿಂದ ಕೊಡಬೇಕು, ಅದನ್ನ ಅವ್ರಿಗೂ ತಿಳುವಳಿಕೆ ಕೊಟ್ಟಿದೀವಿ. ಯಾಕೆ ಅಂದ್ರೆ ಅವ್ರ ಲಾಭಕ್ಕೋ ಮತ್ತೊಂದಕ್ಕೋ ಏನೋ ಒಂದಷ್ಟು ಕೊಡೋದು. ಆಮೇಲೆ ರೈತರು ಅಷ್ಟೇ ಸ್ವಲ್ಪ ತಿಳುವಳಿಕೆ ತಗೋಬೇಕು ಏನು ಈ ವಿಷಯದಲ್ಲಿ, ಏನು ಒಂದು ಏನೊಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಬರ್ಕೊಡ್ತಾರೆ, ಒಂದ್ ಚೀಟಿಲಿ ಬರ್ಕೊಡಿ ಅಪ್ಪ ಯಾವ್ಯಾವ ಗೊಬ್ಬರ ಹಾಕ್ಬೇಕು ಅಂದ್ರೆ ಬರ್ಕೊಡ್ತಾರೆ.
1: ಓಕೆ ಸರ್, ಮತ್ತೆ ಕರೆಯಿದೆ. ಹಲೋ
2: ಹಲೋ, ನಮಸ್ತೆ ಸರ್, ನಾಗರಾಜ್ ಅಂತ
1: ಮಾಡ್ತೇನೆ. ನಾಗರಾಜ್ ಅವ್ರೆ ಹೇಳಿ.
2: ನಮಸ್ಕಾರ.
0: ನಮಸ್ತೆ ನಮಸ್ತೆ ಹೇಳಿ.
2: ಕಬ್ಬಿನ
1: ಎಡದಂಡೆ ಬಲದಂಡೆ
0: ಅದು ಇನ್ನು ಡಿಸೈಡ್ ಆಗಿಲ್ಲ ಇವ್ರೆ, ಅದು ಡಿಸೈಡ್ ಆಗಿಲ್ಲ. ಈಗ ನೀರು ಬಿಡುಗಡೆ ಮಾಡೋದು ಎಲ್ಲ ಬರೀ ಇದಕ್ಕೆ ಏನೋ ಕೆರೆಕಟ್ಟೆ ತುಂಬಿಸಕ್ಕೆ ಅಂತ ಹೇಳಿದ್ದಾರೆ, ಬೆಳೆ ಕೊಡ್ತೀವಿ ಅಂತ ಹೇಳಿಲ್ಲ. ಇನ್ನು ಐಸಿಸಿ ಮೀಟಿಂಗು ಆಗಿಲ್ಲ, ಬೆಳೆ ಕೊಡಲ್ಲ ಅಂತಲೇ ಹೇಳಿದ್ದಾರೆ. ಹಂಗಾಗಿ ನೀವು ಮಳೆಯಾಶ್ರಿತ ಬೆಳೆಗಳನ್ನೇ ಬೆಳಿಬೇಕೀಗ. ಏನಾರು ನಿಮಗೆ ಬೋರ್ವೆಲ್ ಇರುವಲ್ಲಿ ಇದ್ರೆ ಅದಕ್ಕೆ ಬೇಕಾಗುವಂಥ ಸೂಕ್ತವಾದ ಬೆಳೆಯನ್ನು ಬೆಳೆಯೋದು ಒಳ್ಳೆಯದು. ಅಲ್ಲ, ನೀವು ಮುಸ್ಕಿನ ಜೋಳ ಖಂಡಿತ ಹಾಕ್ಬೇಡಿ, ಈಗೆಲ್ಲ ರೋಗಗಳ ಬಾಧೆ ಇರೋದ್ರಿಂದ ಅದನ್ನ ಹಾಕ್ಬೇಡಿ. ರಾಗಿ ಹಾಕಿ, ಇಲ್ಲ ಅಲ್ಸಂದೆ ಹಾಕಿ, ಅಥವಾ ಅವರೇ ಹಾಕಿ, ಆಯ್ತಾ? ಈ ಬೆಳೆಗಳನ್ನ ಹಾಕಿ. ಭತ್ತದ ಗ್ಯಾರಂಟಿ ಇಲ್ವಲ್ಲ, ನೀರು ಏನ್ ಮಾಡ್ತೀರ ಹಾಕ್ಬಿಟ್ಟು ಅರ್ಧದಲ್ಲಿ ಇದಾದ್ರೆ ಏನ್ ಮಾಡಿ? ಈಗ ನೀರೈತೆ ಅಂತ ಹಾಕ್ಬಿಟ್ಟು ಆಮೇಲೆ ನೀರಿಲ್ಲದೆ ಇದ್ದಾಗ ಏನ್ ಮಾಡ್ತೀರ? ನೀರು ಹೆಚ್ಚು ಬೇಡುವ ಬೆಳೆಗಳನ್ನ ಬೆಳಿಲೇಬೇಡಿ ಅಂತ ಹೇಳಿದಾರವರು.
1: ಓಕೆ, ಧನ್ಯವಾದಗಳು. ಸರ್, ಈಗ ಇದ್ರ ಜೊತೆಗೆ ಈಗ ತಾವು ಹೇಳ್ದಂಗೆ ಈಗ ನಮ್ಮ ಈ ವರ್ಷ ಮಳೆ ಕೊರತೆ ಕೂಡ ತುಂಬಾ ಜಾಸ್ತಿ, ಒಂದು ನಿಟ್ಟಿನಲ್ಲಿ ತುಂಬಾ ಬೆಳೆಗಳು ಕೂಡ ಸರಿಯಾಗಿ ಬಂದಿಲ್ಲ. ಸೊ ಈ ಒಂದು
0: ಏನಾಗಿದೆ ಈಗ ಮಳೆ, ನಾನು ಹೇಳಿದೆ ಆಗಲೇ, ಈಗ ನೋಡಿ ನಮಗೆ ಏಪ್ರಿಲ್ನಲ್ಲಿ 83% ಕೊರತೆ, 83% 85% ಕೊರತೆ, 85% ಮೇ ಮಂತಲ್ಲಿ 23% ಕೊರತೆ, ಜೂನಲ್ಲಿ 56% ಕೊರತೆ, ಜುಲೈನಲ್ಲಿ 61% ಕೊರತೆ, ಈಗ ಆಗಸ್ಟ್ನಲ್ಲಿ 58% ಕೊರತೆ. ಈ ರೀತಿ ಯಾವ ಮಾಹೆನಲ್ಲೂ ನಮಗೆ ಮಳೆ ಬಿದ್ದಿಲ್ಲ, ವಾಡಿಕೆಯಷ್ಟು ಮಳೆ ಆಗಿಲ್ಲ. ಇದು ನಮಗೆ ತಾವೆಲ್ಲ ಕೇಳಿರ್ಬೋದು, ಎಲ್ ನೀನೋ ಅನ್ನೋ ಒಂದು ಪರಿಣಾಮ, ಹವಾಮಾನ ವೈಪರೀತ್ಯ ಬದಲಾವಣೆಯಲ್ಲಾದಂಥ ಒಂದು ಇದರಿಂದ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ಏನಾಗಿದೆ ಅಂದರೆ, ಈಗ ನಮ್ಮ ರೈತ ಬಾಂಧವರಿಗೆ ಕೆಲವರು ಬೆಳೆ ಬೆಳೆದಿರೋರಿಗೆ ಪ್ರೊಟೆಕ್ಟಿವ್ ಇರಿಗೇಷನ್, ಏನೋ ಒಂದು ಆಪತ್ಕಾಲದಲ್ಲಿ ನೀರು ಇರುವಂಥವ್ರು ಬೋರ್ ಇರೋರು ಅಂಥವ್ರು ಮಾಡ್ತಾ ಇದ್ದಾರೆ, ಅದರಲ್ಲೂ ಕೆಲವು ಬೋರ್ಗಳು ಗ್ಯಾಪ್ ಹೊಡಿತಾ ಇದ್ದಾವೆ ಆಗ್ಲೇ, ಇದೆಲ್ಲ ಸಮಸ್ಯೆಗಳಿದೆ. ಆದಾಗ್ಯೂ ಏನೆಲ್ಲ ಮಾಡಬಹುದು ಇಂಥ ಕಠಿಣ ಪರಿಸ್ಥಿತಿಗಳಲ್ಲಿ ಅಂದ್ರೆ, ನಾನು ಹೇಳ್ತಕ್ಕಂಥದ್ದು, ಪ್ರತಿಯೊಬ್ಬ ಕೃಷಿ ಬೇಸಾಯ ಮಾಡುವಂತ ರೈತ ಬಾಂಧವ ಒಂದು ಕೃಷಿ ಹೊಂಡವನ್ನ ಹೊಂದಿರಲೇಬೇಕು. ನನ್ನ ಪ್ರಕಾರ ಒಂದು ಕೃಷಿ ಹೊಂಡ ಹೊಂದಿರಲೇಬೇಕು. ಆಮೇಲೆ ಕೃಷಿ ಹೊಂಡದಲ್ಲಿ ಒಂದು ಪಾಲಿಥಿನ್ ಲೈನಿಂಗು ಹಾಕೊಂಡು, ಈಗ ನಮ್ಮ ಕೃಷಿ ಭಾಗ್ಯದಲ್ಲೂ ಅವಕಾಶ ಇದೆ. ಈಗ

ನರೇಗಾದಲ್ಲಿ ಮಾಡಕ್ಕೂ ಅವಕಾಶ ಇದೆ. ಅದು ನರೇಗಾ ಅಂದ್ರೆ ಈಗ ವಿವಿಜಿ ರಾಮ್ಜಿ ಬಂದಿದೆ, ಮೊದಲು ನರೇಗಾ ಇತ್ತು. ಈಗ ಅದನ್ನ ಅದರಲ್ಲಿ ಈ ಒಂದು ಕೃಷಿ ಹೊಂಡವನ್ನ ಮಾಡ್ಕೊಂಡು ಯಾವಾಗ್ಲೂ ಒಂದ್ಸಲಿ ಮಳೆ ಬಂದಂತ ಸಂದರ್ಭದಲ್ಲಿ ಶೇಖರಣೆ ಮಾಡ್ಕೊಂಡು, ಅಂದ್ರೆ ಅವರು ಇಳಿಜಾರು ಎಲ್ಲಿ ಭೂಮಿಯಲ್ಲಿ ಎಲ್ಲ ಕಡೆ ಹೋಗಿ ನೀರ್ ಶೇಖರಣೆ ಆಗುತ್ತೆ ಅಂತ ಜಾಗದಲ್ಲಿ ಮಾಡ್ಕೋಬೇಕು. ಮಾಡ್ಕೊಂಡು ಅದನ್ನ ಒಂದು ಡೀಸೆಲ್ ಪಂಪ್ ಸೆಟ್ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿಯಲ್ಲಿ ಕೊಡ್ತೀವಿ.

0: ಅಂತ ಟೈಮಲ್ಲಿ ಅಂದ್ರೆ ಸಂದಿಗ್ಧ ಅಂತ ಅಂತೀವಿ, ಕ್ರಿಟಿಕಲ್ ಸ್ಟೇಜ್, ಕ್ರಿಟಿಕಲ್ ಸ್ಟೇಜಸ್ ಅಲ್ಲಿ ಸಂದಿಗ್ಧ ಹಂತದಲ್ಲಿ ನೀರಾವರಿಯನ್ನ ಮಾಡ್ಕೊಳ್ತಕ್ಕಂಥದ್ದು ತುಂಬಾ ಬಹಳ ಮುಖ್ಯ. ಒಂದು, ಎರಡನೇದು, ಈಗ ಬಿತ್ತನೆ ಆಗಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಈಗ ನೋಡಿ, ಈ ಸುಮಾರು ದಿವಸದಿಂದ ಮಳೆ ನಮ್ಮ ಭೂಮಿ ಸಿದ್ಧತೆಗೆ ಆಗುವಷ್ಟು ಮಳೆ ಬೀಳ್ತಾ ಇಲ್ಲ.
1: ಹೌದು ಸರ್,
0: ಬಿತ್ತನೆ ಆಗ್ಬೇಕಂದ್ರೆ ನಾವು ಏನ್ ಬೆಳೆ ಏನ್ ಮಾಡ್ಬೇಕಂದ್ರೆ ಬೆಳೆನೆ ಹಾಕಕ್ಕಾಯ್ತಲ್ವಲ್ಲ. ಈಗ ಮಳೆ ಇದು ಭೂಮಿ ಸಿದ್ಧತೆ ಮಾಡುವಷ್ಟು, ಈಗ ನೋಡಿ ನಮ್ಮ ಜಿಲ್ಲೆಯಲ್ಲಿ 79,000 ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿ ಬೆಳೆ ಆಗ್ಬೇಕು, ಬರೀ 3% ಆಗಿದೆ. 2,000 ಹೆಕ್ಟರ್ ಆಗಿಲ್ಲ, 200 ಚಿಲ್ಲರೆ ಹೆಕ್ಟರ್ ಆಗಿದೆ. ಏನ್ ಮಾಡ್ತೀರಾ? ಹಂಗೆ ನಾನು ಹೇಳ್ತಕ್ಕಂಥದ್ದು, ಈಗ ಭೂಮಿ ಸಿದ್ಧತೆಗೆ ಸಾಕಾಯ್ತಾ ಇಲ್ಲ ಮಳೆ, ಸುಮ್ನೆ ಎಲ್ಲ ತುಂತುರು ಬರ್ತದೆ, ಅದ್ರಲ್ಲಿ ಏನ್ ಭೂಮಿ ಉಳಕಾಯ್ತದ? ಭೂಮಿ ಉಳಕೆ ಆಯ್ತಾ ಇಲ್ಲ. ಇನ್ ಬಿತ್ತನೆ ಎಲ್ಲಿನ ಬಂತು? ಈಗ ಮೊದ್ಲಲ್ಲಿ ಕೆಲವರು ಅವಾಗ ಟೊಬ್ಯಾಕೊ ಸ್ವಲ್ಪ ಕಾಟನ್ ಅವೆಲ್ಲ ಮಾಡಿದವ್ರು. ಈಗ ನಾನು ಹೇಳ್ತಕ್ಕಂಥದ್ದು, ಯಾರು ಈಗ ಆಲ್ರೆಡಿ ಬಿತ್ತನೆ ಮಾಡಿದ್ದೀರಿ ಅಂತವ್ರು ಏನ್ ಮಾಡಬಹುದು ಅಂದ್ರೆ, ಮಲ್ಚಿಂಗ್ ಅಂತೀವಿ. ಮಲ್ಚಿಂಗ್ ಅಂದ್ರೆ ಒದಿಕೆ. ಒದಿಕೆಯಲ್ಲಿ 2-3 ತರ ಇದೆ. ಈಗ ಜಮೀನಿನಲ್ಲಿ ಇರ್ತಕ್ಕಂಥ ವೇಸ್ಟ್ ಕಸ ಕಡ್ಡಿಗಳನ್ನ ಜಮೀನಲ್ಲಿ ಆಡತಕ್ಕಂಥದ್ದು ಬೆಳೆ ಮಧ್ಯೆ, ಅದು ಏನಾಗುತ್ತೆ, ಭೂಮಿಯಿಂದ ನೀರನ್ನ ಆವಿಯಾಗದಂಗೆ ತಡೀತದೆ. ಒಂದು, ಇನ್ನೊಂದು, ಈಗ ಹತ್ತಿ ಅಥವಾ ಬೇರೆ ಯಾವುದೇ ಬೆಳೆನಲ್ಲಿ ಈಗ ಅದು ಆಲೆ ಬಿತ್ತನೆ ಮಾಡಿದ್ದೀರಿ, ಇದು ನೀರಿನ ಕೊರತೆ ಇದೆ ಅಂದಂತ ಸಂದು ಇನ್ನೂ ನೀರು ಡ್ರೈ ಆಗ್ದಂಗೆ ಮಾಡಬೇಕು ಅಂದ್ರೆ ಡಸ್ಟ್ ಮಲ್ಚಿಂಗ್ ಅಂತೀವಿ. ಅಂದ್ರೆ ಅದೇನಾಗ್ತದೆ, ಒಂದು ಕುಂಟೆ ಹೊಡೆಯೋದು, ಕುಂಟೆ ಮೇಲೆ ಸುಮ್ಮನೆ ಜಸ್ಟ್ ಮಣ್ಣನ್ನ ಡಿಸ್ಟರ್ಬ್ ಮಾಡೋದು, ಅದು ಕುಂಟೆ ಚಿಪ್ಪು ಮೇಲ್ಗಡೆ ಮಣ್ಣನ್ನ ಕಿತ್ಕೊಂಡು ಹೋಗುತ್ತದೆ. ಅವಾಗ ಏನಾಗುತ್ತೆ, ಇವಿರ್ತವೆ ಏನು ರಂಧ್ರಗಳಲ್ಲಿ ನೀರು ಆವಿಯಾಗಿ ಹೋಗೋದು, ಕೆಪಿಲರಿ ರೈಸ್ ಅಂತೀವಿ, ಅದು ಆ ನೀರು ಆವಿಯಾಗಿ ಹೋಗೋದನ್ನ ತಡೆಗಟ್ಟುತ್ತದೆ ಈ ಡಸ್ಟ್ ಮಲ್ಚು. ಈ ಮಣ್ಣೆ ಅದಕ್ಕೆ ಅಡ್ಡಿಯಾಗಿ ಕುತ್ಕೋತದೆ.
2: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಮತ್ತೆ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಸುನಂದ ಅವರೇ ಹೇಳಿ. ನಮ್ಗೆ
0: ಹೇಳಿ ಸುನಂದ ಅವರ,
2: ಜಂಟಿ ನಿರ್ದೇಶಕರಿದ್ರೆ ಹೇಳಿ.
3: ಅದೇ ಇದು ಒಂದೇ ಸರ್ ಜನ್ಮ ಇದು ಜೋಳ ಹಾಕಿದ್ದು ಅದೆಲ್ಲ ಹುಳ ಹಿಡ್ಕೊಂಡು ಏನು ಬೆಳಸಾಗ್ಲಿಲ್ಲ ಸರ್, ಅದಕ್ಕೆ ಏನ್ ಮಾಡ್ಬೇಕಂತ ಕೇಳಿದ್ದು ಸರ್.
0: ಈಗ ಏನ್ ನೀರು ನೀರಾವರಿ ಇದೆಯಾ, ನೀರಿದೆಯಾ, ನೀರು ಬೋರ್ಗೀರ್ ಇದೆಯಾ?
3: ಹೌದ್ ಸರ್, ನೀರಾವರಿನೇ.
0: ನೀರಿದ್ರೆ ಬೆಸ್ಟ್ ಅಂದ್ರೆ ರಾಗಿ ಬೆಳೀರಿ. ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೀಮಟಗೆರೆ ಅಥವಾ ಸರ್ಗೂರಲ್ಲಿ ರಾಗಿ ಸಿಗುತ್ತೆ. ರಾಗಿ ML 365 ಅಂತ ಇದೆ, ML 365 ಅಂತ. ಅದನ್ನ ರಾಗಿ ತಗೊಂಡು ನೀವು 1 ಎಕರೆ ರಾಗಿ ಹಾಕಿ, ಒಳ್ಳೆ ಹುಲ್ಲಾಗುತ್ತೆ ದನಕರುಗಳಿಗೆ, ಒಳ್ಳೆ ರಾಗಿ ಮೇವ ರಾಗಿ ಕಾಳು ಒಳ್ಳೆ ಸಿಗುತ್ತೆ, ಒಳ್ಳೆ ರೇಟು ಸಿಗುತ್ತೆ, ರಾಗಿ ಬೆಳೀರಿ. ಅದೇ ಈಗ ಒಂದು ಮಳೆ ಕಡಿಮೆ ಆದ್ರೂ ತಡ್ಕೊಳ್ಳೋ ಶಕ್ತಿ ಇರ್ತಕ್ಕಂಥದ್ದು. ಮತ್ತೆ ಅದಕ್ಕೆ ಪೊಟ್ಯಾಶ್ ಹಾಕ್ಲೇಬೇಕು. ಪೊಟ್ಯಾಶ್ ಹಾಕೋ 20-20 ಹಾಕಿದ್ರೆ ಅದ್ರ ಜೊತೆಗೆ ಸ್ವಲ್ಪ ಪೊಟ್ಯಾಶ್ ಹಾಕ್ಬೇಕು, ಇಲ್ಲರೆ 10-26-26 ಅಂತ ಬರ್ತದೆ ಅದನ್ನ ತಗೊಳ್ಳಿ, ಇಲ್ಲ 17-17-17 ಅಂತ ಬರ್ತದೆ ಅದನ್ನ ಹಾಕಿ, ಇಲ್ಲ 19-19-19 ಅಂತ ಬರ್ತದೆ ಅದನ್ನ ಹಾಕಿ.
2: ಓಕೆ, ಬೇರೆ ಪ್ರಶ್ನೆ ಇದೆಯಾ ಸುನಂದ ಅವರೇ?
3: ಇಲ್ಲ ಸರ್, ಅದಕ್ಕೆ ಕೇಳಿದ್ದು ಏನು ಪರಿಹಾರ ಅಂತ.
0: ರಾಗಿ ಹಾಕಿ, ಇಲ್ಲ ಅಂದ್ರೆ ಅವರೇ ಹಾಕ್ತೀನಿ ಅನ್ನೋದಿದ್ರೆ ಹೆಬ್ಬಾಳ ಅವರೇ ಸಿಗುತ್ತೆ, ಅದನ್ನ ಹಾಕಿ.
2: ಓಕೆ ಓಕೆ, ಧನ್ಯವಾದಗಳು ಸುನಂದ ಅವರೇ, ಕರೆ ಮಾಡಿದ್ದೆ. ಸರಿ, ತಾವು ಮಾತನಾಡ್ತಾ ಇದ್ರಿ ಈಗ ಏನು ಈ ಒಂದು ಸಂದರ್ಭದಲ್ಲಿ ಹೇಗೆ ಪರ್ಯಾಯ ಬೆಳೆಗಳನ್ನು ಬೆಳೆಯಬಹುದು ಅನ್ನೋದ್ರ ಜೊತೆಗೆ, ಈಗ ಈ ತರ ಒಂದು ಮಳೆ ಕೊರತೆ ಮತ್ತು ಈ ಒಂದು ರೋಗ ಎರಡರಿಂದ ಕೂಡ ಏನಾದ್ರು ಬೆಳೆ ನಷ್ಟ ಆಗಿರೋದ್ರಿಂದ ಏನಾದ್ರೂ ಇದಕ್ಕೆ ಏನಾದ್ರೂ ಸರ್ಕಾರ ಇರ್ಬೋದು ಅಥವಾ ಇಲ್ಲ?
0: ಅದು ಸರ್ಕಾರ ಈಗ ರೋಗಕ್ಕೆ ಯಾವುದು NDRF ಅಲ್ಲಿ ಕವರ್ ಆಗಲ್ಲ
2: ಸರ್,
0: ಬಟ್ ಈ ಬರದ್ದು ಇದಕ್ಕೆ ಏನಿದೆ ಅದು ಈಗ ಗ್ರೌಂಡ್ ಟ್ರೂತಿಂಗ್ ಮಾಡ್ತಾ ಇದೀವಿ ನಾವೀಗ. ಅದು ಎಲ್ಲ ತಾಲೂಕುಗಳಲ್ಲಿ ಏನು ನಮ್ಮ ಪೂರ್ವ ಮುಂಗಾರು ಬೆಳೆಗಳು ಏನು ಬಿತ್ತನೆ ಆಗಿತ್ತು ಅದರದ್ದು, ಮತ್ತು ಇದರದ್ದು ಈಗ ಏಳು ತಾಲೂಕಲ್ಲಿ ಪಿರಿಯಾಪಟ್ಟಣ ಹೊರತುಪಡಿಸಿ ಮಿಕ್ಕ ತಾಲೂಕುಗಳಲ್ಲಿ ಗ್ರೌಂಡ್ ಟ್ರೂತಿಂಗ್ ಮಾಡೋಕ್ಕೆ ಹೇಳಿದ್ದಾರೆ, ಅದು ಮಾಡ್ತಾ ಇದ್ದೀವಿ. ಅದರ ಆಧಾರದ ಮೇಲೆ ಡ್ರಾಟ್ ಡಿಕ್ಲರೇಷನ್ ಆಗ್ತದೆ, ಆಮೇಲೆ ಜಂಟಿ ಸಮೀಕ್ಷೆ ಮಾಡಿ ಯಾರು ಬೆಳೆ ಬೆಳೆದಿರ್ತಾರೆ ಅವ್ರಿಗೆ ಡ್ರಾಟ್ ಅಂತ ಡಿಕ್ಲೇರ್ ಆದರೆ ಅದಕ್ಕೆ ತಕ್ಕಂತೆ ಇದು ಬರ್ತದೆ, ಕ್ರಾಪ್ ಲಾಸ್ ಇದು ಬರ್ತದೆ.
2: ಸೊ ಅಂದ್ರೆ ಇದಕ್ಕೆಲ್ಲ ಕೂಡ ಅವ್ರು ಬೆಳೆ ವಿಮೆ ಮಾಡಿಸಿರ್ಬೇಕು ಅಥವಾ?
0: ಇಲ್ಲ ಇಲ್ಲ, ಬೆಳೆ ವಿಮೆಗೂ ಇದಕ್ಕೂ ಸಂಬಂಧ ಇಲ್ಲ. ಬೆಳೆ ವಿಮೆಗೂ ಇದಕ್ಕೂ, ಬೆಳೆ ವಿಮೆ ನೋಡ್ರಿ, ಬೆಳೆ ವಿಮೆ ಏನಾಗುತ್ತೆ

0: ಯಾವಾಗ ಇಳುವರಿ ಕಡಿಮೆ ಆಧಾರಿತ ಆಗ್ತದೆ ಅದಕ್ಕೆ ಬರ್ತದೆ. ಇನ್ನೊಂದು ಈಗ ರಾಗಿ ಪ್ರಿವೆಂಟೆಡ್ ಸೋಯಿಂಗ್ ಅಂತ ಒಂದು ಆಪ್ಷನ್ ಇದೆ, ಅದು ಇಲ್ಲಿ ಸರಗೂರು ಮತ್ತು ಗ್ರಾಮ ಪಂಚಾಯತಿನಲ್ಲಿ ಅಧಿಸೂಚಿತ ಇವು ಏನಿದಾವೆ ವಿಮಾ ಘಟಕಗಳು, ಅದರಲ್ಲಿ ನಿಮ್ಮ ಸರಗೂರು ಸ್ವಲ್ಪ ಎಚ್ ಡಿ ಕೋಟೆ ಮತ್ತೆ ಹುಣಸೂರು ಈ ಮೂರು ತಾಲೂಕಿನಲ್ಲಿ ಸುಮಾರು 1400 ಜನ ರೈತರದು ಇನ್ಸೂರೆನ್ಸ್ ಕ್ಲೈಮ್ ಆಗೋ ಚಾನ್ಸಸ್ ಇದೆ. 25% ವಿಮಾ ಕಂತದ್ದು ಅಷ್ಟು ಜನಕ್ಕೆ ಆಗ್ತದೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ನಮಸ್ಕಾರ,
1: ಹೇಳಿ. ನಮ್ಮ ಹೆಸರು ಸಿದ್ದರಾಜ್ ಅವರೇ, ಹೇಳಿ ತಮ್ಮ ಪ್ರಶ್ನೆ ಏನಂತ
0: ಹೇಳಿ.
3: ಮುಸ್ಕಿನ ಜೋಳ ನಾವು ನಾಟಿ ಮಾಡಿದ ಒಂದ 15 ದಿನಕ್ಕೆ ಎಲ್ಲ ಗಿಡಗಳೆಲ್ಲ ಸುಮಾರು ಒಂದು 3 ಇಂಚ್ ಬಂದಿತ್ತು ಸರ್. ಆ ಬಣ್ಣದ 15 ಗಿಡಕ್ಕೆ ಮೇಲೆ ಸುಳಿ ಎಲ್ಲ ವೈಟ್ ಕಲರ್ ಬರೋದು, ಒಳಗಡೆನೆ ಹುಳ ಸಣ್ಣ ಕೈಲಿ ಹುಳ ತಿನ್ನೋದು ಕಾರಣ ಏನ್ತಿರೋದು?
0: ಈಗ ನೋಡಿ, ಎರಡು ಕಾರಣ ಇದೆ. ಹುಳ ತಿನ್ನೋದು ಅದು ಬೇರೆ, ಅದು ಫಾಲ್ಸ್ ಆರ್ಮಿ ವರ್ಮ್ ಅಂತೀವಿ, ಅಂದ್ರೆ ಲದ್ದಿ ಹುಳು ಅಂತವಿ. ಅದಕ್ಕೆ ಸುಳಿಗೆ ಇಮಮೆಕ್ಟಿನ್ ಬೆಂಜಾಯಿಟ್ ಅಂತ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತದೆ, ಅದನ್ನ ಸ್ಪ್ರೇ ಮಾಡಬೇಕು ಸುಳಿಗೆ. ಅದು ಹುಳಕ್ಕೆ, ಇದು ರೋಗಕ್ಕೆ. ನೀವು ನಾನು ಆಗ್ಲೇ ಹೇಳ್ದೆ, ಅದು ಕೇಳಿದ್ರೆ ಅವು ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಎರಡ್ ಹಂತದಲ್ಲಿ ಹೊಡಿಬೇಕು. ಈಗ 15 ದಿವಸದಲ್ಲಿ ಒಂದು ಹೊಡಿಬೇಕು, 25 ದಿವಸ ಆದ್ಮೇಲೆ ಇನ್ನೊಂದು ಬೇರೆ ಕೆಮಿಕಲ್ ಹೊಡಿಬೇಕು. ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅವರು ಬರ್ಕೊಡ್ತಾರೆ. ಇದ್ರೆ ಇರ್ತದೆ, ಕೆಲವು ಮೆಟಲಾಕ್ಸಿಲ್ ಮ್ಯಾಂಕಜಾಬ್ ಇದೆ, ಅವರೇ ಕೊಡ್ತಾರೆ ಸಬ್ಸಿಡಿಲಿ. ಇನ್ನೊಂದು ಕೆಮಿಕಲ್ ಏನಾದರೂ ಎರಡನೇ ಸಲ ಸ್ಪ್ರೇ ಮಾಡೋದು ಇಲ್ಲದೆ ಇದ್ರೆ ಅದನ್ನು ಬರ್ಕೊಡ್ತಾರೆ. ಏನ್ ಗೊಬ್ಬರ ಕೊಟ್ಟಿದ್ರಿ?
3: ಸರ್ ಮಾಮೂಲಿ ನಾವು ಕೊಡಿಯ ಗೊಬ್ಬರ ಬಿಟ್ರೆ ಯಾವ್ದು ಬೇರೆ ಮಿಕ್ಸ್ ಮಾಡಲ್ಲ.
0: ಕೆಮಿಕಲ್ ಗೊಬ್ಬರ ಕೊಡಲ್ವಾ?
3: ಕೆಮಿಕಲ್ ಹಾಕಲ್ಲ
0: ಸರ್. ಕೊಟ್ಟಿಗೆ ಗೊಬ್ಬರನೇ ಕೊಟ್ಟಿದ್ರಾ? ಹಂಗಾದ್ರೆ ಕೊಟ್ಟಿಗೆ ಗೊಬ್ಬರ ಕೊಟ್ರೆ ಸಾಕಾಗಲ್ಲ ಯಜಮಾನ್ರೆ. ಅದಕ್ಕೆ ಮುಸ್ಕಿನ ಜೋಳಕ್ಕೆ ಅದು ತುಂಬಾ ಇದು ಗೊಬ್ಬರದ ಅಂಶವನ್ನ ಬೇಡುವಂತ ಬೆಳೆ ಅದು. ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಒಂದು ಸಾಕಾಗಲ್ಲ, ಗೊತ್ತಾಯ್ತಾ? ಹಂಗ ಅದಕ್ಕಾಗಿ ಮೋಸ್ಟ್ಲಿ ಆಗಿರ್ತದದು ಎಲ್ಲೋ ಹಿಂಗ ನೈಟ್ರೋಜನ್ ಡಿಫಿಷಿಯನ್ಸಿ ಅಂತೀವಿ, ಸಾರಜನಕದ ಡಿಫಿಷಿಯನ್ಸಿ, ಹಂಗಾಗಿ ಆಗಿರ್ತದದು. ನಿಮಗೆ ಬರೀ ಕೊಟ್ಟಿಗೆ ಗೊಬ್ಬರದ್ದು ಅಂದ್ರೆ ಯಾವಾಗ ನಿಮ್ಗೆ ಅಷ್ಟು ಕೊಟ್ಟಿಗೆ ಗೊಬ್ಬರ ಅಂದ್ರೆ ನಿಮ್ ಭೂಮಿಗೆ ಹಾಕಿ ಹಾಕಿ ಹಾಕಿ ಅದ ಒಂದು ಹಲವಾರು ವರ್ಷಗಳು ಆಗಿ ಅದು ಅಷ್ಟು ನಿಮ್ದು ಏನು ಇಲ್ಲ ಅದರಲ್ಲೇ ಬೆಳೀತದೆ ಅನ್ನುವಂತ ಪರಿಸ್ಥಿತಿ ಇರ್ಬೇಕು. ಅಂತ ಪರಿಸ್ಥಿತಿ ಇದೆಯಾ ನಮ್ಮ ಯಾವ ಈಗ ಅಂತ ಗೊಬ್ಬರಗಳಿಲ್ಲ? ಹಂಗಾಗಿ ನೀವು ಸ್ವಲ್ಪ ರಾಸಾಯನಿಕ ಗೊಬ್ಬರ ಕೊಡ್ಬೇಕು.
1: ಓಕೆ, ಧನ್ಯವಾದಗಳು ಸಿದ್ದರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ ಒಂದು ಏನು ಬರ ಇದಕ್ಕೆ ಸಂಬಂಧಪಟ್ಟಂತ ಅಥವಾ ಬೆಳೆ ವಿಮೆಗೆ ಸಂಬಂಧಪಟ್ಟಂತಂದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಈಗಂದ ಒಂದ್ ವೇಳೆ ಈಗ ತಾವು ಹೇಳ್ದಂಗೆ ಇದಕ್ಕೂ ಕೂಡ ಏನಾದ್ರು ಮುಸ್ಕಿನ ಜೋಳಕ್ಕೆ ಏನಾದ್ರು ಬೆಳೆ ವಿಮೆ ಏನಾದ್ರು
0: ಮಾಡಿಸಿದ್ರೆ? ಬೆಳೆ ವಿಮೆ ಮಾಡಿಸಿದ್ದಾರೆ, ಸುಮಾರು ಜನ ಮಾಡಿಸಿದ್ದಾರೆ. ಈಗ ಅದೇನಾಗ್ತದೆ ಅಂದ್ರೆ ಈಗ ಇಳುವರಿ ಆಧಾರದ ಮೇಲೆ ಬಂದಂತ ಸಂದರ್ಭದಲ್ಲಿ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅಂತೀವಿ, ಬೆಳೆ ಕಟಾವು ಇವನ್ನ ಮಾಡಿದಾಗ ಪ್ರಯೋಗಗಳನ್ನ ಅದರ ಆಧಾರದ ಮೇಲೆ ಇಳುವರಿ ತಗೊಂಡಾಗ ಅವಾಗ ಇನ್ಸೂರೆನ್ಸ್ ಕ್ಲೈಮ್ ಆಗತ್ತೆ ಅವ್ರಿಗೆ. ಇಳುವರಿ
1: ಆಧಾರದ ಮೇಲೆ. ಸರಿ, ಇದ್ರ ಜೊತೆಗೆ ತಾವು ಕೂಡ ಹೇಳ್ತಾ ಇದ್ರಿ ಈಗ ನಾವು ಸರ್ಕಾರದ ಮಟ್ಟದಲ್ಲಿ ಕೂಡ ಈ ಒಂದು ಪರ್ಯಾಯ ಬೆಳೆ ಅಥವಾ ಈ ಒಂದು ಬೆಳೆ ಇದಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆ ಬೆಳೆ ಬಗ್ಗೆ ನಾವು ಸರ್ಕಾರಕ್ಕೆ ಶಿಫಾರಸು ಕೂಡ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಿ. ಈಗ ತಾವು ಮೊದಲೇ ಕೂಡ ಹೇಳ್ತಾ ಇದ್ರೆ ರೈತರಿಗೆ 3 ಒಂದ್ಸಲಿ ಇದು ಕಟಿಂಗ್ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇರೋದ್ರಿಂದ ಇದನ್ನೇ ಬಳಿತಾ ಇರ್ತಾರೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಅಂದ್ರೆ ಬೇರೆ ಪರ್ಯಾಯ ಬೆಳೆಗೆ ಸಂಬಂಧಪಟ್ಟಂತೆ ಮಾತನಾಡೋದು ಸರ್, ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು: ದ್ವಿಪಕ್ಷೀಯ ಸಂಬಂಧ ಉತ್ತಮಗೊಳಿಸುವ ಕುರಿತ ಭಾರತ ರಷ್ಯಾ ಚರ್ಚೆ ಸಂಪನ್ನ. ಮುಕ್ತ ವ್ಯಾಪಾರ ಒಪ್ಪಂದ, ಜಾಗತಿಕ ವ್ಯಾಪಾರದಲ್ಲಿ ಭಾರತದ ಪಾಲು ಶೇ 75%, ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ ಗಡಿ ವಿಚಾರ, ನಾಳೆ ಬೀಜಿಂಗ್ನಲ್ಲಿ ವಿಶೇಷ ಪ್ರತಿನಿಧಿಗಳ ಮಾತುಕತೆ ಆರಂಭ. ಹಾಗೂ ಟೆಸ್ಟ್ ಕ್ರಿಕೆಟ್ ಶ್ರೀಲಂಕಾ ವಿರುದ್ಧ 9 ವಿಕೆಟ್ಗೆ 503 ರನ್ ಗಳಿಸಿ ಮೊದಲನೇ ಇನ್ನಿಂಗ್ಸ್ ಡಿಕ್ಲೇರ್.

ಮಾಡಿದ ಭಾರತ. ವಾರ್ತೆಗಳ ವಿವರ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಇಂದು ಕ್ರೆಮ್ಲಿನ್ನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಿದ್ದಾರೆ. ಈ ಸಭೆಯು ದ್ವಿಪಕ್ಷೀಯ ವ್ಯಾಪಾರ, ಆರ್ಥಿಕ ಸಹಕಾರ ಮತ್ತು ಮುಂಬರುವ ಉನ್ನತ ಮಟ್ಟದ ಶೃಂಗಸಭೆಗಳ ಮೇಲೆ ಕೇಂದ್ರೀಕರಿಸಿದೆ. ಸಭೆಯ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ಜೈಶಂಕರ್ ಅವರು ಭಾರತ ರಷ್ಯಾ ಪಾಲುದಾರಿಕೆಯಲ್ಲಿ ವಿಶೇಷವಾಗಿ ಆರ್ಥಿಕ ಸಹಕಾರ, ವ್ಯಾಪಾರ ಮತ್ತು ಇಂಧನ ಕ್ಷೇತ್ರದಲ್ಲಿ ಬಲವಾದ ಮತ್ತು ಬೆಳೆಯುತ್ತಿರುವ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದರು. ಅಂತರ ಸರ್ಕಾರಿ ಆಯೋಗದ ಸಭೆಯ ಫಲಿತಾಂಶವನ್ನು ಡಾಕ್ಟರ್ ಎಸ್ ಜೈಶಂಕರ್ ಅವರು ಸಕಾರಾತ್ಮಕವೆಂದು ಬಣ್ಣಿಸಿದರು. ಇದಕ್ಕೂ ಮುನ್ನ ವಿದೇಶಾಂಗ ಸಚಿವರು ರಷ್ಯಾದ ಮೊದಲ ಉಪ ಪ್ರಧಾನಮಂತ್ರಿ ಡೆನಿಸ್ ಮಾಂಟುರೋವ್ ಅವರೊಂದಿಗೆ ಮಾಸ್ಕೋದಲ್ಲಿ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರ ಕುರಿತ ಭಾರತ ರಷ್ಯಾ ಅಂತರ ಸರ್ಕಾರಿ ಆಯೋಗದ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಭಾರತವು ಕನಿಷ್ಠ 8-9 ದೇಶಗಳ ಗುಂಪುಗಳು ಹಾಗೂ ಪ್ರತ್ಯೇಕ ರಾಷ್ಟ್ರಗಳೊಂದಿಗೆ ಮಾತುಕತೆ ನಡೆಸುತ್ತಿದ್ದು, ಇವು ಒಟ್ಟಾರೆ ಹೆಚ್ಚುವರಿಯಾಗಿ 15 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಜಿಡಿಪಿಯನ್ನು ಹೊಂದಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ತಿಳಿಸಿದ್ದಾರೆ. ಭಾರತದ ಮುಕ್ತ ವ್ಯಾಪಾರ ಒಪ್ಪಂದಗಳು ಅಂತಿಮವಾಗಿ ಜಾಗತಿಕ ವ್ಯಾಪಾರದ ಸುಮಾರು 75% ಭಾಗವನ್ನು ಒಳಗೊಳ್ಳಲಿದ್ದು, ಜಾಗತಿಕ ಮೌಲ್ಯ ಸರಪಳಿಯಲ್ಲಿ ಭಾರತವನ್ನು ವಿಶ್ವಾಸಾರ್ಹ ಪಾಲುದಾರನನ್ನಾಗಿ ರೂಪಿಸಲು ನೆರವಾಗಲಿದೆ ಎಂದು ಅವರು ಹೇಳಿದರು. ಭಾರತವು ದೊಡ್ಡ ದೇಶೀಯ ಮಾರುಕಟ್ಟೆಯನ್ನು ಹೊಂದಿದ್ದು, ಕಳೆದ 4 ವರ್ಷಗಳಲ್ಲಿ 9 ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಈ ಒಪ್ಪಂದಗಳು ಒಟ್ಟಾರೆ 60 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಜಿಡಿಪಿ ಹೊಂದಿರುವ ಆರ್ಥಿಕತೆಗಳು ಹಾಗೂ 38 ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳನ್ನು ಒಳಗೊಂಡಿವೆ. ಈ ಮೂಲಕ ಜಗತ್ತಿಗೆ ತನ್ನ ಬಾಗಿಲುಗಳನ್ನು ತೆರೆದಿದೆ ಎಂದು ಭಾರತ ಮತ್ತು ಜಪಾನ್ನ ಉದ್ಯಮ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಜಪಾನ್, ಕೊರಿಯಾ ಸೇರಿದಂತೆ ವಿವಿಧ ರಾಷ್ಟ್ರಗಳು ಹಾಗೂ ಆಸಿಯಾನ್ ಪ್ರದೇಶದೊಂದಿಗೆ ಈ ಹಿಂದೆ ಮಾಡಿಕೊಂಡ ವ್ಯಾಪಾರ ಒಪ್ಪಂದಗಳು ಹೆಚ್ಚುವರಿಯಾಗಿ 10 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಜಿಡಿಪಿಯ ಆರ್ಥಿಕತೆಯೊಂದಿಗೆ ವ್ಯಾಪಾರ ಅವಕಾಶಗಳನ್ನು ಭಾರತಕ್ಕೆ ತೆರೆದಿದೆ ಎಂದು ಅವರು ತಿಳಿಸಿದರು. ಭಾರತ ಮತ್ತು ಜಪಾನ್ ನಡುವಿನ ಹೆಚ್ಚುತ್ತಿರುವ ಆರ್ಥಿಕ ಬಾಂಧವ್ಯವು ಉಭಯ ದೇಶಗಳ ನಡುವೆ ಸಮತೋಲಿತ ವ್ಯಾಪಾರಕ್ಕೆ ದಾರಿ ಮಾಡಿಕೊಡಬೇಕು ಎಂದು ಪಿಯೂಷ್ ಗೋಯಲ್ ಹೇಳಿದರು. ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ 200 ಪ್ರತಿನಿಧಿಗಳನ್ನೊಳಗೊಂಡ ಬೃಹತ್ ಉದ್ಯಮ ನಿಯೋಗದ ನೇತೃತ್ವವನ್ನು ಸಚಿವ ಪಿಯೂಷ್ ಗೋಯಲ್ ವಹಿಸಿದ್ದಾರೆ. ಗಡಿ ವಿಷಯದ ಕುರಿತು ಭಾರತ ಮತ್ತು ಚೀನಾ ನಡುವಿನ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆ ನಾಳೆ ಚೀನಾದಲ್ಲಿ ನಡೆಯಲಿದೆ. ಈ ಮಾತುಕತೆಯಲ್ಲಿ ಭಾಗವಹಿಸಲು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇಂದು ಚೀನಾದ ಬೀಜಿಂಗ್ಗೆ ಆಗಮಿಸಲಿದ್ದಾರೆ. ದೋವಲ್ ಮತ್ತು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರು ಗಡಿ ಮಾತುಕತೆ ಕಾರ್ಯವಿಧಾನಕ್ಕೆ ಗೊತ್ತುಪಡಿಸಿದ ವಿಶೇಷ ಪ್ರತಿನಿಧಿಗಳಾಗಿದ್ದಾರೆ. ಇದನ್ನು 3,400 ಕಿಲೋಮೀಟರ್ಗಳಿಗೂ ಹೆಚ್ಚು ವಿಸ್ತಾರವಾದ ಭಾರತ ಚೀನಾ ಗಡಿಯ ವಿವಾದವನ್ನು ಸಮಗ್ರವಾಗಿ ಪರಿಹರಿಸಲು 2003ರಲ್ಲಿ ಸ್ಥಾಪಿಸಲಾಯಿತು. ಅವರು ಗಡಿ ಸಮಸ್ಯೆಯ ಜೊತೆಗೆ ಇತರ ದ್ವಿಪಕ್ಷೀಯ, ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಆಳವಾದ ಚರ್ಚೆ ನಡೆಸಲಿದ್ದಾರೆ. ಭಾರತದ ಡಿಜಿಟಲ್ ಪಾವತಿ ರಂಗದಲ್ಲಿ ಹೊಸ ಕ್ರಾಂತಿ ಸೃಷ್ಟಿಸಿರುವ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ತನ್ನ ಯಶಸ್ವಿ 10 ವರ್ಷಗಳನ್ನು ಪೂರೈಸಿದೆ. 2016ರ ಆಗಸ್ಟ್ 25ರಂದು ಚಾಲನೆ ಪಡೆದ ಯುಪಿಐ ದೇಶದ ಡಿಜಿಟಲ್ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬಾಗಿ ಹೊರಹೊಮ್ಮಿದ್ದು, ಕಳೆದ 1 ದಶಕದಲ್ಲಿ ವಹಿವಾಟಿನ ಪ್ರಮಾಣದಲ್ಲಿ ಸುಮಾರು 13,000 ಪಟ್ಟು ಬೃಹತ್ ಏರಿಕೆ ಕಂಡಿದೆ. ಸದ್ಯ ಯುಪಿಐ ಜಾಗತಿಕ ಮಟ್ಟದಲ್ಲೂ ತನ್ನ ಛಾಪು ಮೂಡಿಸಿದ್ದು, ಯುಎಇ, ಫ್ರಾನ್ಸ್, ಭೂತಾನ್, ಶ್ರೀಲಂಕಾ, ನೇಪಾಳ, ಸಿಂಗಾಪುರ, ಮಾರಿಷಸ್, ಕತಾರ್, ಕಾಂಬೋಡಿಯಾ, ಗ್ರೀಸ್ ಮತ್ತು ಮಾಲ್ಡೀವ್ಸ್ ಸೇರಿದಂತೆ 11 ದೇಶಗಳಲ್ಲಿ ತನ್ನ ಸೇವೆ ವಿಸ್ತರಿಸಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಯುಪಿಐಯನ್ನು ವಿಶ್ವದ ಅತಿದೊಡ್ಡ ರಿಯಲ್ ಟೈಮ್ ಪಾವತಿ ವ್ಯವಸ್ಥೆ ಎಂದು ಗುರುತಿಸಿದ್ದು, ಜಾಗತಿಕ ಮಟ್ಟದ ಒಟ್ಟು ರಿಯಲ್ ಟೈಮ್ ಪಾವತಿ ವಹಿವಾಟುಗಳಲ್ಲಿ 49% ಪಾಲು ಭಾರತದ ಯುಪಿಐ ಒಂದರದ್ದೇ ಆಗಿದೆ. ಜಾರ್ಖಂಡ್ ಸಂಯುಕ್ತ ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತು ಸಿಬಿಐನಿಂದ ಸ್ವತಂತ್ರ ಹಾಗೂ ಕಾಲಮಿತಿಯೊಳಗೆ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಇಂದು ಕೇಂದ್ರ ಮತ್ತು ಜಾರ್ಖಂಡ್ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜಾಲ್ಮಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ಪೀಠವು ಕೇಂದ್ರ ಸರ್ಕಾರ, ಜಾರ್ಖಂಡ್ ಸರ್ಕಾರ, ಜಾರ್ಖಂಡ್ ಲೋಕಸೇವಾ ಆಯೋಗ ಸೇರಿದಂತೆ ಇತರರಿಂದ ಪ್ರತಿಕ್ರಿಯೆ ಕೋರಿದೆ. ಸಾರ್ವಜನಿಕ ಅಧಿಕಾರಿಗಳು ಮತ್ತು ಪರೀಕ್ಷಾ ಸಂಸ್ಥೆಗಳ ಪಾತ್ರದ ಕುರಿತು ನಿಷ್ಪಕ್ಷಪಾತ ತನಿಖೆ ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ತನಿಖೆಯನ್ನು ರಾಜ್ಯ ಸರ್ಕಾರದಿಂದ ಸಿಬಿಐಗೆ ವರ್ಗಾಯಿಸುವಂತೆ ಅರ್ಜಿಯಲ್ಲಿ ಮನವಿ ಮಾಡಲಾಗಿದೆ.
ಈಗ

0: ಜಾರ್ಖಂಡ್ ಹೈಕೋರ್ಟ್ ಜೆಪಿಎಸ್ಸಿ ಪರೀಕ್ಷೆಯನ್ನು ರದ್ದುಗೊಳಿಸುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ತಡೆಯಾಜ್ಞೆ ನೀಡಿದ್ದು, ಸೆಪ್ಟೆಂಬರ್ 15ರೊಳಗೆ ತನ್ನ ಪ್ರತಿಕ್ರಿಯೆ ಸಲ್ಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾನವೀಯತೆ ಮೊದಲು ಎಂಬ ತತ್ವದ ಆಧಾರದ ಮೇಲೆ ಜನಕೇಂದ್ರಿತ ದೃಷ್ಟಿಕೋನದಿಂದ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಮುನ್ನಡೆಸಲಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಆರ್ಥಿಕ ಸಂಬಂಧಗಳ ಕಾರ್ಯದರ್ಶಿ ಹಾಗೂ ಬ್ರಿಕ್ಸ್ ಶೆರ್ಪಾ ಸುಧಾಕರ್ ದಲೇಲಾ ಹೇಳಿದ್ದಾರೆ. ಲಕ್ನೋದಲ್ಲಿ ನಡೆದ 18ನೇ ಬ್ರಿಕ್ಸ್ ಶೈಕ್ಷಣಿಕ ವೇದಿಕೆಯ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಅವಧಿಯಲ್ಲಿ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗೆ ಆದ್ಯತೆ ನೀಡಲಾಗಿದೆ ಎಂದರು. ಇದರಡಿಯಲ್ಲಿ ದೇಶದ ಸುಮಾರು 30 ನಗರಗಳಲ್ಲಿ ಇದುವರೆಗೆ 400ಕ್ಕೂ ಹೆಚ್ಚು ಸಭೆಗಳನ್ನು ಆಯೋಜಿಸಲಾಗಿದೆ ಎಂದು ಸುಧಾಕರ್ ದಲೇಲಾ ತಿಳಿಸಿದ್ದಾರೆ. ರಾಷ್ಟೀಯ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸೆಪ್ಟೆಂಬರ್ 5ರಂದು ನವದೆಹಲಿಯಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಹಾಗೂ ಬೋಧಕ ಸಿಬ್ಬಂದಿಗೆ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಬೋಧನೆ, ಸಂಶೋಧನೆ, ನಾವೀನ್ಯತೆ, ಸಮುದಾಯ ಸಂಪರ್ಕ ಹಾಗೂ ಬೋಧಕ ಸಿಬ್ಬಂದಿ ಅಭಿವೃದ್ಧಿ ಕ್ಷೇತ್ರಗಳಲ್ಲಿನ ಅತ್ಯುತ್ತಮ ಸಾಧನೆಗಾಗಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. 2026ರ ಪ್ರಶಸ್ತಿಗೆ ರಾಷ್ಟ್ರ ಪ್ರಶಸ್ತಿ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ನಾಮನಿರ್ದೇಶನಗಳನ್ನು ಆಹ್ವಾನಿಸಲಾಗಿತ್ತು. ಭೂಮಿ ಪುನಶ್ಚೇತನ ಮತ್ತು ಬರ ನಿರೋಧಕ ಸಾಮರ್ಥ್ಯಕ್ಕಾಗಿ ವೈವಿಧ್ಯಮಯ, ಸಮರ್ಪಕ, ಊಹಿಸಬಹುದಾದ ಹಾಗೂ ನಿರಂತರ ಅಂತಾರಾಷ್ಟ್ರೀಯ ಹಣಕಾಸು ನೆರವು ಒದಗಿಸುವಂತೆ ಭಾರತ ಕರೆ ನೀಡಿದೆ. ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮರುಭೂಮೀಕರಣ ತಡೆ ಸಮಾವೇಶದ 17ನೇ ಪಕ್ಷಗಳ ಸಮ್ಮೇಳನದ ಅಂಗವಾಗಿ ನಡೆದ ಆರೋಗ್ಯಕರ ಭೂಮಿ ಮತ್ತು ಬರ ನಿರೋಧಕ ಸಾಮರ್ಥ್ಯಕ್ಕಾಗಿ ನವೀನ ಹಣಕಾಸು ವ್ಯವಸ್ಥೆಗಳು ಕುರಿತ ಉನ್ನತ ಮಟ್ಟದ ಸಂವಾದದಲ್ಲಿ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಇಂದು ಈ ವಿಷಯ ತಿಳಿಸಿದ್ದಾರೆ. ಭೂಮಿ ಪುನಶ್ಚೇತನವು ವೆಚ್ಚವಲ್ಲ, ಬದಲಿಗೆ ಆಹಾರ, ನೀರು, ಜೀವ ವೈವಿಧ್ಯತೆ, ಜೀವನೋಪಾಯ ಹಾಗೂ ದೀರ್ಘಕಾಲೀನ ಸ್ಥಿತಿಸ್ಥಾಪಕತ್ವದ ಮೇಲಿನ ಹೂಡಿಕೆಯಾಗಿದೆ ಎಂದು ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳ ಔಪಚಾರೀಕರಣ ಯೋಜನೆ PMFME ಇದುವರೆಗೆ 2 ಲಕ್ಷಕ್ಕೂ ಹೆಚ್ಚು ವೈಯಕ್ತಿಕ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳು ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್ ತಿಳಿಸಿದ್ದಾರೆ. ಕೊಲಂಬೋದ ಸಿನ್ಹಳೀಸ್ ಸ್ಪೋರ್ಟ್ಸ್ ಕ್ಲಬ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ 2ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನವಾದ ಇಂದು ಭಾರತ ತನ್ನ ಮೊದಲನೇ ಇನ್ನಿಂಗ್ಸ್ ಅನ್ನು 9 ವಿಕೆಟ್ ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿದೆ. ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿರುವ ಶ್ರೀಲಂಕಾ ದಿನದಾಟದ ಅಂತ್ಯಕ್ಕೆ 2 ವಿಕೆಟ್ ನಷ್ಟಕ್ಕೆ 8 ರನ್ ಗಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದ್ವಿಪಕ್ಷೀಯ ಸಂಬಂಧ ಉತ್ತಮಗೊಳಿಸುವ ಕುರಿತ ಭಾರತ ರಷ್ಯಾ ಚರ್ಚೆ ಸಂಪನ್ನ. ಮುಕ್ತ ವ್ಯಾಪಾರ ಒಪ್ಪಂದ, ಜಾಗತಿಕ ವ್ಯಾಪಾರದಲ್ಲಿ ಭಾರತದ ಪಾಲು ಶೇ 75%, ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ ಗಡಿ ವಿಚಾರ, ನಾಳೆ ಬೀಜಿಂಗ್ನಲ್ಲಿ ವಿಶೇಷ ಪ್ರತಿನಿಧಿಗಳ ಮಾತುಕತೆ ಆರಂಭ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ 9 ವಿಕೆಟ್ಗೆ 503 ರನ್ ಗಳಿಸಿ ಮೊದಲನೇ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.
4: ಹಾ ಹೇಳಿ ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಿದ್ದೀರಾ? ಚಮ್ಮೇಗೌಡಿಂದ. ತಮ್ಮ ಹೆಸರು? ಮಹೇಶ್ ಸರ್, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
5: ಅದೇ ಸರ್, ಇವಾಗ ಬಿಳಿ ಚಳಿ ರೋಗ ಎಲ್ಲ ಕಡೆ ನಮ್ ಈ ಕಡೆ ಎಲ್ಲ ಜಾಸ್ತಿ ಆಗ್ತದಲ್ಲ, ಅದು ಇಲ್ಲಿ ನಮ್ ರೈತರು ಕೆಲವರು ಅಂತಂದ್ರೆ ಈ ಬಿತ್ತನೆ ಪ್ರಾಬ್ಲಮ್ ಅಂತ ಹೇಳ್ತಿದಾರೆ. ಕೆಲವರು ಈಗ ಒಂದ್ ಕಡೆ ಒಂದ್ ಕಡೆ ಇದು ಇದು ರೋಗದ್ದು ಅಲ್ಲಿಂದ ಪ್ರಾಬ್ಲಮ್ ಬೇರೆ ರೋಗನೇ ಅಂತ ಹೇಳ್ತಾರೆ. ಕೆಲವರು ಬಿಸಿನೆ ಸಮಸ್ಯೆ ಅಂತ ಹೇಳ್ತಾರೆ, ಅದು ಮಣ್ಣಿನ ಸಮಸ್ಯೆನಾ ಬಿಸಿನೆ ಸಮಸ್ಯೆನಾ ಅಥವಾ ಇದು ರೋಗನೇ ಏನಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ.
6: ಇಷ್ಟದವರೆಗೆ ಹೇಳದ್ನಲ್ಲ ನೀವು ಕೇಳಿಸ್ಕೊಳ್ಳಿಲ್ವಾ, ಇದು ಬಿತ್ನೆ.

0: ಅದು ಸಮಸ್ಯೆ ಅಲ್ಲ, ಬಿತ್ತನೆ ಸಮಸ್ಯೆ ಆಗಿದ್ರೆ ಎಲ್ಲ ಟ್ರೀಟ್ಮೆಂಟ್ ಮಾಡೈತೆ ಆಯ್ತಾ. ಈಗ ಬಿತ್ತನೆ ಸಮಸ್ಯೆ ಆದ್ರೆ ಯಾವ್ದೋ ಒಂದು ಕಂಪ್ನಿತ್ಗೂ ಬರಬೇಕು, ಈಗ ಹಂಗಿಲ್ಲ, ಎಲ್ಲಾ ಕಂಪ್ನಿತ್ಗೂ ಬಂದೈತೆ. ಬಿತ್ತನೆ ಸಮಸ್ಯೆ ಅಲ್ಲ ಇದು, ರೋಗಾಣು ಒಂದೇ ಬೆಳೆನ ಪದೇ ಪದೇ ಬೆಳೆಯೋದ್ರಿಂದ ರೋಗಾಣುಗಳು ಭೂಮಿಲಿ ಸೇರ್ಕೊಂಡಿದ್ದಾವೆ, ಮತ್ತೆ ಗಾಳಿಲಿ ಇರ್ತವೆ, ಮತ್ತೆ ಬದುಗಳು ನೀವು ಕ್ಲೀನ್ ಮಾಡದೇ ಇರೋದ್ರಿಂದ ಬದುಗಳ ಮೇಲೆ ಇರ್ತದೆ ಆ ರೋಗಾಣು. ಆದ್ರೆ ನೀವು ಬೆಳೆ ತೆಗೆದ್ಬಿಟ್ಟು ನಾನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟಿದ್ದೀನಿ, ತಿರುಗಿ ಇನ್ನೊಂದ್ಸಲ ಹಾಕ್ತೀನಿ ಅಂದ್ರೆ ಇನ್ನೊಂದ್ಸಲ ಹಾಕ್ದಾಗ ಬದುವಿಂದ ಸ್ಪ್ರೆಡ್ ಆಗ್ತದೆ. ಸೊ ಅದಕ್ಕೆ ಇದು ಏನ್ ಮಾಡ್ಬೇಕು ಅಂದ್ರೆ ಒಂದೆರಡು ಬೆಳೆಗಳನ್ನ ಸ್ಟಾಪ್ ಮಾಡ್ಬೇಕು. ಒಬ್ರು ಮಾಡಿದ್ರೆ ಆಗಲ್ಲ, ಇಡೀ ಸಾಮೂಹಿಕವಾಗಿ ಎಲ್ಲರೂ ಮುಸುಕಿನ ಜೋಳ ಬೆಳೆಯೋದನ್ನ ನಿಲ್ಲಿಸ್ಬೇಕು. ಎರಡು ಬೆಳೆ ಮುಸುಕಿನ ಜೋಳ ಸಾಮೂಹಿಕವಾಗಿ ನಿಲ್ಲಿಸಿ ಬದುಗಳನ್ನೆಲ್ಲ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿ ಮಣ್ಣನ್ನ ಆಳವಾಗಿ ಉಳುಮೆ ಮಾಡಿ ಬಿಸಿಲಿಗೆ ಒಡ್ಡಬೇಕು ಅದನ್ನ, ಆಯ್ತಾ. ಆವಾಗ ಮಣ್ಣಲ್ಲಿರೋ ಕ್ರಿಮಿಗಳೆಲ್ಲ ಸಾಯ್ತವೆ, ಇದಾಗ್ತದೆ. ಆಮೇಲೆ ಒಂದೆರಡು ಬೆಳೆ ಬೆಳೆದೇ ಇದ್ರೆ ಮುಸುಕಿನ ಜೋಳನ ಬೇರೆ ಬೆಳೆಗಳು ಬೆಳ್ಕೋಬೇಕು, ರಾಗಿ, ಅಲಸಂದೆ, ಉದ್ದು, ಹೆಸರು ಮುಂದಿನ ವರ್ಷ, ಆಮೇಲೆ ಇದು ಏನು ಅವರೆ, ತೊಗರಿ, ಇಂಥವೆಲ್ಲ ಬೆಳ್ಕೊಂಡು ಆಮೇಲೆ ಒಂದೆರಡು ವರ್ಷ ಆದ್ಮೇಲೆ ಅಥವಾ ಒಂದೆರಡು ಬೆಳೆ ಆದ್ಮೇಲೆ ಬೇರೆ ಬೆಳೆ ತಿರ್ಗಾ ಬೆಳೆದ್ರೆ ಅವಾಗ ಬರೋದಿಲ್ಲ. ಅವ್ರ ಹಾಕಿದ್ರೆ ತಿರ್ಗಾ ಪಕ್ಕದಿಂದ ಸ್ಪ್ರೆಡ್ ಆಗತ್ತಿವ್ರೆ, ಒಂದ್ಸಲ ಹಾಕ್ತಾ ಇರೋರು ಈಗ ಹಾಕಿದ್ರೆ ಅಂದ್ರೆ ಈಗ ಯಾರೋ ಪಕ್ಕ ಗಾಳಿಲ್ ಹರಡ್ತದ ಪಕ್ಕದಲ್ಲಿ ಯಾರೋ ಹಾಕಿರ್ತಾನಪ್ಪ, ಮೂರನೇ ಸಲ ಹಾಕಿರ್ತಾನ, ಅವನಿಂದ ಬರ್ತದಲ್ಲ, ಅವಾಗ ಏನ್ ಮಾಡ್ತೀರಿ? ಸಾಮೂಹಿಕವಾಗಿ ನಿಲ್ಸ್ಬೇಕು ಇದನ್ನ ಎಲ್ರು. ಹಂಗ ಕೇಳಲ್ಲ ಅಂತಲೇ ನಾನು ಸರ್ಕಾರಕ್ಕೊಂದು ಪತ್ರ ಬರ್ದಿದ್ದೀನಿ, ನಮ್ಮ ಇಲಾಖೆಯಿಂದ ಬಿತ್ತನೆ ಬೀಜ ಕೊಡೋದ್ ನಿಲ್ಸ್ಬೇಕು, ಮತ್ತೆ ಮಾರ್ಕೆಟ್ ಅಲ್ಲೂ ಮುಸುಕಿನ ಜೋಳ ನಮ್ ಜಿಲ್ಲೆಯಾದ್ಯಂತ ಬೀಜನೇ ಇಲ್ದಂಗು ಆಗ್ಬಿಟ್ರೆ ಒಂದ್ ವರ್ಷ ಅಥವಾ ಎರಡು ವರ್ಷ ಅವಾಗ ಅವ್ರ ಕಂಟ್ರೋಲ್ ಬರ್ತದೆ ಅಂತ. ಅದಕ್ಕೆ ನಾವು ಡಿಸಿಷನ್ ತಗೊಳಕ್ ಆಗಲ್ಲ, ಸರ್ಕಾರದ ಮಟ್ಟದಲ್ಲಿ ತಗೋಬೇಕು. ಅದಕ್ಕೆ ಪತ್ರ ಬರೆದಿದ್ದೀನಿ.
1: ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರಿ, ಈಗ ತಾವು ನಾನು ಮೊದಲೇ ಹೇಳ್ದಂಗೆ ಈಗ ಈ ತರ ಒಂದು ಸಂದರ್ಭದಲ್ಲಿ ಮತ್ತೆ ಮಳೆ ಸಂಪೂರ್ಣವಾಗಿ ಕೈಕೊಟ್ಟಂತಹ ಸಂದರ್ಭದಲ್ಲಿ ಪರ್ಯಾಯವಾಗಿ ಅಥವಾ ಕಡಿಮೆ ಅವಧಿಯಲ್ಲಿ ಯಾವ್ಯಾವ ರೀತಿಯ ಬೆಳೆಗಳನ್ನ ಬೆಳೆಯಬಹುದು?
0: ನೋಡಿ, ರಾಗಿ ಒಂದು ಅತ್ಯುತ್ತಮವಾದಂತ ಬೆಳೆ, ಬರದಲ್ಲಿ ಬರ್ತಕ್ಕಂಥವು. ಕೆಲವು ದ್ವಿದಳ ಧಾನ್ಯಗಳು, ಅಲಸಂದೆ ತುಂಬಾ ಚೆನ್ನಾಗಿ ಬರ್ತದೆ, ಸ್ವಲ್ಪ ಒಂದ್ ಎರಡು ಮೂರು ಮಳೆ ಆದ್ರೂ ಸಾಕು. ಆಮೇಲೆ ರಾಗಿನೂ ಅಷ್ಟೇ, ರಾಗಿ ಅತೀ ಕಡಿಮೆ ನೀರನ್ನ ಬೇಡುವಂತ ಬೆಳೆ, ಒಂದೆರಡು ಮೂರು ಮಳೆ ಬಂದ್ರೆ ಸಾಕು. ಸ್ವಲ್ಪ ಅದಕ್ಕೆ ಹೇಳಿದ್ ನಾನು ಅವಾಗಲೇ, ಕೃಷಿ ಹೊಂಡ ಇಂಥವೆಲ್ಲ ಇದ್ರೆ ಪ್ರೊಟೆಕ್ಟಿವ್ ಇರಿಗೇಷನ್ ಸಂದಿಗ್ಧ ಅಂತದಲ್ಲಿ ಒಂದೆರಡು ಮೇಲ್ ನೀರು ಕೊಟ್ಕೊಬಿಟ್ರೆ ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಬೆಳೆ ಬರ್ತದೆ. ಈಗ ರಾಗಿಗಂತೂ ಬೆಂಬಲ ಬೆಲೆನಲ್ಲೂ ಅತಿ ಹೆಚ್ಚು ಬೆಲೆ ಇದೆ, 5,000 ಚಿಲ್ಲರೆ ಇದೆ. ಹಾಗಾಗಿ ಹೆಚ್ಚು, ಆಮೇಲೆ ಕೆಲವರು ಈಗ ಯಾರೋ ಒಬ್ರು ಆಡಿಯವರು ಹೇಳ್ತಿದ್ರು, ಇದು ಏನೋ ಇದು ಮೈನರ್ ಮಿಲ್ಲೆಟ್ಸ್ಗಳು ಅವುಗಳನ್ನ ಬೆಳೀಬಹುದು. ಈ ರೀತಿ ಎಲ್ಲ ಅಂದ್ರೆ ಹೆಚ್ಚು ನೀರನ್ನ ಬೇಡದೇ ಇರುವಂತ ಬೆಳೆಗಳು ಅಂತ, ದ್ವಿದಳ ಧಾನ್ಯಗಳು, ರಾಗಿ, ಇವು ಸಾಮೆ, ಅರಕ, ಬರಗು, ಉದ್ದು, ಉದ್ಲು ಇಂಥವು ಬರೀಬಹುದು.
1: ಸೊ ಈ ತರದ ಬೆಳೆಗಳಿಗೆ ಏನಾದ್ರು
0: ಆಮೇಲೆ ಏನೋ ಕಡಿಮೆ ಇದೆ ಆಗಲ್ಲ ಅಂದ್ರೆ ಉರುಳಿ ಹಾಕ್ಬಹುದು, ಉರುಳಿಗೂ ಒಳ್ಳೆ ರೇಟ್ ಇದೆ, ಉರುಳಿ ಕೂಡ ಬರ್ತದೆ.
1: ಓಕೆ ಸರ್, ಈಗ ತಾವು ಹೇಳಿದಂಗೆ ಈ ಒಂದು ಮಿಲ್ಲೆಟ್ಸ್ ಬೆಳೆಯತಕ್ಕಂಥ ಬೆಳೆಗಳಿಗೆ ಏನಾದ್ರೂ ಇಲಾಖೆಯಿಂದ ಏನಾದ್ರೂ ಅವ್ರಿಗೆ ಸಬ್ಸಿಡಿ ಆ ಥರದ್ದು ಏನಾದ್ರು ಸಿಗ್ತಾ ಇದೆಯಾ, ಹೇಗೆ ಸರ್ ಅದು?
0: ಇಲ್ಲ, ಸಬ್ಸಿಡಿ ಅಂತ ಏನಿಲ್ಲ ಅದಕ್ಕೆ. ಬಟ್ ಈಗ ಏನಂದ್ರೆ ಪ್ರೊಸೆಸಿಂಗ್ ಯೂನಿಟ್ಗಳಿಗೆ ಇದಿದೆ, ಬಟ್ ಲಾರ್ಜರ್ ಸ್ಕೇಲಲ್ಲಿ ಬೆಳೆದು ಪ್ರೊಸೆಸಿಂಗ್ ಯೂನಿಟ್ ಮಾಡ್ತೀವಿ ಅಂದರೆ ನಮ್ಮ CFTRI ಕರ್ನಾಟಕ ಸರ್ಕಾರದವರು ಒಂದು ಹಣವನ್ನು ನೀಡಿ ಮಾಡಿರ್ತಕ್ಕಂಥ ಒಂದು ಪ್ರೊಸೆಸಿಂಗ್ ಯೂನಿಟ್ ಇದೆ. ಅಂದರೆ ಅಲ್ಲಿ ಮಿನಿಮಮ್ ಒಂದು 200 KG, 300, 400, 500 KG, 1 ton ಗಂಟ ಆಗಬೇಕು, ಅಷ್ಟು ಇರೋರು ಅಲ್ಲಿ ಮಾಡಿಸ್ಕೋಬೋದು, ಅವ್ರ ಹತ್ರ ಅಲ್ಲಿ ಪ್ರೊಸೆಸಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ, ಅಲ್ಲ ಅವಕಾಶ ಇದೆ. ಇಲ್ಲಾಂದ್ರೆ ನಾನು ಆಗ್ಲೇ ಹೇಳ್ದಂಗೆ PMFME ಅಂತ ಒಂದು ಯೋಜನೆ ಇದೆ, ಅದರಲ್ಲಿ ಇಂಡಿವಿಜುವಲ್ ಆಗಿ ನಾನೇ ಮಾಡ್ಕೊಳ್ತೀನಿ, ಸ್ವತಃ ಒಂದು ಉದ್ಯಮ ಸ್ಥಾಪಿಸ್ಕೊತೀನಿ ಅನ್ನೋರು ಕೂಡ ಮಾಡ್ಬೋದು.
1: ಸೊ ಅದು ಗುಂಪು ಕೂಡ ಮಾಡಬಹುದು,
0: ಇಂಡಿವಿಜುವಲ್
1: ಆಗಿ ಮಾಡ್ಬೋದು. ಓಕೆ ಸರಿ, ಇದ್ರ ಜೊತೆಗೆ ಈಗ ಇತ್ತೀಚಿನ ದಿನಗಳಲ್ಲಿ ಏನ ಕೃಷಿ ಕ್ಷೇತ್ರದಲ್ಲಿ ಏನಾದ್ರೂ AI ತಂತ್ರಜ್ಞಾನವನ್ನು ಏನಾದ್ರು ಅಳವಡಿಸಲಾಗಿದೆಯಾ ಅಥವಾ ಹೇಗೆ ಸರ್?
0: ಅಲ್ಲ, AI ತಂತ್ರಜ್ಞಾನ ನೋಡಿ, ಈಗ ಪ್ರಮುಖವಾಗಿ ನೀರಾವರಿ ವ್ಯವಸ್ಥೆಗೆ ಮಾಡ್ತಾ ಇದ್ದಾರೆ. ನೀರಾವರಿ ಏನು ಬೋರ್ವೆಲ್, ಇದರಲ್ಲಿ AI ತಂತ್ರಜ್ಞಾನ, ಬಾಳೆಲ್ಲಿ ನೀರು ಡ್ರಿಪ್ನ ಮೇಂಟೈನ್ ಮಾಡಲಿಕ್ಕೆ.

0: ಮತ್ತೆ ಕಬ್ಬಿನಲ್ಲಿ AI ತಂತ್ರಜ್ಞಾನ, ಅಂದ್ರೆ ಭೂಮಿಯ ತೇವಾಂಶ ಸಾಯಿಲ್ ಮಾಯಿಶ್ಚರ್ ಕಂಡೀಷನ್ ಮೇಲೆ ಅದನ್ನ ನೋಡಿ ನೀರಾವರಿ ಮಾಡ್ತಕ್ಕಂಥದ್ದು. ನಮ್ಮ ಎಲ್ಲ ಒಂದು ತಮಿಳು ಇದಕ್ಕೆ ಹೋಗಿದ್ದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿ ಒಂದ್ ಕಡೆ ಮಾಡಿದ್ದಾರೆ ಇದು, ಅದು ಬಾರಾಮತಿನಲ್ಲಿ ಒಂದು KVK ಇವ್ರದ್ದು ಇದೆ, ಅಲ್ಲಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು KVK ಪ್ರೈವೇಟ್ KVK ಅದು, ಅವರು ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ AI ತಂತ್ರಜ್ಞಾನ ಉಪಯೋಗಿಸಿ ಇದನ್ನೆಲ್ಲ ಮಾಡಿದ್ದಾರೆ. ಅಂದ್ರೆ ನೀರಾವರಿ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಅದು. ಆಮೇಲೆ ಇನ್ನೂ ಒಂದು ಹೋಗಿ ಇಳುವರಿಯನ್ನ ಅಸೆಸ್ ಮಾಡ್ಲಿಕ್ಕೆ ಅದು ಒಂದು ಮಾಡ್ತಾ ಇದಾರೆ ಸ್ಯಾಟಲೈಟ್ ಇದ್ರ ಮುಖಾಂತರ. ಇಳುವರಿ ಅಂದ್ರೆ ಇಂಟರ್ಸೆಪ್ಷನ್ ಮಾಡಿ ಲೈಟ್ ಸನ್ಲೈಟ್ ಇದು ಮಾಡಿ ಅದನ್ನ ಹೆಂಗೆ ಇಳುವರಿ ಕಂಡಿಡಿಯೋದು, ಎಷ್ಟು ಟೆಕ್ನಾಲಜಿ ಈಲ್ಡ್ ಎಸ್ಟಿಮೇಷನ್ ಸ್ಟಿಮ್ಯುಲೇಷನ್ ಮಾಡ್ಯೂಲ್ ಅಂತ ಹೇಳಿ ಅದೊಂದು ಮಾಡ್ತಾ ಇದ್ದಾರೆ, ಅದು ನಡೀತಾ ಇದೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ. ಓಕೆ ಹಾಂ ಸರಿ, ಇದ್ರ ಜೊತೆಗೆ ಈಗ ಈ ಒಂದು ತಾವು ಹೇಳ್ದಂಗೆ ಈಗ ತುಂಬ ಏಪ್ರಿಲ್ ಮೇ ಪ್ರತಿ ತಿಂಗಳಲ್ಲೂ ಕೂಡ ತುಂಬ ಮಳೆಗಳ ಕೊರತೆ ಆಗಿದೆ ಅಂತ ಹೇಳಿ, ಈ ಸಂದರ್ಭದಲ್ಲಿ ಈಗ ಜಾನುವಾರುಗಳಿಗೆ ಮೇವಿರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಏನಾದರೂ ರೈತರು ಹೇಗೆ ಒಂದು ಮುಂಜಾಗ್ರತೆಯನ್ನು ವಹಿಸ್ಬೇಕು ಅಥವಾ ಯಾವ ಥರ ಒಂದು ನಿರ್ವಹಣೆಯನ್ನು ಮಾಡಬೇಕಾಗತ್ತೆ ಸರ್?
0: ಈಗ ನೋಡಿ, ಮೇವಿನ ಬೆಳೆಗಳಿಗೆ ನಾನು ಹೇಳೋದು, ಈಗ ನೀವು ಒಂದು ಹಸುಗಳು ಅಥವಾ ಇಂಥವು ಏನಾದ್ರು ಪರ್ಮನೆಂಟ್ ಆಗಿ ಇಟ್ಕೊಂಡಿದ್ದೀರಿ ಅಂದರೆ ಸ್ವಲ್ಪ ಪೆರಿನಿಯಲ್ ಕ್ರಾಪ್ಸ್ಗಳನ್ನ ಹಾಕೊಳ್ಳೋದು, ಒಂದು 5 ಕುಂಟೆಗೋ 10 ಕುಂಟೆಗೋ. ಒಂದು ಹುಲ್ ನೇಪಿಯರ್ ಇದೆ, ಮತ್ತೆ ಈವನ್ ಒಳ್ಳೆ ಮೇವು ಅಂದ್ರೆ ಬೇಲಿ ಮೆಂತ್ಯ ಇದೆ. ಬೇಲಿ ಮೆಂತ್ಯ ಅಂದ್ರೆ ಎಡ್ಜ್ ಲೂಸರ್ನ್ ಅಂತೇಳಿ, ಅದು ಪೆರಿನಿಯಲ್ ಇನ್ ನೇಚರ್, ನಿಮಗೆ ರಿಚ್ ಇನ್ ಪ್ರೋಟೀನ್ ಇರುತ್ತೆ, 20% 20-22% ಪ್ರೋಟೀನು ಮತ್ತೆ ರಿಚ್ ಇನ್ ಫೈಬರ್ ಇರ್ತದೆ, ಆಯ್ತಾ, ಆ ನಾರಿನಂಶ ಜಾಸ್ತಿ ಇರ್ತದೆ. ಅದು ನಿಮಗೆ ಒಂದ್ಸಲಿ ಡೆವಲಪ್ ಮಾಡೋದು ಕಷ್ಟ, ಅದು ಒಂದ್ಸಲಿ ಬಂದ ಮೇಲೆ ಒಂದು 6-7 ವರ್ಷ ಇರ್ತದೆ, ಕಟಿಂಗ್ ಬರ್ತಾ ಇರ್ತದೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ನೀರು ಕೊಟ್ಟರು ಸಾಕು ಬರ್ತದೆ, ಆ ರೀತಿ ಮಾಡ್ಕೋಬಹುದು. ಈಗ ಇತ್ತೀಚೆಗೆ ಈಗ ಮೋಸ್ಟ್ಲಿ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ನವರು ಏನೋ ಮಿನಿ ಕಿಟ್ ಎಲ್ಲ ಕೊಡ್ಬೋದು ಅಂತ ಕಾಣಿಸುತ್ತೆ. ಈಗ ಯಾರು ನೀರಾವರಿ ಸೌಲಭ್ಯ ಇದೆ ಅವ್ರಿಗೆ ಕೊಟ್ಟು ನೀರು ಮೇವನ್ನ ಬೆಳೆಸ್ಲಿಕ್ಕೆ ಮಾಡ್ತಾರೆ. ಅದು ಮೇವಿಗೆ ಸದ್ಯಕ್ಕೇನೋ ನಮ್ಮ ಇವರು ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ವೆಟರ್ನರಿ ಆಫೀಸರ್ ಹೇಳದ ರೀತಿ ಇನ್ನು 36 ವಾರಕ್ಕೇನೋ ಆಗುತ್ತೆ ನಮ್ದು ಮೇವು, ಅಷ್ಟು ಸಮಸ್ಯೆ ಇಲ್ಲ ಅಂತ ಏನೋ ಹೇಳ್ತಿದ್ರು. ಹಾಗಾಗಿ ಏನ್ ಸಮಸ್ಯೆ ಇರ್ಲಿಕ್ಕಿಲ್ಲ.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ.
2: ಹಲೋ ಸರ್, ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ನಾನು ಮುಚ್ಚಿರಿಂದ ಮಾತಾಡ್ತಿರೋದು, ಮಲ್ಲೇಶ್ ಅಂತ ಹೇಳಿ.
0: ಹೇಳಿ ಮಲ್ಲೇಶ್ ಅವ್ರೆ.
2: ಇದು ಸರ್, ಇದು ಹೊಸ ಯೋಜನೆ ಬಂದಿದೆಯಲ್ಲ, ಅದು ಡ್ರೋನ್ ದೀದಿ.
1: ಡ್ರೋನ್ ದೀದಿ,
2: ಅದರಿಂದ ಟ್ರೈಬಲ್ಸ್ಗೆ ಏನಾದ್ರು ಅನುಕೂಲ ಇದೆ ಸರ್ ಅಂತ ಕೆಳಗೆ ಫೋನ್ ಮಾಡಿದ್ದು.
0: ಏನೋ
1: ಡ್ರೋನ್ ದೀದಿ ಅದ್ರದ್ದು ಟ್ರೈಬಲ್ಸ್ಗೆ ಏನಾದ್ರು?
0: ಅಲ್ಲ, ಅದು ಡ್ರೋನ್ ದೀದಿ ಟ್ರೈಬಲ್ಸ್ಗೆ ಅಂತ ಏನಿಲ್ಲ, ಎಲ್ಲರಿಗೂ ಇದೆ, ಪ್ರಾವಿಷನ್ ಇದೆ, ನೀವು ಅಪ್ಲೈ ಮಾಡಿ ಇದು ಮಾಡ್ಬೋದು. ನೀವು ADA ಇಲ್ಲಿ ADA ಅವ್ರು ಇರ್ತಾರೆ ಪಿರಿಯಾಪಟ್ಟಣದಲ್ಲಿ, ಪಿರಿಯಾಪಟ್ಟಣ HD ಕೋಟೆ, HD ಕೋಟೆನಲ್ಲಿ ADA ಅವ್ರು ಇರ್ತಾರೆ, ADA ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಕೊಡ್ತಾರೆ.
1: ಓಕೆ, ಧನ್ಯವಾದಗಳು ಮಲ್ಲೇಶ್ವರ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಕೂಡ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ, ಏನು ಈ ಒಂದು ಮುಸುಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಏನೇನು ಸಮಸ್ಯೆಗಳು ಆಗ್ತಾ ಇದೆ, ಹೇಗೆ ಇದನ್ನ?
0: ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ನಮ್ಮ ರೈತ ಬಾಂಧವರಿಗೆ ನಾನು ಹೇಳ್ತಕ್ಕಂಥದ್ದು ಏನು ಅಂದ್ರೆ, ಈಗ ಸೆಂಟ್ರಲ್ ID ಅಂತ ಒಂದು ಬಂದಿದೆ ಸೆಂಟ್ರಲ್ ID. ಈಗ ನಮ್ದು ಫ್ರೂಟ್ಸ್ ID ಹೆಂಗಿತ್ತೋ, ಯಾರು ಜಮೀನನ್ನ ಹೊಂದಿದ್ದಾರೆ ಅವರೆಲ್ಲ ಫ್ರೂಟ್ಸ್ ID ಮಾಡ್ತಿದ್ರು, ಹಂಗೆ ಆ ಜಮೀನು ಹೊಂದಿರೋಂಥವ್ರು ಇನ್ನು ನಮ್ಮ ಜಿಲ್ಲೆಯಲ್ಲಿ 45,000 ಜನಕ್ಕೆ ಸೆಂಟ್ರಲ್ ID ಆಗಿಲ್ಲ. ಸೆಂಟ್ರಲ್ ID ಯಾಕಾಗಬೇಕು ಅಂದ್ರೆ, ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಏನೇ ಸವಲತ್ತನ್ನ ತಗಬೇಕಾಗ್ಲಿ ಅಥವಾ PM-Kisan ಇರ್ಬೋದು, 2000 ಏನು ಬರ್ತದ ಅದು, ಅದನ್ನ ತಗೊಳ್ಬೇಕಾಗ್ಲಿ ಈ ಸೆಂಟ್ರಲ್ ID ಕಡ್ಡಾಯ. ಸೊ ಹಂಗಾಗಿ ಯಾರು ಸೆಂಟ್ರಲ್ ID ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ಪಟ್ಟಿ ಕಳಿಸಿದೀವಿ, ನಾವು ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಗಳಿಗೆ ಪಟ್ಟಿ ಕಳಿಸಿದೀವಿ, ಯಾರು ಇದುವರೆಗೆ ಸೆಂಟ್ರಲ್ ID ಮಾಡಿಸ್ಕೊಂಡಿಲ್ಲ ಅಂತ ಅವ್ರಿಗೆ ಆಧಾರ್ ಕಾರ್ಡ್ ನ ಫೋನ್ ನಂಬರ್ಗೆ OTP ಬರ್ತದೆ, ಅವ್ರು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ಮಾಡಿಕೊಡ್ತಾರೆ ಅವರು, ಒಂದು 10 ನಿಮಿಷದ ಕೆಲಸ ಅದು, ಅರ್ಧ ಗಂಟೆ

0: ಅಂತಲೇ ಅನ್ಕೊಳ್ಳಿ, ಅಲ್ಲಿ ಹೋಗಿ ನಿಮ್ಮ ಹೆಸರು ಇದೆಯಾ ಅಂತ ಚೆಕ್ ಮಾಡಿಸ್ಕೊಳ್ಳಿ. ಅವರು ಸೆಂಟ್ರಲ್ ಐ ಡಿ ನಿಮ್ಮ ಹೆಸರಲ್ಲಿ ಆಗಿಲ್ಲ ಅಂದ್ರೆ ಅವರು ಮಾಡಿಕೊಡ್ತಾರೆ. ಈ ಎಲ್ಲ ಯಾವುದೇ ಒಂದು ಈ ಸ್ಪ್ರಿಂಕ್ಲರು, ಡ್ರಿಪ್, ಹಾರ್ಟಿಕಲ್ಚರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಸಿರಿಕಲ್ಚರ್ ಇರ್ಬೋದು, ಆಮೇಲೆ ಈಗ ಪಿ ಎಂ ಕಿಸಾನ್ ದುಡ್ಡು ಬರ್ತದೆ ನೋಡಿ, 3 ತಿಂಗಳಿಗೂ 4 ತಿಂಗಳಿಗೊಂದ್ಸಲಿ 2,000 ಆ ದುಡ್ಡು ಇವೆಲ್ಲ ಬರ್ಬೇಕಂದ್ರೆ ಅದು ಸೆಂಟ್ರಲ್ ಐ ಡಿ ಕಡ್ಡಾಯವಾಗಿರ್ಬೇಕು, ಅದನ್ನು ಮಾಡಿಸ್ಕೋಬೇಕು ರೈತರು. ಫ್ರೂಟ್ಸ್ ಐ ಡಿ ಇರೋದು ನಮ್ಮ ಸ್ಟೇಟ್ದು, ಸೆಂಟ್ರಲ್ ಐ ಡಿನೂ ಮಾಡಿಸ್ಕೋಬೇಕು. ಆ ಫ್ರೂಟ್ಸ್ ಐ ಡಿ ಇಂದ ಸೆಂಟ್ರಲ್ ಐ ಡಿ ಮಾಡ್ತಾರೆ, ಅದಕ್ಕೆ ಒಂದೆರಡು ಓ ಟಿ ಪಿ ಬರ್ತಾವ 4 ಆ ಓ ಟಿ ಪಿ ಕೊಡಬೇಕು. ಅದಕ್ಕೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಚೆಕ್ ಮಾಡ್ಕೊಳ್ಳಿ ರೈತ ಬಾಂಧವರು.
1: ಓಕೆ, ಸೊ ಅದು ಯಾವಾಗಲೂ ಕೂಡ ಮಾಡಿಸ್ಕೊಳ್ಬೋದು ಸರ್?
0: ಇಮಿಡಿಯೇಟ್ ಮಾಡಿಸ್ಕೊ,
1: ಇಮಿಡಿಯೇಟ್ ಮಾಡಿಸ್ಕೊಳ್ಬೇಕು,
0: ಇಲ್ಲಾಂದ್ರೆ ಅದು ಕಂತು ನಿಂತೋಗ್ಬಿಡುತ್ತೆ.
1: ಓಕೆ ಓಕೆ ಸರ್, ಬಹಳ ಉಪಯುಕ್ತದ ಮಾಹಿತಿನ ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ರೈತ ಬಾಂಧವರಿಗೆ ಈ ಒಂದು ಮುಸುಕಿನ ಜೋಳ ಇರ್ಬೋದು ಮತ್ತೆ ಈ ಒಂದು ಬರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್?
0: ಈಗ ನಾನು ಹೇಳ್ತಕ್ಕಂಥದ್ದು ನಮ್ಮ ರೈತ ಬಾಂಧವರಿಗೆ, ಈ ಮುಸುಕಿನ ಜೋಳಕ್ಕೆ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡ್ತೀರಿ ಬೆಳಿಬೇಕಾದ್ರೆ, ಸುಮ್ಮನೆ ದುಡ್ಡನ್ನು ವ್ಯರ್ಥ ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ನಾವೆಲ್ಲರೂ, ಎಲ್ಲ ರೈತ ಬಾಂಧವರು, ನಮ್ಮ ಜಿಲ್ಲೆಯ ಎಲ್ಲ ಯಾರು ಮುಸುಕಿನ ಜೋಳ ಬೆಳಿಬೇಕಂತಿದ್ದೀವೋ ಅವರು ಸಾಮೂಹಿಕವಾಗಿ ಡಿಸಿಷನ್ ತಗೋಬೇಕಾಗ್ತದೆ. ಅದು ಮಾಡಿ ಅದನ್ನು ನಾವು ಅಂದರೆ ಸರ್ಕಾರದ ಹಂತದಿಂದಲೇ ಆಗಬೇಕದು ಆಗಿ, ಯಾಕೆಂದರೆ ಈಗ ಅವರು ಒಬ್ಬ ರೈತ, ಅವರು ನಮ್ಮ ರೈತರು ಹೇಳಿದ್ರು, ರೈತ ಬಾಂಧವರು, ಸರ್ ನೀವು ಒಬ್ಬರು ಅದಕ್ಕೆ ಹಾಕ್ತಾರೆ, ಒಬ್ಬರು ಹಾಕದ ಅದು ಹಂಗೆ ಆಗಲ್ಲ ಅಂತ. ಕರೆಕ್ಟ್, ಅವ್ರು ಹೇಳೋದು ಕರೆಕ್ಟ್. ಯಾಕೆಂದರೆ ನಾವು ಬಿತ್ತನೆ ಬೀಜನೇ ಸರಬರಾಜು ಮಾಡದೆ ಹೋಗ್ಬಿಟ್ರೆ
1: ಖಂಡಿತ
0: ಅವಾಗ ಎಲ್ಲ ಕಡೆ ಕಂಟ್ರೋಲ್ ಆಗ್ತದೆ.
1: ಹೌದು,
0: ಅದು ಆಗಬೇಕು. ಅದಕ್ಕೋಸ್ಕರನೇ ಆ ದಿಶೆಯಲ್ಲೇ ನಾನು ಪತ್ರ ಬರೆದಿದ್ದೀನಿ. ಈವನ್ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅದನ್ನೇ, ಅವ್ರಿಗೂ ಅದೇ ಹೇಳಿದೆ. ಹಿಂಗಿದೆ ಸರ್, ಸ್ವಲ್ಪ ಕೃಷಿ ಸಚಿವರ ಜೊತೆ ಕೂಡ ಮಾತಾಡಿ ತಾವು ಇದು ಮಾಡಬೇಕು ಅಂತ ಹೇಳಿದ್ದೀನಿ, ಅದಕ್ಕೆ ಆಯಿತು ಅಂತ ಹೇಳಿದ್ದಾರೆ. ಸೊ ಅದು ಮೊದಲನೇ ಭಾಗವಾಗಿ ನಾನು ಪತ್ರವನ್ನು ಬರೆದಿದ್ದೀನಿ. ಆಯಿತಾ? ಹಾಗಾಗಿ ಈ ಬೆಳೆ ಪರಿವರ್ತನೆ ಪ್ರಮುಖ ವಿಷಯ. ಬೆಳೆ ಪರಿವರ್ತನೆ ಮಾಡೋದು ಹೊರತು ಈ ರೋಗವನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಏನೇ ಬೀಜೋಪಚಾರ ಮಾಡಲಿ, ನೀವು ಏನೇ ಸ್ಪ್ರೇ ಮಾಡಿ, ಬೆಳೆ ಪರಿವರ್ತನೆ ಆಗಲೇಬೇಕು. ಸೊ ಇದು ತಂಬ್ರೂಲ್ ಇದ್ದಂಗೆ. ಆಯ್ತಾ? ಆಮೇಲೆ ಒಂದೇ ತರನಾದ ಬೆಳೆಗಳನ್ನು ಪದೇ ಪದೇ ಬೆಳಿಬೇಡಿ, ಆದಷ್ಟು ಅಂತರ್ ಬೆಳೆಗಳನ್ನು ಬೆಳೀರಿ. ಅಂತರ್ ಬೆಳೆಗಳು ಬೆಳೆದ್ರೆ ಒಂದು ಬೆಳೆ ಅಲ್ಲ, ಒಂದು ಬೆಳೆಯಲ್ಲಿ ಇಳುವರಿ ಹೋದ್ರೂ ಇನ್ನೊಂದು ಬೆಳೆ ಲಾಭದಾಯಕವಾಗಿ ಬರ್ತದೆ. ಆಯ್ತಾ? ಅಂತರ್ ಬೆಳೆಗಳನ್ನು ಬೆಳೀರಿ. ಮತ್ತೆ ನಾನು ಆಗಲೇ ಹೇಳ್ದಂಗೆ, ದಯವಿಟ್ಟು ಬರೀ ಸಾರಜನಕ ರಂಜಕ ಹಾಕಬೇಡಿ. ಯಾವುದೇ ಬೆಳೆ ಇರಲಿ, ಅದು ಭತ್ತ ಇರಲಿ, ರಾಗಿ ಇರಲಿ, ಮುಸುಕಿನ ಜೋಳ ಇರಲಿ, ಅಲಸಂದೆ ಇರಲಿ, ಅವರೆ ಇರಲಿ, ಯಾವುದೇ ಆಗಲಿ, ಸಾರಜನಕ, ರಂಜಕ, ಪೊಟ್ಯಾಶ್ ಮೂರು ಇರುವಂಥ, ಮೂರು ರಸಗೊಬ್ಬರ, ಮೂರು ಗೊಬ್ಬರದ ಅಂಶ ಇರುವಂಥ, ಎನ್ ಪಿ ಕೆ ಇರುವಂಥ ಗೊಬ್ಬರಗಳನ್ನೇ ಬಳಸಿ. ದಯವಿಟ್ಟು ಯೂರಿಯಾವನ್ನು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಬಳಸಿ. ಆಯಿತಾ? ಸೊ ಇದಿಷ್ಟು ನಾನು ರೈತ ಬಾಂಧವರಿಗೆ ಕೇಳ್ಕೊಳ್ತಕ್ಕಂಥದ್ದು.
1: ಸರ್, ತುಂಬ ಧನ್ಯವಾದಗಳು ಸರ್. ಬಹಳ ಉಪಯುಕ್ತವಾದ ಮಾಹಿತಿಗಳನ್ನು ತಾವು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಡ್ರಿ. ಯಾಕಂದರೆ ಬಹಳ ತಾವು ಹೇಳ್ದಂಗೆ ಈ ಒಂದು ನಮ್ಮ ರೈತರುಗಳು ಒಂದು ಬೆಳೆನ ಹಾಕೋಕ್ಕೆ ಶುರು ಮಾಡೋದ್ರಲ್ಲಿ ಏನಾದ್ರು ಅವ್ರು ಲಾಭದಾಯಕ ಗಳಿಸಂದ್ರೆ ಅದೇ ಬೆಳೆನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಸೊ ಇವತ್ತಿನ ದಿನ ಈ ಒಂದು ಮುಸುಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ತಾವು ಬಹಳ ಸಂಪೂರ್ಣವಾಗಿ ವಿವರವಾಗಿ ನಮ್ಮ ರೈತರಿಗೆ ಮಾಹಿತಿ.
0: ಆಮೇಲೆ ನಾನು ಇನ್ನೊಂದು ಕೇಳ್ಕೊಳ್ಳೋದು, ನಮ್ಮ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ತೀವ್ರವಾಗಿ ಕಾಡ್ತಾ ಇದೆ. ದಯವಿಟ್ಟು ನೀವು ಸಹಕರಿಸಬೇಕು. ಆದಷ್ಟು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಸ್ಪಂದಿಸ್ತಾ ಇದ್ದಾಗ ನಮಗೆ ಬೇಕಾದ್ರೆ ಫೋನ್ ಮಾಡಿ, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ನಿಮಗೆ ಅವರು ಏನು ಮಾಹಿತಿ ಬೇಕೋ ನೀವು ಕೇಳುವಂಥ ಮಾಹಿತಿ, ಕೃಷಿ ಇಲಾಖೆ ಕೃಷಿಗೆ ಸಂಬಂಧದ್ದು, ಕೃಷಿ ಇಲಾಖೆಯ ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅವರು ನೀಡ್ತಾರೆ. ಆಯ್ತಾ? ಸಿಬ್ಬಂದಿ ಕೊರತೆ ಇರೋದ್ರಿಂದ ಆ ಸಮಸ್ಯೆ ಆಗಿದೆ. ಸೊ ಹಾಗಾಗಿ ದಯವಿಟ್ಟು ಅದು ಈಗ ನೀವು ಹೆಂಗೆ ಒಂದು ಏನೋ ಒಂದು ತಲೆನೋವು ಬಂತು, ಒಂದು ಹೊಟ್ಟೆ ನೋವು ಬಂತು, ಹಾಸ್ಪಿಟ್ಲಿಗೆ ಹೋಗ್ತೀವಿ. ಆಯ್ತಾ? ಆಮೇಲೆ ಮಣ್ಣು ಪರೀಕ್ಷೆ ಕಡ್ಡಾಯವಾಗಿ ಮಾಡಿಸಿ. ಸುಮಾರು 3-4 ಕಡೆ ಇದೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, KVK ನಮ್ಮ ಸುತ್ತೂರಲ್ಲಿದೆ, ನಮ್ಮ ತಾಲೂಕು ಆಫೀಸ್ ಹತ್ರ ಮೈಸೂರಲ್ಲಿ ನಮ್ಮದು ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ ಇದೆ, ಚಾರ್ಜ್ ಮಾಡ್ತಾರೆ. ಅದಕ್ಕೆ ಚಾರ್ಜ್ ನೀವು ಇದು ಮಾಡಿ ಹೆಂಗೆ ತೆಗಿಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಹೋಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಿಳ್ಕೊಂಡು ಸ್ಯಾಂಪಲ್ ಹೆಂಗೆ, ನಾವೀಗ ಒಂದು ಹುಷಾರಿಲ್ಲದೆ ಇದ್ದಾಗ ಬ್ಲಡ್ ಸ್ಯಾಂಪಲ್ ಕೊಡ್ತೀವಿ, ಹೋಗಿ ನಾವೇ ಹೋಗಿ ಕೊಡಲ್ವಾ? ಆಮೇಲೆ ಈ ಹುಷಾರಿಲ್ಲ ಅಂದರೆ ಡಾಕ್ಟರ್ ಹತ್ರಕ್ಕೆ ಹೋಗಲ್ವಾ? ಇದೂ ಜೀವ ಇರೋ ಬೆಳೆ, ಇದಕ್ಕೂ ಜೀವ. ಅದಕ್ಕೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಮಾಹಿತಿಯನ್ನು ಪಡೆದು ಒಂದು ಉತ್ತಮ ರೀತಿಯಲ್ಲಿ ವ್ಯವಸಾಯವನ್ನು ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸಬೇಕು ಅಂತ ಹೇಳಿ ನಾನು ರೈತ ಬಾಂಧವರಲ್ಲಿ ಕೇಳ್ಕೊಳ್ತೇನೆ.
1: ಓಕೆ ಓಕೆ ಸೊ ತುಂಬ ಧನ್ಯವಾದಗಳು ಸರ್. ತಾವು ಈ ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಉಪಯುಕ್ತ ಮಾಹಿತಿನ ತಾವು ತಿಳಿಸಿದ್ರೆ ಸರ್. ಸರ್, ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ
2: ಸರ್,
1: ನಮಸ್ತೆ, ತಮ್ಮ ಹೆಸರು?
2: ಸರ್, ಸೋನಳ್ಳಿ.

0: ನಮ್ಮ ಹೆಸರು
1: ಮಹದೇವ್
0: ಅಂತ. ಮಹದೇವ್ ಅವ್ರೆ ಹೇಳಿ
2: ಹೇಳಿ ಹೇಳಿ
1: ಸರ್. ಜೋಳ ಏನ
2: ಈಗ ಅದನ್ನೇ ಹೇಳಿದ್ವಲ್ಲ ಅಷ್ಟು ಒಂದ್ ಅವರ್ ಇಂದ ಈಗ ಅದನ್ನೇ ಮಾತಾಡ್ತದ ಕೇಳಲಿಲ್ವ ನೀವು ರೇಡಿಯೋನ?
1: ಇಲ್ಲ ಇಲ್ಲ ಸರ್, ಇವಾಗ ನಾವು ನಮ್ಮ ಮೆಸೇಜ್ ಮಾಡಿದ್ರೆ ಇವಾಗ ಮಾಡ್ದ.
2: ಅದೇ ಈಗ ಹೇಳಿದ್ದು ಜೋಳಕ್ಕೆ ರೋಗ ಅದು ಏನೇ ಹಾಕಿದ್ರು ಬರ್ತದೆ, ಒಂದು ವರ್ಷ ಅಥವಾ ಎರಡು ವರ್ಷ ಎರಡು ಬೆಳೆಗಳು ಜೋಳ ಬೆಳೆಯೋದನ್ನೇ ನಿಲ್ಲಿಸ್ಬೇಕು. ಅದು ರೋಗ ಮಣ್ಣಲ್ಲಿ ಸೇರ್ಕೊಂಡಿದೆ, ಮತ್ತೆ ಗಾಳಿಲಿದೆ, ಮತ್ತೆ ಬದುಗಳ ಮೇಲೆ ಇರ್ತದೆ. ಅದಕ್ಕೆ ಒಂದು ಎರಡು ಬೆಳೆ ಬೆಳೆಯೋದನ್ನು ನಿಲ್ಲಿಸಿದ್ರೆ ಆ ರೋಗ ತಾನಾಗೆ ತಾನು ಕಂಟ್ರೋಲ್ ಆಗ್ತದೆ. ಅಲ್ಲಿವರೆಗೂ ಕಂಟ್ರೋಲ್ ಆಗಲ್ಲ. ಅದಕ್ಕೆ ದಯವಿಟ್ಟು ಈ ಮುಸ್ಕಿನ ಜೋಳನ ಪದೇ ಪದೇ ಅದೇ ಬೆಳೆ ಬೆಳೆದಿರೋದ್ರಿಂದ ಈ ರೀತಿ ಆಗಿರ್ತಕ್ಕಂಥದ್ದು ಸಮಸ್ಯೆ.
0: ಓಕೆ ಓಕೆ, ಬೇರೆ ಪ್ರಶ್ನೆ ಐತೆ ಮಹಾದೇವರು? ಓಕೆ, ಧನ್ಯವಾದಗಳು ಮಹಾದೇವರು ಕರೆ ಮಾಡಿದ್ದಕ್ಕೆ. ಸರ್ ತಮಗೂ ಕೂಡ ತುಂಬ ಧನ್ಯವಾದಗಳು ಸರ್, ಬಹಳ ಉಪಯುಕ್ತವಾದ ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
2: ನಮಸ್ತೆ.
0: ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮುಸ್ಕಿನ ಜೋಳದಲ್ಲಿ ಬಿಳಿ ರೋಗ ನಿರ್ವಹಣೆ ಹಾಗೂ ಬರ ನಿರ್ವಹಣೆಯನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಕೆ ಎಚ್ ರವಿರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
3: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
4: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು.
5: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
4: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
5: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
4: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
5: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
4: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
6: ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

ಕೇಳುಗರೆ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900055119. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900055119. ನಮಸ್ಕಾರ, ಶುಭರಾತ್ರಿ.